ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಚಂದ್ರಮಾನ ವೈಶಾಖ, ಅಧಿಕ ಜ್ಯೇಷ್ಠ ಮಾಸ, ಫರಿಪ್ ಯೋಗ, ತೈತುಲ ಕರ್ಣ, ಋಷಭ ಸೌರ. ದಿನಾಂಕ 29/5/2026, ಶುಕ್ರವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪುನರ್ಜೀವ ಕಥೆಗಳು, ಗಾದೆಗಳ ಮಹತ್ವವನ್ನು ಚೇತನ್ ರಾಯನಳ್ಳಿರವರು ನಡೆಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿ

0: ಕೊಡಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಬೆಳಗ್ಗೆ 10:00ಗೆ ಬಿಂದಾಸ್ ಲೈವ್ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00ಗೆ ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತಾನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ, ಒಂದಿಷ್ಟು ಕತೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕತೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30ಕ್ಕೆ ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00ಗೆ ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00ಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜರವರ ಪಂಪನ ಓದು ಕೇಳಲಿದ್ದೀರಿ. ಮಧ್ಯಾಹ್ನ 3:00ಗೆ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00ಗೆ ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00ಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಕೇಳಲಿದ್ದೀರಿ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಸಂಜೆ 6:00ಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಸಂಜೆ 6:30ಕ್ಕೆ 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಡೇರವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00ರಿಂದ ಬೆಳಗ್ಗೆ 6:00ವರೆಗೂ ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಕಣ್ಣುಜ್ಕೊಂಡು

ದೊಡ್ಡ ಫಾರಿನ್ ರಿಟರ್ನ್ಡ್ ಬಿಸ್ನೆಸ್ ಮ್ಯಾನ್ ಇದ್ನಂತೆ. ದೊಡ್ಡ ಸೂಟು ಬೂಟು ಹಾಕೊಂಡು ತಲೆ ತುಂಬ ಬರೀ ದುಡ್ಡಿನ ಯೋಚನೆ ಮಾಡ್ತಾ ಕಾರ್ನಲ್ಲಿ ಹೋಗ್ತಾ ಇದ್ದ. ದಾರಿಯಲ್ಲಿ ಅವನ ಕಾರು ಕೆಟ್ಟ ಹೋಯ್ತು. ಕೆಳಗಿಳಿದು ನೋಡಿದ್ರೆ ಸುತ್ತಲೂ ಬರೀ ಹಸಿರು ಗದ್ದೆಗಳು. ಅಲ್ಲೊಬ್ಬ ರೈತ ಆರಾಮಾಗಿ ಮರದ ಕೆಳಗೆ ಕೂತ್ಕೊಂಡು ರೊಟ್ಟಿ ತಿಂತಾ ಇದ್ದ. ಈ ಬಿಸ್ನೆಸ್ ಮನ್ಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಅಲ್ವಾ? ಅದಕ್ಕೆ ಅವನು ರೈತನ ಹತ್ತಿರ ಹೋಗಿ, ನೋಡೋ ನಾನು ಒಂದು ದಿನಕ್ಕೆ ಎಷ್ಟು ಕೋಟಿ ದುಡಿತೀನಿ ಗೊತ್ತಾ? ನನ್ನ ಐಡಿಯಾಗಳಿಂದ ಜಗತ್ತನ್ನೇ ಕಂಟ್ರೋಲ್ ಮಾಡ್ತೀನಿ, ನೀನೇನ್ ಮಾಡ್ತೀಯಾ ಇಲ್ಲಿ ಅಂತ ಗರ್ವದಿಂದ ಕೇಳಿದ. ಆ ರೈತ ತುಂಬಾ ಪ್ರೀತಿಯಿಂದ ತನ್ನ ರೊಟ್ಟಿ ಬುತ್ತಿಯನ್ನು ಅವನ ಕಡೆ ಚಾಚಿ ನಗ್ತ ಒಂದೇ ಮಾತು ಹೇಳಿದ. ಸ್ವಾಮಿ, ನೀವು ಕೋಟಿ ಕೋಟಿ ದುಡ್ಡು ಮಾಡೋ ಐಡಿಯಾ ಇಟ್ಕೊಂಡಿರಬಹುದು, ಆದ್ರೆ ಇವತ್ತು ನಾನು ಈ ಗದ್ದೆಲಿ ನಾಟಿ ಮಾಡಿಲ್ಲ ಅಂತಂದ್ರೆ ನೀವು ನಾಳೆ ನಿಮ್ಮ ಕೋಟಿ ದುಡ್ಡನ್ನೇ ತಟ್ಟೆಗೆ ಹಾಕೊಂಡು ತಿನ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅಷ್ಟೇ ಸ್ನೇಹಿತರೆ, ಆ ಬಿಸ್ನೆಸ್ ಮ್ಯಾನ್ ಮುಖ ಸಣ್ಣದಾಗ್ಬಿಡ್ತು. ಅದಕ್ಕೆ ಹೇಳೋದು ಸ್ನೇಹಿತರೆ, ಲೂಟಿ ಮಾಡಿ ಕೋಟಿ ಮಾಡಬಹುದು, ಆದ್ರೆ ನಾಟಿ ಮಾಡಿ ಕೋಟಿ ಜನಕ್ಕೆ ಅನ್ನ ಹಾಕೋನು ರೈತ ಮಾತ್ರ ಅಂತ. ವಾಹ್, ಎಂತಹ ಸತ್ಯ ಅಲ್ವಾ? ಜಗತ್ತಿನಲ್ಲಿ ಬಂಗಾರ, ವಜ್ರ, ದುಡ್ಡು ಯಾವುದನ್ನು ನಾವು ತಿನ್ನೋದಕ್ಕೆ ಆಗೋದಿಲ್ಲ. ನಮಗೆ ದಿನ ಬೆಳಗ್ಗೆ ಶಕ್ತಿ ಕೊಡೋ ಆ ಅನ್ನದ ಹಿಂದೆ ಇರೋದು ಒಬ್ಬ ರೈತನ ಜಾದು. ಬೆಳಗ್ಗೆ ಎದ್ದು ಗದ್ದೆಗೆ ಇಳಿಯೋ ಆ ಕೈಗಳೇ ನಮಗೆ ಇವತ್ತು ಈ ರೇಡಿಯೋ ಕೇಳೋಕೆ, ಆಫೀಸ್ಗೆ ಓಡೋಕೆ ಶಕ್ತಿ ಕೊಟ್ಟಿರೋದು. ಸೊ ಇವತ್ತಿನ ಈ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ನಮ್ಮ ಹೊಟ್ಟೆ ತುಂಬಿಸೋ ಆ ರಾಜನಿಗೆ, ನಮ್ಮ ಅನ್ನದಾತನಿಗೆ ಒಂದು ಬಿಗ್ ಸಲ್ಯೂಟ್ ಹೊಡೆಯೋಣ. ನಮ್ ರೈತರು ಚೆನ್ನಾಗಿದ್ರೆ ಇಡೀ ಜಗತ್ತೇ ಖುಷಿಯಾಗಿರುತ್ತೆ, ಏನಂತೀರಾ? ಎಸ್, ಲೈಫ್ ನಲ್ಲಿ ಏನೇ ಇರ್ಲಿ ಸ್ನೇಹಿತರೆ, ಎನರ್ಜಿ ಮಾತ್ರ ಕಮ್ಮಿ ಆಗಬಾರ್ದು. ನಗ್ತಾ ಇರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಒಂದು ನಿಮಿಷ ಯೋಚನೆ ಮಾಡಿ. ಯಾವ ಕ್ಷಣದಲ್ಲಿ ನಿಮ್ಮ ಬದುಕಿನ ಉದ್ದೇಶ ಕೇವಲ ಜವಾಬ್ದಾರಿಗಳನ್ನ ನಿಭಾಯಿಸುವುದಷ್ಟೇ ಆಗುತ್ತೋ ಅದೇ ಕ್ಷಣ ನೀವು ಸತ್ತೋಗ್ತೀರಿ. ನಿಮ್ಮ ದೇಹ ಮಾತ್ರ ತಿಂಗಳ ಸಂಬಳಕ್ಕಾಗಿ ಓಡಾಡ್ತಿರುತ್ತೆ. ಬೆಳಗ್ಗೆ ಅಲಾರಾಂ ಸದ್ದು ನಿಮ್ಮನ್ನ ಉತ್ಸಾಹದಿಂದ ಎಬ್ಸೋದಿಲ್ಲ. ಇಎಂಐ ಚಿಂತೆ ಬಿಡೋದಿಲ್ಲ. ತಂದೆ ತಾಯಿಗೆ ವಯಸ್ಸಾಗ್ತಾ ಬಂತು, ಇನ್ನೂ ಮದುವೆ ಆಗಿಲ್ಲ, ಬೇಗ ಸೆಟ್ಲ್ ಆಗ್ಬೇಕು ಅನ್ನೋ ಆತಂಕ ಎಬ್ಸುತ್ತೆ. ಹಾಗೆ ಇನ್ನ ಕೆಲವರ ಯೋಚನೆಯಲ್ಲಿ ಮಕ್ಕಳ ಮುಖ ನೋಡಿದಾಗ ಅವರ ಸ್ಕೂಲ್ ಫೀಸ್ನ ಲೆಕ್ಕಾಚಾರ ತಲೆಯಲ್ಲಿ ಓಡ್ತಾ ಇರುತ್ತೆ. ಹಾಗೆ ಮತ್ತೊಬ್ರು ತಲೆಯಲ್ಲಿ ನೀವು ಕಲಿಬೇಕಾಗಿದ್ದ ಕೋರ್ಸ್ಗಳು, ಬಿಸ್ನೆಸ್ ಐಡಿಯಾಗಳು, ಕೆರಿಯರ್ ಬದಲಾವಣೆ,

ಹೈಯರ್ ಸ್ಟಡೀಸ್ ಯೋಜನೆಗಳು ಎಲ್ಲವೂ ಜವಾಬ್ದಾರಿಗಳಿಗಾಗಿ ಬದುಕ್ತಾ ಇರ್ತಾರೆ ಎಂಬ ಒಂದು ವಾಕ್ಯದ ಕೆಳಗೆ ಹೂತ್ ಹೋಗಿರ್ತಾರೆ. ಇದಕ್ಕೆ ಬದುಕು ಅಂತಾರಾ? ನೋ, ಖಂಡಿತ ಇಲ್ಲ. ಇದು ಗೌರವಯುತ ಗುಲಾಮಗಿರಿ ಅಂತಾನೆ ಹೇಳಬಹುದು. ನಿಮ್ಮ ಕನಸುಗಳನ್ನೆಲ್ಲ ನೀವೇ ಕೊಂದು ಅದರ ಸಮಾಧಿ ಮೇಲೆ ಜವಾಬ್ದಾರಿ ಎಂಬ ಹೂವಿಟ್ಟು ಪೂಜೆ ಮಾಡ್ತಾ ಇದ್ದೀರಾ ಅಷ್ಟೆ. ನಿಮ್ಮನ್ನ ನೀವು ಕೇಳ್ಕೊಳ್ಬೇಕಾದ ನಿಜವಾದ ಪ್ರಶ್ನೆ ಬೇರೆನೇ ಇದೆ ಸ್ನೇಹಿತರೆ. ನಿಮ್ಮ ಕನಸೇನು? ನಿಮ್ಮ ಫ್ಯಾಷನ್ ಏನು? ಯಾವ ಕೆಲಸ ಮಾಡುವಾಗ ನಿಮಗೆ ಸಮಯ ಹೋಗೋದೇ ತಿಳಿಯೋದಿಲ್ಲ? ಯಾವ ಯೋಚನೆ ಬಂದಾಗ ನಿಮ್ಮ ಮೈಯಲ್ಲಿ ಕರೆಂಟ್ ಪಾಸ್ ಆದಾಗೆ ಆಗುತ್ತೆ? ಯಾವ ಕೆಲಸ ಮಾಡುವಾಗ ನಿಮ್ಮ ಕೌಶಲ್ಯಗಳನ್ನ ನೀವು ಉಪಯೋಗಿಸಬಹುದು ಅಂತ ಕೇಳ್ಕೊಳ್ಳಿ. ಸೊ ಆ ಒಂದು ಬೆಂಕಿಯ ಕಿಡಿಯನ್ನ ಹುಡ್ಕೊಳ್ಳಿ. ಅದಕ್ಕಾಗಿ ದುಡಿಯೋದಕ್ಕೆ ಶುರು ಮಾಡಿ. ಜವಾಬ್ದಾರಿಗಳಿಗಾಗಿ ಅಲ್ಲ, ನಿಮ್ಮ ಆತ್ಮತೃಪ್ತಿಗಾಗಿ. ಸಂಬಳಕ್ಕಾಗಿ ಅಲ್ಲ, ಒಂದು ಸಾಮ್ರಾಜ್ಯವನ್ನು ಕಟ್ಟಲು. ಆಗ ನೋಡಿ ಮ್ಯಾಜಿಕ್. ನಿಮ್ಮ ದಿನಗಳು ಭಾರ ಅಂತ ಅನ್ಸೋದಿಲ್ಲ, ನಿಮ್ಮ ಕೆಲಸ ಶಿಕ್ಷೆ ಅಂತ ಅನ್ಸೋದಿಲ್ಲ, ಜವಾಬ್ದಾರಿಗಳು ನಿಮ್ಮ ಕಾಲಿನ ಸಂಕೋಲೆ ಆಗೋದಿಲ್ಲ, ಬದಲಿಗೆ ನಿಮ್ಮ ರೆಕ್ಕೆಗಳಿಗೆ ಇನ್ನಷ್ಟು ಬಲ ಕೊಡುತ್ತೆ. ಯಾವಾಗ ನೀವು ನಿಮ್ಮ ಕನಸಿನ ಬೆನ್ನಟ್ತೀರೋ ಆಗ ನೀವು ಹೆಚ್ಚು ಶಕ್ತಿಶಾಲಿ ಆಗ್ತೀರಾ, ಹೆಚ್ಚು ಸಂತೋಷವಾಗಿರ್ತೀರಾ. ಆಗ ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನ ನಿಭಾಯಿಸೋದು ನಿಮಗೆ ಒಂದು ದೊಡ್ಡ ವಿಷಯ ಅಂತ ಅನ್ಸೋದಿಲ್ಲ. ಸೊ ನೀವು ಹುಟ್ಟಿರೋದು ಬರೀ ತಿಂಗಳ ಬಿಲ್ಲುಗಳನ್ನ ಕಟ್ಟಿ ಬಿಕ್ಕಟ್ಟುಗಳನ್ನು ನಿಭಾಯಿಸೋದಕ್ಕಲ್ಲ. ನೀವು ದುಡಿಬೇಕಾದದ್ದು ನಿಮ್ಮ ಕನಸುಗಳಿಗಾಗಿ, ನಿಮ್ಮ ಫ್ಯಾಷನ್ಗಾಗಿ. ಮತ್ತು ಆ ಮೂಲಕ ನೀವು ಎಷ್ಟು ಬಲಶಾಲಿ, ಎಷ್ಟು ಸಾಮರ್ಥ್ಯ, ಎಷ್ಟು ಬೇಡಿಕೆಯಲ್ಲಿರುವ ವ್ಯಕ್ತಿ ಆಗಬೇಕು ಅಂತಂದ್ರೆ, ಆಗ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ತಾವಾಗಿ ಒಂದು ಬೈಪ್ರಾಡಕ್ಟ್ ತರಹ ನಿಭಾಯಿಸಲ್ಪಡುತ್ತೆ. ನೀವು ಕುಟುಂಬಕ್ಕಾಗಿ ದುಡಿದರೆ ಅವರಿಗೆ ತಿಂಗಳಿಗೆ ಒಂದಿಷ್ಟು ರೊಕ್ಕ, ಒಂದು ಸಣ್ಣ ಮನೆ ಕೊಡಬಹುದು. ಆದ್ರೆ ನೀವು ನಿಮ್ಮ ಕನಸಿಗಾಗಿ ದುಡಿದರೆ ನಿಮ್ಮ ಕುಟುಂಬಕ್ಕೆ ಬರೀ ದುಡ್ಡನ್ನಲ್ಲ, ಒಂದು ಸಂತೋಷವಾಗಿರುವ, ಗೆದ್ದ, ಸ್ಫೂರ್ತಿದಾಯಕ ವ್ಯಕ್ತಿಯನ್ನ ಕೊಡ್ತೀರಿ. ಗೆಲುವು ಅನ್ನೋದು ಡ್ಯಾಶ್ ಸರ್ಕಾರದ ಗ್ಯಾರಂಟಿನಾ? ಅಫ್ಕೋರ್ಸ್ ಈ ದಾರಿಯಲ್ಲಿ ಸವಾಲುಗಳು ಹಾಗೆ ಇರುತ್ತವೆ. ಇರುವ ಒಂದೇ ಒಂದು ಬದುಕಿನಲ್ಲಿ ಸವಾಲಿಗೊಡ್ಡದ ಸಪ್ಪೆ ಬದುಕನ್ನ ಬದುಕಿಯಾದರೂ ಏನ್ ಪ್ರಯೋಜನ? ಬದುಕಿನ ಬಗ್ಗೆ ಭಯ ಬೇಡ, ಯಾಕಂದ್ರೆ ದೇವರು ಆಲ್ರೆಡಿ ನೀವು ಹುಟ್ಟೋಕ್ಕಿಂತ ಮುಂಚೆ ಯಾವ ತರ ಬದುಕ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಹುಟ್ಟಿದ ತಕ್ಷಣ ಇನ್ಸ್ಟಂಟ್ ಡೆಲಿವರಿ ತರಹ ಅಮ್ಮನ ಎದೆಯಲ್ಲಿ ಹಾಲು ಬರುವಂತೆ ಸೃಷ್ಟಿಸಿದ್ದಾನೆ. ದೇವರಿಗೆ ನಂಬೋದಾದ್ರೆ ಯಾವ ಭಯವೂ ನಿಮ್ಮನ್ನ ಕಾಡಬಾರದು. ನಿಮ್ಮನ್ನು ಸಲುಹಲು ಅವನು ಎಲ್ಲವೂ ಮುಂಚಿತವಾಗೇ ಪ್ಲಾನ್ ಮಾಡಿದ್ದಾನೆ. ಆದ್ರೆ ಹೇಗೆ ಬದುಕ್ಬೇಕು ಅನ್ನೋ ಪ್ಲಾನು ನೀವು ಮಾಡ್ಲಿ ಅಂತ ಯೋಚಿಸುವ ಶಕ್ತಿ ಕೊಟ್ಟಿದ್ದಾನೆ, ಅದನ್ನ ಬಳಸ್ಕೊಳ್ಳಿ. ಸೊ ಸ್ನೇಹಿತರೆ, ಬದುಕು ಅಂತಂದ್ರೆ ಬರೀ ದಿನ ದೂಡೋದಲ್ಲ, ಕನಸುಗಳನ್ನ ಬೆನ್ನಟ್ಟಿ ಗೆಲ್ಲೋದು ಅಂತ. ನೀವು ನಿಮ್ಮ ಜವಾಬ್ದಾರಿಗಳೆಂಬ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಕೈದಿನ, ಅಥವಾ ನಿಮ್ಮ ಕನಸುಗಳೆಂಬ ಆಕಾಶದಲ್ಲಿ ರೆಕ್ಕೆ ಬಿಚ್ಚಿ ಹಾರ್ತಾ ಇರೋ ಹದ್ದ, ಆಯ್ಕೆ ನಿಮ್ಮದು. ಸೊ ಸ್ನೇಹಿತರೆ, ಯಾರೆಲ್ಲ ಯಾರಿಗೋಸ್ಕರ ಸ್ವಾಮಿ ಈ ಜೀವನ ಅಂತ ಹೇಳೋರಿಗೆ ಸಿದ್ದು ಮಠಪತಿಯವರು ಈ ಒಂದು ಒಳ್ಳೆ ಅದ್ಭುತವಾದ ಸಾಲುಗಳನ್ನ ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ತಿಳಿಸುವ ವಿಷಯ ತುಂಬಾನೇ ಮುಖ್ಯವಾದದ್ದು. ಏನು ಅಂತೀರಾ? ಅದೇ, ಸುಳ್ಳು ಹೇಳೋದನ್ನ ಬಿಟ್ಟು ದುರ್ಗುಣಗಳಿಗೆ ಮುಕ್ತಿ ನೀಡಿ ಸತ್ಯದೊಂದಿಗೆ ಬದುಕೋದು ಹೇಗೆ ಅಂತ. ಈಗ ಒಂದು ಚಿಕ್ಕ ಕಥೆಯ ಮುಖಾಂತರ ಒಂದು ನೀತಿ ಪಾಠವನ್ನ ತಿಳಿಯೋಣ. ಒಬ್ಬ ವ್ಯಕ್ತಿ ಸ್ವಾಮೀಜಿ ಹತ್ರ ಬಂದು, ಸ್ವಾಮೀಜಿ, ನನ್ನಲ್ಲಿ ಒಂದಲ್ಲ ಎರಡಲ್ಲ ಬೇಕಾದಷ್ಟು ದುರ್ಗುಣಗಳು ತುಂಬಿಕೊಂಡಿದೆ, ಹೀಗಾಗಿ ಯಾರೊಬ್ರು ನನಗೆ ಹೆಣ್ಣು ಕೊಡೋದಕ್ಕೆ ತಯಾರಿಲ್ಲ. ಈ ದುರ್ಗುಣಗಳನ್ನ ಹೇಗೆ ಬಿಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನೀವೇ ಏನಾದ್ರೂ ದಾರಿ ತೋರಿಸಿ ಅಂತ ಕಾಲಿಗೆ ಬಿದ್ದ. ಆಗ ಸ್ವಾಮೀಜಿ, ಏಳಪ್ಪ, ಮೇಲೇಳು, ನಿನ್ನಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ದುರ್ಗುಣಗಳಿವೆ ಅಂತ ಹೇಳ್ತಾ ಇದೀಯ. ಎಲ್ಲಾ ದುರ್ಗುಣಗಳನ್ನ ಒಂದೇ ಸಲ ಬಿಡೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಹಾಗಾಗಿ ಒಂದೊಂದಾಗಿ ಬಿಡಿಸ್ಬೇಕು. ಸತ್ಯವನ್ನೇ ಹೇಳುವೆ, ಸುಳ್ಳನ್ನು ಹೇಳೋದಿಲ್ಲ ಅಂತ ನನಗೆ ವಚನ ಕೊಟ್ಟು ಮೊದಲು ಸುಳ್ಳು ಹೇಳೋದನ್ನ ಬಿಡು, ಆಮೇಲೆ ಉಳಿದ ದುರ್ಗುಣಗಳನ್ನ ಬಿಡುವ ಬಗ್ಗೆಯನ್ನ ತಿಳಿಸ್ತೀನಿ ಅಂತ ಸ್ವಾಮೀಜಿ ಹೇಳ್ತಾರೆ. ಆಗ ಆ ವ್ಯಕ್ತಿ ಆಗಲಿ ಅಂತ ಅವರಿಗೆ ವಚನ ಕೊಟ್ಟು ಅವನು ಅಲ್ಲಿಂದ ಹೊರಡ್ತಾನೆ. ಮುಂದೇನಾಯ್ತು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಸುಳ್ಳು ಹೇಳೋದನ್ನ ಬಿಟ್ಟು ದುರ್ಗುಣಗಳಿಗೆ ಮುಕ್ತಿ ನೀಡಿ ಸತ್ಯದೊಂದಿಗೆ ಹೇಗೆ ಬದುಕೋದು ಅನ್ನೋ ಒಂದು ಚಿಕ್ಕ ಕಥೆಯನ್ನ ತಿಳಿಸ್ತಾ ಇದ್ದೆ. ಈಗ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ಆ ವ್ಯಕ್ತಿ ಸತ್ಯವನ್ನೇ ಹೇಳ್ತೀನಿ, ಸುಳ್ಳನ್ನ ಹೇಳೋದಿಲ್ಲ ಅಂತ ಸ್ವಾಮೀಜಿ ಅವರಿಗೆ ವಚನ ಕೊಟ್ಟು ಅವನು ಅಲ್ಲಿಂದ ಹೊರಡ್ತಾನೆ. ಕದಿಯುವುದೇ ಅವನ ಕಸುಬಾಗಿದ್ದರಿಂದ ಅವತ್ತಿನ ರಾತ್ರಿ ಕಳ್ಳತನಕ್ಕೆ ಹೊರಡಬೇಕು ಅನ್ನೋಷ್ಟರಲ್ಲಿ ಸ್ವಾಮೀಜಿಗೆ ಕೊಟ್ಟ ವಚನ ನೆನಪಾಗುತ್ತೆ. ನಾನು ಇವತ್ತು ಕಳ್ಳತನ ಮಾಡಿ ನಾಳೆ ಅವರೇನಾದ್ರೂ ನಿನ್ನೆ ನೀನ್ ಏನ್ ಕೆಲ್ಸ ಮಾಡಿದೆ ಅಂತ ಕೇಳಿದ್ರೆ ಏನಂತ ಹೇಳಿ, ಕದಿಯೋಕೆ ಹೋಗಿದ್ದೆ ಅಂತ ನಿಜ ಹೇಳಿದ್ರೆ ನಾನು ಕಳ್ಳ ಅಂತ ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ನನ್ನನ್ನ ದೂರವಿಡ್ತಾರೆ, ಶಿಕ್ಷೆಯೂ ಸಿಗ್ಬಹುದೇನೋ. ಸುಳ್ಳು ಹೇಳಿದ್ರೆ ವಚನ ಭಂಗ ಮಾಡಿದಂತೆ ಆಗುತ್ತೆ, ಆಗ ನನ್ನನ್ನ ವಚನ ಭ್ರಷ್ಟ ಅಂತನೂ ಕೂಡ ಕರೀತಾರೆ. ಇದಕ್ಕಿಂತ ಕಳ್ತನ ಬಿಡೋದೇ ಲೇಸು ಅಂತ ಅನ್ಕೊಂಡು ಆ ವ್ಯಕ್ತಿ ಅವತ್ತಿನಿಂದ ಕದಿಯೋದನ್ನ ಬಿಟ್ಟ. ಕಳ್ತನದ ಜೊತೆಗೆ ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ಈ ಎಲ್ಲಾ ಚಟವೂ ಕೂಡ ಅವನಲ್ಲಿತ್ತು. ಅವತ್ತು ಮದ್ಯಪಾನ ಮಾಡ್ಬೇಕು ಅಂತ ಮದ್ಯದ ಅಂಗಡಿಯ ಹತ್ರ ಹೋದ. ಕುಡಿಯೋದೋ ಬೇಡವೋ ಅಂತ ಅವನಿಗೆ ಗೊಂದಲ ಶುರುವಾಯಿತು. ಒಂದ್ ವೇಳೆ ನಿನಗೆ ಕುಡಿಯುವ ಅಭ್ಯಾಸ ಬೇರೆ ಇದೆಯಾ ಅಂತ ಸ್ವಾಮೀಜಿ ಕೇಳಿದ್ರೆ, ಏನ್ ಹೇಳೋದು, ನಾನು ಕುಡುಕನೆಂದು ಗೊತ್ತಾದ್ರೆ ನನ್ನನ್ನ ಮತ್ತೆ ಅವರ ಹತ್ರ ಸೇರ್ಸ್ಕೊಳ್ತಾರಾ? ಬೇಡ ಬೇಡ, ನಾನಿನ್ನು ಕುಡಿಬಾರ್ದು ಅಂತ ಆ ವ್ಯಕ್ತಿ ಕುಡಿಯುವುದನ್ನು ಸಹ ಬಿಡ್ತಾನೆ. ಹೀಗೆ ಅವನು ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೋ ಅಂತಹ ಕೆಟ್ಟದ್ದನ್ನೆಲ್ಲ ಮಾಡುವ ಮುಂಚೆ ಸ್ವಾಮೀಜಿಗೆ ಕೊಟ್ಟ ವಚನ ನೆನಪಾಗಿ ಒಂದೊಂದಾಗಿ ಬಿಡ್ತಾ ಬಂದು ಒಬ್ಬ ಒಳ್ಳೆಯ ವ್ಯಕ್ತಿಯಾದ. ಎಲ್ಲಾ ದುರ್ಗುಣಗಳು ಕೂಡ ದೂರವಾದ ಮೇಲೆ ಸ್ವಾಮೀಜಿಯ ಹತ್ತಿರ ಹೋಗಿ ನಡೆದ ಸಂಗತಿಗಳನ್ನೆಲ್ಲ ತಿಳಿಸ್ತಾನೆ. ಸೊ ಸ್ನೇಹಿತರೆ, ಸುಳ್ಳೇ ಎಲ್ಲಾ ದುರ್ಗುಣಗಳಿಗೂ ಕೂಡ ಮೂಲ. ಸುಳ್ಳಿನಿಂದ ಕಳ್ತನ ಆಗಿರ್ಬೋದು, ಕೊಲೆ, ಸುಲಿಗೆ, ಮೋಸ, ವಂಚನೆ ಮುಂತಾದ ಅನೇಕ ಪಾಪ ಕೃತ್ಯಗಳು ಹುಟ್ಕೊಳ್ತವೆ. ಸುಳ್ಳು ನಾಯಕನಾದರೆ ಇನ್ನಿತರ ದುರ್ಗುಣಗಳು ಕೂಡ ಹಿಂಬಾಲಕರಿದ್ದಂತೆ. ಸುಳ್ಳು ಹೇಳೋದನ್ನ ಬಿಟ್ಟರೆ ಉಳಿದೆಲ್ಲ ಪಾಪ ಕೃತ್ಯಗಳು ತನ್ನಿಂದ ತಾನೇ ದೂರ ಆಗುತ್ತೆ. ಸೊ ಹೀಗಾಗಿ ಸ್ವಾಮೀಜಿ ಆ ವ್ಯಕ್ತಿಗೆ ಮೊದಲು ಸುಳ್ಳು ಹೇಳೋದನ್ನ ಬಿಡು ಅಂತ ಆ ವ್ಯಕ್ತಿಗೆ ಹೇಳಿದ್ದು. ಈಗ ಸ್ವಾಮೀಜಿಯವರು ಆ ವ್ಯಕ್ತಿಗೆ, ನೀನೀಗ ಎಲ್ಲಾ ದುರ್ಗುಣಗಳಿಂದ ದೂರ ಆಗಿರೋದ್ರಿಂದ ನಿನಗೆ ಹೆಣ್ಣು ಕೊಡೋದಕ್ಕೆ ಯಾರೂ ಹಿಂಜರಿಯುವುದಿಲ್ಲ, ವಿವಾಹ ಮಾಡಿಕೊಂಡು ಚೆನ್ನಾಗಿ ಬಾಳು ಅಂತ ಆಶೀರ್ವದಿಸ್ತಾರೆ. ಸ್ನೇಹಿತರೆ, ಕತೆ ಚೆನ್ನಾಗಿದೆ ಅಲ್ವಾ? ಸೊ ಸ್ನೇಹಿತರೆ, ಈ ಒಂದು ನೀತಿ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ನಮ್ಮ ಇಂದಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
4: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ KS ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ, ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯ ಉತ್ತರ ಹೇಳುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 6, ನಾಗರಿಕತೆ. ನಾಗರಿಕತೆ ಎಂದರೇನೋ ನೀವು ಹೇಳಬೇಕಾಯ್ತಲ್ಲ. ಈಗ
3: ನಾನು ಹೇಳುವುದೇ ಅಲ್ಲ, ಅನೇಕ ಇಂಗ್ಲಿಷ್ ಲೇಖಕರು ಇದನ್ನು ನಾಗರಿಕತೆ ಎಂದು ಕರೆಯಲು ಒಪ್ಪರು. ಇದನ್ನು ಕುರಿತು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲ, ಈ ನಾಗರಿಕತೆಯ ಮಾಯಾಜಾಲದಿಂದ ರಾಷ್ಟ್ರವನ್ನು ಬಿಡಿಸಲು ಹಲವಾರು ಸಂಸ್ಥೆಗಳು ಸ್ಥಾಪಿತವಾಗುತ್ತಿವೆ. ಪ್ರಸಿದ್ಧ ಇಂಗ್ಲಿಷ್ ಗ್ರಂಥಕರ್ತನೊಬ್ಬ ನಾಗರಿಕತೆ, ಅದರ ಕಾರಣ, ಅದರ ಪರಿಹಾರ ಎಂಬ ಪುಸ್ತಕವನ್ನೇ ಬರೆದಿದ್ದಾನೆ. ಅದರಲ್ಲಿ ಇದು ಒಂದು ರೋಗ ಎಂದು ತೋರಿಸಿದ್ದಾನೆ.
2: ನಮಗೇಕೆ ಸಾಧಾರಣವಾಗಿ ಇದು ತಿಳಿಯುವುದಿಲ್ಲ?
4: ಕಾರಣ ಸ್ಪಷ್ಟವಾಗಿಯೇ ಇದೆ. ತಮಗೇ ವಿರುದ್ಧವಾಗಿ ಯೋಚಿಸುವವರು ವಿರಳ. ಆಧುನಿಕ ನಾಗರಿಕತೆಯ ಮೋಹಜಾಲದಲ್ಲಿ ಸಿಕ್ಕಿರುವವರು ಅದರ ವಿರುದ್ಧವಾಗಿ ಬರೆದಾರೆಯೇ? ಅವರು ಅದರ ಸಮರ್ಥನೆಗೆ ಬೇಕಾದ ವಿಷಯ ತರ್ಕಗಳನ್ನೇ ಹುಡುಕಲು ಅದರಲ್ಲಿ ತಮಗಿರುವ ನಂಬಿಕೆಯಿಂದ ತಮಗೇ ಗೊತ್ತಿಲ್ಲದೆಯೇ ಪ್ರಯತ್ನಿಸಿಯಾರು. ಕನಸು ಬಿದ್ದವನಿಗೆ ಕನಸು ಸತ್ಯವೆಂದೇ ಕಾಣುತ್ತದೆ. ನಿದ್ದೆಯಿಂದ ಎಚ್ಚರವಾದಾಗ ಸತ್ಯ ತಿಳಿಯುತ್ತದೆ. ಈ ನಾಗರಿಕತೆಯ ಶಾಪ ತಗುಲಿದವನು ಕನಸು ಬಿದ್ದ ಮನುಷ್ಯನ ಹಾಗೆ. ಸಾಮಾನ್ಯವಾಗಿ ನಾವು ಓದುವುದೆಲ್ಲ ಈ ನಾಗರಿಕತೆಯ ಸಮರ್ಥಕರ ಗ್ರಂಥಗಳೇ. ಅದರಲ್ಲಿ ಅನೇಕರು ಉತ್ತಮ ವಿದ್ವಾಂಸರು, ಸತ್ಪುರುಷರು ಇದ್ದಾರೆ. ಮಾಟದ ಹಾಗೆ ಅವರ ಗ್ರಂಥಗಳು ನಮ್ಮನ್ನು ಮುಗ್ಧಗೊಳಿಸುತ್ತವೆ. ಹೀಗಾಗಿ ಒಬ್ಬೊಬ್ಬರಾಗಿ ನಾವು ಆ ಸುಳಿಯಲ್ಲಿ ಸಿಕ್ಕಿಕೊಳ್ಳುತ್ತೇವೆ.
2: ಇದೇನೋ ಸರಿಯಾಗಿ ಕಾಣುತ್ತಿದೆ. ಈ ನಾಗರಿಕತೆ ಕುರಿತು ನೀವು ಏನು ಓದಿದಿರೋ, ಯೋಚಿಸಿದ್ದೀರೋ, ಸ್ವಲ್ಪ ಹೇಳುತ್ತೀರಾ?
3: ಯಾವ ಸ್ಥಿತಿಗೆ ನಾಗರಿಕತೆ ಎನ್ನುತ್ತಾರೋ ಮೊದಲು ಅದನ್ನು ಪರಿಶೀಲಿಸೋಣ. ಈ ನಾಗರಿಕತೆಯಲ್ಲಿ ಬದುಕುವ ಜನರಿಗೆ ಶರೀರ ಸುಖವೇ ಬಾಳಿನ ಗುರಿ. ಇದೇ ಅದರ ಲಕ್ಷಣ. ಶರೀರ ಸುಖವೇ ಪುರುಷಾರ್ಥ. ಕೆಲವು ಉದಾಹರಣೆಗಳನ್ನು ನೋಡೋಣ. 100 ವರ್ಷಕ್ಕೆ ಹಿಂದೆ ಯುರೋಪಿನಲ್ಲಿ ಮನೆಗಳು ಚೆನ್ನಾಗಿರಲಿಲ್ಲ, ಈಗ ಬಹಳ ಉತ್ತಮವಾಗಿವೆ. ಇದು ನಾಗರಿಕತೆಯ ಲಕ್ಷಣವಂತೆ. ಇದು ಶರೀರ ಸುಖದ ಸಾಧನ. ಪೂರ್ವದಲ್ಲಿ ಅವರು ತೊಗಲನ್ನು ಹೊದೆಯುತ್ತಿದ್ದರು, ಬರ್ಜಿ ಬಲ್ಲೆಗಳನ್ನು ಉಪಯೋಗಿಸುತ್ತಿದ್ದರು. ಈಗ ಉದ್ದನೆ ಶರಾಯಿ ತೊಡುತ್ತಾರೆ, ಮೈಯನ್ನು ಸಿಂಗರಿಸಲು ಹಲವು ಬಗೆಯ ಉಡುಪು ಉಡುತ್ತಾರೆ. ಬಲ್ಲೆ ಬಜ್ಜಿಗಳ ಬದಲು 5-6 ಗೋಲಿಗಳ ರಿವಾಲ್ವರನ್ನು ಬಳಸುತ್ತಾರೆ. ಇಷ್ಟು ದಿನ ವಿಶೇಷವಾಗಿ ಬಟ್ಟೆಯನ್ನು ಬೂಟುಗಳನ್ನು ಉಪಯೋಗಿಸಿದ ದೇಶದ ಜನ ಇಂಗ್ಲಿಷರಂತೆ ಬಟ್ಟೆ ತೊಡಲು ಪ್ರಾರಂಭಿಸಿದರೆ ಹೊಸದಾಗಿ ಅವರು ನಾಗರಿಕರಾದರೆಂದು ತಿಳಿಯುತ್ತಾರೆ. ಅದಕ್ಕೆ ಮೊದಲು ಅವರು ಅನಾಗರಿಕರು. ಹಿಂದೆ ಯುರೋಪಿನಲ್ಲಿ ಜನರು ಕೈಯಿಂದ ಕೆಲಸ ಮಾಡುತ್ತಿದ್ದರು, ನೇಗಿಲು ಹಿಡಿದು ಉಳುತ್ತಿದ್ದರು. ಈಗ ಯಂತ್ರಗಳ ಸಹಾಯದಿಂದ ಒಬ್ಬನೇ 1000 ಎಕರೆ ಉತ್ತು ಬಿತ್ತಿ ಹೇರಳವಾಗಿ ಹಣ ಗಳಿಸಬಹುದು. ಇದು ನಾಗರಿಕತೆಯ ಲಕ್ಷಣವಂತೆ. ಮೊದಲು ಎಲ್ಲೋ ಕೆಲವರು ಉದ್ಗ್ರಂಥಗಳನ್ನು ಬರೆಯುತ್ತಿದ್ದರು. ಈಗೇನು, ಯಾರು ಬೇಕಾದರೂ ಬರೆದು ಜನರ ಮನಸ್ಸನ್ನು ಕೆಡಿಸಬಹುದು. ಮೊದಲೆಲ್ಲ ಜನರು ಎತ್ತಿನ ಗಾಡಿಗಳಲ್ಲಿ ಎರಡು ಗಾವಿದ ಪ್ರಯಾಣ ಮಾಡುತ್ತಿದ್ದರು. ಈಗ ರೈಲಿನಲ್ಲಿ ದಿನಕ್ಕೆ 400-500 ಮೈಲಿ ಹಾರು ಬಿಡುತ್ತಾರೆ. ನಾಗರಿಕತೆಯ ಔನ್ನತ್ಯದ ಕುರುಹಂತೆ ಇದು. ಇನ್ನೂ ಪ್ರಗತಿಯಾದರೆ ಜನರು ವಿಮಾನಗಳಲ್ಲಿ ಪ್ರಯಾಣ ಮಾಡಿ 4 ಗಳಿಗೆಯಲ್ಲಿ ಯಾವ ದೇಶಕ್ಕಾದರೂ ಹೋಗಬಲ್ಲರಂತೆ. ಬರಬರುತ್ತಾ ಜನರು ಕೈಕಾಲು ಬಳಸುವ ಅಗತ್ಯವೇ ಇಲ್ಲ. ಒಂದು ಗುಂಡಿ ಒತ್ತಿದರೆ ಅವರ ಉಡುಪೆಲ್ಲ ಸಿದ್ಧವಾಗಿ ಬಂದು ನಿಲ್ಲುತ್ತದೆ. ಇನ್ನೊಂದು ಗುಂಡಿ ಒತ್ತಿದರೆ ಪತ್ರಿಕೆ ಬರುತ್ತದೆ. ಮತ್ತೊಂದು ಗುಂಡಿ ಒತ್ತಿದರೆ ಮೋಟಾರ್ ಸಿದ್ಧ. ಸನ್ನೆ ಮಾಡಿದರಾಯಿತು. 56 ಬಗೆಯ ಷಡ್ರಸಾನ್ನ ಬಡಿಸಿ ಸಿದ್ಧವಾಗಿ ಕೈಗೆ ಬರುತ್ತದೆ. ಎಲ್ಲವೂ ಯಂತ್ರಗಳಿಂದಲೇ. ಮೊದಲು ಒಬ್ಬರೊಡನೆ ಒಬ್ಬರು ಕದನವಾಡಲು ಮಲ್ಲಯುದ್ಧ ಮಾಡುತ್ತಿದ್ದರು. ಈಗ ಒಬ್ಬ ಮನುಷ್ಯ ಗುಡ್ಡದ ಮರೆಯಲ್ಲಿ ಮಿಷಿನ್ ಗನ್ನಿನ ಹಿಂದೆ ನಿಂತು 1000 ಜನರನ್ನು ಕೊಲ್ಲಬಹುದು. ಇದು ನಾಗರಿಕತೆ. ಮೊದಲು ಜನರು ಬಯಲಿನಲ್ಲಿ ತಮ್ಮ ಇಚ್ಛಾನುಸಾರ ಕೆಲಸ ಮಾಡುತ್ತಿದ್ದರು. ಈಗ 1000 ಜನ ಒಟ್ಟಿಗೆ ಸೇರಿ ಹೊಟ್ಟೆಪಾಡಿಗಾಗಿ ಕಾರ್ಖಾನೆಗಳಲ್ಲಿ ಗಣಿಗಳಲ್ಲಿ ಕೆಲಸ ಮಾಡುತ್ತಾರೆ. ಅವರ ಗತಿ ದನಗಳಿಗಿಂತ ಅಧಮ. ತಮ್ಮ ಜೀವನದ ಆಸೆ ಬಿಟ್ಟು ಅತ್ಯಂತ ಅಪಾಯಕರ ಕೆಲಸಗಳನ್ನು ಧಣಿಗಳಾದ ಕೋಟೀಶ್ವರರಿಗಾಗಿ ಅವರು ಮಾಡಬೇಕಾಗುತ್ತದೆ. ಹಿಂದಿನ ಕಾಲದಲ್ಲಿ ಜನರನ್ನು ಹೊಡೆದು ಬಡೆದು ಬಲಾತ್ಕಾರವಾಗಿ ಗುಲಾಮರನ್ನಾಗಿ ಮಾಡುತ್ತಿದ್ದರು. ಈಗ ಹಣದಾಸೆ ತೋರಿಸಿ, ಹಣದಿಂದ ದೊರೆಯುವ ಸುಖ ಸಂತೋಷಗಳ ಆಸೆ ತೋರಿಸಿ ಜನರನ್ನು ಗುಲಾಮರನ್ನಾಗಿ ಮಾಡುತ್ತಿದ್ದಾರೆ. ಹಿಂದೆ ಎಂದೂ ಕೇಳದಿದ್ದುದು, ಕನಸಿನಲ್ಲೂ ಕಾಣದಿದ್ದ ರೋಗಗಳೆಲ್ಲ ಈಗ ಬಂದಿವೆ. ಅವಕ್ಕೆ ಚಿಕಿತ್ಸೆ ಮಾಡಲು ಡಾಕ್ಟರರ ಸೈನ್ಯವೇ ಒಂದು ಸಿದ್ಧವಾಗಿದೆ. ಆಸ್ಪತ್ರೆಗಳು ಹೆಚ್ಚಾಗಿವೆ. ಇದು ನಾಗರಿಕತೆಗೆ ಗುರುತು. ಮೊದಲು ಏನಾದರೂ ಸುದ್ದಿ ಕಳಿಸಲು ಓಲೆಕಾರರನ್ನು ಅದಕ್ಕಾಗಿ ಕಳಿಸಬೇಕಾಗುತ್ತಿತ್ತು. ಅದಕ್ಕೆ ವಿಶೇಷ ವೆಚ್ಚ. ಈಗ ಪತ್ರ ಬರೆಯುವುದು ಬಹಳ ಸುಲಭ. 3 ಕಾಸಿಗೆ ಒಂದು ಕಾರ್ಡು ಕೊಂಡು ಯಾರು ಯಾರನ್ನು ಬೇಕಾದರೂ ಬಯ್ಯಬಹುದು. ಧನ್ಯವಾದಗಳನ್ನೂ ತಿಳಿಸಬಹುದು. ಮೊದಲು ದಿನಕ್ಕೆರಡು ಅಥವಾ 3 ಸಲ ಮನೆಯಲ್ಲೇ ಮಾಡಿದ ರೊಟ್ಟಿ ಹಿಟ್ಟು ಕಾಯಿ ಪಲ್ಯ ತಿಂದು ಇರುತ್ತಿದ್ದರು. ಈಗ 2-2 ಗಂಟೆಗೆ 1 ಸಲ ಏನಾದರೂ ತಿನ್ನುತ್ತಲೇ ಇರಬೇಕು. ಬೇರೆ ಯಾವ ಕೆಲಸಕ್ಕೂ ಬಿಡುವಾಗಬಾರದು. ಇನ್ನೂ ಎಷ್ಟು ಹೇಳಲಿ ಇದರ ವಿಷಯ. ಇವೆಲ್ಲವನ್ನು ಕೆಲವರು ಪ್ರಾಮಾಣಿಕ ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳಬಹುದು. ಇವೇ ನಾಗರಿಕತೆಯ ಹೆಗ್ಗುರುತುಗಳು. ಇದಕ್ಕೆ ವಿರುದ್ಧವಾಗಿ ಯಾರಾದರೂ ಮಾತಾಡಿದರೆ ಅವನನ್ನು ಅಜ್ಞಾನಿ ಎನ್ನುತ್ತಾರೆ. ಈ ನಾಗರಿಕತೆಯಲ್ಲಿ ನೀತಿಯೂ ಇಲ್ಲ, ಧರ್ಮವೂ ಇಲ್ಲ. ಇಷ್ಟೇ ಅಲ್ಲ, ಧರ್ಮವನ್ನು ಕಲಿಸುವುದು ನಮ್ಮ ಕೆಲಸವಲ್ಲ ಎಂದು ಬಹಳ ಗಂಭೀರವಾಗಿ ಹೇಳುತ್ತಾರೆ. ಈ ನಾಗರಿಕತೆಯ ಭಕ್ತರು ಅನೇಕರು ಧರ್ಮವೆಂಬುದು ಬರೀ ಮೂಢತನ ಎನ್ನುತ್ತಾರೆ. ಇನ್ನು ಕೆಲವರು ಧರ್ಮದ ಸೋಗು ಹಾಕಿ ದೊಡ್ಡದಾಗಿ ನೀತಿಯನ್ನು ಉಪದೇಶಿಸುತ್ತಾರೆ. ಆದರೆ 20 ವರ್ಷಗಳ ಅನುಭವದಿಂದ ನನಗೆ ಮನದಟ್ಟಾಗಿದೆ. ಇವರು ನೀತಿಯ ಸೋಗಿನಲ್ಲಿ ಕಲಿಸುವುದೆಲ್ಲ ಅನೀತಿಯೇ. ನಾನು ಮೇಲೆ ಹೇಳಿದುದರಲ್ಲಿ ನೀತಿಗೆ ಸಂಬಂಧಿಸಿದುದು ಎಳ್ಳಷ್ಟೂ ಇಲ್ಲವೆಂಬುದು ಒಂದು ಎಳೆ ಮಗುವಿಗೂ ಅರ್ಥವಾಗುವಂತಿದೆ. ಈ ನಾಗರಿಕತೆಯ ಒಲುಮೆಯೆಲ್ಲ ಶರೀರ ಸುಖವನ್ನು ಹೆಚ್ಚಿಸುವುದರೊಳಗೆ, ಅದನ್ನು ಕೂಡ ಇದು ಸರಿಯಾಗಿ ಸಾಧಿಸಿಲ್ಲ. ಈ ನಾಗರಿಕತೆ ಶುದ್ಧ ಅಧರ್ಮ. ಯುರೋಪಿನ ಜನ ಇದರ ಮಾಯಾಜಾಲದಲ್ಲಿ ಸಿಕ್ಕಿ ಹುಚ್ಚರಾಗಿ ಹೋಗಿದ್ದಾರೆ. ಅವರಿಗೆ ನಿಜವಾಗಿ ಗಟ್ಟಿಯಾದ ಮೈಯೂ ಇಲ್ಲ, ಸಾಹಸವೂ ಇಲ್ಲ. ಮದ್ಯದ ಅಮಲಿನ ಬಲದಿಂದ ಕೆಲಸ ಕಾರ್ಯಗಳನ್ನು ನಡೆಸುತ್ತಾರೆ. ಏಕಾಂತದಲ್ಲಿ ಅವರಿಗೆ ಸವಿಯೇ ಇಲ್ಲ. ಒಂಟಿಯಾಗಿ ಇರಲಾರರು. ಗೃಹಲಕ್ಷ್ಮಿಯರಾಗಿ, ಮನೆಯ ಅರಸಿಯರಾಗಿ ಇರಬೇಕಾದ ಹೆಂಗಸರು ಬೀದಿ ಬೀದಿ ಅಲೆಯುತ್ತಿರುತ್ತಾರೆ, ಅಥವಾ ಕಾರ್ಖಾನೆಗಳಲ್ಲಿ ಕೂಲಿ ಮಾಡಲು ಹೋಗುತ್ತಾರೆ, ಬರೀ ನಾಲ್ಕು ದುಡ್ಡಿಗಾಗಿ, ಹೊಟ್ಟೆಪಾಡಿಗಾಗಿ. ಇಂಗ್ಲೆಂಡ್ ಒಂದರಲ್ಲೇ 50 ಲಕ್ಷ ಹೆಂಗಸರು ಕಾರ್ಖಾನೆಗಳಲ್ಲಿ, ಇತರ ಗಿರಣಿಗಳಲ್ಲಿ ಅತಿ ಕಷ್ಟದ ಕೆಲಸ ಮಾಡುತ್ತಾ ತಮ್ಮ ದುರ್ದಿನಗಳನ್ನು ಕಳೆಯುತ್ತಿದ್ದಾರೆ. ಹೆಂಗಸರಿಗೂ ಮತಾಧಿಕಾರ ಬೇಕು ಎಂಬ ಚಳುವಳಿ ಬೆಳೆಯಲು ಇದು ಒಂದು ಕಾರಣ. ನಾವು ತಾಳ್ಮೆಯಿಂದ ಇದ್ದರೆ ಈ ನಾಗರಿಕತೆ ತನ್ನ ಬೆಂಕಿಗೆ ತಾನೇ ಸುಟ್ಟು ಬೂದಿಯಾಗುತ್ತದೆ. ಮಹಮ್ಮದ್ ಪೈಗಂಬರ್ ಇದನ್ನು ಸೈತಾನಿ ನಾಗರಿಕತೆ ಎಂದ. ಹಿಂದೂ ಧರ್ಮ ಇದನ್ನು ಕಲಿಯುಗ ಎನ್ನುತ್ತದೆ. ಈ ನಾಗರಿಕತೆಯ ವಾಸ್ತವಿಕ ಚಿತ್ರವನ್ನು ಪೂರ್ಣವಾಗಿ ನಾನು ಚಿತ್ರಿಸಲಾರೆ. ಇಂಗ್ಲಿಷ್ ಜನಾಂಗವನ್ನು ಗೆದ್ದಲು ಹುಳದಂತೆ ತಿಂದು ಹಾಕುತ್ತಿದೆ ಇದು. ಇದು ವಿನಾಶಕಾರಿ, ಇದನ್ನು ಬಹಿಷ್ಕರಿಸಬೇಕು. ಪಾರ್ಲಿಮೆಂಟುಗಳು ನಿಜವಾಗಿ ಜನರ ದಾಸ್ಯದ ಗುರುತು. ಇದನ್ನೆಲ್ಲ ಚೆನ್ನಾಗಿ ವಿಚಾರ ಮಾಡಿ ನೋಡಿದರೆ ನಿಮಗೂ ಹೀಗೆಯೇ ಅನಿಸಿತು. ಇಂಗ್ಲಿಷರನ್ನು ದೂರುವುದನ್ನು ಬಿಟ್ಟೀರಿ, ಪಾಪ ಅವರನ್ನು ನೋಡಿದರೆ ಕನಕರ ಬರುತ್ತದೆ. ಅವರು ಒಳ್ಳೆಯ ಜಾಣ ಜನರು, ಆದ್ದರಿಂದಲೇ ಈ ಮಾಯಾಜಾಲದಿಂದ ಮುಕ್ತರಾದಾರು ಎಂಬ ವಿಶ್ವಾಸ ನನಗಿದೆ. ಅವರು ಒಳ್ಳೆಯ ಸಾಹಸಿಗಳು, ಧೀರರು, ದುಡಿತಗಾರರು. ಅವರ ವಿಚಾರ ಸರಣಿ ಅನೀತಿಯದಲ್ಲ, ಅವರ ಅಂತಃಕರಣವು ಅಶುದ್ಧವಲ್ಲ. ಆದುದರಿಂದ ಅವರ ಬಗ್ಗೆ ನನಗೆ ಗೌರವ. ನಾಗರಿಕತೆ ಗುಣವಾಗಲಾರದ ರೋಗವಲ್ಲ, ಆದರೆ ಸದ್ಯ ಇಂಗ್ಲಿಷರಿಗೆ ಆ ರೋಗ ಬಡಿದುಕೊಂಡಿದೆ ಎಂಬುದನ್ನು ಮರೆಯಬಾರದು.
2: ಇಲ್ಲಿಗೆ 6 ಸಮಾಪ್ತಿಯಾಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
4: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
2: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
1: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ KBASAPPAGOWDA, ಸಂಚಾಲಕರಾದ ವಕೀಲ KP ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ GR ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ, ಇದೇ May 29 ಶುಕ್ರವಾರ ಬೆಳಿಗ್ಗೆ 11 ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ವಚನಗಳು ಅಂದ ತಕ್ಷಣ ನಮ್ಮ ಶಿವಶರಣರು ಬರೆದಂತಹ ವಚನಗಳನ್ನ ನಾವು ಪ್ರತಿನಿತ್ಯ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತಾ ಇದ್ದೀವಿ. ಹಾಗೆ ಈ ವಚನಗಳು, ಹೆಸರೇ ಹೇಳುವಂತೆ ವಚನ ಮಾತು, ಅಂದ್ರೆ ನಮ್ಮ ಶಿವಶರಣರು ಮಾತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟವರು. ನುಡಿದಂತೆ ನಡೆಯಬೇಕು, ನಡೆದಂತೆ ಮಾಡಿ ತೋರಿಸಬೇಕು ಎಂಬ ವಿಚಾರಧಾರೆಯೊಂದಿಗೆ ಇವರು ಬದುಕಿದವರು. ಹಾಗಾಗಿ ನಾಲಿಗೆ ಒಳ್ಳೆದಿದ್ರೆ ನಾಡೆಲ್ಲ ಒಳ್ಳೆದು ಎಂಬ ನಮ್ಮ ಹಿರಿಯರು ಹೇಳುವ ಗಾದೆ ಮಾತಿನಂತೆ ಇವರು ಮಾತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಿದ್ರು. ಅವರು ಏನ್ ಹೇಳ್ತಾರೋ ಅದೇ ರೀತಿ ನಡೆದಿದ್ರು. ಹಾಗೆ ಅವರ ಅನುಭವದ ಅನುಭಾವವನ್ನ ವಚನಗಳಲ್ಲಿ ಹೇಳ್ತಾ ಹೋದ್ರು. ಹಾಗಾದ್ರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಲ್ಲಹಳ್ಳಿಯ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದಂತಹ ಶ್ರೀಮತಿ ರತ್ನಮ್ಮ ಇವರು ಇಷ್ಟಲಿಂಗದ ಕುರಿತು ಚನ್ನಬಸವಣ್ಣ ಮತ್ತು ಸಿದ್ದರಾಮೇಶ್ವರರ ನಡುವೆ ನಡೆಯುವಂತಹ ಮಾತುಕತೆಯನ್ನ ಇವರು ವಿವರಿಸ್ತಾರೆ, ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಚನ್ನಬಸವಣ್ಣನವರು ಇಷ್ಟಲಿಂಗದ ಕುರಿತು ಮಾತಾಡಿರುವಂತಹ ವಿಚಾರವನ್ನ ಹೇಳ್ಬೋದಾ?
12: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮ, ಧರ್ಮದ, ವಿಶ್ವದ ಜಗದ್ಗುರು ಬಸವಣ್ಣರನ್ನು ನೆನೆಯುತ್ತಾ ಎಲ್ಲಾ ದಾರ್ಶನಿಕರನ್ನೀತ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಇವತ್ತಿನ ದಿವಸ ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ಧರಿಸೋದ್ ಬಗ್ಗೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಯಾವ ರೀತಿ ಇಷ್ಟಲಿಂಗ ಧರಿಸ್ಕೋಬೇಕು ಅನ್ನೋದ್ ಬಗ್ಗೆ ಹೇಳ್ತಾರೆ. ಅಲ್ಲಮ ಪ್ರಭು ಅವ್ರನ್ನ ಕರ್ಕೊಂಡ್ಬರ್ತಾರೆ ಸೊಲ್ಲಾಪುರದಿಂದ. ಸಿದ್ದರಾಮೇಶ್ವರರು ಅಂದ್ರೆ ಬಹಿರಂಗ ಕಾಯಕ ಯೋಗಿಯಾಗಿರ್ತಾರೆ, ಅಂದ್ರೆ ಕೆರೆ ಕಟ್ಟಿಸೋದು, ಬಾವಿ ತೊಡಸೋದು, ಅನ್ನ ಚಿತ್ರಗಳನ್ನು ಇದರಲ್ಲಿ ಅವರು ಕಾಯಕದಲ್ಲೇ ಮುಳುಗಿರ್ತಾರೆ. ಅವ್ರಿಗೆ ಇಷ್ಟಲಿಂಗದ ಮಹಿಮೆ ಮಹತ್ವ ಅದರಿಂದ ಆಗ್ತಕ್ಕಂತ ಪ್ರಯೋಜನಗಳು ಏನು ಅನ್ನೋದನ್ನ ತಿಳಿಸ್ಬೇಕಾಗ್ತಾ ಇರ್ತದೆ. ಆವಾಗ ಅಲ್ಲಮ್ಮ ಪ್ರಭು ಜೊತೆಗೂಡಿ, ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರರು ಜೊತೆಗೂಡಿ ಕಲ್ಯಾಣಕ್ಕೆ ಬರ್ತಾರೆ. ಅದನ್ನ ಚನ್ನಬಸವಣ್ಣನವರು ಇಷ್ಟಲಿಂಗ ಯಾಕೆ ಧರಿಸ್ಕೋಬೇಕು ಅನ್ನೋದ್ ಬಗ್ಗೆ ವಚನದ ಮೂಲಕ ವಿವರಣೆ ಕೊಡ್ತಾ ಹೋಗ್ತಾರೆ. ಅದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಅಲ್ಲಮ್ಮ ಪ್ರಭು ಹೇಳ್ತಾರೆ, ಅಲ್ಲಿ ಅನುಭವ ಮಂಟಪದಲ್ಲಿ ಚರ್ಚೆ ನಡೀತೈತೆ, ಅವತ್ತು ದಿನ ಒಂದೊಂದು ಚರ್ಚೆ ನಡೀತೈತೆ. ಅವತ್ತಿನ ದಿವಸ ಸಿದ್ದರಾಮೇಶ್ವರ ಇಷ್ಟಲಿಂಗದ ಬಗ್ಗೆ ವಿಚಾರ ಬಗ್ಗೆ ಚರ್ಚೆ ನಡೀತೈತೆ. ಅದನ್ನ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಅಲ್ಲಿ ಬಸವಣ್ಣನವರು, ಅಲ್ಲಮ್ಮ ಪ್ರಭು, ಸಿದ್ದರಾಮೇಶ್ವರರು, ಅಕ್ಕಮಹಾದೇವಿ ತಾಯಿಯವರು, ಹಿಂಗೆ ಹಲವಾರು ಶರಣರು ಚರ್ಚಾಗೋಷ್ಠಿ ನಡೀತಿರ್ತದೆ. ಮೂರು ಚರ್ಚಾಗೋಷ್ಠಿ ನಡೀತಿರ್ತಾವ ಅನುಭವ ಮಂಟಪದಲ್ಲಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಹೀಗೆ ಒಂದೊಂದು ವಿಚಾರವಾಗಿ ಚರ್ಚೆ ನಡೀತಾ ಐತೆ. ಅದಕ್ಕೆ ಅನುಭವ ಮಂಟಪ ವಿಶ್ವದ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಂತಾನು ಹೇಳ್ತಾರೆ. ಹಾಗಾಗಿ ಈ ಸತಿ ನೋಡಿ ಬೆಳಗಾವಿಯಲ್ಲಿ ಅನುಭವ ಮಂಟಪದ ಚಿತ್ರನ ವಿಧಾನಸೌಧದಲ್ಲಿ ಉದ್ಘಾಟನೆ ಮಾಡಿದ್ರು. ಅಲ್ಲಮ್ಮ ಪ್ರಭು ದೇವ್ರು ಹೇಳ್ತಾರೆ, ಇವರು ಚನ್ನಬಸವಣ್ಣರನ್ನು ಉದ್ದೇಶಿಸಿ ಹೇಳ್ತಾರೆ, ಏನಪ್ಪ ಅಂದ್ರೆ ನಿಮ್ಮ ನರಿದ ಶರಣಂಗೆ ದುಂದುಗದ ಹಂಗೇಕೆ, ಮಿಸುನಿಯ ಬಣ್ಣಕ್ಕೆ ಹೊರೆಗಲ್ಲ ಹಂಗೇಕೆ, ಸೀಮೆಯ ಮೀರಿದ ನಿಸ್ಸೀಮ ಸಿದ್ದರಾಮಯ್ಯಂಗೆ ಇಷ್ಟಲಿಂಗವೇನೆಂದು ಹೇಳ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಇಲ್ಲಿ ಸೀಮೆಯ ಮೀರಿದ ನಿಸ್ಸೀಮ ಅಂದ್ರೆ, ಇಲ್ಲಿ ನಿಮ್ಮ ನರಿದ ಶರಣಂಗೆ ದುಂದುಗದ ಹಂಗೇಕೆ ಅಂದ್ರೆ ಪರಮಾತ್ಮ, ನಿಮ್ಮ ನರಿದ ಅಂದ್ರೆ ಪರಮಾತ್ಮನ ಸ್ವರೂಪನೇ ಆಗಿರ್ತಕ್ಕಂತ ಸಿದ್ದರಾಮೇಶ್ವರರಿಗೆ ಇಲ್ಲಿ ದುಂದುಗ ಮತ್ತೆ ಇಷ್ಟಲಿಂಗ ಹಾಕೊಳ್ಳೋದು ಅವಶ್ಯಕತೆ ಇದೆಯಾ ಅಂತ. ಮಿಸುನಿಯ ಬಣ್ಣಕ್ಕೆ ಹೊರೆಗಲ್ಲ ಹಂಗೇಕೆ ಅಂದ್ರೆ ಇಲ್ಲಿ ಬಂಗಾರ ಅಂತಾನು ಗೊತ್ತಿದೆ, ಈ ಬಂಗಾರ ನೋಡಕ್ ಬಂಗಾರ ತರ ಕಾಣಿಸ್ತೈತಿ, ಅದು ನೋಡಕ್ಕೆ ಬಂಗಾರ ಇದು ವ್ಯತ್ಯಾಸ ಗೊತ್ತಾಕತ್ತೆ. ಹಾಗೆ ಬಂಗಾರ ಅಂತನಗ್ ಗೊತ್ತಾದ್ಮೇಲೆ ಅದನ್ನ ಮತ್ತೆ ಅದು ಅಕ್ಕಶಾಲಿಗೆ ತಿಕ್ಕಿ ತಿಕ್ಕಿ ನೋಡ್ತಾರಲ್ಲ, ಅದ್ರ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ. ಸೀಮೆಯ ಮೀರಿದ ನಿಸ್ಸೀಮ ಸಿದ್ದರಾಮಯ್ಯ ಹೆಂಗೆ ಅಂದ್ರೆ ಆ ಪರಮಾತ್ಮ ಮತ್ತು ಜೀವಾತ್ಮದ ಅಂಶವನ್ನು ತಿಳ್ಕೊಂಡು ಅರಿತುಕೊಂಡು ಅಳವಡಿಸಿಕೊಂಡಿರ್ತಕ್ಕಂಥ ಸಿದ್ದರಾಮೇಶ್ವರರಿಗೆ ಮತ್ತೆ ಇಷ್ಟಲಿಂಗದ ಅವಶ್ಯಕತೆ ಇದೆಯಾ ಅಂತ ಇಲ್ಲಿ ಅಲ್ಲಮ್ಮ ಪ್ರಭು ಕೇಳ್ತಾರೆ. ಇದು ವಚನದ ಅರ್ಥ ಏನಪ್ಪ ಅಂದ್ರೆ ಸಿದ್ದರಾಮೇಶ್ವರರು ಮಹಾನ್ ಜ್ಞಾನಿಗಳು, ಯೋಗಿಗಳು, ದಾರ್ಶನಿಕರು ಆಗಿರ್ತಾರೆ, ಆದರೂ ಸಹಿತ ಇಷ್ಟಲಿಂಗ ಧರಿಸ್ಕೊಳ್ಳಲ್ಲ. ಈಗ ಸಿದ್ದರಾಮೇಶ್ವರರು ಪ್ರತಿಭೆಯನ್ನ ಸಿದ್ದರಾಮೇಶ್ವರರು ವ್ಯಕ್ತಿತ್ವವನ್ನು ಅಲ್ಲಿ ರೂಪುಗೊಳಿಸ್ಬೇಕು, ಇಷ್ಟಲಿಂಗವನ್ನು ಹಾಕೋಬೇಕು ಅಂತಾನೆ ಹೇಳ್ಬೇಕು. ಎರಡೂ ವಿಚಾರವನ್ನ ಈ ವಚನದೊಳಗೆ ತಿಳಿಸ್ತಾ ಹೋಗ್ತಾರೆ. ಅವಾಗ ಸಿದ್ದರಾಮೇಶ್ವರ ಹೇಳ್ತಾರೆ, ತನು ಮನ ಏಕಾರ್ಥವಾದ ಬಳಿಕ ಇಷ್ಟಲಿಂಗ ಧರಿಸಲು ತನುವೆಲ್ಲಿದೆ ಅಂತ ಕೇಳ್ತಾರೆ ಸಿದ್ದರಾಮೇಶ್ವರ. ಮತ್ತನು ಮನ ಏಕಾರ್ಥವಾದ ಬಳಿಕ, ಈಗ ತನುವಿನಲ್ಲಿ ಪರಮಾತ್ಮ ನಮ್ಮ ದೇಹದ ಕಣಕಣಗಳಲ್ಲೂ ತುಂಬಿದಾನೆ, ಆಮೇಲೆ ಮನಸ್ಸಿನಲ್ಲೂ ತುಂಬಿದಾನೆ, ಭಾವದಲ್ಲೂ ತುಂಬಿದಾನೆ, ಬುದ್ಧಿಯಲ್ಲೂ ಪರಮಾತ್ಮ ತತ್ವ ಇದೆ. ಮತ್ತದು ಇಷ್ಟಲಿಂಗ ನಾವು ಏಕೆ ಧರಿಸ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ, ಅದು ಯಾಕೆ ಧರಿಸ್ಕೋಬೇಕು ಅಂತಾನು ಇಲ್ಲಿ ಸಿದ್ದರಾಮೇಶ್ವರ ಹೇಳ್ತಾ ಹೋಗ್ತಾರೆ. ನಮಗೆ ಹೇಳ್ತಾರೆ ಸಿದ್ದರಾಮೇಶ್ವರು, ಆಕಾಶದಲ್ಲಾಡುವ ಪಟಕ ಅಟ್ಟಗೋಲ ಹಂಗೇಕೆ, ಸಮುದ್ರವ ದಾಟುವಂಗೆ ಹರಿಗೋಲ ಹಂಗೇಕೆ, ಸೀಮೆಯ ಮೀರಿದ ಸಿದ್ದರಾಮಯ್ಯಂಗೆ ಲಿಂಗ ಇಷ್ಟಲಿಂಗ ಏಕೆ ಅಂತ ಕೇಳ್ತಾರೆ. ಇಲ್ಲಿ ಆಕಾಶದಲ್ಲಿ ಪಟ ಹಾರ್ತಾ ಇದೆಯಲ್ಲ, ಅದಕ್ಕೆ ಮತ್ತೆ ಏಣಿ ಯಾಕೆ ಹಾಕೋದ ಅವಶ್ಯಕತೆ ಇದೆಯಾ, ಅದು ತನ್ಪಾಡಿ ತಾನು ಪಾಠ ಹಾರ್ತಾ ಇದೆ. ಈಗ ಸಿದ್ದರಾಮೇಶ್ವರ ವ್ಯಕ್ತಿತ್ವ ತನ್ಪಾಡಿ ತಾನು ಅವರು ವ್ಯಕ್ತಿತ್ವ ಸ್ವರೂಪಣೆ ಮಾಡ್ಕೊಂಡಾಗಿದೆ, ಅವ್ರಿಗೆ ಮತ್ತೆ ಅದಿಷ್ಟಲಿಂಗದ ಅವಶ್ಯಕತೆ ಇದೆಯಾ. ಸಮುದ್ರದ ದಾಟುವಂಗೆ ಹರಿಗೋಲ್ ಹಂಗೇಕೆ, ಅವ್ರು ಆಲ್ರೆಡಿ ಸಮುದ್ರ ದಾಟ ಈಜ್ ಫಸ್ಟ್ ಈಜ್ ಕಲಿಯರಿಗೆ ಏನಾಗುತ್ತೆ, ಅವರು ಹರಿಗೋಲ್ ಹಾಕ್ತಾರೆ, ಆಮೇಲೆ ಟೂಬ್ ಇದ್ದಿರ್ತಾವಲ್ಲ ಅದು ಗಾಳಿ ಟೂಬ್ ಬರ್ತಾವಲ್ಲ ಅವನ್ ಇಟ್ಕೊಂಡು ಹೆಲ್ಪ್ ಸಹಾಯಕ್ಕೆ ಅವರು ಉಪಯೋಗಿಸ್ತಾರೆ. ಹಾಗಾಗಿ ಜೀವಾತ್ಮ ಮತ್ತು ಪರಮಾತ್ಮ ತತ್ವವನ್ನು ಸಂಪೂರ್ಣವಾಗಿ ಅಳವಡಿಸಕ್ಕಂತ ಸಿದ್ದರಾಮಯ್ಯ ಹೆಂಗೆ ಮತ್ತೆ ಹರಿಗೋಲು ಅನ್ನೋದು ಮತ್ತೆ ಹಾಕ್ಬೇಕು ಅಂತ ಇಲ್ಲಿ ಕೇಳ್ತಾ ಹೋಗ್ತಾರೆ. ಅದಕ್ಕೆ ಚನ್ನಬಸವಣ್ಣರು ಉತ್ತರ ನೋಡಿ ಹೇಗ್ ಕೊಡ್ತಾರೆ, ನನ್ನ ಆಕಾಶದಲ್ಲಿ ಹಾರುವ ಪಟಕ್ಕಾದರೂ ಮೂಲ ಸೂತ್ರವಿರಬೇಕು. ಈಗ ಪಟ ಆಕಾಶದಲ್ಲಿ ಹಾದ್ರು ಹಾರಾಟ ಮಾಡಿದ್ರು ಸಹಿತ ಅದಕ್ಕೆ ದಾರ ಕಟ್ಬೇಕು, ಆ ದಾರದ ಸಹಾಯದಿಂದ ಅದ್ ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತತಿ. ಇಲ್ಲಿ ಮೇಲ್ ಹಾರತಕ್ಕಂತ ಪಟ ಪರಮಾತ್ಮ, ಕೆಳಗೆ ಹಿಡಿದಿರ್ತಾರು ಜೀವಾತ್ಮ, ಮಧ್ಯೆ ಯಾರು ಇಷ್ಟಲಿಂಗ. ಮೇಲ್ ಹಾರದು ಪರಮಾತ್ಮ ಪಟ, ಕೆಳಗಿಡದಿರೋದು ಜೀವಾತ್ಮ, ಮಧ್ಯೆ ಇರೋದು ಇಷ್ಟಲಿಂಗ. ಜೀವಾತ್ಮ ಮತ್ತು ಪರಮಾತ್ಮನ ಬೇಸಿಗೆ ಮಾಡೋದು ಇಷ್ಟಲಿಂಗ ಹೇಳ್ತಾ ಇದ್ದಾರೆ ಚನ್ನಬಸವಣ್ಣರು. ಆಕಾಶದ ಹಾರುವ ಪಟಕ್ಕಾದರೂ ಮೂಲ ಸೂತ್ರವಿರಬೇಕು. ಪಟ ಆಕಾಶದಲ್ಲಿ ಹಾರಿದ್ರು ಅದಕ್ಕೆ ಸೂತ್ರ ದಾರ ಸೂತ್ರ ಮಧ್ಯೆ ಅಲ್ಲಿ ಸೇರ್ಕೊಂಡಿದೆ. ಕಲಿಯಾದರೂ ಕಜ್ಜವಿಲ್ಲದೆ ಆಗದು. ಇಲ್ಲಿ ಕಲಿ ಅಂದ್ರೆ ಒಂದು ವೀರ, ಅಂದ್ರೆ ಯುದ್ಧ ಮಾಡ್ಬೇಕಾದ್ರೂ ಅವನು ಎಲ್ಲಾ ತರ ವಿದ್ಯೆಯನ್ನು ಕಲಿತರೂ ಸಹಿತ, ಕತ್ತಿ ಗುರಾಣಿ ಆದ್ರೆ ಏನೇನು ಉಪಯೋಗಿಸ್ತಾರೋ ಅವೆಲ್ಲ ಕಲಿತರೂ ಸಹಿತ ಕಜ್ಜವಿಲ್ಲದೆ ಆಗದು. ಅಂದ್ರೆ ಅವನು ಆ ಯುದ್ಧ ರಂಗಕ್ಕೆ ಹೋಗಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಹೋದ್ರೆ ಏನಾಗ್ತತಿ, ಸೋತು ಬಿಡ್ತಾನೆ. ಹಂಗಾಗಿ ಕಜ್ಜವಿಲ್ಲದೆ ಆಗದು. ನನ್ಗೆಲ್ಲಾ ತರ ವಿದ್ಯೆ ಬರುತ್ತೆ ಬಿಡು, ನಾನು ಗೆಲ್ತೀನಿ ಅಂದ್ರೆ ಆಗುತ್ತಾ? ಅವೆಲ್ಲ ಶಸ್ತ್ರಕ್ರಿಯೆಗಳನ್ನು

0: ಹಿಡ್ಕಂದೇ ಅವ್ನು ಯುದ್ಧಕ್ಕೆ ಹೋದ್ರೆ ಅವ್ನ್ ಗೆಲ್ಲಕ್ ಸಾಧ್ಯ. ಹಾಗಾಗಿ ನಾನು ಎಲ್ಲ ಕಲ್ತಿದ್ದೀನಿ ಅಂತಂದು ನಾನು ಹೇಳಿದ್ರೆ ಆಗಲ್ಲ. ಅದು ಹೇಗೆ ಯುದ್ಧಕ್ಕೆ ಹೋದಾಗ ಶಸ್ತ್ರ ಬೇಕೋ ಹಾಗೆ ಪರಮಾತ್ಮನನ್ನು ಸೇರಲು ನಾವು ಇಷ್ಟಲಿಂಗ ದಾರಿಗಳು ಆಗ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ
1: ಚನ್ನಬಸವಣ್ಣನವರು. ಇಷ್ಟಲಿಂಗದ ಮಹತ್ವ, ಹಾಗೆ ಈ ಇಷ್ಟಲಿಂಗವನ್ನ ಧರಿಸೋದ್ರಿಂದ ನಮ್ಮಲ್ಲಾಗುವಂತಹ ಬದಲಾವಣೆ ಇರಬಹುದು, ಹೀಗೆ ಸಾಕಷ್ಟು ವಿಚಾರಗಳನ್ನ ಚನ್ನಬಸವಣ್ಣ ಮತ್ತು ಸಿದ್ದರಾಮೇಶ್ವರರ ನಡುವೆ ನಡೆಯುವಂತಹ ಮಾತುಕತೆಯನ್ನ ವಚನಗಳ ಮೂಲಕ ಹೇಳಿರುವ ವಿಚಾರವನ್ನ ರತ್ನಮ್ಮವರು ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಚನಗಳ ಮೂಲಕ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
1: ಭೂಮಿ ಇಲ್ಲದೆ ಬಂಡಿ ನಡೆಯದು, ಲಿಂಗವಿಲ್ಲದ ಅಂಗ ನಿಸ್ಸಂಗ ಪ್ರಭುವೇ ಅಂತ ಹೇಳ್ತಾರೆ. ಭೂಮಿ ಇಲ್ಲದೆ ಬಂಡಿ ನಡೆಯಕ್ ಸಾಧ್ಯವಿಲ್ಲ. ಎತ್ತಿನ ಬಂಡಿ ಭೂಮಿ ಮೇಲೆ ಸಹಿತ ನಡೀತಾನೆ. ನಾನಿಲ್ಲ, ನಾ ಧರಿಸಿದ್ದೇನೆ, ನನಗೆ ಅದು ಬೇಡ, ನಾನು ಹಾಗೇನೆ ಪರಮಾತ್ಮ ಕಂಡಿದೆ ಅಂದ್ರೆ ಆಗಲ್ಲ. ಇಲ್ಲಿ ಹೇಗೆ ಆಕಾಶದಲ್ಲಿ ಆಡುವ ಪಟಕ್ಕಾದ್ರೂ ಸೂತ್ರ ಹೇಗ್ ಬೇಕು? ಕಲಿ ಇಲ್ಲ ಅಂದ್ರೆ ಯುದ್ಧ ರಂಗಕ್ಕೆ ಹೋದ್ಮೇಲೆ ಹೇಗೆ ಶಸ್ತ್ರ ಸಿಕ್ಕ ಇದ್ಬೇಕು, ಹಾಗೆ ಇಷ್ಟಲಿಂಗ ಧರಿಸ್ಲೇಬೇಕು ಅಂತ ಇಲ್ಲಿ ಚನ್ನಬಸವಣ್ಣವರು ಹೇಳ್ತಾರೆ. ಹಾಗಾಗಿ ಆಮೇಲೆ ಹೇಳ್ತಾ ಹೋಗ್ತಾರೆ ಸಿದ್ದರಾಮೇಶ್ವರರಿಗೆ. ಆಮೇಲೆ ಮನವರಿಕೆ ಆಗ್ತಾ ಆಗ್ತಾ ಆಗ್ತಾ ಹೋಗ್ತದೆ. ತುಂಬಾ ದಿವಸ ಚರ್ಚೆ ನಡೀತಾ ಇತ್ತು ಇದ್ರದ್ ಬಗ್ಗೆ, ಇಷ್ಟಲಿಂಗ ಬಗ್ಗೆ ನನಗೆ ಬೇಡ ಅಂತ. ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಕೊಡ್ತಾ ಚನ್ನಬಸವಣ್ಣನವರು, ಅಲ್ಲಮ್ಮ ಪ್ರಭುಗಳು, ಜ್ಞಾನಿಗಳು ಕೊಡ್ತಾ ಕೊಡ್ತಾ ಹೋಗ್ತಾರೆ. ತುಂಬಾ ದಿವಸ ಚರ್ಚೆ ನಡೀತೈತಿ. ಆಮೇಲೆ ಸಿದ್ದರಾಮೇಶ್ವರರಿಗೆ ಮನವರಿಕೆ ಆಗ್ತೈತಿ. ಅವ್ರು ಹೇಳ್ತಾ ಹೋಗ್ತಾರೆ ಆ ಮನವರಿಕೆಯಾಗಿ ಇಷ್ಟಲಿಂಗ ಧರಿಸ್ಕೊಳ್ತಾನೆ ಅಂತ ಅವ್ರ ಮನಸ್ಸು ಒಪ್ತೈತೆ. ಆಮೇಲೆ ಚರ್ಚೆ ನಡೆದು ನಡೆದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಅಯ್ಯ, ನಿಮ್ಮ ಕರಸ್ಥಲವ ಘನವನ್ನು ಉಪನೀಸ ಬಲ್ಲವರಿಲ್ಲವಯ್ಯ. ನಿಮ್ ಕರಸ್ಥಲದಲ್ಲಿ ಇರ್ತಕ್ಕಂಥ ಇಷ್ಟಲಿಂಗದ ಬಗ್ಗೆ ಅದ್ರ ಗಟ್ಟಿತನವ, ಅದ್ರ ದೇವರ ವ್ಯಕ್ತಿತ್ವ ಸ್ವರೂಪನವ ಹೇಗೆ ನಾವು ಉಪನಿಸ್ತೀವಿ, ಹೇಗೆ ಉದಾಹರಣೆ ಕೊಡ್ಲಿ? ಉಪಮಿಸ ಬಲ್ಲವರಿಲ್ಲವಯ್ಯ. ಅದು ಉಪನಿಮಿಸಕ ಸಮಗೆ ಹೊಗಳಕ್ಕೆ ಹೇಳೋಕೆ ಅರ್ಥ ಕೇಳಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅದರಲ್ಲಿ ಈ ಲಿಂಗ ತತ್ವ ಪರಮಾತ್ಮ ತತ್ವ ಕೂಡಿದೆ. ನಿಮ್ಮ ಮಹಿಮೆಯ ನರಿಯಡೆ ನಾನೇ ತರೊಳಗೆ ಅನಯ್ಯ. ಆ ಮಹಿಮೆಯನ್ನ ನಾನೇನಕ್ಕೆ ಜೀವನಕ್ಕೆ ಬಂದೆ? ನೀವು ಈ ಲಿಂಗ ತತ್ವ ಇಷ್ಟು ತಿಳ್ಕೊಳ್ಳಂದ್ಮೇಗೆ ನಾನೇ ತರ ನನ್ನ ಜೀವನ ನಂದು ಯಾವ ತರ ನಂದು ಅಂತ ಹೇಳ್ಕೊಳ್ತಾರೆ. ಇಷ್ಟಲಿಂಗವ ಮುಟ್ಟಿದ ಶರಣರೊಳಗೆ ಹುಟ್ಟಿ ಕರಸ್ಥಲವೆಷ್ಟೆಂಬುದು ತಿಳಿ ಎನ್ನ ಉಳಿಹಿಕೊಳ್ಳ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಇಷ್ಟಲಿಂಗವ ಮುಟ್ಟಿದ ಶರಣರೊಳಗೆ, ಇಷ್ಟಲಿಂಗವನ್ನು ಧರಿಸಿ ಪೂಜಿಸಿ ಪ್ರಾರ್ಥಿಸಿ ಧ್ಯಾನಿಸಿ ಅವರೊಳಗೆ, ಇಷ್ಟಲಿಂಗವ ಮುಟ್ಟಿದ ಶರಣರೊಳಗೆ ಹುಟ್ಟಿದ ಕರಸ್ಥಲವೆಷ್ಟೆಂಬುದು. ಅವ್ರ ಇಷ್ಟಲಿಂಗವನ್ನೇ ಪ್ರಾಣವಾಗಿ ಇಟ್ಟಿರ್ತಕ್ಕಂಥ ಶರಣರ ಅವ್ರು ಹೇಳ್ತಾರೆ, ಶರಣರೊಳಗೆ ಹುಟ್ಟಿದ ಕರಸ್ಥಲವೆಷ್ಟೆಂಬುದು ತಿಳಿ ಎನ್ನನ್ನು ಉಳಿಸ್ಕೋ. ಅಂದ್ರೆ ನಾನೀಗ ಬೇಡ ಬೇಡ ಅಂತ ನಾನು ಏನೆಲ್ಲ ಹೇಳಿ ಹೇಳಿ ವಾದ ಮಾಡಿ ಬೇಡ ಬೇಡ ಅಂತ ನಾನು ತುಂಬಾನೇ ವಾದ ಮಾಡಿದ ಬಗ್ಗೆ, ನನ್ನನ್ನು ಇಷ್ಟಲಿಂಗ ಧರಿಸಿ ನನ್ನನ್ನು ಉದ್ಧರಿಸು ಚನ್ನಬಸವಣ್ಣ ಅಂತ ಇಲ್ಲಿ. ಆಮೇಲೆ ಸಿದ್ದರಾಮೇಶ್ವರರು ಮನವರಿಕೆ ಆಗುತ್ತೆ. ತುಂಬಾ ವಚನಗಳು ಇದಾವೆ ಇದ್ರ ಚರ್ಚೆ ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೆ ನಾ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗಿದ್ದೆ. ಹಾಗೆ ಹೇಳ್ತಾರೆ ಸಿದ್ದರಾಮೇಶ್ವರರು, ಅಯ್ಯ ನಿಮ್ಮ ಕರಸ್ಥಲವನ ಘನವನ್ನು ಉಪನಿಸ ಬಲ್ಲವರಿಲ್ಲವಯ್ಯ. ಅದು ಯಾವ ರೀತಿ ಹೇಳಯ್ಯ ನಾನು ಅದರ ವ್ಯಕ್ತಿತ್ವ ಸ್ವರೂಪ ಅದ್ರ ಜ್ಞಾನವನ್ನ? ನಿಮ್ಮ ಮಹಿಮೆಯ ನರಿವಡೆ ನಾನೇ ತರೊಳಗೆ ನಯ್ಯ. ಅದ್ರ ಮಹಿಮೆಯನ್ನು ಅರಿದ್ಮ್ಯಾಗೆ ನಾನು ಹುಟ್ಟಿದ್ದು ಏನ್ ಸಾರ್ಥಕ ಐತಿ? ಇಷ್ಟಲಿಂಗವ ಮುಟ್ಟಿದ ಶರಣರೊಳಗೆ, ಇಷ್ಟಲಿಂಗವನ್ನು ಪೂಜಿಸಿ ಪ್ರಾರ್ಥಿಸಿ ಮುಟ್ಟಿದ ಶರಣರೊಳಗೆ ಅಂತ ಹೇಳ್ತಾರೆ. ಹುಟ್ಟಿದ ಕರಸ್ಥಲವೆಷ್ಟೆಂಬುದ ತಿಳಿ, ಅದ ತಿಳಿಸಿ ನನ್ನನ್ನು ಉಳಿಸ್ಕೋ, ನಾನು ಇಷ್ಟಲಿಂಗವನ್ನು ಧರಿಸಿ ನನ್ನನ್ನು ಕಾಪಾಡು ಅನ್ನೋದ್ ಬಗ್ಗೆ ಸಿದ್ದರಾಮೇಶ್ವರು ಹೇಳ್ತಾ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಆಮೇಲೆ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾ ಮಾಡ್ತಾ ಅದರಲ್ಲಿ ಅವರು ತ್ರಾಟಕ ಮಾಡ್ತಾ ಮಾಡ್ತಾ ಕಂಡುಕೊಂಡಿರ್ತಕ್ಕಂಥ ಆನಂದವನ್ನು ಸಂತೋಷವನ್ನು ಹೇಳ್ತಾ ಹೇಳ್ತಾ ಹೋಗ್ತಾರೆ.
0: ಚನ್ನಬಸವಣ್ಣನವರಿಂದ ಇಷ್ಟಲಿಂಗದ ಮಹಿಮೆಯನ್ನ ತಿಳ್ಕೊಂಡಂತ ಸಿದ್ದರಾಮೇಶ್ವರರು ಹೇಳಿರುವ ವಿಚಾರವನ್ನ ಶ್ರೀಮತಿ ರತ್ನಮ್ಮ ಅವ್ರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ, ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ, ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
4: Prati vidyarthige doriyuttide samartha shikshana. Vidyarthiya sarvatomukha pragatige aadyate needuva Malanadina hemmeya samsthe Shri Adichunchangiri Swatantra Padavi Purva College, Sharavati Nagara, Shivamogga. Mobile sankhe 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದಂತಹ ಶ್ರೀಮತಿ ರತ್ನಮ್ಮ ಇವರು ಚನ್ನಬಸವಣ್ಣ ಮತ್ತು ಸಿದ್ದರಾಮೇಶ್ವರರ ನಡುವೆ ನಡೆಯುವಂತಹ ಇಷ್ಟಲಿಂಗದ ಕುರಿತಾದಂತಹ ಮಾತುಕತೆಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ.
6: ಇನ್ನೊಂದು ವಚನದಲ್ಲಿ, ಇಷ್ಟಲಿಂಗ ಪೂಜೆಯದು ಅಷ್ಟೈಶ್ವರ್ಯ ಸಿದ್ಧಿ ನೋಡ, ಪ್ರಾಣಲಿಂಗ ಪೂಜೆಯದು ಅಖಂಡೈಶ್ವರ್ಯ ಸಿದ್ಧಿ ನೋಡ, ಭಾವಲಿಂಗ ಪೂಜೆಯದು ನಿರ್ಭಯ ನಿಜಾನಂದ ವಸ್ತು ಸ್ವರೂಪ ನೋಡ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟಲಿಂಗ ಪೂಜೆ ಅಷ್ಟೈಶ್ವರ್ಯ ಸಿದ್ಧಿ ನೋಡ ಅಂದ್ರೆ ಏನೂ ಇರ್ಲಿಲ್ಲದೆ ಇರ್ತಕ್ಕಂತ ಒಬ್ಬ ಬಡವಗೆ ಅಷ್ಟೈಶ್ವರ್ಯ ಸಿಕ್ಕರೆ ಎಷ್ಟು ಆನಂದ. ಊಟಕ್ಕೂ ಗತಿ ಇಲ್ಲದೆ ಇರ್ತಕ್ಕಂತ ಒಬ್ಬ ಬಡವಗೆ ಒಂದೇ ಸರಿಗೆ ಅಷ್ಟೈಶ್ವರ್ಯ ಸಿಕ್ತು, ಎಲ್ಲ ಸಕಲ ಭೋಗ ಸಂತಪ್ತು ಬೌದ್ಧಿಕ ಸಂಪತ್ತು ಹಂಗೆ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಅಷ್ಟೈಶ್ವರ್ಯ ಎಲ್ಲ ದನ ಕನಕ ಒಡೆ ವಸ್ತು ಸಿಕ್ಕಾಗ ಅತೀ ಬಡವನಿಗೆ ಎಷ್ಟು ಸಂತೋಷವಾಗ್ತತೋ, ಕೋಟ್ಯಾಧಿಪತಿ ಆಗ್ತಾನಲ್ಲ ಎಷ್ಟು ಸಂತೋಷ ಆಗ್ತತೋ ಹಾಗಾಗ್ತತಿ ನನಗೆ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟಲಿಂಗ ಪೂಜೆಯಿಂದ ಅಷ್ಟು ಆನಂದವನ್ನು ಕಂಡೆ, ಅಷ್ಟು ಸಂತೋಷವನ್ನು ಕಂಡೆ, ಅದರಲ್ಲಿ ಅಷ್ಟು ಸಿದ್ಧಿಯನ್ನು ಪಡೆದೆ ಅಂತ ಇಲ್ಲಿ ಸಿದ್ದರಾಮೇಶ್ವರು ಹೇಳ್ತಾ ಹೋಗ್ತಾರೆ. ಪ್ರಾಣಲಿಂಗ ಪೂಜೆಯದು ಅಖಂಡೈಶ್ವರ್ಯ ಸಿದ್ಧಿ ನೋಡ, ಅದು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತ ಹೇಳ್ತಾ ಹೋಗ್ತಾರೆ. ಆಯತ ಸ್ವಾಯತ ಸನ್ನಿಹಿತ ಅಂತ ಇಷ್ಟಲಿಂಗನ ಫಸ್ಟ್ ಧರಿಸ್ಕೊಳ್ಳೋದು ಆಯತ. ಸ್ವಾಯತ ಅಂದ್ರೆ ಅದ್ರೊಳಗೆ ಧ್ಯಾನ ಮಾಡ್ತಾ ಒಂದು ಹಂತದಲ್ಲಿ

0: ಎಂದೂ ಎಡೆಬಿಡದೆ ಇಟ್ಕೊಂಡು ಸ್ವಾಯತ ಸನ್ನಿಹಿತ ಅಂದರೆ ಪರಮಾತ್ಮನೇ ನಾನು, ನಾನೇ ಪರಮಾತ್ಮ ಅಂತ ಪರಮಾತ್ಮ ತತ್ವವನ್ನು ಸಂಪೂರ್ಣ ಅಳವಡಿಸ್ಕೊಳ್ಳೋದು ಸನ್ನಿಹಿತ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಣಲಿಂಗ ಪೂಜೆ ಇದು ಅಖಂಡೈಶ್ವರ್ಯ ಸಿದ್ಧಿ ನೋಡ. ಇಲ್ಲಿ ಅಷ್ಟೈಶ್ವರ್ಯ 1 ಕೋಟಿ ರೂಪಾಯಿ ಆದರೆ ಪ್ರಾಣಲಿಂಗ ಪೂಜೆ 1 ಲಕ್ಷ. ಅದು ಅಂದ್ರೆ ಊಹಿಸಕ್ಕೆ ಸಾಧ್ಯವಿಲ್ಲ. ಅಖಂಡೈಶ್ವರ್ಯ ಅಷ್ಟೈಶ್ವರ್ಯ ಸಿದ್ಧಿನ ಪಡ್ಕೊಂಡೆ. ಭಾವಲಿಂಗ ಪೂಜೆಯದು ನಿರ್ಭಯ ನಿಜಾನಂದ ವಸ್ತು ಸ್ವರೂಪ ನೋಡ. ನಾ ಪರಮಾತ್ಮನ ಸತ್ ಸ್ವರೂಪವನ್ನು ನಾ ಕಂಡ್ಕಂಡೆ, ನಾ ಪಡ್ಕೊಂಡೆ ಇಷ್ಟಲಿಂಗ ಪೂಜೆಯಿಂದ ಅಂತಂದು ಅವ್ರು ಹಿಂಗ್ ಲಿಂಗ ತತ್ವದ ಬಗ್ಗೆ ಹೇಳ್ತಾ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸಿದ್ದರಾಮೇಶ್ವರರು ಇಷ್ಟಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಮಾಡ್ತಾ ಅವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪೂಜೆ ಮಾಡ್ತಾರೆ. ಅಲ್ಲಿ ಇದು ಲಿಂಗ ತತ್ವ ಲಿಂಗ ಪೂಜೆ ಮಾಡೋದಕ್ಕಿಂತ ಮೊದಲು ಸೊಲ್ಲಾಪುರದಲ್ಲಿ ಮಾಡ್ತಾರಲ್ಲ, ಅದು ಎಂದ್ರೆ ಹ್ಯಾಂಗ ಮಾಡ್ತಿದ್ರು ಅಂದ್ರೆ ಮೂರ್ತಿ ಪೂಜೆ. ಅಂದ್ರೆ ಚೆನ್ನಾಗಿ ಅಲಂಕಾರ ಮಾಡೋದು, ಪುಟ್ಟಿ ಪುಟ್ಟಿ ಹೂವು ರಾಶಿ ರಾಶಿ ಹೂವು ತಂದು ಚೆನ್ನಾಗಿ ಬಹಿರಂಗವಾಗಿ ಅಲಂಕಾರ ಮಾಡಿ ಅದರಲ್ಲಿ ಸುಮ್ಮನೆ ಅಷ್ಟ ವಿದಾರ್ಚನೆ ಅಂತಾರಲ್ಲ, ಧೂಪ ದೀಪ ಮಂಗಳಾರತಿ ಇದರಿಂದ ವೈಭವೀಕರಿಸಿ ಪೂಜೆ ಮಾಡ್ತಾ ಇದ್ರು. ಹಾಗಾಗಿ ಅದು ಬಹಿರಂಗದ ಪೂಜೆ. ಇದು ಇಷ್ಟಲಿಂಗ ಪೂಜೆ ಅಂತರಂಗದ ಪೂಜೆ. ನಮ್ಮನ್ನ ಅಂತರಂಗದೊಳಗೆ ನಾವು ಕಾಣ್ತಾ ಕಾಣ್ತಾ ಕಾಣ್ತಾ ಹೋಗೋದು ಇದು ಅಂತರಂಗದ ಪೂಜೆ ಇಷ್ಟಲಿಂಗ ಪೂಜೆ. ಹಾಗಾಗಿ ಅವರು ಬಹಿರಂಗದ ಪೂಜೆ ಹೇಗೆ ಇತ್ತು ಅದಕ್ಕೆ ಅದ್ರ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ. ಅದು ಬಹಿರಂಗದ ಪೂಜೆ ನನಗೆ ಬೇಡ ಅನ್ನೋದ ಇಲ್ಲಿ ಇನ್ನೊಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಎಲ್ಲಾ ಪ್ರಮತರು ಲಿಂಗವ ಧರಿಸಲು ನಾನೇನು ಒಲ್ಲೆನೆಂಬುದು ಮಾಯದ ಬಲೆಯೋ ಕರ್ಮದ ಬಲೆಯೋ, ನಾ ಧರಿಸಿಕೊಂಬುವೆ ಲಿಂಗವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿನ್ನ ಪೂಜೆಗೆ ಇನ್ನೋರ್ವರ ಕರೆಸಿಕೊ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಾ ಪ್ರಮತರು ಇಷ್ಟಲಿಂಗ ಧರಿಸ್ಕೊಂಡು ಅಲ್ಲಿ ಧ್ಯಾನ ಪೂಜೆ ಪ್ರಾರ್ಥನೆ ಅವರವ್ರ ಲಿಂಗ ತತ್ವದಲ್ಲಿ ತಮ್ಮಂತ ಅಳವಡಿಸ್ಕೊಂತ ಅಳವಡಿಸ್ ಪ್ರಮತರು ಎಲ್ಲೋ ಲಿಂಗ ತತ್ವ ನಾನೇನು ಒಲ್ಲೆನೆಂಬುದು ಮಾಯದ ಬಲೆಯ ಕರ್ಮದ ಬಲೆಯ ಅವ್ರ ಅಷ್ಟು ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಅಷ್ಟು ಹೇಳ್ತಾ ಇದ್ದಾರೆ ನಾನು ಬೇಡ ಬೇಡ ಬೇಡ ಇಷ್ಟಲಿಂಗ ಅಂತ ಹೇಳ್ತಿದ್ದೇನಲ್ಲ, ಅದು ನನಗೆ ಮಾಯ ಅಂಟ್ಕೊಂಡತು, ನನಗೆ ಕರ್ಮ ಅಂಟ್ಕೊಂಡತು ಅಂತ ಹೇಳ್ತಾ ಇದ್ದಾರೆ. ಅದು ಮಾಯದ ಬಲೆಯೋ ಕರ್ಮದ ಬಲೆಯೋ ಇಷ್ಟು ದಿವಸ ನಾನು ಇಷ್ಟಲಿಂಗ ಒಲ್ಲೆ ಬೇಡ ಬೇಡ ಬೇಡ ಅಂತಿದ್ದೆ. ಈ ಹೇಳ್ತಾ ಇದ್ದಾರೆ ನಾ ಧರಿಸಿಕೊಂಬುವೆ ಲಿಂಗವ ನಾನು ಇಷ್ಟಲಿಂಗನ ಧರಿಸ್ಕೊಳ್ತೇನೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿನ್ನ ಪೂಜೆಗೆ ಇನ್ನೋರ್ವರ ಕರೆಸಿಕೊ, ನಾನು ಇನ್ಮೇಲೆ ಸ್ಥಾವರಲಿಂಗ ಪೂಜೆ ಮಾಡೋಲ್ಲ, ನೀನು ಬೇರೆ ಯಾರಾದರೂ ಅದಕ್ಕೆ ನೇಮಿಸ್ಕೊ ಅಂತ ಇಲ್ಲಿ ಗುರು ಸಿದ್ಧರಾಮೇಶ್ವರರು ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಅವ್ರ ಮನಸ್ಸು ಪರಿವರ್ತನೆ ಆಗಿ ಆಮೇಲೆ ಚಿಕ್ಕ ವಯಸ್ಸಿರ್ತಕ್ಕಂಥ ಚನ್ನಬಸವಣ್ಣವರಿಂದನೇ ಇಷ್ಟಲಿಂಗ ದೀಕ್ಷೆ ಆಗುತ್ತೆ ಅವರಿಗೆ. ಇವರು ಇಳಿ ವಯಸ್ಸಿನರು, ಇವರು 60-65 ವರ್ಷ ಮೇಲೆ ಆಗ್ತೈತಿ ಏಜ್ ಆಗಿರ್ತಾರೋ. ಕಲ್ಯಾಣಕ್ಕೆ ಬಂದ ಸಿದ್ದರಾಮೇಶ್ವರರು ಅಲ್ಲಮ್ಮ ಪ್ರಭು ಜೊತೆಗೂಡಿ ಕಲ್ಯಾಣಕ್ಕೆ ಬರ್ತಾರೆ. ಆವಾಗ ಚನ್ನಬಸವಣ್ಣ 21 ವಯಸ್ಸಿನ ಚನ್ನಬಸವಣ್ಣನವರು. ಹಾಗಾಗಿ ಆ ಚನ್ನಬಸವಣ್ಣರು ಇಷ್ಟಲಿಂಗ ತತ್ವವನ್ನ ಅವರ ಅರುತ್ತಿರೋದು ಅಳವಡಿಸ್ಕೊಳ್ಳೋದು ಅವರು ತಿಳ್ಕೊಂಡು ಆ ಮಹಾಜ್ಞಾನಿ ಚನ್ನಬಸವಣ್ಣನವರೇ ನನಗೆ ಇಷ್ಟಲಿಂಗ ದೀಕ್ಷೆ ಮಾಡಬೇಕು ಅಂತ ಹೇಳಿ ಚನ್ನಬಸವಣ್ಣವರಿಂದ ಇಷ್ಟಲಿಂಗ ದೀಕ್ಷಣೆ ಮಾಡಿ ಲಿಂಗಾನುಸಂಧಾನ ಮಾಡ್ತಾ ಮಾಡ್ತಾ ಮಾಡ್ತಾ ಲಿಂಗ ತತ್ವವನ್ನು ತಿಳಿತಾ ತಿಳಿತಾ ಅವರು ಈ ತತ್ವದಲ್ಲಿ ಬಸವಣ್ಣವ್ರ ತತ್ವದಲ್ಲಿ ಬಂದು ಅವರು ಲಿಂಗಾನುಭವಿ ಲಿಂಗಾಂಗ ಶಿವಯೋಗಿ ಹೋಗಿ ಆಮೇಲೆ ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರ ಆಗ್ತಾರೆ.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರಾದಂತಹ ಚನ್ನಬಸವಣ್ಣ ಮತ್ತು ಸಿದ್ದರಾಮೇಶ್ವರರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ಹಾಗೆ ಇಷ್ಟಲಿಂಗದ ಕುರಿತಾಗಿ ಚನ್ನಬಸವಣ್ಣನವರು ಎಷ್ಟೊಂದು ಅಗಾಧವಾದಂತಹ ಜ್ಞಾನವನ್ನ ಹೊಂದಿದ್ರು. ಅಂತಹ ಜ್ಞಾನವನ್ನ ಹಿರಿಯರಾದಂತಹ ಸಿದ್ದರಾಮೇಶ್ವರಿಗೆ ಬೋಧನೆಯನ್ನ ಮಾಡುವ ಮೂಲಕ ಇಷ್ಟಲಿಂಗದ ಪಾವಿತ್ರ್ಯತೆಯನ್ನ ತಿಳಿಸ್ಕೊಟ್ಟಂತಹ ಚನ್ನಬಸವಣ್ಣನವರ ಕುರಿತಾಗಿ ಹಾಗೆ ಸಿದ್ದರಾಮೇಶ್ವರರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಲ್ಲಹಳ್ಳಿಯ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದಂತಹ ಶ್ರೀಮತಿ ರತ್ನಮ್ಮ ಅವರು ಭಾಗವಹಿಸಿ ಸಿದ್ದರಾಮೇಶ್ವರರು ಮತ್ತು ಚನ್ನಬಸವಣ್ಣನವರ ನಡುವೆ ನಡೆಯುವಂತಹ ಇಷ್ಟಲಿಂಗದ ಕುರಿತಾದಂತಹ ಸಂವಾದವನ್ನ ತಿಳಿಸ್ಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ವಚನ ವಿಹಾರ ಕಾರ್ಯಕ್ರಮವನ್ನ ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ

0: ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡೋ, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
0: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
1: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ, ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ KBASAPPAGOWDA, ಸಂಚಾಲಕರಾದ ವಕೀಲ KP ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ GR ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ, ಇದೇ May 29 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಗಣನೀಯ ಕನಸು ದಿಟ ನೆನಸು ದಿಟ ತನ ಒಳಿ ಹಚೇತನವ ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ ಇನಿತನಿತು ದಿಟಗಳಿವು ತುಂಬು ದಿಟ ದಂಶಗಳು ಗಣನೀಯವವು ಬಾಳ್ಗೆ ಮಂಕುತಿಮ್ಮ. ದಿಟ ಅಂದರೆ ಸತ್ಯ ಅಂತ. ಕನಸು, ನೆನಪು ಮಾಡ್ಕೊಳ್ಳೋದು, ಇವೆಲ್ಲ ಸತ್ಯವೇ. ತನ್ನು ಒಳಿಹ ಚೇತನವ ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ. ತನು ಒಳಿಹ ಅಂದರೆ ದೇಹದಲ್ಲಿ ಇರುವಂತಹ, ಚೇತನವನ್ನು ಕನಲಿಸುವ ಕೆರಳಿಸುವಂತಹ ಕುಣಿಸುವಂತಹ ಹಬೆಗಳೆಲ್ಲ ಅಂದರೆ ಆವಿ ಪ್ರಚೋದನೆಗಳು ಅವೆಲ್ಲ ನಿಜ. ಇನ್ನಿ ತನಿತು ದಿಟಗಳಿವು, ಒಂದು ಸ್ವಲ್ಪ ನಿಜವಾದ ಅಂಶಗಳು ಇಲ್ಲಿದೆ. ತುಂಬು ದಿಟದ ಅಂಶಗಳು ಗಣನೀಯವವು ಬಾಳ್ಗೆ, ಆದರೆ ಸಂಪೂರ್ಣವಾದ ಸತ್ಯದ ಅಂಶಗಳು ಕೂಡ ಇದೆ, ಅದು ಬಾಳಿಗೆ ಮುಖ್ಯವಾದದ್ದು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಕನಸು ದಿಟ್ಟ ನೆನಸು ದಿಟ್ಟ ತನ್ನ ಒಳಿಹ ಚೇತನವ ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ ಇನಿತನಿತು ದಿಟಗಳಿವು ತುಂಬು ದಿಟ್ಟದಂಶಗಳು ಗಣನೀಯವವು ಬಾಳ್ಗೆ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಕನಸು ನಿಜ ನನಸು ನಿಜ ನಮ್ಮಲ್ಲಿರೋಂಥ ಚೈತನ್ಯವನ್ನ ಕುಣಿಸುವ ಕೆರಳಿಸುವ ಆ ಅಂಶಗಳೆಲ್ಲ ನಿಜ. ಇವು ಒಂದಷ್ಟು ನಿಜದ ಅಂಶಗಳು. ಪೂರ್ಣ ಸತ್ಯದ ಅಂಶಗಳಿದೆಯಲ್ಲ ಅವು ಬಾಳಿಗೆ ಬಹಳ ಪ್ರಾಮುಖ್ಯವಾದದ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ನಾವೀಗ ಯಾವ ವಯಸ್ಸಲ್ಲಿ ಇದೀವೋ ಅಲ್ಲಿಂದ ಹಿಂದಕ್ಕೆ ತಿರುಗಿ ನೋಡಿದಾಗ, ಅಂದರೆ ನಾವು ತುಂಬ ಚಿಕ್ಕವರಿದ್ದಾಗ, ಆಗ ನಮ್ಮಲ್ಲಿದ್ದ ಅನುಭವಗಳು ಭಾವನೆಗಳೇ ಬೇರೆ, ಈಗ ಇರುವಂತಹ ಭಾವನೆಗಳೇ ಬೇರೆ. ಬದುಕಲ್ಲಿ ಬರುವಂತಹ ಅನೇಕ ಸಂಗತಿಗಳು ಘಟನೆಗಳು ನಮಗೆ ಅರಿವಿಲ್ಲದ ಹಾಗೆ ನಮ್ಮನ್ನು ಮಾಗಿಸತ್ತೆ, ನಿಜ ಅಲ್ವಾ? ನಾವು ಕಂಡಂತಹ ಕನಸುಗಳು, ಕೆದುಕಿದಾಗ ಬರುವಂತಹ ಹಳೆ ನೆನಪುಗಳು ನಮ್ಮ ಬದುಕಿನ ಚೇತನವನ್ನ ಯಾವಾಗಲೂ ಪ್ರಚೋದಿಸುವ, ಕೆರಳಿಸುವ, ಹಣ್ಣು ಮಾಡುವ ಎಲ್ಲವೂ ಸತ್ಯಗಳೇ. ಇವುಗಳನ್ನ ನಾವು ಅನುಭವಿಸೋದು ನಮ್ಮ ಮನಸ್ಸಿನಿಂದ ಮತ್ತೆ ಅದು ಹೊರಡಿಸೋ ಭಾವನೆಗಳಿಂದ. ಕಪ್ಪು ಬಿಳುಪು, ಕಠಿಣ ಮೃದು, ಸಿಹಿ ಕಹಿ, ವಾಸನೆ ಸಪ್ಪಳ, ಇವೆಲ್ಲ ನಮ್ಮ ಇಂದ್ರಿಯ ಭಾವನೆಗಳು. ಸುಖ ದುಃಖ, ಆಸೆ ನಿರಾಸೆ, ಧೈರ್ಯ ಉತ್ಸಾಹ ಹೆದರಿಕೆ, ಇವೆಲ್ಲ ಮಾನಸಿಕ ಭಾವನೆಗಳು. ಇವುಗಳನ್ನು ಮಾಯೆ ಅಂತ ಮರೆಯೋದಿಕ್ಕಾಗತ್ತಾ? ಪಾರಮಾರ್ಥಿಕದ ಅಂತಿಮ ಹಂತದಲ್ಲಿ ವಿಶ್ವವೆಲ್ಲ ಚಿನ್ಮಯ ಅಂತ ಒಪ್ಪಿದ್ರೂ ಜಾಗರದ ವಸ್ತುಗಳು ಸತ್ಯವೇ ಅಂತ ನಂಬಬೇಕಾಗತ್ತೆ. ಪರಮ ಬ್ರಹ್ಮನ ತಿಳಿದವನಿಗೆ ಜಾಗರದ ವಸ್ತುಗಳು ಕನಸಿನ ವಸ್ತುಗಳ ಹಾಗೆ ಕಲ್ಪನೆಗಳೇ. ಆ ಜ್ಞಾನಿಗೆ ಜಾಗರ ಎಚ್ಚರದ ಕನಸು. ಆದರೆ ಸಾಮಾನ್ಯರಿಗೆ ಈ ಪ್ರಪಂಚ ಸತ್ಯ, ಅದು ನೀಡೋ ಅನುಭವಗಳೆಲ್ಲ ಸತ್ಯ. ಈ ಅನುಭವ ಸಾಪೇಕ್ಷವಾದದ್ದು, ಪ್ರತಿಯೊಬ್ಬ ವ್ಯಕ್ತಿಗೂ ವಿಶಿಷ್ಟವಾದದ್ದು. ಒಬ್ಬೊಬ್ಬರದ್ದು ಒಂದೊಂದು ಅನುಭವ. ನಮಗೆ ಅನುಭವ ಸಿಗೋದು ಇಂದ್ರಿಯಗಳಿಂದ. ಒಂದು ಇಂದ್ರಿಯ ತಿಳಿಸಿದ್ದನ್ನು ಮತ್ತೊಂದು ಇಂದ್ರಿಯ ತಿಳಿಸೋದಿಲ್ಲ. ಬಣ್ಣನ ತಿಳಿಸುವಂಥ ಕಣ್ಣು ಶಬ್ದನ ಗ್ರಹಿಸೋದಿಲ್ಲ. ಕಿವಿಗೆ ತಾಗೋ ಶಬ್ದ ಮೂಗು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮೂಗು ಕಂಡು ಹಿಡಿಯೋ ವಾಸನೆ ನಾಲ್ಗೆ ಗುರುತಿಸೋದಿಲ್ಲ. ಆದರೆ ಅವೆಲ್ಲ ತಂದು ಹಾಕೋ ವಿವರಗಳಿಂದ ಮನಸ್ಸು ಒಂದು ಗ್ರಹಿಕೆನ ಮಾಡುತ್ತೆ, ಅದೇ ಅನುಭವ ಆಗತ್ತೆ. ಇಲ್ಲಿ ಕಗ್ಗದ ಸಂದೇಶ ಕೂಡ ಇದೆ. ಪ್ರಪಂಚವೇ ಮಾಯೆ ಇರಬಹುದೇನೋ, ಆದರೆ ನಮಗೆ ಸಿಗುವಂತಹ ಅನುಭವ ಒಂದು ಸತ್ಯ. ಹೀಗೆ ಬದುಕಲ್ಲಿ ಬರೋ ಸಾವಿರಾರು ಅನುಭವಗಳೆಲ್ಲ ಪುಟ್ಟ ಪುಟ್ಟ ಸತ್ಯಗಳು. ಇವೆಲ್ಲವುಗಳನ್ನು ಮೀರಿದ, ಇವೆಲ್ಲವುಗಳನ್ನು ಒಳಗೊಂಡ ಪರಮಸತ್ಯ ಒಂದಿದೆ. ನಮ್ಮ ಅನುಭವಗಳು ಆ ಪರಮಸತ್ಯದ ಅಂಶಗಳು. ಈ ಅನುಭವಗಳೇ ನಮ್ಮ ಬಾಳಿಗೆ ಬಹಳ ಪ್ರಮುಖವಾದವು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
9: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು. ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಬಹಳ ಸಣ್ಣದಾಗಿದ್ರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನ ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತ. ಶಾಲೆಗೆ ಹೋಗಿ ಕಲಿತವರಲ್ಲ, ಬರೆದವರಲ್ಲ, ಆದ್ರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ಬಹುದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಗಾದೆ ಮೇಲ್ನೋಟಕ್ಕೆ ಹೇಳುತ್ತೆ, ಕುಂಬಾರ ಈ ಮಡಿಕೆಗಳನ್ನ ಮಾಡ್ತಕ್ಕಂಥವನು, ಮಣ್ಣನ್ನ ತಗೊಂಬಂದು ಹದ ಮಾಡಿ ಅದಕ್ಕೊಂದು ಆಕಾರವನ್ನು ಕೊಟ್ಟು ಒಂದು ರೂಪವನ್ನು ಕೊಟ್ಟು ಅದನ್ನು ಒಂದು ವಸ್ತುವನ್ನಾಗಿ ಮಾಡ್ತಕ್ಕಂಥವನು. ಅದನ್ನ ಹಾಳು ಮಾಡಲಿಕ್ಕೆ ದೊಣ್ಣೆಗೆ ಕೆಲವೇ ನಿಮಿಷ ಸಾಕು ಅಂತಕ್ಕಂಥದ್ದು. ಮೇಲ್ನೋಟಕ್ಕೆ ಏನಿದೆಯೋ ಅದನ್ನೇ ಒಳ ವಿಸ್ತಾರವಾಗಿ ತಿಳಿಸ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತಾರವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕುಂಬಾರ ಅಂದರೆ ಈ ಮಡಿಕೆಯನ್ನು ಮಾಡ್ತಕ್ಕಂಥವ್ರು ಅಂತದೇಳಿ. ಇವತ್ತು ಕೂಡ ಎಷ್ಟೋ ಭಾಗಲ್ಲಿ ನಾವು ಮಣ್ಣಿನ ಮಡಿಕೆಗಳನ್ನು ನೋಡ್ತೇವೆ. ಟೆಕ್ನಾಲಜಿ ತುಂಬ ಮುಂದುವರೆದಿರ್ಬೋದು, ಸ್ಟೀಲ್ ಪಾತ್ರೆಗಳು ಇನ್ನೀ ಯಾವ್ಯಾವುದು ಕುಕ್ಕರ್ಗಳು ಎಲ್ಲವೂ ಬಂದಿರ್ಬೋದು, ಆದರೆ ಇವತ್ತು ಕೂಡ ಕೆಲವೊಂದಿಷ್ಟು ಹಬ್ಬ ಆಚರಣೆ ಅನ್ಬೇಕಾದಾಗ ಅಲ್ಲಿ ಮಡಿಕೆಗಳನ್ನೇ ಬಳಸ್ತಾರೆ. ಮಡಿಕೆ ಆಗಬೇಕು ಅಂದರೆ ಮಣ್ಣು ಬೇಕು, ಮಣ್ಣು ಬೇಕು ಅಂದರೆ ಸಿಕ್ಕಿಸತಕ್ಕಂಥ ಮಣ್ಣಲ್ಲೆಲ್ಲ ಮಡಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದಿಷ್ಟು ಶುದ್ಧವಾಗಿರ್ತಕ್ಕಂಥ ಮಣ್ಣು ಬೇಕು, ಅದನ್ನು ಹುಡುಕ್ತಕ್ಕಂಥದ್ದು. ಆ ಮಣ್ಣನ್ನು ತಗೊಂಬಂದು ಅದನ್ನು ಹದ ಮಾಡಬೇಕಿದೆ. ಹದ ಮಾಡಿ ಅದಕ್ಕೆ ನೀರು ಹಾಕಿ ಅಥವಾ ಒಂದಿಷ್ಟು ಕಾಲ ತುಳಿತಾನೆ, ಅದು ಒಂದು ಹದಕ್ಕೆ ಬರುತ್ತೆ. ಹದಕ್ಕೆ ಬಂದ ಮೇಲೆ ಒಂದು ದೊಡ್ಡ ಗಾಲಿಯನ್ನು ಚಕ್ರವನ್ನು ಇಟ್ಕೊಂಡು ಅದ್ರ ಮಧ್ಯೆ ಮಣ್ಣನ್ನು ಹಾಕಿ ಗಾಲಿಯನ್ನು ಚಕ್ರವನ್ನು ತಿರುಗಿಸ್ತಾ ತಿರುಗಿಸ್ತಾ ಬೆರಳುಗಳು ಕೈಯ ಮೂಲಕ ಅದು ಆಟವನ್ನು ಆಡಿಸ್ತಾ ಆಡಿಸ್ತಾ ಅದಕ್ಕೊಂದು ರೂಪವನ್ನು ಕೊಡ್ತಾ ಹೋಗ್ತಾನೆ. ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಮತ್ತೆ ಬೇರೆ ಬೇರೆ ರೂಪಗಳಿರ್ಬೋದು. ಆತ ಯಾವ ರೂಪವನ್ನು ಕೊಡ್ತಾನೋ ಆ ರೂಪಕ್ಕೆ ಮಣ್ಣು ಬದಲಾಗ್ತಾ ಹೋಗುತ್ತೆ. ಸಂಪೂರ್ಣ ಆದಮೇಲೆ ಅದನ್ನ ಒಂದು ಜಾಗದಲ್ಲಿ ಇಡ್ತಾನೆ, ಅದನ್ನ ಬಿಸಿಲಿಗೆ ಒಣಗಿಸ್ತಾನೆ. ಒಣಗಿಸಿದ ತಕ್ಷಣ ಅದಕ್ಕೆ ನೀರು ಸುರಲಿಕ್ಕೆ ಸಾಧ್ಯ ಇಲ್ಲ. ನೀರು ಸುರಿದ್ವಿ ಅಂದ್ರೆ ಮತ್ತೆ ಆ ಮಡಿಕೆ ಹಸಿಯಾಗುತ್ತೆ, ಹಸಿಯಾಗಿ ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ಆಗ ಏನ್ ಮಾಡ್ತಾರೆ ಅನ್ಬೇಕಾರೆ, ಒಣಗದಾಗ ಅದನ್ನ ತಗೊಂಡ್ಬಂದು ಅದನ್ನ ಬೆಂಕಿಗೆ ಹಾಕ್ತಾರೆ. ಬೆಂಕಿಯಲ್ಲಿ ಹಾಕಿದಾಗ ಅದು ಆ ಹಸಿತನವನ್ನು ಕಳ್ಕೊಂಡಿರುತ್ತೆ, ಒಣಗಿರುತ್ತೆ. ಅದರೊಳಗೆ ನೀವು ಏನೇ ದ್ರವ ರೂಪವನ್ನು ಹಾಕಿದ್ರು ಕೂಡ ಅದು ಬದಲಾಗಲ್ಲ ಅಂತಂದೇಳಿ. ಈ ಥರದಲ್ಲಿ ಕುಂಬಾರ ಕಷ್ಟಪಟ್ಟು ತಾನೊಂದಿಷ್ಟು ಮಡಿಕೆಗಳನ್ನು ಮಾಡ್ತಾನೆ, ಕುಡಿಕೆಗಳನ್ನು ಮಾಡ್ತಾ ಹೋಗ್ತಾನೆ, ಸೋರೆ ಅಂತ ಕರಿತಾ ಹೋಗ್ತಾರೆ ಅವನ್ನೆಲ್ಲ ಮಾಡ್ತಾನೆ. ಮಾಡಿ ಅದನ್ನು ಸಂತೆಗೆ ತೊಗೊಂಡು ಹೋಗಿ ಮಾರ್ತಾನೆ. ನಾವಿವತ್ತಿಗೂ ನೋಡ್ತಾ ಹೋಗ್ತೀವಿ, ಪ್ರತಿ ಊರುಗಳಲ್ಲಿ ಕುಂಬಾರ ಗುಂಡಿ ಅಂತ ಬರುತ್ತೆ, ಅಲ್ಲೊಂದಿಷ್ಟು ಮಣ್ಣಿನ ಮಡಿಕೆಗಳನ್ನು ನೋಡ್ತಾ ಹೋಗ್ತೀವಿ. ಬೇರೆ ಬೇರೆಯ ಪಾತ್ರೆಗಳು ಅಥವಾ ಅದರ ಮೇಲೆ ಮುಚ್ಚತಕ್ಕಂಥ ಮುಚ್ಚಳಗಳು, ಸಣ್ಣ ಕುಡಿಯುವ ಕಾಫಿ ಕುಡಿತಕ್ಕಂತಹ ಟೀ ಕುಡಿತಕ್ಕಂತಹ ಲೋಟಗಳಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರೆಗಳ ತನಕವೂ ಕೂಡ ಇದರಲ್ಲಿ ಮಾಡ್ತಾ ಹೋಗ್ತಾರೆ. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಜೋಪಾನವಾಗಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಒಂದು ಸಣ್ಣ ಪುಟ್ಟ ಏನಾದ್ರು ಭಾರವಾದ ಅದರ ಮೇಲೆ ಬಿತ್ತು ಅಂದರೆ ಸಂಪೂರ್ಣ ಒಡೆದೋಗುತ್ತೆ, ಅದು ಉಪಯೋಗಕ್ಕೆ ಬರೋದೇ ಇಲ್ಲ. ಇದಾಗಬೇಕು ಅಂದರೆ ಒಂದೇ ದಿನದಲ್ಲಿ ಆಗ್ತಕ್ಕಂಥದ್ದಲ್ಲ, ಹಲವಾರು ದಿನಗಳು ತಗೊಳ್ಳುತ್ತೆ, ಭಾಳಷ್ಟು ಸಮಯ ತಗೊಳ್ಳುತ್ತೆ. ಮಣ್ಣು ತಗೊಂಬರ್ತಿದಂಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೊಂದಿಷ್ಟು ಹದ ಮಾಡಬೇಕು, ಒಡಿಬೇಕು, ಪುಡಿ ಆಗುತ್ತೆ. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಬೆರೆಸ್ತಕ್ಕಂಥದ್ದು ಗಟ್ಟಿ ಆಗುತ್ತೆ, ಅದನ್ನು ನಿಧಾನವಾಗಿ ತುಳಿತಾ ಹೋಗ್ತಾರೆ, ಮತ್ತೊಂದಿಷ್ಟು ನೀರು ಬೆರೆಸ್ತಕ್ಕಂಥದ್ದು, ಇದೆಲ್ಲದೂ ಕೂಡ ನಡೀತಕ್ಕಂಥದ್ದು ಭಾಳಷ್ಟು ಸಮಯ ತಗೊಳ್ಳುತ್ತೆ. ಅದನ್ನೇ ಹೇಳ್ತಕ್ಕಂಥದ್ದು ಕುಂಬಾರನಿಗೆ ವರ್ಷ. ಕುಂಬಾರ ಒಂದಿಷ್ಟು ಚಂದದ ಕಲಾಕೃತಿಗಳನ್ನ ಇನ್ನೇನೋ ಆಟಿಕೆಗಳನ್ನೆಲ್ಲ ಮಾಡ್ಬೇಕಂದ್ರೆ ವರ್ಷಗಟ್ಟಲೆ ಸಮಯ ತಗೊಳ್ತಾನೆ ಅಂತೇಳಿ. ಅಂದ್ರೆ ಪ್ರತಿನಿತ್ಯ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಣ್ಣ ಸಣ್ಣ ರೂಪಗಳನ್ನು ಕೊಡ್ತಾ ಬದಲಾವಣೆಯನ್ನ ಮಾಡ್ತಾ ಆತ ಅದಕ್ಕೊಂದು ರೂಪವನ್ನು ಕೊಡೋ ಪ್ರಯತ್ನವನ್ನ ಮಾಡ್ತಾನೆ ಹೋಗ್ತಾ ಇರ್ತಾನೆ. ಆದರೆ ಅದನ್ನ ಹಾಳು ಮಾಡೋದಕ್ಕೆ ದೊಣ್ಣೆಗೆ ನಿಮಿಷ ಸಾಕು. ಒಂದು ದೊಣ್ಣೆ ಅದರ ಮೇಲೆ ಬಿತ್ತು ಅಂದ್ರೆ ಆತ ಅಲ್ಲಿ ತನಕ ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಹಾಳಾಗೋಗುತ್ತೆ, ನಾಶವಾಗೋಗುತ್ತೆ. ಸಮಾಜದಲ್ಲಿ ನಾವು ಭಾಳಷ್ಟು ಈ ಥರದ ಒಂದಿಷ್ಟು ಘಟನೆಗಳಿಗೆ ಪೂರಕವಾಗಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಹೆಸರನ್ನ ಗಳಿಸ್ಕೊಂಡಿರ್ತಾರೆ, ಇನ್ನೇನೋ ಆಗಿರುತ್ತೆ, ಆದರೆ ಅದರ ಮೇಲೆ ಹಾನಿಯಾಯಿತು ಅಂದರೆ ಸಂಪೂರ್ಣ ಹಾಳಾಗೋಗುತ್ತೆ. ಇನ್ಯಾರೋ ಒಂದು ದೊಡ್ಡದಾಗಿ ತುಂಬ ಚೆಂದಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿರ್ತಾರೆ, ದುರಾದೃಷ್ಟವಶಾತ್ ಯಾರೋ ಅದಕ್ಕೆ ಇನ್ನೇನೋ ಮಾಡಿ ಹಾಳು ಮಾಡೋದನ್ನು ನೋಡ್ತಾ ಹೋಗ್ತೀವಿ. ಯಾವುದೋ ಒಂದು ಒಳ್ಳೆ ವಾಹನ ತುಂಬ ಚೆನ್ನಾಗಿರ್ತಕ್ಕಂಥ ತಗೊಂಡಿರ್ತಾರೆ, ಅದ್ರ ಮೇಲೆ ನಾವು ಏನೋ ಬಿಸಾಕಿದ್ವಿ, ಬಿಡಿಸಿದ್ರೆ ಸಂಪೂರ್ಣ ಹಾಳಾಗೋಗುತ್ತೆ. ಅಂದರೆ ಅದರ ರೂಪ ವಿರೂಪವಾಗ್ತಕ್ಕಂಥದ್ದು ಅಂತಂದೇಳಿ. ಸಿಟ್ಟು ಸೇಡಿದ್ದರೂ ಈ ಥರದ ಒಂದು ವಿರೂಪವನ್ನು ಮಾಡ್ತಾ ಹೋಗ್ತಾರೆ. ಅದೆಂತಹ ವಿಕೃತ ಸುಖ ಸಿಗುತ್ತೋ ಗೊತ್ತಿಲ್ಲ. ಪಾಪ ಕಷ್ಟಪಟ್ಟು ಪೈಸ ಪೈಸವನ್ನು ಕೂಡಿಟ್ಟು ಒಂದು ವಾಹನವನ್ನು ತಗೊಂಡಿರ್ತಾರೆ ಅಥವಾ ಮನೇನ ಕಟ್ಟಿರ್ತಾರೆ, ಆದರೆ ಅದನ್ನು ಹಾಳು ಮಾಡ್ತಕ್ಕಂಥ ವ್ಯಕ್ತಿಗೆ ಕೆಲವೇ ಕೆಲವು ಕ್ಷಣಗಳು ಸಾಕು. ಚಂದದ ಗಾಜಿನ ಮನೇನ ಕಟ್ಟಿಸಿರ್ತಾರೆ. ಇದನ್ನು ನೋಡಿ ಕೆಲವು ಸಹಿಸೋಕ್ಕಾಗದಿದ್ದರೆ ದೂರದಿಂದ ಒಂದು ಕಲ್ಲು ಬೀಸಿಬಿಟ್ರೆ ಸಂಪೂರ್ಣ ಗಾಜು ಹಾಳಾಗೋಗುತ್ತೆ. ಅಲ್ಲಿ ಆ ಗಾಜಿನ ಕೂರಿಸ್ಬೇಕು ಅನ್ಬೇಕಾರೆ ಆ ಜಾಗವನ್ನು ನೋಡ್ಕೊಂಡಿರ್ತಕ್ಕಂಥದ್ದು, ಆ ಅಳತೆಯನ್ನು ತಗೊಂಡಿರ್ತಕ್ಕಂಥದ್ದು, ಅದಕ್ಕೋಸ್ಕರ ಗಾಜಿನ ಕಟ್ ಮಾಡಿರ್ತಕ್ಕಂಥದ್ದು, ಅದನ್ನಲ್ಲಿ ಕೂರಿಸುವಂಥದ್ದು, ಒಂದಲ್ಲ ಎರಡಲ್ಲ ಭಾಳಷ್ಟು ಕೆಲಸ ನಡೆದಿರುತ್ತೆ. ಆದರೆ ಅದನ್ನು ಹಾಳು ಮಾಡ್ತಕ್ಕಂಥದಕ್ಕೆ ನಿಮಿಷ ಸಾಕು ಅಂತಂದೇಳಿ. ಇಲ್ಲಿ ಕೆಟ್ಟ ಕೆಲಸ ಮಾಡೋದಕ್ಕೆ ಹೆಚ್ಚು ಸಮಯ ತಗೊಳ್ಳಲ್ಲ, ಆದರೆ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅದು ಹೆಚ್ಚಿನ ಸಮಯ ತಗೊಳ್ಳುತ್ತೆ. ಆ ಹೆಚ್ಚಿನ ಸಮಯ ತಗೊಂಡು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸವನ್ನು ಹಾಳು ಮಾಡೋದು ಬೇಡ. ಹಾಗಾಗಿ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತಕ್ಕಂಥ ಗಾದೆ ಇರತಕ್ಕಂಥದ್ದು. ಒಂದು ಒಳ್ಳೆ ಕೆಲಸ ಅನ್ಬೇಕಾದ್ರೆ ಬಹಳಷ್ಟು ಸಮಯ ತಗೊಳ್ಳುತ್ತೆ, ಆ ಸಮಯಕ್ಕೆ ನಾವು ಬೆಲೆಯನ್ನು ಕೊಡೋಣ ಅನ್ನೋ ಮಾತನ್ನು ಹೇಳ್ತಾ ಹಾಳು ಮಾಡೋದಕ್ಕೆ ಹೋಗೋದು ಬೇಡ ಅನ್ನೋದನ್ನು ತಿಳಿಸ್ತಾ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತಕ್ಕಂಥ ಗಾದೆಯ ಬಗ್ಗೆ ತಿಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
8: ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎನ್ನುವಂಥ ಒಂದು ಗಾದೆ ಮಾತಿನ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ಟಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಇನ್ನಷ್ಟು ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
11: ಪೊನ್ನಜ್ಜಿ, ಭಗವಂತ ನಮ್ಮಂತ ಮಕ್ಕಳ ಮೇಲೆ ಕೃಪೆ ತೋರಿಸ್ತಾನ?
12: ನಾವು ಪೂಜೆ ಮಾಡಲ್ವಲ್ಲ, ನಾವು ಮಕ್ಕಳು ಅಂತ ಸುಮ್ಮನಾಗ್ಬಿಡ್ತಾನ?
13: ಹಾಗೆಲ್ಲ ಇಲ್ಲ ಮಕ್ಕಳೇ, ನಿಮ್ಮಲ್ಲಿ ಭಕ್ತಿ ಶ್ರದ್ಧೆ ಇದ್ರೆ ಅವನು ಖಂಡಿತ ಪ್ರಸನ್ನನಾಗ್ತಾನೆ.
11: ಸರಿ, ಹಾಗಾದ್ರೆ ಇದ್ರ ಮೇಲೆ ಒಂದು ಕತೆ ಹೇಳು ನೋಡೋಣ.
13: ಇದ್ರ ಮೇಲಿನ ಕತೆನಾ? ಯಾವ ಕತೆ ಇದೆ ಅಂತದ್ದು?
14: ಬಂತು ಬಂತು ಅಂತ ಕತೆ ನೆನ್ಪಿಗ್ ಬಂತು ಪೊನ್ನಜ್ಜಿಗೆ.
13: ಹೌದು, ನೆನ್ಪಿಗೆ ಬಂದೇ ಬಿಡ್ತು ನೋಡಿ, ಪಾವನಗೊಂಡ ಗೋವರ್ಧನ ಗಿರಿ ಅಂತ.
14: ನೋಡಿದ್ಯಾ ನಾವ್ ಹೇಗ್ ಹೇಳಿದ್ವಿ?
13: ಅದಿರ್ಲಿ, ಈ ಕತೆ ಕೇಳಿ. ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಸೆರೆಯಿಡ್ತಾನೆ. ಶ್ರೀರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಕಿಷ್ಕಿಂಧೆಗೆ ಬರ್ತಾರೆ. ಅಲ್ಲಿಂದ ಮುಂದೆ ಹನುಮಂತ ಸಮುದ್ರ ಲಂಘನ ಮಾಡಿ ಸೀತೆ ಲಂಕೆಯ ಅಶೋಕವನದಲ್ಲಿ ಬಂಧಿತಳಾಗಿದ್ದಾಳೆ ಎನ್ನುವಂತಹ ಸುದ್ದಿಯನ್ನು ಶ್ರೀರಾಮನಿಗೆ ತಲುಪಿಸ್ತಾನೆ. ಆಗ ಲಂಕೆಯ ಮೇಲೆ ಆಕ್ರಮಣ ಮಾಡೋಕ್ಕೆ ಸಕಲ ಸಿದ್ಧತೆಗಳು ಆರಂಭಗೊಳ್ಳುತ್ತೆ. ಯುದ್ಧ ಮಾಡೋಕ್ಕೆ ವಾನರ ಸೇನೆ ಸಜ್ಜುಗೊಳ್ಳುತ್ತೆ. ಆದರೆ ಲಂಕೆಗೆ ಹೋಗೋಕ್ಕೆ ಸಮುದ್ರವನ್ನು ದಾಟಬೇಕಿತ್ತು. ಸಮುದ್ರವನ್ನು ಈ ಮಹಾಸೇನೆ ದಾಟುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಹಾಗಾಗಿ ಸಮುದ್ರಕ್ಕೆ ಸೇತುವೆ ಕಟ್ಟೋದು ಅಂತ ಆಗತ್ತೆ. ಶ್ರೀರಾಮ ಎಲ್ಲ ಕಪಿಗಳಿಗೆ ಸಮುದ್ರದ ನೀರಿಗೆ ಅಡ್ಡ ಹಾಕೋಕ್ಕೆ ದೊಡ್ಡ ದೊಡ್ಡ ಪರ್ವತಗಳನ್ನು ತರೋಕ್ಕೆ ಆದೇಶವನ್ನು ಹೊರಡಿಸ್ತಾನೆ. ಎಲ್ಲ ಕಪಿಗಳು ಉತ್ಸಾಹದಿಂದ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗುಡ್ಡ ಬೆಟ್ಟಗಳನ್ನು ಹೊತ್ತು ತಂದು ಸಮುದ್ರಕ್ಕೆ ಹಾಕಿದವು. ಇತ್ತ ಹನುಮಂತ ಕೂಡ ಪರ್ವತ ತರೋಕ್ಕೆ ಹೋಗಿದ್ದ. ಅವನ ಕೈಯಲ್ಲಿ ಬೃಹದಾಕಾರವಾದ ಪರ್ವತ ಒಂದಿತ್ತು. ಆತ ದೊಡ್ಡ ಪರ್ವತವೊಂದನ್ನು ಹೊತ್ತು ವಾಪಸ್ ಬರ್ತಾ ಇರಬೇಕಾದ್ರೆ ಮಧ್ಯ ದಾರಿಯಲ್ಲೇ ಶ್ರೀರಾಮನ ಆದೇಶ ತಲುಪುತ್ತೆ. ಸಮುದ್ರದ ಮೇಲೆ ಸೇತುವೆ ಕಟ್ಟುವ ಕೆಲಸವನ್ನು ಕಪಿಗಳು ಪೂರ್ಣ ಮಾಡಿವೆ. ಹಾಗಾಗಿ ಇನ್ನು ಪರ್ವತಗಳ ಅವಶ್ಯಕತೆ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿ ಇದ್ದೀರೋ ಅಲ್ಲಲ್ಲೇ ತಾವು ತಂದ ಗಿರಿ ಗುಡ್ಡ ಬೆಟ್ಟಗಳನ್ನು ಸ್ಥಾಪಿಸಿಬಿಡಿ ಅನ್ನೋದೇ ಆ ಸಂದೇಶವಾಗಿತ್ತು.
15: ಅಲ್ಲ, ರಾಮ ಸಂದೇಶ ಹೇಗೆ ಕಳಿಸ್ದ?
11: ಹೌದಾ, ಹೇಗೆ ಕಳಿಸಿದ್ದ ಅವನು? ಈಗೇನಾಗೆ ಮೊಬೈಲು ಇರಲಿಲ್ಲಲ್ಲ.
13: ಹ್ಞೂ, ನಂಗೂ ಸರಿ ಗೊತ್ತಿಲ್ಲ. ಬಹುಶಃ ದೂತನ ಮುಖೇನ ಕಳಿಸಿರ್ಬೋದು, ಹಂಸಗಳ ಮೂಲಕ ಅಥವಾ ಮೇಘ ಅಂದರೆ ಮೋಡಗಳ ಮೂಲಕ ಕಳಿಸಿರ್ಬೋದು. ಆ ಕಾಲದಲ್ಲಿ ಇಂಥದ್ದಕ್ಕೆಲ್ಲ ಅದರದ್ದೇ ಆದ ವ್ಯವಸ್ಥೆ ಇತ್ತು. ಅದಿರಲಿ, ಹೇಗೋ ಸಂದೇಶ ಕಳಿಸಿದ ಅಂತ ಇಟ್ಕೊಳ್ಳಿ ಈಗ.
16: ಸರಿ ಸರಿ ಮುಂದೇಳು.
13: ಹನುಮಂತ ತನ್ನ ಕೈಯಲ್ಲಿರುವ ಪರ್ವತವನ್ನ ತಾನಿರುವ ಸ್ಥಳ ಗೋಕುಲದಲ್ಲಿ ಊರ್ಬಿಡ್ತಾನೆ. ಆಗ ಪರ್ವತ ದುಃಖದಿಂದ, ನಾನು ಭಗವಂತ ಶ್ರೀರಾಮನ ಕಾರ್ಯಕ್ಕೆ ಉಪಯೋಗವಾಗ್ತಾ ಇದ್ದೀನಲ್ಲ ಅಂತ ತುಂಬ ಸಂತಸಪಟ್ಟಿದ್ದೆ. ಅವನಿಗೆ ಅವನ ಪತ್ನಿಯನ್ನು ಹುಡುಕುವ ಕಾರ್ಯದಲ್ಲಿ ಸಹಾಯವಾಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಆಸೆ ಪೂರೈಸಲಿಲ್ಲ. ಎಂತಹ ನತದೃಷ್ಟ ನಾನು! ಈಗಾಗಲೇ ಸಮುದ್ರಕ್ಕೆ ಸೇತುವೆ ಕಟ್ಟುವಲ್ಲಿ ಬಳಕೆಯಾದ ಗಿರಿ ಗುಡ್ಡಗಳು ಎಷ್ಟು ಪುಣ್ಯ ಮಾಡಿದ್ವು ಅಂತ ವಿಲಪಿಸುತ್ತೆ. ಹನುಮಂತ, ಎಲೇ ಗಿರಿಯೇ, ಬೇಸರ ಪಟ್ಟುಕೊಳ್ಳಬೇಡ. ಎಲ್ಲ ಭಗವಂತನ ಇಚ್ಛೆ. ಬಹುಶಃ ನೀನು ಅವನ ಇನ್ನೂ ಹೆಚ್ಚಿನ ಕೆಲಸದ ಬಳಕೆಗಾಗಿ ಉಪಯೋಗಿಸಲ್ಪಡಬಹುದು ಅಂತ ಸಂತೈಸಿ ಹಾರಿ ಶ್ರೀರಾಮನ ಹತ್ರ ಬರ್ತಾನೆ. ಬಂದವನೇ ಶ್ರೀರಾಮನ ಪಾದಕ್ಕೆ ಎರಗಿ ನಡೆದದ್ದನ್ನೆಲ್ಲವನ್ನ ಹೇಳ್ತಾನೆ. ಆಗ ಶ್ರೀರಾಮ ಆ ಪರ್ವತದ ಹತ್ರ ಹೋಗಿ, ದುಃಖಿಸಬೇಡ ಎಲೆಗಿರಿಯೇ, ಖಂಡಿತ ನೀನು ಭಗವಂತನ ಮಹತ್ ಕಾರ್ಯವೊಂದಕ್ಕೆ ಉಪಯೋಗಿಸಲ್ಪಡುವೆ. ದ್ವಾಪರ ಯುಗದಲ್ಲಿ 7 ದಿನಗಳ ಕಾಲ ಸುರಿಯುವ ಮಳೆಯಿಂದ ನನಗೂ ಈ ಗ್ರಾಮವಾಸಿಗಳಿಗೂ ಆಶ್ರಯವನ್ನು ಕೊಡುತ್ತೀಯ. ನಿನ್ನಿಂದ ಈ ಮಹೋನ್ನತ ಕೆಲಸ ನಡೆಯಲಿದೆ. ಆ ಒಂದು ಕ್ಷಣಕ್ಕಾಗಿ ನೀನು ಕಾಯುತ್ತಾ ಇರು. ನಿನ್ನ ಜೀವನ ನೀನು ಬಯಸಿದ ಕೃತಕೃತ್ಯತೆಯನ್ನು ಕಾಣುತ್ತೆ ಅಂತ ಅಭಯವನ್ನು ನೀಡ್ತಾನೆ. ಆ ಪರ್ವತವು ಶ್ರೀರಾಮನ ಕಟಾಕ್ಷಕ್ಕೆ ತಾನು ಪಾತ್ರನಾದೆ ಅಂತ ಹಿರಿ ಹಿರಿ ಹಿಗ್ಗಿ 1 ಯುಗಗಳ ಕಾಲ ಕಾಯುತ್ತೆ. ದ್ವಾಪರ ಯುಗದಲ್ಲಿ ಇಂದ್ರನ ಅಹಂಕಾರವನ್ನು ತೊಡೆಯಲಿಕ್ಕೆ ಗೋಕುಲದ ಗೋಪಾಲಕರು ಶ್ರೀಕೃಷ್ಣನ ಅಣತಿಯ ಮೇರೆಗೆ ಗೋವರ್ಧನ ಗಿರಿಯನ್ನು ಪೂಜೆ ಮಾಡ್ತಾರೆ. ಇದರಿಂದ ಇಂದ್ರ ಕೋಪಗೊಂಡು ಪ್ರಳಯರೂಪಿ ವರ್ಷಧಾರೆಯನ್ನು ಮಾಡಿಸ್ತಾನೆ. ಶ್ರೀಕೃಷ್ಣ ಗೋಕುಲವಾಸಿಗಳನ್ನು ಗೋವುಗಳನ್ನು ರಕ್ಷಿಸೋಕೆ ಗೋವರ್ಧನ ಗಿರಿಯನ್ನು ತನ್ನ ಕಿರು ಬೆರಳಿನಿಂದ ಹಿಡಿದು ಎತ್ತುತ್ತಾನೆ. ಎಲ್ಲರೂ ಆ ಪರ್ವತದ ಕೆಳಗೆ ಆಶ್ರಯವನ್ನು ಪಡೆದು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ತಾರೆ. ಹೀಗೆ ಹನುಮಂತ ಗೋಕುಲದಲ್ಲಿ ಇಟ್ಟ ಪರ್ವತವೇ ಗೋವರ್ಧನ ಗಿರಿಯಾಗಿತ್ತು. ಆ ಪರ್ವತ 1 ಯುಗಗಳ ಕಾಲ ಕಾದು ತನ್ನ ಇಚ್ಛೆಯನ್ನು ಪೂರೈಸಿಕೊಳ್ಳುತ್ತೆ.
11: ಅಬ್ಬ, ಪರ್ವತದ ಆಸೆಯನ್ನು ಏಕೆ ತೀರಿಸ್ಬಿಟ್ನಲ್ಲ ದೇವರು.
13: ಭಗವಂತನ ಕೃಪಾದೃಷ್ಟಿ ತೃಣ ರೇಣುವಿನ ಮೇಲೂ ಇರುತ್ತೆ. ನಿರ್ಜೀವ ಅಂತ ನಾವು ತಿಳ್ಕೊಂಡ ಪರ್ವತದ ಇಚ್ಛೆಯನ್ನು ಕೂಡ ಭಗವಂತ ಪೂರೈಸಿದ ಅಲ್ವಾ?
10: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕ್ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ. ಇದೇ ಮೇ 29ರ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲ್ನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲ್ನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
7: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ಭದ್ರಾವತಿ ಕೈಗಾರಿಕಾ ಸಂಘವು ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ಅರ್ಥಪೂರ್ಣ ಕಾರ್ಮಿಕರ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಯೋಜಿಸಿತು. ಈ ಕಾರ್ಯಕ್ರಮವು ಕಾರ್ಮಿಕರ ಕಲ್ಯಾಣ, ನೌಕರರ ಹಕ್ಕುಗಳು, ಕೈಗಾರಿಕಾ ಸೌಹಾರ್ದತೆ, ಕೆಲಸದ ಸ್ಥಳದ ಸುರಕ್ಷತೆ ಮತ್ತು ಸುಸ್ಥಿರ ಕೈಗಾರಿಕಾ ಬೆಳವಣಿಗೆಗೆ ಕೈಗಾರಿಕೆಗಳು ಹಾಗೂ ಕಾರ್ಮಿಕರ ನಡುವಿನ ಸಮನ್ವಯದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವುದರ ಮೇಲೆ ಕೇಂದ್ರೀಕರಿಸಿತ್ತು. ಈ ವೇಳೆ ಮಾತನಾಡಿದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದ ಕಾರ್ಯದರ್ಶಿ ಸಂತೋಷ್ MS, ಕಾನೂನು ಅನುಸರಣೆ, ಆನ್ಲೈನ್ ಕಾನೂನು ಸೇವೆಗಳು, ಉದ್ಯೋಗದಾತ ಉದ್ಯೋಗಿ ಸಂಬಂಧ ಮತ್ತು ಪ್ರಮುಖ ಕಾನೂನು ಅರಿವಿನ ವಿಷಯಗಳ ಕುರಿತು ನಿಮ್ಮ ಮೌಲ್ಯಯುತ ಮಾರ್ಗದರ್ಶನವು ಎಲ್ಲ ಭಾಗವಹಿಸುವವರಿಗೆ ಅಪಾರ ಸ್ಪಷ್ಟತೆ ಮತ್ತು ವಿಶ್ವಾಸವನ್ನು ನೀಡಿದೆ. ಉದ್ಯಮಗಳು ಮತ್ತು ಉದ್ಯೋಗಿಗಳು ಕಾನೂನು ವಿಷಯಗಳನ್ನು ಜವಾಬ್ದಾರಿಯುತವಾಗಿ ಹೇಗೆ ನಿರ್ವಹಿಸಬೇಕು, ಸರಿಯಾದ ಅನುಸರಣೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಆರೋಗ್ಯಕರ ಕೆಲಸದ ವಾತಾವರಣವನ್ನು ನಿರ್ಮಿಸಬೇಕು ಎಂಬುದರ ಕುರಿತು ಹಂಚಿಕೊಂಡ ಪ್ರಾಯೋಗಿಕ ಒಳನೋಟಗಳು ನಿಜಕ್ಕೂ ಪ್ರಯೋಜನಕಾರಿಯಾಗಿದ್ದವು. ಅರಿವು, ಶಿಸ್ತು, ಪಾರದರ್ಶಕತೆ ಮತ್ತು ಉದ್ಯೋಗದಾತರು ಹಾಗೂ ಉದ್ಯೋಗಿಗಳ ನಡುವಿನ ಪರಸ್ಪರ ಗೌರವಕ್ಕೆ ನೀವು ನೀಡಿದ ಒತ್ತು, ಹೆಚ್ಚು ಕಾನೂನುಬದ್ಧವಾಗಿ ಜಾಗೃತ ಮತ್ತು ಸೌಹಾರ್ದಯುತ ಕೈಗಾರಿಕಾ ವಾತಾವರಣದತ್ತ ಕೆಲಸ ಮಾಡಲು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿವೆ ಎಂದು ಹೇಳಿದರು. ಶಿವಮೊಗ್ಗ ಭದ್ರಾವತಿ ಕೈಗಾರಿಕೆಗಳ ಸಂಘದ ಅಧ್ಯಕ್ಷರು ಹಾಗೂ ಮಾಚೇನಹಳ್ಳಿಯ ವಿಜಯ ಪ್ರೈವೇಟ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಿಜೆ ಬೆನಕಪ್ಪ ಅವರು ಉದ್ಯೋಗಿಗಳಿಗೆ ಹಣಕಾಸಿನ ಅರಿವು ಮತ್ತು ಮಾಸಿಕ ಖರ್ಚು ನಿರ್ವಹಣೆ ಕುರಿತು ಮಹತ್ವದ ಜಾಗೃತಿ ಮೂಡಿಸಿದರು. ತಮ್ಮ ಉಪನ್ಯಾಸದಲ್ಲಿ ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡುವ ಅಗತ್ಯತೆ, ಅನಾವಶ್ಯಕ ವೆಚ್ಚಗಳನ್ನು ನಿಯಂತ್ರಿಸುವುದು, ಉಳಿತಾಯದ ಮಹತ್ವ ಹಾಗೂ ಭವಿಷ್ಯದ ಸುರಕ್ಷತೆಗಾಗಿ ಹಣವನ್ನು ಸಮರ್ಪಕವಾಗಿ ಯೋಜಿಸುವ ಕುರಿತು ವಿವರಿಸಿದರು. ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಸಭೆಯನ್ನುದ್ದೇಶಿಸಿ ಮಾತನಾಡಿ, ಕಾರ್ಮಿಕ ಕಾನೂನುಗಳು, ಕಾರ್ಮಿಕರ ಪ್ರಯೋಜನಗಳು, ಸುರಕ್ಷತಾ ಕ್ರಮಗಳು ಮತ್ತು ಅನುಸರಣಾ ಕಾರ್ಯವಿಧಾನಗಳ ಕುರಿತು ಮೌಲ್ಯಯುತ ಮಾರ್ಗದರ್ಶನ ನೀಡಿದರು. ನೌಕರರ ಕಲ್ಯಾಣವನ್ನು ಬೆಂಬಲಿಸುವಲ್ಲಿ ಮತ್ತು ಆರೋಗ್ಯಕರ ಕೈಗಾರಿಕಾ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಲ್ಲಿ ಕೈಗಾರಿಕೆಗಳು ಮಾಡುತ್ತಿರುವ ಪ್ರಯತ್ನಗಳನ್ನು ಅವರು ಪ್ರಶಂಸಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಉಪವಿಭಾಗದ ಕಾರ್ಮಿಕ ಅಧಿಕಾರಿ ವೇಣುಗೋಪಾಲ್ ಎಂಪಿ, ಶಿವಮೊಗ್ಗ ಭದ್ರಾವತಿ ಕೈಗಾರಿಕೆಗಳ ಸಂಘದ ಉಪಾಧ್ಯಕ್ಷರಾದ ಎಎಲ್ ಚಂದ್ರಶೇಖರ್, ಶಿವಮೊಗ್ಗ ಭದ್ರಾವತಿ ಕೈಗಾರಿಕೆ ಸಂಘದ ಕಾರ್ಯದರ್ಶಿ ರಾಜೇಶ್ ಎಸ್ಎಸ್ಟಿ, ಶಿವಮೊಗ್ಗ ಎರಡನೇ ವೃತ್ತದ ಕಾರ್ಮಿಕ ನಿರೀಕ್ಷಕರಾದ ಸುಕಿತಾ ಕೆಸಿ, ಭದ್ರಾವತಿ ಎರಡನೇ ವೃತ್ತದ ಕಾರ್ಮಿಕ ನಿರೀಕ್ಷಕರಾದ ರಕ್ಷಿತ್ ಬಿಎಂ, ಶಿವಮೊಗ್ಗ ಭದ್ರಾವತಿ ಕೈಗಾರಿಕೆಗಳ ಸಂಘದ ಖಜಾಂಚಿ ದಿನೇಶ್ ಎಚ್ಎಲ್, ಶಿವಮೊಗ್ಗ ಭದ್ರಾವತಿ ಕೈಗಾರಿಕಾ ಸಂಘ ಹಾಗೂ ಕಾರ್ಮಿಕರು ಈ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕೈಗಾರಿಕಾ ಪ್ರತಿನಿಧಿಗಳು, ಕಾರ್ಮಿಕರು, ಸಂಘದ ಸದಸ್ಯರು ಮತ್ತು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ

ഭാഗത്തെ മലനാട് സോഷ്യൽ സർവീസ് ഭദ്രാവതി അനുഗ്രഹ സോഷ്യൽ വെൽഫെയർ സൊസൈറ്റി മലനാട് ക്യാൻസർ ആസ്പത്രെ ബിദിരെ മറ്റു ഗ്രാമ പഞ്ചായത്തെ മുങ്കോട്ടി ഇവർ സഹയോഗദൊന്നിക സർക്കാരി ഹിരിയ പ്രാഥമിക ശാലയ ആവരണത്തിൽ ഉചിത ക്യാൻസർ ആരോഗ്യ തപാസണാ ശിബിരവನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಫಾದರ್ ಅಬ್ರಾಹಂ, ಸಹನಿರ್ದೇಶಕ ಫಾದರ್ ಲಿಂಡೋ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಅಮಿತ್ ರಾಜ್, ಕ್ಯಾನ್ಸರ್ ಚಿಕಿತ್ಸಾ ತಜ್ಞ ವೈದ್ಯರು, ಪಂಚಾಯಿತಿಯ ಆಡಳಿತಾಧಿಕಾರಿಗಳು, ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು, ಒಕ್ಕೂಟದ ಅಧ್ಯಕ್ಷರು, ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು, ಸಂಸ್ಥೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಒಕ್ಕೂಟದ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಕಾರ್ಯಕರ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಿಬಿರವನ್ನು ಶ್ರೀಯುತ ಅಶೋಕ್, ಶ್ರೀಮತಿ ವೇದಾವತಿ ಮತ್ತು ಶ್ರೀಮತಿ ಅನಿತಾ ಇವರುಗಳು ಆಯೋಜಿಸಿದ್ದು, ಶಿಬಿರದಲ್ಲಿ 48 ಜನರಿಗೆ ಬಿಪಿ, ಶುಗರ್, ಕ್ಯಾನ್ಸರ್ಗೆ ಸಂಬಂಧಿಸಿದ ಮತ್ತು ಇತರೆ ತಪಾಸಣೆಯನ್ನು ಮಾಡಲಾಯಿತು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಂಗೀತ ನಮ್ಮ ಸಂಸ್ಕೃತಿಯ ಬಹು ವಿಶಿಷ್ಟವಾದ ಕಲೆ. ಈ ಕಲೆಗೆ ಮನುಷ್ಯನ ಆರೋಗ್ಯ ಮತ್ತು ಆಯಸ್ಸು ಎರಡನ್ನೂ ವೃದ್ಧಿಸುವ ಶಕ್ತಿ ಇದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯರು, ನುರಿತ ವೈದ್ಯರೂ ಆದ ಡಾಕ್ಟರ್ ಧನಂಜಯ ಸರ್ಜಿ ಅವರು ಹೇಳಿದರು. ಅವರು ಶಿವಮೊಗ್ಗ ಸಮೀಪ ಹೊಸಹಳ್ಳಿಯಲ್ಲಿ ಸಂಕೇತಿ ಸಂಗೀತ ಸಭಾದ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನ ಚಿಂತೆ ಅಶಾಂತಿಗಳನ್ನು ದೂರ ಮಾಡಿ ಸಂತೃಪ್ತಿ ಆತ್ಮಶಾಂತಿಗಳನ್ನು ನೀಡಿ ವ್ಯಕ್ತಿಯ ಹೃದಯದ ಆರೋಗ್ಯಕ್ಕೆ ಸಂಗೀತ ಕಾರಣವಾಗುತ್ತದೆ ಎಂದು ಅವರು ತಿಳಿಸಿದರು. ಜೀವನದಲ್ಲಿನ ಒತ್ತಡಗಳನ್ನು ದೂರ ಮಾಡಿ ವ್ಯಕ್ತಿಯ ಭಾವನಾತ್ಮಕ ಹೃದಯದ ಸಂತಸಕ್ಕೆ ಈ ಕಲೆ ಕಾರಣವಾಗುತ್ತದೆ. ದೀರ್ಘ ಉಸಿರಾಟದಿಂದ ಸಂಗೀತ ವ್ಯಕ್ತಿಯ ಶ್ವಾಸಕೋಶದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಎಂದರು. ಹೊಸಹಳ್ಳಿ ಮತ್ತೂರು ಗ್ರಾಮಗಳ ಸಂಕೇತಿ ಸಂಗೀತ ಸಭಾ 2000 ಇಸವಿಯ ಡಿಸೆಂಬರ್ನಲ್ಲಿ ಆರಂಭಗೊಂಡು ಇದೀಗ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದೆ. ಇದರ ಅಂಗವಾಗಿ ಮೇ 27ರಿಂದ ಮೇ 31ರವರೆಗೆ 5 ದಿನಗಳ ಕಾಲ ವಿಶೇಷ ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 30ರ ಸಂಜೆ 6ರಿಂದ 31ರ ಸಂಜೆ 6ರವರೆಗೆ 24 ಗಂಟೆಗಳ ನಿರಂತರ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮಗಳು ಹೊಸಹಳ್ಳಿಯ ಗಮಕ ಭವನದಲ್ಲಿ ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು. ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಹೆಚ್ ಉಮೇಶ್ ಅವರು, ಸಂಕೇತಿ ಸಂಗೀತ ಸಭಾ ಸದಾ ಚಟುವಟಿಕೆಯಿಂದ ಇದ್ದು ಸಂಗೀತ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸರ್ಕಾರದಿಂದ ಅನುದಾನ ಬರಲಿ ಬಿಡಲಿ, ತನ್ನ ಕೆಲಸವನ್ನು ಮಾಡುತ್ತಾ ಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಳ್ಳಿ ಹಬ್ಬಕ್ಕೆ ಶುಭ ಕೋರಿದರು. ಮುಂದಿನ ವಿವರ. ಇರುವಕ್ಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಆವರಣದಲ್ಲಿ ನಿರಂತರ 2026 ಹೆಸರಿನಲ್ಲಿ ಸಾಂಪ್ರದಾಯಿಕ ದಿನ ಹಾಗೂ ಜಾನಪದ ಕಲಾ ಉತ್ಸವವನ್ನು ಮಂಗಳವಾರ ಸಂಭ್ರಮದಿಂದ ಆಚರಿಸಲಾಯಿತು. ಶ್ರೀ ಕಣ್ಣೂರೇಶ್ವರ ಜಾನಪದ ಕಲಾ ಸಂಘ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಡೆದ ಈ ಉತ್ಸವವು ವಿದ್ಯಾರ್ಥಿಗಳು ಹಾಗೂ ಕಲಾಭಿಮಾನಿಗಳ ಗಮನ ಸೆಳೆಯಿತು. ಸಾಂಪ್ರದಾಯಿಕ ಉಡುಪುಗಳಲ್ಲಿ ಕಂಗೊಳಿಸಿದ ವಿದ್ಯಾರ್ಥಿಗಳು ವಿವಿಧ ಸಂಸ್ಕೃತಿಯ ವೈವಿಧ್ಯತೆಯನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮವನ್ನು ಶಿಕ್ಷಣ ನಿರ್ದೇಶಕರಾದ ಡಾ ಹೇಮ್ಲಾ ನಾಯಕ್ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ವಿಶೇಷಾಧಿಕಾರಿಗಳಾದ ಡಾ ಕೆಸಿ ಶಶಿಧರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಾನಪದ ಕಲಾವಿದ ಬಿ ಟಾಕಪ್ಪ ಕಣ್ಣೂರು, ಜಾನಪದ ಕಲೆಗಳ

ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರು, ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಬಣಜಾರ ಸಮಾಜ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿ ಕಲೆ ಎತ್ತಿಕೊಂಡು ಸ್ವಾಭಿಮಾನದಿಂದ ಬದುಕಲು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದ ಅವಧಿಯಲ್ಲಿ ನೀಡಿದ್ದ ಹಲವು ಯೋಜನೆಗಳು ಬಹುಮುಖ್ಯ ಕಾರಣವಾಗಿದೆ ಎಂದು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಹಾಗೂ ಕ್ಷೇತ್ರದ ಶಾಸಕ ಬಿವೈ ವಿಜಯೇಂದ್ರ ತಿಳಿಸಿದರು. ಶಿಕಾರಿಪುರದ ಬಣಜಾರ ಭವನದಲ್ಲಿ ನೂತನ ಶ್ರೀ ಮರಿಯಮ್ಮ ದೇವಿ ಬಂಜಾರ ಪತ್ತಿನ ಸಹಕಾರ ಸಂಘ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಷೇರು ಸರ್ಟಿಫಿಕೇಟ್ ಹಾಗೂ ನಿಶ್ಚಿತ ಠೇವಣಿ ಬಾಂಡ್ ವಿತರಿಸಿ ಅವರು ಮಾತನಾಡಿದರು. ಮುಂದಿನ ವಿವರ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಶಿವಮೊಗ್ಗ ಜಿಲ್ಲಾ ಕ್ರೀಡಾ ಶಾಲೆಗೆ 2026-27 ಸಾಲಿನ 8 ತರಗತಿ ಹಾಗೂ ಪ್ರಥಮ ಪಿಯುಸಿ ಮಟ್ಟದ ಪ್ರವೇಶಕ್ಕಾಗಿ ಅರ್ಹ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು ವಿಶೇಷ ಆಯ್ಕೆ ಪ್ರಕ್ರಿಯೆಯನ್ನು ಆಯೋಜಿಸಲಾಗಿದೆ. ಈಗಾಗಲೇ ಜಿಲ್ಲಾ ವಿಭಾಗ ಹಾಗೂ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಪ್ರಕ್ರಿಯೆಗಳು ನಡೆದಿದ್ದು, ವಿವಿಧ ಕಾರಣಗಳಿಂದ ಅದರಲ್ಲಿ ಭಾಗವಹಿಸಲು ಸಾಧ್ಯವಾಗದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡುವ ಉದ್ದೇಶದಿಂದ ರಾಜ್ಯದ ಕೆಲವು ಸ್ಥಳಗಳಲ್ಲಿ ಈ ವಿಶೇಷ ಆಯ್ಕೆ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರಕ್ರಿಯೆಯು 2 ಹಂತಗಳಲ್ಲಿ ಒಳಗೊಂಡಿದ್ದು, ತರಬೇತುದಾರರಿಂದ ಕ್ರೀಡಾವಾರು ಆಯ್ಕೆ ಪ್ರಕ್ರಿಯೆ ಹಾಗೂ ಕ್ರೀಡಾ ವಿಜ್ಞಾನ ಕೇಂದ್ರದಿಂದ ಕ್ರೀಡಾ ವೈಜ್ಞಾನಿಕ ಪರೀಕ್ಷೆಯನ್ನು ಜೂನ್ 1 ನಡೆಸಲಾಗುವುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಮಾಜಿ ಸೈನಿಕರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯು ದಿನಾಂಕ 29/5/2026 6/6/2026 ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನೇರ ಸಂದರ್ಶನ ಏರ್ಪಡಿಸಿದೆ. ಆಸಕ್ತ ಮಾಜಿ ಸೈನಿಕರು ತಮ್ಮ ಮಾಜಿ ಸೈನಿಕರ ಗುರುತಿನ ಚೀಟಿ ಮತ್ತು ಸೇನಾ ಸೇವಾ ನಿವೃತ್ತಿ ಪುಸ್ತಕಗಳೊಂದಿಗೆ ಪಿಎಸ್ ರಮೇಶ್ ಉಪನಿರ್ದೇಶಕರು ಹಾಗೂ ಬಂದಿಖಾನೆಗಳ ಮುಖ್ಯ ಅಧೀಕ್ಷಕರು, ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಅಕಾಡೆಮಿ, ಕಾಳಿದಾಸ ರಸ್ತೆ, ಗಾಂಧಿನಗರ, ಮಹಾಬೋಧಿ ಸೊಸೈಟಿಯ ಪಕ್ಕ, ಫ್ರೀಡಂ ಪಾರ್ಕ್, ಬೆಂಗಳೂರು. ಮೊಬೈಲ್ ಸಂಖ್ಯೆ 9632496560. ಮತ್ತೊಂದು ಸಂಖ್ಯೆ 9480806400. ಇವರನ್ನು ಸಂಪರ್ಕಿಸುವಂತೆ ಶಿವಮೊಗ್ಗ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಸ್ವಿ ಹಿರೇಮಠ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸುವಂತೆ ಆಗ್ರಹಿಸಿ ಜಿಲ್ಲಾ ವಕೀಲರ ಸಂಘವು ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ May 30 ಬೆಳಗ್ಗೆ 10:30 ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ಆವರಣದಿಂದ ಶಿವಮೊಗ್ಗ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಜಾಥಾ ಹಮ್ಮಿಕೊಂಡಿದೆ ಎಂದು ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಕೆ ಬಸಪ್ಪಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 11 ದಿನಗಳಿಂದ ಜಿಲ್ಲಾ ವಕೀಲರ ಸಂಘ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗಾಗಿ ಧರಣಿ ಸತ್ಯಾಗ್ರಹ ನಡೆಸುತ್ತಾ ಬಂದಿದ್ದು, ಈಗಾಗಲೇ ಶಿವಮೊಗ್ಗ ನಗರದ ವಿವಿಧ ಸಂಘಟನೆಗಳು, ಮಠಾಧೀಶರು ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಂಡು ಸಂಪೂರ್ಣ ಬೆಂಬಲ ಸೂಚಿಸುತ್ತಾ ಬಂದಿದ್ದಾರೆ. ಆದಾಗ್ಯೂ ಈ ಹೋರಾಟ ಇನ್ನಷ್ಟು ಪರಿಣಾಮಕಾರಿಯಾಗಿ ರಾಜ್ಯ ಸರ್ಕಾರ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ತಲುಪಲು ಈ ಬೃಹತ್ ಕಾಲ್ನಡಿಗೆ ಜಾಥಾ ಸಂಘಟಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳು ಎಲ್ಲಾ ರೀತಿಯಿಂದ ಸೌಲಭ್ಯಗಳನ್ನು ಹೊಂದಿರುವ ಮಧ್ಯ ಕರ್ನಾಟಕದ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ದಾಖಲಾಗುತ್ತಿರುವ ಪ್ರಕರಣಗಳ ಸಂಖ್ಯೆ, ವಕೀಲರ ಸಂಖ್ಯೆ, ಕಕ್ಷಿದಾರರ ಸಂಖ್ಯೆ ಗಮನಿಸಿದರೆ ಪೀಠ ಸ್ಥಾಪನೆಗೂ ಮಂಗಳೂರಿಗಿಂತ ಶಿವಮೊಗ್ಗವೇ ಪ್ರಶಸ್ತ ಸ್ಥಳವಾಗಿದೆ ಎಂದ ಅವರು, ಒಂದು ಹೈಕೋರ್ಟ್ ಸಂಚಾರಿ ಪೀಠವನ್ನು ಸ್ಥಾಪಿಸಲು 4 ನ್ಯಾಯಾಧೀಶರಿಗೆ ಪ್ರತಿನಿತ್ಯ ಕಾರ್ಯನಿರ್ವಹಿಸಲು ಬೇಕಾದಷ್ಟು ಪ್ರಕರಣಗಳು ಇರಬೇಕು, ಕನಿಷ್ಠ 4-5 ಜಿಲ್ಲೆಗಳನ್ನೊಳಗೊಂಡಿರಬೇಕು ಎಂಬುದು ಸೇರಿದಂತೆ ನ್ಯಾಯಮೂರ್ತಿ ಜಸ್ವಂತ್ ಸಿಂಗ್ ವರದಿಯಲ್ಲಿ 3-4 ಸೂತ್ರಗಳನ್ನು, ಮಾನದಂಡಗಳನ್ನು ಹೇಳಲಾಗಿದೆ. ಈ ವರದಿಯ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗುತ್ತಾರೋ ಆ ಭಾಗದಲ್ಲಿ ಪೀಠ ಸ್ಥಾಪನೆಗೆ ತಮ್ಮ ಅಭ್ಯಂತರವಿಲ್ಲ ಎಂದರು. ಸಾಮಾನ್ಯವಾಗಿ ರಾಜ್ಯಕ್ಕೆ 2 ನ್ಯಾಯಪೀಠ ಕೊಡಬೇಕೆಂದಿದೆ. ಸಂಚಾರಿ ಪೀಠದ ಸ್ಥಾಪನೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನೂ ಇಲ್ಲ. ಆದರೆ ನೆರೆಯ ಮಹಾರಾಷ್ಟ್ರದಲ್ಲಿ 3 ಸಂಚಾರಿ ಪೀಠಗಳನ್ನು ಸ್ಥಾಪಿಸಲಾಗಿದೆ. ಜನರಿಗೆ ಹತ್ತಿರವಾಗುವಂತೆ ನ್ಯಾಯಾಲಯ ಸ್ಥಾಪನೆ ಅಗತ್ಯ ಮನಗಂಡು 2008 ಧಾರವಾಡಕ್ಕೆ 1 ನ್ಯಾಯಪೀಠ ಮಂಜೂರು ಮಾಡಲಾಯಿತು. ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಮಂತ್ರಿಗಳಾಗಿದ್ದರ ಪರಿಣಾಮ ಅವರ ಪ್ರಭಾವದಿಂದ ಕಲ್ಯಾಣ ಕರ್ನಾಟಕಕ್ಕೆ ಅನುಕೂಲವಾಗಲೆಂದು ಕಲಬುರಗಿಯಲ್ಲಿ 1 ನ್ಯಾಯಪೀಠ ಸ್ಥಾಪನೆಯಾಯಿತು ಎಂದು ವಿವರಿಸಿದರು. ಮಂಗಳೂರಿನಲ್ಲಿ ಪೀಠ ಸ್ಥಾಪನೆ ಪ್ರಸ್ತಾಪದ ಸಂದರ್ಭದಲ್ಲಿ ಶಿವಮೊಗ್ಗದವರ ಅಭಿಪ್ರಾಯವನ್ನು ಕೇಳಲೇ ಇಲ್ಲ. ಅಲ್ಲಿನ ರಾಜಕೀಯ ಪ್ರಭಾವದಿಂದ ಮುಖ್ಯಮಂತ್ರಿಗಳು ಮಂಗಳೂರಿನಲ್ಲಿ ಪೀಠ ಸ್ಥಾಪನೆಗೆ ಶಿಫಾರಸು ಮಾಡಿ ಶಿವಮೊಗ್ಗವನ್ನು ಅದರಲ್ಲಿ ಸೇರಿಸಿದ್ದಾರೆ. ಒಂದು ವೇಳೆ ಶಿವಮೊಗ್ಗವನ್ನು ಅಲ್ಲಿಂದ ಕೈಬಿಟ್ಟರೆ ಕೇವಲ ಉಡುಪಿ ಮತ್ತು ದಕ್ಷಿಣ ಕನ್ನಡ, ಈ 2 ಜಿಲ್ಲೆಗಳಿಗೆ ಸಂಚಾರಿ ಪೀಠ ಸ್ಥಾಪನೆಯಾದಂತಾಗುತ್ತದೆ. ಹೀಗಾದರೆ ರಾಜ್ಯದಲ್ಲಿ 15 ಸಂಚಾರಿ ಪೀಠ ಸ್ಥಾಪಿಸಬೇಕಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು, ಬಹಳ ತಡವಾಗಿ ಈ ವಿಚಾರ ತಮಗೆ ತಿಳಿಯಿತು, ಪೀಠ ಸ್ಥಾಪನೆಗೂ ಮುನ್ನ ಸಾರ್ವಜನಿಕರ ಅಹವಾಲು ಸ್ವೀಕರಿಸಬೇಕು ಎಂದು ಅವರು ಆಗ್ರಹಿಸಿದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಸ್ವಾಮಿ ಮಾತನಾಡಿ, May 30 ಜಾಥಾಕ್ಕೆ ಆಗಮಿಸಿದ ಸಂಘಟನೆಗಳು ತಮ್ಮ ಸಂಘದ ಹೆಸರಿನ ಲೆಟರ್ ಹೆಡ್ನಲ್ಲಿ ಹೋರಾಟಕ್ಕೆ ಬೆಂಬಲಿಸುತ್ತೇವೆ ಎಂದು 3 ಪ್ರತಿಯಲ್ಲಿ ಮನವಿ ತಯಾರಿಸಿಕೊಂಡು ಬಂದು ತಮಗೆ ನೀಡಬೇಕು. 1 ಮುಖ್ಯಮಂತ್ರಿಗಳ ಹೆಸರಿನಲ್ಲಿ, 1 ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಹೆಸರಿನಲ್ಲಿ, 1 ರಾಜ್ಯಪಾಲರ ಹೆಸರಿನಲ್ಲಿರಬೇಕು. ಅಲ್ಲದೆ ತಮ್ಮ ತಮ್ಮ ಸಂಘಟನೆಗಳ ಬ್ಯಾನರ್ಗಳನ್ನು ತರಬೇಕು. ಸಂಚಾರಿ ಪೀಠ ಸ್ಥಾಪನೆಗೆ ರಾಜಕೀಯ ಇಚ್ಛಾಶಕ್ತಿಯೂ ಬೇಕು. ಮಂಗಳೂರು ಪೀಠಕ್ಕೆ ಸೇರಿಸುವಂತೆ ನಾವು 1 ಮನವಿಯನ್ನು ಕೊಟ್ಟಿರಲಿಲ್ಲ. ಆದರೂ ಶಿವಮೊಗ್ಗವನ್ನು ಸೇರಿಸಿಕೊಳ್ಳಲಾಗಿದೆ. ಇದು ಅನ್ಯಾಯ. ಶಿವಮೊಗ್ಗದಲ್ಲಿ ಪೀಠ ಸ್ಥಾಪನೆಗೆ ಈಗಾಗಲೇ ಚಿಕ್ಕಮಗಳೂರು ಬಾರ್ ಅಸೋಸಿಯೇಷನ್ ತನ್ನ ಒಪ್ಪಿಗೆ ನೀಡಿದೆ. ಕೋರ್ಟ್ಗೆ ಈಗ ರಜಾಕಾಲ ಆಗಿದ್ದರಿಂದ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಬಾರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನು ಭೇಟಿ ಮಾಡಲು ಸಾಧ್ಯವಾಗಿಲ್ಲ. ಮುಂದಿನ ವಾರ ಅವರನ್ನು ಭೇಟಿ ಮಾಡಿ ವಿಷಯ ಮನವರಿಕೆ ಮಾಡಿಕೊಡುತ್ತೇವೆ. ಅವರು ನಮಗೆ ಬೆಂಬಲ ನೀಡುತ್ತಾರೆಂಬ ವಿಶ್ವಾಸವಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಬಿಗೋಪಿನಾಥ್, ಕೆವಿ ವಸಂತಕುಮಾರ್, ಹಾಲ್ಸ್ವಾಮಿ, ಕೆಪಿ ಶ್ರೀಪಾಲ್, ಎ ಗುರುಮೂರ್ತಿ, ಶಿವಬಸಪ್ಪ, ಸ್ವಾತಿ, ಲಕ್ಷ್ಮೀಕಾಂತ್ ಚಿಮನೂರು, ರಾಜಪ್ಪ, ಶಿವಮೂರ್ತಿ, ಪ್ರದೀಪ್ ಮೊದಲಾದವರಿದ್ದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕ್ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ. ಇದೇ ಮೇ 29 ಶುಕ್ರವಾರ ಬೆಳಿಗ್ಗೆ 11 ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8888420682.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
7: ಕಂದ, ನನಗೆ ಊಟದ ಕೊನೆನಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
6: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
10: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
11: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಏನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅಂತ ಹೆಸರು ಕೇಳಿದ್ರೆ ನನಗಂತೂ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲವೂ ಕೂಡ ನೆನಪಾಗುತ್ತೆ. ಆದ್ರೆ ಇದರೊಟ್ಟಿಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಸುಂದರವಾದ ಪರಿಸರವನ್ನ ಸುಂದರವಾಗಿ ಇರೋಕೆ ಬಿಡಬೇಕಂದ್ರೆ ಮನುಷ್ಯರು ನಾವು ಸ್ವಲ್ಪ ನಿಸ್ವಾರ್ಥಿಗಳಾಗ್ಬೇಕು. ಅಂದ್ರೆ ಯಾವಾಗ್ಲೂ ಸ್ವಾರ್ಥಿಗಳಾಗಿ ನಮಗ್ ಮಾತ್ರ ಎಲ್ಲ ಬೇಕು, ಪರಿಸರ ಹೇಗಿದ್ರು ಪರವಾಗಿಲ್ಲ, ನಮ್ಮನೆ ಚೆನ್ನಾಗಿದ್ರೆ ಸಾಕು ಅಂತ ಅನ್ಕೊಂಡ್ರೆ ಆಗಲ್ಲ. ಪರಿಸರ ಅನ್ನೋದೇ ನಮ್ಮದು, ನಮ್ಮೆಲ್ಲರದ್ದು. ಹಾಗಾಗಿ ಪರಿಸರವನ್ನ ಕಾಳಜಿ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಕೇಳುಗರೆ, ನಾವು ದಿನಾ ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡಿತೀವಿ, ಆಯ್ತಾ? ಒಂದ್ ಲೋಟ ತಣ್ಣೀರ್ ಕುಡಿತೀವಿ, ಕೆಲವರು ಉಗುರು ಬೆಚ್ಚಗಿನ ನೀರನ್ನ ಕುಡಿತಾರೆ, ಕೆಲವರು ಬಿಸಿನೀರ್ ಕುಡಿತಾರೆ. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಲೋಟ ನೀರ್ ಕುಡಿದ್ರೆ ಮನ್ಸಿಗೆ ಏನೋ ಒಂದ್ ರೀತಿ ನೆಮ್ಮದಿ. ಅಲ್ವಾ? ಆದ್ರೆ ನೀರ್ ಕುಡಿಯೋಕೆ ನಮ್ಗೆ ಚಾಯ್ಸ್ ಇದೆ, ಅಂದ್ರೆ ಫಿಲ್ಟರ್ ವಾಟರ್, ಮಿನರಲ್ ವಾಟರ್ ಅಂತ ಆರಿಸ್ಕೋಬಹುದು. ಆದ್ರೆ ನಾವು ಉಸಿರಾಡುವಂತಹ ಗಾಳಿಗೆ ಆತರ ಚಾಯ್ಸ್ ಇದೆಯಾ? ಇಲ್ಲ ಅಲ್ವಾ? ಅಪ್ಪಿ ತಪ್ಪಿ ಗಾಳಿ ಮಾಲಿನ್ಯವಾಗಿದೆ ಅಂತ ಉಸಿರಾಡೋದನ್ನ ನಿಲ್ಸೋಕಾಗತ್ತಾ? ಸಾಧ್ಯನೇ ಇಲ್ಲ ಅಲ್ವಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಾವು ಉಸಿರಾಡುವಂತಹ ಗಾಳಿ ಹೇಗಿದ್ರು ಕೂಡ ನಾವು ಅದನ್ನ ಸ್ವೀಕರಿಸಲೇಬೇಕು. ಅದರಲ್ಲಿ ಫಿಲ್ಟರ್ ಅಂತ ನಾವು ಮಾಡ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ವಾಟರ್ ಅನ್ನಾದ್ರೂ ಪ್ಯೂರಿಫೈ ಮಾಡ್ತೀವಿ, ಬಿಸಿ ಮಾಡ್ಕೊಳ್ತೀವಿ, ಕಾದು ಆರಿಸಿದಂತಹ ನೀರನ್ನ ಕುಡಿತೀವಿ. ಆದ್ರೆ ಗಾಳಿಯನ್ನ ನಾವು ಆ ರೀತಿ ಮಾಡೋಕೆ ಆಗಲ್ಲ. ಇವತ್ತು ಜಗತ್ತನ್ನ ಕಾಡ್ತಿರುವಂತಹ ಅತಿ ದೊಡ್ಡ ಶತ್ರು ಅಂತ ಅಂದ್ರೆ ಅದು ವಾಯು ಮಾಲಿನ್ಯ. ನಮ್ಮ ಕಣ್ಣಿಗೆ ಕಾಣದೆ ನಮ್ಮ ಶ್ವಾಸಕೋಶ ಸೇರ್ತಾ ಇರುವಂತಹ ಈ ವಿಷ ಗಾಳಿಯನ್ನ ತಡೆಯೋದು ಹೇಗೆ? ನಮ್ಮ ಕೈಲಂತೂ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ನಿಲ್ಸೋಕೆ ಆಗಲ್ಲ. ಆದ್ರೆ ನಮ್ಮ ಮಟ್ಟದಲ್ಲಿ ನಾವೇನಾದ್ರೂ ಮಾಡಬಹುದು ಅಲ್ವಾ? ಖಂಡಿತವಾಗ್ಲೂ ವಾಯು ಮಾಲಿನ್ಯವನ್ನ ತಡಿಬೇಕಾಗಿದೆ. ಇಲ್ಲಾಂದ್ರೆ ನಾವು ಉಸಿರಾಡುವಂತಹ ಗಾಳಿ ವಿಷ ಆಗ್ಬಿಟ್ರೆ ವಿಷ ಗಾಳಿಯನ್ನ ಸೇರಿಸಿ ನಾವು ಬದುಕೋದಾದ್ರೂ ಉಂಟಾ? ಇಲ್ಲ ಅಲ್ವಾ? ಹಾಗಾಗಿ ನಾವು ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಮ್ಮ ಪಾತ್ರ ಮಹತ್ವದಾಗಿದೆ. ಮೊದಲನೇದಾಗಿ ಏನ್ ಮಾಡಬಹುದು ವಾಯು ಮಾಲಿನ್ಯ ತಡೆಯೋದಕ್ಕೆ ಅಂತ ಹೇಳಿದ್ರೆ, ವಾರದಲ್ಲಿ ಕನಿಷ್ಠ ಒಂದಿನ ಆದ್ರೂ ನಮ್ಮ ಸ್ವಂತ ವೆಹಿಕಲ್ನ ಮನೆಯಲ್ಲೇ ಇರಿಸಿ ಬಸ್ಸು, ಆಟೋ ಅಥವಾ ಸಾರ್ವಜನಿಕ ಸಾರಿಗೆನ ಬಳಸಬೇಕು. ಸಾಧ್ಯವಾದ್ರೆ ಹತ್ತಿರದ ಜಾಗಗಳಿಗೆ ನಡ್ಕೊಂಡು ಹೋಗೋಣ. ಹೆಲ್ತ್ಗೂ ಒಳ್ಳೇದು, ಪರಿಸರಕ್ಕೂ ಒಳ್ಳೇದು. ಎಲ್ಲಾ ಕಡೆ ನಮ್ದೇ ಓನ್ ವೆಹಿಕಲ್ ಅಲ್ಲಿ ಓಡಾಡಬೇಕು ಅಂತ ಹೇಳಿ ಅಲ್ಲಿ ವಾಯು ಮಾಲಿನ್ಯ ಮಾಡೋ ಬದಲು ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಅಥವಾ ಎರಡು ದಿನ ಪಬ್ಲಿಕ್ ವೆಹಿಕಲ್ಗಳನ್ನ, ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಬಳಸೋಣ. ಅವಾಗ ಅಟ್ಲೀಸ್ಟ್ ಎಲ್ಲೋ ಒಂದು ಚೂರ ಆದ್ರೂ ನಮ್ಮಿಂದ ವಾಯು ಮಾಲಿನ್ಯ ಕಡಿಮೆ ಆಗತ್ತಲ್ವಾ? ಪ್ರತಿಯೊಬ್ರು ಈ ರೀತಿ ನಿರ್ಧಾರ ಮಾಡ್ಬೇಕಾಗಿದೆ ಅಲ್ವಾ? ಇನ್ನು ಎರಡನೇದ್ ಏನ್ ಮಾಡಬಹುದು, ನಮ್ಮ ವಾಹನಗಳನ್ನ ಎಮಿಷನ್ ಟೆಸ್ಟ್ ಅನ್ನ ಸರಿಯಾಗಿ ಸಮಯಕ್ಕೆ ಮಾಡಿಸ್ಬೇಕು. ಕಪ್ಪು ಹೊಗೆಯನ್ನ ಹೊರಸೂಸುವಂತಹ ಗಾಡಿಗಳು ರೋಡಿಗೆ ಬರೋದು ಬೇಡ ಅಲ್ವಾ? ಅದರಿಂದನೇ ಇನ್ನಷ್ಟು ವಾಯು ಮಾಲಿನ್ಯ ಆಗ್ತಾ ಇರುವಂತದ್ದು. ಹಾಗೆ ಕೇಳುಗರೆ, ಸಾಧ್ಯವಾದ್ರೆ ಮನೆಯಲ್ಲಿರುವಂತಹ ಒಣಕಸ, ಪ್ಲಾಸ್ಟಿಕ್ನ ದಯವಿಟ್ಟು ಸುಡಬೇಡಿ. ಅದು ನೇರವಾಗಿ ನಮ್ಮ ಮಕ್ಕಳ ಶ್ವಾಸಕೋಶಕ್ಕೆ ವಿಷ ತುಂಬುವಂಥದ್ದು. ಹಾಗೆ ದೊಡ್ಡವರು ಯಾವಾಗ್ಲೂ ಹೇಳ್ತಾರೆ, ಮನೆಗೊಂದು ಗಿಡ ನೆಡೋಣ, ನಮ್ಮ ಸುತ್ತಮುತ್ತಲಿನ ಗಾಳಿಯನ್ನ ಶುದ್ಧವಾಗಿಸೋಣ ಅಂತ. ಯಾಕೆಂದ್ರೆ ಶುದ್ಧ ಗಾಳಿ ನಮ್ಮ ಹಕ್ಕು ಕೂಡ ಹೌದು, ಅದನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ. ನಮಗೆ ಹಕ್ಕು ಮಾತ್ರ ಬೇಕು, ಜವಾಬ್ದಾರಿ ಬೇಡ ಅಂದ್ರೆ ಹೇಗೇಳಿ? ನಮ್ಗೆ ಶುದ್ಧ ಗಾಳಿ ಸ್ವೀಕರಿಸುವಂತ ಹಕ್ಕು ನಮಗೆ ಇದೆ ಅನ್ನುವಾಗ ಅದನ್ನ ಕಾಪಾಡುವಂತ ಜವಾಬ್ದಾರಿ ಕೂಡ ನಾವೇ ತಗೋಬೇಕಾಗಿದೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಕುರಿತು ಮತ್ತೊಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: Presidenta.
1: ಶಿವಮೊಗ್ಗ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಾಯು ಮಾಲಿನ್ಯವನ್ನ ತಡೆಗಟ್ಟುವ ಸಲುವಾಗಿ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದೆ. ಹೌದು, ಈ ಏರ್ ಪೊಲ್ಯೂಷನ್ ಅಂತ ನಾವು ಏನ್ ಕರಿತೀವಿ, ಅದರಿಂದ ನಮಗೇನೆ ಸ್ವತಃ ತೊಂದರೆ ಆಗ್ತಾ ಇರೋದು. ನಾವೇನೋ ಮನುಷ್ಯರು ಸ್ವಾರ್ಥಿಗಳು, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಏರ್ ಪೊಲ್ಯೂಷನ್ ಮಾಡ್ತಾ ಇದೀವಿ. ಆದ್ರೆ ಏನೂ ಮಾಡದೇ ಇರುವಂತಹ ಅನೇಕ ಮುಗ್ಧ ಜೀವಿಗಳು ಕೂಡ ಏರ್ ಪೊಲ್ಯೂಷನ್ ಗೆ ಬಲಿಯಾಗ್ತಾ ಇದೆ. ಅದಕ್ಕಾಗಿ ಈ ಏರ್ ಪೊಲ್ಯೂಷನ್ ನ ತಡೆಗಟ್ಟುವುದು ನಮ್ಮ ಜವಾಬ್ದಾರಿ ಕೂಡ. ಹೌದು, ಇವತ್ತು ಜಾಗತಿಕವಾಗಿ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಅತ್ಯಂತ ಗಂಭೀರವಾದ ಪರಿಸರ ಸಮಸ್ಯೆ ಕೂಡ ಇದಾಗಿದೆ. ಗಾಳಿಯ ಗುಣಮಟ್ಟವನ್ನ ಸುಧಾರಿಸೋಕೆ, ಜೊತೆಗೆ ಪರಿಸರ ಹಾಗೆ ಆರೋಗ್ಯವನ್ನ ರಕ್ಷಿಸುವಂತ ವಾಯು ಮಾಲಿನ್ಯ ನಿಯಂತ್ರಣ ಅತ್ಯಗತ್ಯವಾಗಿದೆ. ಇನ್ನು ವಾಯು ಮಾಲಿನ್ಯವನ್ನ ನಿಯಂತ್ರಿಸುವುದಕ್ಕಾಗಿ ಕೈಗೊಳ್ಳಬಹುದಾದಂತಹ ಕೆಲವೊಂದು ವಿಷಯ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಮೊದಲನೇದಾಗಿ ನಾನಾಗ್ಲೇ ಹೇಳ್ತಾ ಇದ್ದೆ, ಸಾರ್ವಜನಿಕ ಸಾರಿಗೆಯ ಬಳಕೆಯನ್ನ ಹೆಚ್ಚಾಗಿ ಮಾಡಿ ಅಂತ. ಹೌದು, ಸ್ವಂತ ವಾಹನಗಳು ಅಂದ್ರೆ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಇದರ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಿ. ಸಾಧ್ಯವಾದ್ರೆ ರೈಲು ಬಸ್ ಅನ್ನ ಹೆಚ್ಚು ಬಳಸಿ. ಈಗೆಲ್ಲ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚಾಗಿನೇ ನಾವೆಲ್ಲರೂ ನೋಡ್ತಾ ಇದೀವಿ. ಸೊ ಪೆಟ್ರೋಲ್ ಹಾಗೆ ಡೀಸೆಲ್ ವಾಹನಗಳ ಬದಲಿಗೆ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸೋದ್ರಿಂದ ಶೂನ್ಯ ಹೊರಸೂಸುವಿಕೆ ಅಂದ್ರೆ ಜೀರೋ ಎಮಿಷನ್ ಸಾಧ್ಯವಾಗುವಂತದ್ದು. ಹಾಗೇನೆ ನಮ್ಮ ವಾಹನಗಳನ್ನ ಸಕಾಲದಲ್ಲಿ ಸರ್ವಿಸಿಂಗ್ ಮಾಡಿಸ್ಬೇಕು, ಜೊತೆಗೆ ಎಮಿಷನ್ ಟೆಸ್ಟ್ ಇದನ್ನ ಮಾಡಿಸೋದು ಕಡ್ಡಾಯಗೊಳಿಸಬೇಕು. ಎಮಿಷನ್ ಟೆಸ್ಟ್ ಮಾಡಿಸೋದ್ ಕೂಡ ತುಂಬಾನೇ ಒಳ್ಳೇದು, ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳು ಎಮಿಷನ್ ಟೆಸ್ಟ್ ಮಾಡಿಸ್ದಲೆ ತುಂಬಾ ಕೆಟ್ಟು ಹೊಗೆ ಹೊರಸೂಸ್ತಾ ಇದ್ರೆ ಅಲ್ಲಿ ಸುತ್ತಮುತ್ತಲ ಇರುವಂತಹ ಜನರಿಗೆ, ಜೊತೆಗೆ ಬೇರೆ ಬೇರೆ ಜೀವಿಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗುವಂತದ್ದು. ವಿಶೇಷವಾಗಿ ಕೇಳಿದರೆ ಕಾರ್ ಪೋಲಿಂಗ್ ಬಗ್ಗೆ ನೀವು ಕೇಳಿರ್ಬೋದು. ಹೌದು, ಒಂದ್ ಕಡೆ ಕೆಲಸಕ್ಕೆ ಹೋಗುವವರು ಒಟ್ಟಿಗೆ ಒಂದೇ ವಾಹನದಲ್ಲಿ ಪ್ರಯಾಣಿಸೋದ್ರಿಂದ ರಸ್ತೆಯಲ್ಲಿ ವಾಹನ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಈಗ ಮನೇಲಿ 5 ಕಾರ್ ಇದೆ ಅಂತ ಹೇಳಿ 5 ಜನನು ಒಂದೊಂದು ದಿಕ್ಕಲ್ಲಿ ಹೋಗ್ತಾರೆ, ಜೊತೆಗೆ ಅದ್ರ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನ ಬಳಸೋದು ಎಷ್ಟು ಉತ್ತಮ ಅಲ್ವಾ. ಆಗ ಟ್ರಾಫಿಕ್ ಜಾಮ್ ಕೂಡ ಕಡಿಮೆ ಆಗುತ್ತೆ, ಇನ್ನು ವಾಯು ಮಾಲಿನ್ಯ ಕೂಡ ಕಡಿಮೆ ಆಗುವಂತದ್ದು. ಜೊತೆಗೆ ಕೈಗಾರಿಕಾ ಮಟ್ಟದಲ್ಲಿ ಕೂಡ ಕೆಲವೊಂದು ನಿಯಂತ್ರಣ ಕ್ರಮಗಳು ಜಾರಿಗೆ ಬರಬೇಕಾಗಿದೆ. ಅದರಲ್ಲೂ ಕಾರ್ಖಾನೆಗಳ ಚಿಮಣಿಗಳಿಂದ ಬರುವಂತಹ ಹೊಗೆಯನ್ನ ನೇರವಾಗಿ ವಾತಾವರಣಕ್ಕೆ ಬಿಡದೆ ಅದರಲ್ಲಿರುವಂತಹ ವಿಷಕಾರಿ ಕಣಗಳನ್ನ ತಡೆಗಟ್ಟುವುದಕ್ಕಾಗಿ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ಸ್ ನ ಹಾಗೆ ಫಿಲ್ಟರ್ಸ್ ಗಳನ್ನ ಅಳವಡಿಸಬೇಕು. ಇನ್ನು ಹಸಿರು ಇಂಧನಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕಾಗಿದೆ. ಕಲ್ಲಿದ್ದಲು ಜೊತೆಗೆ ಕಚ್ಚಾ ತೈಲಗಳ ಬದಲಿಗೆ ನೈಸರ್ಗಿಕ ಅನಿಲ ಅಥವಾ ಜೈವಿಕ ಇಂಧನಗಳನ್ನ ಬಳಸೋಕೆ ಕೈಗಾರಿಕೆಗಳನ್ನ ಪ್ರೇರೇಪಿಸಬೇಕು. ವಿಶೇಷವಾಗಿ ಕೈಗಾರಿಕಾ ಪ್ರದೇಶಗಳ ಸುತ್ತಲೂ ದಟ್ಟವಾದಂತಹ ಮರಗಳನ್ನ ಬೆಳೆಸೋ ಮುಖಾಂತರ ಮಾಲಿನ್ಯ ಕಾರಣ ಕಣಗಳ ವಸತಿ ಪ್ರದೇಶಗಳಿಂದ ಹರಡದಂತೆ ತಡೆಯಬಹುದು. ಅಂದ್ರೆ ಈಗ ಈ ಕಾರ್ಖಾನೆಗಳಿಂದ ಹೊರಸೂಸುವಂತಹ ಇಂಗಾಲದ ಡೈಆಕ್ಸೈಡ್ ಇರಬಹುದು ಅಥವಾ ಎಷ್ಟೇ ಕೆಮಿಕಲ್ಸ್ಗಳು ಹೊರಗಿನ ಪ್ರದೇಶಕ್ಕೆ, ಸುತ್ತಮುತ್ತಲಿನ ಪ್ರದೇಶಕ್ಕೆ ಆಕ್ರಮಿಸೋ ಬದಲು ಅಲ್ಲೇ ಹೆಚ್ಚಾಗಿ ಮರಗಿಡಗಳನ್ನ ಬೆಳೆಸಿದ್ರೆ ಹೇಗಿದ್ರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಂಡು ಆಮ್ಲಜನಕವನ್ನ ಕೊಟ್ಟೆ ಕೊಡುತ್ತಲ್ವಾ. ಈ ರೀತಿ ಕೂಡ ನಾವು ಮಾಡಬಹುದು. ಹಾಗೆ ಇದರೊಂದಿಗೆ ವಾಯು ಮಾಲಿನ್ಯದಲ್ಲಿ ಕೃಷಿ ಹಾಗೆ ತ್ಯಾಜ್ಯ ನಿರ್ವಹಣೆ ಕೂಡ ತುಂಬಾ ಮುಖ್ಯ ಆಗುವಂತದ್ದು. ಆದ್ರೆ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884

0: 2682
1: Gangotri Independent PU College. We build excellence in education.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜಿ ಅರ್ಪಿತಾ. ಕೇಳುಗರೆ, ಪರಿಸರಕ್ಕೆ ಹಾನಿಕಾರವಾದಂತಹ ತ್ಯಾಜ್ಯಗಳು, ರಾಸಾಯನಿಕಗಳು ಹಾಗೆ ಶಕ್ತಿಯ ಬಿಡುಗಡೆಯನ್ನ ತಡೆಗಟ್ಟಿ ನೈಸರ್ಗಿಕ ಸಮತೋಲನವನ್ನ ಕಾಪಾಡುವಂತಹ ಪ್ರಕ್ರಿಯೆ ಮಾಲಿನ್ಯ ನಿಯಂತ್ರಣ ಅಂತ ನಾವು ಕರಿತೀವಿ. ಇದನ್ನ ಸಾಧಿಸೋಕೆ ವಾಯು, ಜಲ ಹಾಗೆ ಭೂ ಮಾಲಿನ್ಯವನ್ನ ತಗ್ಗಿಸುವ ಕ್ರಮಗಳನ್ನ ಅನುಸರಿಸುವುದು ತುಂಬಾ ಅಗತ್ಯವಾಗಿದೆ. ಅದರಲ್ಲಿ ಇವತ್ತು ನಾವು ವಾಯು ಮಾಲಿನ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ವಾಹನಗಳ ಬಳಕೆ ಇರಬಹುದು, ಕೈಗಾರಿಕಾ ಹೊಗೆ ಇರಬಹುದು, ಇದರಿಂದಾಗಿ ವಾಯು ಮಾಲಿನ್ಯ ಸಾಕಷ್ಟು ಆಗ್ತಾ ಇರುವಂತದ್ದು. ಅದಕ್ಕಾಗಿ ಈ ವಾಯು ಮಾಲಿನ್ಯದಿಂದ ನಮ್ಮ ಪರಿಸರಕ್ಕೆ ಎಷ್ಟೆಲ್ಲ ಹಾನಿ ಆಗ್ತಾ ಇದೆ, ಇದನ್ನ ನಾವು ತಡೆಗಟ್ಟೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದೆ. ಹಾಗೆ ಕೇಳುಗರೆ, ನಾನು ವಿರಾಮಕ್ಕೂ ಮೊದಲು ಒಂದು ವಿಷಯವನ್ನ ಹೇಳ್ತಾ ಇದ್ದೆ, ಕೃಷಿ ಹಾಗೆ ತ್ಯಾಜ್ಯ ನಿರ್ವಹಣೆ ಅಂತ. ಹೌದು, ಕೃಷಿಯಿಂದ ವಾಯು ಮಾಲಿನ್ಯ ಹೇಗಾಗತ್ತೆ ಅಂತ ನೀವು ಕೇಳ್ಬಹುದು. ಕೇಳುಗರೆ, ಕಸ ಸುಡೋದನ್ನ ನಿಲ್ಲಿಸಬೇಕು. ಯಾಕಪ್ಪ ಅಂದ್ರೆ ಪ್ಲಾಸ್ಟಿಕ್, ಒಣ ಎಲೆಗಳು ಹಾಗೆ ಒಣ ಕಸವನ್ನ ಸೇರಿಸಿ ಸುಡೋದ್ರಿಂದ ಕಾರ್ಬನ್ ಮಾನಾಕ್ಸೈಡ್ ಹಾಗೆ ಡಯಾಕ್ಸಿನ್ ಅಂತ ಅಪಾಯಕಾರಿ ಅನಿಲಗಳು ಬಿಡುಗಡೆಯಾಗುತ್ತೆ. ಇದನ್ನ ತಡೆದು ಕಸದಿಂದ ಗೊಬ್ಬರ ತಯಾರಿಸುವಂತಹ ಪದ್ಧತಿಯನ್ನ ರೂಢಿಸಿಕೊಳ್ಬೇಕು. ಈಗ ಹಸಿ ಕಸ, ಒಣ ಕಸ ಅಂತ ನಾವು ಸಪರೇಟ್ ಮಾಡಬಹುದು. ಹಸಿ ಕಸದಿಂದ ನಾವು ಗೊಬ್ಬರವನ್ನ ಮಾಡಬಹುದಲ್ವಾ? ಅದ್ರ ಬದಲು ಅದನ್ನು ಸುಡ್ತೀರ, ಅದ್ರ ಜೊತೆ ಯಾವ್ದಾದ್ರು ಪ್ಲಾಸ್ಟಿಕ್ ಇದ್ರೆ ಅದನ್ನು ಸೇರಿಸಿ ಸುಡುವಾಗ ಪರಿಸರ ಹಾಳಾಗುತ್ತೆ. ಯಾಕಪ್ಪ ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ಇರ್ಬೋದು, ಡಯಾಕ್ಸಿನ್ ಅಂತ ಅಪಾಯಕಾರಿ ಅನಿಲಗಳು ಹೊರಸೂಸುತ್ತೆ. ಇನ್ನು ಕೃಷಿ ಕೊಯ್ಲಿನ ನಂತರ ಹೊಲಗಳಲ್ಲಿ ಉಳಿಯುವ ಕಡ್ಡಿಯನ್ನ ಸುಡೋದ್ರಿಂದ ಭಾರಿ ಪ್ರಮಾಣದ ಹೊಗೆ ಸೃಷ್ಟಿಯಾಗುತ್ತೆ. ಇದಕ್ಕೆ ಪರ್ಯಾಯವಾಗಿ ಹ್ಯಾಪಿ ಸೀಡರ್ ಯಂತ್ರಗಳ ಬಳಕೆ ಅಥವಾ ಜೈವಿಕ ವಿಘಟಕಗಳನ್ನ ಬಳಸಿ ಅದನ್ನ ಗೊಬ್ಬರವಾಗಿ ಕೂಡ ಪರಿವರ್ತಿಸಬಹುದು. ಅಂದ್ರೆ ಬಯೋ ಡಿಕಂಪೋಸರ್ಸ್ ನ ಬಳಸಬಹುದು. ವಿಶೇಷವಾಗಿ ಹೆಚ್ಚು ಮರಗಳನ್ನ ಉಳಿಸ್ಕೋಬೇಕಾಗಿದೆ. ಈಗ ಗಿಡಗಳನ್ನ ಹೆಚ್ಚು ಹೆಚ್ಚು ನೆಡಬೇಕು, ಬೆಳೆಸಬೇಕು, ಮರಗಳನ್ನ ಉಳಿಸ್ಬೇಕಾಗಿದೆ. ಇವು ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಂಡು ಆಮ್ಲಜನಕವನ್ನ ಬಿಡುಗಡೆ ಮಾಡುತ್ತೆ. ವಿಶೇಷವಾಗಿ ಅರಳಿ ಮರ ಇರಬಹುದು, ಬೇವಿನ ಮರ, ಮೂನ್ಲೈಟ್ ಪ್ಲಾಂಟ್, ಈ ರೀತಿ ಗಾಳಿಯನ್ನ ಹೆಚ್ಚು ಶುದ್ಧೀಕರಿಸುವಂತಹ ಮರಗಳಿಗೆ ನಾವು ಪ್ರೋತ್ಸಾಹವನ್ನ ನೀಡಬೇಕಾಗಿದೆ. ಹಾಗೆ ಒಳಾಂಗಣ ಸಸ್ಯಗಳು ಅಂದ್ರೆ ಇಂಡೋರ್ ಪ್ಲಾಂಟ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಮನೆ ಹಾಗೆ ಕಚೇರಿಗಳ ಒಳಗೆ ಗಾಳಿಯ ಗುಣಮಟ್ಟ ಸುಧಾರಿಸೋಕೆ ಸ್ನೇಕ್ ಪ್ಲಾಂಟ್, ಆಲೋವೆರಾ, ಸ್ಪೈಡರ್ ಪ್ಲಾಂಟ್ ಹಾಗೆ ಮನಿ ಪ್ಲಾಂಟ್ ಗಳನ್ನ ಕೂಡ ಬಳಸಬಹುದು. ಇನ್ನು ಕೇಳುಗರೆ, ಯಾವುದೇ ಒಂದು ನಿಯಮ ಉಲ್ಲಂಘನೆ ಆಗಬಾರದು ಅಥವಾ ಯಾರು ಎಲ್ಲ ನಿಯಮವನ್ನ ಪಾಲನೆ ಮಾಡಬೇಕು ಅಂತಿರ್ತೀವೋ ಅಲ್ಲಿ ಸರ್ಕಾರದ ನಿಯಮಗಳು ತುಂಬಾ ಕಟ್ಟುನಿಟ್ಟಾಗಿರ್ಬೇಕು. ಹೌದು, ಕಠಿಣ ಕಾಯ್ದೆಗಳಿದ್ದಾಗ ಮಾತ್ರ ನಾವೆಲ್ಲರೂ ಅದನ್ನ ಫಾಲೋ ಮಾಡ್ತೀವಿ. ಭಾರತದಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಹಾಗೆ ನಿಯಂತ್ರಣದ ಕಾಯ್ದೆ ಅಂತ ಇದೆ. ಅದು 1981 ಜಾರಿಗೆ ಬಂತು. ಇದರ ಅಡಿಯಲ್ಲಿ ಮಾಲಿನ್ಯಕಾರಕ ನಿಯಮಗಳನ್ನ ಉಲ್ಲಂಘಿಸುವವರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಇದೆ. ಹಾಗಾಗಿ ವಾಯು ಮಾಲಿನ್ಯವನ್ನ ತಡೆಗಟ್ಟಲೇಬೇಕಾಗಿದೆ. ಶುದ್ಧ ಗಾಳಿ ನಮ್ಮೆಲ್ಲರ ಹಕ್ಕು, ಹಾಗೆ ಅದನ್ನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಿಮಗಾಗಲೇ ಹೇಳ್ತಾ ಇದ್ದೆ. ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಳ್ಳೋ ಮೂಲಕ ನಾವು ಉಸಿರಾಡುವ ಗಾಳಿಯನ್ನ ಸ್ವಚ್ಛವಾಗಿಡಿಸಬಹುದು ಅಲ್ವಾ ಕೇಳುಗರೆ? ಖಂಡಿತವಾಗ್ಲೂ ಸ್ವಚ್ಛವಾಗಿ ಇಡಿಸಬಹುದು. ಮೂಲತಃ ಪರಿಸರವನ್ನ ನಾವೇ ನಾಶ ಮಾಡ್ತಿದ್ವಿ, ವಾಯು ಮಾಲಿನ್ಯಕ್ಕೆ ನಾವೇ ನೇರ ಕಾರಣ ಅನ್ನುವಾಗ ಅದರಿಂದ ನಾವು ಸ್ವಲ್ಪ ಹೊರಗೆ ಯೋಚನೆಯನ್ನ ಮಾಡಿ ವಾಯು ಮಾಲಿನ್ಯವನ್ನ ತಡೆಗಟ್ಟೋದು ತುಂಬಾ ಮುಖ್ಯ ಆಗುತ್ತೆ. ಅಗ್ಲೇ ಹೇಳ್ದಂಗೆ ನಮ್ಮ ಸುತ್ತಮುತ್ತಲಿರುವಂತಹ ಮರಗಳನ್ನ ಆದಷ್ಟು ಉಳಿಸ್ಕೋಬೇಕಾಗಿದೆ. ಮರಗಳನ್ನ ಬೆಳೆಸಕಾಗಲ್ಲ, ಇರೋ ಮರಗಳನ್ನ ಉಳಿಸ್ಕೋಬೇಕಾಗಿದೆ. ಯಾರು ಮರ ಕಡಿಯೋಕೆ ಅಂತ ಬಂದಾಗ ಅದನ್ನ ಆದಷ್ಟು ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾಗಿದೆ. ಹಾಗಿದ್ರೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವುದು ಬಗ್ಗೆ ನೀಡಿದಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಪರಿಸರ ಆರೋಗ್ಯವಾಗಿದ್ದಾಗ ಖಂಡಿತವಾಗ್ಲೂ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ. ಆದ್ರೆ ಪರಿಸರವನ್ನ ಅದ್ರ ಪಾಡಿಗದು ಬಿಟ್ಟಾಗ ಮಾತ್ರ, ಮನುಷ್ಯನ ಹಸ್ತಕ್ಷೇಪ ಇಲ್ಲ ಅಂತ ಅಂದ್ರೆ ಬಹುಶಃ ಎಲ್ಲಾ ಪರಿಸರ ಕೂಡ ಚೆನ್ನಾಗೇನೆ ಇರುತ್ತೆ. ಆದ್ರೆ ನಾವು ಮನುಷ್ಯರಿದೀವಲ್ಲ, ನಮ್ಮ ಸ್ವಾರ್ಥಕ್ಕೋಸ್ಕರ ಏನೇನೋ ಮಾಡಕ್ ಹೋಗ್ತೀವಿ, ಅದು ಸುತ್ತಿ ಬಳಸಿ ಮತ್ತೆ ನಮಗೇನೆ ಹಾನಿಕಾರಕ ಆಗುತ್ತೆ. ಹಾಗಿದ ಮೇಲೆ ಪರಿಸರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡೋಣ, ಪರಿಸರ ಕಾಳಜಿ ನಮ್ಮೆಲ್ಲರ ಜವಾಬ್ದಾರಿ ಅಂತ ಪ್ರತಿದಿನ ನೆನೆಯೋಣ ಅಂತ ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಸೊ ಕಾರ್ಯಕ್ರಮ ಹೇಗನಿಸ್ತು? ಈ ಒಂದು ಕಾರ್ಯಕ್ರಮ

0: ನಿಮ್ಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
1: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
2: ಏನು, ಏನ್ ವಿಷಯ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕ್ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ. ಇದೇ ಮೇ 29 ಶುಕ್ರವಾರ ಬೆಳಿಗ್ಗೆ 11 ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಅಡೆತಡೆ ಇರದ ದಾರಿ ಇರುವುದೇ ಭೂಮಿಲಿ, ಜೊತೆಗೆ ರವಡನಾಡಿನಿ ಗರಿಗೆ ಬರುತ್ತ ಹಾಡಿ ಹೋಗುವ.
6: ಹೇ ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
0: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
6: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು, ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಭಾರತದ ಪ್ರತಿ 2 ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
6: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
4: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, NT ರಸ್ತೆ, ಹರಕೆರೆ, ಶಿವಮೊಗ್ಗ.

0: ಸಂಪರ್ಕ. ಮೊಬೈಲ್ ಸಂಖ್ಯೆ 9986757661. ಸಂಖ್ಯೆ ಮತ್ತೊಮ್ಮೆ 9986759661.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9849864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅನ್ನೋದು ಇಷ್ಟ ಆಗೇ ಆಗುತ್ತೆ. ಹಾಗೆ ಎಲ್ರೂ ಕೂಡ ಒಂದಿಲ್ಲೊಂದು ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ ಅಲ್ವಾ? ಹಾಗೆ ಟ್ರಾವೆಲಿಂಗ್ ಅನ್ನೋದು ನಮಗೆ ಒಂದು ರೀತಿಯ ರಿಫ್ರೆಶ್ಮೆಂಟ್, ಜೊತೆಗೆ ನಮಗೆ ಒಂದಿಷ್ಟು ಬ್ಯೂಟಿಫುಲ್ ಆಗಿರುವಂತಹ ಮೆಮೊರೀಸ್ನ ಕೊಡುತ್ತೆ. ಸೊ ಹಾಗೆ ಒಂದು ರೀತಿಯ ಖುಷಿಯನ್ನ ಕೂಡ ಕೊಡುತ್ತೆ ಅಂತಾನೆ ಹೇಳಬಹುದು. ಸೊ ನಾವು ಯಾವಾಗಲೂ ಎಷ್ಟೋ ವರ್ಷಗಳ ಹಿಂದೆ ಯಾವುದೋ ಪ್ಲೇಸಿಗೆ ಹೋಗಿರ್ತೀವಿ, ಬಟ್ ಆ ಪ್ಲೇಸ್ ಹೆಸರು ಕೇಳಿದ ತಕ್ಷಣ ಹಾಂ ನಾನು ಆ ಪ್ಲೇಸಿಗೆ ಹೋಗಿದ್ದೆ, ಆಗ ಹೋಗಿದ್ದೆ ಅಂತ ಎಲ್ಲ ಹೇಳಿ ಹೇಳ್ತಾ ಇರ್ತೀವಿ ಅಲ್ವಾ? ಸೊ ಹಾಗಾಗಿ ಟ್ರಾವೆಲಿಂಗ್ ಅನ್ನೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಕೂಡ ನಾನು ನಿಮ್ಮನ್ನ ಒಂದು ಪ್ಲೇಸ್ಗೆ ಟ್ರಾವೆಲಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಪ್ಲೇಸ್ಗೆ ಟ್ರಾವೆಲಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವಂತಹ ವಿಶ್ವವಿಖ್ಯಾತ ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಒಂದು ಅದ್ಭುತವಾಗಿರುವಂತಹ ದೇವಾಲಯ ಇದಾಗಿದೆ. ಈ ಒಂದು ದೇವಾಲಯ ಒಂದು ಕಾಲದಲ್ಲಿ ಹೊಯ್ಸಳರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಾಗೆಯೇ ಇದು ಹಳೇಬೀಡು ಪಟ್ಟಣದಲ್ಲಿರುವಂತಹ ಶಿವನಿಗೆ ಅರ್ಪಿತವಾಗಿರುವಂತಹ ಒಂದು ದೇವಾಲಯವಾಗಿದೆ. ಇನ್ನು ಹಳೇಬೀಡು ಅಂತಿದ್ದಾಗೆ ನಾವು ಇಲ್ಲಿ ನೋಡೋದೇ ವಾಸ್ತುಶಿಲ್ಪವನ್ನು. ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರೋದೇ ಈ ಹಳೇಬೀಡು ಅಂತ ಹೇಳಬಹುದು ಅಲ್ವಾ ಸ್ನೇಹಿತರೆ? ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನವನ್ನು ಕೇತಾಮಲ 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನ ಅವರ ಆದೇಶದ ಮೇರೆಗೆ ನಿರ್ಮಿಸ್ತಾರೆ. ಹಾಗೆ ಹೊಯ್ಸಳೇಶ್ವರ ದೇವಸ್ಥಾನವನ್ನು ದ್ವಾರ ಸಮುದ್ರ ಎನ್ನುವಂತಹ ಮಾನವ ನಿರ್ಮಿತ ಸರೋವರದ ತೀರದಲ್ಲಿ ನಿರ್ಮಿಸಲಾಗುತ್ತೆ. ಹಾಗೆ ದೆಹಲಿ ಸುಲ್ತಾನರ ಸೈನ್ಯದ ದಾಳಿಯಿಂದಾಗಿ ಈ ಒಂದು ಅದ್ಭುತವಾಗಿರುವಂತಹ ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಹಾನಿಗೊಳಿಸಲಾಗುತ್ತೆ. ಈಗಲೂ ಕೂಡ ನಾವು ನೋಡಬಹುದು ದೇವಸ್ಥಾನದಲ್ಲಿರುವಂತಹ ಎಲ್ಲ ಅದ್ಭುತವಾಗಿರುವ ವಾಸ್ತುಶಿಲ್ಪಗಳು ಕೂಡ ನಜ್ಜುಗುಜ್ಜಾಗಿರುವುದನ್ನು ನಾವು ನೋಡಬಹುದು. ಈ ಒಂದು ಹೊಯ್ಸಳೇಶ್ವರ ದೇವಸ್ಥಾನ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಿರುವಂತಹ ಒಂದು ವಾಸ್ತುಶಿಲ್ಪವಾಗಿದೆ. ಹಾಗೆಯೇ ದೇವಸ್ಥಾನದ ಹೊರಗೆ ನಂದಿ ಪ್ರತಿಮೆ ಇದೆ. ಇದು ದೇವಾಲಯದ ಕಾವಲನ್ನ ಕಾಯುತ್ತೆ ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಈ ಒಂದು ಅದ್ಭುತವಾಗಿರುವ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಇಲ್ಲಿಗೆ ಪ್ರವಾಸವನ್ನ ಕೈಗೊಂಡು ಬಂದಂತಹ ಆನಂದ್ ಅವರು ನಮ್ ಜೊತೆಗಿದ್ದಾರೆ. ಹಾಗೆ ಆನಂದ್ ಅವರು ಈ ಒಂದು ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಹಾಗಿದ್ರೆ ಅವರ ಮಾತುಗಳನ್ನ ಕೇಳೋಣ, ಹಾಗೆ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ, ಹಾಗೆ ಇಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ಕೊಂಡು ಎಂಜಾಯ್ ಮಾಡ್ಕೊ ಬನ್ನಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಹಾಸನ ಜಿಲ್ಲೆಯ ಹಳೆಬೀಡಿನಲ್ಲಿರುವಂತಹ ಹೊಯ್ಸಳೀಶ್ವರ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಆನಂದ್ ಅವರು ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಆನಂದ್ ಅವರನ್ನ ಮಾತಾಡ್ಸೋಣ. ಹಾಗೆ ಅವರು ಈ ಒಂದು ದೇವಸ್ಥಾನದ ಬಗ್ಗೆ, ಹಾಗೆ ಇಲ್ಲಿರುವಂತಹ ವಾಸ್ತುಶಿಲ್ಪದ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದಾರೆ. ಅವರ ಮಾತನ್ನ ಕೇಳೋಣ.
3: ಈ ದೇವಸ್ಥಾನವನ್ನು ನಿರ್ಮಿಸಿದರು ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದ ಕೇತಮಲ್ಲು. ಇಲ್ಲಿ ಎರಡು ದೇವಸ್ಥಾನಗಳಿದ್ದಾವೆ. ರಾಜರ ಹೆಸರಿನಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ, ರಾಣಿಯ ಹೆಸರಲ್ಲಿ ಶಾಂತಲೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನವನ್ನು 1122 ನಿರ್ಮಿಸಲು ಪ್ರಾರಂಭ ಮಾಡ್ತಾರೆ. ಈ ದೇವಸ್ಥಾನವನ್ನು ಪೂರ್ತಿಯಾಗಿ ನಿರ್ಮಿಸಲು 190 ವರ್ಷಗಳ ಕಾಲ ಸಮಯ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ನಮ್ಮ ಪೂರ್ವಜರು. ಈ ದೇವಸ್ಥಾನದಲ್ಲಿ ಇನ್ನೂ ಸ್ವಲ್ಪ ಕೆಲಸ ನಡೀಬೇಕಾಗಿತ್ತು. ಈ ಹೊಯ್ಸಳೇಶ್ವರ ದೇವಸ್ಥಾನದ ಮೇಲೆ 2 ಸಲ ಅಟ್ಯಾಕ್ ನಡೆದಿದೆ. 1316 ಮತ್ತು 1327 ಅಲ್ಲಾವುದ್ದೀನ್ ಖಿಲ್ಜಿ ಸೈನ್ಯದ ಚೀಫ್ ಕಮಾಂಡರ್ ಆಗಿದ್ದ ಮಾಲಿಕ್ ಕಾಪುರು ಈ ಒಂದು ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಇಲ್ಲಿರುವ ಶಿಲ್ಪಿಗಳನ್ನು ಧ್ವಂಸ ಮಾಡಿಸ್ತಾನೆ. ಅದೇ ಥರ ಈ ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಅರಮನೆಯ ಪೂರ್ತಿಯಾಗಿ ಧ್ವಂಸ ಮಾಡಿದ್ದಾನೆ. ಈ ದೇವಸ್ಥಾನದ ಮೇಲೆ ದಾಳಿ ಮಾಡುವಾಗ ಬೇಲೂರಿನ ಚನ್ನಕೇಶವ ದೇವಸ್ಥಾನವನ್ನು ಪೂರ್ತಿಯಾಗಿ ಮರಳಿನಿಂದ ಮುಚ್ಚಿಬಿಡ್ತಾರೆ. ಅದಕ್ಕೆ ಬೇಲೂರಿನಲ್ಲಿರುವ ಚನ್ನಕೇಶವ ದೇವಸ್ಥಾನಕ್ಕೆ ಯಾವುದೇ ತರವಾದಂತಹ ಹಾನಿಯಾದರೆ ಆಗಿಲ್ಲ. ಈ ಹಳೆಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಇದರ ಮೂಲ ಹೆಸರು ದ್ವಾರ ಸಮುದ್ರ. ಇಲ್ಲಿ ಕೆತ್ತನೆಯಲ್ಲಿರುವ ಪ್ರತಿಯೊಂದು ವಿಗ್ರಹಕ್ಕೂ ಒಂದು ಪುರಾಣ ಇದೆ. ಇದೇ ತರ 11 ವರ್ಷಗಳಿರ್ತವೆ. ಮೊದಲನೇ ವರ್ಷದಲ್ಲಿ ನಮಗೆ ಆನೆಗಳಾದ್ರೆ ಕಾಣಿಸ್ತವೆ. ಇವು ದೇವಸ್ಥಾನ ಸುತ್ತಲೂ 1248 ಆನೆಗಳಿದ್ದಾವೆ ಸ್ನೇಹಿತರೆ. ಈ 1248 ಆನೆಗಳು ಒಂದರ ತರ ಇನ್ನೊಂದು ಆನೆ ಇಲ್ಲ. ಎಲ್ಲದಕ್ಕೂ ಅದರದೇ ಆದಂತ ಒಂದು ಪ್ರತ್ಯೇಕ ಇದೆ ನೋಡಿ. ಒಂದು ಆನೆ ಮುಂದೆ ಹೋಗ್ತಿದ್ರೆ ಇನ್ನೊಂದು ಆನೆ ಹಿಂದೆ ಇರುತ್ತೆ, ಇನ್ನೊಂದು ಕಾಲು ಕೆಳಗಡೆ, ಇನ್ನೊಂದು ಆನೆ ಕಾಲು ಮೇಲೆ ಇರುತ್ತೆ. ಸೊ ಈ ತರ ಆದ್ರೆ ಇದನ್ನ ಕೆತ್ತನೆ ಆದ್ರೆ ಮಾಡಿದರೆ ಇವು ನಡೀತಾ ಇದಾವೇನೋ ಅಂತ ಒಂದು ಭ್ರಮೆ ಆದ್ರೆ ನಮಗೆ ಬರುತ್ತೆ. ಇನ್ನು ಮೇಲ್ಗಡೆ ನಮಗೆ ಸಿಂಹಗಳು ಸಹ ಕಾಣಿಸ್ತವೆ. ಸಿಂಹಗಳ ಕೆತ್ತನೆಯಲ್ಲಿ ಕೂಡ ಮಾಡಿದರೆ ಇನ್ನು 3ನೇ ವರ್ಷೆಯಲ್ಲಿ ನಮಗೆ ಸೂಕ್ಷ್ಮವಾದ ಕೆತ್ತನೆಗಳು ಮಾಡಿದರೆ, ಹೂವು ಇರುತ್ತಲ್ಲ ಆ ಹೂವಿನ ಒಳಗಡೆ ಸೂಕ್ಷ್ಮವಾದ ಕೆತ್ತನೆಗಳನ್ನಾದ್ರೆ ಇವರು ಮಾಡಿ ಆದರೆ ಇಟ್ಟಿದ್ದು ಚೆನ್ನಾಗಿ ಮಾಡಿದರೆ. ಸೊ ದೊಡ್ಡ ದೊಡ್ಡ ವಿಗ್ರಹಗಳೆಲ್ಲ ಚಿಕ್ಕ ಚಿಕ್ಕ ವಿಗ್ರಹಗಳು ಕೂಡ ನೀಟಾಗಿ ಮಾಡಿದರೆ. ಇನ್ನು ಅದರ ಮೇಲೆ ನಮಗೆ ಕುದುರೆಯ ಸವಾರಿ ಆದರೆ ಕಾಣಿಸ್ತದೆ. ಕುದುರೆಯ ಮೇಲೆ ಸೈನಿಕರಿದ್ದಾರೆ. ಸೊ ಇದನ್ನು ಸಹ ಇವರು ತುಂಬ ಕೆತ್ತನೆ ಆದರೆ ಮಾಡಿದರೆ. ಟೋಟಲ್ ಆಗಿ 11 ವರ್ಷ ಇರ್ತವೆ. ಸೊ ಮಾಲಿಕ್ ಕಾಪುರ್ ದಾಳಿ ಮಾಡಿದಾಗ ಇಲ್ಲಿ ತಲೆಗಳನ್ನೆಲ್ಲ ಕಟ್ ಮಾಡಿದ್ದೇನೆ. ಇವರು ಯಾವ ಥರ ಕಲ್ಲಿನ ಮೇಲೆ ಕೆತ್ತನೆ ಮಾಡ್ತಾರೆ ಅಂದರೆ, ಮೊದಲು ಒಂದು ಪ್ಲೈನ್ ಕಲ್ಲನ್ನು ಇಟ್ಕೋತಾರೆ. ಆ ಪ್ಲೈನ್ ಕಲ್ಲಿನ ಮೇಲೆ ಸ್ಕೆಚ್ಚನ್ನು ಹಾಕ್ತಾರೆ. ಸ್ಕೆಚ್ಚನ್ನು ಹಾಕಿ ನಂತರ ಅದರ ಮೇಲೆ ಕೆತ್ತನೆಯನ್ನು ಮಾಡ್ತಾರೆ. ಯಾವ ಥರ ಸ್ಕೆಚ್ ಬೇಕೋ ಆ ಥರ ರಫ್ ಸ್ಕೆಚ್ಚನ್ನು ಹಾಕಿ ಅದರ ಮೇಲೆ ನೀಟಾಗಿ ಕೆತ್ತನೆಯನ್ನಾದರೆ ಮಾಡ್ಕೋತಾರೆ. ಅದಕ್ಕೋಸ್ಕರನೇ ಇದು 190 ವರ್ಷ ಸಮಯ ಹಿಡಿದಿದ್ರು ಕೂಡ ತುಂಬ ಅದ್ಭುತವಾಗಿ ನೀಟಾಗಿ ಸೂಕ್ಷ್ಮವಾಗಿ ಕೆತ್ತನೆ ಆದರೆ ಮಾಡಿದ್ದಾರೆ ನಮ್ಮ ಪೂರ್ವಜರು. ಇನ್ನು ಈ ದೇವಸ್ಥಾನ ಬಂದು ನಕ್ಷತ್ರದ ಆಕಾರದಲ್ಲಿರುತ್ತದೆ. ಇಲ್ಲಿ 2 ದೇವಸ್ಥಾನ ಇದ್ದಾವೆ. ಸೊ ಬೇಲೂರು ಚನ್ನಕೇಶವ ದೇವಸ್ಥಾನಕ್ಕಿಂತ 2 ಪಟ್ಟು ದೊಡ್ಡದಾಗಿರುವ ದೇವಸ್ಥಾನ. ಈ ಹೊಯ್ಸಳೇಶ್ವರ ದೇವಸ್ಥಾನವನ್ನು ಬಳಪದ ಕಪ್ಪು ಕಲ್ಲಿನ ಮೂಲಕ ನಿರ್ಮಿಸಿದ್ದಾರೆ. ಈ ಕಲ್ಲಿನ ಪ್ರತ್ಯೇಕ ಏನಂದ್ರೆ, ಇದು ಭೂಮಿಯ ಒಳಗಡೆ ಇದ್ದರೆ ಮೃದುವಾಗಿರುತ್ತದೆ, ಭೂಮಿಯಿಂದ ಆಚೆ ತೆಗೆರಿಯದ ಗಟ್ಟಿ ಆಗ್ತದೆ. ಈ ಕಲ್ಲಿನ ಈ ಪ್ರತ್ಯೇಕತೆಯಿಂದಲೇ ನಮ್ಮ ಪೂರ್ವಜರು ಈ ದೇವಸ್ಥಾನದಲ್ಲಿ ಇಷ್ಟು ಅದ್ಭುತವಾದ ಕೆತ್ತನೆಗಳಾದ್ರೆ ಮಾಡಿದ್ದಾರೆ. ಇಲ್ಲಿ 2 ನಂದಿಗಳಿದ್ದಾವೆ. ಒಂದು ಶಾಂತಲೇಶ್ವರ ದೇವಸ್ಥಾನಕ್ಕೆ ಎದುರುಗಡೆ ಇದ್ರೆ, ಇನ್ನೊಂದು ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಎದುರುಗಡೆ ಇರುತ್ತೆ. ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಎದುರುಗಡೆ ಇರುವಂತ ಒಂದು ನಂದಿ, ನಮ್ಮ ಇಂಡಿಯಾದಲ್ಲಿ ಅತಿ ಎತ್ತರವಾದ ನಂದಿಗಳಲ್ಲಿ ಈ ನಂದಿ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಎದುರುಗಡೆ ಇರುವಂತ ನಂದಿ, ಇದನ್ನ ಪೂರ್ತಿಯಾಗಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಈಗಿನ ಕಾಲದ ನಮ್ಮ ಶಿಲ್ಪಿಗಳು. ಇನ್ನು ಇದು ಶಾಂತಲೇಶ್ವರ ದೇವಸ್ಥಾನಕ್ಕೆ ಎದುರುಗಡೆ ಇರುವಂತ ನಂದಿ, ಇದು ಎತ್ತರದಲ್ಲಿ 6ನೇ ಸ್ಥಾನ ಪಡೆದುಕೊಂಡಿದ್ದರು. ಅಂದ ಚಂದದ ವಿಷಯದಲ್ಲಿ ಇದು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸುಮಾರು 900 ವರ್ಷಗಳ ಹಿಂದೆ ಈ ಕಲ್ಲಲ್ಲಿ ಈ ಬಳಪದ ಕಪ್ಪು ಕಲ್ಲಿನ ಮೂಲಕ ಈ ಒಂದು ನಂದಿಯನ್ನು ಕೆತ್ತನೆ ಆದರೆ ಮಾಡಿದ್ದಾರೆ. ಇಂದಿಗೂ ಸಹ ನಾವಿಲ್ಲಿ ಹೋದರೆ ಆ ಪಾಲಿಶನ್ನು ನೋಡ್ಬೋದು. ತಣ ತಣ ತಣ ಅಂತ ಹೊಳಿತಾ ಇರ್ತದೆ ಇದ್ರ ಪಾಲಿಶ ವರ್ಕು. ಸುಮಾರು 900 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಈ ತರ ಒಂದು ಪಾಲಿಶ್ ವರ್ಕ್ ಮಾಡಿದ್ರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ದೇವಸ್ಥಾನದಲ್ಲಿ ನಾವು ಎರಡು ಶಿವಲಿಂಗಗಳನ್ನ ನೋಡಬಹುದು, ಒಂದು ರಾಜರ ಶಿವಲಿಂಗ ಆದ್ರೆ ಇನ್ನೊಂದು ರಾಣಿಯ

ಆಗಿ ಧನ್ಯವಾದಗಳು ಕೇಳಿದ್ರಲ್ವ ಸ್ನೇಹಿತರೆ ಆನಂದ್ ಅವರ ಮಾತುಗಳನ್ನ. ಸೊ ಹಾಗಿದ್ರೆ ಈ ಒಂದು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ, ಹಾಗೆ ಇಲ್ಲಿ ಯಾವೆಲ್ಲ ರೀತಿಯ ವ್ಯವಸ್ಥೆಗಳು ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಹಳೆಬೀಡಿನಲ್ಲಿರುವ ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಹಾಗೆ ಆನಂದ್ ಅವರು ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ, ಇಲ್ಲಿರುವ ವಾಸ್ತುಶಿಲ್ಪದ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗಿದ್ರೆ ಈ ಒಂದು ದೇವಾಲಯ ಟೈಮಿಂಗ್ ಏನು ಅಂತ ನೋಡೋದಾದ್ರೆ, ಈ ದೇವಾಲಯ ಬೆಳಗ್ಗೆ 6:30 ಓಪನ್ ಆಗುತ್ತೆ, ಹಾಗೆ ರಾತ್ರಿ 9:00 ಕೂಡ ಇಲ್ಲಿ ಓಪನ್ ಇರುತ್ತೆ. ಹಾಗೆ ಹತ್ತಿರದಲ್ಲಿ ನೀವು ಯಾವೆಲ್ಲ ಪ್ಲೇಸ್ಗೆ ಹೋಗಬಹುದಪ್ಪ ಅಂತ ಹೇಳಿದ್ರೆ, ಬೇಲೂರು ಚನ್ನಕೇಶವ ದೇವಸ್ಥಾನಕ್ಕೆ ಹೋಗಬಹುದು. ಇದು ಕೇವಲ ಇಲ್ಲಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಹಳೆಬೀಡು ಬೆಂಗಳೂರಿನಿಂದ 210 ಕಿಲೋಮೀಟರ್ ಮತ್ತೆ ಮಂಗಳೂರಿನಿಂದ 170 ಕಿಲೋಮೀಟರ್ ದೂರದಲ್ಲಿದೆ. ಹಾಸನದಿಂದ ಹಳೆಬೀಡಿಗೆ ಬೇಕಾದಷ್ಟು ಬಸ್ ವ್ಯವಸ್ಥೆ ಇದ್ದು ನೀವು ಬಸ್ಸಿನ ಮೂಲಕ ಬರಬಹುದು. ಹಾಸನದಿಂದ 33 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನವಿದೆ. ಹಾಗೆ ಶ್ರವಣ ಬೆಳಗೊಳಕ್ಕೆ ಕೂಡ ನೀವು ವಿಸಿಟ್ ಮಾಡಬಹುದು. ಹಾಗೆ ಇಲ್ಲಿ ಬಂದಾಗ ಸ್ಟೇ ಆಗ್ಲಿಕ್ಕೆ ನಿಮ್ಗೆ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಕೂಡ ಅವೈಲಬಲ್ ಇದ್ದು ನೀವು ಸ್ಟೇ ಆಗಬಹುದು. ಹಾಗೆ ಈ ಒಂದು ವಾಸ್ತು ಶಿಲ್ಪವನ್ನ, ದೇವಾಲಯದ ಸೌಂದರ್ಯವನ್ನ ಸವಿಯಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನದ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕ್ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿ ಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೇ ಕೇಳಿ. ಇದೇ ಮೇ 29ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
1: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
2: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು?
1: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
2: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ, ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
2: ಪ್ರೀ ಕೆಜಿಯಿಂದ ಹತ್ತನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು, ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
1: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449031. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಧ್ಯಾ ಪೈರವರ ಬುದ್ಧಚರಿತ ಕಥಾಸರಣಿಯ ಆಯ್ದ ಭಾಗಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬೆಂಗಳೂರಿನ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಕೆ ರಾಮಚಂದ್ರ ಸರವರಿದ್ದಾರೆ. ರಾಮಚಂದ್ರ ಸರವರಿಂದ ಬುದ್ಧಚರಿತ ಕಥಾ ಸಂಕಲನದಿಂದ ಆಯ್ದ ಕಥೆಗಳನ್ನು ಕೇಳೋಣ.
6: ಎಲ್ಲರಿಗೂ ಶುಭೋದಯ. ಡಾಕ್ಟರ್ ಸಂಧ್ಯಾ ಪೈರವರ ಬುದ್ಧಚರಿತ ಕಥಾಸರಣಿ ಅಚ್ಚರಿ ತಂದ ಭವಿಷ್ಯವಾಕ್ಯ. ಮಾಯಾದೇವಿಯ ಅಂತ್ಯಕ್ರಿಯೆಗಳು ಮುಗಿದ ಅನಂತರ ಒಂದು ರೀತಿಯ ಶೂನ್ಯ ಭಾವ ನನ್ನನ್ನು ಆವರಿಸಿತು. ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ನಾನು ಮತ್ತು ನನ್ನ ಶಯಾಗೃಹ ಇವೇ ನನ್ನ ಪ್ರಪಂಚವಾಯಿತು. ಮಾಯಾದೇವಿ ಎಂದು ಯಾಕೆ ಸಂಬೋಧಿಸಿದೆ ಎಂದರೆ, ರಾಜ್ಯದಲ್ಲಿ ಒಂದು ಸುದ್ದಿ ಹರಡಿತ್ತು, ರಾಜಕುಮಾರನ ಕುಂಡಲಿ ಅದ್ಭುತವಾಗಿದೆಯಂತೆ, ಇಲ್ಲಿಯವರೆಗೆ ಇಲ್ಲಿಯ ಯಾವ ಜ್ಯೋತಿಷಿಯೂ ಇಂತಹ ಕುಂಡಲಿಯನ್ನು ನೋಡಿದ್ದಿಲ್ಲವಂತೆ, ಇಂತಹ ಶಿಶುವಿಗೆ ಜನ್ಮ ನೀಡಿದ ತಾಯಿ ದೇವತೆಯೇ ಆಗಿರಬೇಕಂತೆ, ಮನುಷ್ಯ ಮಾತ್ರದಿಂದ ಇದು ಸಾಧ್ಯವಿಲ್ಲದ ಮಾತಂತೆ, ಆದುದರಿಂದ ಅವಳನ್ನು ಗೌರವದಿಂದ ದೇವಿ ಎಂದು ಸಂಬೋಧಿಸುವುದೇ ಸರಿಯಂತೆ. ಆದರೆ ಮಹಾರಾಜರು ಕರ್ತವ್ಯ ವಿಮುಖರಾಗಿದ್ದಾರಂತೆ ಎಂಬ ಸುದ್ದಿ ಅದು. ಇದನ್ನು ನನಗೆ ಹೇಳಿದವಳು ಕುಂಬೀರ, ಹೌದಲ್ಲ? ನಾನು ಕರ್ತವ್ಯವನ್ನು ಮರೆತಿದ್ದೇನೆ. ಮಾರನೆಯ ದಿನ ನಾನು ಹಿಂದಿನಂತೆ ಹೊರಗೆ ಬಂದೆ. ನೋಡಿದವರ ನುಟ್ಟಿಸಿರು ನನಗೆ, ಕೇಳಿಸಿದರು ಕೇಳಿಸಿದವನಂತೆ ನಟಿಸಿದೆ. ನೇರವಾಗಿ ಮಗುವಿನ ಕೋಣೆಗೆ ಹೋದೆ. ಮಗು ತೊಟ್ಟಿಲಲ್ಲಿ ನಿದ್ದೆ ಮಾಡುತ್ತಿತ್ತು. ಪ್ರಜಾಪತಿ ತೊಟ್ಟಿಲನ್ನು ತೂಗುತ್ತಿದ್ದಳು. ಸುತ್ತಿ ಬಳಸದೆ ನೇರವಾಗಿ ಕೇಳಿದೆ, ಇದ್ದಾನೋ ಸತ್ತಿದ್ದಾನೋ? ಮಹಾಪ್ರಜಾಪತಿಯ ಮುಖದ ಸ್ನಾಯುಗಳು ಬಿಗಿದುಕೊಂಡವು, ಕಣ್ಣು ಕೆಂಪಾಯಿತು. ತತ್ಕ್ಷಣ ನಾಲಿಗೆ ಕಚ್ಚಿಕೊಂಡು ವಿಷಯಾಂತರ ಮಾಡಿದ್ದೆ, ಜ್ಯೋತಿಷಿಗಳಿಗೆ ಕರೆ ಹೋಗಿದೆ ಅವನ ಕುಂಡಲಿ ತಯಾರಿಸಲು, ಭವಿಷ್ಯ ತಿಳಿಯಲು ಮತ್ತು ಸೂಕ್ತ ಹೆಸರು ಸೂಚಿಸಲು ಎಂದೆ. ಹೆಸರು ಕೇಳುವ ಅಗತ್ಯವೇ ಇಲ್ಲ, ಅದನ್ನು ಅವನ ತಾಯಿ ನಿರ್ಧರಿಸಿಯಾಗಿದೆ. ಅವನು ಸಿದ್ಧಾರ್ಥ, ಸಿದ್ಧಾರ್ಥ ಗೌತಮ. ಅವನ ಇಚ್ಛೆಗಳೆಲ್ಲವೂ ಅವನಿಗೆ ಪ್ರಾಪ್ತಿಯಾಗುತ್ತವೆ, ಸಿದ್ಧಿಸುತ್ತವೆ. ಇದು ದೈವೇಚ್ಛೆ ಎಂದಳು. ಸಭಾಭವನದಲ್ಲಿ ಜ್ಯೋತಿಷಿಗಳು ನೆರೆದಿದ್ದರು. ಅವರಲ್ಲಿ ಹಿರಿಯರಾದವರೊಬ್ಬರು, ಮಹಾಪ್ರಭು, ನಾವೆಲ್ಲ ಸೇರಿ ಒಂದು ಜಾತಕ ತಯಾರಿಸಿದ್ದೇವೆ. ನಿಜವಾಗಿ ಹೇಳಬೇಕೆಂದರೆ ಇದೊಂದು ಅದ್ಭುತವಾದ ಜಾತಕ. ನಾವು ಎಷ್ಟೋ ಜಾತಕಗಳನ್ನು ತಯಾರಿಸಿದ್ದೇವೆ, ನೋಡಿದ್ದೇವೆ, ಆದರೆ ಇಂತಹದ್ದೊಂದನ್ನು ನೋಡಿಲ್ಲ. ಇದು ಈ ಮಗು ಒಂದು ಮಹಾಪುರುಷನೆನ್ನುವುದನ್ನು ಸೂಚಿಸುತ್ತದೆ. ಇದು ಒಬ್ಬ ಸಾರ್ವಭೌಮನ ಜಾತಕ. ಇವನ ಕೀರ್ತಿ ಇಂದು ನಾಳೆ ಮಾತ್ರವಲ್ಲ, ಈ ಭೂಮಿ ಇರುವವರಿಗೆ ಶಾಶ್ವತವಾಗಿರುತ್ತದೆ. ಇವನು ಕೀರ್ತಿವಂತನಾಗುತ್ತಾನೆ ಎಂದರು. ಯಾಕೆ ನಿಲ್ಲಿಸಿದಿರಿ, ಮುಂದುವರಿಸಿ ಎಂದೆ ನಾನು. ಕ್ಷತ್ರಿಯ ಕುಲದ ಮಗುವಿನ ಜಾತಕ ಈಗಾಗಲೇ ರಾಜಕುಮಾರ, ಆದರೆ ಸಾರ್ವಭೌಮನಾಗುತ್ತಾನೆ ಎಂದದ್ದು ನನಗೆ ಸಮಾಧಾನ ಉಂಟು ಮಾಡಿತ್ತು. ಜ್ಯೋತಿಷಿ ಒಂದು ಕ್ಷಣ ತಡೆದು, ಇಲ್ಲಿ ಒಂದು ಸಮಸ್ಯೆ ಇದೆ. ಈ ಜಾತಕದ ವ್ಯಕ್ತಿ ನಮ್ಮ ಶಾಕ್ಯ ಕುಲವನ್ನು ಆಳುವುದಿಲ್ಲ, ಈ ದೇಶದ ಮೇರೆ ಮೀರಿ ದಶ ದಿಕ್ಕುಗಳನ್ನು ಆಳುತ್ತಾನೆ ಎಂದರು. ಸಭಿಕರಿಂದ ಹರ್ಷಭರಿತ ಉದ್ಗಾರಗಳು ಕೇಳಿಬಂದವು. ಆದರೆ ನನ್ನ ಮೈ ಬಿಗಿದುಕೊಂಡಿತು. ಯಾವುದೋ ಅಶುಭದ ಸೂಚನೆ ಮೈ ನಡಗಿಸಿತು. ಅಷ್ಟರಲ್ಲಿ ಮಹಾದ್ವಾರದಲ್ಲಿ ಕೋಲಾಹಲ ಕೇಳಿಬಂತು. ಮಹರ್ಷಿ, ಮಹರ್ಷಿ ಎಂದು ಯಾರೋ ಎತ್ತರದ ಸ್ವರದಲ್ಲಿ ಕೂಗುತ್ತಿದ್ದರು. ಹೌದು, ಅದೇ ಮಹರ್ಷಿ, ಅಸಿತ ಕಾಲ ದೇವಾಲರು. ಇವರ ಒಂದು ಮಾತಿನಿಂದ ನನ್ನ ಬದುಕಿನ ಗತಿಯೇ ಬದಲಾಗಿತ್ತು. ನನ್ನ ರಾಜ್ಯದ ಗಡಿಯಿಂದ ಉತ್ತರದಲ್ಲಿರುವ ಎತ್ತರದ ಪರ್ವತಾವಳಿಯಲ್ಲಿರುವ ಒಂದು ರಹಸ್ಯ ಸ್ಥಳದಲ್ಲಿರುವ ಗುಹೆಯಲ್ಲಿ ವಾಸ ಮಾಡುತ್ತಾರೆ. ಅವರು ಕೆಳಗೆ ಬರುವುದೇ ಬಲು ಅಪರೂಪ. ತೀರಾ ಅಗತ್ಯ ಇರುವವರು ಮಾತ್ರ ಇವರನ್ನು ಹುಡುಕಿಕೊಂಡು ಹೋಗುತ್ತಾರೆ. ಇಂದು ಇವರೇ ಸ್ವತಃ ನನ್ನ ಅರಮನೆಗೆ ಬಂದಿದ್ದಾರೆ. ಇಷ್ಟು ವಿಷಯಗಳು ಒಂದು ಕ್ಷಣದಲ್ಲಿ ನನ್ನ ತಲೆಯಲ್ಲಿ ಬಂದು ಹೋದವು. ಇಷ್ಟರಲ್ಲಿ ಅಸಿತರು ನನ್ನ ಮುಂದೆ ನಿಂತಿದ್ದರು. ಎಲ್ಲಿದೆ ಮಗು ಎಂದರು. ಇಷ್ಟರಲ್ಲಿ ಇವರು ಬರುವ ಸುದ್ದಿ ಪ್ರಜಾಪತಿಗೆ ಮುಟ್ಟಿ ಅವಳು ಮಗುವಿನೊಂದಿಗೆ ಓಡುತ್ತಾ ಬಂದಳು. ಅಸಿತರು ಒಂದು ಕ್ಷಣ ಮಗುವನ್ನು ದಿಟ್ಟಿಸಿ ನೋಡಿದರು. ಎಲ್ಲಿದೆ ಇವನ ಜಾತಕ ಎಂದರು. ಯಾರೋ ಇವರ ಕೈಗೆ ಜಾತಕದ ಪ್ರತಿಯನ್ನು ದಾಟಿಸಿದರು. ಗುಡುಗಿನಂತಹ ಧ್ವನಿ ಬಂತು ಇವರ ಗಂಟಲಿನಿಂದ. ಯಾವ ಮೂರ್ಖ ಹೇಳಿದ ಇವನು ಚಕ್ರವರ್ತಿಯಾಗುತ್ತಾನೆ ಎಂದು? ಚಕ್ರವರ್ತಿಯಂತೆ ಚಕ್ರವರ್ತಿ, ಇವನೆಂದು ಚಕ್ರವರ್ತಿ ಆಗುವುದೇ ಇಲ್ಲ ಎಂದರು. ಇಡೀ ಸಭಾಭವನದಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನೆರವತೆ ನೆಲೆಸಿತು. ಅಷ್ಟರಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಅಸಿತರು ಮಹಾ ಪ್ರಜಾಪತಿಯ ತೊಡೆಯ ಮೇಲೆ ಪವಡಿಸಿದ್ದ ಮಗುವಿನ ಮುಂದೆ ಮೊಣಕಾಲೂರಿ ನಮಸ್ಕರಿಸಿದರು. ಅವರ ತಲೆ ಬಾಗುತ್ತಿದ್ದಂತೆಯೇ ಮಗು ಕಿಲಕಿಲ ನಗುತ್ತಾ ಕೈ ಕಾಲು ಜಾಡಿಸಿತು. ಅದರ ಪಾದ ಮಹರ್ಷಿಯ ಶಿರದ ಮೇಲೆ ನಿಂತಿತು. ಅಸಿತರ ಕಣ್ಣುಗಳಿಂದ ಅಶ್ರುಧಾರೆ ಸುರಿಯತೊಡಗಿತು. ಅವರೀಗ ಪೂರ್ತಿ ಕುಸಿದು ಅಂಗೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಅವರ ವೃದ್ಧ ದೇಹ ನಡುಗುತ್ತಿತ್ತು. ನಾನು ದಂಗಾದೆ. ಬಾಗಿ ಅವರನ್ನು ಎತ್ತಿ ಮತ್ತು ಆಧರಿಸಿ ನಡೆಸಿಕೊಂಡು ಬಂದು ಆಸನದಲ್ಲಿ ಕುಳ್ಳಿರಿಸಿದೆ. ಯಾಕೆ ಈ ಭಾವೋದ್ವೇಗ ಎಂದು ಕೇಳುವ ಧೈರ್ಯವೂ ನನಗಿರಲಿಲ್ಲ. ಸ್ವಲ್ಪ ಸಮಯದ ಅನಂತರ ಅವರು ಸುಧಾರಿಸಿಕೊಂಡು ತಲೆ ಎತ್ತಿ ಮತ್ತೆ ಮಗುವನ್ನು ನೋಡುತ್ತಾ, ರಾಜ, ಈ ಮಗುವಿನ ಮುಂದೆ ಎರಡು ನಿಯತಿಗಳಿವೆ. ಒಂದು, ಈ ಜ್ಯೋತಿಷಿಗಳು ಹೇಳುವಂತೆ ಚಕ್ರವರ್ತಿಯಾಗಿ ಈ ಶಾಕ್ಯ ರಾಜ್ಯ ಮಾತ್ರವಲ್ಲ ದಶ ದಿಕ್ಕುಗಳಲ್ಲಿ ವಿಸ್ತರಿತ ಭೂಮಿಯ ಒಡೆಯನಾಗುವುದು. ಇನ್ನೊಂದು, ಅವನ ಆತ್ಮದ ಮೇಲಿನ ಪ್ರಭುತ್ವ ಸ್ಥಾಪನೆ, ತನ್ಮೂಲಕ ಕೋಟ್ಯಾಂತರ ಮಂದಿಯ ನಿಯತಿಯ ಬದಲಾವಣೆ ಮಾಡುವುದು ಎಂದರು. ಆತ್ಮನಿಯಂತ್ರಣ ಈ ಭೌತಿಕ ಪ್ರಪಂಚದಲ್ಲಿ ಸುಲಭವಲ್ಲ. ಸರ್ವ ರೀತಿಯಿಂದಲೂ ಈ ಭೌತಿಕಕ್ಕೆ ಅವನನ್ನು ಹಿಡಿದಿಡುತ್ತೇನೆ ಎಂದೆ ನಾನು ಗರ್ವದಿಂದ. ಅಸಿತರು ಎದ್ದು ನಿಂತರು. ಅವನು ಈಗಾಗಲೇ ನಿನ್ನ ಪಾಲಿಗೆ ಸತ್ತು ಹೋಗಿದ್ದಾನೆ. ಅವನ ತಾಯಿಯೊಂದಿಗೆ ಅವನ ಸಾವಾಗಿದೆ. ನೀನು ನಿಯತಿಯನ್ನು ಒಪ್ಪಿ ಅವನ ದಾರಿಯಲ್ಲಿ ಹೋಗಲು ಬಿಡುತ್ತೀಯೋ ಅಥವಾ ಕಂಟಕವಾಗಿ ನರಳುತ್ತೀಯೋ ಅದು ನಿನಗೆ ಬಿಟ್ಟದ್ದು. ಆದರೆ ನಿನ್ನ ವಿಧಿ ನೀನು ಅವನಿಗೆ ಸೋತು ಶರಣಾಗಿ ಭವದಿಂದ ಬಿಡುಗಡೆ ಪಡೆಯುವಂತೆ ಮಾಡುತ್ತದೆ ಎಂದರು. ನನ್ನಲ್ಲಿ ರೋಷ ಉಕ್ಕಿ ಬಂತು. ಹುಚ್ಚು ಮುದುಕ, ನನ್ನ ತಂದೆ ನನ್ನ ಭವಿಷ್ಯವನ್ನು ಬದುಕನ್ನು ನಿನ್ನಿಂದ ಬರೆಸಿದರು. ನಾನು ವಿಜಯಿಯಾದೆ. ಈಗ ನನ್ನ ಮಗನಿಗೆ ಭವಿಷ್ಯವೇ ಇಲ್ಲ ಎನ್ನುತ್ತೀಯಾ? ಅವನನ್ನು ನನಗೆ ಬೇಕಾದಂತೆ ರೂಪಿಸುತ್ತೇನೆ ಎಂದು ಕಿರಿಚಿದೆ. ಮಹರ್ಷಿಗಳು ನನ್ನ ತಲೆಯ ಮೇಲೆ ಕೈಯಿಟ್ಟು, ನಿನ್ನ ನೋವು ಸಹಜ, ಆದರೆ ನಿನ್ನ ಈ ಪುತ್ರ ಜಗತ್ತಿಗೆ ನೀಡಲಿರುವ ಸತ್ಯದಿಂದ ಲಕ್ಷಾಂತರ ಮಂದಿಯ ನೋವು ನಾಶವಾಗುತ್ತದೆ. ನಾನು ಕಣ್ಣೀರು ಹಾಕಿದ್ದು ಯಾಕೆ ಎಂದು ನೀನು ಕೇಳಲಿಲ್ಲ. ನಾನೇ ಹೇಳುತ್ತೇನೆ ಕೇಳು. ಅವನು ಜಗತ್ತಿಗೆ ಬೆಳಕಾದಾಗ ಅದನ್ನು ನೋಡಲು ನಾನಿರುವುದಿಲ್ಲ. ಅವನ ಧರ್ಮಬೋಧನೆ ಕೇಳಲು ಈ ಶರೀರ ಇರುವುದಿಲ್ಲ. ಅವನ ಮಾರ್ಗದ ಮುಳ್ಳಾಗಬೇಡ ಎಂದವರೇ ಹೊರಟು ಹೋದರು.
5: ಖಂಡಿತವಾಗ್ಲೂ ಮುಂದೆ ಇವರು ಜಗತ್ತಿಗೆ ಬೆಳಕಾಗ್ತಾರೆ. ಇಡೀ ಜಗತ್ತಿಗೆ ಜ್ಞಾನದ ಹಿರಿಮೆಯನ್ನ ತುಂಬಲು ಜನಿಸ್ತಾರೆ ಇವರು. ಅವರ ಒಂದು ಪ್ರಸಿದ್ಧ ತತ್ವ ಕೂಡ ನೆನಪಾಗತ್ತೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಕೇಳಲಿಕ್ಕೆ ಸರಳವಾದರೂ ಅದರ ತಾತ್ಪರ್ಯ, ಅದರ ಮೂಲ ಅರ್ಥ ತಿಳ್ಕೊಂಡಾಗ ಯಾವ್ದು ಬೇಕು, ಯಾವ್ದು ಬೇಡ, ಯಾವ್ದನ್ನು ಎಷ್ಟು ಇಷ್ಟಪಡಬೇಕು, ಇಷ್ಟಪಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಖಂಡಿತ ಅಲ್ವಾ? ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ರಾಮಚಂದ್ರ ಕೇಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬುದ್ಧ ಚರಿತ ಕಥಾ ಸಂಕಲನದಿಂದ ಆಯ್ದ ಕಥೆಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಬೆಂಗಳೂರಿನ ಕೆ ರಾಮಚಂದ್ರ ಸರವ್ರಿದ್ದಾರೆ. ರಾಮಚಂದ್ರ ಸರವ್ರಿಂದ ಬುದ್ಧ ಚರಿತ ಕಥಾ ಸಂಕಲನದಿಂದ ಆಯ್ದಂತಹ ಮತ್ತಷ್ಟು ಕಥೆಗಳನ್ನ ಕೇಳೋಣ.
3: ಬಾಲಕ ಸಿದ್ಧಾರ್ಥನ ಪ್ರಶ್ನೆಗಳು. ಈಗ ಸಿದ್ಧಾರ್ಥನಿಗೆ ವಿದ್ಯಾಭ್ಯಾಸ ನಡೆಯುತ್ತಿತ್ತು. ಶಾಕ್ಯ ಕುಲದ ಗಣ್ಯರ ಮಕ್ಕಳೊಂದಿಗೆ ಸಿದ್ಧಾರ್ಥನು ಓದುವುದು, ಬರೆಯುವುದು, ಸಂಗೀತ, ಕುದುರೆ ಸವಾರಿ ಇತ್ಯಾದಿಗಳನ್ನು ಕಲಿಯುತ್ತಿದ್ದ. ಇವನ ಸಹಪಾಠಿಗಳಲ್ಲಿ ತನ್ನ ತಮ್ಮನ ಮಗ ದೇವದತ್ತ, ಕಿಂಚಿಲ, ಕಾಲುದಾಯಿ ಮತ್ತಿತರರು ಇದ್ದರು. ಸಹಜವಾಗಿ ಸಿದ್ಧಾರ್ಥ ಕಲಿಕೆಯಲ್ಲಿ ಎಲ್ಲರಿಗಿಂತ ಮುಂದಿದ್ದು ಗುರುಗಳಿಗೆ ಅಚ್ಚುಮೆಚ್ಚಾಗಿದ್ದ. ಇವನಿಗೆ 9 ವರ್ಷಗಳಾದಾಗ ಮೊದಲ ಬಾರಿಗೆ ಇವನನ್ನು ನೇಗಿಲ ಹಬ್ಬಕ್ಕೆ ಕರೆದುಕೊಂಡು ಹೋದೆವು. ನೇಗಿಲ ಹಬ್ಬ ಎಂದರೆ ವರ್ಷದಲ್ಲಿ ಮೊದಲನೆಯ ಸಲ ನೇಗಿಲು ಹೂಡಿ ಉಳುವ ಶಾಸ್ತ್ರ ಮಾಡುವುದು. ರಾಜ ಮೊದಲು ನೊಗಕ್ಕೆ ನೇಗಿಲು ಹೂಡಿ ಉಳುವ ಶಾಸ್ತ್ರ ಮಾಡಿದ ಅನಂತರ ಮಿಕ್ಕ ರೈತರು ಉಳಲು ಶುರು ಮಾಡುತ್ತಾರೆ. ನೇಗಿಲು ಮತ್ತು ಕೋಣಗಳಿಗೆ ಮೊದಲು ಪೂಜೆಯಾಗುತ್ತದೆ, ಅನಂತರ ಹಬ್ಬದೂಟ ಕಾರ್ಯಕ್ರಮ. ನೊಗಕ್ಕೆ ಕೋಣಗಳನ್ನು ಕಟ್ಟುತ್ತಿದ್ದಂತೆ ಸಿದ್ಧಾರ್ಥನ ಮುಖ ಕಪ್ಪಿಟ್ಟಿತು. ಕಣ್ಣುಗಳು ಇಷ್ಟಗಲವಾದವು. ಅವನು ಗೌತಮಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು, ಅಮ್ಮ, ಕೋಣಗಳಿಗೆ ಹೊಡೆಯುತ್ತಾರೆಯೇ ಎಂದ. ಹೊಡೆಯಲುಬಹುದು, ಅವು ಹೇಳಿದ ಹಾಗೆ ಕೇಳಬೇಕಾದರೆ ಸ್ವಲ್ಪ ಶಿಕ್ಷೆ ಅಗತ್ಯ ಇದೆ ತಾನೆ ಎಂದಳು ಗೌತಮಿ. ಅನಂತರ ಅರ್ಚಕರು ಪೂಜಾವಿಧಿ ಆರಂಭಿಸಿದರು. ಸಿದ್ಧಾರ್ಥನಿಂದ ಎರಡನೆಯ ಪ್ರಶ್ನೆ ಬಂತು. ಅಮ್ಮ, ಅವರು ಅದೇನು ಹೇಳುತ್ತಿದ್ದಾರೆ? ಕಂದ, ವೇದ ಪಠಣವಾಗುತ್ತಿದೆ. ಅದರಿಂದ ಭೂಮಿ, ಆಕಾಶ, ನೀರು, ಪ್ರಾಣಿ ಸಂಕುಲಕ್ಕೆ ಒಳ್ಳೆಯದಾಗುತ್ತದೆ, ಆಯುಷ್ಯ ಆರೋಗ್ಯ ಸಿಕ್ಕುತ್ತದೆ ಎಂದು ಉತ್ತರಿಸಿದಳು. ವೇದ ಪಠಣ ಮುಗಿಯಿತು. ನಾನು ಮೊದಲು ನೇಗಿಲು ಹೊಡೆದೆ, ಅನಂತರ ಹೋ ಹೋ ಎಂದು ಕೂಗುತ್ತಾ ಹಾಡುತ್ತಾ ರೈತರು ನನ್ನನ್ನು ಹಿಂಬಾಲಿಸಿದರು. ಸಿದ್ಧಾರ್ಥ ಕಡೆದ ವಿಗ್ರಹದಂತೆ ಬಿರುಬಿಸಿಲಿನಲ್ಲಿ ನೀರವವಾಗಿ ನಿಂತಿದ್ದ. ಅಷ್ಟು ದೂರ ಹೋಗಿ ನಾನು ಹಿಂತಿರುಗಿ ಬಂದಾಗಲೂ ಅವನು ಹಾಗೆಯೇ ನಿಂತಿದ್ದ. ಅವನ ಮುಖ ಮೈಯಿಂದ ಬೆವರು ಸುರಿಯುತ್ತಿತ್ತು. ಕಣ್ಣುಗಳು ಅರ್ಧ ತೆರೆದುಕೊಂಡಿದ್ದವು ಅಥವಾ ಅರ್ಧ ಮುಚ್ಚಿಕೊಂಡಿದ್ದವು. ನಾನು ಅವನ ಹೆಗಲ ಮೇಲೆ ಕೈಯಿಟ್ಟೆ. ಅವನು ಬೆಚ್ಚಿಬಿದ್ದು ಕಣ್ಣು ತೆರೆದು ನನ್ನನ್ನು ದಿಟ್ಟಿಸಿ ನೋಡಿದ. ಅವನ ಕಣ್ಣಂಚಿನಲ್ಲಿ ಹನಿಯಿತ್ತು. ನನ್ನನ್ನು ನೋಡುತ್ತಾ ತನ್ನ ಬಲಕೈಯನ್ನೆತ್ತಿ, ಅಪ್ಪ, ವೇದ ಪಠಣ ಕೇಳಿದರೂ ಪಾಪದ ಕೋಣಗಳಿಗೆ ಒಳಿತಾಗಲಿಲ್ಲ. ಚಾಟಿಗಳ ಒಡೆತದಿಂದ ಅವುಗಳ ಚರ್ಮ ಕಿತ್ತು ಬಂದು ರಕ್ತ ಸುರಿಯುತ್ತಿದೆ ನೋಡಿ ಎಂದ. ಕಣ್ಣಂಚಿನ ಹನಿಗಳೀಗ ಅವನ ಕೆನ್ನೆಯ ಮೇಲೆ ದಾರಿಯಾಗಿ ಹರಿಯುತ್ತಿದ್ದವು. ಅಪ್ಪ, ವೇದ ಪಠಣ ಕೇಳಿದರೂ ನೇಗಿಲಿಗೆ ಸಿಕ್ಕಿ ಎರಡು ತುಂಡಾಗಿ ವಿಲವಿಲ ಒದ್ದಾಡುತ್ತಾ ಸಾಯುವ ನೀಯತಿಯನ್ನು ತಪ್ಪಿಸಲು ಆ ಎರೆಹುಳಿಗಳಿಗೆ ಸಾಧ್ಯವಾಗಲಿಲ್ಲ ಎಂದ ಬಿಕ್ಕುತ್ತ. ನನ್ನ ಬಾಯಿಂದ ಶಬ್ದಗಳೇ ಹೊರಬರಲಿಲ್ಲ. 9 ವರ್ಷದ ಹುಡುಗ ಬದುಕಿನ ದುಃಖದ ಒಂದು ಬಿಂದುವು ಸೋಂಕದಂತೆ ಬೆಳೆದವನು. ಈ ಕ್ಷುದ್ರ ಜೀವಿಗಳ ನೋವು ಸಂಕಟಗಳನ್ನು ತಾನೇ ಅನುಭವಿಸಿದಂತೆ ಸ್ಪಂದಿಸುತ್ತಿರುವುದು ಅದೆಂತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಗೌತಮಿ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸಿದ್ಧಾರ್ಥನ ಕೈ ಹಿಡಿದುಕೊಂಡು ಅಲ್ಲಿಂದ ಕರೆದುಕೊಂಡು ಹೋದಳು. ಅನಂತರ ತಿಳಿಯಿತು, ಆ ದಿನವಿಡೀ ಅವನು ಅದೇ ಗುಂಗಿನಲ್ಲಿದ್ದನಂತೆ. ಕೆಲವು ಕೋಣಗಳಿಗೆ, ಕೆಲವು ಎರೆಹುಳುಗಳಿಗೆ ಮಾತ್ರ ಯಾಕೆ ನೋವು ಎಂದು ಪದೇ ಪದೇ ಗೌತಮಿಯನ್ನು ಕೇಳುತ್ತಿದ್ದನಂತೆ. ಇದನ್ನು ಕೇಳಿ ಭಯದಿಂದ ನಾನು ಬಳಲಿದೆ. ಮತ್ತೆ ಕೆಲವು ದಿನಗಳು ಕಳೆದವು. ಮನೆಯಲ್ಲಿ ಯಾವುದೋ ಪೂಜೆ ನಡೆಯುತ್ತಿತ್ತು. ವಿಪ್ರರು ಮಂತ್ರಪಠನ ಮಾಡುತ್ತಿದ್ದರು. ಸಿದ್ಧಾರ್ಥ, ಅಮ್ಮ, ಇವರ ವೇಷಭೂಷಣಗಳು ಹೀಗೆ ಯಾಕಿವೆ? ನಮ್ಮ ಹಾಗೆ ರೇಷ್ಮೆಯ ವಸ್ತ್ರಗಳು, ಚಿನ್ನದ ಆಭೂಷಣಗಳನ್ನು ಇವರ್ಯಾಕೆ ಧರಿಸಿಲ್ಲ? ಮತ್ತೆ ಇವರ ಎದೆಯ ಮೇಲೆ ನೂಲು ಯಾಕಿದೆ ಎಂದು ಕೇಳುತ್ತಿದ್ದ. ಮಗು, ಅವರು ವಿಪ್ರರು, ವೇದ ಮಂತ್ರ ಪಾರಂಗತರು. ನಾನು ಮೊನ್ನೆ ಹೇಳಿದ್ದೇನಲ್ಲ, ಸಮಾಜದ ಹಿತಕ್ಕಾಗಿ ಪೂಜೆ ಯಾಗ ಇತ್ಯಾದಿಗಳನ್ನು ಮಾಡುವ ಹಕ್ಕು ಇವರಿಗಿದೆ. ಇವರು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇದ್ದಾರೆ ಎಂದಳು ಗೌತಮಿ ಪಿಸುಧ್ವನಿಯಲ್ಲಿ. ಕೂಡಲೇ, ಮತ್ತೆ ಮೊನ್ನೆ ಹರಿದ ವಸ್ತ್ರಗಳಲ್ಲಿ ಅರಮನೆಯ ಅಂಗಳ ಗುಡಿಸುತ್ತಿದ್ದವರು ಯಾರು ಎಂದವನ ಪ್ರಶ್ನೆ ಬಂತು. ಅವರು ಶೂದ್ರರು, ಸಮಾಜದ ತೀರಾ ಕೆಳವರ್ಗದವರು. ಊರು ಕೇರಿಗಳ ಕೊಳಕು ಶುಭ್ರಗೊಳಿಸುವುದು ಅವರ ಕೆಲಸ. ಅವರಿಗೆ ನಮ್ಮಗಳ ಮನೆಗಳಲ್ಲಿ ಪ್ರವೇಶವಿಲ್ಲ ಎಂದು ಉತ್ತರಿಸಿದಳು. ಸಿದ್ಧಾರ್ಥ ಒಂದು ನಿಮಿಷ ಅವಳನ್ನೇ ನೋಡಿ, ಅವರು ಉತ್ತಮ ಕುಲ ಅಥವಾ ಜಾತಿಯವರು, ಇವರು ಹೀನ ಕುಲ ಅಥವಾ ಜಾತಿಯವರು ಎಂದೆಲ್ಲ ನಿರ್ಧರಿಸುವವರು ಯಾರು? ಹುಟ್ಟಿನಿಂದ ಶೂದ್ರರಾದರೂ ಮತ್ತೆ ವೇದಾಧ್ಯಯನ ಮಾಡಿ ವಿಪ್ರರಾಗುವ ಸಾಧ್ಯತೆ ಇವರಿಗಿದೆಯೇ? ವೇದಾಧ್ಯಯನ ಮಾಡದೆ ಸನ್ನಡತೆಯಿಂದ ಇರದಿದ್ದರೆ ಬ್ರಾಹ್ಮಣರು ಶೂದ್ರರಾಗುತ್ತಾರೆಯೇ? ನಾವು ಕ್ಷತ್ರಿಯರು, ಉತ್ತಮ ಕುಲದವರು ಎನ್ನುತ್ತಿ ನಾವು ವೇದಾಭ್ಯಾಸ ಮಾಡಬಹುದೇ? ಯುದ್ಧ ಮಾಡದೆ ಕೊಲ್ಲದೆ ಇರಬಹುದೇ? ಎಂದ ಬಡಬಡನೆ. ವಿಪ್ರರು ಪೂಜೆ ಸಲ್ಲಿಸಿ ಇವನತ್ತಲೇ ನೋಡತೊಡಗಿದರು. ಸಭಾಸದರಲ್ಲಿ ಗುಜುಗುಜು ಶುರುವಾಯಿತು. ಕೆಲವರು ಈ ವಯಸ್ಸಿಗೆ ಎಂತಹ ಚಿಂತನೆ, ಎಂತಹ ಜ್ಞಾನದಾಯ ಎಂದರೆ ಮತ್ತೆ ಕೆಲವರು ತೀರಾ ತಲಹರಟೆ, ಪ್ರಾಚೀನ ಕಾಲದಿಂದ ನಡೆದು ಬಂದ ಸಂಪ್ರದಾಯಗಳನ್ನು ಪ್ರಶ್ನಿಸುವ ಹಕ್ಕು ಇವನಿಗೆ ನೀಡಿದವರ್ಯಾರು? ಮುಂದೆ ಇವನು ಸಿಂಹಾಸನ ಏರಿದರೆ ನಮ್ಮ ಧರ್ಮ ರೀತಿ ನೀತಿಗಳು ಭ್ರಷ್ಟವಾಗುವುದರಲ್ಲಿ ಸಂದೇಹವೇ ಇಲ್ಲ ಎನ್ನುವುದು ಕೇಳಿಸುತ್ತಿತ್ತು. ಗೌತಮಿ, ಕಂದ, ಈ ಕಾರ್ಯಕ್ರಮ ಮುಗಿಯಲಿ, ಅನಂತರ ನಿನಗೆ ತೃಪ್ತಿಯಾಗುವಷ್ಟು ಪ್ರಶ್ನೆ ಕೇಳುವೆಯಂತೆ ಎಂದು ಅವನನ್ನು ಎಳೆದು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡಳು. ಮತ್ತು ಅವನು ಪಿಸುಧ್ವನಿಯಲ್ಲಿ, ಅಮ್ಮ, ಅಲ್ಲಿ ಕಸ ಗುಡಿಸುವವರಿಗೆ ನಮ್ಮದೇ ಊಟ ನೀಡಬಹುದೇ ಎಂದ. ಖಂಡಿತ, ನೀನೇ ಬಡಿಸು ಎಂದಳು. ಅವನು ಸಂತೋಷದಿಂದ ನಗುತ್ತಾ ಎದ್ದು ಹೋದ. ಈಗ ನನಗೆ ಬಹುತೇಕ ಖಾತ್ರಿಯಾಗತೊಡಗಿತು. ಈ ಹುಡುಗ ಅಸಿತ ಕಾಲದೇವರು ನುಡಿದ ಭವಿಷ್ಯದತ್ತಲೇ ನಡೆಯುತ್ತಿದ್ದಾನೆ. ಇದಕ್ಕೆ ಏನಾದರೂ ತಡೆ ಹಾಕುವ ಬಗ್ಗೆ ನಾನು ಗಂಭೀರ

0: ಗಂಭೀರವಾಗಿ ಯೋಚಿಸಬೇಕು. ಮೊದಲು ಗೌತಮಿಯಲ್ಲಿ ಸಮಾಲೋಚನೆ ನಡೆಸಬೇಕು. ಅನಂತರ ನನ್ನ ತಮ್ಮ ದ್ರೋಣೋದನ ರಾಜನಲ್ಲಿ ಮಾತನಾಡಬೇಕು ಎಂದು ನಿರ್ಧರಿಸಿದೆ. ಈ ರಾಜ್ಯ, ಈ ಸಿಂಹಾಸನದ ರಕ್ಷಣೆ ವ್ಯವಸ್ಥೆಯನ್ನು ಗಂಭೀರವಾಗಿ ಯೋಚಿಸುವ ಸಮಯ ಸನ್ನಿಹಿತವಾಗಿದೆ ಎಂದು ನನ್ನ ಅಂತರಾತ್ಮ ಹೇಳುತ್ತಿತ್ತು. ಅಂದು ನಾನು ಗೌತಮಿಯನ್ನು ಹೊಸ ದೃಷ್ಟಿಯಿಂದ ನೋಡಿದೆ. ಇಲ್ಲಿಯವರೆಗೆ ಅವಳು ನನ್ನ ಮಗನ ತಾಯಿ, ನನ್ನ ಮನದನ್ನೇ ಮಾಯಿಯ ತಂಗಿ ಮಾತ್ರ ಆಗಿದ್ದಳು. ಇಂದು ಅವಳು ನನ್ನ ಮಗನ ತಾಯಿಯಾಗುವ ಸಾಧ್ಯತೆ ಉಳ್ಳ ಸ್ತ್ರೀಯಾಗಿಯೂ ಕಾಣುತ್ತಿದ್ದಳು. ಅವಳಿಂದಲೂ ವಿರೋಧವಿರಲಿಲ್ಲ. 8 ವರ್ಷಗಳ ಅನಂತರ ನನಗೆ ಅವಳಿಂದ ಮಗ ಹುಟ್ಟಿದ. ಅವನೇ ನಂದ.
1: ಇದೇ ಕಾರಣಕ್ಕೆ ಹೇಳೋದು ಮಕ್ಕಳ ಮನಸ್ಸು ನಿಷ್ಕಲ್ಮಶವಾದದ್ದು ಅಂತ. ಮಕ್ಕಳಲ್ಲಿ ನಾವು ದೇವರನ್ನ ಕಾಣೋದು ಇದೇ ವಿಷಯಕ್ಕೆ. ಅವರಿಗೆ ಈ ಜಾತಿ ಬಗ್ಗೆ ಗೊತ್ತಿರಲ್ಲ, ಈ ಧರ್ಮದ ಬಗ್ಗೆ ಗೊತ್ತಿರಲ್ಲ, ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ಬದುಕ್ತಾ ಇರ್ತಾರೆ. ಅವರ ಮನಸ್ಸಲ್ಲಿ ಈ ಮೇಲು ಕೀಳು, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತ ವಿಷಬೀಜವನ್ನ ಬಿತ್ಬಿಟ್ಟಿರ್ತೀವಿ. ಅಂತಹ ಸಮಯದಲ್ಲಿ ಅವರು ಕೂಡ ಬದಲಾಗ್ತಾರೆ. ಸಮಾಜ ಇರೋದೇ ಇದೇ ತರ ಅಂತ ಅವರು ಕೂಡ ಲೆಕ್ಕಾಚಾರ ಆಗ್ತಾರೆ. ಆದ್ರೆ ಇಲ್ಲಿ ಸಿದ್ಧಾರ್ಥನ ಮನಸ್ಸು ಎಲ್ಲಾ ಪ್ರಶ್ನೆಗಳಿಂದನೇ ಕೂಡಿರುತ್ತೆ. ಅದು ಯಾಕೆ ಈ ತರ, ಇದು ಯಾಕೆ ಈ ತರ, ಎಲ್ಲ ಒಂದೇ ತರ ಇಲ್ಲಲ್ಲ, ಎಲ್ಲಾ ಬೇರೆ ಬೇರೆ ರೀತಿಯಲ್ಲೇ ನನಗೆ ಕಾಣಿಸ್ತಿದೆ ಅಂತ ಆ ಪ್ರಶ್ನೆಗಳನ್ನ ತನ್ನ ತಾಯಿಗೆ ಕೇಳ್ತಾನೆ. ಅದಕ್ಕೆ ತಕ್ಕಂತೆ ಉತ್ತರನೂ ಕೂಡ ಅಮ್ಮ ಕೊಡ್ತಾಳೆ. ಆದ್ರೆ ಇಲ್ಲಿ ರಾಜನ ಲೆಕ್ಕಾಚಾರನೇ ಬೇರೆ ಆಗಿರುತ್ತೆ. ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಮುಂದೆ ಏನಾಗತ್ತೆ ಅನ್ನೋದನ್ನ ಕೆ ರಾಮಚಂದ್ರ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಧ್ಯಾ ಪೈರವರ ಬುದ್ಧ ಚರಿತ ಕಥಾ ಸಂಕಲನದಿಂದ ಆಯ್ದ ಕತೆಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ರಾಮಚಂದ್ರ ಸರ್ ಅವರು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು ಸಿದ್ಧಾರ್ಥನ ಬಾಲ್ಯದ ಬಗ್ಗೆ. ಸಿದ್ಧಾರ್ಥನು ತನ್ನ ತಾಯಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ತಾಯಿ ಅದಕ್ಕೆಲ್ಲ ಸಮಾಧಾನ ಮಾಡಿ ಉತ್ತರ ಕೊಡ್ತಾರೆ. ಅಲ್ಲಿ ತಂದೆಯು ಕೂಡ ಇವರ ಭವಿಷ್ಯದ ಬಗ್ಗೆ ಒಂದಿಷ್ಟು ಲೆಕ್ಕಾಚಾರ ಆಗ್ತಾ ಇರ್ತಾರೆ. ಮುಂದೆ ಏನಾಗತ್ತೆ, ಸಿದ್ಧಾರ್ಥ ದೊಡ್ಡವನಾದ ಮೇಲೆ ಯಾವ ರೀತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಾಣ್ತಾರೆ ಅನ್ನೋದನ್ನು ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
0: ಕೆಲವು ವರ್ಷಗಳು ಕಳೆದವು. ಸಿದ್ಧಾರ್ಥನಿಗೆ ಈಗ 15 ವರ್ಷಗಳು. ಅವನೀಗ ಹೆಚ್ಚು ಹೆಚ್ಚು ಅಂತರ್ಮುಖಿಯಾಗುತ್ತಿದ್ದ. ನನ್ನ ತಮ್ಮ ದ್ರೋಣೋದನ ರಾಜ ಮತ್ತು ಗೌತಮಿಯರ ಗಮನಕ್ಕೂ ಇದು ಬಂದಿತು. ಒಂದು ದಿನ ನನ್ನ ತಮ್ಮ ಒಂದು ಸಲಹೆ ನೀಡಿದ. ಅಣ್ಣ, ಒಬ್ಬ ಪುರುಷನಿಗೆ ತನ್ನ ಸಂತಾನವೇ ಪರಮಪ್ರಿಯವಾದದ್ದು. ನಾವು ಯಾಕೆ ಸಿದ್ಧಾರ್ಥನಿಗೆ ಮದುವೆ ಮಾಡಿಬಿಡಬಾರದು? ಸುಶೀಲೆಯಾದ ಯೋಗಕನ್ಯೆ ನಮ್ಮಲ್ಲಿಯೇ ಇದ್ದಾಳೆ. ಅತ್ತಿಗೆಗೆ ಈ ವಿಷಯ ತಿಳಿಸಿ ಮುಂದುವರಿಯಲು ಹೇಳು ಎಂದ. ಅರೆ, ಹೌದಲ್ಲ, ನನ್ನ ತಲೆಗೆ ಯಾಕೆ ಇದು ಹೊಳೆಯಲೇ ಇಲ್ಲ ಎನಿಸಿತು. ಆದರೆ ಗೌತಮಿ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಲು ಶಕ್ತಳಿರಲಿಲ್ಲ. ನಮಗೆ 2ನೇ ಮಗು ಹುಟ್ಟಿ ಕೇವಲ 1 ತಿಂಗಳಾಗಿತ್ತು. ಹೌದು, ನಮಗೊಬ್ಬ ಪುತ್ರಿಯ ಜನನವಾಗಿತ್ತು. ಹೆಸರು ಸುಂದರಿ ನಂದ. ಆದರೂ ಮದುವೆ ವಿಷಯ ಕೇಳಿ ಅವಳು ಉತ್ಸಾಹಿತಳಾದಳು. ನನಗೆ ಒಬ್ಬಳು ತಂಗಿ ಇದ್ದಳು, ಅವಳ ಹೆಸರು ಪಾಮಿತಾ. ಅವಳನ್ನು ಕೋಲಿ

0: ರಾಜ್ಯದ ರಾಜನಿಗೆ ವಿವಾಹ ಮಾಡಿಕೊಡಲಾಗಿತ್ತು. ಅವಳ ಪತಿಯ ಹೆಸರು ರಾಜ ದಂಡಪಾಣಿ. ರಾಮಗ್ರಾಮ ಕೋಲಿಯಾದ ರಾಜಧಾನಿ. ಇಲ್ಲಿಗೂ ನಮ್ಮ ಕಪಿಲವಸ್ತುವಿಗೂ ಒಂದು ದಿನದ ಪ್ರಯಾಣದ ಹಾದಿ. ನಮ್ಮೆರಡು ರಾಜ್ಯಗಳ ಮಧ್ಯೆ ರೋಹಿಣಿ ನದಿ ಹರಿಯುತ್ತಿತ್ತು. ಇದು ನಮ್ಮನ್ನು ಬೇರ್ಪಡಿಸಿರಲಿಲ್ಲ. ಮಹಾರಾಣಿ ಮಹಾಪ್ರಜಾಪತಿಯ ಸಲಹೆಯಂತೆ ಮಹಾರಾಣಿ ಪಾಮಿತಾ ತಮ್ಮ ಅರಮನೆಯಲ್ಲಿ ಒಂದು ಉತ್ಸವ ಏರ್ಪಡಿಸಿದ್ದಳು. ವಿವಾಹಯೋಗ್ಯ ರಾಜಕುಮಾರಿ, ರಾಜಕುಮಾರ ಮತ್ತು ಮಂತ್ರಿ ಸೇನಾಧಿಪತಿಗಳ ಮಕ್ಕಳಿಗೆ ಆಮಂತ್ರಣ ಹೋಗಿತ್ತು. ಅವರಿಗಾಗಿ ನಾನಾ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಒಂದು ದಿನ ಪೂರ್ತಿಯ ಸ್ಪರ್ಧೆ, ಆಮೋದ ಪ್ರಮೋದಗಳ ನಂತರ ದಿನದ ಕೊನೆಯಲ್ಲಿ ಗೆದ್ದವರಿಗೆ ಬಹುಮಾನ ನೀಡುವುದಿತ್ತು. ಸಹಜವಾಗಿ ಸಿದ್ಧಾರ್ಥ ಬಹುತೇಕ ಬಹುಮಾನಗಳನ್ನು ಗೆದ್ದ. ಹಾಗೆಯೇ ಮಹಾರಾಜ ದಂಡಪಾಣಿ ಮತ್ತು ಮಹಾರಾಣಿ ಪಾಮಿತಾರ ಮಗಳು ಯಶೋಧರೆ ಬಹಳಷ್ಟು ಬಹುಮಾನಗಳನ್ನು ಗೆದ್ದು ಮೊದಲನೆಯ ಸ್ಥಾನ ಪಡೆದಳು. ಅಂದು ಅವರಿಬ್ಬರನ್ನು ಪರಿಚಯಿಸಲಾಯಿತು. ಗೌತಮಿ ಮತ್ತು ಪಾಮಿತರ ರಹಸ್ಯ ಯೋಜನೆಗೆ ನಾಂದಿ ಬಿತ್ತು. ಇದೇ ಕಾರಣವಾಗಿ ಸಿದ್ಧಾರ್ಥ ಮತ್ತು ಯಶೋಧರೆಯರು ಆಗಾಗ ಭೇಟಿಯಾಗುವಂತೆ ಯೋಜನೆಗಳಾದವು. ಯಶೋಧರೆ ಕರುಣಾಮಯಿ, ಕೋಮಲೆ, ಸೂಕ್ಷ್ಮಗ್ರಾಹಿ, ಹಿರಿಯರಲ್ಲಿ ಗೌರವ ಉಳ್ಳವಳು. ಸಿದ್ಧಾರ್ಥನಿಗೆ ಇವಳ ಈ ಸದ್ಗುಣಗಳು ಮೆಚ್ಚುಗೆಯಾದವು. ಒಂದು ದಿನ ಗೌತಮಿ ಸಿದ್ಧಾರ್ಥನನ್ನು ಎದುರಿಗೆ ಕುಳ್ಳಿರಿಸಿಕೊಂಡು, ಮಗು, ನಿನಗೆ ಯಶೋಧರೆ ಮೆಚ್ಚುಗೆಯಾ? ತುಂಬ ಮೆಚ್ಚುಗೆಯಮ್ಮ, ಅವಳು ಸುಗುಣಗಳ ಗಣಿ. ಅವಳು ಒಕ್ಕ ಮನೆಗೆ ಸೌಭಾಗ್ಯ ತರುತ್ತಾಳೆ. ಆ ಸೌಭಾಗ್ಯ ನಮ್ಮ ಮನೆಗೆ ಬರಬೇಕೆಂಬುದು ನಮ್ಮೆಲ್ಲರ ಇಚ್ಛೆ ಎಂದಳು. ಸಿದ್ಧಾರ್ಥ ಪ್ರಶ್ನಾರ್ಥಕವಾಗಿ ಅವಳನ್ನು ನೋಡಿದ. ಮಗು, ನೀನೀಗ ವಿವಾಹ ಯೋಗ್ಯನಾಗಿರುವೆ. ನಿನ್ನ ತಂದೆಗೆ ವಯಸ್ಸಾಗುತ್ತಿದೆ. ಅವರಿಗೆ ನಿನ್ನ ವಿವಾಹ ನೋಡುವ ಆಸೆ ಇದೆ. ಮಗು, ನೀನೀಗ ವಿವಾಹ ಯೋಗ್ಯನಾಗಿರುವೆ. ನಿನ್ನ ತಂದೆಗೆ ವಯಸ್ಸಾಗುತ್ತಿದೆ. ಅವರಿಗೆ ನಿನ್ನ ವಿವಾಹ ನೋಡುವ ಆಸೆ ಇದೆ ಎಂದಳು. ಸಿದ್ಧಾರ್ಥ ಎದುರುತ್ತರಿಸಲಿಲ್ಲ. ಗೌತಮಿ ನಾನು ವಿಶ್ರಮಿಸುತ್ತಿದ್ದ ಬಿಸಿಲು ಮಚ್ಚಿಗೆಗೆ ಓಡುತ್ತಲೇ ಬಂದಳು. ಹರ್ಷದಿಂದ ಬೀಗುತ್ತಿದ್ದ ಅವಳ ಮುಖ ನೋಡಿ ನನಗೆ ವಿಷಯ ತಿಳಿದು ಹೋಯಿತು. ಹಾ, ಕೊನೆಗೂ ಸಿದ್ಧಾರ್ಥ ಐಹಿಕ ಜಗತ್ತಿನಲ್ಲಿರಲು ಒಪ್ಪಿದ್ದಾನೆ. ಮದುವೆ ಆಗುತ್ತದೆ, ಮಕ್ಕಳಾಗುತ್ತವೆ. ಇವುಗಳ ಮೋಹದಲ್ಲಿ ಅವನು ನನ್ನಂತೆ ಬಂದಿಯಾಗುತ್ತಾನೆ. ಒಂದು ಕ್ಷಣ ನನಗೆ ಮಹರ್ಷಿ ಅಸಿತರ ನೆನಪಾಯಿತು. ನಾನು ಅಲ್ಲಿಯೇ ಎದೆಯುಬ್ಬಿಸಿ, ಮಹರ್ಷಿಗಳೇ, ನಾನು ಗೆದ್ದೆ, ನೀವು ಸೋತಿರಿ ಎಂದೆ. ಆದರೆ ವಿಧಿ ನಗುತ್ತಿರುವುದು ನನಗೆ ಕಾಣಲೇ ಇಲ್ಲ. ಏಕೆಂದರೆ ನನಗೆ ಸಿಕ್ಕಿದ ಸೊಸೆಯು ಇದೇ ಆದಿಯ ಪತಿಗಳಾಗಿದ್ದಳು ಎಂಬುದು ನನಗಾಗ ಗೊತ್ತಿರಲಿಲ್ಲ. ಸಿದ್ಧಾರ್ಥ ಯಶೋಧರೆಯರ ವಿವಾಹಕ್ಕೆ ಇಡೀ ಕಪಿಲ ವಸ್ತು ಶೃಂಗಾರಗೊಂಡಿತು. ನಾನು ಉಡುಗೊರೆಯಾಗಿ ಅವರಿಗೆ 3 ಅರಮನೆಗಳನ್ನು ನೀಡಿದೆ. ಮೊದಲನೆಯದು ಪರ್ವತಾವಳಿಗಳ ತಪ್ಪಲಲ್ಲಿ ಬೇಸಿಗೆ ಕಾಲಕ್ಕೆಂದೇ ತಯಾರಾದ ಕಪಿಲ ವಸ್ತುವಿನ ಅರಮನೆ. ಅನಂತರ ರೋಹಿಣಿ ನದಿಯ ಮಧ್ಯದ ಅರಮನೆ. ಇದು ಹಣ್ಣಿನ ತೋಟಗಳಿಂದ ಆವೃತ್ತವಾಗಿತ್ತು. ಮೂರನೆಯದು ನನ್ನ ಅರಮನೆಯ ಸಮೀಪವೇ ಇತ್ತು. ಒಂದು ವೇಳೆ ಸಾವು ಬಂದರೆ ನನಗೆ ನನ್ನ ಪುತ್ರನ ತೊಡೆಯ ಮೇಲೆ ಪ್ರಾಣ ಬಿಡುವ ಮಹದಿಚ್ಛೆ ಇತ್ತು. ವಿಚಿತ್ರ ಎಂದರೆ ಈ 3 ಅರಮನೆಗಳ ಮಧ್ಯದಲ್ಲಿ ನನ್ನ ಮಗನ ನಿಯತಿ ಕಾದು ನಿಂತಿದ್ದಳು ಎಂಬ ಅರಿವೇ ನನಗಿರಲಿಲ್ಲ. ಮದುವೆಯ ಕಾರ್ಯಕ್ರಮಗಳಲ್ಲಿ ಹೆಣ್ಣನ್ನು ಮನೆ ತುಂಬಿಸಿಕೊಳ್ಳುವುದು ಒಂದು ಶಾಸ್ತ್ರ. ಮಹಾರಾಣಿ ಗೌತಮಿ ಯಶೋಧರೆಯನ್ನು ಕೇಳಿದಳು, ಮಗಳೇ, ನಿನಗೇನು ಉಡುಗೊರೆ ಬೇಕು? ಯಶೋಧರೆ ಮುಖ ಎತ್ತದೆ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದಳು, ಈ ರಾಜ್ಯದ ದೀನದಲ್ಲಿತರ ಕಣ್ಣೀರು ಒರೆಸುವ ಸೌಭಾಗ್ಯ ನೀಡಿದರೆ ಸಾಕು. ಮಹಾರಾಣಿ ನನ್ನತ್ತ ನೋಡಿ, ಹಾಗೆಯೇ ಆಗಲಿ, ದುಃಖಿತರಿಗೆ ಆಸರಿಯಾಗು, ನಿನ್ನ ಪತಿಯ ಆಶಯವೂ ಅದೇ ಎಂದಳು. ಅಂದು ರಾತ್ರಿ ಸಿದ್ಧಾರ್ಥ ಅವಳಿಗೆ ಹೇಳಿದನಂತೆ, ಪ್ರಿಯೆ, ಭೌತಿಕ ಸುಖಗಳಿಂದ ಆನಂದ ಸಿಕ್ಕುವುದಿಲ್ಲ. ದಾರಿದ್ರ್ಯ, ದುಃಖ, ಸಂಕಟಗಳ ಮೂಲಕ್ಕೆ ಹೋಗಿ ಅದನ್ನೇ ಕಡಿದು ಹಾಕಬೇಕು. ಒಂದು ದಿನದ ಆಹಾರದಿಂದ ಹಸಿವು ತಣೆಯಬಹುದು, ಆದರೆ ಹಸಿವಿನ ಮೂಲವಾದ ಕರ್ಮ ಕಳೆಯುವುದಿಲ್ಲ. ನಾನು ಕರ್ಮದ ಮೂಲ ಕಂಡುಹಿಡಿಯಲು ಅದರಿಂದ ಬಿಡುಗಡೆ ಹೊಂದುವ ಮಾರ್ಗ ಹುಡುಕಲು ಬಯಸುತ್ತೇನೆ. ನೀನು ನನ್ನನ್ನು ಬೆಂಬಲಿಸುವೆಯಾ? ಅವಳು ಅವನ ಹಸ್ತಗಳ ಮೇಲೆ ತನ್ನ ಹಸ್ತಗಳನ್ನಿಟ್ಟು, ಆರ್ಯ, ನನಗೆ ನಿನ್ನ ಈ ವಿಚಾರದ ಬಗ್ಗೆ ಬಹಳ ಹಿಂದಿನಿಂದಲೇ ಗೊತ್ತಿತ್ತು. ನನಗೆ ಮಾತ್ರವಲ್ಲ, ನನ್ನ ಹೆತ್ತವರಿಗೂ ತಿಳಿದಿತ್ತು. ನಾನು ನಿನ್ನ ಆಶಯಕ್ಕೆ ಎಂದೂ ಅಡ್ಡಿ ಬರುವುದಿಲ್ಲ. ನನ್ನಿಂದ ಯಾವ ರೀತಿ ಸಹಾಯ ಬೇಕಾದರೂ ಮಾಡುತ್ತೇನೆ. ಇದು ಯಶೋಧರೆಯ ಕಾಣಿಕೆ ಎಂದು ಉತ್ತರಿಸಿದಳಂತೆ. ಹೀಗೆಂದು ಗೌತಮಿ ನನಗೆ ಹೇಳಿದಳು. ಹಾಗೆ ಹೇಳುತ್ತಿದ್ದಾಗ ಅವಳ ಕೆನ್ನೆಗಳ ಮೇಲೆ ಕಣ್ಣೀರು ಧಾರಿಯಾಗಿ ಹರಿಯುತ್ತಿತ್ತು. ಸ್ವಾಮಿ, ಇದು ನಿಯತಿ, ಇದು ವಿಧಿ. ಈಗ ಅವನನ್ನು ಬಂಧಿಸಿಡುವಂತಹದ್ದು ಈ ಜಗತ್ತಿನಲ್ಲಿ ಏನೂ ಇಲ್ಲ. ನನ್ನ ಅಕ್ಕನ ಬಲಿದಾನ ಸಾರ್ಥಕವಾಯಿತು ಎಂದಳು. ಇಲ್ಲಿಯವರೆಗೆ ಈ 16 ವರ್ಷಗಳಲ್ಲಿ ಒಂದು ಬಾರಿಯೂ ಅವಳು ಇಂತಹ ಮಾತನ್ನು ಆಡಿರಲಿಲ್ಲ. ಆಶ್ಚರ್ಯವೆಂದರೆ ಈ ಬಾರಿ ನನಗೆ ದುಃಖವಾಗಲಿಲ್ಲ, ಭಯವಾಗಲಿಲ್ಲ. ಒಂದು ಮಗುವಾಗಲಿ ಪುತ್ರ ವ್ಯಾಮೋಹದಲ್ಲಿ ದಾರಿಗೆ ಬರುತ್ತಾನೆ ಎಂದಿತು ಮನಸ್ಸು.
1: ಹಾ

0: ಆ ಸಮಯವೂ ಬಂತು. ಯಶೋಧರೆ ಗರ್ಭವತಿ ಎಂಬ ಸುದ್ದಿ ಬಂತು.
1: ತಂದೆ ತಾಯಿ ಆಸೆಯಂತೆ ಸಿದ್ಧಾರ್ಥ ಮದುವೆ ಆಗ್ತಾರೆ. ಇಲ್ಲಿ ಸಿದ್ಧಾರ್ಥನ ಯೋಚನೆಗೆ ತಕ್ಕಂತೆ ಯಶೋಧರೆಯ ಯೋಚನೆಯೂ ಕೂಡ ಅದೇ ಆಗಿರುತ್ತೆ. ರಾಜ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಬೇಕು, ಎಲ್ಲರನ್ನು ಕೂಡ ಸರಿಸಮಾನವಾಗಿ ಕಾಣಬೇಕು, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆಯಿಂದ ಜೀವನ ನಡೆಸಬೇಕು ಅನ್ನೋದೇ ಇವರ ಆಸೆ ಆಗಿರುತ್ತೆ. ಅಂತಹ ಸಮಯದಲ್ಲಿ ಒಂದಿಷ್ಟು ಬದಲಾವಣೆಗಳು ಕೂಡ ಆಗ್ತವೆ. ಬುದ್ಧ ಜೀವನದುದ್ದಕ್ಕೂ ನೊಂದವರ ಬಾಳಿಗೆ ಬೆಳಕಾದವರು, ಸಮಾಜದಲ್ಲಿ ತುಡಿತಕ್ಕೊಳಗಾದವರ ಕಣ್ಣೀರ ಒರೆಸಿದವರು, ದ್ವೇಷ ಅಸೂಯೆಗಳನ್ನು ನಿರ್ನಾಮ ಮಾಡಿ ಸಮಾಜದಲ್ಲಿ ಪ್ರೀತಿಯ ಚಿಲುಮೆಯನ್ನ ಉಕ್ಕಿಸಿದವರು ಬುದ್ಧ. ಅವರ ಜೀವನದ ಯಶೋಗಾಥೆ ಬಗ್ಗೆ ಕೆ ರಾಮಚಂದ್ರ ಸರ್ ಅವರು ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಾಳಿನ ಸಂಚಿಕೆಯಲ್ಲೂ ಕೂಡ ಇದನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕ್ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ. ಇದೇ May 29 ಶುಕ್ರವಾರ ಬೆಳಗ್ಗೆ 11 ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ ಎಲ್ಲರಿಗೂ, ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಎಸ್, ಇವತ್ತಿನ ಟಾಪಿಕ್ ಏನೂ ಇಲ್ಲ, ತುಂಬ ಸೂಪರ್ ಆಗಿರುವಂತಹ ಟಾಪಿಕ್ಕೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದ ರೆಬೆಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅವರ ಜನ್ಮದಿನ. ಸೊ ಈ ಒಂದು ಪ್ರಯುಕ್ತಕ್ಕೆ ನೀವು ಕೂಡ ಅವರು ನಟಿಸಿರುವಂತಹ ಚಿತ್ರದ ಗೀತೆಗಳನ್ನು ಹಾಡ್ಬೋದು. ಎಸ್, ಇವತ್ತು ಅಂಬರೀಷ್ ಅವರ 74 ಜನ್ಮದಿನ ಇವತ್ತು ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ, ಹಲೋ,

0: ಎಸ್, ಕರೆ ಕಟ್ ಆಯ್ತು. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ.
1: ಫಸ್ಟ್ ಕಾಲರ್.
0: ಸೂಪರ್ ಕಲ್ಪನಾ ಅವರೇ, ತಿಂಡಿ ಆಯ್ತಾ?
1: ತಿಂಡಿ ಆಗಿದೆ ಮೇಡಮ್, ತಿನ್ಬೇಕು ಪುಳಿಯೋಗರೆ, ಶುಕ್ರವಾರ ಪೂಜೆ ಮಾಡಿ ತಿನ್ನೋದು.
0: ಸೂಪರ್ ಸೂಪರ್. ಓಕೆ ಕಲ್ಪನಾ ಅವರೇ, ಇವತ್ತು ಅಂಬರೀಶ್ ಅವರ ಜನ್ಮದಿನ.
1: ಜನ್ಮದಿನ,
0: ಹೌದು,
1: ಅಂಬರೀಶ್ ಅವರ ಜನ್ಮದಿನ ಶುಭಾಶಯಗಳು.
0: ಓಕೆ ಓಕೆ, ಅವರ ಒಂದು ಹಾಡು.
1: ಹಾ ಮೇಡಮ್. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರ ಆ ಗಮನ, ಈ ಭೂತಾಯಿ ಋತುಗಾನ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿರದೆ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ. ಪ್ರಿಪೇರ್ ಆಗಿಲ್ಲ ಮೇಡಮ್, ಅದು ಫಸ್ಟ್ ಕಾಲ ಸಿಗುತ್ತೆ ಅಂತ ಗೊತ್ತಾಗ್ಲಿಲ್ಲ.
0: ಓಕೆ ಓಕೆ, ಥ್ಯಾಂಕ್ ಯು ಕಲ್ಪನಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್
0: ಯು. ಓಕೆ ಕಲ್ಪನಾ ಅವರು ಒಂದು ಸುಂದರವಾದ ಹಾಡನ್ನ ಹಾಡಿದ್ದಾಯ್ತು ಅಂಬರೀಶ್ ಅವರ ನಟನೆಯ ಚಿತ್ರದಿಂದ. ಸೊ ಈಗ ಮತ್ತೊಂದು ಕಾಲರ್ ರೆಡಿ ಇದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
2: ಹಲೋ,
0: ನಮಸ್ತೆ.
2: ಹಾ ನಮಸ್ಕಾರ ಮೇಡಮ್.
0: ನಮಸ್ತೆ ಮಹೇಶ್ ಅವರೇ.
2: ಹಾ ಹೇಳಿ ಮೇಡಮ್.
0: ಆಯ್ತಾ ತಿಂಡಿ?
2: ಇಲ್ಲ ಮೇಡಮ್, ಆಗಿಲ್ಲ.
0: ಓಕೆ, ಇವತ್ತು
2: ಅಂಬರೀಶ್ ಅವರಿಗೆ ಹುಟ್ಟುಹಬ್ಬದ ಗೌರವ ಪೂರ್ಣ ನಮನಗಳು.
0: ಓಕೆ ಯೆಸ್, ನೀವು ಅವರ ಅಭಿಮಾನಿ ಅಂತ ಗೊತ್ತು ನಮಗೆ. ಹಾಡಿಪ್ಪ, ಯಾವ ಹಾಡನ?
2: ಎಲ್ಲ ಚಿತ್ರಗಳು ಎಲ್ಲರ ಅಭಿಮಾನಿ ನಾನು. ಆದ್ರೂ ಎಲ್ಲ ತರ ಇದು ಬರುತ್ತಲ್ಲ ಮೇಡಮ್.
0: ಖಂಡಿತ
2: ಅವರು ಇವ್ರು ಅಂತ ಇರಲ್ಲ.
0: ಖಂಡಿತ ಖಂಡಿತ,
2: ಅವ್ರದೊಂದು ಸಾಂಗ್ ಹೇಳ್ಬಿಡ್ತೀನಿ ಮೇಡಮ್.
0: ಹಾಡಿ ಹಾಡಿ.
2: ಸಂತಸದ ಜನ್ಮದಿನ ಜೇನಿನ ಹೊಳೆಯಾಗಿ, ಈ ನಿನ್ನ ಬಾಳೆಲ್ಲ ಹಾಯಾಗಲಿ, ಆಸೆ ಹೂವಾಗಿ ಹೂವು ಹಣ್ಣಾಗಿ, ಎಂದೆಂದು ಆನಂದ ತರಲಿ. ಸಂತಸದ ಜನ್ಮದಿನ ಜೇನಿನ ಹೊಳೆಯಾಗಿ, ಜೀವನ ಚೆನ್ನುವಾದ ಹಾಡಾಗಲಿ, ಅದರಲ್ಲಿ ಅನುರಾಗ ಶ್ರುತಿ ಸೇರಲಿ. ಸ್ನೇಹದ ಹೂವು ಬಾಡದೆ ಇರಲಿ, ಹರುಷದ ಸೌಗಂಧ ಚೆಲ್ಲಿ. ಚೈತ್ರವು ನೂರಂದು ನಿನಗಾಗಲಿ, ನಮ್ಮಯ ಹಾರೈಕೆ ನಿಜವಾಗಲಿ. ನಡೆಯುವ ದಾರಿ ನೆರಳಲ್ಲಿ ಸಾಗಿ, ನೋವೆಲ್ಲ ದೂರಾಗಿ ಹೋಗಲಿ. ಮನದಲ್ಲಿ ಸವಿಯಾದ ಸುಗು ತುಂಬಿದೆ, ಈ ಹಬ್ಬ ನಮಗೆಲ್ಲ ಸುಖ ತಂದಿದೆ. ಹುರ್ರೈ, ಸಂತಸದ ಜನ್ಮದಿನ ಜೇನಿನ ಹೊಳೆಯಾಗಿ, ಈ ನಿನ್ನ ಬಾಳಲ್ಯ ಹಾಯಾಗಲಿ.
0: ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಮಹೇಶ್ ಅವರು ಜಗ್ಗು ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
3: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
0: ನಮಸ್ತೆ ಉಮಾ ಅವರೇ, ತಿಂಡಿ ಆಯ್ತಾ? ನಮ್ದಿವತ್ತು ಉಪ್ಪಿಟ್ಟು, ಬಿಸಿ ಬಿಸಿ ಉಪ್ಪಿಟ್ಟು.
3: ಓಕೆ ಅಮ್ಮ, ಅಂಬರೀಶ್ ಅವ್ರದ್ದು ಹುಟ್ಟಿದಬ್ಬ.
0: ಖಂಡಿತ
3: ಇಲ್ಲ, ಸವಿ ನೆನಪು
0: ಗೌರವ ಪೂರ್ವ
3: ಅಷ್ಟೇ. ಅಂಬರೀಶ್ ಅವ್ರದ್ದು ಒಂದ್ ಹಾಡು ತಗೊಂಡಿದ್ದೀನಮ್ಮ.
0: ಹಾಡಿ ಹಾಡಿ.
3: ಎಲ್ಲಾ ತವರಿಂದ ಒಂದು ಹಾಡಿದು. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೂ, ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೂ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೂ, ಹೆಣ್ಣಿನ ಜನುಮ ಕಡೆಯವರೆಗೂ, ಮಣ್ಣಿನ ಮಮತೆ ಇರು ಮರೆಯವರೆಗೂ. ತುಂಬಾ ನೆನ್ ಬರುತ್ತಮ್ಮ.
0: ಹೌದು ಹೌದು,
3: ತುಂಬಾ ಚೆನ್ನಾಗೂ ಇದೆ ಹಾಡು, ಅರ್ಥ ಗರ್ಭಿತ ಇದೆ.
0: ಖಂಡಿತ ಖಂಡಿತ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಹಾ ಉಮಾ ಅವರು ಕರೆ ಮಾಡಿ ಮಿಡಿದ ಹೃದಯಗಳು ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
4: ಹಲೋ, ನಮಸ್ತೆ. ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಸಂಕಪ್ಪ ಅವರೇ.
4: ಇವತ್ತು ಯಾವ್ದ ಪಾಠ ಓದ್ಕೊಂಡಿದ್ದೆ ಅಂಬರೀಶ್ ಮೇಡಮ್? ಅಂಬರೀಶ್.

0: ನಾನು ಯೋಚನೆ ಮಾಡಿದೆ ಏನು ಹಿಂದಿರ ಕಡೆ ಇವತ್ತು ಪಾಠ ಬೇರೆ ಕೊಟ್ಟಿದಾರಲ್ಲ ಅಂತ.
1: ಈಗ
0: ಕೊನೆಗೆ ನಾನು ಅಂಬರೀಶರ ಹುಟ್ಟ ಹಬ್ಬ
1: ಸಡನ್ ಆಗಿ ಚೇಂಜ್ ಆಯ್ತು.
0: ಹುಟ್ಟುಹಬ್ಬದ ಹಾರ್ದಿಕವಾದ ಶುಭಾಶಯ ಹೇಳ್ತಾ ಅವರು ಅನೇಕ ಚಿತ್ರಗಳು ಅಭಿನಯಿಸಿದ್ದಾರೆ ನನಗೆ, ಅದರಲ್ಲೂ ಮಂಡ್ಯದ ಗಂಡು ದಿಗ್ಗಜರು ಆಮೇಲೆ ಅಣ್ಣವರ ಚಿತ್ರ ರಾಜ್ಕುಮಾರ್ ಜೊತೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಪಿಕ್ಚರ್. ಅದರಲ್ಲಿ ನಾನು ಈಗ ಸೋಲಿಲ್ಲದ ಸರದಾರ ಚಿತ್ರದಿಂದ ಒಂದು ಹಾಡು ತಗೊಂಡಿದ್ದೀನಿ. ಕನ್ನಡ ಕನ್ನಡ ರೋಮಾಂಚನ ಈ ಕನ್ನಡ ಕನ್ನಡ ಕಸ್ತೂರಿ ನಡೆಯಿದು ಪೂಜಿಸು ಚಿಂತಿಸು ಚಿಂತಿಸು ಈ ಕನ್ನಡ ಮಣ್ಣು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಕಣ್ಣು ಹೆಣ್ಣಿನ ಜನ್ನನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಧನ್ಯವಾದಗಳು.
1: ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು.
1: ಓಕೆ, ಸಂಕಪ್ಪ ಅವರು ಸೋಲಿಲ್ಲದ ಸರದಾರ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಊಟ ಆಯ್ತಾ?
2: ಆಯ್ತು ಮೇಡಮ್.
1: ಓಕೆ, ಇವತ್ತಿನ ಟಾಪಿಕ್ ಅಲ್ಲಿ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಮೇಡಮ್. ನಮಗೆ ತುಂಬಾ ನೆಚ್ಚಿನ ನಟ ಅಂಬರೀಶ್ ಅವರ ಹುಟ್ಟುಹಬ್ಬ.
1: ಓಕೆ ಓಕೆ,
2: ಅದಕ್ಕೆ ಶುಭಾಶಯಗಳು.
1: ಓಕೆ
2: ಮೇಡಮ್, ನನಗೆ ತುಂಬಾ ಇಷ್ಟವಾದ ಹಾಡು ಇದು, ನಾಗರ ಹೊಳೆ ಚಿತ್ರದ್ದು. ಈ ಹಾಡಿನ ಬಗ್ಗೆ ಒಂದ್ ಸಣ್ಣ ಪ್ರೀತಿಯ ಜಗಳ ಇತ್ತಂತೆ ಮೇಡಮ್, ವಿಷ್ಣುವರ್ಧನ್ ಮತ್ತೆ ಬಾಬು ಅಂಬರೀಶ್ ಅವ್ರ ಮಧ್ಯೆ. ವಿಷ್ಣುವರ್ಧನ್ ಅವರು, ಲೋ ಬಾಬು ನನಗೆ ಹಾಕದಲ್ವೇನೋ ಈ ಹಾಡು, ಹೋಗಿ ಹೋಗಿ ಅಂಬರೀಶ್ ಹಾಕಿದ್ಯಾ ಅಂತ ಜಗಳ ಮಾಡ್ತಿದ್ರಂತೆ ಇದೊಂದು. ಮತ್ತೆ ಕಿಲಾಡಿ ಜೋಡಿಲ್ ಒಂದು ಮೇಡಮ್, ಅದು ಆಡಬೇಕು ಕರಾಟೆ ಆಡಬೇಕು ಅಂತ ಅಂಬರೀಶ್ ಕೊಟ್ಟಿದ್ರಂತ ಅದರಲ್ಲೂ ಕೂಡ. ಹಂಗಾಗಿ ಬಾಬು ಅವ್ರ ಹತ್ರ ಪ್ರೀತಿಯಿಂದ ನನಗ್ ಕೊಡೋದಲ್ಲಿ ಏನೋ ಹೋಗಿ ಹೋಗಿ ಅಂಬಿ ಕೊಟ್ಟಿದ್ಯಾ ಅಂತ ಅಂದ್ರೆ ತುಂಬಾ ಜನಪ್ರಿಯ ಆಯ್ತಲ್ಲ, ಹಂಗಾಗಿ ಅದೊಂದು ತುಣುಕು ಆಡ್ಬಿಡ್ತೀನಿ ಮೇಡಮ್.

0: ಹಾಡು.
1: ಓಕೆ ಸೂಪರ್, ತುಂಬಾ ಅರ್ಥಪೂರ್ಣವಾದ ಹಾಡಿದು ಅಂತ ಹೇಳ್ಬೋದು.
0: ಖಂಡಿತ ಮೇಡಮ್, ಇದೊಂದು ಅದ್ಭುತವಾದ ಹಾಡು, ಮತ್ತೆ ಆ ಕಾಲದಲ್ಲಿ ತುಂಬಾ ಜನಪ್ರಿಯ ಆಗಿತ್ತು ಮೇಡಮ್. ಇದು ರವಿ ಅವರ ಹಾಡಿರೋದು, ನಿರ್ದೇಶಕ KSL ಸ್ವಾಮಿ ಅವರು. ತುಂಬಾ ಅಪರೂಪದ ಹಾಡು ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
0: ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ತಂದೂ ಕೂಡ
1: ಎಸ್ ಸೋಮಶೇಖರ್ ಸರ್ ಅವರು ಕರೆ ಮಾಡಿ ನಾಗರಹೊಳೆ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ ಹಲೋ
2: ಶ್ವೇತಾ,
1: ನಮಸ್ತೆ.
2: ಗುಡ್ ಮಾರ್ನಿಂಗ್ ಶ್ವೇತಾ.
1: ಗುಡ್ ಮಾರ್ನಿಂಗ್ ಕುಸುಮ ಅವರೇ. ತಿಂಡಿ ಆಯ್ತಾ?
2: ತಿಂಡಿ ತರಕಾರಿ ಉಪ್ಪಿಟ್ಟು.
1: ಓಕೆ
2: ಆಯ್ತು.
1: ಓಕೆ ಸೂಪರ್. ಕುಸುಮ ನಮ್ದು ಆಯ್ತು ಇವತ್ತು ಉಪ್ಪಿಟ್ಟು.
2: ನಿಮ್ದು ಉಪ್ಪಿಟ್ಟಾ?
1: ಹೌದು ಹೌದು. ಓಕೆ ಕುಸುಮ ಅವರೇ, ಇವತ್ತು ಅಂಬರೀಷ್ ಅವರ ಜನ್ಮದಿನ.
2: ಅಂಬರೀಷ್ ಆಡಾ?
1: ಹೌದು.
2: ನಾನು ಅದಕ್ಕೆ ರೆಡಿನೇ ಆಗಿರ್ಲಿಲ್ಲಲ್ಲಪ್ಪ.
1: ಹೌದು, ಸಿಲೆಬಸ್ ನಂಗೂ ಗೊತ್ತಾಗಿಲ್ಲ. ಅಯ್ಯಯ್ಯೋ, ಹೌದಲ್ವಾ, ಇವತ್ತು ಅಂಬರೀಷ್ ಅವ್ರದ್ದು ಜನ್ಮದಿನ ಅಂತ ಹೇಳಿ ಚೇಂಜ್ ಮಾಡ್ಬಿಟ್ಟೆ
2: ನಾನು ದುರಂತದ್ದು.
1: ಓಕೆ ಅದಕ್ಕೆ

0: ನನ ಅಂತ ಇದೆ.
1: ಹೌದಾ?
0: ಹೌದು, ಹೃದಯ ಆಡಿತದಲ್ಲಿ ರಾಜ್ಕುಮಾರ್ ಆಡಿದಾರಲ್ವಾ ಇದು
1: ಹೆಸರಿಗೆ. ಓಕೆ, ನಾನು ಕನ್ಫ್ಯೂಸ್ ಆದ್ನ ಅಂತ.
0: ಹೌದು, ಆದ್ರೆ
1: ಆಕ್ಚುಲಿ ರಮೇಶ್ ಅವರು ಹಾಗೆ ಮಾಲಶ್ರೀ ಅವರು ಅಭಿನಯಿಸಿದ್ದು.
0: ಅಂಬರೀಶ್ ಅವ್ರದ್ದು ಫೇಮಸ್ ಫಿಲಮ್ ಚಳಿ ಚಳಿ ಹಾಡ್ಬೋದಾ?
1: ಆಡಿ ಆಡಿ.
0: ಚಳಿ ಚಳಿ ತಾಳೆನು ಈ ಚಳಿಯ, ಗೆಳೆಯನೆ ಬಾರೆಯ ನೀ ಸನಿಯ, ಓಹೋ ಓಹೋ

0: செல்லி செல்லி தாழி நீ செல்லியா கே நாச்சுவே ஏகே எல்லோ நோடுவே ತನ್ನು ತನ್ನು ಬೆರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ ಸಾಕು ರಕ್ಷ.
1: ಓಕೆ ಕುಸುಮಾರೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ ಶ್ವೇತಾ, ಧನ್ಯವಾದಗಳು. ಟಾಪಿಕ್ ಚೇಂಜ್ ಮಾಡ್ಬಿಟ್ಟಿದ್ದೀರಾ?
1: ಎಸ್ ಎಸ್. ಓಕೆ ಮಾ, ಥ್ಯಾಂಕ್ ಯು,
0: ಥ್ಯಾಂಕ್ ಯು.
1: ಎಸ್, ನಮ್ಮ ಕುಸುಮ ಅವರು ಏನ್ರಿ ಶ್ವೇತಾ ಟಾಪಿಕ್ ಚೇಂಜ್ ಮಾಡೋಣ ಅದಕ್ಕೆ ಪ್ರಿಪೇರ್ ಆಗಿದೆ ಅಂತ ಅಂತ ಇದ್ರು. ನಮಗೂ ಕೂಡ ಆ ಸಿಲೆಬಸ್ ಗೊತ್ತಿರಲಿಲ್ಲ, ಬಟ್ ಇವಾಗ ಬಂದ ಮೇಲೆ ನಂಗೂ ಗೊತ್ತಾಯ್ತು. ಸೊ ಹಾಗಾಗಿ ಚೇಂಜ್ ಮಾಡಿದ್ದಾಯ್ತು. ಬಟ್ ನಿಮ್ಮ ನಮ್ಮೆಲ್ಲರಿಗೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಾವು ಎಲ್ಲ ಒಂದು ಫೀಲ್ಡಲ್ಲೂ ಅಂದ್ರೆ ಎಲ್ಲ ಒಂದು ಅಭಿಮಾನಿಗಳೇ ಅಂತಾನೆ ಹೇಳ್ಬೋದು. ಎಲ್ಲರ ಅಭಿಮಾನಿಗಳು ನಮ್ಮ ಮಹೇಶ್ ಅವರು ಹೇಳಿದ ಹಾಗೆ, ಅಂಬರೀಶ್ ಅವರಾಗಿರ್ಬೋದು, ಹಾಗೆ ಜಗ್ಗೇಶ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಹಾಡಂತೂ ಒಂದಾದರೂ ನೆನಪಿರುತ್ತೆ ಅಲ್ವಾ? ಸೊ ಆ ಹಾಡನ್ನು ನೀವು ಹಾಡಿದರೆ ಆಯಿತು ಅಲ್ವಾ ಸ್ನೇಹಿತರೆ? ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ.
1: ನಮಸ್ತೆ ವೇದಾ ಮೇಡಮ್.
2: ಹೇಳಿ.
1: ಚಾ ಆಯ್ತಾ? ಚಾ ಚಾ ಆಯ್ತಾ?
2: ಹಾ ಚಾ ಆಯ್ತು. ನಿಮ್ದು ಆಯ್ತಾ?
1: ನಮ್ದು ಆಯ್ತು. ಇವತ್ತು ಉಪ್ಪಿಟ್ಟು. ಓಕೆ, ಇವತ್ತು ಅಂಬರೀಶ್ ಅವರ ಜನ್ಮದಿನ. ಓಕೆ, ಅವರ
2: ನಾನು ಒಲವಿನ ಉಡುಗೊರೆಯಿಂದ.
1: ಓಕೆ.

0: ನಿನ್ನಂತ ಚೆಲುವೆಯನು ಇನ್ನೆಲ್ಲೋ ಕಾಣೆನು ನಾ, ನಿನ್ನಂತ ಚೆಲುವೆಯನು ಇನ್ನೆಲ್ಲೋ ಕಾಣೆನು ನಾ. ಹುಣ್ಣಿಮೆಯೇ ಹೆಣ್ಣಾಗಿ ನಿಂತಾಳೆ ಎದುರಲ್ಲಿ, ನಿನ್ನಂತ ಚೆಲುವೆಯನು ಇನ್ನೆಲ್ಲೋ ಕಾಣೆನು ನಾ. ಹುಣ್ಣಿಮೆಯೇ ಹೆಣ್ಣಾಗಿ ನಿಂತಾಳೆ ಎದುರಲ್ಲಿ. ಧನ್ಯವಾದ.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ವೇದ ಅವರು ಕರೆ ಮಾಡಿ ಒಲವಿನ ಉಡುಗೊರೆ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ಹಾಯ್, ನಮಸ್ತೆ.
1: ಗುಡ್ ಮಾರ್ನಿಂಗ್ ಮೋನಿಕಾ ಅವರೇ.
2: ಗುಡ್ ಮಾರ್ನಿಂಗ್ ಶ್ವೇತಾ.
1: ತಿಂಡಿ ಆಯ್ತು ನಿಮ್ದಾಯ್ತಾ?
2: ಆಯ್ತು, ತರಕಾರಿ ಉಪ್ಪಿಟ್ಟು.
1: ತರಕಾರಿ ನಮ್ಮಲ್ಲೂ ಉಪ್ಪಿಟ್ಟು.
2: ಓ, ಸೇಮ್ ಫಿಕ್ಸ್. ಅಂಬರೀಶ್ ಬರ್ತಾಳೆ ಅಂತ
1: ಹೇಳಿ ಮಹಾಡಿ
2: ಹಾಡ್ಬೇಕು. ಮಸನಡು ಹಾಡಿದಾರ ಯಾರಾದ್ರು?
1: ಇಲ್ಲ ಇಲ್ಲ.
2: ಓಕೆ.

0: ಕಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ.
1: ಓಕೆ, ಸೂಪರ್ ಮೋನಿಕಾ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದೀವಿ.
2: ತುಂಬಾ ಅಂಬರೀಶ್ ಸಿನಿಮಾಗಳ ಫೇವರೇಟ್ ಸಾಂಗ್ ಇದು.
1: ಎಸ್,
2: ಹಂಗ ಅನ್ಕೋತಾ ಇದ್ದೆ ಇವತ್ತು ಏನಾದ್ರು ಲೈನ್ ಸಿಕ್ಕರೆ ಹಾಡೋಣ ಅಂತ, ಹೆಂಗ ಸಿಕ್ಬಿಟ್ರಿ ಇವತ್ತು ಬೇಗ.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಹಾಸನದಿಂದ ಮೋನಿಕಾ ಅವರು ಕರೆ ಮಾಡಿ ಮಸಣದ ಹೂ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯ್ತು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ, ಇದೇ ಮೇ 29 ಶುಕ್ರವಾರ ಬೆಳಗ್ಗೆ 11 ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
5: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
3: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
5: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
9: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
8: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
9: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
8: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
9: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
10: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ರಾತ್ರಿ 11 ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
11: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
12: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.com. www.shrimogadalli.org.in.
13: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
12: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, 30ನೇ ತಾರೀಕು ನಾಳೆ. ಸೊ ನಾಳೆ ನಮ್ಮ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಬೇಕೇ ಬೇಕು ಅನ್ನೋ ಬೃಹತ್ ಜಾಥಾ ಬಹಿರಂಗ ಸಭೆ ನಡೀತಾ ಇದೆ. ಸೊ ಈ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಹೇಗಿದೆ ಹೋರಾಟ, ಹಾಗೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿ ಗೌರವಾಧ್ಯಕ್ಷರಾದ ಕೆ ಬಸವಪ್ಪ ಗೌಡ, ಹಾಗೆ ಸಂಚಾಲಕರಾದ ಕೆಪಿ ಶ್ರೀಪಾಲ್ ಅವರು, ಹಾಗೆ ಅಧ್ಯಕ್ಷರಾದ ಜಿಆರ್ ರಾಘವೇಂದ್ರ ಅವರು, ಇವರೆಲ್ಲರೂ ಸೇರಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಈಗ ಜಸ್ಟ್ ಈ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಮುಗಿದ ತಕ್ಷಣ 11 ಗಂಟೆಗೆ ಈ ಕಾರ್ಯಕ್ರಮವನ್ನು ಪ್ರಸಾರವಾಗಲಿದೆ, ದಯವಿಟ್ಟು ಕೇಳಿ ಅಂತ ಹೇಳ್ತಾ, ಎಸ್, ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂತಂದ್ರೆ ನಮ್ಮ ಕಲಿಯುಗದ ಕರ್ಣ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹುಟ್ಟುಹಬ್ಬ. ಈ ಗಂಭೀರ ಧ್ವನಿ ಆರ್ ಒಂದು ಆರ್ ಅಂತ ಹೇಳಿದ್ಕೊಳ್ಳೆ ರೆಬಲ್ ಅಂತಾನೆ ನೆನಪಾಗುತ್ತೆ. ಸೊ ಆ ರೆಬಲ್ ನೋಟ, ಆದರೆ ಮಗುವಿನಂತಹ ನಿಷ್ಕಲ್ಮಶ ಮನಸ್ಸು. ಸೊ ಇವರು ಯಾರಿಗೆ ತಾನೇ ಪರಿಚಯ ಇಲ್ಲ ಹೇಳಿ. ಸೊ ಅಂಬರೀಷ್ ಅಂತ ಹೇಳಿದ್ಕೊಳ್ಳೆ ಅವರ ಚಿತ್ರರಂಗದ ಪ್ರವೇಶ ಕೂಡ ಅಷ್ಟೇ ಸಖತ್ ಫಿಲಮ್ ಆಗಿತ್ತು, ಫಿಲ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಯುವಕನಾಗಿದ್ದ ಅಂಬಿ ಸ್ವಲ್ಪ ರಗ್ಗಡ್ಡಾಗಿದ್ರು, ಹಾಗೆ ಮುಂಗೋಪಿಯ ಕೂಡ ಆಗಿದ್ರು. ಅವರ ಆಪ್ತ ಸ್ನೇಹಿತರಾಗಿದ್ದ ರಾಜೇಂದ್ರ ಸಿಂಗ್ ಬಾಬು ಅವರು, ಹಾಗೆ ಪುಟ್ಟಣ್ಣ ಕಣಗಾಲ್ ಅವರು ನಾಗರಹಾವು ಚಿತ್ರದ ಜಲೀಲನ ಪಾತ್ರಕ್ಕೆ ಹೊಸ ಹುಡುಗನನ್ನು ಹುಡುಕ್ತಾ ಇದ್ರು ಅಂತ ಗೊತ್ತಾಗಿದ್ದ ಕೂಡಲೇ ಅಂಬರೀಷ್ ಅವರನ್ನು ಬಲವಂತವಾಗಿ ಆಡಿಷನ್ಗೆ ಕರ್ಕೊಂಡು ಹೋಗ್ತಾರೆ. ಅದೊಂಥರ ರೋಚಕ ಕತೆ ಅಂತಲೇ ಹೇಳ್ಬೋದು. ಆ ಕಥೆಯನ್ನು ಮುಂದುವರಿಸ್ತೀನಿ, ಆದರೆ ಮುಂದಿನ ನಮ್ಮ ಕಾಲರ್ ಯಾರು ಅಂತ ಕೇಳೋಣ. ಹಲೋ ಹಲೋ,
14: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವ್ರೆ.
14: ಹೌದು ಮೇಡಮ್.
1: ತಿಂಡಿ ಆಯ್ತಾ?
14: ತಿಂಡಿ ಆಯ್ತು.
1: ಓಕೆ ಓಕೆ, ಸೂಪರ್ ಸೂಪರ್. ಪ್ರೇಮ ಅವ್ರೆ, ಇವತ್ತು ಅಂಬರೀಷ್ ಅವರ ಜನ್ಮದಿನ.
14: ಅಂಬರೀಷ್ ಅವರ ಜನ್ಮದಿನ ಮೇಡಮ್, ಅವ್ರಿಗಾಗಿ ಒಂದು ಹಾಡನ್ನು ಹಾಡ್ತೀನಿ.
1: ಓಕೆ.
14: ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗನ, ನಾನಿನಗೆ ನೀ ನನಗೆ ಜೀವನ ನಗುತ್ತಲಿದೆ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ.
1: ಓಕೆ, ಸೂಪರ್ ಸೂಪರ್, ಥ್ಯಾಂಕ್ ಯು ಪ್ರೇಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
14: ಧನ್ಯವಾದ ಮೇಡಮ್.
1: ಓಕೆ, ನಮ್ಮ ಪ್ರೇಮ ಅವರು ಸಖತ್ತಾಗಿ ಒಂದು ಹಾಡಿನ ಮೂಲಕ ಹಾಡನ್ನ ಹಾಡಿದ್ರು. ಎಸ್, ಬೆಳ್ಳಿ ರಥದ ಯಾವ ಫಿಲಮು ನಂಗೆ ಮರ್ತೋಯ್ತು, ಸಾರಿ. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
15: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಅವರೇ.
15: ಹೇಳಿ.
1: ತಿಂಡಿ ಆಯ್ತಾ?
15: ಸ್ಪೆಷಲ್ ಚಪಾತಿ, ಹಾಗಲ್ಕಾಯಿ ಪಲ್ಯ.
1: ಓ ಸೂಪರ್ ಸೂಪರ್. ಯಾವ ಹಾಡನ್ನ ಹಾಡ್ತಿದ್ದೀರಾ?
15: ಮಸಣದ ಹೂ.
1: ಮಸಣದ ಹೂ. ಓಕೆ.
15: ಯಾವ ಕಾಣಿಕೆ ನೀಡಲಿ ನಿನಗೆ, ಓ ನನ್ನ ಪ್ರೇಯಸಿ.

0: நேடலி நினகே ஓ
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಮೀನಾ ಅವರು ಮಸನತ ಹೂ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ
1: ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ನವಾಸ್ ಅವ್ರೆ, ತಿಂಡಿ ಆಯ್ತಾ? ನಮ್ದು ಬಿಸಿ ಬಿಸಿ ಉಪ್ಪಿಟ್ಟು.
2: ಹೌದು.
1: ಓಕೆ, ನವಾಜ್ ಅವ್ರ ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಇವತ್ತು ನಾವು ಅಂಬರೀಷ್ ಅವರ ಇದು ಇಲ್ರಿ ಮೇಡಮ್.
1: ಹೌದು,
2: ಜನ್ಮದಿನ ಶುಭಾಶಯಗಳು ರೀ ಮೇಡಮ್.
1: ಓಕೆ,
2: ಒಂದು ಡ್ರಾಮಾ ಚಿತ್ರ ಸ್ವಲ್ಪ ಹಾಡ್ಬಿಡ್ತೀನಿ ನೋಡ್ರಿ ಮೇಡಮ್.
1: ಹಾಡಿ ಹಾಡಿ.
2: ಹೌನ್ರಿ, ಗೊಂಬೆ ಆಡ್ಸವನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನು, ಲಗಾಮು ದೇವರ ಕೈಲಿದೆ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡು ಡ್ರಾಮಾ ಆಡೋಣ. ಗೊಂಬೆ ಆಡ್ಸವನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನು, ಇಡ್ಲಿಗೆ ತುದಿ ಯಾವುದು, ಮುದ್ದೆಗೆ ಬುಡ ಯಾವುದು, ಹುಂಡಿಯಲ್ಲಿ ಹಣ ಯಾವುದು, ಹುಂಡಿಯಲ್ಲಿ ಹಣ ಪ್ರೇಮಕ್ಕೆ ಪ್ರಾಶಕ್ಷೆ, ಕಾಮ ಖಾರ ಬಾಕು ಜೀವನವಾಯ್ತು, ಯಾಕೆ ದೂಸರ ಮಾತು. ಗೊಂಬೆ ಆಡ್ಸವನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನು, ಗೊಂಬೆ ಆಡ್ಸವನು. ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಧನ್ಯವಾದ, ನಮಸ್ತೆ.
1: ಎಸ್, ಬಿಜಾಪುರ್ನಿಂದ ನವಾಜ್ ಅವರು ಡ್ರಾಮಾ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ನಮಸ್ತೆ ಮೇಡಮ್.
1: ನಮಸ್ತೆ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಓಕೆ ಸುಬ್ರಹ್ಮಣ್ಯ ಸರ್, ತಿಂಡಿ ಆಯ್ತಾ?
3: ತಿಂಡಿ ರೆಡಿ ಇದೆ ಮೇಡಮ್, ಒಂದ್ ಕಾಲ್ ಮಾಡ್ಬಿಟ್ಟು ಮಾಡೋಣ ಅಂತ ಮೇಡಮ್.
1: ಓಕೆ ಸೂಪರ್
3: ಮೇಡಮ್. ಇಂಡಿಯಾ ಕಲರ್ ಅವ್ರ ಆಡಿದ ಇದ್ ಹೇಳಿದ್ರಲ್ಲ ಮೇಡಮ್, ಅದು ಇಂದ್ರಜಿತ್ ಚಿತ್ರದ ಮೇಡಮ್.
1: ಖಂಡಿತ, ಈಗ ನೆನಪಾಯ್ತು, ಇಂದ್ರಜಿತ್
3: ಬಿ ಆರ್ ಚಯ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದು.
1: ಓಕೆ,
3: ನಾನು ಅದೇ ಚಿತ್ರದ ಇನ್ನೊಂದು ಗೀತೆ ತಗೊಂಡಿದ್ದೀನಿ ಮೇಡಮ್.
1: ಹಾಡಿ ಹಾಡಿ.
3: ಚಂದ್ರಿಕಾ ಗುರುರಾಜು ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದ.
1: ಓಕೆ,
3: ನಮ್ಮ ಚಂದ್ರಿಕಾ ಗುರುರಾಜ ಅವರು ಕನ್ನಡಕ್ಕೆ ಮೊದಲ ಆಡಿದಂತಹ ಗೀತೆ ಇದೆ ಮೇಡಮ್.
1: ಓಕೆ.
3: ಕಡಲಿಗೆ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ, ಸಾವಿಗೂ ಒಂದು ಮಿತಿ ಇದೆ, ಪ್ರೀತಿಗೆ ಎಲ್ಲಿದೆ, ಸ್ನೇಹ ಎಂಬ ಊಬನದಲ್ಲಿ ಬಾವೋಲಾಡುವ, ಪ್ರೀತಿ ಎಂಬ ಬಾನಂಚಲ್ಲಿ ಬಾ ತೇಲಾಡುವ, ನೋಡಲ್ಲಿ ಆ ಬೆಳ್ಳಿ ಸೂರ್ಯನು ಅರಸುತ್ತ ಜೊತೆಯಲ್ಲಿ ಬಂದನು, ನೋಡಲ್ಲಿ ಆ ಬೆಳ್ಳಿ ಸೂರ್ಯನು ಅರಸುತ್ತ ಜೊತೆಯಲ್ಲಿ ಬಂದನು. ಕಡಲಿಗೆ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ, ಸಾವಿಗೂ ಒಂದು ಮಿತಿ ಇದೆ, ಪ್ರೀತಿಗೆ ಎಲ್ಲಿದೆ, ಓ ಮುಂಜಾವಿನ ಹೂ ಮೇಲಿನ ಆ ಮಂದಿನ ನಗು ಇದೆ, ಅನುರಾಗದ ಆ ಮೋಡದ ಆನಂದದ ಆಡಿಲ್ಲಿದೆ, ಈ ಕಣ್ಣ ಕೊಳದ ಅಂಶವೇ ನೀನು ಹೃದಯ ಮಿಡಿಸುವೆ, ಈ ನನ್ನ ಎದೆಯ ತುಡಿತವೆ ನೀನು ನನ್ನ ನುಡಿಸುವೆ, ಬಾರುದೆಯ ದೊಲವೆ ಹೊಂಬಿಸಿಲ ಚೆಲುವೆ, ನೀನಿರಲು ಎಲ್ಲ ಗೆಲುವೆ ಗೆಲುವೆ, ಈ ಬಾಳಿನ ಮುಗಿಯದ ಪಯಣದ ನಡುವೆಯೂ, ಲಲಲಲಲಲಲ ನೋಡಲ್ಲಿ ಆ ಬೆಳ್ಳಿ ಸೂರ್ಯನು ಅರಸುತ್ತ ಜೊತೆಯಲ್ಲಿ ಬಂದನು.
1: ಓಕೆ ಸೂಪರ್ ಸೂಪರ್, ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ, ಎಸ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಇಂದ್ರಜಿತ್ ಚಿತ್ರದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ
1: ನಮಸ್ತೆ.
4: ನಮಸ್ತೆ ಶ್ವೇತಾ, ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರಿಗೂ, ಎಫ್ ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ಶ್ವೇತಾ
1: ಸೂಪರ್, ಗುಡ್ ಮಾರ್ನಿಂಗ್. ಶಾಂತ ಅವರೇ, ತಿಂಡಿ ಆಯ್ತಾ?
4: ತಿಂಡಿ ತಿನ್ಬೇಕು, ಉಪ್ಪಿಟ್ಟು.
1: ಸೂಪರ್. ಓ, ಇವತ್ತು ಎಲ್ಲರೂ ಉಪ್ಪಿಟ್ಟು.
4: ಉಪ್ಪಿಟ್ಟು ಪುಳಿಯೋಗರೆ ಚಿತ್ರನ.
1: ಓ, ಮೂರ್ ಮೂರು ಮನೇಲೆ ಮಾಡಿದ್ದು ಅಥವಾ
4: ಮನೇಲೆ ಮಾಡಿದ್ದು? ಬಾಕ್ಸ್ ಬೇಕಿತ್ತು.
1: ಓಕೆ, ಶಾಂತ ಅವ್ರು ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
4: ಏಳು ಸತಿನ ಕೊಟ್ಟೆ ಹಾಡ್ತಾ ಇದ್ದೀನಿ.
1: ಹಾಡಿ ಹಾಡಿಪ್ಪ.
4: ಸಂತ ಸರಳುವ ಸಮಯ ಮರೆಯೋಣ ಚಿಂತೆಯ ಇದು ರಮ್ಯ ಚೈತ್ರ ಕಾಲ ಇದು ರಮ್ಯ

ಸುಂದರಕಾಯ ರಮ್ಯ ಮಂಜಿನೆಡೆಯಲಿ ಮುಂಜಾನೆ ಬಣ್ಣ ಹೃದಯದೊಳಗೆ ಸಂತೋಷ ತಾಣ ಮಂಜಿನೆಡೆಯಲಿ.

0: ಥ್ಯಾಂಕ್ ಯು ಶ್ವೇತಾ,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಶಾಂತ ಅವರು, ಏಳು ಸುತ್ತಿನ ಕೋಟೆ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ ದೀಪಕ್ ಅವರೇ.
2: ನಮಸ್ಕಾರ ಮೇಡಮ್.
1: ಓಕೆ, ತಿಂಡಿ ಆಯ್ತಾ
2: ಮೇಡಮ್? ನಿಮ್ದು ಆಯ್ತು ಮೇಡಮ್.
1: ಆಯ್ತು. ಓಕೆ, ಇವತ್ತು ಅಂಬರೀಶ್ ಅವರ ಜನ್ಮದಿನ, ಅವರ ಒಂದು ಪ್ರಯುಕ್ತ ಒಂದು ಹಾಡನ್ನ ಹಾಡ್ಬೋದಾ?
2: ನೀ ಬಂದರೆ ಮೆಲ್ಲನೆ ಎದು ಚಿಮ್ಮಿ ತುಂಬ ಜಲ್ಲನೆ ನನ್ನ ಮನದಾಗೆ ಆಸೆ ಕರಂಜಿಯಾಗಿ ಒಮ್ಮೆ ಬಂದಿತು ಈ ನನ್ನ ಜೀವ ನಿನ್ನ ಸೇರಿತು. ನೀ ಬಂದರೆ ಮೆಲ್ಲನೆ ಎದು ಚುಮ್ಮಿತು ಜಲ್ಲನೆ ನನ್ನ ಮನದ ಆಸೆ ಕರಂಜಿಯಾಗಿ ಒಮ್ಮೆ ಬಂದಿತು ಈ ನನ್ನ ಜೀವ ನಿನ್ನ ಸೇರಿತು. ತಂದ ತಾನೋ ತಾನೋ ಓ ಕೈಯ ಬಳೆ ಗಲ್ಗಲ್ಲಂತ ನನ್ನ ಕರೆದಾಗ ಮೂಗುತಿ ನಿಂಚು ಕಂಗಳ ಸಂಚು ಸಂಭ್ರಮ ತಂದಾಗ ಎದೆಯ ಬಡಿತಕ್ಕೆ ತಾಳ ತಪ್ಪೋಯ್ತು ಕೈಯ ಹಿಡಿದು ನನ್ನ ಸೆಳೆದು ಅಪ್ಪಿಕೊಂಡಾಗ ಒಂದು ಕ್ಷಣ ಇದೆ ಊರಿಗೆ ಹಂಗೆ ನಿಂತಾಗ ನಾನು ನಾನಂತ ನನ್ಗೆ ಮರ್ತೋಯ್ತು ನಾನು ನೀನೆಂಬ ಭೇದ ಉಂಟೋಯ್ತು. ಈ ನೋಟದ ಮಾತಿಗೆ ನೀ ತೋರಿದ ಪ್ರೀತಿಗೆ ನನ್ನ ಮನದ ಆಸೆ ಕರಂಜಿಯಾಗಿ ಚೆನ್ನಿ ಬಂದಿತು ಈ ನನ್ನ ಜೀವ ನಿನ್ನ ಸೇರಿತು. ತನ್ನ ಕನ
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಭದ್ರಾವತಿಯಿಂದ ನಮ್ಮ ದೀಪಕ್ ಅವರು ಕರೆ ಮಾಡಿ ಮೂರು ಜನ್ಮ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಈ ಒಂದು ಚಿತ್ರವನ್ನ ಹೆಚ್ ಆರ್ ಭಾರ್ಗವ ಅವರು ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ ಅಂತಾನೆ ಹೇಳ್ಬೋದು. ಹಾಗೆ ರಾಜನ್ ನಾಗೇಂದ್ರ ಹಾಗೆ ನಮ್ಮ ಎಸ್ ಜಾನಕಿ ಅವರು ಈ ಹಾಡನ್ನ ಹಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ. ಬಸವರಾಜ್ ಸರ್.
3: ಹಾ ಮೇಡಮ್.
1: ನಷ್ಟ ಆಯ್ತಾ?
3: ಆಯ್ತು ಮೇಡಮ್, ಉಪ್ಪಿಟ್ಟು ಮಾಡಿದ್ವಿ.
1: ಓಕೆ ಓಕೆ, ಸೂಪರ್. ಓಕೆ, ಇವತ್ತು ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಜನ್ಮದಿನ.
3: ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.
1: ಓಕೆ.
3: ಅವರ ಅಭಿನಯದ ಚಕ್ರವ್ಯೂಹ ಆರತಿ ಮೇಡಮ್.
1: ಓಕೆ ಓಕೆ.
3: ಚಕ್ರವ್ಯೂಹ ಇದು ಚಕ್ರಾಯೂಹ ಹಣದ ಮೋಹ ಅಧಿಕಾರದ ದಾಹ ಒಬ್ಬನ ಕೊಂದೆ ಒಬ್ಬನ ಬದುಕು ಒಬ್ಬನದಿಂದೆ ಒಬ್ಬನು ಬಾಳುವ ಚಕ್ರಾಯೂಹ ಇದು ಚಕ್ರಾಯೂಹ ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತ ಬಗಟಕಟಕ ಡಿಜಿತ ತೇಗುವ ರಾಕ್ಷಸರು ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತ ಬಗಟಗಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲು ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲು ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ದಾರಿಯಲ್ಲಿದೆ ನಿನಗೆ ದಾರಿಯಲ್ಲಿದೆ ದಾರಿಯಲ್ಲಿದೆ ನಿನಗೆ ದಾರಿಯಲ್ಲಿದೆ ಚಕ್ರಾಯೂಹ ಇದು ಚಕ್ರಾಯೂಹ ಹಣದ ಮೋಹ ಅಧಿಕಾರದ ದಾಹ ಒಬ್ಬನ ಕೊಂದೆ ಒಬ್ಬನ ಬದುಕು ಒಬ್ಬನದಿಂದೆ ಒಬ್ಬನು ಬಾಳುವ ಚಕ್ರಾಯೂಹ ಇದು ಚಕ್ರಾಯೂಹ.
1: ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಓಕೆ. ಎಸ್ ಗಂಗಾವತಿಯಿಂದ ಬಸವರಾಜ್ ಅವರು ಕರೆ ಮಾಡಿ ಚಕ್ರವ್ಯೂಹ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ಮುಂದಿನ ಕರೆ ಯಾರು ಅಂತ ಕೇಳೋದಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
4: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
4: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಹೇಗಿದೆ ಹೋರಾಟ, ಮುಂದೇನು ಅನ್ನೋದ್ರ ಬಗ್ಗೆ ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿ ಅಧ್ಯಕ್ಷರಾದ ಗೌರವಾಧ್ಯಕ್ಷರಾದ ಕೆ ಬಸವಗೌಡ, ಹಾಗೆ ಸಂಚಾಲಕರಾದ KP ಶ್ರೀಪಾಲ, ಹಾಗೆ ಅಧ್ಯಕ್ಷರಾದ GR ರಾಘವೇಂದ್ರ ಅವರು 11 ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದ್ದೇವೆ. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಅನ್ನೋ ಕಾರ್ಯಕ್ರಮದಲ್ಲಿ ಇವರು ಒಂದು ಮಾಹಿತಿಯನ್ನು ತಿಳಿಸ್ತಾರೆ. ಆ ಮಾಹಿತಿಯನ್ನು ನೀವೆಲ್ಲ ಕೇಳಿ ಅಂತ ಹೇಳ್ತಾ ಈಗ ನಮ್ಮ ಟಾಪಿಕ್ ಏನಪ್ಪ ಅಂತಂದರೆ ಅಂಬರೀಷ್ ಅವರ ಜನ್ಮದಿನ. ಸೊ ಅವರ ಒಂದು ಹುಟ್ಟುಹಬ್ಬಕ್ಕೆ ನೀವು ಕೂಡ ಹಾಡನ್ನು ಹಾಡಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
10: ಹಲೋ,
1: ನಮಸ್ತೆ.
10: ನಮಸ್ತೆ ಶ್ವೇತಾ.
1: ಎಸ್ ಶೋಭಾ ಅವರೇ,
10: ಹೇಗಿದ್ದೀರಿ ಶ್ವೇತಾ? ತಿಂಡಿ ಆಯ್ತಾ?
1: ಸೂಪರ್ ಆಗಿದ್ದೀವಿ. ತಿಂಡಿ ಆಯ್ತು, ನಿಮ್ದು ಆಯ್ತಾ?
10: ನಮ್ದು ಆಯ್ತು.
1: ಏನ್ ಮಾಡಿದ್ರಿ?
10: ನಮ್ದು ಇವತ್ತು ಬಸ್ಸಾರು.
1: ಓಹೋ, ಸೂಪರ್ ಸೂಪರ್ ಸೂಪರ್. ರಾಗಿ ಮುದ್ದೆ ನೀವು ಮಂಡ್ಯಕ್ಕೆ ಹೋಗ್ಬೇಕಂಗಾರೆ ಅಲ್ವಾ?
10: ಹೌದು.
1: ಸೂಪರ್. ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
10: ಅಂಬರೀಶ್ ಹುಟ್ಟಿದ ಹಬ್ಬನ ಇವತ್ತು.
1: ಹೌದು.
10: ಓ ಸರಿ ಸರಿ, ನಂದು ನಿನ್ನೆ ಆಯ್ತು.
1: ಓಹೋ, ರಿಲೇಟೆಡ್ ವಿಶಸ್ ನಿಮಗೂ ಕೂಡ.
10: ಓಕೆ, ಥ್ಯಾಂಕ್ ಯು. ಓಕೆ, ಹೌದು, ಫೇವರೇಟ್ ಒಂದು ಫಿಲಂ ಪುಟ್ಟಣ್ಣ ಕಣಗಾಲದು ಡೈರೆಕ್ಷನ್, ಬಸವಣ್ಣದ ಹೂವು.
1: ಓಕೆ,
10: ಅಂದ್ರೆ ಇನ್ನು ಹೇಳ್ತೇನೆ, ತುಂಬಾ ಇಷ್ಟ ನನಗಿದು.

0: ಇಷ್ಟೇ. ಹಲೋ ಹಲೋ,
1: ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ. ಓಕೆ ಶೋಭಾ ಅವರೇ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಲೈನ್ ಬರ್ತಾ ಇತ್ತು.
1: ಓಕೆ, ಎಸ್
0: ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ ಹಾಡಿದ್ದು.
1: ಹೌದು, ಓಕೆ ಮಾ, ಥ್ಯಾಂಕ್ ಯು.
0: ಓಕೆ ಓಕೆ, ಥ್ಯಾಂಕ್ ಯು.
1: ಓಕೆ, ಶೋಭಾ ಅವರು ಮಸಣದ ಹೂವು ಚಿತ್ರದಿಂದ ಹಾಡನ್ನ ಹಾಡಿದ್ದಾಯ್ತು. ಈಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ಓಕೆ, ನಮಸ್ತೆ ಸತೀಶ್ ಅವರೇ. ತಿಂಡಿ ಆಯ್ತಾ?
2: ಹಾ, ತಿಂಡಿ ಆಯ್ತು ಮೇಡಮ್. ಚಿತ್ರಾನ್ನ?
1: ಹ್ಮ್, ಸೂಪರ್. ಇವತ್ತು ಅಂಬರೀಷ್ ಅವರ ಬರ್ತ್ಡೇ.
2: ಹಾ ಮೇಡಮ್, ಒಂದ್ ಆರ್ತಿ ಮೇಡಮ್, ಅಂತ ಒಂದ್ ಆರ್ತಿನಿ. ಅದು ಅವ್ರಿಗೆ ಒಂದು ಬ್ರೇಕ್ ಕೊಟ್ಟಿದ್ದಾರೆ ಫಿಲಮ್ ಅದು ಆ ಟೈಮಲ್ಲಿ.
1: ಓಕೆ.
2: ನಾನು ಯಾರು, ಯಾವ ಊರು,

0: ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ ಲಾಲ್. ನನ್ನ ಹೆಸರಲ್ಲೇ ಕಮಾಲ್, ನಾನೇ ಕನ್ವರ್ ಲಾಲ್. ನಂಬಿರೋರ ಬಂಟ ನಾನು, ಸ್ನೇಹಕ್ಕಾಗಿ ಪ್ರಾಣ ಕೊಡಬಲ್ಲೆ. ಶತ್ರುಗಳ ಶತ್ರು ನಾನು, ದ್ರೋಹಿ ನಿರ್ನಾಮ ಈಗಲೇ. ನನ್ನ ಹಿಂದೆ ಚೂರಿ ಹಾಕು, ಜನಗಳ ಗುರುತಿಸಬಲ್ಲೆ. ನನ್ನ ದಾರಿ ಅಡ್ಡ ಬರೋ, ವೈರಿ ನಾಶನು ಇಲ್ಲೇ. ಯಾರ ಕಡೆ ನಾನು, ನನ್ನ ಗುರಿ ಏನು, ನಿಮ್ಮಲ್ಲಿ ಬಲ್ಲೋರು ಯಾರಿಲ್ಲವೇ. ನನ್ನ ಸೊಲ್ಲೆ ಕಮಾಲ್, ನಾನೇ ಕನ್ವರ್ ಲಾಲ್. ನನ್ನ ಸೊಲ್ಲೆ ಕಮಾಲ್, ನಾನೇ ಕನ್ವರ್ ಲಾಲ್.
1: ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಸತೀಶ್ ಅವರು ಕರೆ ಮಾಡಿ ಅಂತ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಅಂಬರೀಷ್ ಅವರ ಗೀತೆಯನ್ನ ಹಾಡಬಹುದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ನಮಸ್ತೆ.
1: ಯಾರಿದು?
2: ನಾನು ಚಂದ್ರಶೇಖರ. ಇಲ್ಲಪ್ಪ, ಎಲ್ಲರಿಲ್ಲ.
1: ಓಕೆ,
2: ನಾನು ಚಂದ್ರಶೇಖರ್ ಮೇಡಮ್.
1: ಓಕೆ ಸರ್, ಇವತ್ತು ನಮ್ಮ ಅಂಬರೀಶ್ ಅವರ ಹುಟ್ಟು ಹಬ್ಬ.
2: ಹಲೋ,
1: ಕೇಳಿಸ್ತಾ ಇದೆಯಾ?
2: ಕೇಳ್ತಾ.
1: ಹಲೋ, ಹೇಳಿ ಹೇಳಿ ಸರ್.
2: ಹಲೋ ಮೇಡಮ್,
1: ಕೇಳಿಸ್ತಾ ಇದೆ, ಹೇಳಿ.
2: ಕೇಳ್ತಾ ಇಲ್ವಾ? ಹಲೋ,
1: ಹೇಳಿ ಸರ್, ಹೇಳಿ.
2: ಹಲೋ,
1: ಇಶ್ಯೂಸ್, ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಕರೆ ಕಟ್ ಆಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ಅರೆ, ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಶ್ವೇತಾ.
1: ನಮಸ್ತೆ, ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ ಶುಭಾ ಮೇಡಮ್?
3: ಚೆನ್ನಾಗಿದ್ದೀವಿ, ಸುಮಾರು ದಿನ ಆಗಿತ್ತು ವಾಯ್ಸ್ ಕೇಳದೆ.
1: ಎಸ್, ಓಕೆ ಶುಭಾ ಮೇಡಮ್, ತಿಂಡಿ ಆಯ್ತಾ?
3: ತಿಂಡಿ ಆಯ್ತು, ನೀರ್ ದೋಸೆ ಮಾಡಿದ್ವಿ.
1: ಓಕೆ ಸೂಪರ್.
3: ಇವತ್ತು ಅಂಬರೀಶ್ ಅವರು ಹುಟ್ಟಿದ ಹಬ್ಬ ಅಂತ ಗೊತ್ತಾಯ್ತು ಅವರಿಗೆ. ಆರ್ಥಿಕ ಶುಭಾಶಯಗಳು. ಆದ್ರೆ ಹಿಂದಿನ ದಿನ ನೆನೆಸ್ಕೊಳ್ಳೋದು, ಅವ್ರು ಇಲ್ಲ ಅಂದ್ರೆ ಪಾಪ ಅವ್ರ ನೆನಪು ಚೆನ್ನಾಗಾಗ್ತಾ ಇದೆ.
1: ಯಾಕಂದ್ರೆ
3: ಅವರು ನಮ್ಮ ಹೀರೋಗಳು, ನಮ್ಮ ವಯಸ್ಸಿನ ಹೀರೋಗಳು ಅವರೆಲ್ಲ.
1: ಓಕೆ,
3: ಅವ್ರ ಸಿನಿಮಾಗಳಂದ್ರೆ ಹಾಡುಗಳಂದ್ರೆ ಭಾರಿ ಇಷ್ಟ ಪಡ್ತಿದ್ವಿ ಯಾವಾಗ್ಲೂ ಕೂಡ.
1: ಓಕೆ ಓಕೆ,
3: ಅದೇ
1: ಯಾವ ಗೀತೆಯನ್ನ ಹಾಡ್ತಾ?
3: ಮಣ್ಣಿನ ದೋಣಿ ಇದೆಯಲ್ಲ, ಅದು ಕೇಳ್ತೀನಿ.

ശ്രീധരമ്മ മരണിനമേനെ നടയതോണി നീരിനമേലെ അര

0: ಹರಿದು ಮಣ್ಣಿನ ದೋಣಿಯಲ್ಲಿ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಓಕೆ, ಎಸ್, ಶುಭ ಅವರು ಮಣ್ಣಿನ ದೋಣಿ ಚಿತ್ರದಿಂದ ಒಂದು ಹಾಡನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ಎಸ್, ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ಹಾಡುಗಳನ್ನು ಕೇಳ್ತಾ ಕೇಳ್ತಾ ರೆಬಲ್ ಸ್ಟಾರ್ ನೆನಪುಗಳ ಸುರುಳಿಯಲ್ಲಿ ತೇಲ್ತಾ ಇದ್ದೀವಿ ಅಲ್ವಾ? ಆದರೆ ಸಮಯ ಯಾರಿಗೂ ಕಾಯಲ್ಲ, ಸಮಯ ಆಗ್ತಾ ಇದೆ. ಆಗಲೇ ನಮ್ಮ ಒಂದು ಕಾರ್ಯಕ್ರಮದ ಸಮಯ 10:51 ಆಗಿದೆ. ಮಂಡ್ಯದ ಗಂಡು ಕಲಿಯುಗ ಕರ್ಣ, ನಮ್ಮ ಹೆಮ್ಮೆಯ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಜನ್ಮದಿನದ ಈ ವಿಶೇಷ ಕಾರ್ಯಕ್ರಮದಲ್ಲಿ ರೆಬಲ್ ಹಬ್ಬಕ್ಕೆ ಇವಾಗ ಮುಕ್ತಾಯ ಹಾಡೋ ಸಮಯ ಬಂದಿದೆ. ಆದರೂ ಕೂಡ ನಮ್ಮ ಕಾಲರ್ಸರು ತಗೊಳ್ಳಿ, ಪಿಕ್ ಮಾಡಿ ಶ್ವೇತಾ, ಪಿಕ್ ಮಾಡಿ ಪ್ಲೀಸ್, ಇನ್ನೊಂದು 6 ನಿಮಿಷ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ,
2: ಹಲೋ, ನಮಸ್ತೆ.
1: ನಮಸ್ತೆ ಬೀನಾ ಮೇಡಮ್.
2: ಸಿಕ್ತು.
1: ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಚಕ್ರವ್ಯೂಹ
1: ಹಾಡಿದ್ದಾರೆ, ಬಟ್ ನೀವ್ ಹಾಡಿ.
2: ಚಕ್ರವ್ಯೂಹ ಇದು ಚಕ್ರವ್ಯೂಹ, ಹಣದ ಮೋಹ ಅಧಿಕಾರದ ದಾಹ, ಒಬ್ಬರ ತಿಂದೆ ಒಬ್ಬರು ಬದುಕು, ಒಬ್ಬರ ಕೊಂದೆ ಒಬ್ಬರು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ. ಹೊಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು, ಮಾನವ ರಕ್ತವ ಘಟ ಘಟ ಕುಡಿಯುತ್ತ ತೇಗುವ ರಾಕ್ಷಸರು, ಸುತ್ತಲೂ ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು, ಸುತ್ತಲೂ ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು, ದಾರಿ ಎಲ್ಲಿದೆ ನಿನಗೆ, ದಾರಿ ಎಲ್ಲಿದೆ, ದಾರಿ ಎಲ್ಲಿದೆ ನಿನಗೆ, ದಾರಿ ಎಲ್ಲಿದೆ. ಚಕ್ರವ್ಯೂಹ ಇದು ಚಕ್ರವ್ಯೂಹ, ಹಣದ ಮೋಹ ಅಧಿಕಾರದ ದಾಹ, ಒಬ್ಬರ ತಿಂದೆ ಒಬ್ಬರು ಬದುಕುವ, ಒಬ್ಬನ ಕೊಂದೆ ಒಬ್ಬನು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ. ಧನ್ಯವಾದ,
1: ಧನ್ಯವಾದಗಳು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಓಕೆ, ಬೀನಾ ವಸಂತ್ ಅವರು ಚಕ್ರವ್ಯೂಹ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ಎಸ್, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ, ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ, ಹಾ ಜಗದೀಶ್ ಸರ್.
3: ಜಗದೀಶ್.
1: ಓಕೆ, ತಿಂಡಿ ಆಯ್ತಾ? ಓಕೆ ಸರ್. ಇವತ್ತು ಅಂಬರೀಷ್ ಅವರ ಹುಟ್ಟು ಹಬ್ಬ.
3: ಅಂಬರೀಷ್ ಅವರ ಈಗ ಅವರಿಲ್ಲ, ಯಾರು ಹಾರಿಕೆ
1: ತೋರೋಣ.
3: ಇದು ಹೃದಯ ಅಂತ ಮಿಡಿದ ಹೃದಯಗಳು. ತಂದೆ ಕೊಡಿಸೋ ಸೀರೆ ಮದುವೆ ಆಗುವರೆಗೆ, ತಾಯಿ ಕೂಡಿಸೋ ಸೀರೆ ತಾಯಿ ಆಗುವವರೆಗೆ, ಒಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನುಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ, ಭೂಮಿ ಎಂದು ಜನಭಾರ ಎನ್ನುವುದಿಲ್ಲ, ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ, ಇತ್ತು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ತಾಯಿ, ಸೀತಾ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ, ಗಂಗೆ ಗೌರಿ ಸ್ಥಾನ ಕಥೆಯ

0: ಜನ್ಮ ಇರುವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ, ಬಾಳಿನ ಗುಟ್ಟು ತಿಳಿಯುವವರೆಗೆ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಈ ಹಾಡಿನ ಒಂದು ಸಾರಾಂಶ ಏನ್ ಗೊತ್ತಾ ಮೇಡಮ್? ಈ ಗಂಡ ಹೆಂಡತಿ ಸಂಬಂಧ ಇದೆಯಲ್ಲ, ಅದು ಜನ್ಮ ಜನ್ಮ ಅಂತ ಬಿಟ್ಟು ಹೋಗಿಲ್ಲ. ಈಗೆಲ್ಲ ಡೈವರ್ಸ್ ಕೊಡ್ತಾರಲ್ಲ, ಕೊಡಂಗಿಲ್ಲ.
1: ಖಂಡಿತ ಖಂಡಿತ,
0: ಅದು ಇಹಲೋಕಕ್ಕೆ ದೂರ ಪರಲೋಕಕ್ಕೆ ದೂರ ಬಸವಣ್ಣ ಅಂತ ಹೇಳ್ತಾನೆ.
1: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ನಮ್ತಿಯಿಂದ ಜಗದೀಶ್ ಅವರು ಕರೆ ಮಾಡಿ ಮಿಡಿದ ಹೃದಯಗಳು ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯ್ತು. ನೋಡಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, 10:56. ಎಸ್, ಅಂಬಿ ಅಣ್ಣ ಅಂತಂದರೆ ಬರೀ ಒಬ್ಬ ನಟ ಅಲ್ಲ, ಅಷ್ಟೇ ಅಲ್ಲ ಸ್ನೇಹಿತರೆ, ಅದು ಒಂದು ಅದ್ಭುತ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ಕಣ್ಣಲ್ಲೇ ರೆಬಲಿಸಂ ಇಟ್ಕೊಂಡು ಹೃದಯದಲ್ಲಿ ಕರುಣೆಯ ಕಡಲನ್ನೇ ಹೊತ್ತು ಬಾಳಿದ ಯಜಮಾನ ಅವರು ಅಂತಲೇ ಹೇಳ್ಬೋದು. ಅವರ ಈ ಆ ಒಂದು ಖಡಕ್ ಡೈಲಾಗ್ ಡೆಲಿವರಿ, ಆ ಮುಗ್ಧ ನಗು, ಎಲ್ಲರನ್ನೂ ಪ್ರೀತಿಯಿಂದ ಲೋ ಕಣ್ಲಾ ಆ ಕಣ್ಲಾ ಅಂತ ಹೇಳ್ಕೊಳ್ತಾ ಇದ್ದಿದ್ದಂತಹ ನಮ್ಮ ಆತ್ಮೀಯತೆ ತುಂಬ ಚೆನ್ನಾಗಿ ಇರ್ತಿತ್ತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮರೆಯೋದಕ್ಕೆ ಈ ಕನ್ನಡಿಗರಿಂದ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂತಂದರೂ ಕೂಡ ಅವರ ಸಿನಿಮಾಗಳು, ಅವರ ಹಾಡುಗಳು, ಹಾಗೆ ಅವರು ಮಾಡಿರೋ ಅಸಂಖ್ಯಾತ ಒಳ್ಳೆಯ ಕೆಲಸಗಳು ಯಾವತ್ತಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರ ಹಾಡುಗಳನ್ನು ನೀವೆಲ್ಲರೂ ಕೂಡ ಸಖತ್ತಾಗಿ ಹಾಡಿದ್ರಿ. ಆದರೆ ಒಂದು ರಿಕ್ವೆಸ್ಟು ಸ್ನೇಹಿತರೆ, ಈಗ ಏನು ಹುಟ್ಟಿದ ಹಬ್ಬ ಅಂತ ಸ್ವಲ್ಪ ಸಂಭ್ರಮದಿಂದ ಏನು ಆಚರಿಸ್ತಾ ಇರ್ತೀವಿ. ಕೆಲವೊಂದು ನಾನು ಇದು ರಿಪೀಟ್ ಆಗ್ತಾ ಇದೆ ಕೆಲವೊಂದು ಏನು ಹಾಡು ಅಂತ ಹೇಳ್ಬೋದು. ಎಸ್, ಅವರವರ ಖುಷಿ ಅಂತಲೇ ಹೇಳ್ಬೋದು. ಬಿಡಿ ಶ್ವೇತಾ, ನಾವು ಹಾಡಿದ್ದಾಯ್ತು, ಇನ್ನೊಬ್ಬರು ಹಾಡಲಿ ಅಂತಲೂ ಕೆಲವರು ಹೇಳ್ತಾರೆ. ಬಟ್ ಹಾಡುಗಳನ್ನು ಸ್ವಲ್ಪ ಸಂದರ್ಭಕ್ಕೆ ತಕ್ಕಂತೆ ಹಾಡಿದ್ರೆ ನಮಗೂ ಖುಷಿ ಆಗುತ್ತೆ, ಕೇಳುಗರಿಗೂ ಕೂಡ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಎಸ್, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಹಾಡಿದ್ರಿ ಅಂತ ಹೇಳ್ತಾ ನನಗೂ ಹಾಡಕ್ಕೆ ಹೇಳಿದ್ದಾರೆ. ಬಟ್ ಟೈಮ್ ಆಗಿದೆ. ಬಟ್ ಎರಡು ಸೆಂಟೆನ್ಸಲ್ಲಿ ನಾನು ಹಾಡಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೂ ನಾನು ಹಾಡನ್ನು ಡೆಡಿಕೇಟ್ ಮಾಡಿಬಿಡೋಣ ಅಂತ ಇದ್ದೀನಿ. ಸೊ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ, ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್.ಜೆ. ಶ್ರೀಧರ್. ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ, ಏನಿದು ವಿಶೇಷ ಕಾರ್ಯಕ್ರಮ ಅಂತ ಯೋಚನೆ ಮಾಡ್ತಾ ಇದ್ರಾ? ನಮ್ಮ ಶಿವಮೊಗ್ಗದ ಜನಕ್ಕೆ ಗೊತ್ತೇ ಇದೆ, ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಬೇಕು ಎನ್ನುವಂತಹ ಒಂದು ವಿಚಾರ ಈಗಾಗಲೇ ತುಂಬಾ ಕಡೆಯಲ್ಲಿ ಹರಿದಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಮಾತಾಡೋದಾದ್ರೆ, ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಹೇಗಿದೆ ಇದರ ಹೋರಾಟ, ಹಾಗೆ ಮುಂದೇನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಿಸ್ಕೊಳ್ಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ ಅವರು ಇದ್ದಾರೆ, ಹಾಗೆ ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್ ಅವರಿದ್ದಾರೆ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿ ಆರ್ ರಾಘವೇಂದ್ರ ಅವರಿದ್ದಾರೆ. ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಹೇಗಿದೆ ಇದರ ಹೋರಾಟ, ಮುಂದೇನಾಗುತ್ತೆ, ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಯುತ್ತೆ. ಇದನ್ನು ನಡೆಸಿಕೊಳ್ಳೋದಕ್ಕೆ ಹಾಲಸ್ವಾಮಿ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ಬರಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ.
3: ನಮಸ್ಕಾರ ಸ್ನೇಹಿತರೆ, ನಾನು ಹಾಲಸ್ವಾಮಿ ಮಾತಾಡ್ತಾ ಇದ್ದೀನಿ. ಶಿವಮೊಗ್ಗ ಮಲೆನಾಡು, ಇಲ್ಲಿ ಶಿವಮೊಗ್ಗದ ಜನತೆಗೆ ಮಲೆನಾಡಿನ ಜನತೆಗೆ ಯಾವುದೇ ಹೋರಾಟಗಳು ಹೊಸದಲ್ಲ. ಹೋರಾಟಗಳು ಅಂತಂದರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ನಿರಂತರವಾಗಿ ಹೋರಾಟಕ್ಕೆ ಮಲೆನಾಡು ಖ್ಯಾತಿಯನ್ನು ಗಳಿಸಿದೆ. ಒಂದಾದ್ಮೇಲೆ ಒಂದು ಹೋರಾಟಗಳು, ಮತ್ತು ಜಯ ಗಳಿಸೋದು, ಮತ್ತು ಇನ್ನೊಂದು ಹೋರಾಟಕ್ಕೆ ಕಾಲಿಡೋದು ನಮ್ಮ ಮಲೆನಾಡಿನವರಿಗೆ ಹೊಸದೇನಲ್ಲ. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಮಹತ್ವದ ಐತಿಹಾಸಿಕ ಹೋರಾಟಕ್ಕೆ ನಮ್ಮ ಶಿವಮೊಗ್ಗ ಸಾಕ್ಷಿ ಆಗ್ತಾ ಇದೆ. ಅದು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಬೇಕು ಅನ್ನೋ ಬೇಡಿಕೆ ಇಟ್ಕೊಂಡು ನಡೀತಿರ್ತಕ್ಕಂಥ ಹೋರಾಟ. ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಶಿವಮೊಗ್ಗದ ವಕೀಲರ ಸಂಘ, ಜಿಲ್ಲಾ ವಕೀಲರ ಸಂಘದ ನೇತೃತ್ವದಲ್ಲಿ ಆರಂಭಗೊಂಡ ಈ ಹೋರಾಟ ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ. ಹೋರಾಟದ ನದಿಗೆ ಸಾವಿರಾರು ತೊರೆಗಳು ಎಂಬಂತೆ ಹಲವಾರು ಸಣ್ಣ ಸಣ್ಣ ಸಂಘಟನೆಗಳು, ದೊಡ್ಡ ದೊಡ್ಡ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಎಲ್ಲರೂ ಕೂಡ ಈ ಹೋರಾಟದ ನದಿಯನ್ನು ತೊರೆಗಳಾಗಿ ಸೇರ್ತಾ ಇದ್ದಾರೆ. ಇವತ್ತು ಈ ಹೋರಾಟ ಅತಿ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಗಮನವನ್ನು ಸೆಳಿತಾ ಇದೆ. ಈ ಹೋರಾಟ ಯಾವ ಕಾರಣಕ್ಕಾಗಿ, ಈ ಸಂಚಾರಿ ಪೀಠ ಬೇಕು, ಈ ಹೋರಾಟ ಯಾವ ರೀತಿಯಲ್ಲಿ ನಡೀತಾ ಇದೆ, ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥವ್ರ ಮುಂದಿನ ನಡೆ ಏನು, ಈ ಎಲ್ಲ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಸುಮಾರು 50 ವರ್ಷಗಳ ನಿರಂತರ ಪ್ರಾಕ್ಟೀಸ್ ಇರ್ತಕ್ಕಂಥ ನಮ್ಮ ಶಿವಮೊಗ್ಗದ ಮಟ್ಟಿಗೆ ಭೀಷ್ಮ ಪಿತಾಮ ಅಂತಲೇ ಹೇಳ್ಬೋದಂಥ ಹಿರಿಯ ವಕೀಲರಾದಂಥ ಬಸಪ್ಪಗೌಡರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಅದೇ ರೀತಿ ಈ ಹೋರಾಟವನ್ನು ಮುಂದೆ ನಿಂತು ಈ ಹೋರಾಟವನ್ನು ಸಂಘಟಿಸ್ತಾ ಇರ್ತಕ್ಕಂಥ ಶಿವಮೊಗ್ಗ ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ರಾಘವೇಂದ್ರ ಅವರಿದ್ದಾರೆ ನಮ್ಮ ಜೊತೆಗೆ. ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ರಾಘವೇಂದ್ರ ಅವರೇ ಸ್ವಾಗತ. ಶಿವಮೊಗ್ಗದ ಜನತೆಗೆ ಒಂದು ಈ ಹೋರಾಟ ಅಂತ ಚಿರಪರಿಚಿತವಾದಂಥ ಹೆಸರು ಶ್ರೀಪಾಲ್ ಅವರು. ಬರೀ ವಕೀಲರಷ್ಟೇ ಅಲ್ಲ, ಹಲವಾರು ಜನಪರ ಹೋರಾಟದಲ್ಲಿ ನಿರಂತರವಾಗಿ ತಮ್ಮಂಥ ತೊಡಗಿಸಿಕೊಂಡಿರ್ತಕ್ಕಂಥವ್ರು, ಕೋಮು ಸೌಹಾರ್ದತೆ ಇರಲಿ, ಪರಿಸರ ಹೋರಾಟ ಇರಲಿ, ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ವಕೀಲರಾದಂಥ ಶ್ರೀಪಾಲ್ ಇದ್ದಾರೆ. ಅವ್ರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಶ್ರೀಪಾಲ್ ಸ್ವಾಗತ. ಸ್ನೇಹಿತರೆ, ಫಸ್ಟ್ ನಾನು ಬಸಪ್ಪಗೌಡರು ಸರ್ನ ಮಾತಾಡ್ಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಹೈಕೋರ್ಟ್ ಪೀಠ, ಹೈಕೋರ್ಟ್ ಸಂಚಾರಿ ಪೀಠ, ಈ ಎರಡೂ ಪದಗಳನ್ನ ಸಾಮಾನ್ಯವಾಗಿ ಕೇಳಿಬರ್ತಿದೆ. ಸಂಚಾರಿ ಪೀಠ ಬೇಕು ಅಂತ ಈಗ ಹೋರಾಟ ಆರಂಭಗೊಂಡಿದೆ. ಈ ಸಂಚಾರಿ ಪೀಠಕ್ಕೂ ಪೀಠಕ್ಕೂ ಇರುವ ವ್ಯತ್ಯಾಸಗಳೇನು ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ. ಅದೇ ರೀತಿ ಯಾವ ಆಧಾರದ ಮೇಲೆ ಈಗ ನಮಗೆ ಕಲಬುರಗಿನಲ್ಲಿ ಸಂಚಾರಿ ಹೈಕೋರ್ಟ್ ಪೀಠ ಆಯಿತು, ಧಾರವಾಡದಲ್ಲಿ ಒಂದಾಯಿತು, ಈಗ ಮಂಗಳೂರಿನಲ್ಲಿ ಪೀಠ ಆಗುವಂಥ ಪ್ರಸ್ತಾವನೆ ನಮ್ಮ ಮುಂದೆ ಇದೆ. ಯಾವ ಆಧಾರದ ಮೇಲೆ ಈ ಪೀಠಗಳನ್ನ ಕೊಡ್ತಾರೆ, ಅದ್ರ ಬಗ್ಗೆ ನಮಗೊಂಚೂರು ಮಾಹಿತಿ ನೀಡಬಹುದಾ ಸರ್?
4: ನೋಡಿ, 46 ನವೆಂಬರ್ 1949 ನಮ್ಮ ಸಂವಿಧಾನ ಕೇಂದ್ರ ಸರ್ಕಾರ ಒಪ್ಕೊಳ್ತು. 26 ಜನವರಿ 1950 ಸಂವಿಧಾನ ಈ ದೇಶದಲ್ಲಿ ಜಾರಿಗೆ ಬಂತು. ಆ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲ ಉಚ್ಚ ನ್ಯಾಯಾಲಯಗಳನ್ನು ಕೂಡ ಸಂವಿಧಾನ ರಕ್ಷಣೆ ಮಾಡಿಕೊಂಡು ಆಯಾಯ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ಅಂತ ಘೋಷಣೆ ಮಾಡಿ ಅವುಗಳನ್ನು ರಕ್ಷಣೆ

0: ಕರ್ಕೊಂಡು ಬಂದರು. ಅದು ಹಾಗಾಗಿ ಆಯಾ ಯಾವ್ಯಾವ ರಾಜ್ಯಗಳಲ್ಲಿ ಪ್ರಿನ್ಸ್ಲಿ ಸ್ಟೇಟ್ ಇರ್ಬೋದು, ಬ್ರಿಟಿಷ್ ಸ್ಟೇಟ್ ಇರ್ಬೋದು, ಪ್ರೆಸಿಡೆನ್ಸಿ ಸ್ಟೇಟ್ ಇರ್ಬೋದು, ಆಯಾಯ ರಾಜ್ಯಗಳಲ್ಲಿ ಇರತಕ್ಕಂಥ ಆಗಾಗಲೇ ಸ್ಥಾಪಿತಗೊಂಡ ಎಲ್ಲ ಉಚ್ಚ ನ್ಯಾಯಾಲಯಗಳು ಕೂಡ ಸಂವಿಧಾನಾತ್ಮಕ ನ್ಯಾಯಾಲಯಗಳಾಗಿ ಸಂವಿಧಾನದಲ್ಲಿ ರಕ್ಷಣೆಗೊಂಡು ಘೋಷಿಸಲ್ಪಟ್ಟು ಮುಂದುವರ್ಕೊಂಡು ಬಂದರು. ಅದು ಹಾಗೆಯೇ 1956 ಯಾವುದೇ ಹೆಚ್ಚುವರಿಯಾಗಿ ಯಾವುದೇ ಸ್ಟೇಟ್ಸಲ್ಲಿ ಉಚ್ಚ ನ್ಯಾಯಾಲಯಗಳನ್ನು ಕೊಡಲಿಲ್ಲ. ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟು, ಆಯಾ ರಾಜ್ಯಗಳಲ್ಲಿ ಇದ್ದ ಹೈಕೋ ಉಚ್ಚ ನ್ಯಾಯಾಲಯಗಳು ಅವಕ್ಕೆ ಯಾವ್ಯಾವ ವ್ಯಾಪ್ತಿ ಇತ್ತು, ಒಂದು ಸ್ಟೇಟಿಂದ ಹೊರಗಡೆ ಇರ್ಬೋದು ಅಥವಾ ಒಳಗಡೆ ಇರ್ಬೋದು, ಅವೇ ಯಾವ್ಯಾವ ಭೌಗೋಳಿಕ ವ್ಯಾಪ್ತಿಗೆ ತಮ್ಮ ವ್ಯಾಪ್ತಿಯನ್ನು ಅನುಸರಿಸಿ ಇದನ್ನು ಅಧಿಕಾರವನ್ನು ಚಲಾಯಿಸ್ತಾ ಇದ್ವು, ಅದನ್ನು ಚಲಾಯಿಸಿಕೊಂಡೇ ಬಂದವು. ಅದು ಸ್ಟೇಟ್ 1956 ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆದಾಗ ಈ ಸ್ಟೇಟ್ಸ್ಗಳು ಹೇಗೆ ಪುನರ್ವಿಂಗಡಣೆ ಆದವೋ ಅದೇ ರೀತಿ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳ ವ್ಯಾಪ್ತಿಗಳನ್ನು ಪುನರ್ವಿಂಗಡಣೆ ಮಾಡುವಂಥ ಒಂದು ಅನಿವಾರ್ಯ ಸಂದರ್ಭ ಉಂಟಾಯಿತು 1956. ಅದಕ್ಕಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತು, ಸಂವಿಧಾನವನ್ನು ಅಮೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟ್ 1956 ಸೆಕ್ಷನ್ 51 ಸೆಕ್ಷನ್ 51 ಸಬ್ಕ್ಲಾಸ್ 2 ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ಶಾಶ್ವತ ಹೆಚ್ಚುವರಿ ಪೀಠಗಳನ್ನು ಅಥವಾ ಪೀಠಗಳನ್ನು ಸ್ಥಾಪನೆ ಮಾಡ್ಬೋದು, ಅಲ್ಲಿ ಸ್ಥಾಪನೆ ಮಾಡುವಂಥ ಅಧಿಕಾರವನ್ನು ತಾನೇ ಉಳಿಸಿಕೊಳ್ತು, ಅನಿವಾರ್ಯ ಸಂದರ್ಭಗಳಲ್ಲಿ ತಾತ್ಕಾಲಿಕವಾಗಿ ಹೆಚ್ಚುವರಿ ಕೇಸುಗಳು ಉತ್ಪತ್ತಿಯಾದಾಗ ತಾತ್ಕಾಲಿಕವಾಗಿ ಆ ಕೇಸುಗಳನ್ನು ನಿರ್ವಹಣೆ ಅದರಲ್ಲಿ ಬೇಗ ಬೇಗ ಡಿಸ್ಪೋಸ್ ಮಾಡೋ ಉದ್ದೇಶದಿಂದ ತಾತ್ಕಾಲಿಕವಾಗಿ ಸಂಚಾರಿ ಪೀಠಗಳನ್ನು ಸ್ಥಾಪನೆ ಮಾಡಿ ಹೆಚ್ಚಿರುವ ಅಲ್ಲಿ ಕೆಲಸ ಕಡಿಮೆ ಆದಾಗ ಅದನ್ನು ಅಬಾಲಿಷ್ ಮಾಡ್ತಕ್ಕಂಥ ಅಧಿಕಾರವನ್ನು ಸೆಕ್ಷನ್ 51 ಸಬ್ಕ್ಲಾಸ್ 3 ಆಯಾಯ ಸ್ಟೇಟಿನ ಮುಖ್ಯಮಂತ್ರಿಗಳು ಶಿಫಾರಸಿನ ಒಡನೆ ಮುಖ್ಯ ನ್ಯಾಯಾಧೀಶರು ಮಾಡ್ಬೋದು ಅಂತ ಸೆಕ್ಷನ್ 51(3) ಮಾಡಿದ್ರು. ಇದಕ್ಕೆ ಉದಾಹರಣೆ ಕೊಟ್ಟು ಹೇಳೋದಾದರೆ ಇದರಲ್ಲಿ ಉತ್ತರ ಪ್ರದೇಶ ಮತ್ತು ಸ್ಪ್ಲಿಟ್ ಆದಾಗ ಛತ್ತೀಸ್ಗಢದಲ್ಲಿ ಹೈಕೋರ್ಟ್ ಇರಲಿಲ್ಲ, ಅಲಹಾಬಾದ್ ಹೈಕೋರ್ಟೇ ಎಲ್ಲ ಇಂಟಗ್ರೇಟೆಡ್ ಅನ್ಡಿವೈಡೆಡ್ ಉತ್ತರ ಪ್ರದೇಶಕ್ಕೆ ಚಲಾವಣೆ ಮಾಡ್ತಾಯಿತ್ತು. ಆ ನಂತರ ಛತ್ತೀಸ್ಗಢದಲ್ಲಿ ಸ್ಪ್ಲಿಟ್ ಆದಮೇಲೆ ಅವರಿಗೆ ಮತ್ತೊಂದು ಹೈಕೋರ್ಟನ್ನು ಅಲ್ಲಿ ಕೊಟ್ಟರು. ಹಾಗೆ ಈ ಎಲ್ಲ ಸ್ಟೇಟ್ಗಳು, ಕೆಲವು ಸ್ಟೇಟ್ಗಳದ್ದು ಜಾಸ್ತಿ ಆಯಿತು, ಕೆಲವು ಕಡಿಮೆ ಆಯಿತು, ಏರಿಯಾ ಭೌಗೋಳಿಕ ವ್ಯಾಪ್ತಿ ಕಡಿಮೆ ಜಾಸ್ತಿ ಹೀಗೆಲ್ಲ ಆಯಿತು. ಮತ್ತೊಂದು ಉದಾಹರಣೆ ಹೇಳೋದಾದರೆ ಮಧ್ಯಪ್ರದೇಶದಲ್ಲಿ ಪ್ರಿನ್ಸ್ಲಿ ಸ್ಟೇಟ್ ಇದ್ದಾಗ ಗ್ವಾಲಿಯಾರಲ್ಲಿ ಪ್ರಧಾನ ಪೀಠ ಇತ್ತು, ಕ್ಯಾಪಿಟಲ್ ಇಂಡೋರ್ ಆಯಿತು. ಕ್ಯಾಪಿಟಲ್ ಇಂಡೋರ್ ಆದರೆ ಅಲ್ಲಿ ಪ್ರಿನ್ಸಿಪಾಲ್ ಪೀಠ ಇವತ್ತು ಗ್ವಾಲಿಯಾರಲ್ಲೇ ಇದೆ, ಇಂಡೋರಿಗಿನ್ನೂ ಶಿಫ್ಟ್ ಆಗಿಲ್ಲ. ಅವರು ಪ್ರಿನ್ಸ್ಲಿ ಸ್ಟೇಟಲ್ಲಿ ಇದ್ದ ಹೈಕೋರ್ಟ್ ಅಲ್ಲೇ ಇರಬೇಕು ಅಂತ ಆ ಜನರ ವಾದ ಆಯಿತು. ಅದಕ್ಕೆ ಪ್ರಧಾನ ಪೀಠವನ್ನು ಅಲ್ಲೇ ಇಟ್ಟಿದ್ದಾರೆ ಇಂಡೋರಲ್ಲಿ. ಇವತ್ತಿಗೂ ಕೂಡ ಪ್ರಧಾನ ಪೀಠ ಶಿಫ್ಟ್ ಆಗಿಲ್ಲ, ಒಂದು ಸಂಚಾರಿ ಪೀಠ ಮಾತ್ರ ಅಲ್ಲಿ ಉಳಿದಿದೆ. ಹಾಗೆ ಆಯಾಯ ಸಂದರ್ಭಗಳಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡಿದ್ದಾರೆ. ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ, ಸಂಚಾರಿ ಪೀಠಕ್ಕೂ ಮತ್ತು ಶಾಶ್ವತವಾದಂಥ ಉಪಪೀಠಕ್ಕೂ ವ್ಯತ್ಯಾಸ ಏನು ಅಂತ. ಈ ಶಾಶ್ವತ ಪೀಠ ಏನಂತಂದರೆ ಅದನ್ನು ಕೇಸುಗಳ ಹೆಚ್ಚಾದಾಗ ಕಡಿಮೆ ಆದಾಗ ಪೀಠ ಅಬಾಲಿಶ್ ಆಗೋದಿಲ್ಲ, ಹಾಗೇ ಶಾಶ್ವತವಾಗಿ ಹಾಗೇ ಇರುತ್ತೆ. ಆದರೆ ಸಂಚಾರಿ ಪೀಠ ಕೇಸುಗಳು ಕಡಿಮೆ ಆದಾಗ ಮುಖ್ಯ ನ್ಯಾಯಾಧೀಶರಿಗೆ ಅದನ್ನು ಅಬಾಲಿಶ್ ಮಾಡಿ ವಿತ್ಡ್ರಾ ಮಾಡ್ತಕ್ಕಂಥ ಅಧಿಕಾರ ಅಲ್ಲಿಗಿರುತ್ತೆ. ಮತ್ತೊಂದು ಉದಾಹರಣೆ ನಾನೇನು ಕೊಡ್ಬೋದು ಅಂದರೆ ಮಹಾರಾಷ್ಟ್ರದಲ್ಲಿ ಹೈಕೋರ್ಟ್ ಆಫ್ ಮಹಾರಾಷ್ಟ್ರಕ್ಕೆ ಈವನ್ ಗೋವಾಕ್ಕೂ ಮೊದಲು ಜುರಿಸ್ಡಿಕ್ಷನ್ ಇತ್ತು. ನಂತರದಲ್ಲಿ ಗೋವಾ ಆದಮೇಲೆ ಗೋವಾದಲ್ಲಿ ಜನರ ಡಿಮಾಂಡ್ ಬಂದಾಗ ಗೋವಾದಲ್ಲಿ ಹೈಕೋರ್ಟ್ ಆಫ್ ಮಹಾರಾಷ್ಟ್ರದ್ದೇ ಒಂದು ಬೆಂಚನ್ನು ಗೋವಾದಲ್ಲಿ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ಆಸ್ ಹೈಕೋರ್ಟ್ ಆಫ್ ಮಹಾರಾಷ್ಟ್ರ ಎಟ್ ಗೋವಾ. ಅದೊಂದು ಶಾಶ್ವತವಾದಂಥ ಪೀಠವನ್ನು ಕೇಂದ್ರ ಸರ್ಕಾರ ಸೆಕ್ಷನ್ 51(2) ತನ್ನ ಅಧಿಕಾರವನ್ನು ಉಪಯೋಗಿಸಿ ಮಾಡಿದ್ದಾರೆ. ಉದಾಹರಣೆಗೆ ಈಗ ಆಂಧ್ರಪ್ರದೇಶ ಏನಿತ್ತಲ್ಲ, ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಆಯಿತು. ಈಗಲೂ ಕೂಡ ಹೈಕೋರ್ಟ್ ಆಫ್ ಹೈದರಾಬಾದೇ ಇನ್ನೂ ಎಲ್ಲ ಪೂರ್ಣ ವ್ಯಾಪ್ತಿಗೂ ಅದನ್ನು ಮಾಡ್ತೀವಿ. ಇನ್ನೂ ಹೈಕೋರ್ಟ್ ಆಫ್ ಅಮರಾವತಿ ಆಗಿಲ್ಲ, ಅದರ ಬೇಡಿಕೆ ಇದೆ. ಆದಾಗ ಶಾಶ್ವತವಾದಂಥ ಪೀಠವನ್ನು ಕೇಂದ್ರ ಸರ್ಕಾರ ಸೆಕ್ಷನ್ 51(2) ಮಾಡ್ತಾರೆ. ವ್ಯತ್ಯಾಸ ಎರಡಕ್ಕೂ ಪ್ರಾಮುಖ್ಯವಾದ ವ್ಯತ್ಯಾಸ ಏನು ಅಂತಂದರೆ, ಸಂಚಾರಿ ಪೀಠ ಕೇಸುಗಳು ಕಡಿಮೆ ಆದಾಗ ಅದನ್ನು ವಿತ್ಡ್ರಾ ಮಾಡ್ತಕ್ಕಂಥ ಅಧಿಕಾರ ಮುಖ್ಯ ನ್ಯಾಯಾಧೀಶರಿಗಿರುತ್ತೆ. ಶಾಶ್ವತವಾದಂಥ ಪೀಠ ಅದು ಕೇಸುಗಳ ವ್ಯತ್ಯಾಸ ಹೆಚ್ಚು ಕಡಿಮೆ ಏನು ಅವಲಂಬಿಸೋದಿಲ್ಲ, ಶಾಶ್ವತವಾಗಿ ಅಲ್ಲಿರುತ್ತೆ.
1: ಥ್ಯಾಂಕ್ ಯು ಸರ್, ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಈಗ ನಮ್ಮ ಶಿವಮೊಗ್ಗ ವಕೀಲರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಘವೇಂದ್ರ ಅವರು ನಿರಂತರವಾಗಿ ವಕೀಲರನ್ನ ಸಂಘಟಿಸುವ ಕಾರ್ಯಕ್ರಮಗಳನ್ನ ಮಾಡುವಾಗ ಕ್ರೀಡಾಕೂಟ ಸಾಂಸ್ಕೃತಿಕ ಚಟುವಟಿಕೆಗಳು ಯುವ ಅಧ್ಯಕ್ಷರು ಈ ಸಲ ಶಿವಮೊಗ್ಗ ಬಾರಲಿದ್ದಾರೆ. ಬಹುಶಃ ಇವರ ನೇತೃತ್ವದಲ್ಲಿ ಈ ಥರದ ಒಂದು ಹೋರಾಟ ಮಾಡಬೇಕಾಗತ್ತೆ ಅಂತ ಅಂದ್ಕೊಂಡಿದ್ರೂ ಆದರೆ ಈಗ ಹೋರಾಟ ಈಗ ಬಂದಿದೆ, ಹೋರಾಟ ಶುರು ಮಾಡಿದರೆ. ಸರ್ ಹೇಳಿ ಸರ್, ಈಗ ಯಾವ ರೀತಿ ನೀವು ವಕೀಲರನ್ನ ಸಂಘಟಿಸ್ತಾ ಇದ್ರಿ, ಯಾವ ಕಾರಣಕ್ಕೆ ಈಗ ಸಂಚಾರಿ ಪೀಠದ ಹೋರಾಟನ ಕೈಗೆತ್ಕೊಂಡ್ರಿ?
2: ನಾವು ಸಂಚಾರಿ ಪೀಠದ ಹೋರಾಟ ಈ ಕೈ ಎತ್ಕೊಂಡಿಲ್ಲ, ಸುಮಾರು ಒಂದು ಕಾಲು ವರ್ಷದಿಂದನೇ ಒಂದು ನಮಗೆ ಒಂದು ಮಧ್ಯ ಕರ್ನಾಟಕಕ್ಕೆ ಸಂಚಾರಿ ಪೀಠ ಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಮೊದಲಿಗೆ ನಮ್ಮ ತಾಲೂಕುಗಳನ್ನು ಸಂಪರ್ಕಿಸಿ ಅವರನ್ನು ನಮ್ಮ ಅಸೋಸಿಯೇಷನ್ ಮೀಟಿಂಗ್ ಕರೆದು ಅವರ ಎಲ್ಲ ಒಪ್ಪಿಗೆ ತಗೊಂಡು ನಂತರ ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಅದು ಹಂತವಾಗಿ ನಡೀತಾನೆ ಇತ್ತು. ನಾವು ಬೇರೆ ಬೇರೆ ಪ್ರಕ್ರಿಯೆಯಲ್ಲಿ ಅದಕ್ಕೇನೇನು ನಾವು ತಯಾರಿ ಮಾಡ್ಕೋಬೇಕು ಆ ರೀತಿಯಾದಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ನಮಗೆ ಯಾವಾಗೂ ಒಂದು ಧೈರ್ಯ ಏನಿತ್ತು ಅಂದರೆ ಇದು ಜಸ್ವಂತ್ ಕಮಿಷನ್ ಅಳವಡಿಸಿ ಪೀಠ ಸ್ಥಾಪನೆ ಮಾಡೋದು. ಆ ಒಂದು ಕಾರಣದಿಂದ ನಾವು ಈಗ ನಮ್ಮ ಜೊತೆಗೆ ಮಂಗಳೂರಿನವರು ಸಹ ಪೀಠಕ್ಕೋಸ್ಕರ ಹೋರಾಡ್ತಾ ಇದ್ರು. ಆದರೆ ನಮಗೆ ಏನಂತಂದರೆ ನಮ್ಮ ಶಿವಮೊಗ್ಗವನ್ನು ಅವರು ಯಾವಾಗ ಅಳವಡಿಸ್ಕೊಂಡ್ರು ಅಂತ ನಮಗೆ ಇನ್ಫಾರ್ಮೇಷನ್ ಗೊತ್ತು. ನಾವು ಹೋರಾಟವನ್ನು ತೀವ್ರವಾಗಿ ಮಾಡೋವಂಥ ಅವಶ್ಯಕತೆ ನಮಗೆ ಬಿತ್ತು. ಇಲ್ಲಿ ನಾವು ಒಂದು ಸ್ವಲ್ಪ ದಿನ ಅವ್ರು ಎಷ್ಟೇ ಹೋರಾಟ ಮಾಡೋದು, ನಾವು ಒಂದು ಸ್ವಲ್ಪ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ. ಅವರು ನಾವೇನು ತಿಳ್ಕೊಂಡಿದ್ದು, ಜಸ್ವಂತ್ ಕಮಿಷನನ್ನು ಫಾಲೋ ಮಾಡಿ ಸರ್ಕಾರ ಆಗ್ಬೋದು ಅಥವಾ ಉಚ್ಚ ನ್ಯಾಯಾಲಯ ಆಗ್ಬೋದು ಎಲ್ಲದನ್ನು ರಿಪೋರ್ಟ್ ತೊಗೊಂಡು ಸಾರ್ವಜನಿಕರ ಅಭಿಪ್ರಾಯ ತೊಗೊಂಡು ವಕೀಲರ ಸಂಘಗಳ ಅಭಿಪ್ರಾಯ ತೊಗೊಂಡು ಆನಂತರ ವಿವಿಧ ಸಂಘಗಳ ಅಭಿಪ್ರಾಯ ತೊಗೊಂಡು ಅದಕ್ಕೊಂದು ಕಮಿಷನ್ ರಚನೆ ಮಾಡಿ ಅದರ ಅಭಿಪ್ರಾಯಗಳನ್ನೆಲ್ಲ ಪಡೆದು ಆನಂತರ ಪೀಠ ಸ್ಥಾಪನೆ ಆಗುತ್ತೆ ಅಂತ ಅಂತ ನಾವೆಲ್ಲ ಜಸ್ವಂತ್ ಕಮಿಷನ್ ಆಧಾರದ ಮೇಲೆ ಇದ್ವಿ. ಆದರೆ ಏಕಾಏಕಿ ನಮಗೆ ಒಂದು ಸಿಡಿಲಿನಂತೆ ಒಂದು ನ್ಯೂಸ್ ಬಂತು, ಇಲ್ಲ ಆಲ್ರೆಡಿ ನಮ್ಮ ಸಿ ಜೆ ಅವರು ಅದಕ್ಕೆ ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಆಗ ನಮ್ಮ ಹೋರಾಟವನ್ನು ಇನ್ನೂ ತೀವ್ರ ಮಾಡಿದ್ವಿ. ಆನಂತರ ನಮಗೆ ಆ ಒಂದು ಸಿ ಜೆ ಅವರ ಒಪ್ಪಿಗೆ ಪತ್ರ ಅವ್ರಿಗೆ ಕೊಟ್ಟಿದ್ದಾರೆ, ನಮ್ಮದು ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರು ಪೀಠಕ್ಕೆ ಸೇರಿಸೇ ಬಿಡ್ತಾರೆ ಅನ್ನೋ ಒಂದು ಯಾವಾಗ ಮಾಹಿತಿ ಬಂತು, ನಾವು ಇದನ್ನು ಈ ರೀತಿಯ ಹೋರಾಟ ಮಾಡಿದ್ರೆ ಆಗೋದಿಲ್ಲ, ಇದಕ್ಕೆ ಉಗ್ರ ಹೋರಾಟನೇ ಮಾಡಬೇಕು ಅಂತೇಳಿ ನಮ್ಮ ವಕೀಲರ ಸಂಘದ ಮುಂದೆನೆ ನಾವು ಒಂದು ಶಾಮಿಯಾನ ಹಾಕಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಅದಕ್ಕೊಂದು ನಾವು ಕಮಿಟಿ ಫಾರ್ಮೇಷನ್ ಮಾಡಬೇಕು ಅಂತ ಒಂದು ನಮ್ಮ ಹೋರಾಟ ಸಮಿತಿಯನ್ನು ಒಂದು ರಚನೆ ಮಾಡಿದ್ವಿ. ಅಲ್ಲಿ ನಮ್ಮ ಹಿರಿಯ ಸದಸ್ಯರನ್ನೆಲ್ಲ ಅಲ್ಲಿ ಗೌರವಾಧ್ಯಕ್ಷರನ್ನಾಗಿ ಅಧ್ಯಕ್ಷರುಗಳನ್ನಾಗಿ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಸಹ ಅದರೊಳಗೆ ಅಳವಡಿಸ್ಕೊಂಡು ತಾಲೂಕು ಪದಾಧಿಕಾರಿಗಳನ್ನೆಲ್ಲ ಅಳವಡಿಸ್ಕೊಂಡು ಅದಕ್ಕೇನು ಮಾಡಬೇಕು ರೂಪುರೇಷೆ ತಯಾರು ಮಾಡಿ ಅದಕ್ಕೊಂದು ಸಮಿತಿ ರಚನೆ ಮಾಡಿದ್ವಿ. ಸಮಿತಿ ರಚನೆ ಮಾಡಿದಂಥ ಸಮಿತಿ ಮೂಲಕ ನಾವು ಬಸಪ್ಪಗೌಡರ ನೇತೃತ್ವದಲ್ಲಿ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿಕೊಂಡು ನಂತರ ಹೋರಾಟ ಮುಂದುವರಿಸ್ತೀವಿ. ಆ ಮುಂದುವರಿಸಿದ ನಂತರದಲ್ಲಿ ನಮಗೆ ಯಾವಾಗ ಸಿ ಜಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂದರೆ ನಾವು 26/4/2025 ನಾವು ಮತ್ತು ನಮ್ಮ ಹಿರಿಯ ಸದಸ್ಯರು ನಮ್ಮ ಗೌರವಾಧ್ಯಕ್ಷರು ಬಸಪ್ಪಗೌಡರು ಮತ್ತು ಇನ್ನಿತರ ಬೆಂಗಳೂರು ಮೂಲದಲ್ಲಿ ನಮ್ಮ ಶಿವಮೊಗ್ಗ ಮೂಲದವರು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ಕಂಥ ಸುಮಾರು 2,000 ಜನ ಇದ್ದಾರೆ. ಅವರ ಒಂದು ಅವರಲ್ಲಿ ಕೆಲವರೆಲ್ಲ ಹಿರಿಯರನ್ನ ಒಳಗೊಂಡು ನಾವು ಸಿ ಜೆ ಅವ್ರನ್ನ ಫಸ್ಟು ಮೊದಲಿಗೆ ರಿಜಿಸ್ಟ್ರಾರನ್ನು ಮೀಟ್ ಮಾಡಿದ್ವಿ, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಜಡ್ಜನ್ನು ಮೀಟ್ ಮಾಡಿದ್ವಿ, ಆನಂತರ ನಮ್ಮ ಉಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿಗಳನ್ನು ಮೀಟ್ ಮಾಡಿದ್ವಿ. ಅದಕ್ಕಿಂತ ಪೂರ್ವದಲ್ಲಿ ಅದಕ್ಕೊಂದು ಮೆಮೊರಾಂಡಮ್ ರೆಡಿ ಮಾಡಬೇಕಾಗಿತ್ತು. ಆ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಗೌರವಾಧ್ಯಕ್ಷರು ಬಸಪ್ಪಗೌಡರು ಮತ್ತು ಅಶೋಕ್ ಜಿ ಭಟ್ ಅಧ್ಯಕ್ಷರು ಅವರು ಮತ್ತು ಗೋಪಿಕೃಷ್ಣ ವಾಸುದೇವ ಮೂರ್ತಿ ಇವರೆಲ್ಲ ಸೇರ್ಕೊಂಡು ಒಂದು ಕರಡು ಪ್ರತಿಯನ್ನು ರೆಡಿ ಮಾಡಿದ್ರು. ಯಾಕಂದರೆ ನಮಗೆ ಹೈಕೋರ್ಟ್ ಪೀಠ ನಾವು ಕೇಳಬೇಕಾದ್ರೆ ನಮ್ಮ ಜಿಲ್ಲೆ ಜೊತೆಗೆ ನಮ್ಮ ಸುತ್ತಮುತ್ತ ಜಿಲ್ಲೆ ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ನಮ್ಮ ಜಿಲ್ಲೆ ಮೂರು ಜಿಲ್ಲೆಗಳಿಂದ ಒಂದು ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಮಾಡಬೇಕೆ ಅಷ್ಟು ಪೆಂಡಿಂಗ್ ಇದೆಯಾ ಅನ್ನೋದು ಅಂಕಿಅಂಶಗಳು ತೋರಿಸ್ಬೇಕಾಯಿತು. ಅದಕ್ಕೆಲ್ಲ ನಮ್ಮ ಹಿರಿಯ ವಕೀಲರುಗಳು ಎಲ್ಲ ತಯಾರು ಮಾಡಿದ್ರು, ಆ ಮೆಮೊರಾಂಡಮ್ ತಯಾರು ಮಾಡಿದ್ರು. ಆ ಮೆಮೊರಾಂಡಮನ್ನು ನಾವು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕಕ್ಕೆ ನಾವು 26/4/2025 ಕೊಟ್ವಿ. ಅವರು ನಮಗೆ ಎಲ್ಲ ಅವಕಾಶಗಳನ್ನು ಕೊಟ್ಟರು, ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಎಲ್ಲ ಆಯಿತು. ಬಟ್ ಏನಂದರೆ ಇನ್ನೂ ಸಿ ಎಮ್ ನಮಗೆ ಹೇಳಿದ್ದಾರೆ ಲ್ಯಾಂಡ್ ಹ್ಯಾಸ್ ನಾಟ್ ಬಿನ್ ಫೈನಲೈಸ್ಡ್ ಅಂತ ಅಂದರು. ಅಲ್ಲಿಗೆ ನಮಗೆ ಅರ್ಥ ಆಗಿದ್ದೇನು ಅಂದರೆ ಇದು ಒಂದು ತಾತ್ವಿಕ ಅಂತ್ಯಕ್ಕೆ ಬಂದಿದೆ ಅಂತೇಳಿ. ಆ ಕಾರಣದಿಂದ ಮತ್ತೆ ನಾವು ಹೋರಾಟವನ್ನು ನಾವು ಸಾಕಷ್ಟು ಉಗ್ರ ರೀತಿಯಲ್ಲಿ ಹೋರಾಟಕ್ಕೆ ಹಾನಿಯಾದ್ವಿ. ಅದೇ ರೀತಿಯಾಗಿ ನಾವು ಯಾವಾಗ ನಾವು ಮುಂದಗಡೆ ಶಾಮಿಯನ್ನು ಹಾಕಿ ನಾವು ಹೋರಾಟ ಶುರು ಮಾಡಿದ ಆವಾಗ ಎಲ್ಲ ಸಂಘ ಸಂಸ್ಥೆಗಳು, ವಿವಿಧ ಸಂಘಟನೆಗಳು, ನಮ್ಮ ಉದಾಹರಣೆಗೆ ಚೇಂಬರ್ ಆಫ್ ಕಾಮರ್ಸ್, ನಾಗರಿಕ ಹಿತ ರಕ್ಷಣಾ ವೇದಿಕೆ, ರೈತ ಸಂಘ, ಬೇರೆ ಬೇರೆ ರೈತ ಸಂಘಗಳಿದ್ದಾವೆ, ಅದು ದಲಿತ ಸಂಘರ್ಷ ಸಮಿತಿ, ಮತ್ತು ಈಗ JCI, ಕನ್ನಡ ಪರ ಹೋರಾಟಗಳು, ರೋಟ್ರಿ ಮತ್ತು ಪತ್ರಕರ್ತರ ಸಂಘನೂ ಸಹ ನಮಗೆ ಕೈ ಜೋಡಿಸ್ತು. ಅದಲ್ಲದೆ ಬೇರೆ ಬೇರೆ

0: ಅವರು ಅದಕ್ಕಿಂತ ಮುಂಚೆ ಒಂದು ಲೆಟ್ರ್ ಪಾಸ್ ಮಾಡಿದ್ರು ಆಲ್ರೆಡಿ, ಕರಾವಳಿ ಕರ್ನಾಟಕಕ್ಕೆ ಹೈಕೋರ್ಟ್ ಪೀಠಕ್ಕೆ ಶಿಫಾರಸು ಮಾಡಿದರು. ನಾವು ಕರಾವಳಿ ಕರ್ನಾಟಕ ಅಂದರೆ ನಮಗೆ ಯಾವ್ದು ಸೇರ್ತು, ಶಿವಮೊಗ್ಗ ಸೇರಿದೆಯೋ ಇಲ್ಲೋ ಅನ್ನೋದು ಗೊತ್ತಿರಲಿಲ್ಲ. ನಾವು ಈ ಹಿಂದೆ ಉಗ್ರ ಹೋರಾಟ ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಏನು, ನಮ್ಮ ಶಿವಮೊಗ್ಗ ಏನು ಸೇರಿಸಿದ್ದೀವಿ ಅಂತಿದ್ರು, ಅದನ್ನು ಬಿಟ್ಟರು. ಉತ್ತರ ಕನ್ನಡನ ನಾವು ಸೇರಿಸಿದ್ದೀವಿ, ಉತ್ತರ ಕನ್ನಡಕ್ಕೆ ಹೆಸರನ್ನ ಬರ್ತಾ ಹೋಯ್ತು, ಅಲ್ಲಿಗೆ ಶಿವಮೊಗ್ಗ ಜಿಲ್ಲೆಯನ್ನು ಕೈ ಬಿಟ್ಟಿದ್ದೀವಿ ಅಂತ ತೋರಿಸಿದ್ರು. ಆದರೆ ನಮಗೆ ಯಾವುದೇ ರೀತಿಯಾದಂಥ ಲಿಖಿತವಾದ ಭರವಸೆ ಇರಲಿಲ್ಲ. ಆ ಕಾರಣಕ್ಕೆ ಮತ್ತೆ ಸಿ ಎಂ ಅವ್ರು ಮೀಟ್ ಮಾಡಿದಾಗ ಸಮೇತ ಅಲ್ಲಿರ್ತಕ್ಕಂಥ ವೆಂಕಟೇಶ್ ಅವರ ಪರ್ಸನಲ್ ಸೆಕ್ರೆಟರಿ ಅವರು ಹೇಳಿದ್ರು, ಓನ್ಲಿ ಕರಾವಳಿ ಕರ್ನಾಟಕ, ಮಲೆನಾಡು ಯಾವುದು ಇಲ್ಲ ಅಂತೇಳಿ. ಆವಾಗ ಸಿಂಹ ಇವರು ನಮ್ಮ ಮುಖ್ಯಮಂತ್ರಿಗಳು ಅದನ್ನು ನೋಡಿ, ನಾವಿಲ್ಲ ಆ ಕರಾವಳಿ ಕರ್ನಾಟಕಕ್ಕೆ ಮಾತ್ರ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಮತ್ತೆ ನಮ್ಮ ಒಂದು ಸಂಚಾರಿ ಪೀಠ ಏನು ಹೋರಾಟ ಅಂದ್ಕೊಂಡಿದ್ದು ಅದಕ್ಕೆ ಮೇಲ್ಮನವಿ ಕೊಟ್ಟಾಗ ಮುಂದೆ ನೋಡೋಣ ಅಂತ ಹೇಳಿ ನಮಗೆ ಒಂದು ಭರವಸೆ ಕೊಟ್ಟರು. ಆನಂತರ ನಮ್ಮ ಜಿಲ್ಲಾ ಮಂತ್ರಿಗಳು ಇದನ್ನು ನಾನು ಫಾಲೋ ಮಾಡ್ತೀನಿ, ಮತ್ತು ಯಾವ ಕಾರಣಕ್ಕೂ ನಮಗೆ ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರು ಪೀಠಕ್ಕೆ ಸೇರಿಸೋದಿಲ್ಲ ಅಂತೇಳಿ ಅವರು ಸಹ ನಮಗೆ ಭರವಸೆ ಕೊಟ್ಟರು. ಹಾಗಾಗಿ ಆನಂತರ ಪಕ್ಷಗಳು, ಎಲ್ಲ ಪಕ್ಷಗಳು, ವಿವಿಧ ಸಂಘಟನೆಗಳೆಲ್ಲ ನಮಗೆ ತುಂಬ ಚೆನ್ನಾಗಿ ನಮ್ಮ ಹೋರಾಟಕ್ಕೆ ಆದರೆ ನಮಗೆ ಇದುವರೆಗೂ ಸಮೇತ ಯಾವುದೇ ಸರ್ಕಾರದಿಂದ ಆಗ್ಬೋದು ಅಥವಾ ನ್ಯಾಯಾಲಯದ ನಮ್ಮ ಉಚ್ಚ ನ್ಯಾಯಾಲಯದಿಂದ ಆಗ್ಬೋದು ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಮಂಗಳೂರು ಸಂಚಾರಿ ಪೀಠಕ್ಕೆ ಸೇರಿದೆಯೋ ಅಥವಾ ಇಲ್ವೋ ಅಥವಾ ಮಂಗಳೂರು ಸಂಚಾರಿ ಪೀಠದಲ್ಲಿ ಯಾವೆಲ್ಲವೂ ಇದ್ದಾವೆ ಅನ್ನೋದು ಇವತ್ತುವರೆಗೂ ಗೊತ್ತಿಲ್ಲ. ಹಾಗಾಗಿ ಉಗ್ರ ಹೋರಾಟ ನಾವು ಮುಂದುವರಿಸಲೇಬೇಕಾದ ಅನಿವಾರ್ಯ ಬಂತು. ಈ ಒಂದು ಉಗ್ರ ಹೋರಾಟ ಇನ್ನೂ ಮನೆ ಮಾತಾಗಬೇಕು ಅಂತೇಳಿ ನಾವು 30/5/2026 ನಾವೊಂದು ಹೋರಾಟ ಒಂದು ಇಟ್ಕೊಂಡಿದ್ದೀವಿ.
1: ಓಕೆ ಓಕೆ ರಾಘವೇಂದ್ರ, ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಶ್ರೀಪಾಲ್, ಶಿವಮೊಗ್ಗ ಜಿಲ್ಲೆಯ ಹೋರಾಟಗಳಲ್ಲೆಲ್ಲ ನಿಮ್ಮ ಪಾಲ್ಗೊಳ್ಳುವಿಕೆ ಸಕ್ರಿಯವಾಗಿರುತ್ತೆ. ಈಗ ಹೇಳಿದ್ರಿ ಸುಮಾರು 11 ದಿನ ನಿರಂತರವಾಗಿ ಇವತ್ತು 11-12 ದಿನಕ್ಕೆ ಕಾಲಿಟ್ಟಿದೆ ನಿಮ್ಮ ಹೋರಾಟ. ನಿಮ್ಮ ಹೋರಾಟಕ್ಕೆ ಅದೇ ನಾನು ಆವಾಗಲೇ ಹೇಳ್ದಂಗೆ, ಹೋರಾಟದ ನದಿಗೆ ಸಾವಿರಾರು ತೊರೆಗಳು ಅಂತ ಕವಿ ಹೇಳ್ದಂಗೆ, ಸಣ್ಣ ಸಂಘಟನೆಗಳೆಲ್ಲ ಸೇರಿ ನೀವು ದೊಡ್ಡ ಜನಾಂದೋಲನ ಆಗಿ ರೂಪುಗೊಂಡಿದೆ. ಈಗ ನಿಮ್ಮ 30ನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಪಾದಯಾತ್ರೆ ಬಂದು, ಆಮೇಲೆ ನಿಮಗಿರ್ತಕ್ಕಂಥ ಆತಂಕ ಏನು? ನಮಗೆ ರಾಘವೇಂದ್ರ ಅವರು ಮತ್ತು ಬಸವಗೌಡರು ಸರ್ ಹೇಳಿದ್ರು ಮಂಗಳೂರಿಗೆ ಸೇರಿದೆ ಸೇರಿಲ್ಲ ಅಂತ. ಈಗ ಶಿವಮೊಗ್ಗ ಜಿಲ್ಲೆ ಮಂಗಳೂರಿಗೆ ಸೇರಿದ್ರೆ ಏನು ತೊಂದರೆ ಏನು ಸಮಸ್ಯೆ ಏನು? ಈಗ ಧಾರವಾಡ ಇದೆ, ಕಲಬುರಗಿ ಇದೆ, ಅಲ್ಲಿಗೂ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಆಗಿದೆ, ಈಗ ಮಂಗಳೂರಿಗೆ ಕೂಡ ಶಿವಮೊಗ್ಗ ಸೇರಿದ್ರೆ ಆಗ ತೊಂದರೆ ಏನು ನಿಮ್ಮ ಪ್ರಕಾರ? ಆ ತೊಂದರೆ ಏನು ಅದೊಂದು, ಮತ್ತದ್ರ ಜೊತೆಗೆ ಈಗ ನಿಮ್ಮ ಪಾದಯಾತ್ರೆ ಅಂತ ಹೇಳಿದ್ರಿ 30ನೇ ತಾರೀಕು, ಅದರ ರೂಪುರೇಷೆಗಳೇನು?
2: ಒಂದು, ಭೌಗೋಳಿಕವಾಗಿ ನಾವು ಮೊದಲೇ ಇಲ್ಲಿ ಮಲೆನಾಡು ಮತ್ತು ದಕ್ಷಿಣ ಕನ್ನಡ, ಇದಕ್ಕೆ ಈ ಒಂದು ಭಿನ್ನಾಭಿಪ್ರಾಯ ಇದೆ, ಘಟ್ಟದ ಮೇಲಿನವರು ಘಟ್ಟದ ಕೆಳಗಿನವರು ಅಂತ. ಜನಗಳಲ್ಲೂ ಕೂಡ ಮಾನಸಿಕವಾಗಿ ಒಂದು ರೀತಿಯ ವೈರುಧ್ಯ ಇದೆ. ಯಾವುದೇ ಕಾರಣಕ್ಕೂ ಘಟ್ಟದ ಕೆಳಗಿನ ಜನ ಘಟ್ಟದ ಮೇಲಿನವ್ರನ್ನ ನಂಬಲ್ಲ, ಮತ್ತು ಘಟ್ಟದ ಮೇಲಿನವ್ರು ಘಟ್ಟದ ಕೆಳಗವ್ರನ್ನ ನಂಬಲ್ಲ. ಇದು ಈಗಲ್ಲ, ಇದು ನಮ್ಮ ನಾವು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ಕೂಡ ಹಿಂದಿಂದನೂ ಕೂಡ ಆ ರೀತಿ ಭಿನ್ನಾಭಿಪ್ರಾಯ ಬೆಳೆದು ಬಂದಿದ್ದು. ಆದರೆ ಈಗಿನ ಎಜುಕೇಷನ್ನು ಮತ್ತು ಸೈಂಟಿಫಿಕ್ ಬೇರೆ ಬೇರೆ ಕಾರಣಗಳಿಂದ ಆ ಥರದ ಸ್ವಲ್ಪ ಗ್ಯಾಪು, ಈ ಕಮ್ಯುನಿಕೇಷನ್ ಗ್ಯಾಪ್ಗಳು ಕಡಿಮೆ ಆಗಿತ್ತು. ಆದರೆ ಒಂದು, ಅಲ್ಲಿಯ ವೆದರು, ದಕ್ಷಿಣ ಕನ್ನಡದ ವೆದರು ಮತ್ತು ಅಲ್ಲಿಯ ಭಾಷೆ, ನಾವು ಎಷ್ಟೇ ಇದು ಮಾಡಿದ್ರೂ ಕೂಡ ಅವರು ಅಲ್ಲಿಯ ತುಳು ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯನ್ನು ಮಾತಾಡಲ್ಲ. ಅವರಿಗೆ ದಕ್ಷಿಣ ಕನ್ನಡಕ್ಕಿರ್ತಕ್ಕಂಥದ್ದು ಬಾಂಬೆ ಮತ್ತು ಮಹಾರಾಷ್ಟ್ರದ ಏನು ಅವರಿಗೆ ಲಿಂಕ್ ಇದೆ ಬಿಸ್ನೆಸ್ ಇದು, ಮತ್ತು ದುಬೈ ಆ ಕಡೆಯ ಸೌದಿ ರಾಷ್ಟ್ರಗಳ ಇದೇನಿದೆ, ಇಂಫ್ಲೂಯೆನ್ಸ್ ಏನಿದೆ, ಆ ಇದಕ್ಕೆ ಅವರ ನಡೆ ನುಡಿ ನಡವಳಿಕೆಗಳು ನಮಗೂ ಅವರಿಗೂ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಸಹಜವಾಗಿತ್ತು. ಆದರೆ ಈಗ ನಮಗೆ ಆತಂಕ ಏನಂದರೆ, ಒಂದು ಅಲ್ಲಿಯ ಭೌಗೋಳಿಕ ವ್ಯತ್ಯಾಸಗಳಿಂದ ನಾವು ಘಾಟನ್ನು ಇಳಿದು ಹೋಗ್ತಕ್ಕಂಥದ್ದು, ಮತ್ತು ಮಳೆಗಾಲದಲ್ಲಿ ನಮಗಿರ್ತಕ್ಕಂಥದ್ದು ಹುಲಿಕಲ್ ಘಾಟು ಮತ್ತು ಆಗುಂಬೆ ಮತ್ತು ಎಸ್ ಕೆ ಬಾರ್ಡ್ರು ಶೃಂಗೇರಿ ಮೇಲೆ, ಈ ಮೂರು ರಸ್ತೆಗಳು ಕೂಡ ಅಪಾಯಕಾರಿಯಾಗಿರ್ತಕ್ಕಂಥದ್ದು, ದಿನಂಪ್ರತಿಯಲ್ಲಿ ಅಪಘಾತಗಳಾಗುತ್ತೆ. ಈಗ ನಾವು ನ್ಯಾಯಾಲಯಗಳು ಇದು ಅಂದಾಗ ತುರ್ತಾಗಿ ಹೋಗಬೇಕಾಗತ್ತೆ ಅಥವಾ ಅಲ್ಲಿ ಒಂದಿನ ಎರಡು ದಿನ ಇರಬೇಕಾಗತ್ತೆ, ಇವೆಲ್ಲ ಸಮಸ್ಯೆಗಳಿದೆ ನಮಗಂದರೆ. ಅಲ್ಲಿ ಮಂಗಳೂರಿಗೆ ಹೋಗೋದಕ್ಕೆ 4:00-5:30 ಮೇಲೆ ಯಾವುದೇ ರೀತಿಯ ಘಾಟಿಯಲ್ಲಿ ಇಲ್ಲಿಂದ ಬಸ್ಗಳು ಪ್ರಯಾಣ ಇಲ್ಲ, ವಾಪಸ್ ಬರೋದಕ್ಕೂ ಕೂಡ 4:30 ಮೇಲೆ ಮಂಗಳೂರಿನಿಂದ ನಮಗೆ ಬಸ್ಗಳಿಲ್ಲ. ಇನ್ನೊಂದು, ಒಂದು ಸ್ಲೈಡಿಂಗ್ ಆಗುತ್ತೆ, ಇಲ್ಲ ಮರಗಳು ಬೀಳುತ್ತೆ, ಅಥವಾ ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆದರೂ ಕೂಡ ಘಾಟ್ ಬಂದಾಗುತ್ತೆ, ಮತ್ತು ತಿಂಗಳುಗಟ್ಟಲೆ ರಸ್ತೆ ರಿಪೇರಿ ರಸ್ತೆ ಬಂದಾಗುತ್ತೆ. ಇಂತಹ ಸಮಯದಲ್ಲಿ ಬೇರೆ ಯಾವುದೇ ಮಾರ್ಗಗಳಿಲ್ಲ ನಾವು ಹೋಗೋದಕ್ಕೆ. ನಾವು ಹೋಗಬೇಕಂದ್ರೆ ಇನ್ನೇನಾದ್ರು ಹಾಸನ ಹೋಗಿ ಆ ಮೂಲಕ ಅಥವಾ ಚಿಕ್ಕಮಗಳೂರು ಆಗಿ ಬೇರೆ ರೂಟ್ಗಳಲ್ಲಿ ಹೋಗ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ. ಇದು ರಸ್ತೆಗಳ ವಿಷಯದಲ್ಲಿ. ಇನ್ನೊಂದು ಆಕ್ಸೆಸ್ ಆಫ್ ಏನಂದರೆ, ಜನಗಳು ಇದ್ದಲ್ಲಿಗೆ ನ್ಯಾಯವನ್ನು ಕೊಡ್ತೀವಿ, ಮನೆ ಬಾಗಿಲಿಗೆ ನ್ಯಾಯವನ್ನು ದೊರಕಿಸ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಕೇಂದ್ರ ಸರ್ಕಾರ ಹೇಳುತ್ತೆ, ರಾಜ್ಯ ಸರ್ಕಾರ ಹೇಳುತ್ತೆ, ಅದು ನಾವು ಕೇಳ್ತಾ ಇರ್ತಕ್ಕಂಥ ನಮಗೆ

0: ನಾವು ಇದ್ದಲ್ಲಿಗೆ ನ್ಯಾಯ ಬೇಕು, ಅಥವಾ ನಮ್ಗೆ ಈಸಿಯಾಗಿ ಅಕ್ಸೆಸ್ ಆಗ್ತಕ್ಕಂಥ. ಈಗ ನಮಗೆ ಬೆಂಗಳೂರು ಅಂದರೆ ಬೆಂಗಳೂರಿಗೆ ಸುಮಾರು 80ಕ್ಕೂ ಹೆಚ್ಚು ಬಸ್ಗಳಿದೆ, ಟ್ರೈನ್ಗಳಿದೆ, ದಿನಕ್ಕೆ 10-12 ಟ್ರೈನ್ಗಳು ಹೋಗುತ್ತೆ. ಈಗ ಏರ್ಪೋರ್ಟ್ ಬೇರೆ ಆಗಿದೆ, ಫ್ಲೈಟ್ ವ್ಯವಸ್ಥೆ ಬೇರೆ ಇದೆ, ಮತ್ತು ಪ್ರತಿಯೊಬ್ಬರು ಕೂಡ ಡ್ರೈವಿಂಗ್ ಮಾಡಿ, ಹೆಣ್ಮಕ್ಕಳು ಕೂಡ ಬೆಂಗಳೂರಿಗೆ ವೆಹಿಕಲನ್ನು ಡ್ರೈವಿಂಗ್ ಮಾಡಿ ಹೋಗ್ತಕ್ಕಂಥದ್ದಿದೆ. ಆದರೆ ಮಂಗಳೂರಿಗೆ ಆ ವಾತಾವರಣಗಳಿಲ್ಲ. ಇದು ಒಂದು ಟ್ರಾವೆಲಿಂಗ್ ಡಿಫಿಕಲ್ಟಿ. ಆದರೆ ಇನ್ನೊಂದು, ಇಲ್ಲಿ ಏನು ಫೀಸ್ ಸ್ಟ್ರಕ್ಚರು ಇವೆಲ್ಲವೂ ಕೂಡ ನಾನು ಮೊದಲೇ ಹೇಳ್ದಂಗೆ ಮಂಗಳೂರಿಗೆ ಸೌತ್ ಏನಿದು ಸೌದಿ ರಾಷ್ಟ್ರಗಳು, ಬಾಂಬೆ ಇದ್ರೆ ಇಂಫ್ಲುಯೆನ್ಸ್ ಇರೋದ್ರಿಂದ ಅಲ್ಲಿಯ ಕಲ್ಚರು, ಅಲ್ಲಿಯ ಜೀವನ ಶೈಲಿಗಳು ಇದು ದುಬಾರಿಯಲ್ಲಿ, ಆ ದುಬಾರಿಯೇ ಇದಕ್ಕೆ ನಾವು ಹೊಂದ್ಕೊಳ್ಳೋದಕ್ಕಾಗಲ್ಲ. ನಮ್ಗೆ ಹೇಗಂದರೆ ಈಗ ಮಲೆನಾಡಿನವರು, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವಕೀಲರು, ಇಲ್ಲಿಯ ಜನಸಾಮಾನ್ಯರ ಇದಕ್ಕೆ ಅವರು ಅಡ್ಜಸ್ಟ್ ಆಗಿದ್ದಾರೆ, ಕೊಟ್ಟಷ್ಟು ಹಣಕ್ಕೆ ಕೇಸನ್ನು ನಡೆಸ್ತಕ್ಕಂಥ. ಮತ್ತು ನಮಗೂ ಇಲ್ಲಿಯ ವಕೀಲರಿಗೂ, ಅಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಮ್ಮ ಇಲ್ಲಿಯ ವಕೀಲರು ಸಹೋದರತೆ ಇದೆ, ಒಂದು ಬಾಂಧವ್ಯ ಇದೆ, ನಾವು ಹೇಳಿದ್ರೆ ಕೊಟ್ಟಷ್ಟು ಇದಕ್ಕೆ ನಡೆಸ್ತಕ್ಕಂಥ. ಆದರೆ ಮಂಗಳೂರಿಗೂ ನಮ್ಗೆ ಆ ಥರದ ಬಾಂಧವ್ಯಗಳಿಲ್ಲ. ಇದು ಫೈನಲ್ಲಾಗಿ ಯಾರಿಗೆ ಅಂದರೆ ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟುತ್ತೆ, ಮತ್ತು ಜನಸಾಮಾನ್ಯರು ನ್ಯಾಯದಿಂದ ವಂಚಿತರಾಗ್ತಾರೆ ಅಪೀಲ್ ಹೋಗೋದು. ಎರಡನೇದು, ನೀವು ತಾವು ಕೇಳಿದಂಗೆ 30ನೇ ತಾರೀಕು ಹೋರಾಟ ಏನಿದೆ, ಇದು ನಮ್ಮ ಹೋರಾಟದ ಎರಡನೇ ಭಾಗ ಇದು. ಇದುವರೆಗೂ ಕೂಡ ನಾವು ಧರಣಿಯನ್ನು ಕೂತ್ವಿ, ಮನವಿಗಳನ್ನು, ಲೆಟರ್ ಕರೆಸ್ಪಾಂಡೆನ್ಸ್ಗಳನ್ನು ಮಾಡಿದ್ವಿ. ಈಗ ಏನಂದರೆ ಇದು ಈಗಾಗಲೇ ಇಡೀ ಜಿಲ್ಲೆಯ ಜನರ ಗಮನಕ್ಕೆ ಹೋಗಿದೆ, ಎಲ್ಲ ಜನಪ್ರತಿನಿಧಿಗಳು ಬಂದಿದ್ದಾರೆ, ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅದು ಸಾಮಾನ್ಯ ಜನರ ಗಮನಕ್ಕೆ ಹೋಗಬೇಕು, ಬೀದಿಯಲ್ಲಿ ಬರಬೇಕು, ಮತ್ತು ಅದು ಹೈಕೋರ್ಟು, ಸುಪ್ರೀಂ ಕೋರ್ಟು ಮತ್ತು ಎರಡೂ ಸರ್ಕಾರದ ಗಮನವನ್ನು ಸೆಳಿಬೇಕು. ನಾವು ಈಗಾಗಲೇ ನಾವೇನು ಮುಖ್ಯಮಂತ್ರಿಗೆ ಕೊಟ್ಟಿರ್ಬೋದು ಅಥವಾ ಕೆಲವು ಮಂತ್ರಿಗಳು, ಕೆಲವು ಶಾಸಕರೆಲ್ಲ ಬಂದಿರ್ಬೋದು, ಆದರೆ ಸರ್ಕಾರ ನಡೆಸ್ತಕ್ಕಂಥದ್ದು, ಮತ್ತು ಸರ್ಕಾರ ನಮ್ಮ ಪರವಾಗಿ, ನಾವೇನು ಸರ್ಕ್ಯೂಟ್ ಪೇಟ್ ಏನು ಸಂಚಾರಿ ಪೀಠವನ್ನು ಕೇಳಿದ್ವಿ, ನಮ್ಮ ಪರವಾಗಿ ಮಂಗಳೂರಿಗೆ ಏನು ಬೇಕು ಅಂತ ಹಾಕಿದರೆ ಆ ರೀತಿಯ ಪತ್ರವನ್ನು ರವಾನೆ ಮಾಡ್ತಕ್ಕಂಥ, ಮತ್ತು ನಮಗೆ ಮಂಗಳೂರಿಗೆ ಸೇರಿಸಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ಮಾಹಿತಿ ಬೇಕು. ಆ ಕಾರಣಕ್ಕೆ ಸೋಮವಾರ ದಿನ ಶನಿವಾರ ದಿನ ಬೃಹತ್ತಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲರೂ ಕೂಡ, ಸಮಾಜದ ಎಲ್ಲ ವರ್ಗದ ಜನರು ಕೂಡ ಇದು ಜನ ಚಳವಳಿಯಾಗಿದ್ದರಿಂದ ಅದರಲ್ಲಿ ಪಾಲ್ಗೊಳ್ತಿದ್ದಾರೆ ಎಲ್ಲರೂ ಕೂಡ.
1: ಸರ್ ಬಸಪ್ಪಗೌಡರು ಸರ್, ನಾನು ಮತ್ತೆ ನಿಮ್ಮ ಹತ್ರಕ್ಕೆ ಬರ್ತೀನಿ. ಈಗ ಇಲ್ಲಿ ನನಗೆ ಎರಡು ಪ್ರಶ್ನೆ ಸರ್ ನಿಮಗೆ. ಒಂದು, ಈ ಸಂಚಾರಿ ಪೀಠನ ಕೊಡೋದು ಭೌಗೋಳಿಕತೆ ಆಧಾರದ ಮೇಲೆ ಅಥವಾ ಕೇಸ್ಗಳ ಸಂಖ್ಯೆ ಮೇಲೆ ಅನ್ನೋದು ಒಂದು. ಎರಡನೇದು, ನಿಮ್ಮ ಡಿಮ್ಯಾಂಡ್ ಈಗ ಸಂಚಾರಿ ಪೀಠನ ಶಾಶ್ವತ ಪೀಠನ?
2: ಇದು ನಾನು ಆವಾಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಜಸ್ವಂತ್ ಸಿಂಗ್ ಕಮಿಷನ್ನಿನ ಸೂತ್ರಗಳನ್ನು ನಾನು ಹೇಳಲಿಲ್ಲ. ಅದರಲ್ಲಿ 56ರಲ್ಲಿ ಸ್ಟೇಟ್ಸ್ ರಿಆರ್ಗನೈಜೇಷನ್ ಆ್ಯಕ್ಟ್ ಸೆಕ್ಷನ್ 51 ಸಬ್ ಕ್ಲಾಸ್ 2 ಮತ್ತು 3 ಆದ ನಂತರ ದೇಶದಾದ್ಯಂತ ಎಲ್ಲ ಕಡೆಗಳಿಂದ ಸಂಚಾರಿ ಪೀಠಗಳು ಮತ್ತು ಶಾಶ್ವತ ಪೀಠಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಬೇಡಿಕೆ ಬಂತು. ಆಗ ಕೇಂದ್ರ ಸರ್ಕಾರಕ್ಕೊಂದು ದಿಗಿಲಾಯಿತು, ಇಲ್ಲೆಲ್ಲ 2-2 ಜಿಲ್ಲೆಗೆ, 4-4 ಜಿಲ್ಲೆಗೆ ಒಂದೊಂದು ಪೀಠ ಕೊಟ್ಟರೆ ಹೈಕೋರ್ಟಿನ ಅಥಾರಿಟಿ ಮತ್ತು ಗ್ಲೋರಿ ಎಲ್ಲಿ ಉಳಿತದೆ? ಅದರಿಂದಾಗಿ ಇದಕ್ಕೊಂದು ಸೂತ್ರಗಳ ನಿರೂಪಣೆ ರೂಪುರೇಷೆ ಬೇಕು, ಹಾಗೆ ಕೇಳ್ದಲ್ಲೆಲ್ಲ ಕೊಡೋಕ್ಕೆ ಬರೋದಿಲ್ಲ ಅಂತ ಒಂದು ಆಲೋಚನೆ ಬಂದು ಜಸ್ವಂತ್ ಸಿಂಗ್ ಕಮಿಷನನ್ನು 1984ರಲ್ಲಿ ಸ್ಥಾಪನೆ ಮಾಡಿದರು. ಅದು ಸುಮಾರು 6-8 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ದೇಶದಾದ್ಯಂತ ತಿರುಗಾಡಿ ಚರ್ಚೆ ಮಾಡಿ ಕೆಲವು ರೂಪುರೇಷೆಗಳನ್ನು ನಿರೂಪಿಸ್ತು. ಅದರಲ್ಲಿ ಪ್ರಾಮುಖ್ಯವಾಗಿ 3 ಅಂಶಗಳನ್ನು ಅದು ಹೇಳುತ್ತೆ. ಒಂದು, ಆಕ್ಸಸ್ ಟು ಜಸ್ಟಿಸ್, ಅಂದರೆ ಆ ರೀತಿಯಾಗಿ ಸಂಚಾರಿ ಪೀಠವನ್ನಾಗಲಿ ಅಥವಾ ಶಾಶ್ವತ ಪೀಠವನ್ನಾಗಲಿ ಸ್ಥಾಪನೆ ಮಾಡಿದಾಗ ಜನರಿಗೆ ಹತ್ತಿರವಾದಂಥ ರೀತಿಯಲ್ಲಿ ನ್ಯಾಯ ವಿತರಣಾ ವ್ಯವಸ್ಥೆ ರೂಪಿತಗೊಳ್ಳಬೇಕು. ಆ ಒಂದು ಅದನ್ನು ಹೇಳಿದ ನಂತರ ಅದನ್ನು ಹೇಳಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ, ಯಾವ ಗುಂಪು ಜಿಲ್ಲೆಗಳಿಗೆ ನೀವು ಕೊಡ್ತೀರಿ ಅಲ್ಲಿ ಭೌಗೋಳಿಕ ಹೊಂದಾಣಿಕೆ ಇರಬೇಕು, ಭೌಗೋಳಿಕವಾಗಿ ಒಂದಕ್ಕೊಂದು ಇರಬೇಕು. ಆ ಗುಂಪು ಜಿಲ್ಲೆಗಳಿಗೆ ಒಂದು ಕೇಂದ್ರ ಸ್ಥಾನದಲ್ಲಿ ನೀವು ಕೊಡಬೇಕು, ಯಾಕೆಂದರೆ ಅದು ಜನಕ್ಕೆ ಹತ್ತಿರವಾಗಿರಬೇಕು. ಅದು ಕೇಂದ್ರ ಸ್ಥಾನವಾಗಿರ್ಬೋದು ಅಥವಾ ಬಹುತೇಕ ಕೇಂದ್ರ ಹತ್ತಿರವಾದಂಥ ಕೇಂದ್ರ ಸ್ಥಾನವಾಗಿರ್ಬೋದು. ಆ ರೀತಿಯಾಗಿ ಭೌಗೋಳಿಕ ಹೊಂದಾಣಿಕೆ ಇರುವ ಗುಂಪು ಜಿಲ್ಲೆಗಳಿಗೆ ಅದರಲ್ಲಿರ್ತಕ್ಕಂಥ ಒಂದು ಕೇಂದ್ರ ಸ್ಥಾನಕ್ಕೆ ನೀವು ಕೊಡಿ ಅಂತ ಹೇಳಿದ್ರು. ಆ ಕಾರಣದಿಂದ ಬರೀ ಕೇಸುಗಳದ್ದು ಒಂದೇ ಅಲ್ಲ, ಒಂದು ಫಸ್ಟ್ ಪ್ಯಾರಾಮೀಟರ್ ಈಸ್ ಈಸ್ ಜನರಿಗೆ ಹತ್ತಿರವಾದಂಥ ಆಕ್ಸೆಸ್ ಟು ಜಸ್ಟಿಸ್ ಅಂತ ಹೇಳ್ತಾರೆ, ಹತ್ತಿರವಾದ ವ್ಯವಸ್ಥೆಯಲ್ಲಿ ನ್ಯಾಯ ವಿತರಣಾ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು. ಬರೀ ನ್ಯಾಯ ಹತ್ತು ಜನಕ್ಕೆ ಹತ್ತಿರವಾಗಿ ನ್ಯಾಯ ವಿತರಣೆ ವ್ಯವಸ್ಥೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಡೆ ಕೊಟ್ಬಿಟ್ರೆ ಹೈಕೋರ್ಟ್ ಅದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಮೇಲೆ ಹೈಕೋರ್ಟ್ ಜಡ್ಜಸ್ ಸ್ಯಾಲರಿ ಬಜೆಟ್ರಿ ವೇರಿಯೇಷನ್ಸಿಗೆ ಒಳಪಡೋದಿಲ್ಲ, ಅದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಕ್ಕೆ ಚಾರ್ಜ್ ಆಗುತ್ತೆ, ನೇರವಾಗಿ ಅವ್ರಿಗೆ ಸಂಬಳ ಬರುತ್ತೆ. ಸ್ಟೇಟ್ ಬಜೆಟ್ ಟು ಸೆಂಟ್ರಲ್ ಬಜೆಟಲ್ಲಿ ಅವರಿಗೆ ಚಾರ್ಜ್ ಮಾಡಿ ಕೊಡೋದಿಲ್ಲ. ಆದ್ದರಿಂದ ಅಂಥ ಹಣವನ್ನು ಖರ್ಚು ಮಾಡಬೇಕಾದ್ರೆ ಅದನ್ನು ಸಾಕಷ್ಟು ವಿವೇಚನೆಯಿಂದಲೇ ಖರ್ಚು ಮಾಡಬೇಕಾಗತ್ತೆ. ಕೇಸ್ ಇಲ್ಲದೆ ಇರೋ ಕಡೆ ಸ್ಥಾಪನೆ ಮಾಡಿ ಅವರ ಸಂಬಳ ಕೊಡೋಕ್ಕಾಗೋದಿಲ್ಲ, ಹೈಕೋರ್ಟಿನ ಖರ್ಚನ್ನು ಭರಿಸೋಕ್ಕಾಗೋದಿಲ್ಲ ಅಂತ ಎರಡನೇ ಸೂತ್ರ ಏನು ಅಂತಂದರೆ, ನಾಲ್ಕು ಜನ ಒಂದು ಡಿವಿಷನ್ ಬೆಂಚ್, ಇಬ್ಬರು ಒಟ್ಟಿಗೆ ಕೂತ್ಕೋಬೇಕು, ಒಬ್ಬರು ಸಿಂಗಲ್ ಜಡ್ಜಸ್, ಇಬ್ಬರು ಸಿಂಗಲ್ ಜಡ್ಜಸ್ ಸಪ್ರೇಟಾಗಿ ಕೂತ್ಕೋಬೇಕು, ಅದು ಕನಿಷ್ಠ. ಮತ್ತು ಫುಲ್ ಬೆಂಚ್ ಎಲ್ಲ ಅಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡೋಕ್ಕೆ, ಫುಲ್ ಬೆಂಚ್ ಅಂದರೆ ಮೂರು ಜನ, ಅದು ಸ್ಟೇಟ್ ಹೆಡ್ ಕ್ವಾರ್ಟರ್ಲ್ಲಿ ಇರಬೇಕು, ಇಲ್ಲೆಲ್ಲ ಬೇಡ ಅಂತ. ಅದು ಅದಕ್ಕೆ ನಾಲ್ಕು ಜನಕ್ಕೆ ಬೇಕಾಗುವಷ್ಟು ಒಂದು ಒಬ್ಬ ಜಡ್ಜಿಗೆ ಒಂದು ವರ್ಷಕ್ಕೆ ಎಷ್ಟು ಕೇಸು ಡಿಸ್ಪೋಸಲ್ಗೆ ಬೇಕು ಅಂತ ಒಂದು ಯಾರ್ಡ್ ಸ್ಟಿಕ್ ಇದೆ. ಆ ಯಾರ್ಡ್ ಸ್ಟಿಕ್ ವ್ಯಾಪ್ತಿಯಲ್ಲಿ ಇವರಿಗೂ ಆಗ ಒಂದು ವರ್ಷಕ್ಕೆ ಕನಿಷ್ಠ ಮೂರು ವರ್ಷಕ್ಕಾಗುವಷ್ಟು ಕೇಸುಗಳು ಅಲ್ಲಿ ಇರಬೇಕು, ಆ ಸಂದರ್ಭದಲ್ಲಿ ಮಾತ್ರ ಮಾಡಬೇಕು ಅಂತ. ಅದು ಎರಡನೇ ಸೂತ್ರ ಅಂದರೆ ಆ ನಾಲ್ಕು ಜನ ಜಡ್ಜಸ್ಸಿಗೆ ಸಾಕಾಗುವಷ್ಟು ಕೇಸುಗಳು ಬೇಕು ಎಂಬತಕ್ಕಂಥದ್ದು ಇರಬೇಕು. ಆಮೇಲೆ ಸಮರ್ಥ ವಕೀಲರ ತಂಡ ಅಂತ ಹೇಳುತ್ತೆ. ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ, ಕಾನ್ಸ್ಟಿಟ್ಯೂಷನಲ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಯೋಗ್ಯತೆ ಮತ್ತು ಅರ್ಹತೆ ಇರತಕ್ಕಂಥ ವಕೀಲರುಗಳು ಬೇಕು, ಕಾನ್ಸ್ಟಿಟ್ಯೂಷನಲ್ ಲಾ ಬೇಕು, ನಾಲೆಜ್ ಇರಬೇಕು ಅಂಥ ಒಂದು ವಕೀಲರ ತಂಡ ಇರುವಂಥ ಈ ಮೂರು ಅಂಶಗಳನ್ನು ಹೊಂದಿರುವ ಸ್ಥಳಗಳಲ್ಲಿ ನೀವು ಕೊಡಿ, ತಾತ್ಕಾಲಿಕವಾಗಿ ಸಂಚಾರಿ ಪೀಠಗಳನ್ನು ಕೊಡ್ಬೋದು ಅಂತ ಹೇಳ್ತಾರೆ. ಅಂದರೆ ಈ ಮೂರು ಪ್ಯಾರಾಮೀಟರ್ಸ್ ಫುಲ್ಫಿಲ್ ಆದಾಗ ಮಾತ್ರ ಕೊಡ್ಬೋದು, ಒಂದು ಆಬ್ಸೆಂಟ್ ಆದರೂ ಕೊಡೋಕ್ಕೆ ಬರಲ್ಲ. ದಟ್ ಈಸ್ ದಿ ಕಾನ್ಸೆಪ್ಟ್. ಇನ್ನು ಪರ್ಮನೆಂಟ್ಗೆ ಈ ಯಾವ ವ್ಯಾಪ್ತಿನೂ ಬರಲ್ಲ. ಒಂದು ಸಲ ಪರ್ಮನೆಂಟಾಗಿ ಪೀಠ ಆಯಿತು ಅಂದರೆ ಕೇಸ್ ಕಡಿಮೆ ಆದರೂ ಹಾಗೆ ಉಳ್ಕೊಳ್ಳುತ್ತದು. ಸಬಲರ್ ವಕೀಲ ತಂಡ ವಕೀಲರ ತಂಡ ಡೆವಲಪ್ ಆಗಲೇಬೇಕು. ಅದನ್ನು ಪರ್ಮನೆಂಟ್ ಪೀಠ ಕೊಡಬೇಕಾದ್ರೆ ಭೌಗೋಳಿಕ ಕೇಂದ್ರವನ್ನು ಗಮನಹರಿಸಿಯೇ ಕೊಟ್ಟಿರ್ತಾರೆ. ಆದ್ದರಿಂದ ಇವೆ, ಇದು ಎರಡೇ ಇದರಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್.
3: ಈಗ ಶಿವಮೊಗ್ಗಕ್ಕೆ ಈ ಎಲ್ಲ ಅರ್ಹತೆಗಳಿದೆಯಾ?
2: ಯಾವುದಕ್ಕೆ ಶಿವಮೊಗ್ಗಕ್ಕೆ ನಮ್ಮ ವಾದ ಏನು ಅಂದರೆ, ನಾನು ಮೊದಲಿಂದ ಹೇಳ್ತಾ ಇರೋದಾದೆ ಕೋಸ್ಟಲ್ ಕರ್ನಾಟಕ ಅಂದರೆ ಕರಾವಳಿ ಜಿಲ್ಲೆ ಅಂದರೆ ಉತ್ತರ. ನೀವು ವಿಸಾವಿಸ್ ಎಕ್ಸಾಮಿನ್ ಮಾಡಿ ಅಂತ ಹೇಳ್ತೇನೆ ನೀವೊಂದು ಪತ್ರಿಕೆ, ನಾನು ಬೆಳಗ್ಗೆ ಹೇಳಿದ್ದು ಅಷ್ಟೇ ನಿಮಗೆ. ಈಗ ಈ ಕರಾವಳಿ ಜಿಲ್ಲೆಗಳು ಅಂತಂದರೆ ನಿಮಗೆ ಈ ಉತ್ತರ ಕನ್ನಡ ಈಗಾಗಲೇ ಧಾರವಾಡದ ಹೈಕೋರ್ಟಲ್ಲಿ ಇದೆ. ಈ ಕರಾವಳಿ ಜಿಲ್ಲೆಗಳು ಅಂತಂದರೆ ಕರಾವಳಿಯ ಅಂಚಿನಲ್ಲಿರ್ತಕ್ಕಂಥ ಜಿಲ್ಲೆಗಳು ಮಾತ್ರ ಕರಾವಳಿ ಜಿಲ್ಲೆಗಳಾಗುತ್ತೆ. ಆ ದೃಷ್ಟಿಯಲ್ಲಿ ನೀವು ನೋಡಿದಾಗ ಉಡುಪಿ ಮತ್ತು ಮಂಗಳೂರು ದಕ್ಷಿಣ ಕನ್ನಡ ಎರಡೇ. ಇನ್ನು ನಾವ್ಯಾರು, ನಾವು ಕರಾವಳಿ ಅಲ್ಲ, ಕೊಡಗುನೂ ಅಲ್ಲ, ಚಿಕ್ಕಮಗಳೂರು ಅಲ್ಲ, ನಾವು ಕರಾವಳಿ ಜಿಲ್ಲೆಗಳಲ್ಲ. ಆ ಎರಡೇ ಜಿಲ್ಲೆಗಳಿಗೆ ನೀವು ಕೊಡಬೇಕು ಅಂತ ತೀರ್ಮಾನ ಈಗ ನೀವು ತೆಗೆದುಕೊಂಡಿದ್ದೀರಿ. ನಿಮ್ಮ ಪ್ರಕಾರವೇ, ನಮ್ಮ ಪ್ರಕಾರ ಅಲ್ಲ. ನಾವು ಅದರನ್ನು ಅವರ ಅರ್ಹತೆ ಮತ್ತು ನಮ್ಮ ಅರ್ಹತೆಯನ್ನು ನೀವು ತೂಕ ತುಲನೆ ಮಾಡಿ ನೋಡಿ, ಕಂಪೇರ್ ಮಾಡಿ ನೋಡಿ. ನಾವು ಮಧ್ಯ ಕರ್ನಾಟಕ ಅಂತ ನಾವು ಕರ್ಕೊಳ್ತೇವೆ. ಅಂದರೆ ಭೌಗೋಳಿಕವಾಗಿ ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ ನಿಮ್ಮ ಆ್ಯಪ್ನಲ್ಲಿ ನೋಡಿ ಗೊತ್ತಾಗುತ್ತೆ. ನಾವು ಒಂದಕ್ಕೊಂದು ಹೊಂದಿಕೊಂಡಿರ್ತಕ್ಕಂಥ ಭೌಗೋಳಿಕ ಪ್ರದೇಶ. ಇಲ್ಲಿ ಶಿವಮೊಗ್ಗ ಬಹುತೇಕ ಎಕ್ಸಾಕ್ಟ್ ಜಿಯೋಗ್ರಾಫಿಕಲ್ ಸೆಂಟರ್ ಅಂತ ನಾನು ಹೇಳೋದಿಲ್ಲ, ಬಹುತೇಕ ಸೆಂಟರ್ ಆಗಿರ್ತಕ್ಕಂಥದ್ದು. ಸಮರ್ಥ ವಕೀಲರ ತಂಡ, ಕಮ್ಯುನಿಕೇಷನ್ ವ್ಯವಸ್ಥೆ ಇವೆಲ್ಲವೂ ಇರೋದರಿಂದ ಶಿವಮೊಗ್ಗ ಅದನ್ನು ಕೇಂದ್ರ ಸ್ಥಾನ ಅಂತ ಪರಿಗಣಿಸಿ ಈ ನಾಲ್ಕು ಜಿಲ್ಲೆಗಳಿಗೆ ನೀವು ಒಟ್ಟಾಗಿ ಕೊಟ್ಟರೆ ಈ ನಾಲ್ಕು ಜಿಲ್ಲೆಗಳಿಂದ ಉತ್ಪತ್ತಿಯಾಗುವಂತಹ ಕೇಸುಗಳು ನಾಲ್ಕು ಜನ ಜಡ್ಜಸ್ಸಿಗೆ ಸಾಕಾಗುವಷ್ಟಿದೆ ಅನ್ನೋದನ್ನು ನಾವು ಸಾಬೀತು ಮಾಡಿ ಹೈಕೋರ್ಟಿಗೆ ಕೊಟ್ಟಿರ್ತಕ್ಕಂಥ ಮನವಿಯಲ್ಲಿ ನಾವು ಮತ್ತು ಮುಖ್ಯ ನ್ಯಾಯಾಧೀಶರಿಗೆ ಕೊಟ್ಟಿರ್ತಕ್ಕಂಥ ಮನವಿಯಲ್ಲಿ ನಾವು ಸಾಬೀತುಪಡಿಸಿದ್ದೇವೆ.
3: ಓಕೆ, ಥ್ಯಾಂಕ್ ಯು ಸರ್. ಸರ್ ರಾಘವೇಂದ್ರ ಅವರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹೋರಾಟ ಜನಾಂದೋಲನ ರೂಪದಲ್ಲೇ ಶುರುವಾಗಿದೆ. ಈಗ ಬರೀ ಶಿವಮೊಗ್ಗ ಮಾತ್ರ ಈ ಧ್ವನಿನ ಎತ್ತಿದ್ರೆ ಸಾಲದು. ಶಿವಮೊಗ್ಗದಲ್ಲಿ ಸಂಚಾರ ಪೀಠ ಬಗ್ಗೆ ಅಕ್ಕಪಕ್ಕದ ಜಿಲ್ಲೆಗಳು ಕೂಡ, ಈಗ ಸರ್ ಬಸಪ್ಪಸರ್ ಹೇಳಿದಂಗೆ ಅಕ್ಕಪಕ್ಕ ಜಿಲ್ಲೆಯ ಸಹಾಯ ಮತ್ತು ಅವರು ಕೂಡ ಒಪ್ಪಿಗೆ ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಬಾರ್ ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಶಿವಮೊಗ್ಗ ಬಾರ್ನ ಪ್ರಯತ್ನಗಳೇನಾಗಿದೆ, ಪ್ರತಿಫಲ ಯಾವ ರೀತಿ ಇದೆ, ರೆಸ್ಪಾನ್ಸ್ ಯಾವ ರೀತಿ ಇದೆ?
4: ನಾವು ಮತ್ತು ನಮ್ಮ ಸಮಿತಿಯ ಇತರ ಸದಸ್ಯರೆಲ್ಲ ಮತ್ತು ವಕೀಲರ ತಂಡ ಎಲ್ಲ ನಾವು ಚಿಕ್ಕಮಗಳೂರಿಗೆ ಭೇಟಿ ಮಾಡಿದ್ವಿ. ಚಿಕ್ಕಮಗಳೂರಿಗೆ ಭೇಟಿ ಮಾಡಿ ಅವರ ಬಾರ್ ಅಸೋಸಿಯೇಷನಿಗೆ ಭೇಟಿ ಮಾಡಿದ್ವಿ. ಅದಕ್ಕಿಂತ ಪೂರ್ವದಲ್ಲಿ ನಾವು ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ, ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ, ಚಿಕ್ಕಮಗಳೂರು ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ನಾವು ಲೆಟ್ರ್ ಮುಖೇನ ಅವ್ರಿಗೆ ಒಪ್ಪಿಗೆ ಕೊಡಿ, ನಾವು ಹೈಕೋರ್ಟ್ ಪೀಠ ಮಾಡಬೇಕು ಅಂತೇಳಿ ನಾವು ರೈಟಿಂಗಲ್ಲಿ ಆಲ್ರೆಡಿ ಕಳಿಸಿ 15-20 ದಿನದ ಮೇಲಾಗಿದೆ. ಹೆಚ್ಚು ಕಮ್ಮಿ ನಮ್ಮ ಹೋರಾಟ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಅದನ್ನು ಲೆಟ್ರ್ ಪಾಸ್ ಮಾಡಿದೆ. ಅದು ಕೆಲವು ತಾಲೂಕುಗಳಿಂದ ನಮಗೆ ಉತ್ತರವೂ ಬಂದಿದೆ, ನಮಗೆ ಒಪ್ಪಿಗೆ ಇದೆ ಅಂತೇಳಿ. ಆದರೂ ಸಹ ನಾವು ಫಿಸಿಕಲ್ಲಾಗಿ ಅವ್ರಿಗೆ ನೇರವಾಗಿ ಭೇಟಿ ಮಾಡಬೇಕು ಅಂತೇಳಿ ನಾವು ಅಂದಾಗ ಚಿಕ್ಕಮಗಳೂರಿಗೆ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ್ವಿ ಆವಾಗ ಅವರು ಅಲ್ಲಿನ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಒಂದು ಮೀಟಿಂಗ್ ಕರೆದಿದ್ದರು. ಸಾಕಷ್ಟು ವಕೀಲರು ತಂಡ ವಕೀಲರೆಲ್ಲ ಬಂದು ವೆಕೇಶನ್ ಇದ್ರ ಸಮೇತ ಸೇರಿಕೊಂಡಿದ್ವಿ. ಅಲ್ಲಿ ಅವರು ತಾತ್ವಿಕವಾಗಿ ನಮ್ಮ ಜೊತೆಗಿರೋಕ್ಕೆ ನಮ್ಮಲ್ಲಿ ಪೀಠ ಮಾಡಿದ್ರೆ ಅವರು ಮಂಗಳೂರಿಗೆ ಹೋಗೋಕ್ಕೆ ರೆಡಿ ಇಲ್ಲ. ಅವರು ಮೊದಲಿಗೆ ಅವರು ಮಂಗಳೂರಿಗೆ ಯಾವ ಕಾರಣಕ್ಕೂ ಹೋಗಲ್ಲ, ಪೀಠ ಏನಾದ್ರು ಶಿವಮೊಗ್ಗದಲ್ಲಾದರೆ ನಾವು ಸಹಕಾರ ಮಾಡ್ತೀವಿ ಅಂತೇಳಿ ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಲೆಟ್ರ್ ಮುಖ್ಯನೂ ಒಪ್ಪಿಗೆ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಇನ್ನು ಚಿತ್ರದುರ್ಗ ಮತ್ತು ದಾವಣಗೆರೆಗೆ ನಮ್ಮ ಹಿರಿಯ ವಕೀಲರು ಬಸಪ್ಪಗೌಡರು ಅವ್ರದೇ ಆದಂಥ ರೀತಿಯಲ್ಲಿ ಎಲ್ಲರಿಗೂ ಸಂಪರ್ಕಿಸಿದರೆ ಅವರು ಏನು ಅಂತ ಹೇಳ್ತಾರೆ, ನಾವು ಶಿವಮೊಗ್ಗದಲ್ಲಿ ಆಗೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಾ ಅವರು ದಾವಣಗೆರೆಯವರು ಸಮೇತ ಈಗ ತಾನೇ ಒಂದು ಸ್ವಲ್ಪ ಅಲ್ಲೂ ಇರುತ್ತಲ್ಲ, ನಮಗೂ ಮಧ್ಯ ಕರ್ನಾಟಕದಲ್ಲಿದ್ದೀವಿ ನಮಗೂ ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡಿದೆ. ಆದರೆ ನಮ್ಮಲ್ಲಿ ಮಾಡಲಿಕ್ಕೆ ವಿರೋಧ ಇಲ್ಲ, ನಮಗೆ ಕೊಡಿ ಅಂತ ಕೇಳ್ಬೋದು, ಆದರೆ ಶಿವಮೊಗ್ಗದಲ್ಲಾದರೆ ನಾವೆಲ್ಲ ಬಂದು ಸೇರಿಕೊಳ್ತೀವಿ ಅನ್ನೋ ಒಂದು ಇದನ್ನು ಹೇಳಿದ್ದಾರೆ. ಹಾಗಾಗಿ ನಮಗೆ ಆ ಕಡೆಯಿಂದ ಆ ಭಾಗದಿಂದ ನಮಗೇನು ಅಷ್ಟೇನು ತೊಂದರೆ ಆಗೋದಿಲ್ಲ. ಶಿವಮೊಗ್ಗದಲ್ಲಿ ಎಲ್ಲ ಅರ್ಹತೆಗಳು ಇದೆ. ಇದಕ್ಕಿಂತ ಪೂರ್ವದಲ್ಲೂ ಸಮೇತ ನಮ್ಮಲ್ಲಿ ಜಿಲ್ಲಾ ನ್ಯಾಯಾಲಯ ಇದ್ದಿದ್ದು, ಈ ಏನು ನಾವು ಮಧ್ಯ ಕರ್ನಾಟಕದಲ್ಲಿ ಒಂದೇ ಜಿಲ್ಲಾ ನ್ಯಾಯಾಲಯ ಇದೆ, ಅದು ಶಿವಮೊಗ್ಗದಲ್ಲಿತ್ತು. ಈಗ ಆಲ್ರೆಡಿ ಒಂದು ಮಿನಿ ಹೈಕೋರ್ಟ್ ಥರ ನಾವು ಆಲ್ರೆಡಿ ಕೆಲಸ ಮಾಡಿದೆ. ಬ್ರಿಟಿಷ್ನರ ಕಾಲದಲ್ಲೇ ಇದನ್ನು ಶಿವಮೊಗ್ಗನ ಗುರುತಿಸಿ ಶಿವಮೊಗ್ಗದಲ್ಲಿ ಜಿಲ್ಲಾ ನ್ಯಾಯಾಲಯ ಇತ್ತು, ದಾವಣಗೆರೆ ಜಿಲ್ಲೆ ಆಗೇ ಇರಲಿಲ್ಲ, ಚಿತ್ರದುರ್ಗ ಜಿಲ್ಲೆನೇ ಒಳಪಟ್ಟಿತ್ತು. ಆದ್ದರಿಂದ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಸೆಷನ್ಸ್ ಕೇಸ್ಗಳು, ಚಿತ್ರದುರ್ಗದಲ್ಲಿ ಬರ್ತಕ್ಕಂಥ ಸೆಷನ್ಸ್ ಕೇಸು, ಚಿಕ್ಕಮಗಳೂರಲ್ಲಿ ಬರ್ತಕ್ಕಂಥ ಸೆಷನ್ಸ್ ಕೇಸ್ ಎಲ್ಲ ನಮ್ಮ ಶಿವಮೊಗ್ಗದಲ್ಲೇ ನಡೀತಾ ಇತ್ತು. ಈಗೂ ಸಮೇತ ಯಾವುದಾದ್ರು ಹಳೆ ಕಡ ತಗೊಳ್ಬೇಕು ಅಂದರೆ ನಮ್ಮ ಸೆಂಟ್ರಲ್ ರೆಕಾರ್ಡ್ ರೂಮಿಗೆ ಬಂದೇ ತಗೊಂಡೋಗ್ಬೇಕು. ಅದು ಮಾನಸಿಕವಾಗಿ ನಮ್ಮ ಸುತ್ತಮುತ್ತ ಏನು ನಾವು ಜಿಲ್ಲೆ ಸಮ್ಮತ ಇದೆ, ಯಾಕಂದರೆ ಈಗ ಆಲ್ರೆಡಿ ಅವ್ರಿಗೆ ಹಳೆ ಒಬ್ಬರನ್ನೆಲ್ಲ ಕೇಳಿದ್ರೆ ಅಥವಾ ಹಿಂದಿನ ರೆಕಾರ್ಡನ್ನು ಉಪಯೋಗಿಸಿದ್ರೆ ನಾವು, ಹಾಗಾಗಿ ನಮಗೆ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಅವರಿಗೆಲ್ಲ ನಾವು ಲಿಖಿತವಾಗಿ ಮತ್ತೆ ಬಾಯಿ ಮಾತಿನ ಮೂಲಕ ನೇರವಾಗಿ ಮೀಟ್ ಮಾಡೋದ್ರ ಮೂಲಕ ಅವರ ಒಪ್ಪಿಗೆ ತಗೊಳ್ತೀವಿ.
5: ಈಗ ಹಲವಾರು ಸಂಘಟನೆಗಳು ನಿಮ್ಮ ಹೋರಾಟಕ್ಕೆ ಪಾದಯಾತ್ರೆಗೆ ಬೆಂಬಲ ಕೊಟ್ಟು ನಿರಂತರ ಪ್ರತಿದಿನವೂ ಒಂದಲ್ಲ ಒಂದು ಸಂಘಟನೆಗಳು, ಮಠಾಧೀಶರುಗಳು, ರಾಜಕೀಯ ಪಕ್ಷದವರು, ಸಂಘಟನೆಗಳು ನಾಡಿದ್ರೆ ಪಾದಯಾತ್ರೆ ರೂಪುರೇಷೆ ಯಾವ ರೀತಿ ಇರುತ್ತೆ, ಆಮೇಲೆ ಎಲ್ಲಿಂದ ಎಲ್ಲಿ ತನಕ ಶುರುವಾಗುತ್ತೆ, ಎಲ್ಲಿಂದ ಎಲ್ಲಿ ತನಕ ಹೋಗುತ್ತೆ ಅನ್ನೋದು ಒಂದು. ಆ ನಂತರ ಮುಂದಿನ ಹಂತದ ಅಂದರೆ ಹೋರಾಟ ನಿರಂತರವಾಗಿ ತೀವ್ರ ಆಗ್ತಾನೆ ಹೋಗಬೇಕು ಅಥವಾ ಬೇರೆ ಬೇರೆ ರೂಪದಲ್ಲಿ ಹೋರಾಟ ನಿರಂತರವಾಗಿರಲೇಬೇಕು, ಯಾಕೆಂದರೆ ಇದು ಜನರ ಆಂದೋಲನ, ಜನರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಹೋರಾಟ ಇದು. ಇದು ಮುಂದೆ ಇದನ್ನು ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದು ನಿಮ್ಮ ಆಲೋಚನೆ ಅಥವಾ ನಿಮ್ಮ ಪ್ಲಾನ್ಗಳೇನಿದೆ?
0: ಈಗಂದರೆ ಈಗ ನಾಳೆ ನಾಡಿದ್ದು ಇನ್ನು ಹೋರಾಟ ಏನಿದೆ, ಇದು ಈ ಬೀದಿ ಮೆರವಣಿಗೆ ಏನಿದೆ, ಬೀದಿ ಹೋರಾಟ, ಇದರಲ್ಲಿ ಏನು ಇದುವರೆಗೂ ಬಂದಂತಹ ಪಾಲ್ಗೊಂಡ ಎಲ್ಲ ಸಂಘಟನೆಗಳು ಅಂದರೆ ಶಿವಮೊಗ್ಗದ ರೈತ ಸಂಘಟನೆ, ದಲಿತ ಸಂಘಟನೆ, ಚೇಂಬರ್ ಆಫ್ ಕಾಮರ್ಸು, ಹೋಟೆಲ್ ಮಾಲೀಕರು, ಅಡಕೆ ಮಂಡಿ ವರ್ತಕರು, ಹಾಗೆಯೇ ಡಿ ಎಸ್ ಎಸ್ ಸಂಘ, ಇವರೆಲ್ಲರ ಜೊತೆಗೆ ಸ್ವಾಮೀಜಿಗಳು ನಿನ್ನೆ ಕೂಡ ಬೆಕ್ಕಿನಕಲ್ ಮಠ, ಜಡೆ ಮಠ ಮತ್ತು ಬಿಳಕಿ ಮಠದ ಸ್ವಾಮೀಜಿಗಳು ಬಂದಿದ್ದರು. ಅದರ ಜೊತೆಗೆ ನಾಳೆ ಬಸವ ಕೇಂದ್ರದ ಸ್ವಾಮೀಜಿಗಳು ನಾಡಿದ್ದು ಬಂದು ಪಾಲ್ಗೊಳ್ತೀವಿ ಅಂತೇಳಿದ್ರೆ, ಅದರ ಜೊತೆಗೆ ಜನಪ್ರತಿನಿಧಿಗಳು ಏನು ಜಿಲ್ಲಾ ಮಂತ್ರಿಗಳು, ಸಂಸದರು, ಶಾಸಕರು ಬಂದು ಸಪೋರ್ಟ್ ಮಾಡಿದ್ರು, ಅವರವರ ಪಕ್ಷದ ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು, ಮತ್ತು ಸಾಧ್ಯವಾದರೆ ಅವರು ಜನಪ್ರತಿನಿಧಿಗಳು ಕೂಡ ಭಾಗವಹಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ಮತ್ತು ಎಲ್ಲ ಸಂಘಟನೆಯ ಮುಖ್ಯಸ್ಥರುಗಳು ಕೂಡ ಆ ಸಭೆಯನ್ನು ಉದ್ದೇಶಿಸಿ ಒಬ್ಬೊಬ್ಬರು ಮಾತನಾಡ್ತಾರೆ. ನಾಡಿದ್ದು ಬೆಳಿಗ್ಗೆ 10:00 ಶಿವಮೊಗ್ಗ ಕೋರ್ಟ್ ಆವರಣದ ಅಂದರೆ ವಕೀಲರ ಭವನದ ಎದುರಿಗೆ ಹೊರಡ್ತಕ್ಕಂಥ ಮೆರವಣಿಗೆ, ಅಲ್ಲಿಂದ ಹೊರಟು ನಾವು ಏನು ಕುವೆಂಪು ರಂಗಮಂದಿರ, ಡಿ ವಿ ಎಸ್ ಕಾಲೇಜು ಮತ್ತು ವೀರಭದ್ರ ಟಾಕೀಸ್ ಮುಂಭಾಗವಾಗಿ ಬಿ ಎಚ್ ರೋಡ್ ಸೇರಿ ಶಿವಪ್ಪನಾಯ್ಕ ಸರ್ಕಲ್ಲು, ಅಮೀರಾಮದ್ ಸರ್ಕಲ್ಲು, ಗೋಪಿ ಸರ್ಕಲ್ಲು, ಆ ನಂತರದಲ್ಲಿ ಮತ್ತೆ ಡಿ ಸಿ ಆಫೀಸ್ ಎದುರುಗಡೆ ರಸ್ತೆಯಲ್ಲಿ ಪ್ರತಿಭಟನಾ ಸಭೆಯನ್ನು ಮಾಡ್ತೇವೆ. ಇದು ಎರಡನೇ ಹಂತದ ಬೀದಿ ಹೋರಾಟದ ಮೊದಲ ಹಂತ ಇದು. ಅದಾದ ನಂತರ ನಾವೇನು ಮಾಡ್ತೀವಿ ಅಂದರೆ ಮುಂದೆ ನಿರಂತರವಾಗಿ ಈಗ ಮತ್ತೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದರಿಂದ ಅವರ ಹೊಸ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅವ್ರಿಗೆ ಗಮನಕ್ಕೆ ತರ್ತಕ್ಕಂಥ ಇದಕ್ಕೆ ಇನ್ನೊಂದು 15-20 ದಿನದಲ್ಲಿ ಅದು. ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸು ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳನ್ನು ಭೇಟಿಯಾಗ್ತಕ್ಕಂಥದ್ದು, ಮತ್ತು ಶಿವಮೊಗ್ಗದ ಸಂಸದರು ನಾನು ಕೇಂದ್ರ ಸರ್ಕಾರದ ಲಾ ಮಿನಿಸ್ಟ್ರಿಗೆ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ, ಅವರನ್ನು ಭೇಟಿ ಮಾಡ್ತಕ್ಕಂಥದ್ದು, ಮತ್ತು ನಿರಂತರವಾಗಿ ಹೋರಾಟ ಇರುತ್ತೆ. ಈಗ ಏನಂದರೆ ಅಲ್ಲಿ ಧರಣಿ ಇದನ್ನು ಸದ್ಯಕ್ಕೆ ಅಂದರೆ ಈ ರೀತಿಯಲ್ಲಿ ಧರಣಿಯಿಂದ ಆರಂಭ ಆಯಿತು. ಈಗ ಒಂದು ಜನಾಭಿಪ್ರಾಯ ಬಂದಿದೆ, ಜನರ ಬೆಂಬಲವನ್ನು ತಗೊಂಡಿದ್ದೀವಿ. ಈಗ ಹಂತವಾಗಿ ತಾಲೂಕುಗಳಲ್ಲಿ ಇದರಲ್ಲಿ ಹೋರಾಟಗಳನ್ನು ಮಾಡ್ತಾ ಈ ರೀತಿಯಲ್ಲಿ ಇದನ್ನು ಮುಂದೆ ಪತ್ರ ಚಳವಳಿ ಈ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀವಿ.
5: ಓಕೆ, ಥ್ಯಾಂಕ್ ಯು ಸರ್. ಸರ್, ಈಗ ಪಾದಯಾತ್ರೆ ಬಗ್ಗೆ ಜನತೆಗೆ ಮತ್ತೆ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್, ನಿಮ್ಮ ಕೊನೆಯ ಮಾತುಗಳು?
2: ಕೊನೆಯ ಮಾತುಗಳಂದರೆ ನಾವು ವಿಚಾರ ಇಷ್ಟೇ, ನಮ್ಮದು ನಮ್ಮ ಹೋರಾಟ ನಿರಂತರವಾಗಿ ನಮ್ಮ ಗುರಿ ಮುಟ್ಟೋವರೆಗೆ ನಿರಂತರವಾಗಿರುತ್ತೆ. ತಾತ್ಕಾಲಿಕವಾಗಿ ಈ ನಿರಶನ ಅಥವಾ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತೇವೆ. ಯಾವುದೇ ಒಂದು ಸರ್ಕಾರ ಇರ್ಬೋದು, ಹೈಕೋರ್ಟ್ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಮನವಿ ಕೊಟ್ಟ ಮೇಲೆ ಅವರಿಗೊಂದು ತೀರ್ಮಾನ ಮಾಡಲಿಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ನಾವು ಕೊಡಬೇಕಾಗತ್ತೆ, ಅದು ಸಹಜ ನ್ಯಾಯ. ಆ ಕಾರಣದಿಂದ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯ ನ್ಯಾಯಾಧೀಶರಿಗೆ ಇನ್ನೊಮ್ಮೆ ಮನವಿ ಸಲ್ಲಿಸ್ತೇವೆ. ಕೇಂದ್ರದ ಜಸ್ಟಿಸ್ ಆ್ಯಂಡ್ ಲಾ ಮಿನಿಸ್ಟ್ರಿಗೂ ಒಂದು ನಾವು ಮನವಿಯನ್ನು ಸಲ್ಲಿಸ್ತೇವೆ. ಅವಕಾಶ ಕೊಟ್ಟರೆ ಮುಖ್ಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೂ ಕೂಡ ಇದು ಅವೈಜ್ಞಾನಿಕವಾಗಿ ಮಂಗಳೂರಿಗೆ ಕೊಡ್ತಕ್ಕಂಥ ಪ್ರಸ್ತಾವನೆ ಸರಿಯಲ್ಲ, ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಮಧ್ಯ ಕರ್ನಾಟಕಕ್ಕೆ ಕೊಡಿ ಅಂತ ಕೇಳುವಂಥ ಒಂದು ಮನವಿಯನ್ನು ಕೂಡ ಕೇಂದ್ರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ನಾವು ತಲುಪಿಸ್ತೇವೆ. ಅವರೆಲ್ಲರಿಗೂ ಆಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶವನ್ನು ನೀಡ್ತೇವೆ.
5: ಒಂದು ಸೆಕೆಂಡ್ ಸರ್.
2: ಹಾಂ,
5: ಈಗ ಸಂಚಾರಿ ಪೀಠ ಶಿವಮೊಗ್ಗದಲ್ಲಿ ಆಗಬೇಕು ಅಥವಾ ಮಂಗಳೂರಲ್ಲಿ ಆಗಬೇಕು ಅನ್ನೋದನ್ನು ಅಂತಿಮ
2: ಈಗ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಶಿಫಾರಸಿನ ಒಡನೆ ಮುಖ್ಯ ನ್ಯಾಯಾಧೀಶರಿಗಿದೆ. ಆ ಮುಖ್ಯ ನ್ಯಾಯಾಧೀಶರಿಗೂ ಅಬ್ಸಲ್ಯೂಟ್ ಪವರ್ ಅಲ್ಲ, ಅನಿರ್ಬಂಧಿತ ಅಧಿಕಾರ ಅಲ್ಲ. ಅವರೂ ಕೂಡ ಅದನ್ನು ತೀರ್ಮಾನ ಮಾಡುವಾಗ ಜಸ್ವಂತ್ ಸಿಂಗ್ ಕಮಿಷನ್ನಲ್ಲಿ ನಿರೂಪಿಸಿದ ಸೂತ್ರಗಳನ್ನು ಅನುಸರಿಸಿಯೇ ತೀರ್ಮಾನ ತೆಗೆದುಕೊಳ್ಳಬೇಕಾಗ್ತದೆ. ಜನತೆಗೆ ಇದು ನಿಮ್ಮ ನಾವು ನ್ಯಾಯಾಲಯಗಳನ್ನು ವಕೀಲರಿಗಾಗಿ ಸ್ಥಾಪನೆ ಮಾಡೋದಿಲ್ಲ. ಸಂಚಾರಿ ಪೀಠ ಇರ್ಬೋದು, ಶಾಶ್ವತ ಪೀಠ ಇರ್ಬೋದು, ಅದು ಜನರಿಗಾಗಿ. ಜನರ ಹತ್ತಿರದಲ್ಲಿ ನ್ಯಾಯ ವಿತರಣಾ ವ್ಯವಸ್ಥೆ ಇರಬೇಕು. ಅದರಿಂದಾಗಿ ನಿಮಗಾಗಿ, ಜನತೆಗಾಗಿ, ಜನತೆ ಹಕ್ಕಿನ ವಂಚಿತಗೊಂಡ ವರ್ಗಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ. ಅದಕ್ಕಾಗಿ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ ಜೊತೆಗೆ ಬರದೇ ಇದ್ದರೆ ನಮ್ಮ ಹೋರಾಟ ಮುಂದುವರಿಸ್ಕೊಂಡು ಹೋಗೋದು ಕಷ್ಟವಾಗುತ್ತೆ. ನಿಮ್ಮ ಜನಾಂದೋಲನ ಅಥವಾ ಆಂದೋಲನ ನಿಮ್ಮದು, ಧ್ವನಿ ಮಾತ್ರ ನಮ್ಮದು. ಆದ್ದರಿಂದ ನೀವು ನಮ್ಮ ಜೊತೆಗೆ ಇರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಅವರಿಗೆ ನಾನು ಇದೇ ಲಾಸ್ಟ್ ಮೆಸೇಜ್ ದಟ್ ಐ ವುಡ್ ಲೈಕ್ ಟು ಪ್ರಪೋಸ್ ಟು ಗಿವ್ ಇಟ್ ಟು ದಮ್.
5: ಓಕೆ, ಥ್ಯಾಂಕ್ ಯು ಸರ್. ರಾಘವೇಂದ್ರ ಅವರು ವಕೀಲರ ಸಂಘದ ಅಧ್ಯಕ್ಷರಾಗಿ ವಕೀಲರ ಸಮೂಹ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ವಕೀಲರ ಸಮೂಹ ಮತ್ತು ಶಿವಮೊಗ್ಗದ ಎಲ್ಲ ಬೇರೆ ಬೇರೆ ಸಂಘಟನೆಗಳೆಲ್ಲವನ್ನು ಕೂಡ ತೂಗಿಸ್ಕೊಂಡು ಹೋಗುವಂಥ ಅತ್ಯಂತ ಗುರುತರವಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಈ ಸಂದರ್ಭದಲ್ಲಿ. ಅದರ ಜೊತೆಗೆ ಜನ ಬೆಂಬಲನ ಕೂಡ ನಿಮಗೆ ಬೇಕಾಗಿದೆ. ಈ ರೀತಿಯಲ್ಲಿ ನಾಳಿನ ಹೋರಾಟದ ಬಗ್ಗೆ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ?
4: ನಾಳಿನ ಹೋರಾಟ ನಮ್ಮ ಹಿರಿಯ ವಕೀಲರು ಹೇಳ್ದಂಗೆ ಇದು ಕೇವಲ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮ ವಕೀಲರಿಗೆಲ್ಲ ಮಾಡ್ತಾ ಇರೋದು, ಸಾರ್ವಜನಿಕರಿಗೆ ಅವರ ಒಂದು ನಮ್ಮ ಕೊನೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕು. ಆ ಒಂದು ವಿಚಾರದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸಾರ್ವಜನಿಕರಿಗೆ ತಿಳಿಸ್ಬೇಕಾದ್ರೆ ನಾವು ಒಂದು ಅವರಿಗೆ ಮಾಹಿತಿ ಏನಾದರೂ ಹೈಕೋರ್ಟ್ ಸಂಚಾರಿ ಪೀಠ ಮಂಗಳೂರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸಿದ್ರೆ ಏನಾಗ್ಬೋದು, ಅವರಿಗೆ ಏನು ಈ ಥರ ಸಂಚಾರಿ ಪೀಠ ಹಿಂಗೆ ನಮ್ಮೊಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇರಿಸಿದ ಮಾಹಿತಿ ಸಿಗೋದು ತುಂಬ ಲೇಟಾಗಿ ಸಿಗುತ್ತೆ. ಯಾಕಂದರೆ ಅವ್ರಿಗೆ ಕೇಸ್ ಬಂದಾಗ ಮಾತ್ರ ಕೋರ್ಟಿನ ನೆನಪು ಬರುತ್ತೆ. ಯಾಕಂದರೆ ನಾವಂದ್ರೆ ದಿವಸ ವಕೀಲರಾಗಿ ಕೆಲಸ ಮಾಡ್ತಿರ್ತೀವಿ, ನಮಗೆ ಅದ್ರ ಮಾಹಿತಿ ಇರುತ್ತೆ. ಹಾಗಾಗಿ ನಮ್ಮ ವಕೀಲರು ಏನಾದರೂ ಈ ಹೋರಾಟ ಎತ್ಕೊಳ್ದಿದ್ರೆ ನಮ್ಮ ಸಾರ್ವಜನಿಕ ವಲಯದಲ್ಲಿ ಮುಂದೊಂದು ದಿವಸ ಏನಾಗುತ್ತೆಂದರೆ ಏನು ನಮ್ಮ ವಕೀಲರೆಲ್ಲ ನಮ್ಮ ಶಿವಮೊಗ್ಗ ವಕೀಲರು ಏನು ಮಾಡ್ತೀರಿ, ಈ ರೀತಿಯಾಗಿ ಪೀಠ ನಮ್ಮ ಮಂಗಳೂರಿಗೆ ಸೇರಿಸಿದಾರಲ್ಲ ಅಂತ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಬರ್ತಾರೆ. ಆವಾಗ ನೋಟಿಫಿಕೇಷನೆಲ್ಲ ಆಗಿದ್ದರೆ ಆ ಪೀಠನ ನಾವು ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರು ಜಿಲ್ಲೆಯಿಂದ ವಾಪಸ್ ತರೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ನಾವು ಇದನ್ನು ತ್ವರಿತಗತವಾಗಿ ಹೋರಾಟದ ರೂಪದಲ್ಲಿ ಸಾರ್ವಜನಿಕ ತಿಳಿಸ್ಬೇಕು. ಇದು ನಮ್ಮ ಆಂದೋಲನ ಅಲ್ಲ, ಸಾರ್ವಜನಿಕ ಆಂದೋಲನ. ಇದರಿಂದ ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಉಳಿಸ್ಕೊಬೋದು. ಮತ್ತು ನಮಗೆ ಮೊದಲಿಂದ ಬೇಡಿಕೆ ಇದ್ದಂಗೆ ಮಧ್ಯ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಒಂದು ಸಂಚಾರಿ ಪೀಠವನ್ನು ಕೊಟ್ಟರೆ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ನಾನು ಎಲ್ಲ ಸಂಘಟನೆಗಳಿಗೂ ಇದನ್ನು ಮನವರಿಕೆ ಮಾಡಿಕೊಟ್ಟು ನಂತರ ಎಲ್ಲ ನಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ವಕೀಲ ಮಿತ್ರರಿಗೆ ಇದನ್ನು ಮಂದಟ್ಟಿಗೆ ಮಾಡಿಕೊಂಡು ಅವರು ಸಹ ಅವರವ್ರ ತಾಲೂಕಿನಲ್ಲಿ ಎಲ್ಲ ನೀವು ಹೋರಾಟವನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ನಿಮ್ಮ ಒಂದು ಕಾನ್ಫಿಡೆನ್ಸಿಗೆ ತಗೊಳ್ಳಿ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಪಕ್ಕದ ಜಿಲ್ಲೆಗಳಿಗೂ ಸಹ ನಾವು ಅದಕ್ಕೆ ಯಾವ ರೀತಿಯಾದಂಥ ನೀವು ನಮ್ಮ ಜೊತೆ ಸೇರ್ಕೊಳ್ಳಿ ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ.
5: ಓಕೆ, ಥ್ಯಾಂಕ್ ಯು ಸರ್. ಶ್ರೀಪಾಲ್ ಅವರು, ನೀವು ಹೇಳಕ್ಕೆ ಇಷ್ಟಪಡ್ತೀರಿ ಜನತೆಗೆ, ಶಿವಮೊಗ್ಗದ ಜನತೆಗೆ?
0: ಶಿವಮೊಗ್ಗ ಜನತೆ, ಅದು ಶಿವಮೊಗ್ಗ ಜಿಲ್ಲೆಯ ಜನರಲ್ಲಿ ಹೋರಾಟ ಅಂತಕ್ಕಂಥದ್ದು ಅದು ರಕ್ತಗತವಾಗಿ ಬಂದಿದೆ. ಹಾಗಾಗಿ ಇಡೀ ದೇಶಕ್ಕೆ ಈ ಭೂ ಚಳವಳಿ ಇರ್ಬೋದು, ಗೇಣಿ ರೈತರ ಚಳವಳಿ, ರೈತ ಚಳವಳಿ, ದಲಿತ ಚಳವಳಿ, ಇವೆಲ್ಲವೂ ಕೂಡ ಮತ್ತು ಜೊತೆಗೆ ಶರಣರು ನಾಡಿದು ಅಕ್ಕಮಹಾದೇವಿ ಅಂತ ವಚನ ಸಾಹಿತ್ಯವನ್ನು ಹುಟ್ಟಿರ್ತಕ್ಕಂಥ ನಾಡಿದೆ. ಹಾಗಾಗಿ ಜನರಲ್ಲಿ ಆ ಚಳವಳಿಯ ರಕ್ತ ಇದೆ, ಬಿಸಿ ಆ ಗುಣ ಏನಿದೆ ಅದು ನಮ್ಮ ಚಳವಳಿಗೆ ಹರಿದು ಬರಬೇಕು ಜನಗಳು. ಮತ್ತು ಈ ಇದನ್ನು ನಮ್ಮ ಧ್ವನಿ ಏನಿದೆ ಅದು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಮುಟ್ಟಬೇಕಂದ್ರೆ ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಸಂಘ ಸಂಸ್ಥೆಗಳು, ರಾಜಕಾರಣಿಗಳು ಪಕ್ಷ ಭೇದವನ್ನು ಬಿಟ್ಟು ಬರ್ರಿ ಅಂತೇಳಿ ನಿಮ್ಮ ಈ ಮೂಲಕ ನಾವು ಆ FM ಶಿವಮೊಗ್ಗದ ಮೂಲಕ ಕರೆ ಕೊಡ್ತೀವಿ. ಹಾಗೆಯೇ ಇದರ ಪ್ರಚಾರಕ್ಕಾಗಿ, ನಮ್ಮ ಹೋರಾಟಕ್ಕಾಗಿ ಕೈ ಜೋಡಿಸಿದ ನಿಮ್ಮ FM 90.8 ನಿಮ್ಮದೇನಿದೆ ಚಾನಲ್, ಇದಕ್ಕೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ.
5: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಕೇಳಿದ್ರೆ ಕೇಳ್ತಾ ಇದ್ರಿ, ಕೇವಲ ವಕೀಲರ ಹೋರಾಟ ಅಲ್ಲ, ಬರೀ ಕೋರ್ಟಿಗೋಸ್ಕರ ನಡೆತಿರ್ತಕ್ಕಂಥ ಹೋರಾಟವಲ್ಲ, ಇದು ನಮ್ಮ ಹಕ್ಕು, ಮಲೆನಾಡಿನ ಜನರ ಹಕ್ಕು. ನ್ಯಾಯದಾನ ವಿಳಂಬ ಆಗಬಾರ್ದು, ದುಬಾರಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ವಕೀಲರಿದ್ದರೆ ಅವ್ರ ಕಕ್ಷಿದಾರರಿಗೆ ಅವರ ಫೀಸನ್ನ ತಗೊಂಡು ಅವರು ಹೋರಾಟ ಮಾಡ್ತಾರೆ, ಅವರ ಕೇಸನ್ನ ನಡೆಸ್ಕೊಡ್ತಾರೆ. ಆದರೆ ಕೊನೆಗೆ ದುಬಾರಿ ಬೆಲೆ ತಿತ್ತಬೇಕಾಗಬೇಕಾಗಿರೋದು ಕಕ್ಷಿದಾರರು. ಆದರೆ ಕೋರ್ಟ್ ದೂರ ಇದೆ, ಕೋರ್ಟಿಗೆ ಹೋರಾಟ ದೂರ ಆಗತ್ತೆ ಅನ್ನೋದಾದರೆ ನ್ಯಾಯ ವಂಚಿತರಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದಕ್ಕೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇದು ಹೋರಾಟ ಕೇವಲ ವಕೀಲರದಲ್ಲ, ಇದಷ್ಟು ಜನರದು. ಇದೇ ನಿಟ್ಟಿನಲ್ಲಿ ಶಿವಮೊಗ್ಗದ ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಿವಮೊಗ್ಗ ಬಾರ್ ಅಸೋಸಿಯೇಷನ್ ಮತ್ತು ಅದರ ಪದ ಗೌರವಾಧ್ಯಕ್ಷರು ಮತ್ತು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇದನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನನ ಯಶಸ್ವಿಯಾಗಿ ಮಾಡಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಪಾದಯಾತ್ರೆ ಕೂಡ ಆಗುತ್ತೆ ಅನ್ನುವಂಥ ಅವರ ತಯಾರಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನು ಯಾರ್ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಅಂದರೆ, ಯಾರ್ಯಾರು ಇದು ಗಮನಕ್ಕೆ ಬಂದಿದೆ ಪಾದಯಾತ್ರೆ ಇದೆ ಅನ್ನೋದು, ನೀವು ಕೂಡ ದಯಮಾಡಿ ಪಾದಯಾತ್ರೆಗೆ ಬನ್ನಿ, ಪಾದಯಾತ್ರೆನ ಯಶಸ್ವಿಗೊಳಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಬೇಕಾಗಿದ್ದನ್ನು ಪಡೆಯೋದಕ್ಕೆ ನಾವು ಹೋರಾಟನೇ ದಾರಿ. ಅದ್ರ ಜೊತೆಗೆ ನಾವು ಒತ್ತಾಯ ಹಾಕಲಿಲ್ಲ ಅಂದರೆ, ವಶೀಲಿ ಮಾಡಲಿಲ್ಲ ಅಂದರೆ, ಒತ್ತಡ ತಂತ್ರವನ್ನು ಅನುಸರಿಸಲಿಲ್ಲ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಪಡೆಯೋದು ಕಷ್ಟ ಆಗುತ್ತೆ. ಈ ಎಲ್ಲ ಕಾರಣದಿಂದ ವಕೀಲರ ಸಂಘದ ನೇತೃತ್ವದಲ್ಲಿ ನಡೆತಿರ್ತಕ್ಕಂಥ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಕೊಡೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ, ಅತ್ಯಂತ ಬ್ಯುಸಿಯ ಶೆಡ್ಯೂಲ್ ಅವರು ಇವತ್ತು ಹೋರಾಟದ ಇದರಲ್ಲಿ, ಅದರ ನಡುವೆ ಟೈಮ್ ಮಾಡ್ಕೊಂಡು ಸುಮಾರು 1 ಗಂಟೆಗಳ ಕಾಲ ನಮ್ಮ ಜೊತೆಗೆ ಬಂದಂಥ ಹಿರಿಯ ವಕೀಲರಾದಂಥ ಬಸಪ್ಪಗೌಡರು ಮತ್ತು ಅದೇ ರೀತಿ ಶಿವಮೊಗ್ಗ ಬಾರ್ನ ಅಧ್ಯಕ್ಷ ಆದಂಥ ರಾಘವೇಂದ್ರ ಮತ್ತು ಹೋರಾಟಗಾರರಂಥ ಶ್ರೀಪಾಲ್ ಅವರು, ಮೂರು ಜನರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ, ಧನ್ಯವಾದಗಳು.
6: ಹಾಲಸ್ವಾಮಿ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಳ್ತಾ ಇದ್ರಿ, ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನು ಅನ್ನುವಂತಹ ವಿಚಾರಗಳ ಬಗ್ಗೆ ಈಗ ಚರ್ಚೆ ನಡೆದಿದೆ. ಸೊ ನೀವು ಕೂಡ ಇವತ್ತಿನ ಕಾರ್ಯಕ್ರಮನ ಕೇಳಿಸ್ಕೊಂಡಿದ್ರಿ ಅಂತ ಅನ್ಕೊಳ್ತೀನಿ. ಹಾಗೆ ಈ ಒಂದು ಹೋರಾಟದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

¡Súper!

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30 to 9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
5: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
6: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
7: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
8: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
3: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
9: Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಡಾಕ್ಟರ್ ಶ್ರೀನಿವಾಸ ಡಿ ಮಣಗಳ್ಳಿ, ಸಹಾಯಕ ಪ್ರಾಧ್ಯಾಪಕರು, ಸಮಾಜ ಕಾರ್ಯ ವಿಭಾಗ, ಸಾಮಾಜಿಕ ಮತ್ತು ವರ್ತನೆಯ ವಿಜ್ಞಾನಗಳ ಶಾಲೆ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಕಲಬುರಗಿ. ಕ್ರಿಪ್ಸ್ ಪ್ರಸ್ತಾವಗಳು ಸಂವಿಧಾನಾತ್ಮಕ ಸಲಹೆಗಳ ಪಠ್ಯ ರೈಟ್ ಆನರಬಲ್ ಸರ್ ಸ್ಟಾಫರ್ ಕ್ರಿಪ್ಸ್ ಅವರು ಸಿದ್ಧಪಡಿಸಿದ್ದು. ಘನತವೆತ್ತ ಮಹಾಪ್ರಭುಗಳ ಸರ್ಕಾರ ಈ ದೇಶದಲ್ಲೂ ಭಾರತದಲ್ಲೂ ವ್ಯಕ್ತವಾದ ಕಾತರವನ್ನು ಪರಿಗಣಿಸಿ ಭಾರತದ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ನೀಡಿದ ವಾಗ್ದಾನಗಳನ್ನು ಪೂರೈಸಲೆಂದು ಭಾರತದ ಸ್ವಯಂ ಸರ್ಕಾರದ ಶೀಘ್ರ ಸಾಧ್ಯತೆಯ ಯಥಾರ್ಥತೆಗಾಗಿ ಕರಾರುವಕ್ಕಾದ ಮತ್ತು ಸ್ಪಷ್ಟವಾದ ನಿಬಂಧನೆಗಳ ಮೂಲಕ ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದ್ದಾರೆ. ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ಸ್ವಾತಂತ್ರ್ಯ ಪಡೆದ ಒಳರಾಷ್ಟ್ರವಾಗಿ ಸಾಮಂತರಾದ ಬ್ರಿಟಿಷ್ ಚಕ್ರಾಧಿಪತ್ಯ ಮತ್ತು ಇತರ ರಾಜ್ಯಗಳ ಜೊತೆ ಸೇರಿ ಪ್ರಭುತ್ವಕ್ಕೆ ಸಮಾನ ನಿಷ್ಠೆಯನ್ನು ತೋರುವ, ಎಲ್ಲಾ ವಿಚಾರಗಳಲ್ಲಿ ಅದಕ್ಕೆ ಸಮವಾಗಿರುವ ಮತ್ತು ಒಳನಾಡಿನ ಅಥವಾ ವಿದೇಶದ ವ್ಯವಹಾರಗಳ ಯಾವುದೇ ಪರಿಸ್ಥಿತಿಯಲ್ಲೂ ಯಾವುದೇ ರೀತಿಯಲ್ಲೂ ಅಧೀನವಾಗಿಲ್ಲದ ನವಭಾರತದ ಒಕ್ಕೂಟದ ನಿರ್ಮಾಣ ಇದರ ಉದ್ದೇಶ. ಆದ್ದರಿಂದ ಘನತವೆತ್ತ ಮಹಾಪ್ರಭುಗಳ ಸರ್ಕಾರ ಈ ಮುಂದಿನ ಘೋಷಣೆಗಳನ್ನು ಮಾಡುತ್ತದೆ. ಭಾರತದಲ್ಲಿ ದ್ವೇಷವನ್ನು ಕೊನೆಗಾಣಿಸುವುದಕ್ಕಾಗಿ ಕೂಡಲೇ ಈ ಮುಂದೆ ವಿವರಿಸಿರುವಂತೆ ಹೊಸ ಸಂವಿಧಾನವನ್ನು ರಚಿಸುವ ಕಾರ್ಯಭಾರವನ್ನು ವಹಿಸಿಕೊಳ್ಳುವ ಚುನಾಯಿತ ಮಂಡಳಿಯನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಬೇಕು. ಭಾರತದ ರಾಜ್ಯಗಳು ಸಂವಿಧಾನವನ್ನು ರಚಿಸುವ ಮಂಡಳಿಯಲ್ಲಿ ಭಾಗವಹಿಸುವಂತೆ ಕೆಳಗೆ ಸೂಚಿಸಿರುವ ರೀತಿಗಳಲ್ಲಿ ಅವಕಾಶ ಮಾಡಿಕೊಡಲಾಗುತ್ತದೆ. ಈ ಮುಂದಿನ ಷರತ್ತುಗಳಿಗೆ ಬದ್ಧವಾಗಿ ಘನತವೆತ್ತ ಮಹಾಪ್ರಭುಗಳ ಸರ್ಕಾರ ಹಾಗೆ ರಚಿಸಿದ ಸಂವಿಧಾನವನ್ನು ಸಾವಕಾಶ ಮಾಡದೆ ಒಪ್ಪಿ ನೆರವೇರಿಸುವಂತೆ ಭರವಸೆಯನ್ನು ನೀಡುತ್ತದೆ. ಬ್ರಿಟಿಷ್ ಭಾರತದ ಯಾವುದೇ ಪ್ರಾಂತ ಹೊಸ ಸಂವಿಧಾನವನ್ನು ಒಪ್ಪಲು ಸಿದ್ಧವಾಗಿಲ್ಲದೆ ಇದ್ದಲ್ಲಿ ಮತ್ತು ಅದರ ಈಗಿನ ಸಂವಿಧಾನಾತ್ಮಕ ಪರಿಸ್ಥಿತಿಯನ್ನ ಉಳಿಸಿಕೊಳ್ಳಲು ಇಚ್ಛಿಸಿದ್ದಲ್ಲಿ ಅಂತ ಸೇರ್ಪಡೆಯಾಗದ ಪ್ರಾಂತಗಳೊಡನೆ ಮುಂದೆ ಬಯಸಿದಲ್ಲಿ ಸೇರಿಸಿಕೊಳ್ಳುವ ಅವಕಾಶ ಪಡೆದಿರುವ ಹಕ್ಕು. ಅವರು ಹಾಗೆ ಆಶಿಸಿದಲ್ಲಿ ಕ್ರಮಬದ್ಧವಾಗಿ ರೂಪುಗೊಂಡ ಹಾಗೂ ಕೆಳಗಿನ ವಿಚಾರಗಳಿಗೆ ಸದೃಶವಾಗಿರುವಂತೆ ಭಾರತದ ಒಕ್ಕೂಟ ಎಂದು ಹೊಸ ಸಂವಿಧಾನವನ್ನು ಒಪ್ಪಲು ಮತ್ತು ಅವರುಗಳಿಗೆ ಅದೇ ಬಗೆಯ ಪೂರ್ಣ ಸ್ಥಾನಮಾನವನ್ನು ಕೊಡುವ ಘನತವೆತ್ತ ಮಹಾಪ್ರಭುಗಳ ಸರ್ಕಾರ ಸಿದ್ಧವಾಗಿರುತ್ತದೆ.

ರೂಪಿಸುವ ಮಂಡಳಿಗಳು ಸಮಾಲೋಚನೆ ಮಾಡುತ್ತವೆ. ಈ ಒಪ್ಪಂದವು ಬ್ರಿಟಿಷ್ ಭಾರತದ ಪ್ರಜೆಗಳಿಗೆ ಜವಾಬ್ದಾರಿಯನ್ನು ಪೂರ್ಣವಾಗಿ ವರ್ಗಾವಣೆ ಮಾಡುವುದರಿಂದ ಹುಟ್ಟುವ ಎಲ್ಲ ಅಗತ್ಯ ವಿಚಾರಗಳನ್ನು ಒಳಗೊಳ್ಳುತ್ತವೆ. ಜನಾಂಗೀಯ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಗಣತವೆತ್ತ ಮಹಾಪ್ರಭುಗಳ ಸರ್ಕಾರ ನೀಡಿರುವ ಭರವಸೆಗಳೊಡನೆ ಸಮಂಜಸವಾಗಿರುವಂತೆ ಅದು ಅವಕಾಶ ಮಾಡಿಕೊಡುತ್ತದೆ. ಆದರೆ ಬ್ರಿಟಿಷ್ ಕಾಮನ್ವೆಲ್ತ್ ನ ಮಿಕ್ಕ ಸದಸ್ಯ ರಾಜ್ಯಗಳೊಡನೆ ಭವಿಷ್ಯದಲ್ಲಿನ ಅದರ ಸಂಬಂಧವನ್ನು ತೀರ್ಮಾನಿಸುವಲ್ಲಿ ಭಾರತ ಒಕ್ಕೂಟದ ಅಧಿಕಾರದ ಮೇಲೆ ಯಾವುದೇ ನಿರ್ಬಂಧವನ್ನು ಏರುವುದಿಲ್ಲ. ಭಾರತದ ರಾಜ್ಯವೊಂದು ಸಂವಿಧಾನವನ್ನು ಮೆಚ್ಚಿಕೊಂಡಿರಲು ಚುನಾವಣೆ ನಡೆಸಲಿ ಬಿಡಲಿ ಹೊಸ ಸನ್ನಿವೇಶದಲ್ಲಿ ಹೊಂದಾಣಿಕೆ ಅವಶ್ಯವಾಗಿದ್ದರೆ ಆ ಒಪ್ಪಂದವನ್ನು ಪರಿಷ್ಕರಿಸಲು ಸಮಾಲೋಚನೆ ಅಗತ್ಯವಾಗಿರುತ್ತದೆ. ಭಾರತೀಯ ಅಭಿಪ್ರಾಯದಲ್ಲಿ ಪ್ರಮುಖ ಕೋಮುಗಳ ಮುಖ್ಯಸ್ಥರು ಬೇರೊಂದು ರೂಪವನ್ನು ವೈರತ್ವ ಕೊನೆಗಾಣುವ ಮೊದಲು ಒಪ್ಪದಿದ್ದಲ್ಲಿ ಸಂವಿಧಾನವನ್ನು ರಚಿಸುವ ಮಂಡಳಿಯು ಈ ಮುಂದಿನಂತೆ ರೂಪುಗೊಳ್ಳುತ್ತದೆ. ದ್ವೇಷ ಕೊನೆಗೊಳ್ಳುತ್ತಿದ್ದ ಹಾಗೆಯೇ ಮತ್ತು ಅಗತ್ಯವಾಗಿರುವ ಪ್ರಾಂತೀಯ ಚುನಾವಣೆಗಳ ಫಲಿತಾಂಶ ತಿಳಿಯುತ್ತಿದ್ದಂತೆಯೇ ಪ್ರಾಂತೀಯ ವಿಧಾನಮಂಡಲದ ವಿಧಾನಸಭೆಗಳ ಇಡೀ ಸದಸ್ಯತ್ವ ಏಕಮತದಾನದ ಸಂಸ್ಥೆಯಾಗಿ ಪ್ರಮಾಣಾನುಗುಣವಾದ ಪ್ರಾತಿನಿಧ್ಯದ ವ್ಯವಸ್ಥೆಯ ಪ್ರಕಾರ ಸಂವಿಧಾನವನ್ನು ರಚಿಸುವ ಮಂಡಳಿಗೆ ಚುನಾವಣೆಗಾಗಿ ಮುಂದುವರಿಯುತ್ತದೆ. ಎಲ್ಲ ಮತದಾನ ಸಂಸ್ಥೆಗಳ 1/10 ಸದಸ್ಯರ ಸಂಖ್ಯೆಯನ್ನು ಹೊಸ ಮಂಡಳ ಹೊಂದಿರುತ್ತದೆ. ಒಟ್ಟಿನಲ್ಲಿ ಬ್ರಿಟಿಷ್ ಭಾರತದ ಪ್ರತಿನಿಧಿಗಳ ವಿಚಾರದಲ್ಲಿಯಂತೆ ಮತ್ತು ಬ್ರಿಟಿಷ್ ಭಾರತದ ಸದಸ್ಯರಿಗೆ ಇರುವ ಅಧಿಕಾರದಂತೆ ಭಾರತದ ರಾಜ್ಯಗಳು ಅವರ ಒಟ್ಟು ಸಂಖ್ಯೆಗೆ ಹೋಲಿಸಿದ್ದಲ್ಲಿ ಅದೇ ಪ್ರಮಾಣದಲ್ಲಿ ಪ್ರತಿನಿಧಿಗಳನ್ನು ನೇಮಿಸಲು ಅವಕಾಶವನ್ನು ಪಡೆಯುತ್ತವೆ. ಭಾರತ ಈಗ ಎದುರಿಸುತ್ತಿರುವ ಸಂದಿಗ್ಧ ಸಮಯದಲ್ಲಿ ಹೊಸ ಸಂವಿಧಾನವು ರೂಪುಗೊಳ್ಳುವವರೆಗೆ ಗಣತವೆತ್ತ ಮಹಾಪ್ರಭುಗಳ ಸರ್ಕಾರವು ಅನಿವಾರ್ಯವಾಗಿ ಭಾರತದ ಹೊಣೆಯನ್ನು ಹೊರಬೇಕಾಗಿದೆ ಮತ್ತು ಜಾಗತಿಕ ಯುದ್ಧದ ಪ್ರಯತ್ನದ ಭಾಗವಾಗಿ ಹತೋಟಿ ಮತ್ತು ಮಾರ್ಗದರ್ಶನಗಳನ್ನು ಸಾಧಿಸಬೇಕಾಗಿದೆ. ಆದರೆ ಭಾರತದ ಇಡೀ ಸೇನೆ ನೀತಿ ಮತ್ತು ಸರಕು ಸಂಪನ್ಮೂಲಗಳ ಕಾರ್ಯಭಾರವನ್ನು ಸಂಘಟಿಸುವುದು ಭಾರತೀಯರ ಸಹಕಾರದಿಂದ ಮಾಡಬೇಕಾದ ಭಾರತ ಸರ್ಕಾರದ ಕರ್ತವ್ಯವಾಗಿದೆ. ಭಾರತ ದೇಶದ ಕಾಮನ್ವೆಲ್ತ್ ಮತ್ತು ಯುನೈಟೆಡ್ ರಾಷ್ಟ್ರಗಳ ಮಂತ್ರಾಲೋಚನೆಯಲ್ಲಿ ಭಾರತೀಯರ ಪ್ರಮುಖ ವರ್ಗಗಳ ಮುಖಂಡರು ತಕ್ಷಣವೇ ಪರಿಣಾಮಕಾರಿಯಾಗಿ ಭಾಗವಹಿಸುವುದನ್ನು ಗಣತವೆತ್ತ ಮಹಾಪ್ರಭುಗಳ ಸರ್ಕಾರ ಆಶಿಸುತ್ತದೆ ಮತ್ತು ಆಹ್ವಾನಿಸುತ್ತದೆ. ಭಾರತದ ಭವಿಷ್ಯದ ಸ್ವಾತಂತ್ರ್ಯಕ್ಕಾಗಿ ಅಗತ್ಯವಿರುವ ಚೈತನ್ಯಪೂರ್ಣವಾದ ಕಾರ್ಯಭಾರವನ್ನು ವಹಿಸಿಕೊಳ್ಳುವುದಕ್ಕಾಗಿ ತಮ್ಮ ಸಕ್ರಿಯ ಹಾಗೂ ರಚನಾತ್ಮಕ ಸಹಾಯವನ್ನು ನೀಡಲು ಈ ವಿಧದಲ್ಲಿ ಅವರು ಶಕ್ತರಾಗುತ್ತಾರೆ. ಕ್ರಿಪ್ಸ್ ಅವರ ಪ್ರಸ್ತಾವಗಳನ್ನು ಕುರಿತು ಡಾಕ್ಟರ್ ಅಂಬೇಡ್ಕರ್ ಅವರ ಹೇಳಿಕೆ. ವಿಧಾನಸಭಾ ಸದಸ್ಯರು ನಿಮ್ನ ವರ್ಗಗಳ ಮುಖಂಡರು ಆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವೃತ್ತ ಪತ್ರಿಕೆಗಳಿಗೆ ನೀಡಿದ ಹೇಳಿಕೆಯಲ್ಲಿ ಹೇಳಿದ್ದು, ಯುದ್ಧ ಕಾಲದ ಮಂತ್ರಿ ಮಂಡಲದ ಸಲಹೆಗಳು ಗಣತವೆತ್ತ ಮಹಾಪ್ರಭುಗಳ ಸರ್ಕಾರದಲ್ಲಿ ಉಂಟಾದ ಅನಿರೀಕ್ಷಿತ ತಿರುಗುಮುರುಗನ್ನು ತೋರುತ್ತವೆ. ಅಲ್ಪಸಂಖ್ಯಾತರ ಹಕ್ಕುಗಳ ಆಕ್ರಮಣ ಎಂಬುದಾಗಿ ತಾವೇ ನಿರಾಕರಿಸಿದ್ದ ಈ ಸಲಹೆಗಳನ್ನು ಮಂಡಿಸಿರುವುದು ಅವರು ಬಲವನ್ನು ಪಡೆಯಬೇಕೆಂದು ಯುಕ್ತವಾದದ್ದನ್ನು ಪೂರ್ಣವಾಗಿ ಬಿಟ್ಟುಕೊಟ್ಟ ಲಕ್ಷಣವಾಗಿದೆ. ಇದು ಮ್ಯೂನಿಟ್ ಮನೋವೃತ್ತಿ, ಅಂದರೆ ಸ್ವರಕ್ಷಣೆಗಾಗಿ ಪರರನ್ನ ತ್ಯಾಗಕ್ಕೆ ಒಳಪಡಿಸುವುದು. ಈ ಮನೋವೃತ್ತಿ ಈ ಸಲಹೆಗಳ ಮೇಲೆ ದೊಡ್ಡದಾಗಿ ಬರೆಯಲ್ಪಟ್ಟಿದೆ. ಭಾರತದ ಸಾಂವಿಧಾನಿಕ ಮುನ್ನೆಲೆಗೆ ಸಂಬಂಧಿಸಿದಂತೆ ಗಣತವೆತ್ತ ಮಹಾಪ್ರಭುಗಳ ಸರ್ಕಾರದ ಸಲಹೆಗಳನ್ನು ಸ್ವಾಗತಿಸಿಲ್ಲ ಎಂದು ಮತ್ತು ಆ ಮೂಲಕ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರ ಆಯೋಗ ವಿಫಲಗೊಳ್ಳಲು ಕಾರಣ ಎಂದು ಅಮೆರಿಕದ ಮತ್ತು ಇಂಗ್ಲೆಂಡಿನ ಜನತೆ ಭಾರತೀಯರ ಮೇಲೆ ಕೋಪಿಸಿಕೊಂಡಿರುವುದಾಗಿ ವರದಿಯಾಗಿದೆ. ಅಮೆರಿಕನ್ನರ ಮನೋಭಾವವನ್ನು ಕ್ಷಮಿಸಬಹುದು, ಆದರೆ ಇಂಗ್ಲೆಂಡಿನ ಜನತೆ ಮತ್ತು ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರಿಗೆ ನಿಶ್ಚಯವಾಗಿ ಇನ್ನೂ ಹೆಚ್ಚಿನ ತಿಳುವಳಿಕೆ ಇರಬೇಕಿತ್ತು.
ಘನತೆವೆತ್ತ ಮಹಾಪ್ರಭುಗಳ ಸರ್ಕಾರವು ಅತ್ಯಂತ ಶ್ರೇಷ್ಠ ಎಂಬುದಾಗಿ ಈಗ ಮಂಡಿಸಿರುವ ಸಲಹೆಗಳನ್ನು ಇದೇ ಸರ್ಕಾರವೇ ಕೆಲವೇ ತಿಂಗಳು ಮೊದಲು ಅತ್ಯಂತ ನಿಷ್ಕೃಷ್ಟ ಎಂದು ನಿರಾಕರಿಸಿದ ಮತ್ತು ಖಂಡಿಸಿದ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಂತೆ ಕಾಣುವುದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡವರು ಘನತೆವೆತ್ತ ಮಹಾಪ್ರಭುಗಳ ಸರ್ಕಾರವು ಈಗ ಕಾರ್ಯೋನ್ಮುಖವಾಗಲು ಧಾವಿಸುತ್ತಿರುವ ಸಂವಿಧಾನಾತ್ಮಕ ಬೆಳವಣಿಗೆಯ ಇಡೀ ವ್ಯವಹಾರದ ಅತ್ಯಂತ ಅವಲಕ್ಷಣವಾದ ಅಂಶ ಇದು ಎಂದು ಹೇಳದಿರಲು ಸಾಧ್ಯವಿಲ್ಲ. ಸಲಹೆಗಳನ್ನು ಮೂರು ಭಾಗಗಳನ್ನಾಗಿ ಮಾಡಬಹುದು. ಮೊದಲನೇದಾಗಿ, ಭಾರತದ ಸಂವಿಧಾನವನ್ನು ರೂಪಿಸುವ ಹಕ್ಕು ಹೊಂದಿರುವ ಸಂವಿಧಾನ ರಚನಾ ಸಭೆಯೊಂದಿರಬೇಕು. ಬಹುಮತದಿಂದ ಆಯ್ಕೆ ಮಾಡಿ ತೀರ್ಮಾನಿಸಲಾಗುವಂತಹ ಸಂವಿಧಾನವನ್ನು ರೂಪಿಸಲು ಈ ಸಭೆಗೆ ಸಂಪೂರ್ಣ ಅಧಿಕಾರ ಬೇಕು. ಎರಡನೇದಾಗಿ, ಈ ಹೊಸ ಸಂವಿಧಾನದಲ್ಲಿ ಕೇವಲ ಅದಕ್ಕೆ ಅಧೀನವಾಗಿರಲು ಇಚ್ಛಿಸುವ ಪ್ರಾಂತಗಳು ಮಾತ್ರವೇ ಹೊರತು ಭಾರತದ ಈಗಿನ ಎಲ್ಲಾ ಪ್ರಾಂತಗಳು ಇರಬಾರದು. ಇದಕ್ಕಾಗಿ ಹೊಸ ಸಂವಿಧಾನವನ್ನು ಸೇರಿಕೊಳ್ಳಬೇಕೆ ಅಥವಾ ಅದರಿಂದ ಹೊರಗುಳಿಯಬೇಕೆ ಎಂದು ನಿರ್ಣಯಿಸುವ ಹಕ್ಕನ್ನು ಪ್ರಾಂತಗಳಿಗೆ ಕೊಡಲಾಗಿದೆ. ಇದನ್ನು ಜನಮತದಿಂದ ನಿರ್ಧರಿಸಬೇಕಾಗಿದೆ. ಈ ಶಾಸನದಲ್ಲಿ ಕೇವಲ ಬಹುಮತವೊಂದೇ ಈ ವಿವಾದಾಂಶವನ್ನು ತೀರ್ಮಾನಿಸಲು ಸಾಕೆಂದು ಘೋಷಿಸಲಾಗಿದೆ. ಮೂರನೆಯದು, ಬ್ರಿಟಿಷ್ ಸರ್ಕಾರದೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬೇಕೆಂದು ಸಂವಿಧಾನ ಸಭೆಯನ್ನು ಕೋರಲಾಗುತ್ತದೆ. ಜನಾಂಗೀಯ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಭದ್ರತೆ ಮತ್ತು ರಕ್ಷಣೆಗಾಗಿ ಈ ಒಪ್ಪಂದದಲ್ಲಿ ಅವಕಾಶವಿರಬೇಕು. ಅಂತ ಒಪ್ಪಂದಕ್ಕೆ ಸಹಿ ಹಾಕಿದ ಮೇಲೆ ಬ್ರಿಟಿಷ್ ಸರ್ಕಾರವು ತನ್ನ ಪರಮಾಧಿಕಾರವನ್ನು ಹಿಂತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಸಂವಿಧಾನದ ಸಭೆಯು ರೂಪಿಸಿದ ಸಂವಿಧಾನವು ಜಾರಿಗೆ ಬರುತ್ತದೆ. ಘನತೆವೆತ್ತ ಮಹಾಪ್ರಭುಗಳ ಸರ್ಕಾರದ ಯೋಜನೆಯ ಸ್ಥೂಲ ರೂಪರೇಖೆ ಇದು. ಸಂವಿಧಾನ ಸಭೆಯನ್ನು ಕುರಿತ ಈ ಸಲಹೆ ಹೊಸ ಸಲಹೆಯೇನೂ ಅಲ್ಲ. ಯುದ್ಧ ಪ್ರಾರಂಭವಾದಾಗ ಕಾಂಗ್ರೆಸ್ ಈ ಸಲಹೆಯನ್ನು ಮಂಡಿಸಿತ್ತು. ಮುಖ್ಯವಾದ ವಿಷಯವೆಂದರೆ ಕಾಂಗ್ರೆಸ್ನ ಈ ಸಲಹೆಯನ್ನು ಘನತೆವೆತ್ತ ಮಹಾಪ್ರಭುಗಳ ಸರ್ಕಾರ ನಿರಾಕರಿಸಿತು. ಸಂವಿಧಾನ ಸಭೆಯನ್ನು ಕುರಿತು ಪ್ರಜಾಪ್ರತಿನಿಧಿ ಸಭೆಯಲ್ಲಿ 1944 ಆಗಸ್ಟ್ 14ರಂದು ಶ್ರೀ ಅಮೇರಿ ಅವರು ಹೇಳಿದ್ದು ಇದು. ಭಾರತದ ಅತ್ಯಂತ ಸಮರ್ಥವಾದ ರಾಜಕೀಯ ಆಡಳಿತ ವ್ಯವಸ್ಥೆಯಾಗಿರುವ ಅಸಾಧಾರಣ ಸಂಸ್ಥೆಯೊಂದನ್ನು ಕಾಂಗ್ರೆಸ್ ಮುಖಂಡರು ಕಟ್ಟಿದ್ದಾರೆ. ಅವರು ಯಶಸ್ವಿಗಳೇನಾದರೂ ಆಗಿತ್ತಿದ್ದರೆ, ಕಾಂಗ್ರೆಸ್ಸಿಗೆ ಅದು ಸಾಧ್ಯವಾಗಿದ್ದರೆ, ತಾನು ಹೇಳುವುದನ್ನು ನಿಜವಾಗಿಯೂ ಒತ್ತಿ ಹೇಳಬಹುದಾಗಿದ್ದರೆ, ಭಾರತದ ರಾಜಕೀಯ ಜೀವನದ ಮುಖ್ಯ ವ್ಯಕ್ತಿಗಳ ಹಕ್ಕೊತ್ತಾಯಗಳು ಆಗ ಎಷ್ಟೇ ಎಚ್ಚರಿಸಿದರೂ ನಮ್ಮ ಸಮಸ್ಯೆ ಇಂದಿನ ಸ್ಥಿತಿಗಿಂತ ಅನೇಕ ವಿಧಗಳಲ್ಲಿ ಸುಲಭವಾಗಿರುತ್ತಿತ್ತು. ಬ್ರಿಟಿಷ್ ಭಾರತದಲ್ಲಿ ಅವರದು ಸಂಖ್ಯಾದೃಷ್ಟಿಯಿಂದ ಅತ್ಯಂತ ದೊಡ್ಡದಾದ ಏಕೈಕ ಪಕ್ಷ ಎಂಬುದು ನಿಜ. ಆದರೆ ಭಾರತಕ್ಕಾಗಿ ಮಾತಾಡುವ ಅವರ ಹಕ್ಕು ಭಾರತದ ಸಂಕೀರ್ಣ ರಾಜಕೀಯ ಜೀವನದ ಬಹುಮುಖ್ಯ ವ್ಯಕ್ತಿಗಳಿಂದ ನೇರವಾಗಿ ನಿರಾಕರಿಸಲ್ಪಟ್ಟಿದೆ ಎಂಬುದು ವಾಸ್ತವ. ಮಿಕ್ಕ ಇತರರು ತಾವು ಕೇವಲ ಸಂಖ್ಯಾದೃಷ್ಟಿಯ ಅಲ್ಪಸಂಖ್ಯಾತರಲ್ಲವೆಂಬ ಆದರೆ ಭವಿಷ್ಯದ ಯಾವುದೇ ಭಾರತೀಯ ಕಾರ್ಯನೀತಿಯಲ್ಲಿ ಸಂವಿಧಾನದ ಬೇರೆ ಘಟಕಗಳೆಂಬ ತಮ್ಮ ಹಕ್ಕನ್ನು ಪರಿಗಣಿಸಬೇಕೆಂದು ಕಂಠೋಕ್ತವಾಗಿ ಹೇಳುತ್ತಾರೆ. ಇಂಥವರಲ್ಲಿ ಅತಿ ಮುಖ್ಯರು ಮಹತ್ವದ ಮುಸ್ಲಿಂ ಕೋಮಿನಲ್ಲಿದ್ದಾರೆ. ಭೌಗೋಳಿಕವಾದ ಚುನಾವಣಾ ಕ್ಷೇತ್ರಗಳಲ್ಲಿ ಬಹುಮತದ ಓಟುಗಳಿಂದ ಚುನಾಯಿತವಾದ ಸಂವಿಧಾನ ಸಭೆ ರೂಪಿಸಿದ ಸಂವಿಧಾನದಿಂದ ಅವರಿಗೆ ಆಗಬೇಕಾದದ್ದೇನೂ ಇಲ್ಲ. ಯಾವುದೇ ಸಾಂವಿಧಾನಿಕ ಚರ್ಚೆಗಳಲ್ಲಿ ತಮ್ಮ ಅಸ್ತಿತ್ವವು ಪರಿಗಣಿತವಾಗಬೇಕೆಂದು ತಮ್ಮ ಹಕ್ಕಿಗಾಗಿ ಅವರು ಹೋರಾಡುತ್ತಿದ್ದಾರೆ ಮತ್ತು ಕೇವಲ ಸಂಖ್ಯಾದೃಷ್ಟಿಯ ಬಹುಸಂಖ್ಯಾತರೆಂಬುದಕ್ಕೆ ಬದಲು ತಮ್ಮ ಪರಿಸ್ಥಿತಿಯನ್ನು ಪ್ರತ್ಯೇಕ ಅಸ್ತಿತ್ವವುಳ್ಳದ್ದು ಎಂದು, ನಿಜದಲ್ಲಿ ಯಾವ ಸಂವಿಧಾನದ ಸ್ವರೂಪದಿಂದ ಗಳಿಸಿಕೊಳ್ಳಬಹುದೋ ಅಂತ ಸಂವಿಧಾನವನ್ನು ಮಾತ್ರ ಒಪ್ಪಿಕೊಳ್ಳಲು ಅವರು ನಿಶ್ಚಯಿಸಿದ್ದಾರೆ. ಪರಿಶಿಷ್ಟ ಜಾತಿಗಳಂದು ಹೆಸರಾಗಿರುವ ಮಹತ್ವದ ಸಮುದಾಯಕ್ಕೂ ಇದೇ ವಿಚಾರ ಅನ್ವಯವಾಗುತ್ತದೆ. ಶ್ರೀ ಗಾಂಧಿಯವರು ತಮಗಾಗಿ ಮನಃಪೂರ್ವಕ ಪ್ರಯತ್ನವನ್ನು ಮಾಡಿದ್ದಾಗ್ಯೂ ತಮ್ಮ ಕೋಮು ಕಾಂಗ್ರೆಸ್ ಪ್ರತಿನಿಧಿಸುವ ಹಿಂದೂ ಕೋಮಿನ ಮುಖ್ಯ ಸಮುದಾಯದಿಂದ ಹೊರಗಿದೆ ಎಂದು ಅವರು ಭಾವಿಸುತ್ತಾರೆ. 1944 ಆಗಸ್ಟ್ 8ರಂದು
ಗಣಕವಿತ್ತ ಮಹಾಪ್ರಭುಗಳ ಸರ್ಕಾರದ ಪರವಾಗಿ ಈ ಮುಂದಿನ ವಾಗ್ದಾನವನ್ನು ಅಲ್ಪಸಂಖ್ಯಾತರಿಗೆ ನೀಡಿದ ವೈಸ್ರಾಯರವರ ಪ್ರಕಟಣೆಯನ್ನು ಶ್ರೀ ಅಮೇರಿಯವರು ವಿಷದಪಡಿಸಿದರು. ವೈಸ್ರಾಯರವರು ಹೀಗೆ ನುಡಿದರು, ಎರಡು ಮುಖ್ಯ ಅಂಶಗಳು ಇಲ್ಲಿ ಹೊರಹೊಮ್ಮಿವೆ. ಈಗ ನಾನು ಈ ಎರಡು ಅಂಶಗಳನ್ನು ಕುರಿತು ಅವುಗಳ ಪರಿಸ್ಥಿತಿಯನ್ನು ಸ್ಫುಟವಾಗಿಸಬೇಕೆಂದು ಘನತವೆತ್ತ ಮಹಾಪ್ರಭುಗಳ ಸರ್ಕಾರವು ಆಶಿಸುತ್ತದೆ. ಭವಿಷ್ಯದಲ್ಲಿ ಯಾವುದೇ ಸಂವಿಧಾನಾತ್ಮಕ ಕ್ರಮಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಪರಿಸ್ಥಿತಿಯನ್ನು ಕುರಿತದ್ದು ಮೊದಲನೆಯದು. ಅವರು ಅಂದರೆ ಘನತವೆತ್ತ ಮಹಾಪ್ರಭುಗಳ ಸರ್ಕಾರವು ಭಾರತದ ಶಾಂತಿ ಮತ್ತು ಕ್ಷೇಮಕ್ಕಾಗಿ ತಮ್ಮ ಸದ್ಯದ ಹೊಣೆಗಳ ವರ್ಗಾವಣೆಯನ್ನು ಭಾರತದ ರಾಜಕೀಯ ಜೀವನದ ಯಾವುದೇ ವ್ಯವಸ್ಥೆಯ ಅಧಿಕಾರಕ್ಕೆ ನೀಡುವುದನ್ನು ಅವಲೋಕಿಸಲು ಆಗಲಿಲ್ಲ ಎಂಬುದನ್ನೇನು ಹೇಳಬೇಕಿಲ್ಲ. ಇವರೊಳಗೆ ಅಂತ ವ್ಯಕ್ತಿಗಳ ಬಲತ್ಕಾರದ ಪರವಾಗಿಯೂ ಇರಲಾಗಿಲ್ಲ ಮತ್ತು ಅಂತ ಸರ್ಕಾರಕ್ಕೆ ಶರಣಾಗುವುದು ಸಾಧ್ಯವಾಗಿಲ್ಲ. ಶ್ರೀ ಅಮೇರಿಯವರು 1941 ಏಪ್ರಿಲ್ 23 ಪುನಃ ಸಂವಿಧಾನ ಸಭೆಯ ಒತ್ತಾಯವನ್ನು ಉಲ್ಲೇಖಿಸಿದರು ಮತ್ತು ಈ ಮುಂದಿನ ಮಾತುಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಭಾರತದ ಭವಿಷ್ಯದ ಸಂವಿಧಾನವು ಭಾರತೀಯರಿಂದಲೇ ತಮಗೋಸ್ಕರವಾಗಿಯೇ ಯೋಜಿಸಲ್ಪಡಬೇಕೇ ಹೊರತು ಬ್ರಿಟಿಷ್ ಸರ್ಕಾರದಿಂದಲ್ಲ. ಭಾರತದ ಭವಿಷ್ಯದ ಸಂವಿಧಾನ ಭಾರತದ ವಿದ್ಯಮಾನ ಮತ್ತು ಭಾರತದ ಅವಶ್ಯಕತೆಗಳಿಗೆ ತಕ್ಕಂತೆ ಭಾರತದ ಭಾವನೆಗಳೊಡನೆ ಸಾಮರಸ್ಯದಿಂದ ರೂಪಿಸಲ್ಪಟ್ಟ ಭಾರತೀಯ ಸಂವಿಧಾನವಾಗಿರಬೇಕಾದ್ದು ಅಗತ್ಯ. ಏಕೈಕ ಅಗತ್ಯ ನಿಯಮ ಎಂದರೆ ಸಂವಿಧಾನವು ಮತ್ತು ಅದನ್ನು ರೂಪಿಸುವ ಮಂಡಳಿಯು ಭಾರತದ ರಾಜಕೀಯ ಜೀವನದ ಮುಖ್ಯ ವ್ಯಕ್ತಿಗಳ ಒಪ್ಪಿಗೆಯ ಫಲವಾಗಿರಬೇಕು. ಘನತವೆತ್ತ ಮಹಾಪ್ರಭುಗಳ ಸರ್ಕಾರವು ಈಗ ಬಿಟ್ಟುಕೊಟ್ಟಿರುವ ಸಂವಿಧಾನ ಸಭೆಯನ್ನು ಕುರಿತು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಮತ್ತು ಕೊಟ್ಟ ವಾಗ್ದಾನಗಳು ಇಂಥವು. ಪಾಕಿಸ್ತಾನಕ್ಕಾಗಿ ಬೇಡಿಕೆಯನ್ನು ಕುರಿತು ಹೇಳಿದ್ದೆಂದರೆ ಅದು ಮುಸ್ಲಿಂ ಲೀಗ್ ಮುಂದುವರಿಸಿದ ಬೇಡಿಕೆ. ಘನತವೆತ್ತ ಮಹಾಪ್ರಭುಗಳ ಸರ್ಕಾರದಿಂದ ಈ ಬೇಡಿಕೆಯು ನಿರಾಕರಿಸಲ್ಪಟ್ಟಿತು. ಈ ವಿಷಯವಾಗಿ ಶ್ರೀ ಅಮೇರಿಯವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಆಗೆಂದು ಹೇಳಿದ್ದು 1940 ಆಗಸ್ಟ್ 1 ಕಾಂಗ್ರೆಸ್ ರಾಜ್ ಅಥವಾ ಹಿಂದೂ ರಾಜ್ ಎಂದು ಕರೆಯಲ್ಪಡುತ್ತಿರುವ ಅಪಾಯಗಳಿಗೆ ವಿರುದ್ಧವಾಗಿ ಈ ಪ್ರತಿಕ್ರಿಯೆ ಭಾರತವನ್ನು ಪೂರ್ಣವಾಗಿ ಒಡೆದು ಹಿಂದೂ ಮತ್ತು ಮುಸ್ಲಿಂ ರಾಜ್ಯಗಳಾಗಿ ಬೇರೆ ಬೇರೆಯಾಗಿಸಬೇಕೆಂದು ಮುಸ್ಲಿಂ ಪ್ರದೇಶಗಳಿಂದ ಬೆಳೆಯುತ್ತಿರುವ ಬೇಡಿಕೆ ಮಿತಿಮೀರಿ ಬೆಳೆದಿದೆ. ಈಗ ವಿಷಯದ ವಿವಿಧ ಪದರಗಳ ವಿಚಾರವಾಗಿ ನಾನು ಏನು ಹೇಳಬೇಕಿಲ್ಲ. ಏನೇ ಆಗಲಿ ಇಂಥದ್ದೊಂದು ಕ್ರಮದ ಬಗ್ಗೆ ಈಗಿರುವ ಅದರ ಅತ್ಯಂತ ತೀವ್ರ ಸ್ಥಿತಿಯಲ್ಲಿ ಪರಿಹರಿಸಲಾಗದ ಆಕ್ಷೇಪಣೆಗಳನ್ನು ಮಾಡಬಹುದೆಂದರೆ ನನ್ನ ಮನಸ್ಸಿಗೆ ಅದು ಶಾಶ್ವತವಾಗಿ ಅಲ್ಪಸಂಖ್ಯಾತರ ಸಮಸ್ಯೆಯನ್ನು ಪರಿಹರಿಸದೆ ಕೇವಲ ಬೇರೆಡೆಗೆ ಕೊಂಚ ಮಟ್ಟಿಗೆ ಚಿಕ್ಕ ವಲಯಕ್ಕೆ ವರ್ಗಾಯಿಸಿದಂತೆ ಎಂದು ಮಾತ್ರ ಅನ್ನಿಸುತ್ತದೆ. 1941 ಏಪ್ರಿಲ್ 23 ಪುನಃ ಅವರು ಈ ವಿಚಾರವನ್ನು ಪ್ರಜಾಪ್ರತಿನಿಧಿಗಳ ಸಭೆಯಲ್ಲಿ ಮಾಡಿದ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದರು ಮತ್ತು ಈ ಮುಂದಿನ ಮಾತುಗಳನ್ನು ಹೇಳಿದರು. ಪಾಕಿಸ್ತಾನದ ಯೋಜನೆ ಎಂದು ಹೇಳಲಾದ ಯೋಜನೆಯ ಜಾರಿಯಲ್ಲಿ ಕಾಣಿಸಿಕೊಳ್ಳುವ ಅಪರಿಮಿತವಾದ ತೊಂದರೆಗಳನ್ನು ಇಲ್ಲಿ ಚರ್ಚಿಸುವುದು ನನಗೆ ಸಂಬಂಧಿಸಿದ್ದಲ್ಲ ಅಥವಾ 18ನೇ ಶತಮಾನದ ಭಾರತದ ಚರಿತ್ರೆಯ ನಿರುತ್ಸಾಹಗೊಳಿಸುವ ದಾಖಲೆಗಳ ಬಳಿಗೆ ಹಿಂದಕ್ಕೆ ಹೋಗಬೇಕಾಗಿಯೂ ಇಲ್ಲ ಅಥವಾ ಭಾರತದ ಅಗತ್ಯವಾದ ಏಕತೆಯನ್ನು ಯಾವುದೇ ರೀತಿ ಒಡೆಯಲ್ಲಿ ಅಂತರ್ಗತವಾಗಿರುವ ದಿಗಿಲು ಹುಟ್ಟಿಸುವ ಅಪಾಯಗಳನ್ನು ಒತ್ತಿ ಹೇಳುವ ಸಲುವಾಗಿ ಹೊರಗಿನ ಪ್ರಪಂಚದೊಡನೆ ಅದರ ಸಂಬಂಧದಲ್ಲಿ ಈಗಿನ ನಮ್ಮ ಮುಂದಿರುವ ಬಾಲ್ಕನ್ ದೇಶಗಳ

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ನಾವು ಈ ಅಡುಗೆ ತಿಂಡಿ ಕೆಲವೊಂದು ವಿಶೇಷವಾಗಿರುವಂತಹ ರೆಸಿಪಿಗಳನ್ನ ಮಾಡುವಾಗ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಕೈರುಚಿ ಇರುತ್ತೆ. ಅದೇ ಸಾಮಗ್ರಿಗಳನ್ನ ಬಳಸಿ ನಾವು ಸಾಂಬಾರ್ ಮಾಡಿದ್ರು, ಅಯ್ಯೋ ಅವ್ರು ಮಾಡಿದಾಗ ಬರ್ಲಿಲ್ಲಲ್ಲ, ಸೇಮ್ ಅವ್ರು ಹೇಗೆ ಹೇಳಿದ್ರು ಹಾಗೆ ಮಾಡಿದ್ದೀನಿ, ಆದರೂ ಆ ಟೇಸ್ಟ್ ಬರಲಿಲ್ಲಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ. ಅದರಲ್ಲೂ ಮುಖ್ಯವಾಗಿ ಈ ದೇವಸ್ಥಾನಗಳಲ್ಲಿ ಊಟ ಮಾಡಿದಾಗ ಆ ದೇವಸ್ಥಾನದಲ್ಲಿ ಮಾಡಿದಂತಹ ಆ ಸಾಂಬಾರು, ಆ ಪಾಯಸ ಎಷ್ಟು ರುಚಿಯಾಗಿತ್ತು, ಅದು ಯಾವ ಸಾಂಬಾರ್ ಪುಡಿ ಬಳಸ್ತಾರೆ, ಅದು ಯಾವ ರೀತಿ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಇರುತ್ತೆ. ಹಾಗೆ ದೇವಸ್ಥಾನದಲ್ಲಿ ಊಟ ಮಾಡಿದಾಗ ಅದೇ ರೀತಿಯ ಸಾಂಬಾರ್ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಆಗತ್ತೆ. ಆದರೆ ಅಲ್ಲಿ ಬಳಸುವಂತಹ ಒಂದು ಸಾಂಬಾರ್ ಪೌಡರ್ಗಳಿರ್ಬೋದು, ಆ ಒಂದು ದೇವಸ್ಥಾನದ ಒಂದು ಭಕ್ತಿ ಶ್ರದ್ಧೆ ಇರ್ಬೋದು, ಎಲ್ಲದೂ ಕೂಡ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಅನ್ಕೊಳ್ತೀನಿ. ಒಂದೊಂದು ಸ್ಥಳದಲ್ಲಿ ಕೂಡ ಒಂದೊಂದು ರೀತಿಯ ವಿಭಿನ್ನವಾದ ಅಡುಗೆಯ ರುಚಿಗಳನ್ನು ನಾವು ಸವಿತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಕರಾವಳಿ ಸೈಡಲ್ಲಿ ಹೋದರೆ ಉಡುಪಿಯಲ್ಲಿ ಫೇಮಸ್ ಆಗಿರುವಂತಹ ಒಂದು ತಿಳಿಸಾರು ಅಥವಾ ರಸಮ್ ಅಂತ ಹೇಳ್ಬೋದು, ಅದು ಏನೋ ಒಂಥರ ಟೇಸ್ಟ್ ಕೊಡುತ್ತೆ, ಹಾಗೆ ಖುಷಿ ಆಗತ್ತೆ. ಈ ದಿನ ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ರಸಮ್ ಪೌಡರನ್ನು ಯಾವ ರೀತಿ ತಯಾರಿಸ್ಕೊಳ್ಬೇಕು, ಹಾಗೆ ಅದು ಯಾವ ರಸಮ್ ಪೌಡರ್ ಅನ್ನೋದ್ರ ಬಗ್ಗೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಯೋಣ. ರಸಮ್ ಪೌಡರ್ನ ತಯಾರಿಸ್ಕೊಳ್ಳೋದ್ರ ಬಗ್ಗೆ, ಹಾಗೆ ಅದು ಯಾವ ರಸಮ್ ಪೌಡರ್ ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕರಾವಳಿ ಲಂಚ್ ಹೋಮ್ ಅಂತ ಹೋಟೆಲ್ ನಡೆಸ್ತಾ ಇರುವಂತಹ ರಘು ಅವರು ನಮ್ಮೊಟ್ಟಿಗಿದ್ದಾರೆ. ರಘು ಅವರು ಈ ದಿನ ನಮಗೆ ರಸಮ್ ಪೌಡರ್ ಬಗ್ಗೆ ವಿಶೇಷವಾಗಿ ತಿಳಿಸ್ತಾರೆ ಸ್ನೇಹಿತರೆ. ಅದರಲ್ಲೂ ಉಡುಪಿ ಶೈಲಿಯ ರಸಮ್ ಪೌಡರ್ ಯಾವ ರೀತಿ ತಯಾರಿಸ್ಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಹಾಗೆ ಅದರೊಟ್ಟೊಟ್ಟಿಗೆ ಮಶ್ರೂಮ್ ಪಲಾವ್ ಬಗ್ಗೆ ಕೂಡ ತಿಳಿಸ್ತಾರೆ. ಈ ಎರಡು ವಿಭಿನ್ನ ವಿಶೇಷವಾಗಿರುವಂಥ ರೆಸಿಪಿಗಳ ಬಗ್ಗೆ ತಿಳಿಯೋಣ. ಆ ಎಲ್ಲ ರೆಸಿಪಿಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಒಂದು ಗೀತೆನ ಕೇಳ್ಕೊಂಡು ಬರೋಣ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕರಾವಳಿ ಶೈಲಿಯಲ್ಲಿ ತಯಾರಿಸುವಂತಹ ರಸಂ ಪೌಡರ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ರಘು ಸರ್ ಅವರಿಂದ ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನ ಶುರು ಮಾಡೋಣ. ರಘು ಸರ್ ನಮಸ್ತೆ.
5: ನಮಸ್ತೆ. ಊರಿಂದ ಊರಿಗೆ ಒಂದೊಂದು ಅಡಿಗೆ ಇರುತ್ತೆ. ರಾಜ್ಯದಿಂದ ರಾಜ್ಯ, ದೇಶದಿಂದ ದೇಶಕ್ಕೆ ಎಷ್ಟು ನಾವು ಕಲಿತರೂ ಕಮ್ಮಿನೇ. ಇದರಲ್ಲಿ ಇನ್ನೂ ಕಲಿತಾನೆ ಇದ್ದೀನಿ, ಕಲಿಬೇಕಂತ ಅಂತ. ಯಾಕಂದ್ರೆ ಇದು ಜನ ವೀಕ್ಷಕರು, ಅದ್ರ ಮೇಲೆ ನಾವು ಫೋಕಸ್ ಜಾಸ್ತಿ ಮಾಡ್ತೀವಿ.
6: ಅಷ್ಟು
5: ಮೇಯ್ನ್ ಅಲ್ಲಿ ಹೇಳ್ಬೇಕಾಗಿದ್ದು ಅಲ್ಲೇ, ನೀವು ದೇವಸ್ಥಾನಕ್ಕೆ ನಮ್ಮ ಕರಾವಳಿ ತೀರದಲ್ಲಿ ನೀವೆಲ್ಲರೂ ಆ ಕಡೆಯಲ್ಲೂ ಊಟಕ್ಕೆ ಬಂದರೆ ದೇವಸ್ಥಾನಗಳಲ್ಲಿ, ನೀವು ಊಟ ಮಾಡಿ ಆಗಿ ಮನೆಗೆ ಹೋಗಿ ಒನ್ ಅವರ್ ಎರಡು ಅವರ್ ಆದ್ರೂ ಕೈಯೆಲ್ಲ ಗಮ ಗಮ ಗಮ ಅಂತ ಇರುತ್ತೆ ಸಾಂಬಾರು. ನಮ್ಗೆ ಆವಾಗಿಂದ ಕ್ಯೂರಿಯಾಸಿಟಿ, ಇಲ್ಲಿ ಏನ್ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಬರೋದಕ್ಕೆ ಏನ್ ಕಾರಣ, ಅದು ಕೂಡ ನಾವು ಕಲ್ತ್ಕೋಬೇಕು, ಕಲಿತಾ ಇದ್ದೀನಿ. ಆಕ್ಚುಲಿ ಅಷ್ಟೆಲ್ಲ ಟೇಸ್ಟ್ ಬರೋದಕ್ಕೆ ಫಸ್ಟ್ ಆಫ್ ಆಲ್ ಹಾಕುವ ಇನ್ಗ್ರೀಡಿಯೆಂಟ್ಸ್, ಈಗ ಎಲ್ಲರಿಗೂ ಗೊತ್ತು ಸಾಂಬಾರಿಗೆ ಏನೇನು ಹಾಕ್ಬೇಕು ಎಲ್ಲರಿಗೂ ಗೊತ್ತು. ಅದ್ರ ಹಾಕು ಆ ಇನ್ಗ್ರೀಡಿಯೆಂಟ್ಸ್ ಎಷ್ಟು ಫೈನ್ ಕ್ವಾಲಿಟಿ ಇರುತ್ತೆ ಅದು ಇಂಪಾರ್ಟೆಂಟು. ಆಮೇಲೆ ಆ ಕಡೆದು ನೀರು ಕೂಡ ಅದಕ್ಕೆ ಮಹತ್ವ. ನೀರು ನಾವು ಏನು ನೀರು ಯೂಸ್ ಮಾಡ್ತೀವಿ ಅಡುಗೆಗೆ ಅದು ಇಂಪಾರ್ಟೆಂಟು. ಕಾಯಿ ಕಾಯಿನೂ ಕೂಡ ಅದು ಕ್ವಾಲಿಟಿ ಹಾಕೋದಕ್ಕೆ ಅದು ಡಿಫ್ರೆಂಟ್. ಮೆಣಸು ನೀವೇನು ಯೂಸ್ ಮಾಡ್ತೀರಾ ಅದು ಕೂಡ ಎಲ್ಲದು ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಸೇರಿನೇ ಕೊನೆಗೆ ನಾವು ಏನು ಪ್ರೀತಿ ಮತ್ತೆ ಇದರಿಂದ ಮಾಡ್ತೀವಿ, ಮನಸ್ಸಿಂದ ಏನು ಅಡುಗೆ ಮಾಡ್ತೀವಿ ಖುಷಿಯಿಂದ ಸೇರಿಸಿ ಒಂದು ಅಡುಗೆ ಆಗುತ್ತೆ. ನಮ್ದು ಉಡುಪಿದು ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿ ಜಾಸ್ತಿ ಮಸಾಲೆಗಳು ಇಲ್ಲ, ನಿಮ್ಮ ಮನೆಯಲ್ಲೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಗುವಂಥದ್ದೇ. ಅಡುಗೆ ಮಾಡಿದರೆ ಮನೆ ಎಲ್ಲ ಗಮ್ ಅನ್ಬೇಕು ಆ ಥರದ್ದು ಸಾಂಬಾರು ನಾನು ಇವತ್ತು ತೋರಿಸ್ಕೊಡ್ತೀನಿ.
7: ನಾನಿವತ್ತು ಟೋಟಲ್ 1 ಕೆಜಿ ಸಾಂಬಾರು ಪುಡಿ ಮಾಡ್ತಾ ಇರೋದು. ಅದಕ್ಕೆ 400 ಗ್ರಾಮ್ ಟೋಟಲ್ 1/2 ಕೆಜಿ ಮೆಣಸಿದೆ, ಇದರಲ್ಲಿ 400 ಗ್ರಾಮ್ ಬ್ಯಾಡಗಿ, 100 ಗ್ರಾಮ್ ಗುಂಟೂರು ಸ್ವಲ್ಪ ಖಾರಕ್ಕೆ ಗುಂಟೂರು ಮೆಣಸಿದೆ, ಟೋಟಲ್ 1/2 ಕೆಜಿ. ಖಾರ ಬ್ಯಾಡ ಅಂದರೆ ಟೋಟಲ್ ಇದನ್ನೇ ಅಷ್ಟನ್ನೇ 1/2 ಕೆಜಿ ತೊಗೋಬೋದು ಬ್ಯಾಡಗಿ ಮೆಣಸಿನೇ. ಓಕೆನಾ. 1/2 ಕೆಜಿ ಧನಿಯಾ, ಕೊತ್ತಂಬರಿ ಬೀಜ 1/2 ಕೆಜಿ ತೊಗೊಂಡಿದ್ದೀನಿ. 150 ಗ್ರಾಮ್ ಜೀರಿಗೆ, ಎಲ್ಲ ನೆನ್ಪಿಟ್ಕೊಳ್ಳಿ, 150 ಗ್ರಾಮ್ ಜೀರಿಗೆ. 100 ಗ್ರಾಮು ಉದ್ದಿನಬೇಳೆ, 50 ಗ್ರಾಮು ಕಡಲೆಬೇಳೆ, ಇಂಗು ಒಂದಿಷ್ಟು, ಒಂದು ತುಂಡು ಇಂಗಿದ್ರೆ ಸಾಕು, ಒಳ್ಳೆ ಘಮ ಕೊಡುತ್ತೆ, ಒಳ್ಳೆ ಕ್ವಾಲಿಟಿ ಇಂಗು ಹಾಕಿ. ಮತ್ತು ಮೆಂತ್ಯ ಒಂದು 20 ಗ್ರಾಮು, ಅರಶಿನ ಬೇಕು ಒಂದು 2 ಸ್ಪೂನ್ ಅರಶಿನ ಹಾಕ್ತೀನಿ. ಕರಿಬೇವು, ಕೊಬ್ಬರಿ ಎಣ್ಣೆ ಹಾಕಿ ನಾನು ಮಾಡ್ತಾಯಿರೋದು. ನೋಡಿ, ಇಷ್ಟೇ ಸಾಮಗ್ರಿ, ಮನೇಲಿರೋ ಐಟಮ್ ಹಾಕ್ಬಿಟ್ಟು ಘಮ ಘಮ ಅನ್ನುವ ಉಡುಪಿ ಸಾಂಬಾರು ಪುಡಿ ರೆಡಿ ಮಾಡೋಣ. ಗ್ಯಾಸ್ ಹಚ್ಕೊತೀನಿ, ಸಣ್ಣ ಉರಿಯಲ್ಲಿ ಎಲ್ಲ ಕಾಯಿಲಿ ಸ್ವಲ್ಪ. ನೀವು 1 ಕೆಜಿ ಆಗುವಷ್ಟು ಇದು ಮಾಡಿ ಇಟ್ಕೊಂಡ್ರೆ ಒಂದು 3 ತಿಂಗಳು 4 ತಿಂಗಳು ಹಂಗೆ ಮನೇಲಿ ಇಟ್ಕೋಬೋದು ಡಬ್ಬದಲ್ಲಿ ಹಾಕಿ. ಸ್ವಲ್ಪ ಗ್ಯಾಸ್ ಹಚ್ಚಿದ್ದೀನಿ, ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ, ಒಂದು ನೋಡಿ ಒಂದು 3-4 ಚಮಚ ಎಣ್ಣೆ ನಾನು ಯೂಸ್ ಮಾಡ್ತಿರೋದು ಕೊಬ್ಬರಿ ಎಣ್ಣೆ. ಯಾಕಂದರೆ ಫಸ್ಟು ಆ ಮೆಣಸನ್ನು ಫ್ರೈ ಮಾಡ್ಕೋಬೇಕು. ನಾನು ಖಾರಕ್ಕಂತ ಒಂದು 100 ಗ್ರಾಮು ಗುಂಟೂರು ಹಾಕ್ತಾ ಇದ್ದೀನಿ. ಬ್ಯಾಡಗಿ 400 ಗ್ರಾಮ್, ಟೋಟಲ್ 1/2 ಕೆಜಿ ಇದೆ. ನೀವು ಒಂದೇ ಥರ ಮೆಣಸು ತಗೋಬೋದು ಬ್ಯಾಡಗಿ. ಇದರಲ್ಲಿ ಇನ್ನೊಂದು ಆ್ಯಕ್ಚುಲಿ ಇವತ್ತು ನನಗೆ ಸಿಗಲಿಲ್ಲ, ಡಬ್ಬಿ ಅಂತ ಬರುತ್ತೆ, ಖಾರ ಕಮ್ಮಿ ಅದು ಫುಲ್ ಕಲರ್ ಬರುತ್ತೆ ಡಬ್ಬಿ ಅಂತ, ಅದು ಸಿಕ್ಕಿಲ್ಲ, ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಡಬ್ಬಿ ಬ್ಯಾಡಗಿ. ಚೆನ್ನಾಗಿ ಇದು ಖಾರಕ್ಕೆ, ಇದು ಕಲರು ಸ್ವಲ್ಪ ಮೈಲ್ಡ್ ಖಾರ. ಇದಕ್ಕೆ ಎರಡಕ್ಕೆ ಸೇರಿಸಿ 1/2 ಕೆಜಿ ಹಾಕ್ತಾ ಇರೋದು. ಮೆಣಸಿನಕಾಯಿ
5: ಹಾಕ್ತಾ ಇದ್ದೀನಿ ನೋಡಿ, ಚಟ್ಟಟ ಅಂತ ಸಿಡಿಯೋಕೆ ಶುರು ಆಗುತ್ತೆ ಸರ್. ನೋಡಿ, ಈ ಥರ ನೀಟಂಗೆ ಗ್ಯಾಸು ಮೀಡಿಯಂ ಇಟ್ಕೊಂಡು ಉರಿಬೇಕು ಸರ್. ಮೆಣಸು ಚೆನ್ನಾಗಿ ಫ್ರೈ ಆಗಿ ಉಬ್ಬು ಬರಬೇಕು, 5-10 ನಿಮಿಷ ಆದ್ರೂ ಮಾಡಬೇಕಾಗುತ್ತೆ. ನೋಡಿ, ಇನ್ನೂ ಆಗಬೇಕು ಇದು, ಅದೊಂಥರ ಕ್ರಿಸ್ಪಿ ಥರ.
7: ಹೌದು,
5: ಆವಾಗಲೇ ನಿಮ್ಗೆ ಅದು ರುಚಿ ಕೊಡೋದು ಮಾಡೋ ಅಡುಗೆ. ಒಂದು 5-10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡಿದ್ದೀವಿ ಸರ್. ಈ ಥರ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಇದು. ನೋಡಿ ಸೌಂಡ್ ನೋಡಿ, ಇದ್ರ ಕಟ ಕಟ ಕಟ ಅಂತ ಸೌಂಡ್ ಬರ್ತಿದೆ. ಇಷ್ಟು ಬಂದ್ರೆ ಸಾಕು, ಮೆಣಸು ರೋಸ್ಟ್ ಆಯ್ತು. ಗುಂಟೂರು ಬ್ಯಾಡಗಿ ಎರಡು ಒಟ್ಟಿಗೆ ಹುರಿದಿದ್ದೀನಿ, ನೀವು ಬೇಕಾದ್ರೆ ಬೇರೆ ಬೇರೆನೂ ಹುರ್ಕೋಬಹುದು. ಬ್ಯಾಡಗಿ ಗುಂಟೂರು ಬಂದು ಬೇಗ ರೋಸ್ಟ್ ಆಗುತ್ತೆ, ಚೂರು ನೋಡ್ಕೋಬೇಕು. ಅದು ಗ್ಯಾಸು ಮೀಡಿಯಂ ಇಟ್ಕೊಂಡು ನೋಡ್ಕೊಂಡು ಹುರಿಬೇಕು. ನೆಕ್ಸ್ಟ್ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಧನಿಯಾ ತಗೊಂಡಿದ್ದೀನಿ, 1/2 ಕೆಜಿ ಇದೆ ಧನಿಯಾ. ಧನಿಯಾ ಫಸ್ಟ್ ಚೆನ್ನಾಗಿ ಹುರಿಬೇಕಿದು, ಇದು ಒಳ್ಳೆ ಘಮ ಕೊಡ್ಬೇಕು. ಇದೊಂದು ಒಂದು ಐದು ನಿಮಿಷ ಸ್ಲೋ ಗ್ಯಾಸಲ್ಲಿ ಘಮ ಘಮ ಬರುತ್ತೆ, ಅದೊಂದು ಐದು ನಿಮಿಷದಲ್ಲಿ ಅದ್ರದ್ದು ಒಂಥರ ಅರೋಮ ಬರೋ ಶುರು ಆಗುತ್ತೆ. ಅಲ್ಲಿ ತನಕ ಹುರಿಬೇಕು. ಅಲ್ಲಿ ಈ ಟೈಮಲ್ಲಿ ನಾವು ಅರ್ಜೆಂಟ್ ಮಾಡೋಂಗಿಲ್ಲ, ಧನಿಯಾದ ಕೊತ್ತಂಬರಿ ಬೀಜದ ಘಮ ಬಿಡುತ್ತೆ, ಅಲ್ಲಿ ತನಕ ಹುರಿಬೇಕು. ಪರಿಮಳ ಬರ್ತಾ ಇದೆ, ಇನ್ನೊಂದು ಚೂರು ಆಗಬೇಕಿದು. ಮತ್ತು ನಾವು ಮಾಡ್ತಾ ಇರೋದು ಉಡುಪಿ ಸಾಂಬಾರು, ಇದರಲ್ಲಿ ಚಕ್ಕೆ ಗರಂ ಮಸಾಲೆ ಐಟಮ್ ಯಾವುದು ಹಾಕಲ್ಲ. ಕೆಲವರು ಸಾಂಬಾರಲ್ಲಿ ಅದನ್ನು ಯೂಸ್ ಮಾಡ್ತಾರೆ, ಚಕ್ಕೆ ಯೂಸ್ ಮಾಡ್ತಾರೆ. ಈ ಅಡುಗೆಯಲ್ಲಿ ನಾವು ಇವತ್ತು ಚಕ್ಕೆ ಯೂಸ್ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ನಾವು ಮೆಣಸು ಕಾಳು ಮೆಣಸು ಇದೆಯಲ್ಲ ಅದನ್ನು ಕೂಡ ಯೂಸ್ ಮಾಡಲ್ಲ. ಇಷ್ಟೇ ಐಟಮ್ಸ್ ಹಾಕಿಬಿಟ್ಟು ಅಡುಗೆ ಮಾಡೋದು. ಇದು ಕೂಡ ಸೀದೋಗ್ಬಾರ್ದು, ನೋಡ್ಕೊಂಡು ಘಮ ಘಮ ಅಂತಿದೆ, ಅರೋಮ ಬಂದಿದೆ. ಈಗ ಇದೊಂದು ಇಳಿಸ್ಕೊಂಡ್ಬಿಡ್ತೀನಿ, ಒಂದು ಆಯಿಲ್ ಒಂದು ಎರಡು ಚಮಚ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲದೂ ಬೇರೆ ಬೇರೆ ಹುರಿತಿರೋದಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಕಾದಿದೆ. ಮೆಂತ್ಯ ಮೆಂತ್ಯ ಕಾಳು ಒಂದು 20 ಗ್ರಾಮ್ ಆಗೋಷ್ಟು ಮೆಂತ್ಯ ಕಾಳು ಇದೆ. ಇದು ಇದು ಬ್ಲ್ಯಾಕ್ ಆಗಬಾರ್ದು, ನೋಡ್ಕೋಬೇಕು. ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು, ಬ್ಲ್ಯಾಕ್ ಆದರೆ ನಿಮ್ಮ ಟೇಸ್ಟೇ ಮತ್ತೆ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಇದೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಹುರಿತಾ ಇರೋದು. ನೋಡಿ ಸಾಕು, ಇಷ್ಟೇ ಸಾಕು. ನೋಡಿ ಹಿಂಗು ಹಿಂಗೆ ಹಾಕ್ತಾ ಇದ್ದೀನಿ, ಇದು ಮೇಯ್ನು ನೋಡಿ. ಇದು ಹಿಂಗೆ ಹಾಕಿದ್ರೆ ನಿಮ್ಗೆ ಅದು ಆ ಫ್ಲೇವರು ಘಮ ಕೊಡೋದು. ಕಡಲೆಬೇಳೆ ಇದು 50 ಗ್ರಾಮ್ಸು ಕಡಲೆಬೇಳೆ ಇವಾಗ ಉದ್ದಿನ ಬೇಳೆ ಇದು 100 ಗ್ರಾಮ್ ಇದೆ ಉದ್ದಿನ ಬೇಳೆ. ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಲೈಟ್ ಬ್ರೌನ್ ಬಂದಾಗ ಅಲ್ಲಿ ತನಕ ಸ್ವಲ್ಪ ಹುರಿಬೇಕು. ಇದು ಲೈಟ್ ಬ್ರೌನು ಮತ್ತು ಉದ್ದಿನ ಬೇಳೆ ನೋಡಿ ವೈಟ್ ವೈಟ್ ಆಗಿದೆ ನೋಡಿ, ಇಲ್ಲಿ ತನಕ ಹುರ್ಕೋಬೇಕು. ಈಗ ಜೀರಿಗೆ, ಈ ಹಂತಕ್ಕೆ ಜೀರಿಗೆ ಇದು 150 ಗ್ರಾಮ್ ಜೀರಿಗೆ ಇದೆ. ಇಷ್ಟು ನೀವು ನಾವು ನೆಮ್ಮದಿಯಿಂದ ಸಮಾಧಾನದಿಂದ ಮಾಡಿದರೆ ಮಾಡೋ ಅಡುಗೆ ಸೂಪರ್ ಆಗಿರುತ್ತೆ. ಇದಕ್ಕೆ ಕರಿಬೇವು ಹಾಕಂತಿದ್ದೀನಿ, ಒಂದು ಹಿಡಿ ಅಷ್ಟು ಹಾಕ್ತೀನಿ. ನೋಡಿ ಚಿಟ್ ಚಿಟಿ ಅಂತ ಇದೆ, ಜೀರಿಗೆ ಸಿಡಿದೆ, ಇದು ರೋಸ್ಟ್ ಆಗ್ತಾ ಇದೆ ನೋಡಿ, ಸಿಡಿತಾ ಇದೆ, ಚಟ ಚಟ ಅಂತ ಇದೆ. ಈ ಹಂತಕ್ಕೆ ಅರಶಿನ ಒಂದು 2 ಚಮಚ ಅರಶಿನ ಹಾಕ್ತಿದ್ದೀನಿ ನಾನು. ಅರಶಿನ ಪುಡಿ ಹಾಕ್ತಿದ್ದೀನಿ ನಾವು. ಆ್ಯಕ್ಚುಲಿ ಮಿಲ್ಲಲ್ಲೆಲ್ಲ ಮಾಡಿಸುವಾಗ ಕೊಂಬು ಹಾಕ್ತೀವಿ, ಮಿಕ್ಸಿಯಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಮನೆಯಲ್ಲಿ ನೀವು ಅರಶಿನ ಕೊಂಬನ್ನು ಸಹ ಯೂಸ್ ಮಾಡ್ಕೋಬಹುದು.
6: ಸರಿ,
5: 2 ಚಮಚ ಸರಿ, ಮುಗೀತು. ಗ್ಯಾಸ್ ಆಫ್ ಮಾಡ್ತಿದ್ದೀನಿ ನೋಡಿ. ಇಷ್ಟೇ, ಇಷ್ಟನ್ನು ಹುರಿಯೋದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಹುರಿದಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ ರಾಕೆಟ್ ಸೈನ್ಸ್ ಏನಿಲ್ಲ, ಇಷ್ಟನ್ನೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನನಗೇನು ಗೊತ್ತಿದೆ, ನಾನೇನು ಕಲ್ತಿದ್ದೀನಿ ಅದನ್ನು ತೋರಿಸಿದ್ದೀನಿ. ಇದನ್ನೀಗ ಒಂದು 15-20 ನಿಮಿಷ ಚೆನ್ನಾಗಿ ತಣ್ಣಗಾಗೋ ತನಕ ಬಿಡಬೇಕು. ಇದೆ ಮಸಾಲೆ ಹುರಿದಿದ್ದೆಲ್ಲ ತಣ್ಣಗಾಗಬೇಕು. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಬೇಕು, ಪುಡಿ ಮಾಡ್ತೀವಿ. ಪುಡಿ ಮಾಡಿದರೆ ಘಮ ಘಮ ಅನ್ನುವ ಉಡುಪಿ ಸಾಂಬಾರ್ ಪುಡಿ ರೆಡಿ ಆಗುತ್ತೆ. ಬರಿ ಥ್ಯಾಂಕ್ ಯು.
4: ಥ್ಯಾಂಕ್ ಯು ರಘು ಸರ್. ಮನೆಯಲ್ಲೇ ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ಬಹುದಾದಂತಹ ಉಡುಪಿ ಶೈಲಿಯ ರಸಂ ಪೌಡರ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ರಘು ಸರ್ ಅವರು. ಹಾಗೆ ಸ್ನೇಹಿತರೆ, ಮತ್ತೊಂದು ವಿಶೇಷವಾಗಿರುವಂತಹ ಖಾದ್ಯದ ಬಗ್ಗೆ ತಿಳಿಸ್ತಾರೆ ರಘು ಸರ್ ಅವರು. ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕರಾವಳಿ ಲಂಚೋಮ್ ಅನ್ನೋ ಒಂದು ಹೋಟೆಲ್ನ ನಡೆಸ್ತಾ ಇರುವಂತಹ ರಘು ಸರ್ ಅವರು ಉಡುಪಿ ಶೈಲಿಯ ರಸಂ ಪೌಡರ್ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಮತ್ತೊಂದು ವಿಶೇಷವಾಗಿರುವಂತಹ ಖಾದ್ಯದ ಬಗ್ಗೆ ತಿಳಿಸ್ತಾರೆ ಸ್ನೇಹಿತರೆ, ಅದೇ ಮಶ್ರೂಮ್ ಪಲಾವ್. ಮಶ್ರೂಮ್ ಪಲಾವ್ ತಯಾರು ಮಾಡಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನಮ್ಮ ರಘು ಸರ್ ಅವರಿಂದಲೇ ತಿಳಿತಾ ಹೋಗೋಣ.
3: ಹಾಯ್, ನಮಸ್ತೆ. ಅದು ಚಿಕನ್ ಬಿರಿಯಾನಿ ಹೆಂಗೋ ಅದೇ ಥರ ಮಶ್ರೂಮ್ ಬಿರಿಯಾನಿ ಇಷ್ಟಪಡೋರು ತುಂಬ ಜನ ಇದ್ದೀರಾ. ಎಲ್ಲ ಕಡೆ ಇವಾಗ ಸಿಗುತ್ತೆ, ಬೆಳಿಗ್ಗೆ ಸಂಜೆ ಎಲ್ಲ ಸಿಗುತ್ತೆ. ಮಶ್ರೂಮ್ ಬಿರಿಯಾನಿನೂ ಹೆಂಗೆ ಮಾಡ್ಕೊಳ್ಳೋದು, ಈಸಿಯಾಗಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಅರ್ಧ ಕೆ ಜಿ ಅಕ್ಕಿ ಹಾಕ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡ್ತಿರೋದು. ಅದಕ್ಕೆ ನಾನು 2 ಪ್ಯಾಕೆಟ್ ಮಶ್ರೂಮ್ ಅಂದರೆ 200 ಗ್ರಾಮ್ದು ಇದೆ ಅದು. ನೀವು 1 ಪ್ಯಾಕೆಟ್ ಬೇಕಾದ್ರೆ ಹಾಕ್ಬೋದು, ಮಶ್ರೂಮ್ ನೀವು ಜಾಸ್ತಿನೂ ಮಾಡ್ಕೋಬೋದು, ನಿಮ್ಮ ಚಾಯ್ಸು. 1/2 ಕೆ ಜಿಯಲ್ಲಿ 4-5 ಜನ ಊಟ ಮಾಡ್ಬೋದು. ಮಶ್ರೂಮ್ನೆಲ್ಲ ಫಸ್ಟ್ ನೀರಿಗೆ ಹಾಕೋಬೇಕು. ಚಿಕನ್ ಮಟನ್ ಆದರೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ತೊಳೆದ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ, ಬಟ್ ಇದರಲ್ಲಿ ಹಂಗಾಗಲ್ಲ, ಆಲ್ಮೋಸ್ಟ್ ಸ್ವಲ್ಪ ಮಣ್ಣೆಲ್ಲ ಹೋಗಿರುತ್ತೆ. ಇವಾಗಲೇ ಕ್ಲೀನ್ ಆದಂಗಿದೆ, ಬಟ್ ಇನ್ನೂ ಕ್ಲೀನ್ ಮಾಡಬೇಕು, ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ನೀರು ಚೇಂಜ್ ಮಾಡಿದ್ದೀನಿ. ಇದಕ್ಕೆ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನೋಡಿ, ನಿಂಬೆ ರಸ ಹಾಕ್ಬೇಕು ಇದಕ್ಕೆ. ಇದರಲ್ಲಿ ಇದು ಹಾಕಿ ನಾವು ತೊಳೆಯೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾ ಫಂಗಸ್ ಏನಿದ್ರೂ ಹೋಗುತ್ತೆ, ಇನ್ನೂ ಕ್ಲೀನಾಗಿ ನಮಗೆ ಮಶ್ರೂಮು ಚೆನ್ನಾಗಿರುತ್ತೆ ನೋಡಿ. ಈಗ ಮಶ್ರೂಮ್ ಹಾಕ್ತಾಯಿದ್ದೀನಿ. ತಿರ್ಗಾ 2nd ರೌಂಡ್ ವಾಶು. ಸ್ವಲ್ಪ ಕೆಲಸ ಜಾಸ್ತಿ ಅನಿಸ್ಬೋದು, ಬಟ್ ನಿಮಗೆ ಅಷ್ಟೇ ಹೆಲ್ದಿಯಾಗಿರುತ್ತೆ, ಅಡುಗೆನೂ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದು ಕ್ಲೀನ್ ಆಗಿದೆ, ಹೀಗೇನು ಅಡುಗೆ ಮಾಡ್ಬೋದು. ಇದು ಬಿಟ್ಟು ಇನ್ನೊಂದು 3ನೇ ಸ್ಟೆಪ್ ನಾನು ಅದು ಸೀಕ್ರೆಟ್ ಕೂಡ ಹೇಳ್ಕೊಡ್ತೀನಿ ಇನ್ನೊಂದು ಥರ.

ಇದು ಮಶ್ರೂಮ್ ಎರಡು ಸಲ ಕ್ಲೀನ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ರೀತಿ ಕ್ಲೀನ್ ಮಾಡ್ಬೋದು ನೋಡಿ. ಇದನ್ನು ಫಸ್ಟು ಈ ಥರ ಕೆಳಗಡೆ ಈಗ ನೋಡಿ ಫ್ರೆಶ್ ಆಯಿತು. ಈ ಥರ ಮಾಡ್ಕೊಂಬಿಟ್ರೆ ನೋಡಿ, ಈ ಥರದ ಮಶ್ರೂಮ್ ಹಿಂಗೆ ಕ್ಲೀನ್ ಮಾಡಿದ್ದೀನಿ ನೋಡಿ. ಈಸಿ, ಎಷ್ಟು ಈಸಿ ಅಲ್ವಾ ನೋಡಿ. ಇದೆಲ್ಲ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ, ಇದರಲ್ಲಿ ಏನಿಲ್ಲ, ಇದು ಇದೆಲ್ಲ ವೇಸ್ಟ್. ಇದು ಎಷ್ಟು ವೈಟ್ ಆಗಿ ಬಂತು ನೋಡಿ, ನೀಟಾಗಿ ಕ್ಲೀನ್ ಆಯಿತು. ಮೂರು ಥರ ಪ್ರೊಸೆಸ್ ಕ್ಲೀನ್ ಮಾಡಿದ್ದೀವಿ. ಕೆಲವರು ಬೇರೆ ಬೇರೆ ಥರ ಟ್ರಿಕ್ಸ್ ಯೂಸ್ ಮಾಡ್ತೀರಾ, ಈ ಥರ ಮಾಡ್ಕೊಂಡು ನೋಡಿ. ನಿಮ್ಮ ಮನೇಲಿ ಮಾಡಿ, ನಾವು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ, ಅಡುಗೆನೂ ತುಂಬ ಕ್ಲೀನಾಗಿ ಬರುತ್ತೆ ನೋಡಿ. ಮಶ್ರೂಮ್ ಕಟ್ ಮಾಡ್ತೀನಿ ಈಗ, ನಾಲ್ಕು ಪೀಸ್ ಈ ಥರ ಮಾಡ್ಕೊಂಬಿಡಿ. ದಪ್ಪ ಇದ್ದರೆ ಈ ಚಿಕ್ಕ ಚಿಕ್ಕದೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಇದು ಹಂಗೆ ಇದ್ದರೆ ಚೆನ್ನಾಗಿರುತ್ತೆ, ಸಿಕ್ಸ್ ಸೈಜು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಈ ದೊಡ್ಡ ದೊಡ್ಡದೆಲ್ಲ ಕಟ್ ಮಾಡಿ, ಒಂದರಲ್ಲಿ ನಾಲ್ಕು ಪೀಸ್ ಮಾಡಾಕಿದ್ದೀನಿ. ಈಗ ಮಶ್ರೂಮ್ ಬಿರಿಯಾನಿಗೆ ಮಶ್ರೂಮ್ ಕ್ಲೀನು ಅದು ಮುಗೀತು. ಫಸ್ಟು ಪೌಡ್ರು ಅದನ್ನು ರೆಡಿ ಮಾಡ್ಕೋಬೇಕು. ಅದು ಒಂದು ರೆಡಿ ಇದ್ದರೆ ನಿಮ್ಮ ಕೆಲಸ ಅರ್ಧ ರೆಡಿ ಆದಂಗೆ. ಇದೊಂದು ಎರಡು ಇಂಚ್ ಲೆಕ್ಕ ಇದೆ ನಿಮ್ಮ ಚಕ್ಕೆ. ಕಾಳುಮೆಣಸು ಇದೊಂದು ಎರಡು ಚಮಚ, 15 ಲವಂಗ ಇದೆ ಇದರಲ್ಲಿ ಅರ್ಧ ಸ್ಪೂನು, ಏಲಕ್ಕಿ ಇದು ಕೂಡ ಒಂದು ಅರ್ಧ ಸ್ಪೂನು, 8-10 ಪೀಸು. ಮರಾಠಿ ಮೊಗ್ಗು 4 ಪೀಸ್. ಇದು ಜಾಕಾಯಿ ಸ್ವಲ್ಪ, ಒಂದು ಚಿಕ್ಕ ಪೀಸ್ ಹಾಕ್ಕೊಂಡಿದ್ದೀವಿ, ಒಂದು ಕಾಯಲ್ಲಿ ಕಾಲು ಭಾಗ. ಅನಾನಸು ಇದು ಸ್ಟಾರ್ ಫ್ಲೋರ್ ಅಂತಾರೆ, ಇದು ಕಟ್ ಪೀಸ್ ಇದೆ. ಇದೊಂದು 4 ಪೀಸ್ ಹಾಕ್ಕೊಂಡಿದ್ದೀನಿ ನಾನು. ಒಂದು ಅರ್ಧ ಚಮಚ ಜೀರಿಗೆ, ಗ್ರೀನ್ ಸೋಂಪು ಇದು ಕೂಡ ಅರ್ಧ ಚಮಚ. ಇದು ನೋಡಿ ಜಾಯಿಪತ್ರೆ ಒಂದು ಎರಡು ಹೆಸಲು, ಎರಡು ಮೂರು ಹೆಸಲು ಲೆಕ್ಕ. ಇದು ಸಣ್ಣ ಗ್ಯಾಸಲ್ಲಿ ಸಿಮ್ಮಲ್ಲೇ ಉರಿತಾ ಇದ್ದೀನಿ. ಧನಿಯಾ ಕಾಳು ಇದೊಂದು 3 ಚಮಚ. ಗುಂಡ್ರು ಚಿಲ್ಲಿ ಒಂದು 3-4 ಹಾಕ್ತಾ ಇದ್ದೀನಿ. ಬಿರಿಯಾನಿ ಮಸಾಲಕ್ಕೆ ನಾವು ಪೇಸ್ಟಿಗೆ ಗ್ರೀನ್ ಚಿಲ್ಲಿ ಕೂಡ ಹಾಕ್ತೀವಿ. ಇದು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದು 1 ಸ್ಪೂನು ಕಲ್ಲು ಹೂವು 1 ಚಮಚ ಹಾಕ್ತೀನಿ. ಸ್ವಲ್ಪನೇ ಸ್ವಲ್ಪ, ಒಂದು 4-5 ಪಲಾವ್ ಎಲೆ. ಸಣ್ಣ ಸ್ಲೋ ಗ್ಯಾಸಲ್ಲಿ ಹುರ್ಕೊತಾ ಇದ್ದೀನಿ ನೋಡಿ. ಒಂದು 2 ನಿಮಿಷ ಫ್ರೈ ಮಾಡಬೇಕು, ಒಂಥರ ಇದು ಫ್ಲೇವರ್ ಬರುತ್ತೆ. ಡ್ರೈ ಆಗಿದ್ದು ರೋಸ್ಟ್ ಆಗಿದ್ದು ಘಮ ಬರ್ತಾಯಿದೆ ನೋಡಿ. ಅಷ್ಟು ಘಮ ಬಂದರೆ ಸಾಕು, ಪೌಡ್ರ್ ಮಾಡಿಬಿಡೋದು ಇನ್ನು ಅಷ್ಟೇ. ಇದನ್ನು ನೀವು ಮನೆಯಲ್ಲಿ ಮಿಕ್ಸಿ ಮಾಡ್ಕೋಬೋದು ಸ್ವಲ್ಪ ಇದ್ದಾಗ. ಜಾಸ್ತಿ ಕ್ವಾಂಟಿಟಿ ಇದ್ದರೆ ಮಿಲ್ಲಲ್ಲಿ ಪೌಡ್ರ್ ಮಾಡ್ಕೊಂಬಿಡಿ. ಹಾಂ, ರೆಡಿ ಆಯಿತು. ಘಮ್ ಅಂತ ಇದೆ. ಇದೇ ಮಸಾಲನ ಯೂಸ್ ಮಾಡಿಬಿಟ್ಟು ಕ್ವಿಕ್ಕಾಗಿ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದನ್ನು ತೋರಿಸ್ತೇನೆ. ಕಡೆ ಎಣ್ಣೆ ಕಡೆ ಕಾದಿದೆ, ಅದಕ್ಕೆ ಚೂರೇ ಚೂರೇ ಎಣ್ಣೆ. ಹಸಿಮೆಣಸಿನಕಾಯಿ ನೋಡಿ, ನಾನು 4-5 ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಆ್ಯಕ್ಚುಲಿ ಫ್ರೈ ಆಗಬೇಕು ನೋಡಿ. ಇದು ಚೆನ್ನಾಗಿ ಫ್ರೈ ಆದಷ್ಟು ನಿಮಗೆ ಒಳ್ಳೆಯ ರುಚಿ ಕೊಡುತ್ತೆ ಅಡುಗೆ. ಇದು ಖಾರಕ್ಕೆ ಹಸಿಮೆಣಸಿನಕಾಯಿ ಹಾಕಿದ್ದು ನೋಡಿ, ಫ್ರೈ ಆಯ್ತು ನೋಡಿ. ಇದಕ್ಕೆ ಸ್ವಲ್ಪ ಒಂದು ಇಡಿ ಆಗುವಷ್ಟು ಪುದೀನ ಸೊಪ್ಪು, ಮತ್ತೊಂದು ಇಡಿ ಆಗುವಷ್ಟು ಕೊತ್ತಂಬರಿ. ಇಷ್ಟೇ, ಇದಿಷ್ಟು ಫ್ರೈ ಆಗಿಬಿಟ್ರೆ ನೋಡಿ, ಇದು ಫ್ರೈ ಆಯಿತು. ಜಾಸ್ತಿ ಕಪ್ ಮಾಡೋದು ಬೇಡ, ಇದನ್ನ ಇವಾಗ ರುಬ್ಕೊಂಬಿಡ್ಬೇಕು ನೋಡಿ. ಮಸಾಲೆ ರೆಡಿ ಆಯಿತು, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಶುರು ಮಾಡೋದೀಗ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಕಾದಿದೆ. ಇದಕ್ಕೆ 100 ml ಆಗುವಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಸೋಂಪು ಹಾಕ್ತೀನಿ, 1 ಸ್ಟಾರ್ ಫ್ಲವರ್ ಇದು ಹಾಕ್ತಾಯಿದ್ದೀನಿ, 1-2 ಪಲಾವ್ ಎಲೆ. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬೋದು. ಫ್ರೈ ಆಗಿದೆ, 1 ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, 1/2 ಕೆಜಿಗೆ 1 ಚಮಚ. ನೋಡಿ, ಹಚ್ಕೊಂಡಿರೋ ಟೊಮೆಟೊ, ಇದು 1 ಟೊಮೆಟೊ ಹಾಕ್ತಾಯಿದ್ದೀನಿ. ಯಾವ್ದು ಬೇಕಾದ್ರೆ ಹಾಕಿ, ನಾಟಿ ಹಾಕಿದರೆ ಸ್ವಲ್ಪ ಹುಳಿ ಬರುತ್ತೆ ನೋಡಿ. ಚೆನ್ನಾಗಿ ಫ್ರೈ ಆಗ್ತಿದೆ. ಹೀಗೆ ಎಣ್ಣೆ ಸ್ವಲ್ಪ ಮೇಲೆ ಬರಬೇಕು, ಈಗ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಆ್ಯಕ್ಚುಲಿ ಈ ಟೈಮಲ್ಲಿ ನಾವು ಗರಂ ಮಸಾಲೆ ಹಾಕಬೇಕು. ಇದು ಪುಡಿ ಮಾಡ್ಕೊಂಡಿದ್ದೀನಿ, ಇದೊಂದು 3 ಸ್ಪೂನು ಹಾಕ್ತಾಯಿದ್ದೀನಿ. ಹಾಂ, ನಾನೀಗ 1/2 ಕೆಜಿಗೆ 1.5 ಪಟ್ಟು ನೀರಂದರೆ 3/4 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಉದುರುದ್ರು ಬೇಕಂದರೆ 1.5 ಪಟ್ಟು ಹಾಕಿ. ಮತ್ತು ನೀವು ತೊಗೊಳ್ಳೋ ಅಕ್ಕಿ ಮೇಲೂ ಡಿಪೆಂಡ್ ಆಗಿರುತ್ತೆ. ರಾ ರೈಸ್ ಆದರೆ ನೀರು ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ರಾ ರೈಸ್ ಅಂದರೆ ಒಂದೊಂದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನಿಮಗೆ ಯೂಸ್ವಲಿ ಮನೇಲಿ ಮಾಡೋರಿಗೆ ಗೊತ್ತಿರುತ್ತೆ ನೋಡಿ. ಇವತ್ತು ನಾನು ಆ್ಯಕ್ಚುಲಿ ಮಶ್ರೂಮ್ ಬಿರಿಯಾನಿಗೆ ನಾವು ಫ್ರೈ ಮಾಡಿಲ್ಲ. ಕೆಲವೊಬ್ಬರು ಮೊದಲೇ ಫ್ರೈ ಮಾಡಿಬಿಡ್ತೀರಿ, ಫ್ರೈ ಮಾಡಿದ್ಮೇಲೆ ಚಿಕ್ಕ ಚಿಕ್ಕದಾಗಿಬಿಡುತ್ತೆ ಪೀಸು ನಿಮಗೆ, ಆಮೇಲೆ ಮಶ್ರೂಮ್ ಹುಡುಕ್ಬೇಕಾಗತ್ತೆ. ಇದು ನೋಡಿ, ನೀರು ಅಲ್ಲಿ ಬಾಯ್ಲ್ ಆಗ್ತಿರುವಾಗ ಈ ಟೈಮಲ್ಲಿ ನಾವು ನೀರು ಮತ್ತು ಅಕ್ಕಿ ಹಾಕ್ಬಿಟ್ರೆ ನಿಮ್ಮ ಮಶ್ರೂಮು ಸೈಜು ನಿಮ್ಗೆ ಹಂಗಿರುತ್ತೆ, ಮತ್ತು ಚಿಕ್ಕದಾಗಲ್ಲ. ಮಶ್ರೂಮು ನೀವು ಎಷ್ಟು ಬೇಕಾದ್ರೂ ಹಾಕ್ಬೋದು, 1 ಪ್ಯಾಕೆಟ್ ಹಾಕ್ಬೋದು, 2 ಪ್ಯಾಕೆಟು ಹಾಕ್ಬೋದು. ನಾನು ಇವತ್ತು 1/2 ಕೆಜಿಗೆ 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಮಶ್ರೂಮ್ ಬಿಟ್ಕೊತೀನಿ, ಸ್ವಲ್ಪ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳಿ. ಅದು ಇದು ಮಶ್ರೂಮ್ ನೀವು ಚಿಕನ್ ಥರ ಜಾಸ್ತಿ ಬೇಯಿಸ್ಬೇಕು.

0: ಆ ಥರ ಏನಿಲ್ಲ, ಅದು ಬಾಡಿ ಹೋಗ್ಬಿಡುತ್ತೆ ಬೇಗನೆ ಬಿಸಿಗೆ. ಕೂಡಲೇ ನಾವು ಅಕ್ಕಿ ಹಾಕ್ಬಿಡ್ಬೇಕು, ಜಾಸ್ತಿ ಹೊತ್ತು ಕಾಯೋದು ಬೇಡ. ನೋಡಿ ಕುದಿ ಬಂದಾಯಿತು, ಇನ್ನೇನು ಜಾಸ್ತಿ ಕಾಯೋದೇನು ಬೇಡ, ಟಕ್ ಅಂತ ಅಕ್ಕಿ ಹಾಕ್ಬಿಡ್ಬೇಕು. ನಾನು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ, ಇದು ಬಂದು ಕೋಲಂ ರೈಸು, ನೀವು ಯಾವುದು ಅಕ್ಕಿ ಬೇಕಾದ್ರೆ ತೊಗೋಬೋದು. ಈಗ ತುಂಬ ಜನ ಕೇಳ್ತೀರಿ, ಕೆಲವೊಬ್ರು ಕಾಲ್ ಮಾಡಿ ಎಷ್ಟೋ ಜನ ಕೇಳಿದರು ಈಗ ಡಿಪೋ ಅಕ್ಕಿ ಇದೆ ನಮ್ಮಲ್ಲಿ ಹಾಕ್ಬೋದಂತ. ಖಂಡಿತ ನೀವು ಹಾಕ್ಬೋದು, ಯಾವ ಅಕ್ಕಿ ಬೇಕಾದ್ರೆ ಯೂಸ್ ಮಾಡಿ. ಆ ನೀರು ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ಧ್ಯಾನ ಇರಲಿ. ಡಿಪೋ ಅಕ್ಕಿ ಆದರೆ ನೀವು ಒಂದಕ್ಕೆ ಎರಡು ಪಟ್ಟು ನೀರು ಹಾಕ್ಬೇಕಾಗತ್ತೆ. ನೋಡಿ ಈ ಟೈಮಲ್ಲಿ ಬೇಕಾದ್ರೆ ನೀವು ಲೆಮನ್ ಹಾಕ್ಬೋದು, ನಾನು ಆ್ಯಕ್ಚುಲಿ ಟೊಮಟೊ ಹಾಕಿದ್ದೀನಿ, ನಾನೇನು ಹಾಕಲ್ಲ. ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೋಬೋದು, ಇಲ್ಲಾಂದರೆ ಮೊಸರು. ಈಗ ಸ್ಟಾರ್ಟಿಂಗ್ ಫ್ರೈ ಮಾಡುವಾಗ ಕೆಲವರು ಮೊಸರು ಇಷ್ಟಪಡ್ತಾರೆ, ಮೊಸರನ್ನು ಹಾಕ್ತಾರೆ, ಮೊಸರನ್ನು ಹಾಕಬಹುದು. ನಾವು ನಮ್ಮ ಹೋಟ್ಲಲ್ಲಿ ಮಾಡೋದು ಮೆಥಡ್ ಈ ಥರ ಮಾಡ್ತೀವಿ. ನೀವು ಇದಕ್ಕೆ ಬೇಕಾದ್ರೆ ಒಂಚೂರು ತುಪ್ಪ ಬೇಕಿದ್ರೆ ಸ್ವಲ್ಪ ಅಲ್ಲೇ ಹಂಗೆ ಬಿಟ್ಕೋಬೋದು, ಒಂದು ಎರಡು ಸ್ಪೂನ್. ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಮಸಾಲೆಗೆ ಒಂಚೂರು ಕಮ್ಮಿ ಆಗಿದೆ, ನಾನು ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕುದಿ ಬರ್ತಾಯಿದೆ, ಮುಚ್ಚಳ ಹಾಕೋದಕ್ಕಿಂತ ಮುಂಚೆ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತಳ ಹಿಡಿಯಲ್ಲ. ಇವಾಗ ಮುಚ್ಚಳ ಹಾಕ್ತಾಯಿದ್ದೀನಿ, ಇವಾಗ ಸಣ್ಣ ಉರಿಯಲ್ಲಿ ಒಂದು ವಿಸಿಲ್ ಹಾಕಿಬಿಟ್ರೆ ಸಾಕು, ಒಂದು 5-10 ನಿಮಿಷ ಬಿಟ್ಬಿಟ್ರೆ ಮಶ್ರೂಮ್ ಬಿರಿಯಾನಿ ರೆಡಿ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ 15-20 ನಿಮಿಷ ಆಯಿತು, ರೆಡಿ ಆಯ್ತು. ಈಗ ಎಸ್ ಓಪನ್ ಮಾಡ್ತಾಯಿದ್ದೀನಿ. ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಶ್ರೂಮಿಗೆ, ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡಿದೆ ಮತ್ತು ಜ್ಯೂಸಿ ಆಗಿದೆ ಆ ಟೇಸ್ಟು. ರೈಸ್ ಎಲ್ಲ ಮಶ್ರೂಮ್ ಫ್ಲೇವರ್, ಮಶ್ರೂಮ್ದೇ ಒಂಥರ ಫ್ಲೇವರ್ ಬರ್ತಾಯಿದೆ. ನಿಜವಾಗಿ ಹೇಳ ಚಿಕನ್ ಬಿರಿಯಾನಿಗಿಂತ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ. ಮಸಾಲೆ ಎಲ್ಲ ಮೈಲ್ಡ್ ಆಗಿದೆ, ಉಪ್ಪು ಖಾರ ಹುಳಿ ಇರ್ಬೋದು. ಇದಕ್ಕೆ ನೀವು ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿ ಹಂಗೇನು ತಿನ್ಬೋದು, ಮೊಸರು ಬಜ್ಜಿ ಯಾಕೆ ತಿಂದರೆ ಅದೊಂಥರ ಟೇಸ್ಟು. ಘಮ ಘಮ ಅನ್ನುವ ಮಶ್ರೂಮ್ ಪಲಾವ್, ಮಶ್ರೂಮ್ ಬಿರಿಯಾನಿ ಏನು ಬೇಕಾದ್ರೆ ಹೇಳಿ, ಇದನ್ನು ರೆಡಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗನು ಕೂಡ ತಿಂದು ಹೇಳ್ದ ಚೆನ್ನಾಗಿದೆ ಅಂತ ಬಿಟ್ಟು. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ, ಪ್ರೀತಿ ಪಾತ್ರರಿಗೆ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
1: ಎಸ್ ಆರೋಗ್ಯದಾಯಕ ತರಕಾರಿ ಅಂತಲೇ ಹೇಳ್ಬೋದು ಮಶ್ರೂಮನ್ನು. ಮಶ್ರೂಮ್ ಬಿರಿಯಾನಿಯನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಡೋದ್ರ ಮೂಲಕ ತುಂಬ ಚೆನ್ನಾಗಿ ನಮಗೆಲ್ಲ ತಿಳಿಸ್ಕೊಟ್ರು ರಾಘು ಸರ್ ಅವರು. ಮಶ್ರೂಮ್ ಅನ್ನುವಂಥದ್ದು ಇದು ಒಂದು ರೀತಿಯ ತರಕಾರಿ ಕೂಡ ಆಗಿದೆ, ಹಾಗೆ ಅಣಬೆ ಅಂತ ಕೂಡ ಕರಿತೀವಿ. ಪೋಷಕಾಂಶಗಳಿಂದ ಹೆಚ್ಚಾಗಿ ತುಂಬಿರುತ್ತೆ ಸ್ನೇಹಿತರೆ. ಇದರಲ್ಲಿ ಫೈಬರ್, ವಿಟಮಿನ್, ಖನಿಜ ಮತ್ತು ಇತರ ಪ್ರಮುಖ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಈ ಅಣಬೆ ಅನ್ನುವಂತಹ ತರಕಾರಿ. ಇದನ್ನು ಬಳಸಿ ಯಾವ ರೀತಿ ಪಲಾವ್ ಮಾಡೋದು ಅನ್ನೋದ್ರ ಬಗ್ಗೆ ತುಂಬ ಸೊಗಸಾಗಿ ತಿಳಿಸ್ಕೊಟ್ರು ಈ ದಿನ ನಮ್ಮ ರಾಘು ಸರ್ ಅವರು. ಸೊ ರಾಘು ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
4: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಮಾಜಿ ಸೈನಿಕರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯು May 29-June 6 6 ಗಂಟೆಯಿಂದ 5 ಗಂಟೆಯವರೆಗೆ ನೇರ ಸಂದರ್ಶನ ಏರ್ಪಡಿಸಿದೆ. ಆಸಕ್ತ ಮಾಜಿ ಸೈನಿಕರು ತಮ್ಮ ಮಾಜಿ ಸೈನಿಕರ ಗುರುತಿನ ಚೀಟಿ ಮತ್ತು ಸೇನಾ ಸೇವಾ ನಿವೃತ್ತಿ ಪುಸ್ತಕಗಳೊಂದಿಗೆ ಕರ್ನಾಟಕ ಕಾರಾಗೃಹ

ಗೃಹ ಮತ್ತು ಸುಧಾರಣಾ ಸೇವೆಗಳ ಅಕಾಡೆಮಿ ಉಪನಿರ್ದೇಶಕರು ಹಾಗೂ ಬಂದಿಖಾನೆಗಳ ಮುಖ್ಯ ಅಧೀಕ್ಷಕ ಪಿಎಸ್ ರಮೇಶ್ ಅವರನ್ನು ಸಂಪರ್ಕಿಸುವಂತೆ ಶಿವಮೊಗ್ಗ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಉಪನಿರ್ದೇಶಕ ಡಾ ಎಸ್ ವಿ ಹಿರೇಮಠ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕಾರ್ಖಾನೆ ವ್ಯವಹಾರಕ್ಕೆ ಬೇಕಾದ ಬಂಡವಾಳ ತೊಡಗಿಸಲು ಚರ್ಚೆ ನಡೆಯುತ್ತಿದೆ. ಕಾಲ ಹಿಂದಿನಂತಿಲ್ಲ, ಎಲ್ಲವನ್ನೂ ವ್ಯವಹಾರಿಕವಾಗಿ ನೋಡಲಾಗುತ್ತಿದೆ. ಯಾರೂ ಚಿಂತೆಗೊಳಗಾಗಬೇಡಿ ಎಂದು ಸೈಲ್ ಚೇರ್ಮನ್ ಡಾ ಅಶೋಕ್ ಕುಮಾರ್ ಪಾಂಡಾ ಹೇಳಿದರು. ವಿಐಎಸ್ಎಲ್ಗೆ ಭೇಟಿ ನೀಡಿ ಆಡಳಿತ ಮಂಡಳಿ ಆವರಣದ ಸರ್ ಎಂಎ ಪುತ್ತಳಿಗೆ ಮಾಲಾರ್ಪಣೆ ಮಾಡಿ ನಂತರ ಅಧಿಕಾರಿಗಳು ಮತ್ತು ಕಾರ್ಮಿಕ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಕಾರ್ಖಾನೆಯನ್ನು ಮುನ್ನಡೆಸಲು ಬೇಕಾದ ಕಚ್ಚಾ ವಸ್ತುಗಳನ್ನು ನೀಡುತ್ತೇವೆ. ಈ ವರ್ಷ ಲಾಭ ತನ್ನಿ, ಮುಂದೆ ನಿಮಗೆ ಒಳಿತಾಗುವುದು. ಬಂಡವಾಳ ತೊಡಗಿಸಲು ಅನುಭವಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿದೆ. ಯಾರೂ ಆತಂಕ ಪಡುವುದು ಬೇಡ ಎಂದು ಕಾರ್ಮಿಕರಿಗೆ ತಿಳಿಸಿದರು. ಈ ಸಂದರ್ಭ ಮನವಿ ಸಲ್ಲಿಸಿದ ಕಾರ್ಮಿಕ ಸಂಘದ ಪದಾಧಿಕಾರಿಗಳು, ನೈಪುಣ್ಯ ಹೊಂದಿರುವ ಕಾರ್ಮಿಕರೇ ಹೆಚ್ಚಾಗಿದ್ದಾರೆ. ಇಂತಹ ಸ್ಥಿತಿಯಲ್ಲೂ ಕಾರ್ಖಾನೆಯನ್ನು ಲಾಭದ ಹಳಿಗೆ ತರುತ್ತಿದ್ದೇವೆ. ತಾವು ಬಂಡವಾಳ ಹೂಡಿಕೆ ಮಾಡಿ ಕಾರ್ಖಾನೆ ಉಳಿಸಬೇಕೆಂದು ತಿಳಿಸಿದರು. ಸಭೆಯಲ್ಲಿ ಹಿರಿಯ ಮಹಾಪ್ರಬಂಧಕ ವಿಶ್ವನಾಥ್, ಮಹಾಪ್ರಬಂಧಕ ರವಿಚಂದ್ರನ್, ಕಾರ್ಮಿಕ ಸಂಘದ ಅಧ್ಯಕ್ಷ ಅಮೃತ್ ಕುಮಾರ್, ಉಪಾಧ್ಯಕ್ಷ ಕೆಆರ್ ಮಲ್ಲಿಕಾರ್ಜುನ್, ಪ್ರಧಾನ ಕಾರ್ಯದರ್ಶಿ ಮೋಹನ್, ಕಾರ್ಯದರ್ಶಿ ಕೆಆರ್ ಮನು, ಖಜಾಂಚಿ ಎಂ ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ಶಿವಮೊಗ್ಗದಲ್ಲಿಯೇ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸುವಂತೆ ಆಗ್ರಹಿಸಿ ಜಿಲ್ಲಾ ವಕೀಲರ ಸಂಘದಿಂದ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಮೇ 30ರಂದು ಬೆಳಗ್ಗೆ 10:30ಕ್ಕೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ ಆವರಣದಿಂದ ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗದ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಹೋರಾಟ ಸಮಿತಿ ಗೌರವಾಧ್ಯಕ್ಷ ಕೆ ಬಸಪ್ಪಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ವಕೀಲರ ಸಂಘ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಆಗ್ರಹಿಸಿ ಧರಣಿ ನಡೆಸುತ್ತಿದೆ. ಹಲವು ಸಂಘಟನೆಗಳು, ಮಠಾಧೀಶರು ಬೆಂಬಲ ನೀಡಿದ್ದಾರೆ. ಈ ಹೋರಾಟವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಸಂಘಟಿಸಲು ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಸ್ವಾಮಿ ಮಾತನಾಡಿ, ಮೇ 30ರಂದು ಜಾಥಾಕ್ಕೆ ಬರುವ ಸಂಘಟನೆಗಳು ತಮ್ಮ ಸಂಘದ ಹೆಸರಿನ ಲೆಟರ್ ಹೆಡ್ನಲ್ಲಿ ಹೋರಾಟಕ್ಕೆ ಬೆಂಬಲಿಸುತ್ತೇವೆ ಎಂದು 3 ಪ್ರತಿಯಲ್ಲಿ ಮನವಿ ತಯಾರಿಸಿಕೊಂಡು ಬರಬೇಕು. ಒಂದು ಮುಖ್ಯಮಂತ್ರಿಗಳ ಹೆಸರಿನಲ್ಲಿ, ಇನ್ನೊಂದು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರ ಹೆಸರಿನಲ್ಲಿ, ಮತ್ತೊಂದು ರಾಜ್ಯಪಾಲರ ಹೆಸರಿನಲ್ಲಿರಬೇಕು. ಜೊತೆಗೆ ತಮ್ಮ ಸಂಘಟನೆಗಳ ಬ್ಯಾನರ್ಗಳನ್ನು ತರಬೇಕು ಎಂದು ತಿಳಿಸಿದರು. ಕೆವಿ ವಸಂತಕುಮಾರ್, ಕೆಪಿ ಶ್ರೀಪಾಲ್, ಬಿ ಗೋಪಿನಾಥ್, ಎಂ ಗುರುಮೂರ್ತಿ, ಸ್ವಾತಿ ಮತ್ತಿತರರಿದ್ದರು. ಮುಂದಿನ ವಿವರ. ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬದ ಅಂಗವಾಗಿ 100 ಸಂಖ್ಯೆಯಲ್ಲಿ ಶಿವಮೊಗ್ಗ ನಗರದ ಡಿಸಿ ಕಚೇರಿ ಎದುರಿನ ಈದ್ಗಾ ಮೈದಾನದಲ್ಲಿ ಸೇರಿದ್ದ ಮುಸ್ಲಿಂ ಸಮುದಾಯದವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಪ್ರಾರ್ಥನೆಯ ನೇತೃತ್ವ ವಹಿಸಿದ್ದ ಧರ್ಮಗುರುಗಳು ಹಬ್ಬದ ಸಂದೇಶ ನೀಡುವ ಜೊತೆಗೆ ಶಾಂತಿ, ಸೌಹಾರ್ದತೆ, ಒಗ್ಗಟ್ಟಿನ ಮಹತ್ವ ತಿಳಿಸಿದರು. ಹೊಸ ಬಟ್ಟೆಗಳನ್ನು ಧರಿಸಿದ್ದ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಸಾಮೂಹಿಕ ಪ್ರಾರ್ಥನೆ ಹಿನ್ನೆಲೆಯಲ್ಲಿ ತಿಲಕ್ನ ಧರಿಸಿದ್ದ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಸಾಮೂಹಿಕ ಪ್ರಾರ್ಥನೆ ಹಿನ್ನೆಲೆಯಲ್ಲಿ ತಿಲಕ್ ನಗರದ ಈದ್ಗಾ ಮೈದಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಕೆಲಕಾಲ ಬಂದ್ ಮಾಡಲಾಗಿತ್ತು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸಾಧನೆಗೆ ಶಾಸನಗಳಲ್ಲಿ ಅಡಕವಾಗಿರುವ ಕಾನೂನು ವ್ಯಾಖ್ಯಾನಗಳ ಆಳವಾದ ಅಧ್ಯಯನ ಅವಶ್ಯಕವಾಗಿದೆ ಎಂದು ನೂತನ ನ್ಯಾಯಾಧೀಶರಾದ ಅನನ್ಯ ಶಾಸ್ತ್ರಿ ಹೇಳಿದರು. ಶಿವಮೊಗ್ಗ ನಗರದ ಸಿ ಭೀಮಸೇನರಾವ್ ಕಾನೂನು ಮಹಾವಿದ್ಯಾಲಯದಿಂದ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ನೂತನ ನ್ಯಾಯಾಧೀಶರಾಗಿ ನೇಮಕಗೊಂಡಿರುವ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸೋಲಿನಿಂದ ಹೊಸ ಅನುಭವಗಳನ್ನು ಕಲಿಯುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು. ಸೋಲಿನ ರುಚಿಯಿಂದ ಯಶಸ್ಸಿನ ಸಿಹಿ ಮತ್ತಷ್ಟು ದುಪ್ಪಟ್ಟಾಗುತ್ತದೆ. ಎಲ್ಲರನ್ನೂ ಸಂತೈಸುತ್ತೇನೆ ಎಂಬ ಭ್ರಮೆಯಲ್ಲಿ ಇರಬಾರದು. ಬದುಕಿನ ದುರ್ಗಮ ದಾರಿಯಲ್ಲಿ ಯಶಸ್ಸಿನ ಗುರಿ ತಲುಪಲು ಕಠಿಣ ಪರಿಶ್ರಮ ಅಗತ್ಯ. ಎಂಎಸ್ಸಿ ಪದವಿ ಪಡೆದಿದ್ದ ನನಗೆ ಕಾನೂನು ಕಾಲೇಜಿನ ಉಪನ್ಯಾಸಕರು ನೀಡಿದ ಬೋಧನೆ ಸಮಾಜದ ಬಗ್ಗೆ ಹೊಸ ಕುತೂಹಲ ಮೂಡಿಸಿತು ಎಂದು ಸ್ಮರಿಸಿದರು. ಅಭಿನಂದನೆ ಸ್ವೀಕರಿಸಿದ ಮತ್ತೋರ್ವ ನ್ಯಾಯಾಧೀಶೆ ಕೆಎಸ್ ರಕ್ಷಿತಾ ಮಾತನಾಡಿ, ಶೈಕ್ಷಣಿಕ ಚಟುವಟಿಕೆಗಳ ಜತೆಗೆ ಜೀವನ ಮೌಲ್ಯಗಳನ್ನು ನಮ್ಮ ಉಪನ್ಯಾಸಕ ವೃಂದ ಕಲ್ಪಿಸಿಕೊಟ್ಟಿದೆ. ಗ್ರಾಮೀಣ ಪ್ರದೇಶದಿಂದ ಬಂದ ನನಗೆ ಯಾವುದೇ ನ್ಯಾಯಾಂಗ ಹಿನ್ನೆಲೆ ಇರಲಿಲ್ಲ. ದೊಡ್ಡ ಕನಸುಗಳನ್ನು ಕಾಣಲು ಪ್ರಯತ್ನಿಸಿ. ಸಣ್ಣ ಅವಕಾಶವನ್ನು ದೊಡ್ಡ ಸಾಧನೆಗೆ ದಾರಿಯನ್ನಾಗಿ ಮಾಡಿಕೊಳ್ಳಬೇಕು. ಯಶಸ್ಸಿಗೆ ಜ್ಞಾನದ ಜತೆ ಕೌಶಲ, ಆತ್ಮವಿಶ್ವಾಸ ಮತ್ತು ನಿರಂತರ ಪರಿಶ್ರಮವು ಅಗತ್ಯ ಎಂದು ಸಲಹೆ ನೀಡಿದರು. ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಮಾತನಾಡಿ, ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಹೊಣೆಗಾರಿಕೆಯ ಕ್ಷೇತ್ರವಾಗಿದೆ. ನ್ಯಾಯ ನೀಡುವ ವ್ಯಕ್ತಿಯು ವೈಜ್ಞಾನಿಕ ಮನೋಭಾವ, ವೃತ್ತಿಪರ ನಿಷ್ಠೆ, ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಹೊಂದಿರಬೇಕು. ನ್ಯಾಯಾಧೀಶರ ತೀರ್ಪುಗಳು ಸಮಾಜದ ಮೇಲೆ ದೀರ್ಘಕಾಲದ ಪ್ರಭಾವ ಬೀರುತ್ತವೆ. ಆದ್ದರಿಂದ ಅವರ ವ್ಯಕ್ತಿತ್ವ, ಪ್ರಾಮಾಣಿಕತೆ ಮತ್ತು ಸಂಸ್ಕಾರಗಳು ಅತ್ಯಂತ ಮಹತ್ವ ಪಡೆಯುತ್ತವೆ. ನ್ಯಾಯಾಂಗ ವ್ಯವಸ್ಥೆಯ ಸೌಲಭ್ಯಗಳು ಸಾಮಾನ್ಯ ಜನರಿಗೂ ತಲುಪುವಂತೆ ನೂತನ ನ್ಯಾಯಾಧೀಶರು ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎ ಅನಲಾ, ನೂತನ ನ್ಯಾಯಾಧೀಶರಾದ ಸಂಯುಕ್ತ ಮುಪ್ಪಾನೆ, ಎನ್ಇಎಸ್ ನಿರ್ದೇಶಕ ಎಂಎಸ್ ಅನಂತದತ್ತ, ಶೈಕ್ಷಣಿಕ ಆಡಳಿತಾಧಿಕಾರಿ ಎಎನ್ ರಾಮಚಂದ್ರ ಮಾತನಾಡಿದರು. ಎನ್ಇಎಸ್ ನಿರ್ದೇಶಕರಾದ ಟಿಆರ್ ಅಶ್ವಥನಾರಾಯಣ ಶೆಟ್ಟಿ, ಎಚ್ಸಿ ಶಿವಕುಮಾರ್, ಐಕೆಎಸ್ಸಿ ಸಂಯೋಜಕ ಡಾಕ್ಟರ್ ಕಾಂತರಾಜ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ತಾವು ನಾಯಕ ನಟನಾಗಿ ಅಭಿನಯಿಸಿರುವ ಕನ್ನಡ ಚಿತ್ರ ಲೋನವೀನ ಮೇ 15ರಂದು ರಾಜ್ಯಾದ್ಯಂತ ತೆರೆ ಕಂಡಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದೆ ಎಂದು ನವೀನ್ ಸಜ್ಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಹಿನ್ನೆಲೆಯ ಕಥಾಹಂದರ ಹೊಂದಿರುವ ಚಿತ್ರದಲ್ಲಿ ಸ್ನೇಹ, ಪ್ರೀತಿ, ಕೌಟುಂಬಿಕ ಮೌಲ್ಯಗಳು ಹಾಗೂ ಇಂದಿನ ಯುವಕರ ಬದುಕಿನ ವಿವಿಧ ಆಯಾಮಗಳ ಬಗ್ಗೆ ಚಿತ್ರಣ ನೀಡುವ ಪ್ರಯತ್ನ ಮಾಡಲಾಗಿದೆ ಎಂದರು. ಧನುರ್ಧಾರಿ ಪವನ್ ನಿರ್ದೇಶಿಸಿರುವ ಚಿತ್ರವನ್ನು ಕೀರ್ತಿ ಸ್ವಾಮಿ, ಬೆನ್ ಚಿಕ್ಕಸ್ವಾಮಿ ಹಾಗೂ ಎನ್ಎಸ್ ಸ್ಟುಡಿಯೋಸ್ ನಿರ್ಮಿಸಿದೆ. ನಾಯಕ ನಟನಾಗಿ ಅಭಿನಯಿಸುವ ಜತೆಗೆ ಸಂಗೀತವನ್ನು ನಿರ್ದೇಶಿಸಿದ್ದೇನೆ. ಸುನಿಲ್ ಮೈಸೂರು ಜತೆಗೆ ಸೇರಿ ಕತೆ ಸಿದ್ಧಪಡಿಸಲಾಗಿದೆ. ಚಿತ್ರದಲ್ಲಿ 8 ಹಾಡುಗಳಿವೆ ಎಂದು ತಿಳಿಸಿದರು. ವರ್ಷಾ ಗಿರಿಧರ್ ನಾಯಕಿಯಾಗಿ ಅಭಿನಯಿಸಿದ್ದು ರೇಷ್ಮಾವಿ ಗೌಡ, ಪ್ರಕಾಶ್ ತುಮ್ಮಿನಾಡು, ಅಪೂರ್ವ ಶ್ರೀ, ಅಭಿಜಿತ್ ಗೌಡ ಹಾಗೂ ಮಲ್ಲರಾಜು ಮಾರಸಿಂಗನಹಳ್ಳಿ ಸೇರಿದಂತೆ ಹಲವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮೇ 29ರಿಂದ 31ರವರೆಗೆ 109ನೇ ವರ್ಷದ ಶ್ರೀ ಹನುಮ ಜಯಂತಿ ಮಹೋತ್ಸವ ನಡೆಯಲಿದೆ. ಮೇ 29ರಂದು ಬೆಳಗ್ಗೆ ಮೂಲ ಆಂಜನೇಯರಿಗೆ ಹಾಗೂ ನರಸಿಂಹಮೂರ್ತಿಗೆ ಅಭಿಷೇಕ, ಶ್ರೀ ನರಸಿಂಹ ಸುದರ್ಶನ ಹೋಮ, ರಾತ್ರಿ ಶ್ರೀ ಲಕ್ಷ್ಮೀ ನರಸಿಂಹರ ಪಲ್ಲಕ್ಕಿ ಉತ್ಸವ, 30ರಂದು ಬೆಳಗ್ಗೆ ಆಂಜನೇಯ ಮೂರ್ತಿಗೆ ಅಭಿಷೇಕ, ಶ್ರೀರಾಮತಾರಕ ಹೋಮ, ರಾತ್ರಿ ಪಟ್ಟಾಭಿರಾಮರ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. 31ರಂದು ಹನುಮ ಜಯಂತಿ ಅಂಗವಾಗಿ ಬೆಳಗ್ಗೆ ಆಂಜನೇಯ ಸ್ವಾಮಿ ಮೂಲಮೂರ್ತಿಗೆ ಮಹಾಭಿಷೇಕ, ಶ್ರೀ ಮಾರುತಿ ಮೂಲಮಂತ್ರ ಹೋಮ, ರಾತ್ರಿ 7ರಿಂದ ವಿಶೇಷವಾದ ಶ್ರೀರಾಮ ಹನುಮರ ಎದುರು ಬದುರು ಉತ್ಸವ ನಡೆಯಲಿದೆ. ನಿತ್ಯ ಮಧ್ಯಾಹ್ನ ಮಹಾಪ್ರಸಾದ ವಿನಿಯೋಗ ನಡೆಯಲಿದ್ದು ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ದೇವಾಲಯ ಸಮಿತಿ ಕೋರಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ನಗರದ ಹೊಸ ಸಿದ್ದಾಪುರದಲ್ಲಿ 3.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಭವನದ ಚಾವಣಿಗೆ ನಿನ್ನೆ ಬೆಳಗ್ಗೆ ಆರ್ಸಿಸಿ ಹಾಕಲಾಯಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಕಸಾಪ, ತಾಲೂಕು ಅಧ್ಯಕ್ಷ ಎಚ್ ತಿಮ್ಮಪ್ಪ, ಸಾಹಿತ್ಯ ಭವನ ಕಟ್ಟಡ ಸಮಿತಿ ಅಧ್ಯಕ್ಷೆ ಡಾ ವಿಜಯಾದೇವಿ, ಪದಾಧಿಕಾರಿಗಳಾದ ಡಾ ಪ್ರಭಾಕರ್ ಬೀರಯ್ಯ, ಎಂಎಸ್ ಸುಧಾಮಣಿ, ಎಂಇ ಜಗದೀಶ್, ಡಿಎಸ್ ಪ್ರಕಾಶ್, ನಾಗೋಜಿರಾವ್, ಕೋಡ್ಲು ಯಜ್ಞಯ್ಯ, ಆಶಾ ಪುಟ್ಟಸ್ವಾಮಿ, ಶ್ರೀಧರ್ ಗೌಡ ಸೇರಿದಂತೆ ನೂರಾರು ಮಂದಿ ಕನ್ನಡಾಭಿಮಾನಿಗಳು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತ ಎನ್ ಬಾಬು, ಕಸಾಪದ ಕಮಲಾಕರ್ ಹಾಗೂ ಸವಿತ ಸಮಾಜದ ವಿವಿಧೋದ್ದೇಶದ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಎನ್ಎಸ್ ರಮೇಶ್ ಕಟ್ಟಡ ನಿರ್ಮಾಣಕ್ಕಾಗಿ ತಲಾ 10,000 ರೂಪಾಯಿ ದೇಣಿಗೆ ನೀಡಿದರು.

0: ಮುಂದಿನ ವಿವರ. ಭದ್ರಾವತಿಯ ಹಳೆನಗರದ ಜೈಭೀಮ್ ನಗರದ ಶ್ರೀ ದೊಡ್ಡಮ್ಮ ದೇವಿ ದೇವಾಲಯದಲ್ಲಿ ಇಂದಿನಿಂದ 31ರವರೆಗೆ ಜಾತ್ರಾ ಮಹೋತ್ಸವ ಮತ್ತು ಮಹಾಚಂಡಿಕ ಹೋಮ ನಡೆಯಲಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಪೂಜೆ ಆರಂಭವಾಗಿದ್ದು ಮಧ್ಯಾಹ್ನ 1 ಗಂಟೆಗೆ ಅನ್ನಸಂತರ್ಪಣೆ ಮತ್ತು ನಾಳೆ ಬೆಳಗ್ಗೆ ಭದ್ರಾ ನದಿಯಿಂದ 108 ಕುಂಭದಿಂದ ಗಂಗೆಯನ್ನು ಮೆರವಣಿಗೆಯಲ್ಲಿ ತಂದು ದೇವಿಗೆ ಕುಂಭಾಭಿಷೇಕ ನಡೆಸಲಾಗುವುದು. ನಾಳೆ ಬೆಳಗ್ಗೆ 10 ಗಂಟೆಗೆ ಜ್ಯೋತಿ ಬಾಣ ನಡೆಯಲಿದೆ. 31ರಂದು ಕುಂಭಾಭಿಷೇಕ, ನಂತರ ಮಧ್ಯಾಹ್ನ 12 ಗಂಟೆಗೆ ಅನ್ನದಾನ, ಸಂಜೆ 6 ಗಂಟೆಗೆ ರಾಜಬೀದಿ ಉತ್ಸವ ನಡೆಯಲಿದೆ ಎಂದು ದೇವಾಲಯದ ಸಮಿತಿ ತಿಳಿಸಿದರು. ಮುಂದಿನ ವಿವರ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಜನ್ಮದಿನದ ಅಂಗವಾಗಿ ಜೂನ್ 10ರಂದು ಕೆಎಸ್ ಈಶ್ವರಪ್ಪ ಅಭಿಮಾನಿಗಳ ಬಳಗದಿಂದ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಜನಾ ಪರಿಷತ್ ಅಧ್ಯಕ್ಷ ಶಬರೀಶ್ ಕಣ್ಣನ್ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಗೀತಾಭಿವಂದನೆ ಹೆಸರಿನಲ್ಲಿ 500ಕ್ಕೂ ಹೆಚ್ಚು ಮಾತೆಯರಿಂದ ಸಮೂಹ ಗಾಯನ ನಡೆಯಲಿದೆ. ಕೆಎಸ್ ಈಶ್ವರಪ್ಪ ಧರ್ಮ ಜಾಗೃತಿ, ರಾಷ್ಟ ಪ್ರೇಮದಲ್ಲಿ ಅಪಾರ ನಂಬಿಕೆ ಮತ್ತು ಕಾಳಜಿ ಹೊಂದಿದ್ದಾರೆ. ಅದರಿಂದ ದೈವಭಕ್ತಿ ಮತ್ತು ರಾಷ್ಟ ಪ್ರೇಮ ಒಳಗೊಂಡ ಗೀತೆಗಳನ್ನು ಹಾಡಿಸಲಾಗುವುದು ಎಂದರು. ಸಂಗೀತಾಭಿವಂದನೆಯ ಪೂರ್ವ ತಯಾರಿಗೆ ಮೊದಲ ಅಭ್ಯಾಸ 29-30ರಂದು ಶುಭಮಂಗಳ ಸಮುದಾಯ ಭವನದಲ್ಲಿ ನಡೆಯಲಿದೆ. ಎರಡನೇ ಅಭ್ಯಾಸ ವರ್ಗ 1, 2 ಮತ್ತು 3ರಂದು ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಬೆಳಗ್ಗೆ 11ರಿಂದ ನಡೆಯಲಿದೆ ಎಂದರು. ನಗರದ ವಿವಿಧ ಭಜನಾ ಮಂಡಳಿಗಳ ಮಾತೆಯರು ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಆಸಕ್ತ ಮಹಿಳಾ ಮಂಡಳಿಯವರು ಸಹ ಇದರಲ್ಲಿ ಭಾಗವಹಿಸಬಹುದಾಗಿದೆ ಎಂದು ತಿಳಿಸಿದರು. ಸುವರ್ಣ ಶಂಕರ್, ಉಮಾಮೂರ್ತಿ, ಎಂಜಿ ಬಾಬು, ಮೋಹನ್ ಜಾಧವ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಉದಯೋನ್ಮುಖ ಯುವ ಪ್ರತಿಭೆಗಳನ್ನು ಗುರುತಿಸುವ ಉದ್ದೇಶದಿಂದ ರಿಪ್ಪನ್ಪೇಟೆ ಪಟ್ಟಣದ ಶ್ರೀರಾಮ ಮಂದಿರದಲ್ಲಿ ಮಲೆನಾಡಿನ ಭಾಗ್ಯದಾರೆ ಮುಂಗಾರು. ಈ ವಿಷಯ ಕುರಿತು ಸ್ವರಚಿತ ಕವನ ವಾಚನ ಕಾರ್ಯಕ್ರಮವನ್ನು 14ರಂದು ಆಯೋಜಿಸಲಾಗಿದೆ. ಕಲಾ ಕೌಸ್ತುಭ ಕನ್ನಡ ಸಂಘ ಮತ್ತು ಕಸಾಪ ಹೋಬಳಿ ಘಟಕದ ಸಂಯುಕ್ತಾಶ್ರಯದಲ್ಲಿ ಅಂದು ಮಧ್ಯಾಹ್ನ 3 ಗಂಟೆಯಿಂದ ಕಾರ್ಯಕ್ರಮ ನಡೆಯಲಿದ್ದು ಹೊಸನಗರ ತಾಲೂಕು ಮಟ್ಟದ ಯುವಕರು ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448726910 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ನಾಥ್ ಬಳಗದ ರಾ ಸೋಮೇಶ್ವರ ತಿಳಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದೆ. ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
2: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
1: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
2: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
1: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
3: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
1: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೇ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
9: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
10: ಕೇಳು ಕೇಳು ಕೇಳು ಜಾಣ ಜಾಣ ಸುದ್ದಿಯ ಕೇಳು.

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಪ್ರತಿಭಟನೆಯ ವಿಜ್ಞಾನ, ಸೂಕ್ಷ್ಮ ಲೋಕದ ಕಬಂಧ ಹಾಗೂ ವಾರದ ವಿಜ್ಞಾನಿ ಪೌಲ್ ಬರ್ಗ್.
1: ಪ್ರತಿಭಟನೆಯ ವಿಜ್ಞಾನ. ಬಹುಶಃ ಈ ಸುದ್ದಿ ಕೇಳುವ ಹೊತ್ತಿನಲ್ಲಿ ನಿಮ್ಮೂರಲ್ಲಿಯೋ ಪಕ್ಕದ ಊರಿನಲ್ಲಿಯೋ ಯಾವುದಾದರೂ ಪ್ರತಿಭಟನೆ ನಡೆದಿರುತ್ತದೆ. ಹಾಲಿನ ಬೆಲೆ ಹೆಚ್ಚಾಯಿತು ಅಂತಲೋ, ಪೆಟ್ರೋಲು ಬೆಲೆ ಹೆಚ್ಚಾಯಿತು ಅಂತಲೋ, ಮಳೆ ಬಂದು ರಸ್ತೆ ಹಾಳಾಗಿದೆ ಎಂತಲೋ, ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿವೆ ಎಂತಲೋ ಸಾರ್ವಜನಿಕ ಪ್ರತಿಭಟನೆಗಳು ನಡೆದಿರುತ್ತವೆ. ಇಂತಹ ಪ್ರತಿಭಟನೆಗಳಿಂದ ಪ್ರಯೋಜನವಿದೆಯೇ? ಪ್ರತಿಭಟಿಸುವುದರಿಂದ ಫಲ ಇದೆಯೇ? ಫಲ ಕೊಡುತ್ತವೆ ಎಂದಾದರೆ ಎಂತಹ ಪ್ರತಿಭಟನೆಗಳು ಫಲವನ್ನು ಕೊಡಬಲ್ಲವು, ಎಂತಹವು ಅಲ್ಲ, ಇದೆಂತ ಪ್ರಶ್ನೆಗಳು ಎಂದಿರಾ? ಸಮಾಜಶಾಸ್ತ್ರಜ್ಞರಿಗೆ ಇದು ಬಹಳ ಕುತೂಹಲಕರವಾದ ವಿಷಯ. ವೈವಿಧ್ಯಮಯವಾದ ಪ್ರತಿಭಟನೆಗಳಿರುತ್ತವೆ. ಕತ್ತೆಯ ವೇಷ ಹಾಕಿಕೊಂಡು ಅಥವಾ ಕತ್ತೆಗಳನ್ನೇ ಕರೆದೊಯ್ದು ಪ್ರತಿಭಟಿಸಿದ್ದನ್ನ ಕೇಳಿರುತ್ತೀರಿ. ಬೈಕು ಸವಾರಿ ಮಾಡುತ್ತಾ ಪ್ರತಿಭಟಿಸಿದ್ದನ್ನೂ ಕೇಳಿರುತ್ತೀರಿ. ಕನ್ನಡ ಸಂಘಗಳು ಪ್ರತಿಭಟನೆಗೆ ಕರೆ ಕೊಟ್ಟಿವೆ ಎಂದ ಕೂಡಲೇ ಬೆಂಗಳೂರಿನ ಮಾಲುಗಳ ಮುಂದೆ ಕಲ್ಲು ಬೀಳದಂತೆ ಪ್ಲಾಸ್ಟಿಕ್ ಬಲೆಗಳು ಜೋತು ಬೀಳುವುದನ್ನು ಕಂಡಿದ್ದೀರಿ. ಪ್ರತಿಭಟನೆ ಮಾಡುವವರು ಕಲ್ಲು ಬೀಸಿ ಗಾಜು ಒಡೆಯದಿರಲಿ ಎಂದು ಈ ರಕ್ಷಣೆ, ಇನ್ನೊಂದೆಡೆಗೆ ನಿವೃತ್ತಿ ವೇತನ ಬರಲಿಲ್ಲವೆಂದು, ಇನ್ಯಾವುದೋ ಸರ್ಕಾರಿ ಕೆಲಸ ತಡವಾಯಿತೆಂದು ಕಚೇರಿಯ ಮುಂದೆ ಫಲಕವನ್ನ ಇಟ್ಟುಕೊಂಡು ಪ್ರತಿಭಟನೆ ನಡೆಸುವ ವ್ಯಕ್ತಿಗಳೂ ಇದ್ದಾರೆ. ಜನಪ್ರಿಯ ವ್ಯಕ್ತಿಯೊಬ್ಬರಿಗೆ ಮಸಿ ಬಳೆದೋ, ಸಗಣಿ ಎಸೆದೋ, ಚಪ್ಪಲಿಯನ್ನ ಎಸೆದೋ ಪ್ರತಿಭಟನೆ ನಡೆಸಿದವರ ಬಗ್ಗೆಯೂ ಕೇಳಿದ್ದೀರಿ. ಇಂತಹ ವೈವಿಧ್ಯಮಯ ಪ್ರತಿಭಟನೆಗಳಲ್ಲಿ ಕೆಲವಷ್ಟೇ ನಿಶ್ಚಿತವಾಗಿ ಫಲವ ನೀಡಬಲ್ಲವು, ಎಲ್ಲವೂ ಅಲ್ಲ. ಹಾಗೆ ಫಲ ನೀಡುವ ಪ್ರತಿಭಟನೆಗಳಲ್ಲಿ ಕೆಲವು ಸಾಮಾನ್ಯ ಸಂಗತಿಗಳನ್ನ ಕಾಣಬಹುದಂತೆ. ಪ್ರತಿಭಟನೆಯಲ್ಲಿ ಭಾಗವಹಿಸುವವರ ಸಂಖ್ಯೆ ಬಹಳವಿದ್ದು ಅವರೆಲ್ಲರ ಆಶಯಗಳು ಒತ್ತಾಯಗಳು ಒಂದೇ ಆಗಿದ್ದರೆ ಅಂತಹ ಪ್ರತಿಭಟನೆಗಳು ಫಲ ನೀಡುತ್ತವೆಯಂತೆ. ಹೀಗೆಂದು ಅಮೆರಿಕೆಯ ಮ್ಯಾಂಚೆಸ್ಟರ್ ಕಾಲೇಜಿನ ಸಮಾಜಶಾಸ್ತ್ರಜ್ಞೆ ಲೀಸಾ ಮ್ಯೂಲರ್ ವರದಿ ಮಾಡಿದ್ದಾರೆ. ಸ್ಥಳೀಯ ವಿಷಯಗಳಿಗಾಗಿ ಜಾಗತಿಕ ರಾಜಕೀಯವನ್ನ ಬೆಂಬಲಿಸುವ ಇಲ್ಲವೇ ವಿರೋಧಿಸುವ ಪ್ರತಿಭಟನೆಗಳು, ರಾಷ್ಟ್ರಮಟ್ಟದ ಮುಷ್ಕರ ಮೊದಲಾದವುಗಳು ಇತ್ತೀಚೆಗೆ ಹೆಚ್ಚುತ್ತಿವೆಯಂತೆ. ಅಧ್ಯಯನದ ಪ್ರಕಾರ 2006 2022 ಅವಧಿಯಲ್ಲಿ ಜಾಗತಿಕವಾಗಿ ಎಲ್ಲೆಡೆಯೂ ಪ್ರತಿಭಟನೆಗಳು 3 ಹೆಚ್ಚಿವೆಯಂತೆ. ರಾಷ್ಟ್ರಮಟ್ಟದಲ್ಲಿ ಆರ್ಥಿಕತೆಯ ಕುರಿತು ರಾಜಕೀಯ ನೀತಿಗಳ ಬಗ್ಗೆ, ನಿರುದ್ಯೋಗ ಅಸಮಾನತೆಯ ಬಗ್ಗೆ, ಜಾಗತಿಕವಾಗಿ ಯುದ್ಧಗಳು ಹಾಗೂ ವಾಯುಗುಣ ಬದಲಾವಣೆಯ ಕುರಿತು ಪ್ರತಿಭಟನೆಗಳು ನಡೆಯುತ್ತಲೇ ಇವೆ ಎಂದಾರೆ ಮ್ಯೂಲರ್. ಇದರ ಮೇಲೆ ಗಮನ ಬಿಡಲು ಒಂದು ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಾಮೂಹಿಕವಾಗಿ ಪ್ರತಿಭಟನೆ ನಡೆದಾಗ ಅದನ್ನು ದಾಖಲಿಸಲಾಗುತ್ತದೆ. ಅದಕ್ಕಾಗಿ worldprotest.org ಎನ್ನುವ ಜಾಲತಾಣವನ್ನು ಸ್ಥಾಪಿಸಲಾಗಿದೆ. ಈ ಪ್ರತಿಭಟನೆಗಳಲ್ಲಿ ಭಾರತಕ್ಕೆ ಬಲು ಮುಖ್ಯವಾದ ಪಾತ್ರವಿದೆ. ಇದರಲ್ಲಿ ನಾವು ವಿಶ್ವ ಗುರುಗಳು ಎಂದು ಹೆಮ್ಮೆ ಪಟ್ಟುಕೊಳ್ಳಬಹುದು. 2006 ಪ್ರಪಂಚದ ಎಲ್ಲೆಡೆ ನಡೆದ ಪ್ರತಿಭಟನೆಗಳಲ್ಲಿ 2020 ಭಾರತದಲ್ಲಿ ನಡೆದ ರೈತರ ಪ್ರತಿಭಟನೆಯೇ ಅತಿ ದೊಡ್ಡದು ಎನ್ನುತ್ತದೆ ಈ ಸಂಸ್ಥೆ. ಈ ಮುಷ್ಕರದಲ್ಲಿ ದೇಶದಾದ್ಯಂತ ಒಟ್ಟು 25 ಜನರು ಪಾಲ್ಗೊಂಡಿದ್ದರು ಎಂದು ಈ ವರದಿ ಲೆಕ್ಕ ಹಾಕಿದೆ. ಇದರ ನಂತರದ ಸ್ಥಾನ ಅಮೆರಿಕದಲ್ಲಿ ಅದೇ ಸಮಯದಲ್ಲಿ ನಡೆದ ಕರಿಜನರ ಬದುಕು ಮುಖ್ಯ ಅಥವಾ ಬ್ಯಾಕ್ ಲೈವ್ಸ್ ಮ್ಯಾಟರ್ ಎನ್ನುವ ಪ್ರತಿಭಟನೆ. ಈ ಪ್ರತಿಭಟನೆಗಳು ಪರಿಣಾಮಗಳೇನು? ನಿಜಕ್ಕೂ ಇಂತಹ ಪ್ರತಿಭಟನೆಗಳು ಬದಲಾವಣೆಗಳನ್ನ ತರಬಲ್ಲವೇ? ಬದಲಾವಣೆಗಳನ್ನ ಎಂತಹ ಪ್ರತಿಭಟನೆಗಳು ತರುತ್ತವೆ? ಹಿಂಸಾತ್ಮಕ ಪ್ರತಿಭಟನೆಗಳು, ಬ್ಲಾಕ್ ಲೈವ್ ಮ್ಯಾಟರ್ ಮತ್ತು ರೈತರ ಮುಷ್ಕುರದಂತಹ ಶಾಂತಿಯುತ ಪ್ರತಿಭಟನೆಗಳು, ಅವುಗಳ ಪರಿಣಾಮಗಳು ಏನು ಇರಬಹುದು ಎನ್ನುವುದು ಮ್ಯೂಲರ್ ಮತ್ತು ಸಂಗಡಿಗರ ಸಂದೇಹ. ಈ ಪ್ರಶ್ನೆಗೆ ಉತ್ತರ ಸರಳವಲ್ಲ, ಏಕೆಂದರೆ ಹಲವೊಮ್ಮೆ ಇಂತಹ ಸಾರ್ವಜನಿಕ ಪ್ರತಿಭಟನೆಗಳ ಉದ್ದೇಶವೇ ನಿಶ್ಚಿತವಾಗಿರುವುದಿಲ್ಲ. ಈ ಗೊಂದಲಕ್ಕೆ ಕಾರಣ ಇಂತಹ ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ಳುವ ಜನಸಮುದಾಯದ ಬೇಡಿಕೆಗಳು ಎಲ್ಲವೂ ಒಂದೇ ಇರುವುದಿಲ್ಲ. ಕೆಲವರು ಕೇವಲ ರಜೆಗಾಗಿಯೂ ಚಳವಳಿಯಲ್ಲಿ ಭಾಗವಹಿಸಬಹುದು, ಕೆಲವರು ದುರುದ್ದೇಶಕ್ಕಾಗಿ, ಇನ್ನು ಕೆಲವರು ಭಯದಿಂದ, ಮತ್ತು ಕೆಲವರು ವೈಯಕ್ತಿಕ ಲಾಭಕ್ಕಾಗಿಯೂ ಪ್ರತಿಭಟನೆಯ ಅಂಗವಾಗಬಹುದು. ಅಂತಹ ಸಂದರ್ಭದಲ್ಲಿ ಚಳವಳಿಯ ಪರಿಣಾಮ ಯಾವುದರಿಂದ ಆಯಿತು ಎನ್ನುವುದು ಕಷ್ಟ. ಹೀಗಾಗಿ ಪ್ರತಿಭಟನೆಗಳು ಸಮಾಜದಲ್ಲಿ ಪರಿವರ್ತನೆಯನ್ನ ತರುತ್ತಿರಬಹುದೇ ಎಂದು ಗಣಿಸಲು ಮ್ಯುಲರ್ ಕೆಲವು ಅಧ್ಯಯನಗಳನ್ನ ಕೈಗೊಂಡರು. ಪ್ರತಿಭಟಿಸುತ್ತಿರುವ ಸಮುದಾಯದ ಬೇಡಿಕೆಗಳಲ್ಲಿ ಸಹಮತ ಇರುವವರಿಗೂ ಅದರ ಫಲಿತಾಂಶ ಹೆಚ್ಚು ಎನ್ನುವುದು ಇವರ ತರ್ಕ. ಎಲ್ಲ ಪ್ರತಿಭಟನೆಗಳು ಒಂದು ಪಾಠದ ರೀತಿ, ಪಾಠವನ್ನು ಬರೆಯುವ ರೀತಿ, ಅದನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ. ಸರಿಯಾಗಿ ಪಾಠವನ್ನು ಬರೆಯದೇ ಹೋದಲ್ಲಿ ಅರ್ಥ ವ್ಯತ್ಯಾಸ ಆಗಬಹುದು. ಹಾಗೆಯೇ ಮುಷ್ಕರಗಳು ಎನ್ನುವ ಮ್ಯುಲರ್ ಮುಷ್ಕರಗಳಲ್ಲಿ ಬಳಸುವ ಘೋಷಣೆಗಳು, ಹಾಡು, ಕತೆ, ನಾಟಕ, ಭಿತ್ತಿ ಪತ್ರಗಳು ಸಮುದಾಯದ ಬೇಡಿಕೆ ಏನು ಎಂಬುದನ್ನು ತಿಳಿಸುತ್ತವೆ. ಇವು ಪಾಲ್ಗೊಳ್ಳುವ ಬಹುತೇಕರಿಗೆ ಅರ್ಥವಾಗುವಂತಿದ್ದರೆ ಅಂತಹ ಮುಷ್ಕರಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ಎನ್ನುತ್ತಾರೆ. ಇದು ಆಡಳಿತಗಾರರಿಗೆ ಬಹುತೇಕ ಜನರ ಅವಶ್ಯಕತೆಗಳು ಏನು ಎಂಬುದನ್ನು ತಿಳಿಸುತ್ತವೆಯಂತೆ. ಒಂದೇ ಸಂದೇಶವಿರುವ ಅಥವಾ ಬೇಡಿಕೆ ಇರುವ ವಿಭಿನ್ನ ಘೋಷಣೆಗಳನ್ನ ಕೆಲವು ಅಭ್ಯರ್ಥಿಗಳಿಗೆ ನೀಡಿ ಅವರ ಪ್ರತಿಕ್ರಿಯೆಯನ್ನ ಮ್ಯೂಲರ್ ದಾಖಲಿಸಿದ್ದಾರೆ. ಉದಾಹರಣೆಗೆ, ನಿರುದ್ಯೋಗ ನಿವಾರಿಸಿ, ಉದ್ಯೋಗ ಕೊಡಿ ಎನ್ನುವ ಘೋಷಣೆಗಳ ಸಂದೇಶ ಒಂದೇ ಆಗಿದ್ದರೂ ಉದ್ಯೋಗ ಕೊಡಿ ಎನ್ನುವ ಘೋಷಣೆ ಸಮುದಾಯವನ್ನ ಗಾಢವಾಗಿ ಬೆಸೆಯಲಿದೆ. ಯಾವ ಪ್ರತಿಭಟನೆಯ ಬಲ ಜಾಸ್ತಿ ಅನ್ನುವುದನ್ನ ಇನ್ನೂ ಹಲವು ಅಧ್ಯಯನಗಳು ಬೆರಳು ಮಾಡಿ ತೋರಿಸಿವೆ. ಪ್ರತಿಭಟನೆ ದೊಡ್ಡದಾದಷ್ಟು ಬಲ ಜಾಸ್ತಿ. ಹಿಂಸಾತ್ಮಕ ಪ್ರತಿಭಟನೆಗಿಂತಲೂ ಅಹಿಂಸಾತ್ಮಕ ಪ್ರತಿಭಟನೆಗಳು ಫಲ ಕೊಡುವ ಸಂಭವವೇ ಹೆಚ್ಚು. ಓಹೋ, ಇದು ನಮಗೆ ಬಹಳ ಹಿಂದಿನಿಂದಲೇ ಗೊತ್ತಲ್ಲ. ಅಸಹಕಾರ ಚಳುವಳಿಯನ್ನ ಹುಟ್ಟು ಹಾಕಿದವರೇ ನಾವಲ್ಲವೇ ಎಂದಿರಾ? ಅದುವೂ ನಿಜ. ಹಾಗೆಯೇ ಇಂತಹ ಪ್ರತಿಭಟನೆಗಳನ್ನ ಹತ್ತಿಕ್ಕಲು ಸರ್ಕಾರ, ಪೊಲೀಸು ಇಲ್ಲವೇ ಮಿಲಿಟರಿ ಬಲವನ್ನ ಬಳಸಿದಷ್ಟು ಪ್ರತಿಭಟನೆ ತನ್ನ ಆಶಯವನ್ನ ಪೂರೈಸಿಕೊಳ್ಳುವುದು ಹೆಚ್ಚು ಆಗುತ್ತದೆಯಂತೆ. ಇದಕ್ಕೆ ಕಾರಣ, ಮೌನವಾಗಿ ನೇರವಾಗಿ ಪ್ರತಿಭಟನೆ ನಡೆಸದೆಯೇ ಬಹಳಷ್ಟು ಜನ ಯಶಸ್ವಿ ಪ್ರತಿಭಟನೆಯನ್ನ ಬೆಂಬಲಿಸುತ್ತಿರುತ್ತಾರಂತೆ. ರೈತರ ಚಳುವಳಿಯಲ್ಲಿ ಆಗಿದ್ದು ಹೀಗೆ ಇರಬಹುದೇ? ಗೊತ್ತಿಲ್ಲ. ಚಳುವಳಿಗಳು ಜನಾಭಿಪ್ರಾಯವನ್ನ ಬದಲಿಸಬಲ್ಲವೇ? ಇರಬಹುದು ಎನ್ನುತ್ತದೆ ನೇಚರ್ ಪತ್ರಿಕೆ. 2020 ಅಮೆರಿಕನ್ ಪೊಲೀಸರು ಒಬ್ಬ ಕಪ್ಪು ಅಮೆರಿಕನ್ ಅನ್ನ ಕೊಂದಿದ್ದರು. ಇದು ದಿ ಬ್ಲ್ಯಾಕ್ ಮ್ಯಾಟರ್ ಎನ್ನುವ ಚಳುವಳಿಯನ್ನ ಹುಟ್ಟು ಹಾಕಿತ್ತು. ದೇಶದಾದ್ಯಂತ ನಡೆದ ಈ ಚಳುವಳಿಯಲ್ಲಿ ಬಹುತೇಕ ಅಮೆರಿಕನ್ ಕಪ್ಪು ಜನರು ಭಾಗವಹಿಸಿದ್ದರು. ಅದೇ ವರ್ಷದ ಕೊನೆಯಲ್ಲಿ ನಡೆದ ಚುನಾವಣೆಯಲ್ಲಿ ಈ ಚಳುವಳಿ ರಿಪಬ್ಲಿಕನ್ ಪಕ್ಷಕ್ಕೆ 1-4% ಮತ ಸಿಗದಂತೆ ಮಾಡಿತ್ತು ಎಂದು ಒಂದು ಅಧ್ಯಯನ ತಿಳಿಸುತ್ತದೆ. ಪ್ರತಿಭಟನೆ ಬಹುತೇಕವಾಗಿ ಶಾಂತಿಯುತವಾಗಿ ನಡೆದಿತ್ತು. ಅದನ್ನು ತಡೆಯಲು ಆಗಿನ ಅಮೆರಿಕನ್ ಸರ್ಕಾರ ಸೈನ್ಯವನ್ನೂ ಬಳಸಿತ್ತು. ಅಂತೂ ವಿಜ್ಞಾನಿಗಳು ಮುಟ್ಟದ ವಿಷಯವೇ ಇಲ್ಲ, ಅಲ್ಲವೇ? ಈ ಅಂಶಗಳು ನಮ್ಮಲ್ಲಿ ನಿತ್ಯವೂ ಜರುಗುವ ಪ್ರತಿಭಟನೆಗಳ ವಿಷಯದಲ್ಲಿ ಸತ್ಯವೋ ಗೊತ್ತಿಲ್ಲ. ನಾವು ಅಧ್ಯಯನ ಮಾಡಿ ನೋಡಬೇಕಷ್ಟೇ.
0: ಸೂಕ್ಷ್ಮ ಲೋಕದ ಕಬಂಧ. ತೆಂಗಿನಕಾಯಿ ಕೀಳೋ ಕಷ್ಟ ಗೊತ್ತಾ? 60-70 ಅಂದರೆ ಸುಮಾರು 6 ಮಹಡಿ ಎತ್ತರದ ಮರವನ್ನ ಅಪ್ಪಿಕೊಂಡು ಏರಿ ಮೇಲೆ ಹೋಗಿ ಕೀಳಬೇಕು. ಆ ತೆಂಗು ಯಾಕೆ ಬುಡದಲ್ಲಿ ಕಾಯಿ ಬಿಡುವುದಿಲ್ಲವೋ ಅನ್ನಿಸೋದು ಉಂಟು. 1000 ವರ್ಷಗಳಿಂದ ತೆಂಗಿನ ಮರದ ಜೊತೆಗೆ ಇದ್ದರೂ ಕೂಡ ಅದರಿಂದ ಕಾಯಿಯನ್ನು ಕೀಳುವ ಸಮರ್ಥ ಯಂತ್ರ ಹಾಗೂ ಉಪಾಯವನ್ನ ನಾವು ಇನ್ನೂ ಹುಡುಕುತ್ತಲೇ ಇದ್ದೇವೆ. ತೆಂಗಿನ ಮರದ ತುದಿಯವರೆಗೂ ಚಾಚುವಂತೆ ಕೈಯನ್ನು ಹಿಗ್ಗಿಸುವಂತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಕುಳಿತಲ್ಲಿಂದನೇ ತೆಂಗನ್ನು ಕೀಳಬಹುದಿತ್ತು. ಮಾವನ್ನು ಕದ್ದು ಓಡುವ ಶಾಲೆಯ ಮಕ್ಕಳ ಹಿಂದೆ ಕಾವಲುಗಾರ ಓಡುವ ಅವಶ್ಯಕತೆ ಇರ್ತಾನೇ ಇರಲಿಲ್ಲ. ಕೂತಲ್ಲಿಂದಲೇ ಕೈಚಾಚಿ ಅವರ ಕಾಲರು ಹಿಡಿದು ಬೆದರಿಸಬಹುದಿತ್ತು. ದುರದೃಷ್ಟವಶಾತ್ ನಮ್ಮ ಕೈ ಇದ್ದಷ್ಟೇ ಇರುತ್ತದೆಯೇ ಹೊರತು ಉದ್ದ ಆಗುವುದಿಲ್ಲ. ಭಾಗವತದಲ್ಲಿ ಕಬಂಧ ಎನ್ನುವ ರಾಕ್ಷಸನ ವಿವರಣೆ ಇದೆಯಲ್ಲ, ಆ ರೀತಿ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತೇನೋ. ಕನ್ನಡದ ಕವಿ ಕುವೆಂಪು ಆತನನ್ನ ಅಕಶೇರು ಕಶ್ಮಲ ಸರೀಸೃಪ ಅಂತ ಕರೆದಿದ್ರು. ಅಂದರೆ ಬೆನ್ನುಮೂಳೆ ಇಲ್ಲದ ಹರಿದಾಡುವ ಕೆಟ್ಟ ಜೀವಿ ಅಂತ. ಕಬಂಧನಿಗೆ ಉದ್ದುದ್ದನೆ ಎರಡು ಬಾಹುಗಳು, ಎದೆಯಲ್ಲಿ ಬಾಯಿಯೂ ಇತ್ತಂತೆ, ತಲೆಯೇ ಇರಲಿಲ್ಲವಂತೆ. ಕೈಗಳನ್ನ ಎಷ್ಟು ಉದ್ದ ಬೇಕಿದ್ದರೂ ಚಾಚುತ್ತಿದ್ದನಂತೆ. ಕಬಂಧನಂತೆಯೇ ಬಾಹುಗಳು ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದಿರಾ? ಇರಲಿ ಬಿಡಿ, ಕಬಂಧನಾಗದಿದ್ದರೂ ಲ್ಯಾಕ್ರಿಮೇರಿಯಾ ಓಲರ್ ಎನ್ನುವ ಏಕಕೋಶ ಜೀವಿಯಾಗಿದ್ದರೆ ಬಹುಶಃ ನಮಗೆ ಇದು ಸಾಧ್ಯವಾಗುತ್ತಿತ್ತು. ಈ ಜೀವಿ ತನಗಿಂತಲೂ 30 ಪಟ್ಟು ಉದ್ದಕ್ಕೆ ಕೈ ಚಾಚಬಲ್ಲದಂತೆ. ಅದು ಹೇಗೆ ಈ ಸಾಮರ್ಥ್ಯ ಇದಕ್ಕೆ ದೊರಕಿತು ಎನ್ನುವುದನ್ನು ಅಮೆರಿಕದ ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾನಿಲಯದ ಎಲಿಯಟ್ ಫ್ಲಾಮ್ ಮತ್ತು ಮನುಪ್ರಕಾಶ್ ಪತ್ತೆ ಮಾಡಿದ್ದಾರೆ. ಆ ಸಾಮರ್ಥ್ಯದ ಗುಟ್ಟು ಈ ಜೀವಿಯ ರಚನೆಯಲ್ಲಿ ಅಡಗಿದೆ ಅಂತ ಅವರು ಸೈನ್ಸ್ ಪತ್ರಿಕೆಯಲ್ಲಿ ಇತ್ತೀಚೆಗೆ ವರದಿ ಮಾಡಿದ್ದರು. ಲ್ಯಾಕ್ರಿಮೇರಿಯಾ ಓಲರ್ ಒಂದು ಏಕಕೋಶ ಜೀವಿ. ಪಠ್ಯ ಪುಸ್ತಕಗಳಲ್ಲಿ ಅಮೀಬಾ ಅಂತ ಓದಿದ್ದೇವಲ್ಲ, ಅದರಂತಹದ್ದೇ ಒಂದು ಜೀವಿ. ಒಂದು ರೀತಿಯಲ್ಲಿ ಇದು ನಿರಾಕಾರ ಅಥವಾ ಇಚ್ಛಾದಾರಿ, ಏಕೆಂದರೆ ಇದಕ್ಕೆ ಇಂತಹುದೇ ಎನ್ನುವ ಆಕಾರ ಇಲ್ಲ. ಬೇಕೆಂದ ಆಕಾರವನ್ನ ಇದು ತಾಳುತ್ತದೆ. ಕೆಲವೊಮ್ಮೆ ಗುಂಡು, ಕೆಲವೊಮ್ಮೆ ಚಪ್ಪಟೆಯ ಹಾಳೆ, ಕೆಲವೊಮ್ಮೆ ಅಟ್ಟಾದಿಡ್ಡಿ, ಬೇಕಾಬಿಟ್ಟಿ ಆಕಾರವೂ ಇರಬಹುದು. ಅತಿ ಹೆಚ್ಚು ಅಂದರೆ 50 ಮೈಕ್ರೋಮೀಟರ್ ಉದ್ದಗಲ ಇರುತ್ತದೆ. ಮೈಕ್ರೋಮೀಟರ್ ಅಂದ್ರೆ ಗೊತ್ತಲ್ಲ, ಮಿಲಿಮೀಟರ್ನ 1/1000. ಅಂದರೆ 20 ಲ್ಯಾಕ್ರಿಮೇರಿಯಾ ಓಲರ ಜೀವಿಗಳು ಹೆಗಲಿಗೆ ಹೆಗಲು ಕೊಟ್ಟು ನಿಂತರೆ 1 ಮಿಲಿಮೀಟರ್ ಉದ್ದವೂ ಆಗುವುದಿಲ್ಲ. ಅಷ್ಟು ಸೂಕ್ಷ್ಮವಾದ ಜೀವಿಗಳು ಇವು. ಆದರೆ ತಮಗಿಂತ 30 ಪಟ್ಟು ದೂರದಲ್ಲಿರುವ, ಅಂದರೆ ಸುಮಾರು 0.5 ಮಿಲಿಮೀಟರ್ ದೂರದಲ್ಲಿರುವ ಇತರೆ ಜೀವಿಗಳನ್ನು ಇದು ತನ್ನ ದೇಹವನ್ನೇ ಹಿಗ್ಗಿಸಿ ಮುಂಚಾಚಿ ಹಿಡಿಯಬಲ್ಲುವು. ಅದು ಕೇವಲ ಇವು ತಮ್ಮ ದೇಹವನ್ನೇ ಹಿಗ್ಗಿಸಿ ಮುಂಚಾಚಿ ಹಿಡಿಯಬಲ್ಲುವು. ಅದು ಕೇವಲ 30 ಸೆಕೆಂಡಿನಲ್ಲಿ. ಫ್ಲಾಮ್ ಮತ್ತು ಮುನುವಿಗೆ ಇದು ಅಚ್ಚರಿಯ ವಿಷಯ, ಏಕೆಂದರೆ ಯಾವುದೇ ಜೀವಿಯ ಚಟುವಟಿಕೆಗೂ ಅದರ ರಚನೆಗೂ ಸಂಬಂಧ ಇರಲೇಬೇಕು. ಮನುಷ್ಯರು ಎರಡು ಕಾಲಿನ ಮೇಲೆ ನಿಲ್ಲಬೇಕೆಂದರೆ ಅವರ ಬೆನ್ನು ಹುರಿ ಬಾಗಿರಬೇಕು. ಆನೆಗಳಿಗೆ ಸೊಂಡಿಲು ಇರುವುದರಿಂದಲೇ ಅವು ಎತ್ತರದ ಮರಗಳಿಂದಲೂ ಎಲೆ ಕೀಳಬಹುದು. ಹಾಗೆಯೇ ಈ ಲ್ಯಾಕ್ರಿಮೇರಿಯಾ ಓಲರಾದ ರಚನೆಯೂ ಇರಬಹುದೇ? ಇದ್ದರೆ ಹೇಗೆ ಅದು ನೆರವಾಗುತ್ತದೆ? ಇದು ಇವರ ಪ್ರಶ್ನೆಯಾಗಿತ್ತು. ಪ್ರಶ್ನೆ ಸಹಜವೇ, ಆದರೂ ಕೂಡ ಇದು ಹೇಗೆ ಆಗುತ್ತದೆ ಎನ್ನುವುದೇ ಕುತೂಹಲ. ಏಕೆಂದರೆ ಉದ್ದನೆಯ ಈ ಬಾಹು ಅಥವಾ ತೋಳಿನಂತಹ ಅಂಗವೇ ಅದಕ್ಕೆ ದಿಕ್ಕು ತೋರಿಸುವ, ಹಾದಿ ಮಾಡಿಕೊಡುವ ಹಾಗೂ ಆಹಾರ ಸಂಪಾದನೆಯ ಮಾರ್ಗ. ಅರ್ಥಾತ್ ಲ್ಯಾಕ್ಟಿಮೇರಿಯಾ ಓಲರ ಬದುಕಿ ಉಳಿಯಲು ಅತ್ಯವಶ್ಯಕವಾದ ಅಂಗ. ಇದು ಇದರ ಮೂರ್ತಿಯೂ ಹೌದು, ಕಬಂಧನ ಬಾಹುಗಳಲ್ಲಿ ಅವನ ಜೀವ ಇದ್ದಂತೆ ಇದರ ಬಾಹುವಿನಲ್ಲಿಯೇ ಇದರ ಜೀವವೂ ಇದೆ ಎನ್ನಬಹುದು. ಲ್ಯಾಕ್ಟಿಮೇರಿಯಾ ಓಲರಾಗಿ ಈ ಸಾಮರ್ಥ್ಯ ಬಂದದ್ದು ಅದರಲ್ಲಿರುವ ಮೈಕ್ರೋಟ್ಯೂಬ್ಯೂಲ್ಗಳು ಎನ್ನುವ ತುಸು ಗಟ್ಟಿಯಾದ ಅಂಗಗಳಿಂದ ಎನ್ನುತ್ತಾರೆ ಫ್ಲಾಮ್ ಮತ್ತು ಮನು. ಈ ಸೂಕ್ಷ್ಮ ಜೀವಿಯ ದೇಹದಲ್ಲಿರುವ ಮೈಕ್ರೋಟ್ಯೂಬ್ಯೂಲ್ಗಳು ಕೋಶದ ಹೊರಗೆ ಬಿದಿರಿನ ಬುಟ್ಟಿಯಂತೆ ಹೆಣೆದಿರುತ್ತವೆ. ಅದರ ಮೇಲೆ ಕೊಬ್ಬಿನ ಪೊರೆ ಇರುತ್ತದೆ, ಬುಟ್ಟಿಯ ಮೇಲೆ ಬಣ್ಣದ ಮಣ್ಣು ಹಚ್ಚಿದ ಹಾಗೆ. ಇದು ಲ್ಯಾಕ್ಟಿಮೇರಿಯಾ ಓಲರಾಗೆ ಒಂದು ವಿಶೇಷವಾದ ಆಕಾರವನ್ನು ನೀಡುತ್ತದೆ. ವಿಶೇಷ ಎಂದರೆ ಈ ಮೈಕ್ರೋಟ್ಯೂಬ್ಯೂಲ್ಗಳು ಹೆಣೆದುಕೊಂಡಿರುವ ರೀತಿ. ಓಲರ ಜೀವಿ ಎಷ್ಟೇ ಪುಟ್ಟದಾಗಿದ್ದರೂ ದೊಡ್ಡದಾಗಿದ್ದರೂ ಇವುಗಳ ಹೆಣಿಗೆ ಒಂದೇ ತೆರನಾಗಿ ಇದೆ ಎಂದು ಫ್ಲಾಮ್ ಮತ್ತು ಮನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಕಂಡುಕೊಂಡಿದ್ದಾರೆ. ಈ ಹೆಣಿಗೆ ಸುರುಳಿಯಾಕಾರದಲ್ಲಿ ಮೂತಿಯಿಂದ ಹಿಂಬದಿಯವರೆಗೂ ಇರುತ್ತದೆಯಂತೆ. ಅಲ್ಲಲ್ಲಿ ಈ ಮೈಕ್ರೋಟ್ಯೂಬ್ಯೂಲ್ಗಳು ಪೊರೆಯ ಜೊತೆಗೆ ಅಂಟಿಕೊಂಡಿರುತ್ತವೆ. ಮೈಕ್ರೋಟ್ಯೂಬ್ಯೂಲ್ಗಳು ಹಿಗ್ಗಿದಾಗ ಈ ಪೊರೆಯು ಮಡಿಚಿಕೊಳ್ಳಬಹುದು ಇಲ್ಲವೇ ಹಿಗ್ಗಬಹುದು. ಥೇಟ್ ಕಾಗದವನ್ನು ಮಡಿಚಿಟ್ಟರೆದು ಅತಿ ಪುಟ್ಟದಾಗಿರುತ್ತದಲ್ಲ, ಹಾಗೆ ಪುಟ್ಟದಾಗಬಹುದು. ಇಲ್ಲವೇ ಅದೇ ಮಡಿಚಿಟ್ಟ ಕಾಗದವನ್ನು ಎಳೆದರೆ ಹಿಗ್ಗುವಂತೆ ಉದ್ದವೂ ಆಗಬಹುದು. ಈ ರೀತಿಯಲ್ಲಿ ಮಡಿಚಿದ ಕಾಗದದಿಂದ ಮಾಡಿದ ದೇಹದಂತೆ ಇವುಗಳಲ್ಲಿ ಮೈಕ್ರೋಟ್ಯೂಬ್ಯೂಲ್ಗಳು ಹಾಗೂ ಕೊಬ್ಬಿನ ಪೊರೆಯ ರಚನೆ ಇದೆ ಎಂದು ಇವರು ಕಂಡುಕೊಂಡಿದ್ದಾರೆ. ಉದ್ದನೆಯ ಕಾಗದದ ಪಟ್ಟಿಯನ್ನ ಹಿಂದಕ್ಕೆ ಮುಂದಕ್ಕೆ ನೆರಿಗೆಯಂತೆ ಮಡಿಚುತ್ತಾ ಹೋದರೆ ಅದು ಗಾತ್ರದಲ್ಲಿ ಕುಗ್ಗುತ್ತದೆ. ಆ ನೆರಿಗೆಗಳನ್ನು ಎಳೆದರೆ ಉದ್ದ ಆಗುತ್ತದಷ್ಟೇ. ಹಾಗೆಯೇ ಕೋಶದಲ್ಲಿರುವಂತಹ ನೆರಿಗೆ ರಚನೆ ಇದಕ್ಕೆ ನೆರವಾಗಿದೆ ಎನ್ನುತ್ತಾರೆ ಫ್ಲಾಮ್ ಮತ್ತು ಮನು. ಇದರ ಹೊರಗಿರುವ ಕೊಬ್ಬಿನ ಪೊರೆ ನೆರಿಗೆಗಳಂತೆ ಮಡಿಚಿಕೊಂಡು ಇರುತ್ತದೆ. ಇದನ್ನು ಇವರು ಪತ್ತೆ ಮಾಡಿದ ರೀತಿಯೂ ವಿಶೇಷ. ಇದು ಆಕಸ್ಮಿಕ ಶೋಧವಲ್ಲ, ಜಾಣತನದಿಂದ ಹೆಕ್ಕಿದ ಅರಿವು. ಅತಿ ಸೂಕ್ಷ್ಮವಾದ ಕಣ್ಣಿಗೆ ಕಾಣದ ಜೀವಿಯ ರಚನೆಯನ್ನು ಗಮನಿಸಲು ಇವರು ಹಲವಾರು ಜಾಣತಂತ್ರಗಳನ್ನ ಉಪಯೋಗಿಸಿದರು. ಜೀವಂತ ಕೋಶವನ್ನು ಗಮನಿಸಬಲ್ಲು ಸೂಕ್ಷ್ಮ ದರ್ಶಕಗಳಿವೆ ಅಲ್ಲ, ಇದರಲ್ಲಿ ಕ್ಯಾಮರಾ ಅಳವಡಿಸಿ ಒಲರದ ಚಟುವಟಿಕೆಗಳ ಹೈಸ್ಪೀಡ್ ವಿಡಿಯೋ ತೆಗೆದಿದ್ದಾರೆ. ಹಲವು ಸೆಕೆಂಡ್ಗಳು ತೆಗೆದುಕೊಳ್ಳುವ ಚಲನೆಯನ್ನು ಕೂಡ ಹೀಗೆ ದಾಖಲಿಸಬಹುದು. ಹಲವೇ ಸೆಕೆಂಡುಗಳಲ್ಲಿ ನಡೆಯುವ ಚಲನೆಯನ್ನು ಕೂಡ ಹೀಗೆ ದಾಖಲಿಸಬಹುದು. ಒಲರದ ಮೂತಿ ಕೇವಲ

0: ಇನ್ನು ಅವುಗಳ ಜೋಡಣೆ ಹೇಗಿದೆ ಎನ್ನುವುದು ಕೂಡ ಸ್ಥೂಲವಾಗಿ ಕಾಣುತ್ತದೆಯಷ್ಟೇ. ಆದರೆ ಅದರ ಸೂಕ್ಷ್ಮ ರಚನೆಯನ್ನ ಅಥವಾ ಪೂರ್ತಿ ರಚನೆಯನ್ನ ಗಮನಿಸಲು ವಿವಿಧ ಆಕಾರದಲ್ಲಿ ಇರುವ ಜೀವಿಗಳನ್ನ ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಅಡಿಯಲ್ಲಿಟ್ಟು ಚಿತ್ರ ತೆಗೆದಿದ್ದಾರೆ. ಈ ಜೀವಿಯ ಮೂತಿಯನ್ನು ಉದ್ದವಾಗಿಸಲು ಸೂಕ್ಷ್ಮವಾಗಿ ನಿರ್ವಾತವನ್ನು ಮಾಡಿ ವ್ಯಾಕ್ಯೂಮ್ ಕ್ಲೀನರಿಗೆ ಸಿಕ್ಕ ಕಾಗದದ ಮಡಿಕೆ ಉದ್ದವಾಗುವಂತೆ ಉದ್ದ ಮಾಡಿಸಿದ್ದಾರೆ. ಹೀಗೆ ತಮಗೆ ಬೇಕಿದ್ದಷ್ಟು ಉದ್ದಕ್ಕೆ ಚಾಚಿಕೊಂಡ ವೋಲರ್ಗಳನ್ನು ಅಡ್ಡಡ್ಡಕ್ಕೆ ಸೀಳಿದ್ದಾರೆ. ಹೀಗೆ ಮೈಕ್ರೋಟ್ಯೂಬ್ಯೂಲ್ಗಳ ಒಳರಚನೆ ಹಿಗ್ಗಿದಾಗ ಹೇಗಿರುತ್ತದೆ, ಕುಗ್ಗಿದಾಗ ಹೇಗಿರುತ್ತದೆ ಎಂದು ತಿಳಿಯಬಹುದು. ಅನಂತರ ಈ ಎಲ್ಲ ಮಾಹಿತಿಯನ್ನು ಒಟ್ಟಾಗಿಸಿ ಅದೇ ರೀತಿಯಲ್ಲಿ ಕಾಗದದ ರಚನೆಯನ್ನು ರಚಿಸಿದ್ದಾರೆ. ಅದನ್ನು ಹಿಗ್ಗಿಸಿ ಗಮನಿಸಿದ್ದಾರೆ. ಎಷ್ಟು ಬಲ ಬಿದ್ದರೆ ಈ ಬಗೆಯ ರಚನೆ ಹರಿಯಬಹುದು, ಎಷ್ಟು ಉದ್ದದವರೆಗೆ ಈ ರೀತಿಯ ಕಾಗದದ ರಚನೆ ಉದ್ದವಾಗಬಹುದು ಎನ್ನುವುದು ಇವರ ಪರೀಕ್ಷೆ. ಇದನ್ನ ನೀವು ತಿಳಿಯಬಹುದು. ಅದನ್ನು ಮಾಡಲು ಹೀಗೆ ಮಾಡಿ, ಪೆನ್ಸಿಲಿನ ಸುತ್ತಲೂ ಕಾಗದದ ಪಟ್ಟಿಯೊಂದನ್ನ ಸುತ್ತಿ, ಹತ್ತಾರು ಸುತ್ತು ಸುತ್ತಿ, ನಂತರ ನಿಧಾನವಾಗಿ ಪೆನ್ಸಿಲ್ ಅನ್ನು ಎಳೆದರೆ ಕಾಗದದ ಸುರುಳಿ ಉದ್ದವಾದೊಂದು ಕೊಳವೆಯಾಗುತ್ತದೆ. ಕಾಗದದ ಸುರುಳಿಯಲ್ಲಿ ಎರಡೂ ಬದಿಯಲ್ಲಿ ಅಲ್ಲಲ್ಲಿ ಗಟ್ಟಿಯಾಗಿ ಗೀರಿ ಮಡಿಕೆಗಳನ್ನು ಮಾಡಿದರೆ ಪೆನ್ಸಿಲಿನ ನೆರವೂ ಇಲ್ಲದೆ ಕಾಗದದ ಪಟ್ಟಿ ಕೊಳವೆಯಾಗುವಂತೆ ಇಲ್ಲವೇ ಸುರುಳಿ ಸಿಂಬಿಯಾಗುವಂತೆ ಮಾಡಬಹುದು. ಇದೇ ತಂತ್ರವನ್ನು ಸೂಕ್ಷ್ಮ ಜೀವಿಯೂ ಬಳಸುತ್ತದೆ ಎನ್ನುವುದು ಎಷ್ಟು ವಿಚಿತ್ರ ಅಲ್ಲವೇ. ಕಬಂಧನ ವಿವರಣೆ ಲ್ಯಾಕ್ರಿಮೇರಿಯಾ ಓಲರಿಗೆ ಒಪ್ಪುವಂತಹದ್ದು ಅನ್ನೋಣ. ಫ್ಲಾಮ್ ಮತ್ತು ಮನು ವಿವರಿಸುವ ಇದರ ರಚನೆ ಸೂಕ್ಷ್ಮ ಜಗತ್ತಿನಲ್ಲಿಯೂ ಕೂಡ ಕಾಗದದ ಸುರುಳಿಯ ಜ್ಯಾಮಿತಿ ಅಂದ್ರೆ ಜಿಯೋಮೆಟ್ರಿ ಕೆಲಸ ಮಾಡುತ್ತದೆ ಎನ್ನುವುದಕ್ಕೆ ಉದಾಹರಣೆ. ಇದೇ ತಂತ್ರವನ್ನು ಬಳಸಿಕೊಂಡು ಜೀವಕೋಶಗಳೊಳಗೆ ಉದ್ದುದ್ದದ ಪ್ರೋಟೀನ್ಗಳನ್ನು ನುಸುಳಿಸಬಹುದು ಅಥವಾ ಸೂಕ್ಷ್ಮ ಗಾತ್ರದ ರೋಬೋಟ್ಗಳನ್ನು ರಚಿಸಿ ಅವು ದೂರದ ಕೋಶವನ್ನು ಮುಟ್ಟಿ ತಟ್ಟಿ ಮಾಡುವಂತೆ ಮಾಡಬಹುದು ಅನ್ನುವುದು ಫ್ಲಾಮ್ ಮತ್ತು ಮನು ಅವರ ಆಸೆ. ಈ ಆಸೆ ಯಾವಾಗ ನಿಜವಾಗುತ್ತದೆಯೋ ಕಾತು ನೋಡೋಣ.
1: ವಾರದ ವಿಜ್ಞಾನಿ ಪೌಲ್ ಬರ್ಗ್, ರಿಕಾಂಬಿನೆಂಟ್ ಡಿಎನ್ಎ ತಂತ್ರಜ್ಞಾನದ ಜನಕ. 1980 ಇಸವಿಯ ಜೀವ ವಿಜ್ಞಾನದ ನೋಬೆಲ್ ಪ್ರಶಸ್ತಿ ವಿಜೇತ. ಪೌಲ್ ಬರ್ಗ್ ರಷ್ಯಾದಿಂದ ಅಮೆರಿಕಕ್ಕೆ ವಲಸೆ ಬಂದ ದಂಪತಿಗಳ ಮಗ. ಪೌಲ್ನ ತಂದೆ ಹೆಸರು ಹ್ಯಾರಿ ಬರ್ಗಾಲ್ಸ್, ತಾಯಿ ಸಾರಾ. ಇವರಿಬ್ಬರು ರಷ್ಯಾದಿಂದ ಅಮೆರಿಕಕ್ಕೆ ವಲಸೆ ಬರುವಾಗ ಹಾದಿಯಲ್ಲಿ ಹಣ ಸಾಲದೆ ಹೋಗಿ ಯುರೋಪಿನಲ್ಲಿ ಸ್ವಲ್ಪ ಸಮಯ ಉಳಿದಿದ್ದರು. ಅಲ್ಲಿಂದ ಅಮೆರಿಕಕ್ಕೆ ಹೊರಡುವ ವೇಳೆಯಲ್ಲಿ ವೀಸಾ ಪಡೆಯುವಾಗ ಅಧಿಕಾರಿಗಳಿಗೆ ಇವರ ಹೆಸರನ್ನು ಬರೆಯುವುದು ಕಷ್ಟವಾಗಿ ಬರ್ಗಾಲ್ಸ್ ಎಂಬುದರ ಬದಲಾಗಿ ಬರ್ಗ್ ಎಂದು ಬರೆದು ಬಿಟ್ಟಿದ್ದರಂತೆ. ಹೀಗೆ ಹೊಸ ಹೆಸರಿನಿಂದ ಅಮೆರಿಕಗೆ ಬಂದ ಈ ದಂಪತಿಗಳಿಗೆ 1920 ಇಸವಿಯ ಜೂನ್ 30 ಹುಟ್ಟಿದ ಮಗನೇ ಪೌಲ್ ಬರ್ಗ್. ಪೌಲ್ ಬರ್ಗ್ನ ಬಾಲ್ಯವೆಲ್ಲವೂ ಅಮೆರಿಕೆಯ ಬ್ರೂಕ್ಲಿನ್ ಪಟ್ಟಣದಲ್ಲಿ ಕಳೆಯಿತು. ಅಲ್ಲಿಯ ಶಾಲೆಯಲ್ಲಿಯೇ ಪೌಲ್ ಶಿಕ್ಷಣವನ್ನು ನಡೆಸಿದ್ದ. ಆದರೆ ಬಾಲ್ಯದಲ್ಲಿ ಪಾಠಗಳಲ್ಲಿ ಒಳ್ಳೆಯ ಪ್ರತಿಭೆ ತೋರಿದನಾದರೂ ಬಹಳ ತುಂಟನಾಗಿದ್ದಾನೆಂದು ಅವನ ಶಿಕ್ಷಕರು ದೂರುತ್ತಿದ್ದರು. ಇದರಿಂದಾಗಿ ಅವನ ತಂದೆ ತಾಯಿಯಂದಿರು ಇವನನ್ನು 1 ಶಾಲೆಯಿಂದ ಬಿಡಿಸಿ ಮನೆಯಲ್ಲಿಯೇ ಇರಿಸಿದ್ದರಂತೆ. ನಂತರ ಈತ ಶಾಲೆಯ ಓದನ್ನು ಬ್ರೂಕ್ಲಿನ್ನ ಸುಪ್ರಸಿದ್ಧ ಲಿಂಕನ್ ಶಾಲೆಯಲ್ಲಿ ಮುಂದುವರಿಸಿದ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಶಾಲೆ ಶಿಕ್ಷಣದಲ್ಲಿ ಹೇಗೋ ಹಾಗೆಯೇ ಫುಟ್ಬಾಲ್ ಕ್ರೀಡೆಯಲ್ಲಿಯೂ ಜನಪ್ರಿಯವಾಗಿತ್ತು. ಫುಟ್ಬಾಲ್ ಕಲಿಯಬಹುದೆನ್ನುವ ಉದ್ದೇಶದಿಂದ ಈ ಶಾಲೆಗೆ ಸೇರಿದ ಪೌಲ್ಗೆ ಅಲ್ಲಿನ ಪ್ರಯೋಗಾಲಯದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಸೋಫಿ ಉಲ್ಫ್ ಎನ್ನುವ ಮಹಿಳೆ ಪೌಲ್ಗೆ ವಿಜ್ಞಾನದಲ್ಲಿ ಆಸಕ್ತಿ ಹುಟ್ಟುವುದಕ್ಕೆ ಪ್ರೇರಣೆಯಾದಳು. ಶಾಲೆಯ ನಂತರದ ವೇಳೆಯಲ್ಲಿ ಆಕೆ ಮಕ್ಕಳಿಗೆ ಹೇಳಿಕೊಡುತ್ತಿದ್ದ ಪ್ರಯೋಗಗಳು ಅವರಿಗೆ ಪ್ರೇರಣೆಯಾಗಿದ್ದವು. ಹೀಗೆ ವಿಜ್ಞಾನದಲ್ಲಿ ಆಸಕ್ತಿ ಪಡೆದ ಪೌಲ್ ಕಾಲೇಜು ಶಿಕ್ಷಣ ಮುಗಿದ ನಂತರ ವಿಜ್ಞಾನದಲ್ಲಿಯೇ ರಾಸಾಯನಿಕ ಇಂಜಿನಿಯರಿಂಗ್ ಓದಬೇಕೆಂದು ತೀರ್ಮಾನಿಸಿದ್ದ. ಇದಕ್ಕೆ ಕಾರಣ ಅಮೆರಿಕ ಆಗಷ್ಟೇ 2ನೆಯ ಮಹಾಯುದ್ಧದಲ್ಲಿ ಭಾಗವಹಿಸಲು ಹೊರಟಿತ್ತು. ಯುದ್ಧ ತಯಾರಿಗೆ ರಸಾಯನ ವಿಜ್ಞಾನಿಗಳು ಹಾಗೂ ಇಂಜಿನಿಯರುಗಳ ಅವಶ್ಯಕತೆ ಇತ್ತು. ತಾನು ಸೇನೆಯನ್ನು ಸೇರಿ ಬಾಂಬು ತಯಾರಿಸಬೇಕೆಂಬುದು ಪೌಲ್ನ ಆಸೆಯಾಗಿತ್ತು. ಆದರೆ ಕಾಲೇಜು ಶಿಕ್ಷಣ ಆರಂಭವಾಗುತ್ತಿದ್ದಂತೆಯೇ ಹೆಸರು ಕೊಟ್ಟಿದ್ದವರು

0: ಯೋಧರನ್ನು ಬಂದು ಸೇರಿಕೊಳ್ಳಲು ಸೇನೆ ಹೇಳಲು ಆರಂಭಿಸಿದ್ದರಿಂದ ಪೌಲ್ ಸೇನೆ ಸೇರಿದ. ಅಲ್ಲಿ ಜಲಾಂತರ್ಗಾಮಿ ನೌಕೆಯೊಂದರಲ್ಲಿ ಸೈನಿಕನಾಗಿ ದುಡಿದ. ಯುದ್ಧದಲ್ಲಿ ಒಂದು ಡಾಲ್ಫಿನ್ ಅನ್ನು ಬೆದರಿಸಿ ಓಡಿದ್ದಷ್ಟೇ ತನ್ನ ಸಾಹಸ ಎಂದು ಪೌಲ್ ಒಂದೆಡೆ ಬರೆದುಕೊಂಡಿದ್ದಾನೆ. ಯುದ್ಧ ಮುಗಿಯುವ ಹೊತ್ತಿನಲ್ಲಿ ನೌಕೆ ಜಪಾನಿನ ಬಳಿ ಇತ್ತು. ಅಲ್ಲಿಯೇ ಅದು ಕೆಲವು ಕಾಲ ಇರಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿದ್ದ ಗ್ರಂಥಾಲಯದಲ್ಲಿ ಬ್ಯಾಕ್ಟೀರಿಯೋಫೇಜುಗಳ ಬಗ್ಗೆ ಡೆರೆಲ್ ಎಂಬಾತ ಬರೆದಿದ್ದ ಪುಸ್ತಕವನ್ನು ಪೌಲ್ ಓದಿದ. ಡಿಎನ್ಎ ವೈರಸ್ಸುಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ. ತದನಂತರ ಅಮೆರಿಕಕ್ಕೆ ಮರಳಿ PhD ತೊಡಗಿಕೊಂಡ. ತನ್ನ ದೀರ್ಘಕಾಲದ ಗೆಳತಿಯನ್ನು ಮದುವೆಯೂ ಆದ. ಡಾಕ್ಟರೇಟು ಪಡೆದ ನಂತರ ಸುಪ್ರಸಿದ್ಧ ವಿಜ್ಞಾನಿ ಆರ್ಥರ್ ಕಾರ್ಬರ್ಗ್ನ ಪ್ರಯೋಗಾಲಯದಲ್ಲಿ ಅಲ್ಪಕಾಲ ಕೆಲಸ ಮಾಡಿ ನಂತರ ಸ್ಟಾನ್ಫರ್ಡ್ ವಿಶ್ವವಿದ್ಯಾನಿಲಯವನ್ನು ಸೇರಿದ. ಅಲ್ಲಿದ್ದಾಗಲೇ ಬ್ಯಾಕ್ಟೀರಿಯಾಗಳೇ ಪರಕೀಯವೆನಿಸಿದ ಮನುಷ್ಯರ ಹಾಗೂ ಇತರೆ ಜೀವಿಗಳ ಡಿಎನ್ಎಯನ್ನು ಸೇರಿಸಿ ಆ ಬ್ಯಾಕ್ಟೀರಿಯಾಗಳನ್ನು ಕುಲಾಂತರಗೊಳಿಸಬಹುದು ಎಂದು ತೋರಿಸಿಕೊಟ್ಟ. ಪೌಲ್ ಸ್ಟಾನ್ಫರ್ಡ್ ಸೇರಿದಾಗ ಡಿಎನ್ಎಯ ರಚನೆ ಸುರುಳಿಸುತ್ತಿದ್ದ ಏಣಿಯಂತೆ ಎಂದು ವ್ಯಾಟ್ಸನ್ ಮತ್ತು ಕ್ರಿಕ್ ತಿಳಿಸಿಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ಡಿಎನ್ಎಯಲ್ಲಿ ಮಾಹಿತಿ ಹೇಗೆ ಒಟ್ಟಾಗಿದೆ ಎಂಬುದನ್ನು ನಿರೆನ್ಬರ್ಗ್ ಎಂಬಾತ ತೋರಿಸಿಕೊಟ್ಟಿದ್ದ. ಕಾರ್ನ್ಬರ್ಗ್ ಮೊದಲಾದವರು ಡಿಎನ್ಎಯಲ್ಲಿರುವ ಮಾಹಿತಿಯ ಸ್ವರೂಪವನ್ನು ಹಾಗೂ ಅದು ಹೇಗೆ ಪ್ರೋಟೀನ್ ರೂಪಕ್ಕೆ ಬದಲಾಗುತ್ತದೆ ಎಂಬುದನ್ನು ನಿರೂಪಿಸಿದ್ದರು. ಡಿಎನ್ಎಯಲ್ಲಿನ ಮಾಹಿತಿಯನ್ನು ಜೀವಕೋಶವಲ್ಲದೆ ಪ್ರಾಣದಲ್ಲಿರುವ ರಾಸಾಯನಿಕಗಳ ರಸದಲ್ಲಿಯೂ ಪ್ರೋಟೀನ್ ರೂಪಕ್ಕೆ ತರಬಹುದು ಎಂಬುದು ತಿಳಿದು ಬಂದಿತ್ತು. ಅಂದರೆ ಒಂದು ಜೀವಿಯ ಡಿಎನ್ಎ ಇನ್ನೊಂದು ಜೀವಿಯಲ್ಲಿಯೂ ಕೆಲಸ ಮಾಡಬಲ್ಲುದು ಎಂಬ ಸೂಚನೆ ದೊರೆತಿತ್ತು. ಆದರೆ ಹೀಗೆ ಡಿಎನ್ಎಯನ್ನು ಬೇರೊಂದು ಜೀವಿಯ ಡಿಎನ್ಎ ಜೊತೆಗೆ ಸೇರಿಸುವ ತಂತ್ರ ಕೈಗೆ ಸಿಕ್ಕಿರಲಿಲ್ಲ. ಇದು ಸಾಧ್ಯ ಎಂದು ತೋರಿಸಿಕೊಟ್ಟಿದ್ದು ಪೌಲ್ ಬರ್ಗರ ಸಾಧನೆ. ಪೌಲ್ ಬರ್ಗ್ ಸಿಮಿಯನ್ ವೈರಸ್ ಎನ್ನುವ ಒಂದು ವೈರಸ್ ಅನ್ನು ಅಧ್ಯಯನ ಮಾಡುತ್ತಿದ್ದರು. ವಿಜ್ಞಾನಿಗಳು SV40 ಎಂದು ಈ ವೈರಸ್ ಅನ್ನು ಹೆಸರಿಸಿದ್ದರು. ಈ ವೈರಸ್ಸಿನ ಡಿಎನ್ಎ ಜೊತೆಗೆ ಯಾವುದೇ ಜೀವಿಯ ಡಿಎನ್ಎಯನ್ನು ಸೇರಿಸಬಹುದಾಗಿತ್ತು. ಹೀಗೆ ಬೇರೆ ಡಿಎನ್ಎ ತಗುಲಿಸಿಕೊಂಡ ವೈರಸ್ಸು ಆ ಡಿಎನ್ಎಯನ್ನು ಬ್ಯಾಕ್ಟೀರಿಯಾದೊಳಗೆ ಕೊಂಡೊಯ್ಯುತ್ತಿತ್ತು. ಅಲ್ಲಿ ಆ ಡಿಎನ್ಎ ಬ್ಯಾಕ್ಟೀರಿಯಾದ ಡಿಎನ್ಎ ಜೊತೆಗೆ ಕೂಡಿಕೊಳ್ಳುತ್ತದೆ ಎಂದು ಪೌಲ್ ಬರ್ಗರ ತಂಡ ನಿರೂಪಿಸಿತು. ಇದಕ್ಕಾಗಿ ಬೇಕಾದ ಕಿಣ್ವಗಳನ್ನು ಗುರುತಿಸಿತು. ಇದು ನಡೆದದ್ದು 1971. ಅನಂತರದ ದಿನಗಳಲ್ಲಿ ಇನ್ನು ಹಲವು ತಂಡಗಳು ಹೀಗೆ ಒಂದು ಜೀವಿಯ ಡಿಎನ್ಎಯನ್ನು ಇನ್ನೊಂದು ಜೀವಿಗೆ ವರ್ಗಾಯಿಸುವ ತಂತ್ರಗಳನ್ನು ರೂಪಿಸಿದವು. ತತ್ಫಲವಾಗಿ ಮಾನವನ ಇನ್ಸುಲಿನ್ ಪ್ರೋಟೀನ್ ಅನ್ನು ತಯಾರಿಸುವ ಬ್ಯಾಕ್ಟೀರಿಯಾ ಸೃಷ್ಟಿಯಾಯಿತು. ವಿಭಿನ್ನ ಬಗೆಯ ಕುಲಾಂತರಿ ಸಸ್ಯಗಳ ತಯಾರಿಕೆ ಶುರುವಾಯಿತು. ಔಷಧ ಕ್ಷೇತ್ರದಲ್ಲಿ ಮಹತ್ತರ ಮಾರ್ಪಾಟಗಳಾದವು. 1980 ಇಸವಿಯಲ್ಲಿ ಪೌಲ್ ಬರ್ಗರ್ಗೆ ಇದಕ್ಕಾಗಿ ನೊಬೆಲ್ ಪಾರಿತೋಷಕವು ದೊರಕಿತು. ಪೌಲ್ ಓದಿದ ಲಿಂಕನ್ ಶಾಲೆಯಲ್ಲಿಯೇ ಓದಿದ ಇನ್ನೂ ಇಬ್ಬರು ಇದೇ ರೀತಿ ನೊಬೆಲ್ ಪಾರಿತೋಷಕ ಪಡೆದಿದ್ದರು. ಈ ಮೂವರಿಗೂ ಸೋಫಿ ಉಲ್ಫೆ ಪ್ರೇರಣೆಯಾಗಿದ್ದಳು ಎನ್ನುವುದು ವಿಶೇಷ. ಹೀಗಾಗಿ ಈ ಶಾಲೆ 100 ಪೂರೈಸಿದ ಸಂದರ್ಭದಲ್ಲಿ ಶಾಲೆಯ ಒಂದು ಭಾಗಕ್ಕೆ ಸೋಫಿ ಉಲ್ಫರ ಹೆಸರನ್ನು, ಅದರ 3 ಮಹಡಿಗಳಿಗೆ ಆಕೆಯಿಂದ ಪ್ರೇರಣೆ ಪಡೆದು ನೊಬೆಲ್ ಪ್ರಶಸ್ತಿ ಗಳಿಸಿದ ಆರ್ಥರ್ ಕಾರ್ನ್ಬರ್ಗ್, ಜೋಹನ್ ಕಾರ್ಲೆ ಮತ್ತು ಪೌಲ್ ಬರ್ಗರ ಹೆಸರನ್ನು ಇಡಲಾಗಿದೆ. ಪೌಲ್ ಬರ್ಗ್ ಕೇವಲ ಪ್ರತಿಭಾಶಾಲಿ ವಿಜ್ಞಾನಿಯಾಗಿರಲಿಲ್ಲ. ಈ ತಂತ್ರಜ್ಞಾನದ ಅಭಿವೃದ್ಧಿಯಾದ ತಕ್ಷಣದಲ್ಲಿಯೇ ಇದರ ದುರ್ಬಳಕೆಯೂ ಆಗಬಹುದು ಎನ್ನುವ ವಿಚಾರವನ್ನು ಒಪ್ಪಿಕೊಂಡು ಆ ನಿಟ್ಟಿನಲ್ಲಿ ವಿಜ್ಞಾನಿಗಳು ಅನುಸರಿಸಬೇಕಾದ ನಿಯಂತ್ರಣಗಳು ಹಾಗೂ ತಂತ್ರಗಳನ್ನು ನಿಶ್ಚಯಿಸಿ ಸರ್ಕಾರಕ್ಕೆ ಶಿಫಾರಸು ನೀಡಿದರು. ಇಂತಹ ವಿಜ್ಞಾನಿ ಹಲವಾರು ತಂತ್ರಜ್ಞಾನಗಳಿಗೆ ಮೂಲವಾದದ್ದೊಂದು ಶೋಧವನ್ನು ಮಾಡಿದ ಪೌಲ್ ಬರ್ಗ್ ಹುಟ್ಟಿದ ದಿನ ಇಂದು June 30.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಪ್ರೊಫೆಸರ್ ಅರವಿಂದ ಕುಲಕರ್ಣಿ, ಶ್ರೀ ಕೊಳ್ಳೇಗಾಲ ಶರ್ಮಾ ಮತ್ತು ಕುಮಾರಿ ಸಿಂಧು. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಜಾನ್ ಮ್ಯೂಸಿಕ್ನಲ್ಲಿ ಕೂಡ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಬಹುದು.

0: ಸಲಹೆ, ಸಂದೇಹ, ಪ್ರಶ್ನೆಗಳು ಇದ್ದಲ್ಲಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 413ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಾಯಿಲ್ ಏರ್, ಮಣ್ಣಿನಲ್ಲಿರುವ ಗಾಳಿ ಅಥವಾ ಮಣ್ಣಿನ ಗಾಳಿ, ಮಣ್ಣಿನಲ್ಲ ರಂಧ್ರಗಳಲ್ಲಿರುವ ಗಾಳಿ. ಈ ಗಾಳಿಯಲ್ಲಿರುವ ಅನಿಲಗಳು ವಾತಾವರಣದ ಗಾಳಿಯಲ್ಲಿರುವ ಅನಿಲಗಳೇ. ಆದರೆ ಅನಿಲಗಳ ಪ್ರಮಾಣ ಮಣ್ಣಿನಲ್ಲಿ ಹಾಗೂ ವಾತಾವರಣದಲ್ಲಿ ಬೇರೆ ಬೇರೆಯಾಗಿರುತ್ತದೆ. ಮಣ್ಣಿನಲ್ಲಿ ಘನ ಮತ್ತು ದ್ರವ ಕಣಗಳೇ ಇಳಿದ ಸ್ಥಳದಲ್ಲಿ ಗಾಳಿಯೂ ಇರುತ್ತದೆ. ಮಣ್ಣಿನಲ್ಲಿರುವ ಗಾಳಿಯ ಪ್ರಮಾಣವು ಮಣ್ಣಿನಲ್ಲಿರುವ ರಂಧ್ರಗಳನ್ನು, ಮಣ್ಣಿನಲ್ಲಿ ನಡೆಯುವ ಜೀವರಾಸಾಯನಿಕ ಪ್ರಕ್ರಿಯೆಗಳನ್ನು ಮತ್ತು ಅನಿಲ ವಿನಿಮಯವನ್ನು ಅವಲಂಬಿಸಿದೆ. ಮಣ್ಣಿನ ಗಾಳಿಯಲ್ಲಿರುವ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣವು ಜೈವಿಕ ಚಟುವಟಿಕೆಗಳನ್ನು ಅವಲಂಬಿಸಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಹಾಕುವ ಗೊಬ್ಬರ ಮತ್ತು ದ್ರವ ತ್ಯಾಜ್ಯಗಳು ಆಮ್ಲಜನಕ ಹಾಗೂ ಇಂಗಾಲದ ಡೈಆಕ್ಸೈಡ್ಗಳ ಪ್ರಮಾಣವನ್ನು ಬದಲಿಸುತ್ತವೆ. ಬೇಸಿಗೆಯಲ್ಲಿ ಉಷ್ಣತೆ ಏರುವುದರಿಂದ ಮಣ್ಣಿನಲ್ಲಿರುವ ಜೈವಿಕ ಪದಾರ್ಥಗಳ ವಿಭಜನೆ ಹೆಚ್ಚಾಗಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತದೆ. ಮಣ್ಣಿನ ಗಾಳಿಯ ಪ್ರಮಾಣವು ಮಣ್ಣಿನಲ್ಲಿರುವ ನೀರು ಮತ್ತು ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಮಣ್ಣಿನಲ್ಲಿ ಸಾಕಷ್ಟು ಗಾಳಿ ಇಲ್ಲದಿದ್ದರೆ ಬೇರುಗಳಿಗೆ ಗಾಳಿ ಸಿಗದೆ ಪೋಷಕಾಂಶಗಳ ಹಾಗೂ ನೀರಿನ ಹೀರಿಕೆ ಕಡಿಮೆಯಾಗಿ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. ಕೆಲವೊಮ್ಮೆ ಈ ಸ್ಥಿತಿಯಲ್ಲಿ ಸಸ್ಯಗಳ ಬೆಳವಣಿಗೆಗೆ ಮಾರಕವಾದ ಕೆಲವು ಅಕಾರ್ಬಾನಿಕ್ ಸಂಯುಕ್ತಗಳು ಉಂಟಾಗುತ್ತವೆ. ಮಣ್ಣಿನಲ್ಲಿ ಗಾಳಿಯ ಪ್ರಮಾಣ ಕಡಿಮೆ ಇದ್ದಲ್ಲಿ ಪ್ರಮುಖ ಜೀವರಾಸಾಯನಿಕ ಪ್ರಕ್ರಿಯೆಗಳಿಗೆ ಅಗತ್ಯವಾದ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯು ಕುಂಠಿತಗೊಳ್ಳುತ್ತದೆ. ಮಣ್ಣಿನ ಮೇಲ್ಪದರಕ್ಕಿಂತಲೂ ಕೆಳಪದರದಲ್ಲಿ ಗಾಳಿ ಕಡಿಮೆ ಇರುತ್ತದೆ. ಮಣ್ಣಿನ ಗಾಳಿಯ ಪ್ರಮಾಣವು ಕಾಲಕಾಲಕ್ಕೆ ಬದಲಾಗುತ್ತದೆ. ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾಗಿದ್ದರೆ ಮಣ್ಣಿನ ಗಾಳಿಯಲ್ಲಿರುವ ಆಮ್ಲಜನಕದ ಪ್ರಮಾಣವು ಕಡಿಮೆಯಾಗಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣವು ಹೆಚ್ಚಾಗುತ್ತದೆ. ಏಕೆಂದರೆ ವಾತಾವರಣದಿಂದ ಆಗುವ ಅನಿಲ ವಿನಿಮಯ ಕಡಿಮೆಯಾಗುತ್ತದೆ ಹಾಗೂ ಜೈವಿಕ ಪದಾರ್ಥಗಳ ವಿಭಜನೆ ಹೆಚ್ಚಾಗುತ್ತದೆ. ಬೇಸಿಗೆಯಲ್ಲಿ ಮಣ್ಣಿನ ತೇವಾಂಶವು ಆವಿಯಾಗುವುದರಿಂದ ಅನಿಲ ವಿನಿಮಯ ಹೆಚ್ಚಾಗುತ್ತದೆ. ಇದರಿಂದ ಆಮ್ಲಜನಕದ ಪ್ರಮಾಣ ಹೆಚ್ಚಾಗುತ್ತದೆ. ಮಣ್ಣಿನ ಸಾಂದ್ರತೆ 10-12%ಗಿಂತ ಕಡಿಮೆಯಾದಾಗ ಮಣ್ಣಿನಲ್ಲಿರುವ ಆಮ್ಲಜನಕವು ವಾತಾವರಣದ ಆಮ್ಲಜನಕದೊಂದಿಗೆ ಅತ್ಯಂತ ನಿಧಾನವಾಗಿ ವಿನಿಮಯಗೊಳ್ಳುತ್ತದೆ. ಇದರಿಂದಾಗಿ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. ಸಾಯಿಲ್ ಕಾಂಪೋಸಿಷನ್, ಮಣ್ಣಿನ ಸಂಯೋಜನೆ ಕನ್ನಡದಲ್ಲಿ, ವಿವಿಧ ಘಟಕಗಳಲ್ಲಿರುವ ಮಣ್ಣಿನ ರಚನೆ. ಮಣ್ಣಿನಲ್ಲಿ 5 ಮುಖ್ಯ ಘಟಕಗಳಿವೆ. ಇವುಗಳೆಂದರೆ ಖನಿಜ ಪದಾರ್ಥಗಳು ಸುಮಾರು 45%, ಜೈವಿಕ ಪದಾರ್ಥಗಳು ಸುಮಾರು 5%, ಗಾಳಿ ಸುಮಾರು 25%, ನೀರು ಸುಮಾರು 25% ಮತ್ತು ಜೀವಿಗಳು ಸ್ವಲ್ಪ ಭಾಗ. ಇವೆಲ್ಲವೂ ಸೇರಿ ಮಣ್ಣಿನ ರಚನೆಯನ್ನು ನಿರ್ಧರಿಸುತ್ತದೆ. ಪ್ರತಿಯೊಂದು ಘಟಕದ ಪ್ರಮಾಣ ಬದಲಾದ ಹಾಗೆ ಮಣ್ಣಿನ ರಚನೆಯೂ ಬದಲಾಗುತ್ತದೆ. ಈ 5 ಘಟಕಗಳ ಪ್ರಮಾಣವನ್ನು ಮಣ್ಣಿನ ಗುಣಲಕ್ಷಣವನ್ನು ನಿರ್ಧರಿಸುತ್ತವೆ. ಮೇಲೆ ತಿಳಿತಿರುವ ಘಟಕಗಳ ಪ್ರಮಾಣಗಳು ಸಾಮಾನ್ಯವಾಗಿ ಗೋಡು ಮಣ್ಣಿನಲ್ಲಿ ಕಂಡುಬರುತ್ತವೆ. ಮಣ್ಣಿನಲ್ಲಿರುವ ಖನಿಜ ಪದಾರ್ಥಗಳ ಮೂಲ ಶಿಲೆಗಳಿಂದ ಬಂದದ್ದವು. ಶಿಲೆಗಳು ಶಿಥಿಲೀಕರಣಕ್ಕೆ ಒಳಪಟ್ಟು ವಿಘಟಿಸಿ ಸಣ್ಣ ಚೂರುಗಳಾಗುತ್ತವೆ. ಸುಣ್ಣ ಕಲ್ಲು, ಕ್ಯಾಲ್ಸಿಯಂ ಕಾರ್ಬೊನೇಟ್ ಹೆಚ್ಚಾಗಿರುವ ಶಿಲೆಗಳಿಂದ ಅಭಿವೃದ್ಧಿಗೊಂಡ ಮಣ್ಣು ಕ್ಯಾಲ್ಸಿಯಂ ಮತ್ತು ಇಂಗಾಲವು ಹೆಚ್ಚಾಗಿರುತ್ತದೆ. ಶಿಖತ ಶಿಲೆಗಳಿಂದುಂಟಾಗುವ ಮಣ್ಣಿನಲ್ಲಿ ಸಿಲಿಕಾನ್ ಪ್ರಮಾಣವು ಹೆಚ್ಚಾಗಿರುತ್ತದೆ. ಸತ್ತ ಸಸ್ಯ ಪ್ರಾಣಿಗಳ ಕೊಳೆಯುವಿಕೆಯಿಂದ ಮಣ್ಣಿನಲ್ಲಿ ಜೈವಿಕ ಪದಾರ್ಥಗಳು ಸೇರಿರುತ್ತವೆ. ಇದರ ಹೆಚ್ಚಿನ ಭಾಗ ಮಣ್ಣಿನ ಮೇಲ್ಪದರದಲ್ಲಿ

ನೆಲೆಗೊಳ್ಳುತ್ತದೆ. ಪೋಷಕಾಂಶಗಳಿಂದ ಶ್ರೀಮಂತವಾದ ಜೈವಿಕ ಪದಾರ್ಥಗಳು ಸಸ್ಯಗಳ ಉತ್ತಮ ಬೆಳವಣಿಗೆಗೆ ಅತ್ಯಗತ್ಯ. ಜೈವಿಕ ಪದಾರ್ಥಗಳು ಮಣ್ಣಿನ ರಚನೆಯನ್ನು ಉತ್ತಮಗೊಳಿಸುತ್ತವೆ. ಮಣ್ಣಿನ ರಂಧ್ರಗಳನ್ನು ಹೆಚ್ಚಿಸಿ ಅದರಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ, ಜೈವಿಕ ಸ್ಥಿತಿ ಇತ್ಯಾದಿಗಳನ್ನು ಸುಧಾರಿಸಿ ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡುತ್ತದೆ. ಮಣ್ಣಿನಲ್ಲಿರುವ ರಂಧ್ರಗಳು ಗಾಳಿ ಮತ್ತು ತೇವಾಂಶವನ್ನು ಹಿಡಿದಿಡುತ್ತವೆ. ಮಳೆಯಾದಾಗ ಅಥವಾ ನೀರಾವರಿ ನೀಡಿದ ಸಮಯದಲ್ಲಿ ರಂಧ್ರಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಸ್ವಲ್ಪ ಸಮಯದ ಅನಂತರ ನೀರು ಆವಿಯಾದಾಗ ಅಥವಾ ಮಣ್ಣಿನ ಕೆಳಪದರದಲ್ಲಿ ಬಸಿದಾಗ ಮಣ್ಣಿನ ರಂಧ್ರಗಳಲ್ಲಿ ಗಾಳಿಯು ತುಂಬಿಕೊಳ್ಳುತ್ತದೆ. ಮಣ್ಣಿನಲ್ಲಿ ಗಾಳಿ ಹಾಗೂ ನೀರು ಸಮ ಪ್ರಮಾಣದಲ್ಲಿದ್ದರೆ ಸಸ್ಯಗಳು ಉತ್ತಮವಾಗಿ ಬೆಳೆಯುತ್ತವೆ. ಮಣ್ಣಿನಲ್ಲಿ ಸಸ್ಯಗಳ ಬೇರುಗಳು, ಸೂಕ್ಷ್ಮ ಜೀವಿಗಳು, ಹುಳು ಹುಪ್ಪಟೆಗಳು, ಕೀಟಗಳು, ಸೂಕ್ಷ್ಮ ಸಸ್ಯಗಳು, ಹೀಗೆ ಜೀವಿಗಳ ವೈವಿಧ್ಯವೇ ಇದೆ. ಹೀಗಾಗಿ ಮಣ್ಣು ಪರಿಸರದ ಒಂದು ಜೀವಂತ ಘಟಕವೆಂದು ಹಲವು ಪರಿಸರ ತಜ್ಞರು ಅಭಿಪ್ರಾಯಪಡುತ್ತಾರೆ. ಕರ್ನಾಟಕದ ಮಣ್ಣನ್ನು ಸ್ಥೂಲವಾಗಿ 9 ಮುಖ್ಯ ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ 1 ಹೆಚ್ಚು ಆಳವಿಲ್ಲದ ಕಪ್ಪು ಮಣ್ಣು, 2 ಸಾಧಾರಣ ಆಳದ ಕಪ್ಪು ಮಣ್ಣು, 3 ಆಳವಾದ ಕಪ್ಪು ಮಣ್ಣು, 4 ಕೆಂಪು ಕಪ್ಪು ಮಣ್ಣುಗಳು, 5 ಕೆಂಪು ಮೆಕ್ಕಲು ಮಣ್ಣು, 6 ಕೆಂಪು ಮರಳು ಮಣ್ಣು, 7 ಜಂಬಿಟ್ಟಿಗೆಯ ಮಣ್ಣು, 8 ಜಂಬಿಟ್ಟಿಗೆಯ ಗೊರಜು ಮಣ್ಣು, 9 ಕರಾವಳಿ ಮೆಕ್ಕಲು ಮಣ್ಣು. ಹೀಗೆ 9 ವಿಧವಾದ ಮಣ್ಣುಗಳು ಕರ್ನಾಟಕದಲ್ಲಿವೆ. ಸಾಯಿಲ್ ಕನ್ಸರ್ವೇಷನ್, ಮಣ್ಣಿನ ಸಂರಕ್ಷಣೆ ಕನ್ನಡದಲ್ಲಿ, ಸವತದಿಂದ ಮಣ್ಣನ್ನು ರಕ್ಷಿಸಿ ಫಲವತ್ತತೆಯನ್ನು ಕಾಪಾಡಿ ಅದರ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಅಥವಾ ಸಲಹುವುದು ಮಣ್ಣು ನವೀಕರಿಸಬಹುದಾದ ಸಂಪನ್ಮೂಲ. ಹೀಗಾಗಿ ಮಣ್ಣನ್ನು ನವೀಕರಿಸಬಹುದು, ಆದರೆ ಮಣ್ಣಿನ ಸವಕಳಿ ನವೀಕರಣಕ್ಕಿಂತ ವೇಗವಾಗಿ ನಡೆದಾಗ ಮಣ್ಣು ನವೀಕರಿಸಲಾಗದು ಸಂಪನ್ಮೂಲವಾಗುತ್ತದೆ ನವೀಕರಿಸಲಾಗದ ಸಂಪನ್ಮೂಲವಾಗುತ್ತದೆ. ಮಣ್ಣಿನ ಸಂರಕ್ಷಣೆಯೇ ಅತಿ ಮುಖ್ಯ ವಿಧಾನವೆಂದರೆ ಸಸ್ಯಗಳನ್ನು ಬೆಳೆಸಿ ಮಣ್ಣನ್ನು ಕಾಪಾಡುವುದು. ಅಂದರೆ ಕಾಡನ್ನು ಸುಮಾರು 33.3%ನಷ್ಟು ಪ್ರತಿ ದೇಶದಲ್ಲೂ ಕಾಪಾಡಬೇಕಾಗುತ್ತದೆ. ಇದರೊಂದಿಗೆ ಮಣ್ಣಿನ ಮೇಲ್ಮೈಯನ್ನು ಆದಷ್ಟು ಕ್ಷೋಭೆಗೊಳಪಡಿಸದೆ ಇದ್ದಲ್ಲೇ ಮಣ್ಣನ್ನು ಹೆಚ್ಚು ಸವೆಯುವುದಿಲ್ಲ. ಮಣ್ಣಿನ ಕಣಗಳು ಸಡಿಲಗೊಂಡು ದೂರ ಸಾಗಿಸಲ್ಪಡುವುದನ್ನು ತಡೆಗಟ್ಟಬಹುದು. ಆದರೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದೇ ಮಣ್ಣಿನ ಸಂರಕ್ಷಣೆಯ ಮುಖ್ಯ ಗುರಿ. ಹಲವು ವಿಧಾನಗಳಿಂದ ಮಣ್ಣಿನ ಸವಕಳಿಯನ್ನು ತಡೆದು ಮಣ್ಣನ್ನು ಸಂರಕ್ಷಿಸಬಹುದು. 1 ಸವಕಳಿಯಾಗುವಂಥ ಪ್ರದೇಶಗಳಲ್ಲಿ ಗಿಡಮರಗಳನ್ನು ಹುಲ್ಲನ್ನು ಬೆಳೆಸುವುದು. 2 ಹುಲ್ಲು ಎಲೆ ಇತ್ಯಾದಿಗಳ ಮೇಲ್ಹೊದಿಕೆ ಇಂದ ಸಸ್ಯಗಳಿಲ್ಲದ ಪ್ರದೇಶಗಳಲ್ಲಿ ಮಣ್ಣನ್ನು ಸಂರಕ್ಷಿಸುವುದು. 3 ಬೆಳೆ ಆವರ್ತನಗಳನ್ನು ಮಾಡುವುದು. 4 ಸಮಪಾತಳಿ ಬೇಸಾಯ, ಇಳಿಜಾರಿನಲ್ಲಿ ಅಟ್ಟಳಿಗೆ ಬೇಸಾಯ ಮುಂತಾದವುಗಳಿಂದ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು. ಬೆಳೆಯುವ ಭೂಮಿಯಲ್ಲಿ ಬೀಜ ಬಿತ್ತಿ ಅನಂತರ ಸಣ್ಣ ರಂಧ್ರಗಳಿರುವ ಬಲೆಗಳನ್ನು ಹರಡುವುದರಿಂದ ಮಣ್ಣಿನ ಸವಕಳಿಯನ್ನು ತಾತ್ಕಾಲಿಕವಾಗಿ ತಡೆಗಟ್ಟಬಹುದು. ರಸ್ತೆ ಬದಿಗಳಲ್ಲಿ, ನದಿ ತಟದಲ್ಲಿ ಈ ವಿಧಾನವನ್ನು ಅನುಸರಿಸಬಹುದು. ಗಾಳಿ ತಡೆಗಳಾಗಿ ಕೆಲಸ ಮಾಡುವ ವೃಕ್ಷಗಳ ಹಾಗೂ ಪೊದೆಗಳನ್ನು ನೆಡುವುದರಿಂದ ಗಾಳಿಯ ರಭಸವನ್ನು ಕಡಿಮೆ ಮಾಡಿ ಇಳಿಜಾರಿನಿಂದ ಮಣ್ಣು ಸವಕಳಿಯನ್ನು ತಡೆಯುತ್ತದೆ. ಮೇಲೆ ಹೇಳಿರುವ 6 ವಿಧದ ವಿಧಾನಗಳು ಸಾಂಪ್ರದಾಯಿಕ ವಿಧಾನಗಳು. ಇವುಗಳು ಹಲವು ಶತಮಾನಗಳಿಂದಲೂ ಜನರು ಮಾಡುತ್ತಾ ಬಂದಿದ್ದಾರೆ. ಇಂದು ಕೆಲವೇ ಮೃದ್ವಿಜ್ಞಾನಗಳಲ್ಲಿ ಮಣ್ಣನ್ನು ಸಂರಕ್ಷಿಸುವ ಸುಸ್ಥಿರ ವಿಭಾಗವನ್ನು ಹುಡುಕುತ್ತಿದ್ದಾರೆ. ಭೂಮಿಯ ಮೌಲ್ಯಮಾಪನ ಒಂದು ಉತ್ತಮ ವಿಧವೆಂದು ತಜ್ಞರು ಪರಿಗಣಿಸಿದ್ದಾರೆ. ಇಲ್ಲಿ ಭೂಮಿಯನ್ನು ಪರೀಕ್ಷಿಸಿ ಇದು ಯಾವ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ ಎಂದು ವಿಶ್ಲೇಷಿಸಲಾಗುತ್ತದೆ. ಮಣ್ಣಿನ ಧಾರಣ ಸಾಮರ್ಥ್ಯ, ಉತ್ಪಾದನಾ ಸಾಮರ್ಥ್ಯವನ್ನು ಲೆಕ್ಕ ಹಾಕಿ ಮಣ್ಣು ಸವಿಯದಂತೆ ಅಥವಾ ಫಲವತ್ತತೆ ಕುಂದದಂತೆ ಬಳಸಿಕೊಳ್ಳಬಹುದು. ಅದರ ಸಾಮರ್ಥ್ಯವನ್ನು ಅಂದಾಜು ಮಾಡುತ್ತಾರೆ. ಅನುಕೂಲತಮ ಭೂ ಬಳಕೆಯ ಬಗ್ಗೆ ಸಲಹೆ ಕೊಟ್ಟು ಮಣ್ಣನ್ನು ಸಂರಕ್ಷಿಸುವುದು ಈ ವಿಶೇಷಣೆಯ ಮುಖ್ಯ ಗುರಿ. ಉದಾಹರಣೆಗೆ

0: ನೆದರ್ಲ್ಯಾಂಡ್ಸ್ನಲ್ಲಿ ಮಾಡಿರುವ ಒಂದು ವಿಶ್ಲೇಷಣೆಯ ಪ್ರಕಾರ ಆ ದೇಶದಲ್ಲಿ 65% ಕೃಷಿ ಭೂಮಿಯನ್ನು ಆಲೂಗೆಡ್ಡೆ ಕೃಷಿಗೆ ಬಳಸಬಹುದು. ಸದ್ಯದ ಭೂಬಳಕೆಯಲ್ಲಿ ಆಲೂಗೆಡ್ಡೆ ಬೆಳೆಯುವ ಕೃಷಿ ಭೂಮಿಯ ವಿಸ್ತೀರ್ಣ 65%ಗಿಂತ ಅತಿ ಹೆಚ್ಚಾಗಿದೆ. ಸೊ ಈ ಭೂಮಿಯನ್ನು ಬೆಳೆಯಲು ಬೆಳೆಗಳನ್ನು ಬೆಳೆಯಲು ಸೂಚಿರುವ ಹಲವು ವಿಧಾನಗಳಲ್ಲಿ ಎರಡು ಉತ್ತಮ ವಿಧಾನಗಳನ್ನು ಗುರುತಿಸಲಾಗಿದೆ. ಒಂದು ವಿಧಾನದಲ್ಲಿ ಭೂಮಿ ಹಾಗೂ ಭೂ ವೈಜ್ಞಾನಿಕ ಅಂಶಗಳು, ಮಣ್ಣು, ಸಸ್ಯಗಳು ಮುಂತಾದವುಗಳನ್ನು ಪರಿಗಣಿಸಿ ಮಣ್ಣಿನ ಎಲ್ಲೆಗಳನ್ನು ಗುರುತಿಸಿಕೊಳ್ಳುತ್ತಾರೆ. ಹೀಗೆ ಗುರುತಿಸಿದ ಪ್ರತಿಯೊಂದು ಪ್ರದೇಶದ ವಾಯುಗುಣ, ನೀರು, ಮಾನವರನ್ನು ಸೇರಿ ಜೀವಿಗಳು ಮುಂತಾದವುಗಳನ್ನು ಪರೀಕ್ಷಿಸುತ್ತಾರೆ. ಕೊನೆಗೆ ಭೂಸಾಮರ್ಥ್ಯದ ಒಂದು ನಕ್ಷೆಯನ್ನು ತಯಾರಿಸುತ್ತಾರೆ. ಇದು ಭೂಬಳಕೆ ಯೋಜನೆಯಲ್ಲಿ ಸಹಾಯ ಮಾಡುತ್ತದೆ. ಇದು ವಿಸ್ತೀರ್ಣ ಆಧಾರಿತ ವಿಧಾನ. ಇನ್ನೊಂದು ವಿಧಾನದಲ್ಲಿ 1 ಚದರ ಕಿಲೋಮೀಟರ್ ಚೌಕಟ್ಟುಗಳನ್ನು ಮೊದಲೇ ಗುರುತಿಸಿ ಅನಂತರ ಅಲ್ಲಿರುವ ಅಂಶಗಳ ವಿಶ್ಲೇಷಣೆ ಮಾಡುತ್ತಾರೆ. ಭಾರತದಲ್ಲಿ ಭೂ ಸಾಮರ್ಥ್ಯವನ್ನು 8 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯ ವರ್ಗಕ್ಕೆ ಮಣ್ಣಿನ ಸಂರಕ್ಷಣೆಯ ಪರಿಹಾರೋಪಾಯಗಳು ಅಗತ್ಯವಿಲ್ಲ. ತೀವ್ರ ಕೃಷಿ ಮಾಡಿದಾಗ ಮಾತ್ರ ಜೈವಿಕ ಹಾಗೂ ರಾಸಾಯನಿಕ ಗೊಬ್ಬರಗಳು ಬೇಕಾಗುತ್ತವೆ. 2, 3 ಮತ್ತು 4ನೆಯ ಭೂ ವರ್ಗಗಳಿಗೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವ ಪರಿಹಾರೋಪಾಯಗಳು ಬೇಕು. ಈ ವರ್ಗದ ಭೂಮಿಗಳು ಅವನತಿಯಾಗಿರುವ ಕೃಷಿ ಯೋಗ್ಯ ಭೂಮಿಗಳು. ಈ ಭೂಮಿಗಳಿಗೆ ಬಳಸುವ ಪರಿಹಾರೋಪಾಯಗಳೆಂದರೆ ಸಸ್ಯಗಳನ್ನು ನೆಡುವುದು, ಅಟ್ಟಾಳಿಗೆ ಕೃಷಿ, ಸಮಪಾತಾಳಿ ಬೇಸಾಯ ಇತ್ಯಾದಿಗಳು. 5, 6, 7 ಮತ್ತು 8ನೇ ಭೂ ವರ್ಗಗಳ ಅವನತಿಯಾಗಿರುವ ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳು. ಹೀಗಾಗಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವ ಉಪಾಯ ಗಳೊಂದಿಗೆ ಭೂಮಿಯನ್ನು ಮತ್ತೆ ಮೊದಲಿನ ಸ್ಥಿತಿಗೆ ತರುವ ಮಾರ್ಗಗಳ ಅವಶ್ಯಕತೆಯೂ ಇದೆ. ಮೊತ್ತ ಮೊದಲನೆಯದಾಗಿ ಭೂಮಿಯನ್ನು ನಿರಂತರವಾಗಿ ಸಸ್ಯ ಅಥವಾ ಮಲ್ಚ್ಗಳಿಂದ ಮುಚ್ಚಿಡಬೇಕು. ಸಣ್ಣ ತಡೆ ಬಂಧಗಳನ್ನು, ಬದುಗಳನ್ನು ಕೊರಕಲು ಪ್ರದೇಶಗಳಿರುವ ಕಡೆ ಕೂಡಲೇ ನಿರ್ಮಿಸಬೇಕು. ನದಿಗಳಿಂದಾಗುವ ತೀರ ಸವಕಳಿಯನ್ನು ತಡೆಗಟ್ಟಲು ಗೋಡೆ, ಜೆಟ್ಟಿ ಮುಂತಾದವುಗಳನ್ನು ನಿರ್ಮಿಸಬಹುದು. ಹರಿಯುತ್ತಿರುವ ಮಣ್ಣು ಹಾಗೂ ಮರಳಿನ ಕಣಗಳನ್ನು ಇವು ಹಿಡಿದಿಟ್ಟುಕೊಳ್ಳುತ್ತವೆ. ಲಂಟಾನದಂತಹ ಪೊದೆಗಳು ಮತ್ತು ಇತರ ಸಸ್ಯಗಳನ್ನು ಬೆಳೆಸಿ ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡಬಹುದು. ಇಲ್ಲಿಗೆ 413ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ಇದು ಪ್ರಥಮಾಶ್ವಾಸದ 143ನೆಯ ಪದ್ಯ. ಆ ಪದ್ಯ ಹೀಗಿದೆ. ಬಳೆದನಿ ತಂಬದೆ ಕಾಂಚಿ ಕಳಾಪಂ ಕಟಲಣಮೇ ನೆರೆಯದಿದೆಂದಗ್ಗಳಿಸಿ ಕುಳಿಕೆಗಳಿನೇಂ ಕಣ್ಗೊಳಿಸುವುದೋ ಸುಭಗೆಯಾದ ಸುದತಿಯ ಗರ್ಭಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಬಳೆದ ನಿತಂಬದೆ ಕಾಂಚಿ ಕಳಾಪಮಂ ಕಟ್ಟಲ್ ಅಣಮೆ ನೆರೆಯದು ಇದೆಂದು ಅಗ್ಗಳಿಸಿ ಕುಳಿಕೆಗಳಿಂ ಏಂ ಕಣ್ಗೊಳಿಸುವುದೋ ಸುಭಗೆ ಆದ ಸುದತಿಯ ಗರ್ಭಂ. ಅಂದರೆ ಕುಂತಿ ಈಗ ಗರ್ಭವತಿಯಾಗಿದ್ದಾಳೆ, ಅಂದರೆ ತುಂಬು ಗರ್ಭಿಣಿ. ಆ ತುಂಬು ಗರ್ಭಿಣಿ ಹೇಗೆ ಕಾಣುತ್ತಿದ್ದಳು ಅಥವಾ ಹೇಗೆ ಅವಳ ದೇಹ ಸೌಂದರ್ಯ ಇತ್ತು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ. ಬಳೆದ ನಿತಂಬದೆ ಅಂದರೆ ಸೊಂಟದ ಭಾಗ, ಕಾಂಚಿ ಕಳಾಪಂ ಕಟ್ಟಲ್ ಅಣಮೆ ನೆರೆಯದೆ. ಈ ಸೊಂಟದ ಭಾಗ ಉಬ್ಬಿಕೊಂಡಿರುವುದರಿಂದಾಗಿ ಮುತ್ತಿನ ಒಡ್ಯಾಣವನ್ನು, ಕಾಂಚಿ ಕಳಾಪ ಅಂದರೆ ಒಡ್ಯಾಣ, ಮುತ್ತಿನ ಒಡ್ಯಾಣವನ್ನು ಕಟ್ಟಲು ಅಣಮೆ ನೆರೆಯದೆ ಕಟ್ಟುವುದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾದರೆ ಆದುದರಿಂದ ನೆರೆಯದಿದೆಂದು ಅಗ್ಗಳಿಸಿ

0: ಅಗಳಿಸು ಅಂತಂದರೆ ಅದನ್ನು ದೊಡ್ಡದು ಮಾಡಿ, ಅಂದರೆ ಮುತ್ತಿನ ಒಡ್ಯಾಣನ್ನು ದೊಡ್ಡದು ಮಾಡಿ ಅಗಲಿಸಿ, ಅಗಲಿಸು ಅಗಲಿಸಿ ನೂಲಿನ ಕುಣಿಕೆಗಳಿಂದ ಕಟ್ಟಿದ್ರಂತೆ. ಅಗಲಿಸಿ ಕುಣಿಕೆಗಳಿನಿಂ, ಕುಣಿಕೆಗಳಿನ ಏಂ ನೂಲಿನ ಕುಣಿಕೆಗಳಿಂದ ಕಟ್ಟಿದ್ರು. ಏಂ ಕಣ್ಗೊಳಿಸಿದೋ ಆವಾಗ ಆ ಒಡ್ಯಾಣಕ್ಕೆ ಮತ್ತು ಕುಂತಿಯ ಸೊಂಟದ ಭಾಗಕ್ಕೆ ಒಂದು ಸೌಂದರ್ಯ ಬಂತಂತೆ. ಏಂ ಕಣ್ಗೊಳಿಸಿದೋ ಸುಭಗೆಯಾದ ಸೌಭಾಗ್ಯಶಾಲಿಯಾದಂಥ ಶಾಲಿನಿಯಾದಂಥ ಸುಧತಿಯ ಗರ್ಭಂ. ಹೀಗೆ ಕುಂತಿಯ ಗರ್ಭ ಸಂದರ್ಭದಲ್ಲಿ ಆಕೆ ಹೇಗೆ ಕಾಣಿಸ್ತಿದ್ದಳು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ. ಅಂದರೆ ಒಡ್ಯಾಣನ್ನು ಕೂಡ ಕಟ್ಟುವುದಕ್ಕೆ ಸಾಧ್ಯವಾಗದಷ್ಟು ದೊಡ್ಡದಾಗಿ ಆಕೆಯ ಸೊಂಟದ ಭಾಗ ಬೆಳೆಯಿತು. ಅದರಿಂದಾಗಿ ಆ ಕಾಂಚಿ ಕಳಾಪವನ್ನು ಅಥವಾ ಕಾಂಚಿಯ ಒಡ್ಯಾಣವನ್ನು ತುಂಡು ಮಾಡಿ ಅದಕ್ಕೆ ನೂಲಿನ ಕುಣಿಕೆಗಳನ್ನು ಹಾಕಿದ್ರು. ಅದರಿಂದಾಗಿ ಅವಳ ಸೌಂದರ್ಯವೂ ಕೂಡ ಇಮ್ಮಡಿ ಆಯಿತು ಎಂದು ಪಂಪ ವರ್ಣಿಸ್ತಾನೆ. ಇದು ಪ್ರಥಮ ಆಶ್ವಾಸದ 144ನೇ ಪದ್ಯ. ಆ ಪದ್ಯ ಇದೆ: ತುಡುಗೆಗಳೋಳ್ ಸರಿಗೆಯುಮಂ ಕಡುವಿನ್ನಿತ್ತೆನಿಸಿ ನಡೆದು ಮೋರಡಿಯಂ ಅಣಂ ನಡೆಯಲು ಆರದೆ ಕೆಮ್ಮನೆ ಬಿಡದಾರಯ್ಯನಿತುಮಾಗೆ ಬಳೆದುದು ಗರ್ಭಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ತುಡುಗೆಗಳೋಳ್ ಸರಿಗೆಯುಂ ಕಡುವಿಣ್ಣಿತ್ತು ಎನಿಸಿ ನಡೆದು ಓರಡಿಯಂ ಅಣಂ ನಡೆಯಲು ಆರದೆ ಕೆಮ್ಮನೆ ಬಿಡದು ಆರಯ್ಯ ಅನಿತುಂ ಆಗೆ ಬಳೆದುದು ಗರ್ಭಂ. ಇದನ್ನು ವ್ಯಾಖ್ಯಾನ ಮಾಡುವುದಕ್ಕೆ ಅಥವಾ ಅರ್ಥ ಮಾಡುವುದಕ್ಕೆ ನಾನು ತೊಡಗುತ್ತೇನೆ. ತುಡುಗೆಗಳು, ತುಡುಗೆ ಅಂದರೆ ಒಡವೆ, ಒಡವೆಗಳಲ್ಲಿ ಸರಿಗೆಯೂ, ಸರಿಗೆ ಅಂದರೆ ಒಂದೆಳೆ ಸರ, ಅದು ಕೂಡ ಕಡುವಿಣ್ಣಿತ್ತೆನಿಸಿ ಅದು ಕೂಡ ಅತಿ ಭಾರ ವಿಣ್ಣಿತ್ತು ಅಂದರೆ ಭಾರವೂ ಆಯಿತು ಎನ್ನುವ ಹಾಗೆ ನಡೆದು ಓರಡಿಯಂ ಅಣಂ ನಡೆಯಲು ಮಾರದೆ ನಡೆದು ನಡೆಯುವುದಕ್ಕೆ ಒಂದು ಅಡಿಯೂ ಕೂಡ, ಓರಡಿ ಅಂದರೆ ಒಂದು ಅಡಿ, ಅಣಂ ನಡೆಯಲು ಮಾರದೆ ಒಂದು ಅಡಿ ಕೂಡ ಅವಳಿಗೆ ಇಡುವುದಕ್ಕೆ ಸಾಧ್ಯ ಆಗದೆ ಕೆಮ್ಮನೆ ಬಿಡದೆ ಆರೈವೂ ಅನಿತು. ಅಂದರೆ ಒಂದು ಅಡಿ ಹೆಜ್ಜೆಯನ್ನು ಇಡುವುದಕ್ಕೂ ಕೂಡ ಆಗದೆ ಮರಳಿ ನೋಡುವ ಹಾಗೆ ಬಿಡದೆ ಆರೈವ ಅನಿತು ಹಾಗೆ ಬೆಳೆದುದು ಗರ್ಭಂ. ಅಂದರೆ ಗರ್ಭದಲ್ಲಿ ಬೆಳೆಯುತ್ತಿರುವಂಥ ಮಗುವಿನ ಭಾರ ಎಷ್ಟು ಇತ್ತು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ. ಒಂದೆಡೆ ಸರವೂ ಕೂಡ ಆಕೆಗೆ ಭಾರ ಎಂದು ಆಗ್ತಿತ್ತು. ಒಂದು ಅಡಿ ಇಡುವುದಕ್ಕೂ ಕೂಡ ಸಾಧ್ಯ ಆಗದೆ ಮರಳಿ ನೋಡುವ ಹಾಗೆ ಆಗ್ತಿತ್ತು. ಈ ರೀತಿಯಲ್ಲಿ ಅವಳ ಗರ್ಭ ಬೆಳೆಯುತ್ತಿತ್ತು.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕಾ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಹಾ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7251 76279. ಸಂಖ್ಯೆ ಮತ್ತೊಮ್ಮೆ 7251 76279.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಸೂರ್ಯ ಕೆಲವರಿಗೆ ಬಿಸಿಲು ಅನ್ನಿಸ್ತಾನೆ, ಇನ್ ಕೆಲವರಿಗೆ ಬೆಳಕು ಅನ್ನಿಸ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನ್ನಿಸ್ಬೋದು, ಇನ್ ಕೆಲವರಿಗೆ ಕೆಟ್ಟವರು ಅಂತಾನು ಅನ್ನಿಸ್ಬೋದು. ಅದಕ್ಕೆ ಯಾವತ್ತೂ ನಮ್ಮ ಯೋಚನೆಯಂತೆ ಬದುಕಬೇಕು, ಜನರ ಯೋಚನೆ ಅಂತಲ್ಲ. ಅವ್ರು ಹಾಗೆ ಅನ್ಕೊಳ್ತಾರೆ, ಇವ್ರು ಹೀಗೆ ಅನ್ಕೊಳ್ತಾರೆ ಅಂತ ನೀವು ಅವ್ರಿವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವು ಇಷ್ಟಪಟ್ಟಂತೆ ಬದುಕೋದು ಯಾವಾಗ ಅಲ್ವಾ? ನಿಮಗೋಸ್ಕರನೂ ಕೂಡ ನೀವು ಜೀವಿಸಿ. ಆಲ್ ಈಸ್ ವೆಲ್.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
6: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
3: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
6: ಏನು ಏನ್ ವಿಷಯ ಅಮ್ಮ?
3: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ನಮ್ಮ ಕೈಯಲ್ಲಿರುವಂತ ಎಲ್ಲಾ ಬೆರಳುಗಳು ಒಂದೇ ರೀತಿಯ ಅಳತೆಯನ್ನ ಹೊಂದಿಲ್ಲ, ಆದ್ರೆ ಅವು ಬಗ್ಗಿ ನಿಂತ್ರೆ ಎಲ್ಲವೂ ಕೂಡ ಒಂದೇ ಸಮನಾಗಿರುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ನಾವು ಬಾಗುವುದಾದ್ರೆ, ಎಲ್ಲಾ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದಾದ್ರೆ ಬದುಕು ಕೂಡ ತುಂಬಾ ಸರಳ. ನಂಗೆ ಅದೇ ಬೇಕು, ಇದೇ ಬೇಕು, ಅಂತ ಜೀವನನೇ ಬೇಕು, ಇಂಥ ಜೀವನನೇ ಬೇಕು ಅಂದಾಗ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀವಿ ಅನ್ನುವಾಗ ಬದುಕು ತುಂಬಾ ಸರಳ ಆಗುತ್ತೆ. ಆಲ್ ಇಸ್ ವೆಲ್.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಏದೋ ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ಸಿನಿ ಕಹಾನಿ ಕಾರ್ಯಕ್ರಮ ಅಂದ ಮೇಲೆ ಸಿನಿಮಾಗಳ ಬಗ್ಗೆ ಮಾತಾಡುವಂಥದ್ದು ಇದ್ದಿದ್ದೆ. ಹಾಗಿದ್ರೆ ಇವತ್ತು ಕೂಡ ಸಿನಿಮಾದ ಬಗ್ಗೆ ಮಾತಾಡೋಣ, ಸಿನಿಮಾ ತಾರೆಯರ ಬಗ್ಗೆ ಕೂಡ ಮಾತಾಡೋಣ. ಇನ್ನು ಇವತ್ತು ಡಬಲ್ ಧಮಾಕ ಸಿನಿ ಕಹಾನಿಯಲ್ಲಿ. ಯಾಕೆ ಗೊತ್ತಾ? ಇವತ್ತು ನಮ್ಮ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಅವರು ತಮ್ಮ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರು ಜನ್ಮದಿನ, ಹಾಗೆ ವಿಶೇಷವಾಗಿ ನಾಳೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಜನ್ಮದಿನ. ಅದಕ್ಕಾಗಿ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಅಂಬಿ ಹಾಗೂ ರವಿ ಇವರಿಬ್ಬರ ಸಂಗಮದ ಒಂದು ಕಾರ್ಯಕ್ರಮ. ಏನಪ್ಪಾ ಅಂದ್ರೆ ಇವರಿಬ್ರು ಅಭಿನಯಿಸಿರುವಂತಹ ಸಿನಿಮಾಗಳ ಬಗ್ಗೆ ನೀವು ಮಾತನಾಡಬಹುದು. ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಯಾಕೆ ಇಷ್ಟ ಆಗುತ್ತೆ, ಹಾಗೆ ಈ ಕಲಾವಿದರಲ್ಲಿ ನಿಮಗೆ ಹೆಚ್ಚು ಇಷ್ಟ ಆಗುವಂತಹ ಗುಣಗಳು ಏನು, ಅಂದ್ರೆ ವಿಶೇಷವಾಗಿ ಅವರ ಆಕ್ಟಿಂಗ್, ಫೈಟಿಂಗ್ ಅಥವಾ ಡ್ಯಾನ್ಸ್ ಏನು, ಇದ್ರ ಬಗ್ಗೆ ಕೂಡ ನೀವು ಮಾತನಾಡಬಹುದು. ಹಾಗೆ ಆಗಾಗ ನಾನು ಅವರು ಅಭಿನಯಿಸಿರುವಂತಹ ಸಿನಿಮಾಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಯನ್ನ ಕೂಡ ಕೇಳ್ತಾ ಇರ್ತೀನಿ, ನೀವು ಅದಕ್ಕೆ ಉತ್ತರವನ್ನು ಕೂಡ ನೀಡಬಹುದು. ಹಾಗಿದ್ರೆ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686609729 ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಿ, ಹಾಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ. ಇನ್ನು ವಿಶೇಷವಾಗಿ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಸರಿನಾ? ಹಾಗೆದ್ಮೇಲೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕಾಲ್ ಮಾಡ್ತಿದ್ದಾರೆ, ಹಾಗೆ ಯಾರ ಬಗ್ಗೆ ಏನು ಮಾತಾಡ್ತಾರೆ ಎಲ್ಲವನ್ನು ಕೇಳೋಕ್ಕೂ ಮೊದಲು ನಮ್ಮ ಅಂಬರೀಷ್ ಸರ್ಗೋಸ್ಕರ ಅವರು ಅಭಿನಯಿಸಿರುವಂಥ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅಂತ ಕೂಡ ಹೇಳ್ಬೋದು. ಆ ಒಂದು ಗೀತೆಯನ್ನು ಈಗ ನಿಮಗಾಗಿ ಪ್ರಸಾರ ಮಾಡೋಣ ಅಂತ. ಅಂಬರೀಷ್ ಅವರು ಅಭಿನಯಿಸಿರೋ ಸಾಕಷ್ಟು ಒಳ್ಳೆ ಗೀತೆ ಇದೆ, ಅದರಲ್ಲಿ ಯಾವ ಸಾಂಗ್ ಅರ್ಪಿತಾ ಅಂತ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಅದರಲ್ಲಿ ಒಂದು ಸೂಪರ್ ಸಾಂಗನ್ನೇ ನಿಮಗಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಈ ಸಾಂಗ್ನ ಕೇಳುವಾಗ ಅರೆ ಎಷ್ಟು ಸೂಪರ್ ಆಗಿರೋ ಸಾಂಗ್ ಅಲ್ವಾ. ಇದ್ರಲ್ಲಿ ಅಂಬರೀ ಸರ್ ನೋಡೋಕ್ಕೂ ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಅದಕ್ಕಾಗಿ ಈ ಒಂದು ಗೀತೆಯನ್ನ ಆಯ್ಕೆ ಮಾಡಿಕೊಂಡೆ. ಹಾಗಿದ್ರೆ ಯಾವ ಸಿನಿಮಾ ಗೊತ್ತಾಯ್ತಾ? ಓಕೆ, ಸೊ ನಿಮಗಾಗಿ ಸಾಂಗ್ ಬರ್ತಾ ಇದೆ. ಯಾವ ಸಾಂಗ್ ಅಂತ ಕೇಳಿಸ್ಕೊಳ್ಳಿ, ಸಾಂಗ್ ಗೊತ್ತಾಗತ್ತೆ. ಎಸ್, ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.7 ಸಮುದಾಯ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊ ಬಂದ್ರಿ ಅಲ್ವಾ? ಹೌದು, ಒಲವಿನ ಉಡುಗೊರೆ ಕೊಡಲೇನು. ಈ ಒಂದು ಗೀತೆಯನ್ನ ಸೊಗಸಾಗಿ ಹಾಡಿರೋರು ಜಯಚಂದ್ರನ್ ಅವರು, ಹಾಗೆಯೇ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇರುವಂತಹ ಈ ಒಂದು ಹಾಡಿಗೆ ಎಂ ರಂಗರಾವ್ ಅವರು ಸಂಗೀತವನ್ನ ನೀಡಿದ್ರು. ಇನ್ನು ಅಂಬರೀಶ್ ಅವರು, ಮಂಜುಳಾ ಶರ್ಮಾ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಹಾಗೆ ಈ ಸಿನಿಮಾ ಹಿಟ್ ಕೂಡ ಆಯಿತು. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಡಿ ರಾಜೇಂದ್ರ ಬಾಬು ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದೆ. ಖಂಡಿತವಾಗ್ಲೂ ಅಂಬರೀಷ್ ಅವ್ರ ಅಂತ ಹೇಳಿದ ತಕ್ಷಣ ಆ ರಗಡ್ ಲುಕ್, ಅವರ ಮಾತು, ಮಾತಲ್ಲಿ ಸ್ವಲ್ಪ ಹೊರಟಿದ್ರು, ಮನಸ್ಸು ಸಿಕ್ಕಾಪಟ್ಟೆ ಸ್ವೀಟು. ಯಾಕಂದ್ರೆ ಮೂಲತಃ ಮಂಡ್ಯದವರು, ಮಂಡ್ಯದವರ ಮನಸ್ಸು ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಹಾಗಾಗಿ ಅಂಬರೀಷ್ ಅವರು ಕೂಡ ಅಷ್ಟೇ, ಅವರು ಸುತ್ತಮುತ್ತಲಿರುವಂತಹ ಕಲಾವಿದರೊಡನೆ ಇರ್ಬೋದು, ಅಥವಾ ಈಗ ಟೆಕ್ನಿಷಿಯನ್ ಅಂತಾನೋ ಅವ್ರ ಜೊತೆನೋ, ಅಥವಾ ಅವರ ಪ್ರೀತಿ ಪಾತ್ರ, ಎಲ್ಲರೊಟ್ಟಿಗೂ ಕೂಡ ತುಂಬಾನೇ ಖುಷಿಯಾಗಿದ್ರು. ಅಂಬರೀಷ್ ಅವ್ರ ಅಂದ ತಕ್ಷಣ ಎಲ್ರಿಗೂ ಒಂದ್ ರೀತಿ ಪ್ರೀತಿ. ಹೀಗೆ ನಮ್ಮ ಅಂಬರೀಷ್ ಅವ್ರ ಬಗ್ಗೆ ನೀವು ಮಾತನಾಡ್ಬೋದು, ಅವರು ಅಭಿನಯಿಸಿರುವಂತಹ ಸಿನಿಮಾಗಳ ಬಗ್ಗೆ ಕೂಡ ಮಾತನಾಡ್ಬೋದು. ನಾನಂತೂ ನೀವು ಏನೇನು ಮಾತಾಡ್ತೀರಾ ಅಂತ ಕೇಳೋದಕ್ಕಾಗಿ ವೈಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು. ಈಗ ಅಂಬರೀಷ್ ಅವ್ರಂದ್ರೆ ಎಲ್ರಿಗೂ ರೆಬಲ್ ಸ್ಟಾರ್ ಅಂತಾನೆ ಚಿರಪರಿಚಿತ ಆಯ್ತಾ. ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಜನಪ್ರಿಯ ನಟ ಕೂಡ ಹೌದು, ಹಾಗೆ ಕನ್ನಡದ ದಿಗ್ಗಜರಲ್ಲಿ ಇವರು ಕೂಡ ಒಬ್ರು ಅಂತಾನೆ ಹೇಳ್ಬೋದು. ಅಂತ ಅನ್ನೋ ಒಂದು ಕನ್ನಡ ಚಿತ್ರರಂಗ ನಮ್ಮ ಸಿನಿಮಾದಲ್ಲಿ, ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಒಂದು ಕ್ರಾಂತಿಯನ್ನು ಸೃಷ್ಟಿಸಿತು, ಸೂಪರ್ ಹಿಟ್ ಅಂತ ಮಾಡ್ತು. ಅದರಲ್ಲಿ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಅನ್ನೋ ಪಾತ್ರ ಎಲ್ರಿಗೂ ಕೂಡ ಚಿರಪರಿಚಿತ. ಅದಾದ್ಮೇಲೆ ಚಕ್ರವ್ಯೂಹ, ಮಸಣದ ಹೂವು, ಒಲವಿನ ಉಡುಗೊರೆ, ಈಗ ತಾನೇ ಆ ಗೀತೆಯನ್ನು ಕೂಡ ಕೇಳ್ಕೊ ಬಂದ್ರಿ. ಇನ್ನು ರೈತ, ಮಂಡ್ಯದ ಗಂಡು, ಗಜೇಂದ್ರ, ಹಬ್ಬ, ಎಲ್ಲ ಸಿನಿಮಾಗಳಲ್ಲಿ ಕೂಡ ಮಿಂಚಿದ್ದಾರೆ. ಹಾಗಿದ್ರೆ ಅಂಬರೀಷ್ ಅವರ ಬಗ್ಗೆ ಮಾತಾಡಲಿಕ್ಕೆ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
1: ನಾನು ಅರ್ಪಿತಾ ಮೇಡಮ್ ಎಲ್ಲೋದ್ರು ಅಂತ ಕೂತ್ಕೊಂಡೆ.
0: ಯಾಕೆ ಸರ್ ಇಲ್ಲೇ ಇದ್ದೀನಲ್ಲ.
1: ಅದೇ ಅದೇ 11:00 ಅರ್ಪಿತಾ ಮೇಡಮ್.
0: ಎಸ್ ಸರ್. ಮತ್ತೆ ಹೇಗಿದ್ದೀರಾ ಸರ್?
1: ಚೆನ್ನಾಗಿದೆ. ಇಲ್ಲಿ ಮಳೆ ಎಲ್ಲ, ಬಿಸಿಲು ಸಿಕ್ಕಾಪಟ್ಟೆ.
0: ಓಕೆ.
1: ಉಷ್ಣತೆ ಜಾಸ್ತಿ ಆಗಿದೆ. ಅದರಿಂದ ಕಾಫಿ ಆದ್ಯ ಕೇಳ್ತಾ ಇದ್ದೀವಿ.
0: ಇವತ್ತು ಸಿನಿ ಕಹಾನಿ ಸರ್.
1: ಸಿನಿ ಕಹಾನಿ ಇಲ್ಲಿ ರವಿಚಂದ್ರನ್ ಮತ್ತೆ ಅಂಬರೀಷ್ ಅವರದು.
0: ಹೌದು, ಅಂಬಿ ಹಾಗೂ ರವಿ ಅವರ ಸಮಾಗಮ ಇವತ್ತು.
1: ಇವತ್ತು ಅಂಬರೀಷ್ ಅವರು ಹುಟ್ಟಿದ ಹಬ್ಬ, ನಾಳೆ ರವಿಚಂದ್ರನ್ ಹುಟ್ಟಿದ ಹಬ್ಬ ಅಂತ ಹೇಳಿದ್ರಿ.
0: ಹೌದು,
1: ಹಾರ್ದಿಕ ಶುಭಾಶಯ ಹೇಳಲು ಬಯಸ್ತೇನೆ
0: ರವಿ ಸರ್.
1: ನಾನು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಮಾಡಿರೋ ಚಿತ್ರ ನೋಡಿಲ್ಲ, ಆದ್ರೆ ಸಪರೇಟ್ ಆಗಿ ನೋಡಿರೋದು ರವಿಚಂದ್ರದ ರಣಧೀರ.
0: ರಣಧೀರ,
1: ರಣಧೀರ ಸಿಪಾಯಿ. ಆಮೇಲೆ ಇನ್ನೊಂದು ಭಾರಿ ಅದ್ದೂರಿಯಾಗಿ ಖರ್ಚು ಮಾಡಿ ತೆಗೆದದ್ದು ಶಾಂತಿ ಕ್ರಾಂತಿ.
0: ಹೌದೌದು ಬಿಡಿ ಸರ್.
1: ತುಂಬಾ ಪಿಕ್ಚರ್ ಎಂತೂ ಅವ್ರದ್ದು ಏನು ಹೇಳಂಗಿಲ್ಲ. ಅದೇ ತರ ನಮ್ಮ ಅಂಬಿಯವ್ರದ್ದು ಅಷ್ಟೇ, ಮಂಡ್ಯದ ಗಂಡು, ದಿಗ್ಗಜರು, ಸೋಲಿಲ್ಲದ ಸರದಾರ.
0: ಸಿನಿಮಾ ತುಂಬಾ ಇಷ್ಟ ಆಗತ್ತೆ ಅಂದ್ರೆ ಯಾವ ಸಿನಿಮಾ ಇರ್ಬೋದು ಸರ್?
1: ಮಂಡ್ಯದ ಗಂಡು.
0: ಮಂಡ್ಯದ ಗಂಡು,
1: ಮಂಡ್ಯದ ಗಂಡು ಅಂತ ಬರ್ತಾರಲ್ಲ ಸರ್, ಒಂದು ಹಾಡಿದೆ ಬಾರಿ ಚೆನ್ನಾಗಿದೆ.
0: ಹೌದು,
1: ಶುಗರ್ ಫ್ಯಾಕ್ಟ್ರಿ ಎಲ್ಲ ಬಾರಿ ಚೆನ್ನಾಗಿದೆ. ಅಂಬರೀಷ್ ಇದು ವಜ್ರಮುನಿಯವ್ರ ಹತ್ರ ಬಾರಿ ಇದ್ ಮಾಡೋದು, ಅವ್ರ ಹತ್ರ ಹೋರಾಡೋದು ಬಾರಿ ಚೆನ್ನಾಗಿದೆ. ತುಂಬಾ ಒಂಥರ ಖುಷಿ ಆಯ್ತು ನಿಜವಾಗ್ ನನಗೆ. ಮಂಡ್ಯದ ಗಂಡು ನೋಡಿ ಸುಮಾರ್ ಸರಿ ಪಿಕ್ಚರ್ ನೋಡ್ದವ.
0: ಓಕೆ.
1: ಅದರ ಸಾಂಗ್ಸ್ ಮತ್ತೆ ಅವರ ನಟನೆ ಬಾರಿ ಚೆನ್ನಾಗಿದೆ. ಆಮೇಲೆ ಇವ್ರದ್ದು ನನಗೆ ಅಂದ್ರೆ ರಣಧೀರ.
0: ರಣಧೀರ ವಿಶೇಷ ಏನ್ ಗೊತ್ತಾ, ಅಂಬರೀಷ್ ಅವರು ಹಾಗೇನೆ ರವಿಚಂದ್ರನ್ ಅವರು ಒಟ್ಟಿಗೆ ಅಭಿನಯಿಸ್ತಾರೆ, ಜೊತೆಗೆ ಅನಂತ್ ನಾಗ್ ಅವರು ಕೂಡ ಇದಾರೆ. ಅದು ಬ್ರಹ್ಮ ವಿಷ್ಣು ಮಹೇಶ್ವರ.
1: ಬ್ರಹ್ಮ ವಿಷ್ಣು ಮಹೇಶ್ವರ ಕೇಳಿದೀನಿ.
0: ಹೌದು, ಆ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಮೂರು ಕೂಡ ಕಲಾವಿದರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ.
1: ಅಭಿನಯಿಸಿದ್ದಾರೆ ಒಟ್ಟಿಗೆ ಹೇಳೋದ್ರೆ ಆಲ್ರೆಡಿ ಅಲ್ಲ ಪೂರ್ತಿ ಚೆನ್ನಾಗಿದ್ದಾರೆ. ಇಬ್ಬರು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಮತ್ತೆ ಚೆನ್ನಾಗಿದೆ ಪಿಕ್ಚರ್ ಗಳೆಲ್ಲ. ತುಂಬಾ ಚೆನ್ನಾಗಿ ಇದ್ ಮಾಡಿದ್ರೆ ಅವರು. ಈಶ್ವರಿ ಸಂಸ್ಥೆ ಅವರ ಎನ್ ವೀರಸ್ವಾಮಿ ರವಿಚಂದ್ರ ತಂದೆ.
0: ಇನ್ನು ವಿಶೇಷವಾಗಿ ಅಂಬರೀಷ್ ಅವರು ಕೂಡ ಅದೇ ಪ್ರೊಡಕ್ಷನ್ ಅಲ್ಲೇನೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು.
1: ಹೌದೌದು. ಆಮೇಲೆ ಈಶ್ವರ್ ಪ್ರೊಡಕ್ಷನ್, ರಾಜ್ಕುಮಾರ್ ಅವ್ರದ್ದು, ನಾನಿನ ಮರೆಲ್ಲ ತೆಗ್ದವ್ರೆ. ಇವೆಲ್ಲ ಬಾರಿ ಹಿಟ್ ಆಗಿದೆ ಪಿಕ್ಚರ್ ಗಳು.
0: ನೀವ್ ನೋಡಿ ರಾಜಣ್ಣನ ಅಭಿಮಾನಿ ಅನ್ನೋದಕ್ಕೆ ನಾವ್ ಅಂಬರೀಷ್ ಅವರು ರವಿಚಂದ್ರನ್ ಬಗ್ಗೆ ಮಾತಾಡ್ತಿದ್ರೆ ಅಲ್ಲೂ ಸಂಧಿಯಲ್ಲಿ ರಾಜಣ್ಣ ಅವ್ರ ವಿಷಯ ತರ್ತೀರಾ.
1: ಅಣ್ಣವ್ರ ಅಭಿಮಾನಿ ಕಟ್ಟ
0: ಅಲ್ವಾ? ಗೊತ್ತಾಗ್ತಿದೆ ಸರ್, ಗೊತ್ತಾಗ್ತಿದೆ.
1: ಹೌದೌದು ನೋಡಿ ಏನ್ ಬಾರಿ ಇದ್ರಲ್ಲಿ ಕಂಡಿಡಿದ್ ಬಿಟ್ರ.
0: ಥ್ಯಾಂಕ್ ಯು ಸರ್.
1: ಧನ್ಯವಾದ.
0: ಧನ್ಯವಾದ. ಅಭಿಮಾನಿಗಳು ಅಂದ್ರೆ ಹಾಗೆ ಅಲ್ಲ, ಎಲ್ಲೇ ಹೋದ್ರು ಕೂಡ ತಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಮಾತಾಡಕ್ಕೆ ಒಂದು ಚಿಕ್ಕ ಅವಕಾಶ ಸಿಗುತ್ತಾ ಅಂತ ಕಾಯ್ತಾ ಇರ್ತಾರೆ. ಹಾಗೆ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ
2: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ,
2: ಹೇಗಿದ್ದೀರಾ ಮೇಡಮ್?
0: ನಾನ್ ಸೂಪರ್ ಆಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ ಮೇಡಮ್.
0: ನೀವು ಚೆನ್ನಾಗಿದ್ದೀರಾ? ಮಧ್ಯಾಹ್ನದ ಊಟ ಆಯ್ತಾ? ಶಾಲೆ ಪ್ರಾರಂಭ ಮಕ್ಳು ಬಂದಿದ್ರಾ? ಮಕ್ಳಿಗೆಲ್ಲ ಸೋಮವಾರದಿಂದ ಅನ್ಸುತ್ತಲ್ವಾ?
2: ಮಕ್ಳಿಗೆಲ್ಲ ಸೋಮವಾರ ಈಗ ಆನ್ ಡ್ಯೂಟಿ ಇವತ್ತೇ ಮೇಡಮ್, 29ಗೆ
0: ಇವತ್ತಿಂದನೇ ಆನ್ ಡ್ಯೂಟಿ.
2: ನಾವು ಸೋಮವಾರ ದಿವಸ ಏನಪ್ಪಾ ಫಂಕ್ಷನ್ ಇಟ್ಕೊಂಡಿವಿ ಮೇಡಮ್, ಅವರಿಗೆ ವೆಲ್ಕಮ್ ಪಾರ್ಟಿ ಇಟ್ಕೊಂಡಿವಿ, ಮತ್ತು ಪ್ರಾರಂಭೋತ್ಸವ ಮತ್ತು ಪೋಷಕರ ಮೀಟಿಂಗ್ ಕೂಡ ಇದೆ ಮೇಡಮ್.
0: ಓಕೆ ಸರ್, ನೀವು ಪ್ರೈಮರಿ ಟೀಚರಾ ಹೈಸ್ಕೂಲ್ ಟೀಚರಾ?
2: ಹೈಸ್ಕೂಲ್ ಮೇಡಮ್.
0: ಹೈಸ್ಕೂಲ್ ಟೀಚರ್.
2: ಹಾ ಮೇಡಮ್.
0: ಯಾವ ಸಬ್ಜೆಕ್ಟ್ ತಗೊಳ್ತೀರಾ ಸರ್?
2: ಇಂಗ್ಲಿಷ್ ಮೇಡಮ್.
0: ಇಂಗ್ಲಿಷ್ ಟೀಚರ್?
2: ಹಾ ಮೇಡಮ್.
0: ನಮ್ಗೆ ಸ್ವಲ್ಪ ಇಂಗ್ಲಿಷ್ ಹೇಳ್ಕೊಡಿ ಸರ್.
2: ಬನ್ನಿ ಮೇಡಮ್ ನಮ್ಮ ಸ್ಕೂಲಲ್ಲಿ.
0: ಸ್ಕೂಲಿಗೆ ಬರ್ಬೇಕಾ? ಮಂಜುನಾಥ್ ಸರ್, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಅಂಬರೀಶ್ ಅವ್ರ ಬಗ್ಗೆ ಹಾಗೆ ರವಿಚಂದ್ರನ್ ಅವ್ರ ಬಗ್ಗೆ, ಇಬ್ರು ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಇವತ್ತು ಅಂಬಿ ಅವರ ಜನ್ಮದಿನ, ನಾಳೆ ರವಿ ಸರ್ ಅವರ ಜನ್ಮದಿನ ಇದೆ. ಸೊ ಇವರಿಬ್ಬರಲ್ಲಿ ನೀವು ಹೆಚ್ಚು ನೋಡಿರುವಂತ ಸಿನಿಮಾ ಯಾರದ್ದು, ಹಾಗೆ ಯಾವ ಸಿನಿಮಾ ಇಷ್ಟ ಆಗತ್ತೆ ಸರ್?
2: ಮೇಡಮ್ ನನ್ಗೆ ರವಿಚಂದ್ರ ಅಂದ್ರೆ ಇಷ್ಟ ಮೇಡಮ್ ನನ್ಗೆ.
0: ಓಹೋ, ರವಿ ಮಾಮಾ ಅವ್ರ ಅಭಿಮಾನಿ.
2: ಹಾ ಮೇಡಮ್, ಅವರು ಅಭಿನಯಿಸಿದಂತ ಹಳ್ಳಿ ಮೇಷ್ಟ್ರು ಅಂದ್ರೆ ತುಂಬಾ ಇಷ್ಟ ಮೇಡಮ್ ನನಗೆ.
0: ಹಳ್ಳಿ ಮೇಷ್ಟ್ರು? ನೀವು ಕೂಡ ಮೇಷ್ಟ್ರು ಆಗಿರೋದಕ್ಕೆ ಹಳ್ಳಿ ಮೇಷ್ಟ್ರು ಇಷ್ಟನಾ?
2: ಹಾ ಮೇಡಮ್, 1992ರಲ್ಲಿ ರಿಲೀಸ್ ಆಯ್ತು ಮೇಡಮ್ ಆ ಫಿಲ್ಮು.
0: ಹೌದು,
2: ನಾನು ಚಿಕ್ಕ ಅನ್ಕೊಂಡು ನೋಡ್ಕೊತ ಬಂದಿದ್ದೀನಿ ಮೇಡಮ್ ಆ ಫಿಲ್ಮು, ಬಹಳ ಇಷ್ಟ ಮೇಡಮ್ ನನಗೆ. ಯಾಕಂದ್ರೆ ಯಾವುದೇ ರೀತಿಯ ಒಂದು ಡಬಲ್ ಮೀನಿಂಗ್ ಇಲ್ಲ ಮೇಡಮ್ ಚಲನಚಿತ್ರದಲ್ಲಿ.
0: ಹೌದು ಸರ್,
2: ಒಳ್ಳೆ ರೀತಿಯ ಫಿಲ್ಮ್ ಅದ, ಸಮಾಜಕ್ಕೆ ಒಂದು ಸಂದೇಶ ಐತಿ ಮೇಡಮ್ ಅದು.
0: ನಿಜ ನಿಜ ಸರ್, ಹಾಡುಗಳು ಎಲ್ಲ ಒಂದ್ರಕ್ಕಿಂತ ಒಂದು ಚೆನ್ನಾಗಿದೆ ಅಲ್ವಾ ಸರ್?
2: ಹಾ ಮೇಡಮ್, ಇನ್ನೊಂದು ಫಿಲ್ಮ್ ಅಂದ್ರೆ ಕನಸುಗಾರ ಮೇಡಮ್.
0: ಕನಸುಗಾರ?
2: ಹಾ, ಕೆಲವೊಂದು ಫೀಚರ್ ನಲ್ಲಿ ರವಿಚಂದ್ರ ತಕ್ಷಣ ಏನಪ್ಪಾ ಅಂದ್ರೆ ಅವರು ಕ್ರೇಜಿ ಸ್ಟಾರ್ ಮೇಡಮ್. ಅವರು ಅವ್ರ ಫಿಲ್ಮ್ ನಲ್ಲಿ ಏನಪ್ಪಾ ಸಾಕಷ್ಟು ಏನಪ್ಪಾ ರೊಮ್ಯಾನ್ಸ್ ಇರುತ್ತೆ ಮೇಡಮ್ ಅವ್ರಿಗೆ.
0: ಹೌದೌದು ಸರ್, ಅಂದ್ರೆ ಒಂದು ಕನ್ನಡ ಸಿನಿಮಾವನ್ನ ಒಂದು ಲೆವೆಲ್ ಗೆ ತಗೊಂಡ್ ಹೋದ್ರು ಸರ್, ತುಂಬಾ ರಿಚ್ ಆಗಿ ತೋರಿಸಿದ್ರು ನಮ್ಮ ಕನ್ನಡ ಸಿನಿಮಾಗಳನ್ನ.
2: ಹಾ ಮೇಡಮ್, ಆ ಫಿಲಮ್ ನನಗೆ ಯಾಕೆ ಇಷ್ಟ ಅಂದ್ರೆ ಮೇಡಮ್, ಕೆಲವೊಂದು ಸಿನಿಮಾಗಳು ಅವ್ರು ನಡೆಸಿದ ಸಿನಿಮಾಗಳಲ್ಲಿ ಹೆಣ್ಣನ್ನ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ರೀತಿಯಿಂದ ತೋರಿಸಿದ್ರೆ ಮೇಡಮ್, ಮತ್ತು ಸೌಂದರ್ಯವನ್ನು ಹೊಗಳಿದ್ದಾರೆ. ಆದ್ರೆ ಆ ಫಿಲಮ್ ನಲ್ಲಿ ಏನಪ್ಪಾ ಅಂದ್ರೆ ಅವರು ಇವರು ಪ್ರೇಮದ ಜೊತೆಯನ್ನು ನಡೆಸಿದಂತ ಅವ್ರು ಯಾವುದೇ ರೀತಿಯ ಮೈಯನ್ನು ಮುಟ್ಟದೆ ಆಕ್ಟಿಂಗ್ ಮಾಡಿದ್ದಾರೆ ಮೇಡಮ್ ಅವರಲ್ಲಿ.
0: ಹೌದೌದು ಸರ್, ಫಿಲಮ್ ಮತ್ತೊಂದು ಪಾಸಿಟಿವ್ ಏನಂದ್ರೆ ಮ್ಯೂಸಿಕ್ ಮೇಡಮ್, ಅವ್ರ ಎಲ್ಲಾ ಸಿನಿಮಾದ ಹಾಡುಗಳು ಅಷ್ಟು ಅದ್ಭುತವಾಗಿದೆ ಅಲ್ವಾ?
2: ಹೌದು ಮೇಡಮ್,
0: ಹಂಸಲೇಖರ್ ಒಡನೆ ಸೇರ್ಕೊಂಡು ಮಾಡಿದಂತ ಸಿನಿಮಾಗಳೆಲ್ಲವೂ ಕೂಡ ಮ್ಯೂಸಿಕಲ್ ಹಿಟ್ ಅಂತಾನೆ ಹೇಳ್ಬೋದು.
2: ಹಾ ಮೇಡಮ್, ಈ ಕೆಲವೊಂದು ಈಗಲಾದ್ರೂ ಕೂಡ ಏನಪ್ಪಾ ಅಂದ್ರೆ ನಾವು ಫಿಲ್ಮ್ ನೋಡ್ತಾ ಇದ್ರೆ ಅವ್ರ ಸಾಂಗ್ ಅಂದ್ರೆ ಬಹಳ ಇಷ್ಟ ಮೇಡಮ್ ನಮ್ಗೆ. ಅದೇ ರೀತಿ ಈಗ ಅಂಬರೀಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮಂಡ್ಯದ ಗಂಡು ಮೇಡಮ್ ಅವರು.
0: ಓಕೆ,
2: ಮುತ್ಸದ್ದಿ ಹೌದು, ರಾಜಕಾರಣಿ ಹೌದು, ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಆಗಿದ್ರು ಕೂಡ ಅವರು.
0: ಹೌದು,
2: ಕಲೆಗೆ ಪ್ರಾರಂಭದಲ್ಲಿ ಅವ್ರು ಏನಪ್ಪಾ ಖಳನಾಯಕರಾಗಿ ಚಲನಚಿತ್ರವನ್ನು ಪ್ರವೇಶ ಮಾಡಿದ್ರು ಮೇಡಮ್ ಅವರು.
0: ಸರ್, ಹಂಗಾದ್ರೆ ನಿಮಗೊಂದು ಪ್ರಶ್ನೆ ಇದೆ ಈಗ. ಅಂಬರೀಶ್ ಅವರು ನಾಗರ ಹಾವು ಸಿನಿಮಾದಲ್ಲಿ ಅಭಿನಯಿಸಿದಾರಲ್ವಾ, ಆ ಸಿನಿಮಾದಲ್ಲಿ ಅವರ ಪಾತ್ರದ ಹೆಸರೇನು?
2: ಫಸ್ಟ್ನೇ
0: ಅಕ್ಷರ ಹೇಳಕ್ಕಾಗಲ್ಲ, ಫಸ್ಟ್ನೇ ಅಕ್ಷರ ಹೇಳ್ಬಿಟ್ರೆ ಎಲ್ಲ ಹೇಳ್ಬಿಡ್ತೀರಾ.
2: ಅದೇನೋ ಇದೆ ಮೇಡಮ್, ಹೇ ಬುಲ್ಬುಲ್ ಮಾತಾಡಕ್ಕೆ ಇಲ್ವಾ ಅಂತ ಡೈಲಾಗ್ ಬರುತ್ತೆ ಮೇಡಮ್ ಅದರಲ್ಲಿ. ಹಲೋ ಮೇಡಮ್,
0: ಜಾ ಜಾ ಅಕ್ಷರ
2: ಜಾನಿ ಮೇಡಮ್?
0: ಅಲ್ಲ ಸರ್,
2: ಜಾನಿ.
0: ಸೊ ನೆಕ್ಸ್ಟ್ ಕಾಲರ್ ಗೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತಾರ ಇಲ್ವಾ ಕೇಳೋಣ ಆಯ್ತಾ?
2: ಓಕೆ ಮೇಡಮ್,
0: ಥ್ಯಾಂಕ್ ಯು ಮೇಷ್ಟ್ರೇ ಕರೆ ಮಾಡಿ ಮಾತನಾಡಿದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
0: ಎಸ್, ಮಂಜುನಾಥ್ ಸರ್ ಕರೆ ಮಾಡಿದ್ರು, ಹಾಗೆ ಅವರಿಗೆ ರವಿಚಂದ್ರನ್ ಸರ್ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
3: ಮೇಡಮ್, ನಮಸ್ತೆ.
0: ಹಲೋ, ನಮಸ್ತೆ ಸರ್.
3: ಹಾ ಮೇಡಮ್,
0: ಹೇಗಿದ್ದೀರಾ ಸರ್?
3: ಆರಾಮಿದ್ದೀನಿ
0: ಮೇಡಮ್. ಆರಾಮಿದ್ದೀರಾ? ಸೊ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಸರ್ ಕರೆ ಮಾಡಿದ್ರೆ ಸಿನಿಮಾಗೊಂದು ಕಳೆ ಅಂತ ಅಲ್ಲ, ಅಪ್ಪಟ ಸಿನಿಮಾ ಅಭಿಮಾನಿಗಳಲ್ಲ ಸರ್ ನೀವು?
3: ನಿಜ ಮೇಡಮ್, ನಾನು ಶುಕ್ರವಾರ ಕಾಯ್ತಾರ್ತೀನಿ.
0: ಹಾ ಹಾ ಹಾ, ಓಕೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಹಾಗಿದ್ರೆ?
3: ಗೊತ್ತಾಯ್ತು ಮೇಡಮ್, ಅಂಬರೀಶ್ ಅವರು ಮತ್ತೆ ರವಿಚಂದ್ರನ್ ಅವರು ಒಂದಿವಸ ಹೆಚ್ಚು ಕಡಿಮೆ ಮೇಡಮ್, 29-30 ಅವ್ರದ್ದು ಜನ್ಮದಿನ ಬರುತ್ತೆ.
0: ಹೌದೌದು,
3: ಹಾಗಾಗಿ ಹಿಂದೆ ಎಲ್ಲ ಪೇಪರ್ 29-30 ಬರಪೂರ ಇವರಿಬ್ರದೇ ಇರೋದು ಮೇಡಮ್ ಸಿನಿಮಾ.
0: ಸಾಕು ಇವರಿಬ್ರದೇ ಇರೋದು ಸರ್.
3: ನಿಜ, ಅವರ ಹೊಸ ಸಿನಿಮಾಗಳ ಜಾಹೀರಾತು ಅದೆಲ್ಲ ತುಂಬ
0: ಇರೋದು ಖಂಡಿತ.
3: ನಿಜ ನಿಜ ಮೇಡಮ್,
0: ಅವರು ಅಭಿಮಾನಿಗಳು ಶುಭ ಕೋರ್ತಿದ್ದಾರೆ ಇವರು ಅಂತ ಹೇಳಿ ಬರೀ ಅದೇ ಇರೋದು.
3: ಹೌದು,
0: ಪೇಪರ್ ತುಂಬಾ.
3: ಹೌದು, ನನಗೂ ಅಂಬರೀಶ್ ಅವರು ಫೇವರೇಟ್ ನಟ ಮೇಡಮ್.
0: ಸೂಪರ್ ರೆಬಲ್ ಸ್ಟಾರ್.
3: ಅಭಿಮಾನಿ ಚಿತ್ರಗಳನ್ನ ನಾನು ಅವಾಗ 80s ಅಲ್ಲಂತೂ ಭರಪೂರ ಅವ್ರದ್ದು ಮೇಡಮ್, ಅವರು ಮಿನಿಮಮ್ ಗ್ಯಾರಂಟಿ ನಟ ಅಂತ ಫೇಮಸ್ ಆಗ್ಬಿಟ್ಟಿದ್ರು. ಆ ನಿರ್ಮಾಪಕರಿಗೆ ಏನು ತೀರಾ ಅತಿ ಹೆಚ್ಚು ಲಾಭ ಮಾಡಿದ್ರು, ನಷ್ಟ ಅಂತೂ ಮಾಡ್ತಿರಲಿಲ್ಲ ಅಂತೆ. ಹಾಗಾಗಿ 1 ವರ್ಷದಲ್ಲಿ 12-13 ಸಿನಿಮಾ ಬಂದಿದ್ರು ಮೇಡಮ್ ಅವನು. ಸರಿ, ಅವರು
0: ಸೂಪರ್
3: ಅವ್ರು ತುಂಬಾ. ಆಮೇಲೆ ಅವ್ರು ಏನು ಸಾಫ್ಟ್ವೇರ್ ಅವ್ರಿಗೆ ಜರುಗಿದ್ರಲ್ಲ, ಈ ಯಾವ್ದು ಹೃದಯ ಹಾಡಿತ ಇರ್ಬೋದು, ಮಣ್ಣಿನ ದೋಣಿ, ಒಲವಿನ ಹುಡುಗರೆ, ಆ ಸಿನಿಮಾಗಳು ತುಂಬಾ ಇಷ್ಟ ಆಗ್ತಾ ಇತ್ತು ಮೇಡಮ್.
0: ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್, ಎಲ್ಲಾ ಕುಟುಂಬದ ವರ್ಗದವರು ಕುತ್ಕೊಂಡು ನೋಡುವಂತ ಒಂದು ಸಿನಿಮಾ ಆ ತರದೆಲ್ಲ.
3: ನಿಜ ನಿಜ ಮೇಡಮ್, ಹಂಗಾಗಿ ಅವ್ರಿಗೆ ಬೇಕಾದಷ್ಟು ಅವಕಾಶಗಳು ಬಂದಿತ್ತಂತೆ ಮೇಡಮ್. ಸಾಫ್ಟ್ ಕ್ಯಾರೆಕ್ಟರ್ ಅವೆಲ್ಲ ವಿಷ್ಣು ಕೊಡ್ರಪ್ಪ ನನ್ಗೆ, ಅವೆಲ್ಲ ನನ್ನ ಯಾರು ನೋಡಲ್ಲ ಅಂತ ಕ್ಯಾರೆಕ್ಟರ್ ಅಂತ ಇವರೇ ಬಿಟ್ಕೊಟ್ಬಿಡಿದ್ರಂತೆ.
0: ಹೌದು,
3: ಆಮೇಲೆ ಈ ಆತರ ಮಾಡ್ಬೇಕು ನಾನು ಕ್ಲಾಸ್ ಚಿತ್ರಗಳನ್ನ ಅಂತಂದು ಅವರೇ ಅಪೇಕ್ಷೆ ಪಟ್ಟು ಕೊನೆಗೆಲ್ಲ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿದ್ರು.
0: ವಿಶೇಷವಾಗಿ ಏನ್ ಗೊತ್ತಾ ಸರ್, ಬಂಧನ ಸಿನಿಮಾ ಮೊದಲು ಅಂಬರೀಷ್ ಅವ್ರಿಗೆನೆ ಹೋಗಿದ್ದು.
3: ಖಂಡಿತ ಮೇಡಮ್, ನಿಜ ನಿಜ.
0: ಆದ್ರೆ ಅವ್ರು ಇಲ್ಲ ಎಲ್ಲ ಇದು ವಿಷ್ಣುಗೆ ಸರಿ, ಅವ್ರಿಗೆ ಕೈಲಿ ಮಾಡಿಸಿ ಒಂದು ಸಿನಿಮಾ ಅಂತ ಹೇಳಿ.
3: ಅದನ್ನ ಬಾಬು ಅವರು ಒಂದ್ ಸಂದರ್ಶನದಲ್ಲಿ ಹೇಳಿದಾರೆ ಮೇಡಮ್, ಅವರು ಅಂಬರೀಷ್ ಅನ್ನ ತಗೋಬೇಕು ಅಂದಾಗ ಏ ಹೋಗಲ್ವ ಬಾಬು, ನಾನು ಎಲ್ಲಿ ನೋಡ್ತಾರೆ ವಿಷ್ಣು ಹಾಕೊಂಡು ಮಾಡು ನೀನು ಅಂತ ಹೇಳಿದ್ರಂತೆ ಮೇಡಮ್.
0: ಹೌದೌದು ಸರ್. ಸೊ ಅವರ ಸ್ನೇಹ ಕೂಡ ಆ ರೀತಿ ಇತ್ತು, ಅಂಬರೀಷ್ ಅವರು ಹಾಗೆ ವಿಷ್ಣುವರ್ಧನ್ ಅವರ ಸ್ನೇಹ. ಇನ್ನು ಅಂಬರೀಷ್ ಸರ್ ಕೂಡ ಅವರಿಗೆ ಯಾವ್ದು ಸೂಕ್ತವಾಗಿ ಪಾತ್ರಗಳು ಮೆಚ್ಚುಗೆ ಆಗುತ್ತೋ ಅಂತ ಒಂದ್ ಪಾತ್ರವನ್ನ ಮಾತ್ರ ಮಾಡ್ತೀವಿ ಸರ್ ಅವ್ರಿಗೆ.
3: ಒಂದು ಮಾತು ಮೇಡಮ್ ಏನು ಅಂದ್ರೆ, ಅವರು ಕುಚಿತ ಗೆಳೆಯರು ವಿಷ್ಣು ನೋಡಿ ಅವರು ಬಂದ್ಬಿಡ್ತಾರೆ ಇವತ್ತು ಅಂಬಿ ಜೊತೆ ಮಾತಿಗೆ. ಅಂದ್ರೆ ಮೇಡಮ್ ವಿಷ್ಣು ಅವರು ಡಿಸಿಪ್ಲಿನ್ ನಟ.
0: ಹೌದು ಸರ್,
3: ಅವರು ಟೈಮಿಂಗ್ ಸರಿಯಾಗಿ ಚಿತ್ರೀಕರಣಕ್ಕೆ ಹೋಗೋದು ಮತ್ತೆ ನಿರ್ಮಾಪಕರು ಹೇಗೆ ಹೇಳ್ತಿದ್ರು ಅದನ್ನೆಲ್ಲ ಗ್ರಹಿಸಿ ಮಾಡ್ತಾ ಇದ್ರು. ಅಂಬರೀಷ್ ವಿರುದ್ಧ ಮೇಡಮ್ ಇವರು.

0: ಆಮೇಲೆ ಮೃಗಾಲಯ ಇರ್ಬೋದು ಇವೆಲ್ಲ ತುಂಬಾ ಇಷ್ಟ ಆಗುತ್ತೆ
1: ಮೇಡಮ್. ಅಭಿಮಾನಿ ಆದ್ರಿಂದ ನಾನು ಕೇಳೋ ಪ್ರಶ್ನೆಗೆ ಬಹುಶಃ ನಿಮ್ಗೆ ಉತ್ತರ ಗೊತ್ತಿರ್ಬೋದೇನೋ, ನಾಗರಹಾವು ಸಿನಿಮಾದಲ್ಲಿ ಅಂಬರೀಶ್ ಅವರ ಪಾತ್ರದ ಹೆಸರೇನು ಸರ್?
0: ಜಲೀಲ.
1: ಇದು ಅಭಿಮಾನ ಅಂದ್ರೆ
0: ಡೈಲಾಗ್
1: ಫೇಮಸ್ ಅಲ್ಲ ಸರ್?
0: ಹೌದು. ಆಮೇಲೆ ಮೇಡಮ್ ಇನ್ನೊಂದು, ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅನ್ನೋದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅದ್ ಯಾವ್ದು ಎರಡೆರಡು ತುಂಬಾ ಫೇಮಸ್ ಡೈಲಾಗ್ ಅಂತೆ, ಅರೆ ಓ ಸಾಂಬಾ ಅಂತ ಅದೊಂದು, ಇದು ಎರಡು ತುಂಬಾ ಫೇಮಸ್ ಆಗಿದ್ದಂತೆ ಮೇಡಮ್.
1: ನಿಜ ನಿಜ ಸರ್, ಧನ್ಯವಾದ ಸರ್, ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
1: ಎಸ್, ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಅವರು ಕೂಡ ಅಂಬರೀಶ್ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳ್ತಿದ್ರು, ನಾನು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೂಡ ನೀಡಿದ್ರು. ಹಾಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ಕೂಡ ರಿಪ್ಲೈ ಮಾಡಿದರೆ ಜಲೀಲ ಅಂತ ಸರಿಯಾದ ಉತ್ತರ. ಶಾಂತಾ ಮೇಡಮ್ ಕೂಡ ಸರಿಯಾದ ಉತ್ತರ ನೀಡಿದರೆ ಜಲೀಲ ಅಂತ. ಹೌದು, ನಾಗರಹಾವು ಸಿನಿಮಾದಲ್ಲಿ ಅಂಬರೀಶ್ ಅವರ ಪಾತ್ರದ ಹೆಸರು ಜಲೀಲ. ಹಾಗಿದ್ರೆ ಸಿನಿ ಕಹಾನಿ ಕಾರ್ಯಕ್ರಮ ಮುಂದುವರ್ಸಿನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
3: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
4: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂಬರೀಷ್ ಅವರ ಬಗ್ಗೆ ಹಾಗೆ ರವಿಚಂದ್ರನ್ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ಹೌದು, ಅಂಬರೀಷ್ ಅವರ ಜನ್ಮದಿನ ಇವತ್ತು, ಹಾಗೆ ನಾಳೆ ರವಿಚಂದ್ರನ್ ಅವರ ಜನ್ಮದಿನ ಇದೆ. ನಿಮಗೆ ಈ ಇಬ್ಬರು ಕಲಾವಿದರಲ್ಲಿ ನೀವು ತುಂಬ ಇಷ್ಟಪಡುವಂಥ ಸಿನಿಮಾ ಯಾವುದು, ಯಾಕೆ ಅವರ ಸಿನಿಮಾ ಇಷ್ಟ ಆಗುತ್ತೆ ಅಂತ ಕೂಡ ನೀವು ಮಾತನಾಡ್ಬೋದು. ಹಾಗೆ ಇಬ್ಬರು ಕೂಡ ಒಬ್ರಿಗಿಂತ ಒಬ್ರು ಒಳ್ಳೆ ಕಲಾವಿದರಂತಾನೆ ಹೇಳ್ಬೋದು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಮಾತನಾಡಬೇಕಾದ್ರೆ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಿ. ಇನ್ನು ಅಂಬರೀಷ್ ಅವರು ಸಾಕಷ್ಟು ಮೇರು ನಟರೊಂದಿಗೆ ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕೂಡ ಒಡ ಹುಟ್ಟಿದವರು ಅನ್ನೋ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಆ ಸಿನಿಮಾ ನೋಡಿದ ತುಂಬ ಜನ ಸಹೋದರರು ಏನಪ್ಪ ಅಂದರೆ ಅಣ್ಣ ತಮ್ಮ ಇದ್ರೆ ಹೀಗಿರಬೇಕು ಅಂತ ಹೇಳಿ ಜೊತೆಯಾಗಿರ್ತಾರೆ. ಅಷ್ಟು ಚೆನ್ನಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಹಾಗೇನು ವಿಷ್ಣು ಸರ್ ಜೊತೆ ಅಂತೂ ತುಂಬ ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. ಇವರಿಬ್ಬರು ನಮ್ಮ ಕನ್ನಡ ಚಿತ್ರರಂಗದ ಕುಚುಕುಗಳಂತಾನೆ ಫೇಮಸ್ ಆಗಿದ್ದಾರೆ. ಆಮೇಲೆ ನಮ್ಮ ಅಂಬರೀಷ್ ಅವರು ಶಂಕರ್ ನಾಗ್ ಅವ್ರ ಜೊತೆ ಆಗಿರ್ಬೋದು, ಇನ್ನು ಸಾಕಷ್ಟು ಕಲಾವಿದರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಅತಿಥಿ ಪಾತ್ರಗಳಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳಿ ತಿಳ್ಕೊಳ್ಳೋಣ. ಹಲೋ, ಹಲೋ,
9: ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ?
9: ಆರಾಮಿದ್ದೀರಿ? ನೀವು ಕೂಡ ಆರಾಮಿದ್ದೀರಿ?
1: ನಾನು ಕೂಡ ಆರಾಮಿದ್ದೀನಿ.
9: ಹೇಳ್ರಿ, ನಾನು ಇಲ್ಲಿವರೆಗೂ ಕೇಳಿಸ್ಕೊಂಡೆ, ಈ ಕಾಲ್ ಸಿಕ್ತು ನನಗೆ.
1: ಇವಾಗ ಕರೆ ಸಿಕ್ತಾ?
9: ಹೌದು ಹೌದು ಮೇಡಮ್.
1: ಓಕೆ, ಮಧ್ಯಾಹ್ನ ಊಟ ಆಯ್ತಾ?
9: ಮಧ್ಯಾಹ್ನ ಊಟ ಆಯ್ತು ರೀ ಮೇಡಮ್, ಬಿಸಿಲು ಬಹಳ ನಮ್ ಕಡೆ ಮತ್ತು ಹಾಗಾಗಿ ಸುಸ್ತಾಗ್ತಿರ್ತೈತಿ ಎಲ್ಲ ಬಿಸಿಲೊಳಗೆ.
1: ಆಗಾಗ ಮಜ್ಜಿಗೆ ಕುಡಿತಾರಿ, ನೀರ್ ಹೆಚ್ಚಿಗೆ ಕುಡಿರಿ.
9: ಹೌದು ಹೌದು ಮೇಡಮ್, ನಾವು ಮಡಿಕೆಯಲ್ಲಿ ನೀರ್ ತಾವಿಲ್ಲ ಅಂತ ಅಂತೀವ, ಅದಕ್ಕೆ ಕಾಟನ್ ಅರ್ವಿ ಸುತ್ತಿ ನೀರ್ ಕುಡಿತಿರ್ತೀವಿ ಮಡಿಕೆಗೆ.

0: ಹಾಗಾಗಿ ತಣ್ಣಗೆ ನೀರ್ ಬರ್ತಾವ, ಫ್ರಿಜ್ ಒಳಗೆ ನೀರ್ ಅಂತ ಕುಡಿಯಂಗೆ ಇಲ್ಲ ನಾವು.
1: ಓಕೆ, ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
0: ಗೊತ್ತು ಮೇಡಮ್, ಒಂದ್ ಫಿಲ್ಮ್ ಹೇಳತೀನಿ, ಅದರ ಹತ್ರ ಹೆಸರು ಗೊತ್ತಿಲ್ಲ.
1: ಹೇಳಿ ಯಾವ ಫಿಲಮ್ ಅಂತ.
0: ಅದೇ ಅದು ಹೆಸರು ಗೊತ್ತಿಲ್ಲ ಯಾವ್ದಂತೇಳಿ. ಇಬ್ರು ಅಂಬರೀಶ್ ಅವರು, ಇನ್ನೊಬ್ರು ಇಬ್ರು ಹೀರೋಗಳು ಡಾಕ್ಟರ್ ಇರ್ತಾರ. ಅವ್ರಿಗೆ ಇಬ್ರು ಮದುವೆ ಇರ್ತಾರ, ಅವ್ರು ಗರ್ಭಿಣಿಯರ್ತಾರ ಅವ್ರ ಮನೆಯವರು. ಸ್ನೇಹಿತರು ಒಬ್ಬರು ಅಮೇರಿಕ ಹೋಗ್ತಾರ ಮೇಡಮ್. ಈ ಕಡೆ ಏನಾಗ್ತೈತಿ, ಡಿಲೇ ಇರ್ತಾ ಇದ್ದಾಗ ಅಂಬರೀಶ್ ಹೆಂಡತಿ ತೀರ್ಕೋತಾರು, ಅವ್ರದ ಮಗು ತೀರ್ಕೋತೈತಿ. ಆಮ್ಯಾಗ ಏನಾಗ್ತೈತಿ, ಇವ ಏನ್ ಮಾಡ್ತಾನ ಅಂಬರೀಶ್ ಅವ್ರ, ನಾನು ಹೆಂಗು ಹೆಣ್ತೀನಿ ಇಲ್ಲ ಮಗನ್ ಹೆಂಗ್ ತಕ್ಲಿ, ಅವ್ರ ಬದಕ್ಕೆ ಇಟ್ಬಿಡು ಮಗನ, ಅವ್ರ ತಾಯಿ ಮಗು ಆಗಿರ್ಲಿ ಅಂತ ಹೇಳ್ತಾರ. ಮುಂದೆ ಈ ಅಮೇರಿಕಕ್ ಹೋದವ್ರು ಬರೋ ಟೈಮ್ದಾಗ ಏನಾಗ್ತೈತಿಪ್ಪ, ಮಂದಿ ಏನೇನೋ ಮಾತಾಡ್ಕೊತಿರ್ತಾರ, ಯಾಕಂದ್ರೆ ಇದು ಅಂಬರೀಶನ್ ಮಗು ಇರ್ತೈತಲ್ಲ ಅವ್ರ ತರಾನೇ ಇರ್ತೈತಿ.
1: ಹೌದು,
0: ಹಾಗಾಗಿ ನಾಯಿ ಅಂದ್ರೆ ನಾಯಿ ಕಡ್ದಾಗ ಯಾವ ರೀತಿ ಮಾಡಿರ್ತಿರ್ತಾರ ಅಂತೇಳಿ ಪೇಷಂಟ್ ಗಳಿಗೆ ಹೇಳ್ತಿರ್ತಾರು. ಮುಂದೆ ಇವ್ರು ಟಾರ್ಚರ್ ತಾಳ್ಲಾರ್ಕ ನಾಯಿಗೆ ತಾವಾಗೆ ನಾಯಿ ಕಳ್ಸ್ಕೊಂಡು ನಾಯಿ ತರನೆ ಮಾಡಿ ಮರಣ ಹೊಂದಿರ್ತಾರ ಮೇಡಮ್. ಬಹಳ ದುಃಖಿನ ಫಿಲ್ಮ್ ಇದು. ಆಮ್ಯಾಗ ಏನಾಗ್ತೈತಿ ಮೇಡಮ್, ಲಾಸ್ಟಿಗೆ ಆಕಿ ನರ್ಸ್ ಇರ್ತಾಳಲ್ಲ, ಅವಳು ಬಂದ್ ಹೇಳ್ತಾಳ, ಇದು ನಿಮ್ ಮಗು ಅಲ್ಲ, ನಿಮ್ ಮಗು ತೀರ್ಕೊಂಡೈತಿ, ಇದು ಅಂಬರೀಷ್ ಅವ್ರ ಮಗೈತಿ ಅಂತ ಹೇಳಿ. ಅವಾಗ ಅವ್ರ ಪಶ್ಚಾತ್ತಾಪ ಆಗ್ತೈತಿ. ಆಮ್ಯಾಗ ಕೈ ಮೀರಿ ಹೋದ್ಮೇಲೆ ಏನು ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಅನ್ಕೋತಾರು. ಈ ತರ ಫಿಲ್ಮ್ ಬಹಳ ಇಷ್ಟ ಆಯ್ತು. ಅದು ಯಾವ ಫಿಲ್ಮ್ ಅಂತೇಳಿ ನನಗೂ ಅಷ್ಟೊಂದು ನೆನಪಿಲ್ಲ.
1: ಓಕೆ,
0: ತುಂಬಾ ಚೆನ್ನಾಗಿದ್ದಂತ ಫಿಲ್ಮ್ ಎಲ್ಲ ನೋಡ್ತಿರ್ತೀನಿ. ಮತ್ತೆ ಇನ್ನೊಂದ್ ಯಾವ್ದಾರಿ ಯಾವ್ದೋ ಒಂದ್ ಫಿಲ್ಮ್ ಬಹಳ ಚಂದಿತ್ತು, ಹೇಳ್ಬೇಕಂದ್ರೆ ಬಾಯಿಗೆ ಬರಂಗಿಲ್ಲ.
1: ನಿಮಗ್ ಸಿನಿಮಾ ಯಾವ್ದಂತ ಗೊತ್ತಾಗಿಲ್ಲ ಅಂದ್ರೆ ಸ್ಟೋರಿ ಚೆನ್ನಾಗ್ ನೆನಪಿದೆ, ಹೆಸರು ನೆನಪಿಲ್ಲ ಅಲ್ವಾ?
0: ಹೌದೌದು ಮೇಡಮ್, ಹೆಸರು ನೆನಪಿಲ್ಲ, ಸ್ಟೋರಿ ಹೆಸರು ನೆನಪಿದ್ರು ನಾನು ಅದನ್ನ ಹೊಳೆ ರಿಪೀಟ್ ನೋಡಬಹುದು, ಆದ್ರೆ ಅದ್ರ ಹೆಸರೇ ನೆನಪಿಲ್ಲ.
1: ಓಕೆ, ಅದ್ರಲ್ಲಿ ಶ್ರುತಿ ಅವ್ರು ಅಭಿನಯಿಸಿದಾರ?
0: ಇಲ್ಲ ಮೇಡಮ್, ಸುರತಿ ಇಲ್ಲ ಅದ್ರೊಳಗ, ಯಾಕಂದ್ರೆ ಹಳೇ ಫಿಲ್ಮ್ ಅದು, ಸುರತಿ ಅವ್ರು ಬರೋಕ್ಕಿಂತ ಮೊದ್ಲಿನ ಫಿಲ್ಮ್ ಐತೆ ಅದು.
1: ಓಕೆ ಓಕೆ,
0: ಅದು ಯಾವಾಗಾದ್ರೂ ನಿಮ್ಗೆ ಎಲ್ಲರ ಕೈ ಸಿಕ್ತಂದ್ರೆ ನೋಡ್ರಿ, ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಸ್ಟೋರಿ ಮಾತ್ರ ಬಹಳ ಚೆನ್ನಾಗೈತಿ.
1: ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗಿತ್ತಾ?
0: ಬಹಳ ಇಷ್ಟ ಮೇಡಮ್, ನಾ ಸಣ್ಣಕ್ಕಿದ್ದಾಗ ನೋಡಿದ್ರು, ಆದ್ರೂ ಪೂರ ಸ್ಟೋರಿ ಎಲ್ಲ ಇನ್ನೂ ಅದ್ರ ನೆನಪೈತಿ. ಅವ್ರ ಡಿಲೇರಿಗೆ ಹೋದ ಟೈಮ್ದಾಗ ಅವ್ರ ಹೆಂಡತಿ ತಿರ್ಕೊಳ್ಳೋಣ ಇಟ್ಟು ದುಃಖ ಆಗ್ತೈತಿ, ಆ ಮಗುನು ನಮ್ಗೆ ಬೇಡ ಅವ್ರಿಗೆ ಕೊಟ್ಟು ಬಿಡೋದಿರ್ತಾರ. ಅವ್ರ ಹೆಂಡತಿ ಮಕ್ಕಳನ್ನ ಇವ್ರು ಹಳ್ಳಿ ಬರ್ತಕ್ಕ ಚೆನ್ನಾಗಿ ಜೋಪಾನ ಮಾಡ್ತಾರು, ಆದ್ರೆ ಮಂದಿ ಏನೇನೋ ಅಂತಾರು.
1: ಸೊ ಮಮತೆಯ ಮಾಡಿಲು ಇರ್ಬೇಕಂತ ಸಿನಿಮಾ
0: ಯಾವ್ದು ಮೇಡಮ್?
1: ಮಮತೆಯ ಮಾಡಿಲು.
0: ಓಕೆ, ಇದ್ರೆ ಇರ್ಬೋದು ಮೇಡಮ್, ನಾನ್ ನೋಡ್ ಸಿಕ್ತಂದ್ರೆ ಇರ್ಬೋದು ಮೇಡಮ್. ಇಷ್ಟು ಮಾತ್ರ ಹೇಳ್ತೀನಿ.
1: ಸ್ಟೋರಿ ಕೇಳಿದಾಗ ಬಹುಶಃ ಅದೇ ಸಿನಿಮಾ ಅಂತ ನೆನಪಾಗ್ತಿದೆ. ಸಿನಿಮಾದಲ್ಲಿ
0: ಹಾ ಗೀತಾನೇ ಮೇಡಮ್, ಗೀತಾನೇ ಇರ್ಬೋದು.
1: ಗೀತಾ ಇದ್ರೆ ಅದು ಮಮತೆಯ ಮಾಡಿಲೆ
0: ಮೇಡಮ್, ಅವರೇ ಇದ್ರು. ಅದು ಚೆನ್ನಾಗಿ ಫಿಲ್ಮ್, ನಾನು ಇನ್ನೊಂದ್ಸಲ ರಿಪೀಟ್ ನೋಡ್ತೀನಿ, ನೀವು ಹೆಸರು ಹೇಳ್ಕೊಟ್ಟವ್ರಿ, ನಾ ರಿಪೀಟ್ ಇನ್ನೊಂದ್ಸಲ ನೋಡ್ತೀನಿ ಅಂದ್ರೆ. ಅವಾಗ ನೋಡಿದ ಫಿಲ್ಮ್ ನನ್ಗೆ ಹೆಸರು ನೆನಪಿಲ್ಲ, ಕೊಟ್ಟೆ ಸಿಕ್ಕೇ ಇಲ್ಲ ನನಗೆ.
1: ಈಗ ಅದೇ ಸಿನಿಮಾ ನೋಡಿ ಮಮತೆಯ ಮಾಡಿಲು ಅಂತ ಸಿಗತ್ತೆ ಆಯ್ತಾ? ಅಂದ್ರೆ ಮಗುವಿನ ಪಾತ್ರಕ್ಕೆ ಸಂಬಂಧಪಟ್ಟಂತದ್ದು. ಗೀತಾ ಅವರು ಅಂಬರೀಶ್ ಅವರು ಒಟ್ಟಿಗೆ ಅಭಿನಯಿಸಿರೋದು ಮಮತೆಯ ಮಾಡಿಲು ಸಿನಿಮಾ. 1985 ಬಿಡುಗಡೆ ಆಗಿರೋದು, ನೋಡಿ ಆಯ್ತಾ?
0: ಓಕೆ ಮೇಡಮ್, ಅದು ಸುರತಿ ಅಮ್ಮ ಬರ್ಕಿತ ಮೊದ್ಲಿನ
1: ಮಮತೆಯ ಮಾಡಿಲೆ.
0: ಓಕೆ ಮೇಡಮ್, ನಮಸ್ಕಾರ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದಕ್ಕೆ.
0: ಓಕೆ ಮೇಡಮ್,
1: ಎಸ್. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳುವ. ಹಲೋ,
2: ಹಲೋ, ನಮಸ್ತೆ ರೀ ಮೇಡಮ್.
1: ಹಲೋ, ನಮಸ್ತೆ ರೀ ಸರ್.
2: ಆರಾಮದಿರಿ ಮೇಡಮ್?
1: ನಾನ್ ಚಲೋ ಇದೀನ್ರಿ, ನೀವ್ ಹೇಗಿದ್ದೀರಿ?
2: ನಾವು ಎಲ್ಲ ಆರಾಮದಿರಿ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತದ್ರಿ. ಕಾರ್ಯಕ್ರಮ ಕೆಳಕೋತ್ ಕೂತ ನೋಡ್ರಿ ಮೇಡಮ್, ಬಿಸಿಲು ಬಾಳ್ರಿ, ಗಾಳಿ ಹಿಂಗ, ಮಳೆ ಗಿಳಿ ಏನಿಲ್ಲ ನಮ್ ಕಡೆ.
1: ಬಿಸಿಲಿದ್ರು ಕೂಡ ನಮ್ ಕಾರ್ಯಕ್ರಮ ಕೇಳ್ಕೊಂಡ್ ಕೂತಿದಿರ್ಲ, ಅದಕ್ಕಾಗಿ ಧನ್ಯವಾದಗಳು.
2: ಧನ್ಯವಾದ, ನಮಸ್ತೆ ಮೇಡಮ್.
1: ಮತ್ತೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಗೊತ್ತಾಯ್ತಾ ವಿಷಯ ಏನಂತ?
2: ವಿಷಯ ಗೊತ್ತಾಯ್ತಲ್ರಿ ಮೇಡಮ್, ನಮ್ಮ ಅಂಬರೀಶ್ ಅವ್ರ ಬಗ್ಗೆ, ನಮ್ಮ ರವಿಚಂದ್ರನ್ ಅವ್ರ ಬಗ್ಗೆ. ಅದಕ್ಕೇನದ, ನಮ್ಮ ಅಂಬರೀಶ್ ಅವ್ರದ್ದು ಹೇಳ್ಬೇಕಂದ್ರೆ, ಅಂಬರೀಶ್ ಅವ್ರದ್ದು ನೋಡ್ರಿ ಮೇಡಮ್, ಯಾಕಪ್ಪ ಅಂತ ಪಿಕ್ಚರ್ ಬಹಳ ಬೆಸ್ಟ್ ರೀ ಅವ್ರದ್ದು.
1: ಹೌದೌದು ಸರ್,
2: ಅಂತ ಚಕ್ರ
1: ಎರಡು ಕೂಡ ಸೂಪರ್ ಹಿಟ್ ಸಿನಿಮಾಗಳು,
2: ಸೂಪರ್ ಹಿಟ್ ಪಿಕ್ಚರ್ ರೀ ಮೇಡಮ್. ಯಾಕಪ್ಪ ಅಂತ ಪ್ರತಿ ಬಂದ್ರಾಗದು ಎಲ್ಲ ಅದ್ರ ಬಗ್ಗೆ ಅಪ್ಪ ಅಂದ್ರೆ, ನಮ್ಮ ಈ ಜಗತ್ನಾಗ ಏನ್ ನಡೋದು ಅದ್ರ ಬಗ್ಗೆ ಆದ್ರೆ ಎರಡಕ್ಕೂ ಸ್ಟೋರಿನರ್ ರೀ ಅದು. ಹಿಂಗಾಗಿ ಅಂತನು ನೋಡಿನ್ರಿ, ಚಕ್ರವ್ಯೂಹ ನೋಡಿನ್ರಿ ಮೇಡಮ್. ಆದ್ರೆ ಚಕ್ರವ್ಯೂಹದಾಗ ತಾನೇ ತಿಂದು ತಾನೇ ಬದುಕುವಂತ ಮಂದಿ ಬಾಳ್ರಿ.
1: ಹೌದು,
2: ಅದ್ರ ಸಲುವಾಗಿ ಅದ್ರ ಹಾಡು ಆದ್ರಿ ಮೇಡಮ್. ಯಾಕಂದ್ರೆ ಚಕ್ರವ್ಯೂಹ ಒಪ್ಪನೆ ತಿಂದು ಒಪ್ಪನೆ ಬಾಳು, ಒಪ್ಪನೆ ತಿಂದು ಒಪ್ಪನೆ ಬದುಕು, ಚಕ್ರವ್ಯೂಹ ಅಂತ ಹೇಳಿ ಒಂದು ಹಾಡದಲ್ರಿ ಮೇಡಮ್. ನಮ್ ಎಸ್ ಪಿ ಜಿ ಅವ್ರು ಹಾಡೋದ್ರಿ ಅದು.
1: ಖಂಡಿತ ಖಂಡಿತ ಸರ್.
2: ಹೌನ್ರಿ ಮೇಡಮ್, ಯಾಕಪ್ಪ ಅಂದ್ರೆ ಅಂಬರೀಶ್ ಅವ್ರ ಬಗ್ಗೆ ಯಾಕೆ ಹೇಳಿದ್ರು ಕಡಿಮೆ, ಯಾಕಪ್ಪ ಅಂದ್ರೆ ಇದ್ರಾಗೂ ಆದ್ರಿ ಮೇಡಮ್ ಏನದು ರಾಣಿ ಮಹಾರಾಣಿದಾಗ ನಟಿಸ್ಯಾರಿ ಕೂಡ ಮಾಲಾಶ್ರೀ ಕೂಡ ಡಬಲ್ ಪಾತ್ರ ಆದ್ರೆ ಮಾಲಾಶ್ರೀ ಅವ್ರದ್ದು.
1: ಹೌದು, ಅವರಿಬ್ರು ಪೇರ್ ಚೆನ್ನಾಗಿದೆ ಸರ್, ಅದ್ರಲ್ಲಿ ರಾಣಿ ಮಹಾರಾಣಿಯಲ್ಲಿ.
2: ಹೌದೌದು,
1: ಕಾರ್ ಡ್ರೈವರ್ ಏನೋ ಆಗಿರ್ತಾರಲ್ಲ ಸರ್ ನಮ್ಮ ಅಂಬರೀಶ್.
2: ಯಾಕಪ್ಪ ಅಂತಂದ್ರೆ ಪ್ರತಿಯೊಂದಾಗ ನಟಿಸ್ಯಾರಿ ಮೇಡಮ್, ಅವ್ರು ನಡ್ಸುದ್ದು ಆಕ್ಟಿಂಗ್ ಬಹಳ ಚಂದ ರೀ ಅವ್ರದ್ದು, ಅಂಬರೀಶ್ ಅವ್ರದ್ದು ಆಕ್ಟಿಂಗ್ ಬಹಳ ಚಂದ ಮಾಡ್ತಾರೆ ಅವರು.
1: ಹೌದೌದು, ಆ ನಡೆಯುವಂತ ಸ್ಟೈಲ್ ಇದೆಯಲ್ಲ ಅದು ಬೇರೆ
2: ನಡೆಯೋದು, ಅದು ಹಾಡ ಹಾಡೋ ಟೈಮ್ನಾಗ ಆಕ್ಟಿಂಗ್ ಏನ್ ಮಾಡ್ತಾರೆ ಅದು ಬಹಳ ಇಂಟ್ರೆಸ್ಟ್ ಮೇಡಮ್ ಅವ್ರದ್ದು. ಒಂದ್ ನಮ್ಮನೆ ಅವನಿಗೆ ಒಪ್ಪಾರಿ ನಿತ್ಕೇಶನ್ರಿ, ಬಹಳ ಚಂದ ಅನಿಸ್ತದ್ರಿ ಮೇಡಮ್ ಅವ್ರದ್ದು ನೋಡ್ತಕ್ಕಂತದ್ರಿ ಅದ್ರ ಆಕ್ಟಿಂಗ್.
1: ನಿಜ ನಿಜ,
2: ಹ್ಞೂನ್ರಿ ಮೇಡಮ್. ನಾವು ಪ್ರತಿಯೊಂದು ಪಿಕ್ಚರ್ ನೋಡಿವ್ರ ರಾಜ್ಕುಮಾರ್ ಕೂಡ ಒಳ್ಳೆ ಹುಟ್ಟಿದವ್ರು ಮಾಡ್ಯಾರ, ಅದ್ರಾಗೂ ಚಂದ ಮಾಡ್ಯಾರ ಮೇಡಮ್ ಪಾತ್ರ.
1: ನಿಜ ನಿಜ,
2: ಹಾ ಪ್ರತಿಯೊಂದಾಗ ಪಿಕ್ಚರ್ ದಾಗ ಅದಾವ್ರಿ. ಮತ್ತೆ ನಾವು ನಾಗರ ಹೊಳೆದಾಗಂತೂ ಇದ್ರ ಮ್ಯಾಗ ಹಾಡ ಅದು ನೋಡ್ರಿ, ಬಂದ್ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅವ್ರ ಮ್ಯಾಗೆ ಅಭಿನಯ ಮಾಡ್ಯಾರ್ರಿ ಅದು.
1: ಹೌದು, ಅದು ಕೂಡ ಚೆನ್ನಾಗಿದೆ ಅಲ್ವಾ.
2: ಹಾ ನಾಗರ ಹೊಳೆದಾಗ್ರಿ ಮೇಡಮ್.
1: ನಿಜ ನಿಜ ಸರ್, ಸೊ ಥ್ಯಾಂಕ್ ಯು ಸೋ ಮಚ್.
2: ನೋಡಿ ಮೇಡಮ್ ಅವ್ರದ್ದು ಅದರ ಅವ್ರದ್ದು ನಡೆ ನೋಡಿ ಮಾತಾಡ್ಲಕ್ಕ ಬಹಳ ಚಂದ ರೀ ಮೇಡಮ್. ಹಿಂಗಾಗಿ ಇಷ್ಟ ಹೇಳ್ತೇವ್ರಿ ಮೇಡಮ್ ನಮ್ಗೆ.
1: ಓಕೆ ಓಕೆ, ಸೂಪರ್ ಆಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
2: ಧನ್ಯವಾದ, ನಮಸ್ತೆ.
1: ನಮಸ್ಕಾರ. ಓಕೆ, ನೆಕ್ಸ್ಟ್ ಕಾಲ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ
3: ಹಲೋ
1: ಹಲೋ, ನಮಸ್ತೆ.
3: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
1: ನಾನ್ ಸೂಪರ್ ಆಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ಒಳ್ಳೆ ಟಾಪಿಕ್ ತಗೊಂಡ್ಬಂದ್ಬಿಟ್ಟೀರಾ ಇವತ್ತು.
1: ಹೌದೇನಾ?
3: ಹೌದ್ರಿ ಸರ್. ಮೇಡಮ್ ಅವರೇ,
1: ನೀವೀಗ ಯಾರ ಅಭಿಮಾನಿ ಇದ್ದೀರಾ?
3: ನಾವು ಅವ್ರಿಬ್ರು ಅಭಿಮಾನಿಗಳು ಇದೇವ್ರಿ.
1: ಹೌದಾ?
3: ಹೌನ್ರಿ.
1: ಸೊ ಈಗ ಯಾರ ಬಗ್ಗೆ ಮಾತಾಡ್ತೀರಾ?
3: ನಾವು ಅಂಬರೀಶ್ ಬಗ್ಗೆ ಮಾತಾಡ್ತೀನ್ರಿ.
1: ಹೇಳಿ ಹೇಳಿ. ಮತ್ತೆ
3: ಅಂಬರೀಷ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಅವರು ಒಂದು ಸಿನಿಮಾಗಳಾಗ್ಲಿ ಒಂದು ಆಕ್ಟಿಂಗ್ ಆಗ್ಲಿ ಅವ್ರಿಗೆ ಯಾವುದೇ ಪಾತ್ರ ಕೊಟ್ಟನು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ, ಹಾಗಾಗಿ ಅವರು ತುಂಬಾ ಇಷ್ಟ ಆಗ್ತಾರೆ. ಅವರ ಒಂದು ಯಾವ್ದು ಸೋಲಿಲ್ಲದ ಸರ್ದಾರ ಚಿತ್ರ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಕಾವೇರಮ್ಮ ಕಾಪಾಡಮ್ಮ ಈ ದೋಣಿ ತೇಲಿಸೋ ಹಾಡಿದ್ಯಲ್ರಿ.
1: ಹೌದು ನೋಡಿ, ಹಳ್ಳಿ ಹುಡುಗನ ಪಾತ್ರದಲ್ಲಿ ಎಷ್ಟು ಸೊಗಸಾಗಿ ಅಭಿನಯಿಸ್ತಾರಲ್ಲ,
3: ತುಂಬಾ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅದರಲ್ಲಿ.
1: ನಿಜ,
3: ಒಳ್ಳೆ ಒಂದು ದೋಣಿ ಸಾಗಿಸ್ಕೊಂಡು ಜೀವನ ಮಾಡುವಂತ ಒಂದು ಪಾತ್ರ ಮಾಡಿದಾರೆ ಅದ್ರಾಗ, ಚೆನ್ನಾಗಿದೆ.
1: ಹಾಗೆ ಆ ಸಿನಿಮಾದಲ್ಲಿ ಮತ್ತೊಂದು ವಿಶೇಷ ಕಲೆಯನ್ನ ಪ್ರದರ್ಶಿಸಿದ್ದಾರೆ, ಬೊಂಬೆ ಆಟದ್ದು.
3: ಹೌದೌದು,
1: ಅದು ಕೂಡ ಚೆನ್ನಾಗಿದೆ.
3: ಅದು ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ಆ ಪಿಕ್ಚರ್, ತುಂಬಾ ಇಷ್ಟ ಆಯ್ತು. ಮತ್ತೆ ಹಿಂದೆಲ್ಲ ಹೇಳ್ಬೇಕು ಅಂತಂದ್ರೆ ಅಂತ ಚಿತ್ರದಲ್ಲಿ ಅವ್ರ ಡೈಲಾಗ್ ಇದೆಯಲ್ಲ ತುಂಬಾ ಸೂಪರ್ ಆಗಿದೆ ಮೇಡಮ್.
1: ಹೇಳ್ತೀರಾ, ಹೇಳಿಕ್ ಪ್ರಯತ್ನಿಸ್ತೀರಾ?
3: ಕುತ್ತೆ ಕನ್ವರ್ ಲಾಲ್ ಬೋಲೋ,
1: ಕನ್ವರ್ ನಾಯ್ ಕನ್ವರ್ ಲಾಲ್ ಬೋಲೋ,
3: ಆ ಡೈಲಾಗ್ ತುಂಬಾ ಚೆನ್ನಾಗಿತ್ತು. ಆ ಪಿಕ್ಚರ್ ಹಂಗೆ ಇತ್ತು ಬಿಡ್ರಿ, ಅವಾಗಿನ ಸಮಯಕ್ಕೆ ಸರಿಯಾಗಿ ತುಂಬಾ ಚೆನ್ನಾಗಿತ್ತು. ಇತ್ತೀಚೆಗೆಲ್ಲ ತುಂಬಾ ಈ ತರ ಚಿತ್ರಗಳು ತೆಗಿಯಕತ್ತಿರೋ ಚೆನ್ನಾಗಿದ್ದಾವೆ. ಅವ್ರಿಗೆ ನಿಜಕ್ಕೂ ಒಂದು ಹುಟ್ಟಿದ ಹಬ್ಬದ ಶುಭಾಶಯಗಳು, ರವಿಚಂದ್ರನ್ ಅವ್ರಿಗೂ ಹುಟ್ಟಿದ ಹಬ್ಬದ ಶುಭಾಶಯಗಳು. ಮತ್ತೆ ರವಿಚಂದ್ರನ್ ಚಿತ್ರಗಳು ಕೂಡ ಅಷ್ಟೇ ಚೆನ್ನಾಗಿರ್ತವೆ ಅವರ ಚಿತ್ರಗಳು. ಹಾಡುಗಳಂತೂ ತುಂಬಾ ಚೆನ್ನಾಗಿರ್ತವೆ, ಅದರಲ್ಲೂ ಹಂಸಲೇಕ ಅವರ ಮ್ಯೂಸಿಕ್ ಅಂತೂ ಬಿಡ್ರಿ, ಅದು ಹೇಳಕ್ಕೆ ಇದೇ ಇರಲ್ಲ. ತುಂಬಾ ಮ್ಯೂಸಿಕ್, ಅವ್ರ ಮ್ಯೂಸಿಕ್ ನಿಂದನೇ ಅವರು ಒಂದು ಸಿನಿಮಾಗಳು ಕೂಡ ಚೆನ್ನಾಗಿ ಓಡಿದ್ವು ಅಂತ ಹೇಳ್ಬೋದು.
1: ನಿಜ ನಿಜ.
3: ಮತ್ತೆ ಪ್ರೇಮ್ ಲೋಕಕ್ಕೆ ಹೋಗ್ಬಿಟ್ರೆ ಪ್ರೇಮ್ ಲೋಕದಲ್ಲಿ ಸ್ಟೋರಿಗಿಂತ ಹಾಡುಗಳೇ ಜಾಸ್ತಿ. ಆಮೇಲೆ ಅದು ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂತ ಚಿತ್ರ ಅಂತ ಅನ್ಸುತ್ತೆ, ತುಂಬಾ ಚೆನ್ನಾಗಿದ್ದು. ಆದ್ರೂ ಅವ್ರ ಒಂದು ಹಾಡುಗಳು ಚೆನ್ನಾಗಿದೆ, ಅವ್ರ ಮಾತುಗಳು ಡೈಲಾಗು ಎಲ್ಲ ಚೆನ್ನಾಗಿರುತ್ತೆ.
1: ಓಕೆ ಓಕೆ ಸರ್, ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
3: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
1: ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ನಾವು ಅವಾಗಲೇ ಅಂಬರೀಷ್ ಅವರ ಸಾಂಗ್ ಕೇಳ್ಕೊಬೋದ್ರಿ, ಆದರೆ ಈಗ ರವಿಚಂದ್ರನವರ ಸಾಂಗ್ ಕೂಡ ಕೇಳಬೇಕಲ್ವಾ ಖಂಡಿತವಾಗ್ಲೇ, ಯಾಕಂದರೆ ಇವತ್ತು ರವಿಚಂದ್ರನವರ ಬಗ್ಗೆ ಕೂಡ ಮಾತಾಡಬೇಕು, ಅವ್ರ ಬಗ್ಗೆ ಮಾಹಿತಿಯನ್ನು ನೀಡೋಕ್ಕೂ ಮೊದಲು ಅವರು ಮ್ಯೂಸಿಕಲ್ ಸ್ಟಾರ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಗೀತೆಗಳು, ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಗೀತೆಗಳನ್ನ ಕೊಟ್ಟಿದ್ದಾರೆ. ಮೊದಲು ಅವರ ಒಂದು ಗೀತೆಯನ್ನು ಕೇಳ್ಕೊಬೋದು, ನಂತರದಲ್ಲಿ ಅವ್ರ ಬಗ್ಗೆ ಮಾತಾಡೋಣ. ಸೊ ಸೂಪರ್ ಸಾಂಗ್ ನಿಮಗಾಗಿ ಬರ್ತಾ ಇದೆ, ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುಗ್ರೆ ಸಿಪಾ. ಈ ಸಿನಿಮಾದ ಒಂದು ಸೂಪರ್ ಹಿಟ್ ಸಾಂಗ್ ನ ಕೇಳ್ಕೊ ಬಂದ್ರಿ ಅಲ್ವಾ? ಹೌದು, ಮನುವರು ಹಾಡಿರುವುದು, ಜೊತೆಗೆ ಎಸ್ ಜಾನಕಿ ಅವರು ಕೂಡ ಹಾಡಿರುವಂತಹ ಹಾಡು. ಇನ್ನು ಸಾಹಿತ್ಯ ಹಾಗೆ ಸಂಗೀತ ಹಂಸಲೇಖ ಅವರದ್ದು. ಇನ್ನು ವಿ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರುವಂತಹ ಸಿನಿಮಾ ಸಿಪಾಯಿ. ಆ ಸಿನಿಮಾದ ಒಂದು ಗೀತೆಯನ್ನು ಕೂಡ ಕೇಳ್ಕೊ ಬಂದ್ರಿ. ಮೂಲತಃ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅವರು ಕೂಡ ಒಬ್ಬರು ಪ್ರೊಡ್ಯೂಸರ್. ಅವ್ರದೇ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇತ್ತು, ಅವ್ರದೇ ಒಂದು ಓನ್ ಬ್ಯಾನರ್ ಇತ್ತು. ಸೊ ವಿ ರವಿಚಂದ್ರನ್ ಅಂದರೆ ವೀರಸ್ವಾಮಿ ರವಿಚಂದ್ರನ್ ಅಂತಲೇ ಎಲ್ಲ ಕಡೆ ಫೇಮಸ್ ಆಗಿದ್ರು. ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ರವಿಚಂದ್ರನ್ ಅವರು ಕನ್ನಡದ ಸಿನಿಮಾಗೆ ಒಂದು ಹೊಸ ಛಾಯೆಯನ್ನು ತಂದರು. ಇನ್ನು ರಿಮೇಕ್ ಸಿನಿಮಾಗಳನ್ನ ಹೆಚ್ಚಾಗಿ ಮಾಡಿದ್ರು ಕೂಡ, ಆದರೆ ನಮ್ಮ ಮಣ್ಣಿಗೆ ಬೇಕಾದಂಥ, ಅಂದರೆ ನಮ್ಮದೇ ಆದಂಥ ಒಂದು ವಿಶೇಷತೆಯನ್ನು ತೆಗೆದುಕೊಂಡು ಬಂದು ಇಲ್ಲಿನ ಶೈಲಿ, ಅದರಲ್ಲೂ ಕನ್ನಡ ಸೊಗಡನ್ನು ಬೆರೆಸಿ ಸೂಪರ್ ಹಿಟ್ ಸಿನಿಮಾಗಳನ್ನ ಕನ್ನಡಕ್ಕೆ ನೀಡಿದರು. ಇನ್ನು ಇವರು ಖ್ಯಾತ ನಿರ್ಮಾಪಕ ವೀರಸ್ವಾಮಿಯವರ ಮಗ ಕೂಡ ಹೌದು. ತಮ್ಮ ತಂದೆಯವರು ಸ್ಥಾಪಿಸಿದಂತಹ ಈಶ್ವರಿ ಸಂಸ್ಥೆಯ ಮೂಲಕ ಕನ್ನಡ ಸಿನಿಮಾಗೆ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ಕೂಡ ನೀಡಿದ್ದಾರೆ. ಇವರು ನಟರೂ ಹೌದು, ಪ್ರೊಡ್ಯೂಸರ್ ಕೂಡ ಹೌದು. ಕದೀಮ ಕಳ್ಳರು ಅನ್ನೋ ಒಂದು ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟರು. ಅದಾದ ಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಇನ್ನು ಸೈಡ್ ಆ್ಯಕ್ಟಿಂಗಲ್ಲಿ ಕೂಡ ಫಸ್ಟ್ ಮಾಡ್ತಾ ಹೋದರು. ಅದರಲ್ಲೂ ಚಕ್ರವ್ಯೂಹ ಇರ್ಬೋದು, ಪ್ರಳಯಾಂತಕ, ಪ್ರೇಮಿಗಳ ಸವಾಲ್, ಹೀಗೆಲ್ಲ ಸೈಡ್ ಆ್ಯಕ್ಟಿಂಗ್ ರೋಲಲ್ಲಿ ಮಾಡ್ತಾ ಇದ್ರು. ಅವ್ರಿಗೆ ಸಿಕ್ಕಾಪಟ್ಟೆ ಬ್ರೇಕ್ ಕೊಟ್ಟಂತಹ ಸಿನಿಮಾ ಪ್ರೇಮ ಲೋಕ. ಹೌದು, ಈ ಒಂದು ಸಿನಿಮಾ ಸಾಕಷ್ಟು ಹಿಸ್ಟ್ರಿಯನ್ನು ಹೊಂದಿದೆ. ಪ್ರೇಮ ಲೋಕ ಸಿನಿಮಾ ಮ್ಯೂಸಿಕಲ್ ಕೂಡ ಸೂಪರ್ ಹಿಟ್ ಆಯಿತು, ಹಾಗೆ ಸಿನಿಮಾ ಕೂಡ ಸಾಕಷ್ಟು ಸೂಪರ್ ಹಿಟ್ ಆಯಿತು. ಆ ಸಿನಿಮಾಕ್ಕೋಸ್ಕರ ಸಾಕಷ್ಟು ಶ್ರಮವನ್ನು ಕೂಡ ಪಟ್ಟಿದ್ರು. ಫೈನಲಿ ರಿಸಲ್ಟ್ ಕೂಡ ಸಿಕ್ತು. ಪ್ರೇಮಲೋಕ ಸಿನಿಮಾ ಈಗಲೂ ನೋಡಿದ್ರೆ ಒಂದು ರೀತಿ ಖುಷಿ ಆಗುತ್ತೆ. ಅದರಲ್ಲಿರುವಂಥ ಹಾಡುಗಳು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಲ್ವಾ ಕೇಳುಕರೆ? ಇನ್ನು ರವಿಚಂದ್ರನ್ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತೀನಿ, ನೀವು ಕೂಡ ಅವ್ರ ಬಗ್ಗೆ ಮಾತಾಡ್ಬೋದು. ಸೊ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂಥ ಸಂಖ್ಯೆ 9686096279. ಈ ಸಂಖ್ಯೆ ಕರೆ ಮಾಡಿ ಇನ್ನು ಪ್ರೇಮಲೋಕ ಆದಮೇಲೆ ರಣಧೀರ, ಶಾಂತಿ ಕ್ರಾಂತಿ, ಯುಗ ಪುರುಷ, ಯುದ್ಧ ಕಾಂಡ, ರಾಮಾಚಾರಿ, ಅಂಜಿತ ಕಂಡು, ಸ್ವಾಭಿಮಾನ, ನಾನು ನನ್ನ ಹೆಂಡತಿ, ಅದಾದ್ಮೇಲೆ ಮನೆದೇವರು, ಗೋಪಿಕೃಷ್ಣ, ಒಂದಾದ್ಮೇಲೆ ಒಂದು ಹಿಟ್ ಸಿನಿಮಾಗಳನ್ನ ಕೊಡ್ತಾ ಹೋದ್ರು. ಹಾಗೆ ಆ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಮ್ಯೂಸಿಕ್ ಮೇನ್ ಪಾಯಿಂಟ್ ಆಗಿತ್ತು, ಮೇನ್ ಎಲ್ರಿಗೂ ಅಟ್ರಾಕ್ಟ್ ಅನ್ನ ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದರಲ್ಲಿ ಇವರು ಹೆಚ್ಚು ಸಿನಿಮಾಗಳಲ್ಲಿ ಹಂಸಲೇಖ ಅವರ ಸಂಗೀತ ನಿರ್ದೇಶನ ಇರುವಂತದ್ದು. ಹಂಸಲೇಖ ಅವರು ಹಾಗೆ ರವಿಚಂದ್ರನ್ ಅವರು ಇಬ್ರು ಸೂಪರ್ ಜೋಡಿ ಅಂತಾನೆ ಹೇಳ್ಬೋದು. ಅವರಿಬ್ರು ಮಾಡಿದಂತಹ ಸಿನಿಮಾಗಳು ಸಾಕಷ್ಟು ಯಶಸ್ಸು ಕೂಡ ಕಾಣ್ತು. ಹಾಗಿದ್ರೆ ಕೇಳುಗರೆ, ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಎಂಟನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
2: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
3: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೆಬಲ್ ಸ್ಟಾರ್ ಹಾಗೆ ಕ್ರೇಜಿ ಸ್ಟಾರ್ ಇಬ್ರು ಕೂಡ ಸೂಪರ್ ಸ್ಟಾರ್ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ವಿ. ಯಾಕಪ್ಪ ಅಂದ್ರೆ ಮೇ ತಿಂಗಳು ಕೊನೆ ಬರ್ತಿದ್ದಂಗೆ ಇವರಿಬ್ರು ತುಂಬಾ ನೆನಪಾಗ್ತಾರೆ. ಅವರು ಜನ್ಮದಿನವನ್ನ ಆಚರಿಸಿಕೊಳ್ಳುವಂತಹ ದಿನ ಕೂಡ ಹೌದು. ಹಾಗಾಗಿ ಇವರಿಬ್ಬರ ಸಿನಿಮಾಗಳ ಬಗ್ಗೆ ನೀವು ನಮ್ಮೊಟ್ಟಿಗೆ ಮಾತನಾಡಬಹುದು. ಹಾಗೆ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686209629. ಈ ಸಂಖ್ಯೆ ಕರೆ ಮಾಡಿ ಮಾತಾಡಿದ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಕೇಳುವ? ಹಲೋ, ಹಲೋ,
8: ಶುಭ ಸಂಜೆ ಮೇಡಮ್.
0: ಶುಭ ಸಂಜೆ ಸರ್, ಹೇಗಿದ್ದೀರಾ?
8: ಆರೋಗ್ಯವಾಗಿದ್ದೇವ್ರಿ.

0: ಆರೋಗ್ಯವಾಗಿದ್ದೀರ ಕೇಳೋಕೆ ಖುಷಿ ಆಗತ್ತೆ ಸರ್. ಹೀಗೆ ಆರೋಗ್ಯವಾಗಿರಿ ಸರ್.
1: ಆಯ್ತು, ಎಲ್ಲ ನಿಮ್ಮಂತರ ಆಶೀರ್ವಾದ.
0: ಅರೆ ಅರೆ, ಆಶೀರ್ವಾದ ಮಾಡಷ್ಟು ದೊಡ್ಡವರಲ್ಲ, ಶುಭ ಕೋರ್ಬೋದು ಸರ್. ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ ಅಂತ.
1: ಹೌದು
0: ಸರ್, ಹೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರೆಬೆಲ್ ಸ್ಟಾರ್ ಹಾಗೆ ಕ್ರೇಜಿ ಸ್ಟಾರ್ ಅವ್ರ ಬಗ್ಗೆ ಮಾತನಾಡ್ತಿದ್ವಿ. ನಿಮಗೆ ಯಾವ ಸ್ಟಾರ್ ಇಷ್ಟ, ಯಾವ ಸ್ಟಾರ್ ಮಾಡಿದಂತ ಸಿನಿಮಾ ತುಂಬಾ ಇಷ್ಟ ಆಗತ್ತೆ?
1: ನಮ್ಗೆಲ್ಲಾ ನಟರು ಇಷ್ಟನೇ. ಯಾಕೆಂದ್ರೆ ಒಂದು ಒಬ್ಬ ನಿರ್ದೇಶಕರು ಹೇಗ್ ಹೇಳಿರ್ತಾರ ಆ ತರ ಮಾಡ್ತಾರೆ, ಅದರಲ್ಲೂ ಅವರ ನಟನೆಗಳು ಎಲ್ಲರಿಗೂ ಚೆನ್ನಾಗಿರುತ್ತೆ.
0: ಆದ್ರೆ ರವಿಚಂದ್ರನ್ ಅವರು ನಿರ್ದೇಶಕ, ನಿರ್ಮಾಪಕ, ಸಂಗೀತ ನಿರ್ದೇಶಕ, ಹಾಗೆ ನಟ ಕೂಡ. ಹೌದು
1: ಹೌದು, ಅವ್ರದ್ದು ಒಂದ್ ಚಿತ್ರ ಅಂದ್ರೆ ಇದಿದೆಯಲ್ಲ ಶ್ರೀರಾಮಚಂದ್ರ.
0: ಶ್ರೀರಾಮಚಂದ್ರ
1: ಮುಗ್ಧವಾದ ಪಾತ್ರ. ಹೌದು, ಮುಗ್ಧವಾದ ಪಾತ್ರ ಮಾಡಿದ್ದಾರೆ. ಅಲ್ಲೊಬ್ಬು ಇಟ್ಕೊಂಡು.
0: ಹೌದು,
1: ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಂತೂ
0: ಅಲ್ವಾ. ಆ ಟೋಪಿ ಹಾಕೊಂಡು, ಆ ಜುಬ್ಬಾ ಹಾಕೊಂಡು, ಸೈಕಲ್ ಓಡಿಸ್ಕೊಂಡು
1: ದೀಪ ಪಾತ್ರದಲ್ಲಿ
0: ತುಂಬಾ ಮುಗ್ಧತೆ ಅಭಿನಯಿಸಿದಾರೆ ಆ ಸಿನಿಮಾದಲ್ಲಿ.
1: ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ಸುಂದರ ಮಗವಸಿ ನೋಡುವೆ ಅಂತ ಹೇಳಿ ಚೆನ್ನಾಗಿದೆ ಅದು ಚಿತ್ರ. ಹಾಗೆ ಚಿತ್ರಗಳು. ಹಲೋ,
0: ಅಂಬರೀಶ್ ಅವ್ರ ಯಾವ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಸರ್?
1: ಅಂಬರೀಶ್ ಅವ್ರದ್ದು ನ್ಯೂ ಡೆಲ್ಲಿ ಅಂತ ಒಂದ್ ಚಿತ್ರ ಇದೆ ಮೇಡಮ್ ಅವ್ರೆ, ಅದ್ರಲ್ಲಿ ನನಗೆ ತುಂಬಾ ಇಷ್ಟ ಆ ಪಾತ್ರ.
0: ನ್ಯೂ ಡೆಲ್ಲಿ?
1: ಹೌದು, ಒಬ್ಬ ಪತ್ರಕರ್ತರಾಗಿ ಆ ಪಾತ್ರ ಅಂದ್ರೆ ಅವರಿಗೆ ಮೊದಲಿಗೆಲ್ಲಾನ ಅವರಿಗೆಲ್ಲ ಒಂದ್ ಸ್ವಲ್ಪ ತೊಂದರೆ ಕೊಟ್ಟು ಇದ್ ಮಾಡಿರ್ತಾರೆ. ಅವ್ರ ಮೇಲೆ ಒಂದು ಇದನ್ನ ಇಟ್ಕೊಂಡು ಅವ್ರು ಒಂದು ಪತ್ರಿಕೆನ ಸ್ಟಾರ್ಟ್ ಮಾಡ್ತಾರೆ ನ್ಯೂ ಡೆಲ್ಲಿ ಅಂತ ಹೇಳಿ. ಅದ್ರಲ್ಲಿ ಸುಮಲತ್ ಕೂಡ ಆಕ್ಟಿಂಗ್ ಮಾಡಿದ್ದಾರೆ. ಅದನ್ನ ಇವರೇ ಇದು ಮಾಡ್ಬಿಟ್ಟು ತ್ಯಾಗರಾಜ್ ಅಂತ ಹೇಳಿ ಅವರ ಜೊತೆಗೆ ಪಾತ್ರ ಮಾಡಿದ್ದಾರೆ.
0: ಸೊ ನ್ಯೂ ಡೆಲ್ಲಿ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ.
1: ಹೌದು ಹೌದು, ಅದು ಪಾತ್ರ ತುಂಬಾ ಇಷ್ಟ ನನಗೆ.
0: ಸರ್, ಈಗ ನಿಮಗೊಂದು ಪ್ರಶ್ನೆ ಇದೆ ಆಯ್ತಾ? ರವಿಚಂದ್ರನ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಡಬಲ್ ಆಕ್ಟಿಂಗ್ ಅಲ್ಲಿ ಅಭಿನಯಿಸಿದ್ದಾರೆ.
1: ಹೌದು,
0: ಸೊ ಅವರು ಡಬಲ್ ಆಕ್ಟಿಂಗ್ ಅಲ್ಲಿ ಅಭಿನಯಿಸಿರುವಂತಹ ಮೂರು ಸಿನಿಮಾ ಹೆಸರನ್ನ ನೀವು ಹೇಳ್ಬೇಕೀಗ. ಒಂದ್ ಆಲ್ರೆಡಿ ಹೇಳ್ಬಿಟ್ರಿ.
1: ಶ್ರೀರಾಮಚಂದ್ರ ಒಂದಿದೆ. ನಂತರ
0: ತುಂಬಾ ಇದೆ.
1: ಇದು ಗೋಪಿಕೃಷ್ಣ ಅಂತ ಒಂದಿದೆ.
0: ಅದು ಗೋಪಿಕೃಷ್ಣದಲ್ಲಿ ಒಬ್ರೇನೆ ಇಬ್ರು ತರ ಆಕ್ಟ್ ಮಾಡಿದಾರೆ ಅಷ್ಟೇ.
1: ಅದೇ,
0: ಅಂದ್ರೆ ಇಬ್ರು ಹೆಂಡ್ತಿರು, ಅದು ಡಬಲ್ ಆಕ್ಟಿಂಗ್ ಅಲ್ಲ ಸರ್.
1: ಇನ್ನೆರಡು
0: ಹೆಲ್ಪ್ ಮಾಡ್ಲಾ?
1: ಕೊಡಿ ಮೇಡಮ್, ನೋಡೋಣ.
0: ಚೋರ ಚಿತ್ತ ಚೋರ ಗೊತ್ತಾ?
1: ಚೋರ ಚಿತ್ತ ಚೋರ ಒಂದು ಕರೆಕ್ಟ್,
0: ಅದ್ರಲ್ಲಿ ಕೂಡ ಡಬಲ್ ಆಕ್ಟಿಂಗ್ ಅಲ್ಲಿ ಅಭಿನಯಿಸಿದ್ದಾರೆ. ಮತ್ತೆ ಇನ್ನೊಂದಿದೆ ಸರ್?
1: ಇನ್ನೊಂದು ಅವರು ತುಂಬಾ ಮಾಡಿಲ್ಲ, ಒಂದು ಮೂರೇನೋ ಮಾಡಿದ್ದಾರೆ, ಮೂರ ನಾಲ್ಕೈದೆ.
0: ನಾಲ್ಕೈದಲ್ಲ, ಹೆಚ್ಕೆ ಸಿನಿಮಾದಲ್ಲಿ ಮಾಡಿದ್ದಾರೆ ಸರ್. ಬ್ರಹ್ಮ ವಿಷ್ಣು ಅಂತ ಒಂದು ಸಿನಿಮಾ ಇದೆ.
1: ಬ್ರಹ್ಮ ವಿಷ್ಣು ಅಂತನ,
0: ಅದ್ರಲ್ಲಿ ಕೂಡ ಡಬಲ್ ಆಕ್ಟಿಂಗ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ,
1: ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದಗಳು.
0: ಓಕೆ, ಸೊ ಷಡಾಕ್ಷರಿ ಸರ್ ಕರೆ ಮಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ ಸರ್?
2: ಚೆನ್ನಾಗಿದ್ದೀನಿ ಮೇಡಮ್.
0: ಚೆನ್ನಾಗಿದ್ದೀರಾ?
2: ಹಾ, ಮಳೆ ಬಂತು ಮೇಡಮ್ ನಮ್ಗೆ.
0: ಮಳೆ ಬಂತಾ? ನಾನು ಹೇಳಿದ್ದೆ ವರುಣಂಗೆ ಹೋಗ್ಬಾ ಅಂತ, ಬಂದಿದ್ರಾ?
2: ಮೊನ್ನೆ ದಿನ ಬಂತು ಮೇಡಮ್.
0: ನೋಡಿ, ನಾನು ಕೇಳಿಸ್ಕೊಂಡಿದ್ದು, ನಾನು ರಿಕ್ವೆಸ್ಟ್ ಮಾಡಿದ್ ಕೇಳಿಸಿದೆ ಅವರಿಗೆ.
2: ಹೌದು ಮೇಡಮ್, ಬಂತು ಮೇಡಮ್.
0: ಖುಷಿ ಆಯ್ತಾ ಮಳೆ ಬಂದಿದ್ದಕ್ಕೆ?
2: ಹೌದು ಮೇಡಮ್, ಖುಷಿ ಆಗದೆ ಇರುತ್ತಾ ಮೇಡಮ್
0: ಅಲ್ವಾ? ಮತ್ತೆ
2: ಬೆಂಡಾಗಿದ್ವಿ ಮೇಡಮ್.
0: ಸೂಪರ್ ಸರ್, ಹೀಗೆ ಖುಷಿ ಆಗಿರಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಇಲ್ಲ ಮೇಡಮ್, ಹೇಳಿ ಮೇಡಮ್. ಗೊತ್ತಾಗಿಲ್ಲ
0: ಸರ್. ಇವತ್ತು ರೆಬೆಲ್ ಸ್ಟಾರ್ ಹಾಗೆ ಕ್ರೇಜಿ ಸ್ಟಾರ್ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ವಿ.
2: ಹಾ ಮೇಡಮ್.
0: ಯಾಕಂದ್ರೆ ಇವತ್ತು ಅಂಬರೀಶ್ ಅವರ ಜನ್ಮದಿನ, ನಾಳೆ ರವಿಚಂದ್ರನ್ ಅವರ ಜನ್ಮದಿನ ಇದೆ. ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಸಿನಿಮಾಗಳ ಬಗ್ಗೆ ಮಾತಾಡ್ಲೇಬೇಕು, ಹಾಗಾಗಿ ಈ ಒಂದು ಸಿನಿಮಾದ ಬಗ್ಗೆ ಮಾತನಾಡ್ತಿದ್ವಿ. ಹೇಳಿ ಸರ್, ಇವರು ಅಭಿನಯಿಸಿರುವಂತ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ?
2: ಅಂಬರೀಶ್ ಮೇಡಮ್, ಇದು ಮೇಡಮ್,
0: ಹೌದು,
2: ನಮ್ಮೂರ ಅಮೀರ ಸಿನಿಮಾ ಇಷ್ಟ ಆಗುತ್ತೆ.
0: ನಮ್ಮೂರ ಅಮೀರ ಸೂಪರ್.
2: ಹಾ ಮೇಡಮ್, ರವಿಚಂದ್ರನ್ ಅವರದು ಇದು ಯಾರೇ ನೀನು ಚೆಲುವೆ ಮೇಡಮ್.
0: ಯಾರೇ ನೀನು ಚೆಲುವೆ ನೋಡಿದಿರಾ ಸಿನಿಮಾನ?
2: ಹಾ, ನೋಡಿದೀನಿ ಮೇಡಮ್.
0: ನೋಡಿ, ಅದರಲ್ಲಿ ಹೀರೋ ಹೀರೋಯಿನ್ ಕೊನೆ ತನಕ ಭೇಟಿನೇ ಆಗೋದಿಲ್ಲ.
2: ಹಾ ಹೌದು ಮೇಡಮ್,
0: ರವಿಚಂದ್ರನ್ ಅವರದು ಫಸ್ಟ್ ಟೈಮ್ ಆತರ ಒಂದು ಸಿನಿಮಾ.
2: ಹೌದೌದು.

0: ಹೀರೋಯಿನ್ ಕೊನೆ ತನಕ ಮೀಟೇ ಮಾಡ್ದಲೇ ಇರುವಂತ ಒಂದು ಸಿನಿಮಾ ಅಂದ್ರೆ.
1: ಹೌದು ಮೇಡಮ್, ಒಳ್ಳೆ ಕುತೂಹಲ ಇರುತ್ತೆ ಕೊನೆವರೆಗೂ.
0: ಹೌದು ಹೌದು, ಸಾಂಗ್ಸ್ ಕೂಡ ಚೆನ್ನಾಗಿದೆ ಅಲ್ವಾ ಸರ್?
1: ಮೇಡಮ್ ಹಾಡುಗಳು ಎಕ್ಸಲೆಂಟ್ ಮೇಡಮ್.
0: ನಿಜ ನಿಜ. ಸೊ ನೀವು ಕೂಡ ರವಿ ಸರ್ ಅಭಿಮಾನಿ ಆಗಿದ್ರೆ.
1: ಹೌದು ಮೇಡಮ್.
0: ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
0: ಧನ್ಯವಾದ. ಓಕೆ, ಅನಂತರ ಸರ್ ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
2: ಊಟ ಆಯ್ತಾ ಮೇಡಮ್?
0: ಊಟ ಆಯ್ತು ಸರ್, ನಿಮ್ದು? ಮೊಸರನ್ನ, ಬಿಸಿಲು ಜಾಸ್ತಿ ಇದೆ ಅಂತ ಮೊಸರನ್ನ ತಿಂದ್ರಾ? ಓಕೆ, ಮತ್ತೇನ್ ಸರ್ ಸಮಾಚಾರ?
2: ಏನಿಲ್ಲ, ಸುಮಾರು ಸರ್ ಕಾಲ್ ಮಾಡಿದೆ.
0: ಸರ್ ಕೇಳಿಸ್ತಿಲ್ಲ.
2: ಇನ್ನು ಟಾಪಿಕ್ ಮೇಡಮ್, ಇದು ಪ್ರೋಗ್ರಾಮ್ ಮೇಡಮ್.
0: ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಪ್ರಸಾರ ಆಗ್ಬೇಕಲ್ವಾ ಸರ್? ಅದಕ್ಕಾಗಿ. ಸೊ ಇವತ್ ಹೇಳಿ, ರೆಬಲ್ ಸ್ಟಾರ್ ಹಾಗೆ ಕ್ರೇಜಿ ಸ್ಟಾರ್ ಸಿನಿಮಾಗಳ ಬಗ್ಗೆ ಮಾತನಾಡ್ತಿದ್ವಿ, ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಯಾರ್ದು? ಓಹೋ, ರವಿ ಸರ್ ಅಭಿಮಾನಿ.
2: ರಂಗನಾಯಕಿ.
0: ಓಕೆ,
2: ಅದೆಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ಯಾರ ಅಂತ ಗೊತ್ತಿಲ್ಲ ಮೇಡಮ್. ದುರ್ಮೆಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಸಿನಿಮಾ ಇಡೀ ಸಿನಿಮಾ.
0: ನಿಜ ನಿಜ ಸರ್. ಓಕೆ,
2: ತುಂಬಾ ಚೆನ್ನಾಗಿದೆ.
0: ನಿಜ ನಿಜ ಸರ್, ಸೂಪರ್. ಸೊ ನಿಮಗೆ ರವಿ ಸರ್ ಅವರು ಹೆಚ್ಚು ಇಷ್ಟ ಆಗ್ತಾರೆ, ಅದರಲ್ಲೂ ಅಂಬರೀಶ್ ಸರ್ ಅವರ ರಂಗನಾಯಕಿ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಅಂತ
2: ಹೇಳ್ತಿದ್ದೀರಾ?
0: ಓಕೆ ಸರ್. ಸೊ ನೀವು ಕೂಡ ಮಾತಾಡಿ ತುಂಬಾ ಖುಷಿ ಆಯ್ತು, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಎಸ್, ಉಲ್ಲಾಸ್ ಅವ್ರು ಕರೆ ಮಾಡಿದ್ರು, ಮಾತಾಡಿದ್ರು. ಅಂಡ್ ಅವ್ರಿಗೆ ರವಿಚಂದ್ರನ್ ಸರ್ ಹಾಗೆ ಅಂಬರೀಶ್ ಸರ್ ಇಬ್ಬರು ಸಿನಿಮಾಗಳು ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸು ಸಮಯ ಕೂಡ ಬಂತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಮ್ಮ ಕೇಳುಗರೆಲ್ಲ ಹೇಗೆ ಅಂದರೆ, ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹನ ಕೊಡ್ತಾರೆ. ಅವರಿಗೆ ಪರ್ಟಿಕ್ಯುಲರಾಗಿ ಇಂಥ ಹೀರೋಗಳೇ ಇಷ್ಟ ಅಂತೇನಿಲ್ಲ, ರವಿಚಂದ್ರನ್ ಅವರು ಇಷ್ಟ, ಅಂಬರೀಶ್ ಅವರು ಇಷ್ಟ, ಇಬ್ಬರು ಕೂಡ ಒಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತ ಹೇಳ್ತಿದ್ರಿ. ಹೌದು, ಇಬ್ಬರು ನಟರು ಕೂಡ ಒಂದೊಂದು ಜಾನರ್ನಲ್ಲಿ ಒಂದೊಂದು ರೀತಿ ಸ್ಪೆಷಲ್ ಮೂವೀಸನ್ನು ಮಾಡಿದ್ದಾರೆ. ಈಗ ರವಿಚಂದ್ರನ್ ಸರ್ ಅನ್ನುವಾಗ ಹೆಚ್ಚಾಗಿ ಲವ್ ಓರಿಯೆಂಟೆಡ್ ಸಿನಿಮಾಗಳನ್ನ ಹೆಚ್ಚಾಗಿ ಮಾಡ್ತಾರೆ, ಅದರಲ್ಲೂ ಫ್ಯಾಮಿಲಿ ಓರಿಯೆಂಟೆಡ್ ಮಾಡ್ತಾರೆ. ಇನ್ನು ಅಂಬರೀಶ್ ಅವರು ಕೂಡ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಹೆಚ್ಚಾಗಿ ಮಾಡ್ತಾರೆ, ಸ್ವಲ್ಪ ಥ್ರಿಲ್ಲರ್ ಕೂಡ ಇರುತ್ತೆ, ಈ ರೀತಿ ಎಲ್ಲ ಸಿನಿಮಾಗಳನ್ನ ಮಾಡ್ತಾರೆ. ಆ್ಯಂಡ್ ಇವರಿಬ್ಬರು ಕೂಡ ನಮ್ಮ ಕನ್ನಡ ರಂಗದ ಚಿತ್ರರಂಗದ ಕಣ್ಣುಗಳು ಅಂತಲೇ ಹೇಳ್ಬೋದು. ಹಾಗಿದ್ರೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ

0: ಸೇಫ್ IVF ಸೆಂಟರ್ ಎಲ್ಲಿದೆ?
1: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
0: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
2: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, NT ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಸುಬ್ಬಯ್ಯ ಸಮೂಹ ಸಂಸ್ಥೆಗಳು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಸಂಸ್ಥಾಪಕರು ಆದ ದಿವಂಗತ ಟಿ ಸುಬ್ಬರಾಮಯ್ಯ ಅವರ ನೆನಪಿಗೋಸ್ಕರ ಅವರ ಹುಟ್ಟೂರಾದ ಹುಂಚದ ಬಿಲ್ಲೇಶ್ವರ ಗ್ರಾಮದಲ್ಲಿ ಸಾರ್ವಜನಿಕರಿಗೋಸ್ಕರ ಉಚಿತ ಸುಸಜ್ಜಿತ ಆಸ್ಪತ್ರೆಯನ್ನು ಹುಂಚದ ಹುಂಬುಜ ಜೈನ ಮಠದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯರವರು ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹುಂಬುಜ ಜೈನ ಮಠದ ಪರಮ ಪೂಜ್ಯ ಜಗದ್ಗುರುಗಳು ಸುಬ್ಬರಾಮಯ್ಯರವರ ಮಕ್ಕಳು ಅವರ ತಂದೆಯ ನೆನಪಿಗೋಸ್ಕರ ಉಚಿತ ಆಸ್ಪತ್ರೆ ಪ್ರಾರಂಭ ಮಾಡಿರುವುದು ಅತ್ಯಂತ ಒಳ್ಳೆಯ ಕೆಲಸ ಎಂದು ಶ್ಲಾಘಿಸಿದರು. ಮಠದಲ್ಲಿರುವ ಆಂಬ್ಯುಲೆನ್ಸ್ ಅನ್ನು ಆಸ್ಪತ್ರೆಗೆ ಉಚಿತವಾಗಿ ಬಳಸಿಕೊಳ್ಳಿ ಎಂದರು. ಪಟ್ಟಾಭಿರಾಮ್ರವರು ಮಾತನಾಡಿ ಸುಬ್ಬಯ್ಯ ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ಮತ್ತು ಮ್ಯಾಕ್ಸ್ ಆಸ್ಪತ್ರೆಗಳ ಸೇವೆಯನ್ನು ಸ್ಮರಿಸಿದರು. ಅವರ ಸೇವೆ ದಿವಂಗತ ಸುಬ್ಬಯ್ಯನವರ ಹುಟ್ಟೂರಾದ ಹುಂಚ ಮತ್ತು ಸುತ್ತಮುತ್ತಲ ಹಳ್ಳಿಗಳ ಜನರಿಗೆ ಅನುಕೂಲವಾಗಲಿ ಎಂದು ಯಾವ ಸರ್ಕಾರಗಳೂ ಮಾಡದ ಕೆಲಸವನ್ನು ಸುಬ್ಬಯ್ಯ ಸಂಸ್ಥೆಯವರು ಮಾಡುತ್ತಿದ್ದಾರೆ ಎಂದರು. ವೇದಿಕೆಯಲ್ಲಿ ತೀರ್ಥಹಳ್ಳಿ ಶಾಸಕರು ಆರಗ ಜ್ಞಾನೇಂದ್ರರವರು, ಮಾಜಿ ಶಾಸಕರಾದ ಕಿಮ್ಮನೆ ರತ್ನಾಕರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಾಕ್ಷರಿರವರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಕಲಗೋಡು ರತ್ನಾಕರ್ ಅವರು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಸುಬ್ಬಯ್ಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನೈಜ ಚರ್ಮ ಕುಶಲಕರ್ಮಿಗಳಿಗೆ ಕರಕುಶಲೆಯ ಕೌಶಲ್ಯ ಹಾಗೂ ಪಾದರಕ್ಷೆಗಳ ತಯಾರಿಕೆಯ ನೈಪುಣ್ಯ ಮತ್ತು ತಾಂತ್ರಿಕ ಕೌಶಲ್ಯವನ್ನು ಗುರುತಿಸಿ ಉತ್ತೇಜಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಪಾದರಕ್ಷಾ ತಯಾರಿಸುವ ಸ್ಪರ್ಧೆಯನ್ನು ಆಯೋಜಿಸಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಪರಿಶಿಷ್ಟ ಜಾತಿಗೆ ಸೇರಿದ ಆರುಂಧಿತಿಯಾರ್, ಚಮ್ಮದಿಯಾರ್, ಚಮಾರ್, ಮಾದಿಗ, ಚಮಗಾರ್, ಜಾಂಬುವುಲು, ಹರಳಯ್ಯ, ಮೋಚಿಗಾರ್, ಮೋಚಿ, ಸಮಗಾರ್ ಚರ್ಮ ಕುಶಲಕರ್ಮಿಗಳು ಮತ್ತು ಕುಟುಂಬದವರಾಗಿದ್ದು 18-35 ವರ್ಷದೊಳಗಿನವರಾಗಿರಬೇಕು. ಅವಶ್ಯವಿರುವ ಕಚ್ಚಾ ವಸ್ತು ಹಾಗೂ ಟೂಲ್ಸ್ಗಳನ್ನು ಸ್ವತಃ ತರಬೇಕು. ಪುರುಷ ಅಥವಾ ಮಹಿಳೆಯರು ಒಂದು ಜೊತೆ ಪಾದರಕ್ಷೆಗಳನ್ನು ಮಾತ್ರ ತಯಾರಿಸುವುದು. ಕೊಲ್ಲಾಪುರಿ ಮಾದರಿಯ ಪಾದರಕ್ಷೆಗಳನ್ನು ಪರಿಗಣಿಸುವುದಿಲ್ಲ. ಸ್ಪರ್ಧೆಯು ಜೂನ್ 6 ಬೆಳಗ್ಗೆ 11 ಸಂಜೆ 5 ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಫ್ಯಾಷನ್ ಟೆಕ್ನಾಲಜಿ, ಉಳ್ಳಾಳ, ಉಪನಗರ, ಕೆಂಗೇರಿ, ಬೆಂಗಳೂರು, ಇಲ್ಲಿ ನಡೆಯಲಿದೆ. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಥಮ ಬಹುಮಾನ 50,000 ಇದ್ದು, ದ್ವಿತೀಯ ಬಹುಮಾನ 30,000 ಇದೆ, ಹಾಗೂ ತೃತೀಯ ಬಹುಮಾನ 20,000 ಹಾಗೂ 2 ಸಮಾಧಾನಕರ ಬಹುಮಾನವಿದ್ದು ತಲಾ 10,000 ಆಸಕ್ತರು ಅರ್ಜಿಯನ್ನು https://lidkar.com ಈ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಜಾತಿ ಮತ್ತು ವೃತ್ತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ನಿಗಮದಿಂದ ತರಬೇತಿ ಪಡೆದ ದಾಖಲೆ, ಈ ಶ್ರಮ ಕಾರ್ಡ್ಗಳನ್ನು ಲಗತ್ತಿಸಿ ಡಾಕ್ಟರ್ ಜಗಜೀವನ್ ರಾವ್ ಚರ್ಮ ಕೈಗಾರಿಕಾಭಿವೃದ್ಧಿ ನಿಗಮ, ಡಾಕ್ಟರ್ ಜಗಜೀವನ್ ರಾವ್ ಲಿಟ್ಕರ್ ಭವನ್, ಮಿಲ್ಲರ್ಸ್ ಟ್ಯಾಂಕ್ ಬಂಡ್ ಏರಿಯಾ, ವಸಂತನಗರ, ಬೆಂಗಳೂರು, ಇಲ್ಲಿ ಸಲ್ಲಿಸಬೇಕು. ಮೇ 30ರೊಳಗಾಗಿ ಸಲ್ಲಿಸುವಂತೆ ಶಿವಮೊಗ್ಗ ಲಿಟ್ಕರ್ ಮಾರಾಟ ಮಳಿಗೆಯ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ 9114130410 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಸಂಸ್ಥೆಯಾದ ಪ್ರಸಾರ ಭಾರತೀಯ ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಸಂಭ್ರಮದ ಅಂಗವಾಗಿ ಭದ್ರಾವತಿ ಕೇಂದ್ರದ ವತಿಯಿಂದ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಕಾರ್ಯಕ್ರಮವು ಜೂನ್ 2 ಮಂಗಳವಾರದಂದು ಬೆಳಗ್ಗೆ 10:30 ಭದ್ರಾವತಿಯ ಜೆಪಿಎಸ್ ಕಾಲೋನಿಯಲ್ಲಿರುವ ಆಕಾಶವಾಣಿ ಕೇಂದ್ರದ ಆವರಣದಲ್ಲಿ ಜರುಗಲಿದೆ. ಕಾರ್ಯಾಗಾರದಲ್ಲಿ ಸತೀಶ್ ಕುಮಾರ್ ಅಂಡಂಜೆ ಅವರು ಬಾನುಲಿ ಹಾಗೂ ಇತರ ಮಾಧ್ಯಮಗಳ ಬರವಣಿಗೆ ಬಗ್ಗೆ, ಡಾ ಎನ್ ಸುಧೀಂದರ್ ಅವರು ಬಾನುಲಿ ನಾಟಕ ರಚನೆ, ಜಿ ವಿಜಯಕುಮಾರ್ ಬಾನುಲಿ ಕೇಳುಗರ ಬರಹ, ಎಸ್ಆರ್ ಭಟ್ ಬಾನುಲಿ ಬರವಣಿಗೆ ಬಗ್ಗೆ ಹಾಗೂ ಎಸ್ಎಸ್ ಕೃಷ್ಣಪ್ಪ ಇವರು ಬಾನುಲಿ ತಂತ್ರಜ್ಞಾನ, ಡಾ ಎಸ್ಎಂ ಸುಧಾಕರ್ ಇವರು ಬಾನುಲಿ ಕೃಷಿ ಬರವಣಿಗೆ ಹಾಗೂ ಎಂಕೆ ಶಿವಕುಮಾರ್ ಇವರು ಬಾನುಲಿ ಉದ್ಘೋಷಕರ ಬರವಣಿಗೆ ಕುರಿತು ಉಪನ್ಯಾಸ ನೀಡುವರು ಎಂದು ಆಕಾಶವಾಣಿ ಭದ್ರಾವತಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸಾಧನೆಗೆ ಶಾಸನಗಳಲ್ಲಿ ಅಡಕವಾಗಿರುವ ಕಾನೂನು ವ್ಯಾಖ್ಯಾನಗಳ ಆಳವಾದ ಅಧ್ಯಯನ ಅವಶ್ಯಕವಾಗಿದೆ ಎಂದು ನೂತನ ನ್ಯಾಯಾಧೀಶರಾದ ಅನನ್ಯ ಶಾಸ್ತ್ರಿ ಹೇಳಿದರು. ಶಿವಮೊಗ್ಗ ನಗರದ ಸಿ ಭೀಮಸೇನರಾವ್ ಕಾನೂನು ಮಹಾವಿದ್ಯಾಲಯದಿಂದ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ನೂತನ ನ್ಯಾಯಾಧೀಶರಾಗಿ ನೇಮಕಗೊಂಡಿರುವ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸೋಲಿನಿಂದ ಹೊಸ ಅನುಭವಗಳನ್ನು ಕಲಿಯುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು. ಸೋಲಿನ ರುಚಿಯಿಂದ ಯಶಸ್ಸಿನ ಸಿಹಿ ಮತ್ತಷ್ಟು ದುಪ್ಪಟ್ಟಾಗುತ್ತದೆ. ಎಲ್ಲರನ್ನೂ ಸಂತೈಸುತ್ತೇನೆ ಎಂಬ ಭ್ರಮೆಯಲ್ಲಿ ಇರಬಾರದು. ಬದುಕಿನ ದುರ್ಗಮ ದಾರಿಯಲ್ಲಿ ಯಶಸ್ಸಿನ ಗುರಿ ತಲುಪಲು ಕಠಿಣ ಪರಿಶ್ರಮ ಅಗತ್ಯ. ಎಂಎಸ್ಸಿ ಪದವಿ ಪಡೆದಿದ್ದ ನನಗೆ ಕಾನೂನು ಕಾಲೇಜಿನ ಉಪನ್ಯಾಸಕರು ನೀಡಿದ ಬೋಧನೆ ಸಮಾಜದ ಬಗ್ಗೆ ಹೊಸ ಕುತೂಹಲ ಮೂಡಿಸಿತು ಎಂದು ಸ್ಮರಿಸಿದರು. ಅಭಿನಂದನೆ ಸ್ವೀಕರಿಸಿದ ಮತ್ತೋರ್ವ ನ್ಯಾಯಾಧೀಶೆ ಕೆಎಸ್ ರಕ್ಷಿತಾ ಮಾತನಾಡಿ, ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಜೀವನ ಮೌಲ್ಯಗಳನ್ನು ನಮ್ಮ ಉಪನ್ಯಾಸಕ ವೃಂದ ಕಲ್ಪಿಸಿಕೊಟ್ಟಿದೆ. ಗ್ರಾಮೀಣ ಪ್ರದೇಶದಿಂದ ಬಂದ ನನಗೆ ಯಾವುದೇ ನ್ಯಾಯಾಂಗ ಹಿನ್ನೆಲೆ ಇರಲಿಲ್ಲ. ದೊಡ್ಡ ಕನಸುಗಳನ್ನು ಕಾಣಲು ಪ್ರಯತ್ನಿಸಿ. ಸಣ್ಣ ಅವಕಾಶವನ್ನು ದೊಡ್ಡ ಸಾಧನೆಗೆ ದಾರಿಯನ್ನಾಗಿ ಮಾಡಿಕೊಳ್ಳಬೇಕು. ಯಶಸ್ಸಿಗೆ ಜ್ಞಾನದ ಜೊತೆ ಕೌಶಲ, ಆತ್ಮವಿಶ್ವಾಸ ಮತ್ತು ನಿರಂತರ ಪರಿಶ್ರಮವು ಅಗತ್ಯ ಎಂದು ಸಲಹೆ ನೀಡಿದರು. ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಮಾತನಾಡಿ, ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಹೊಣೆಗಾರಿಕೆಯ ಕ್ಷೇತ್ರವಾಗಿದೆ. ನ್ಯಾಯ ನೀಡುವ ವ್ಯಕ್ತಿಯು ವೈಜ್ಞಾನಿಕ ಮನೋಭಾವ, ವೃತ್ತಿಪರ ನಿಷ್ಠೆ, ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಹೊಂದಿರಬೇಕು. ನ್ಯಾಯಾಧೀಶರ ತೀರ್ಪುಗಳು ಸಮಾಜದ ಮೇಲೆ ದೀರ್ಘಕಾಲದ ಪ್ರಭಾವ ಬೀರುತ್ತವೆ. ಆದ್ದರಿಂದ ಅವರ ವ್ಯಕ್ತಿತ್ವ, ಪ್ರಾಮಾಣಿಕತೆ ಮತ್ತು ಸಂಸ್ಕಾರಗಳು ಅತ್ಯಂತ ಮಹತ್ವ ಪಡೆಯುತ್ತವೆ. ನ್ಯಾಯಾಂಗ ವ್ಯವಸ್ಥೆಯ ಸೌಲಭ್ಯಗಳು ಸಾಮಾನ್ಯ ಜನರಿಗೂ ತಲುಪುವಂತೆ ನೂತನ ನ್ಯಾಯಾಧೀಶರು ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎ ಅನಲಾ, ನೂತನ ನ್ಯಾಯಾಧೀಶರಾದ ಸಂಯುಕ್ತ ಮುಪ್ಪಾನೆ, ಎನ್ಇಎಸ್ ನಿರ್ದೇಶಕ ಎಂಎಸ್ ಅನಂತದತ್ತ, ಶೈಕ್ಷಣಿಕ ಆಡಳಿತಾಧಿಕಾರಿ ಎಎನ್ ರಾಮಚಂದ್ರ ಮಾತನಾಡಿದರು. ಎನ್ಇಎಸ್ ನಿರ್ದೇಶಕರಾದ ಟಿಆರ್ ಅಶ್ವಥನಾರಾಯಣ ಶೆಟ್ಟಿ, ಎಚ್ಸಿ ಶಿವಕುಮಾರ್, ಐಕೆಎಸ್ಸಿ ಸಂಯೋಜಕ ಡಾ ಕಾಂತರಾಜ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ತಾವು ನಾಯಕ ನಟನಾಗಿ ಅಭಿನಯಿಸಿರುವ ಕನ್ನಡ ಚಿತ್ರ ಲೋ ನವೀನ ಮೇ 15 ರಾಜ್ಯಾದ್ಯಂತ ತೆರೆ ಕಂಡಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದೆ ಎಂದು ನವೀನ್ ಸಜ್ಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಹಿನ್ನೆಲೆಯ ಕಥಾಹಂದರ ಹೊಂದಿರುವ ಚಿತ್ರದಲ್ಲಿ ಸ್ನೇಹ, ಪ್ರೀತಿ, ಕೌಟುಂಬಿಕ ಮೌಲ್ಯಗಳು ಹಾಗೂ ಇಂದಿನ ಯುವಕರ ಬದುಕಿನ ವಿವಿಧ ಆಯಾಮಗಳ ಬಗ್ಗೆ ಚಿತ್ರಣ ನೀಡುವ ಪ್ರಯತ್ನ ಮಾಡಲಾಗಿದೆ ಎಂದರು. ಧನುರ್ಧಾರಿ ಪವನ್ ನಿರ್ದೇಶಿಸಿರುವ ಚಿತ್ರವನ್ನು ಕೀರ್ತಿಸ್ವಾಮಿ, ಬೆನ್ ಚಿಕ್ಕಸ್ವಾಮಿ ಹಾಗೂ ಎನ್ಎಸ್ ಸ್ಟುಡಿಯೋಸ್ ನಿರ್ಮಿಸಿದೆ. ನಾಯಕ ನಟನಾಗಿ ಅಭಿನಯಿಸುವ ಜೊತೆಗೆ ಸಂಗೀತವನ್ನು ನಿರ್ದೇಶಿಸಿದ್ದೇನೆ. ಸುನಿಲ್ ಮೈಸೂರು ಜೊತೆಗೆ ಸೇರಿ ಕತೆ ಸಿದ್ಧಪಡಿಸಲಾಗಿದೆ. ಚಿತ್ರದಲ್ಲಿ 8 ಹಾಡುಗಳಿವೆ ಎಂದು ತಿಳಿಸಿದರು. ವರ್ಷಾ ಗಿರಿಧರ್ ನಾಯಕಿಯಾಗಿ ಅಭಿನಯಿಸಿದ್ದು ರೇಷ್ಮಾವಿ ಗೌಡ, ಪ್ರಕಾಶ್ ತುಮ್ಮಿನಾಡು, ಅಪೂರ್ವ ಶ್ರೀ, ಅಭಿಜಿತ್ ಗೌಡ ಹಾಗೂ ಮಲ್ಲರಾಜು ಮಾರಸಿಂಗನಹಳ್ಳಿ ಸೇರಿದಂತೆ ಹಲವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮೇ 29-31 109ನೇ ವರ್ಷದ ಶ್ರೀ ಹನುಮ ಜಯಂತಿ ಮಹೋತ್ಸವ ನಡೆಯಲಿದೆ. ಮೇ 29 ಬೆಳಗ್ಗೆ ಮೂಲ ಆಂಜನೇಯರಿಗೆ ಹಾಗೂ ನರಸಿಂಹಮೂರ್ತಿಗೆ ಅಭಿಷೇಕ, ಶ್ರೀ ನರಸಿಂಹ ಸುದರ್ಶನ ಹೋಮ, ರಾತ್ರಿ ಶ್ರೀಲಕ್ಷ್ಮೀ ನರಸಿಂಹರ ಪಲ್ಲಕ್ಕಿ ಉತ್ಸವ, 30 ಬೆಳಗ್ಗೆ ಆಂಜನೇಯ ಮೂರ್ತಿಗೆ ಅಭಿಷೇಕ, ಶ್ರೀರಾಮತಾರಕ ಹೋಮ, ರಾತ್ರಿ ಪಟ್ಟಾಭಿರಾಮರ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. 31 ಹನುಮ ಜಯಂತಿ ಅಂಗವಾಗಿ ಬೆಳಗ್ಗೆ ಆಂಜನೇಯ ಸ್ವಾಮಿ ಮೂಲಮೂರ್ತಿಗೆ ಮಹಾಭಿಷೇಕ, ಶ್ರೀ ಮಾರುತಿ ಮೂಲಮಂತ್ರ ಹೋಮ, ರಾತ್ರಿ 7 ವಿಶೇಷವಾದ ಶ್ರೀರಾಮ ಹನುಮರ ಎದುರು ಬದುರು ಉತ್ಸವ ನಡೆಯಲಿದೆ. ನಿತ್ಯ ಮಧ್ಯಾಹ್ನ ಮಹಾಪ್ರಸಾದ ವಿನಿಯೋಗ ನಡೆಯಲಿದ್ದು ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ದೇವಾಲಯ ಸಮಿತಿ ಕೋರಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ನಗರದ ಹೊಸ ಸಿದ್ದಾಪುರದಲ್ಲಿ 3.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಭವನದ ಚಾವಣಿಗೆ ನಿನ್ನೆ ಬೆಳಗ್ಗೆ ಆರ್ಸಿಸಿ ಹಾಕಲಾಯಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಕಸಾಪ, ತಾಲೂಕು ಅಧ್ಯಕ್ಷ ಎಚ್ ತಿಮ್ಮಪ್ಪ, ಸಾಹಿತ್ಯ ಭವನ ಕಟ್ಟಡ ಸಮಿತಿ ಅಧ್ಯಕ್ಷೆ ಡಾ ವಿಜಯಾದೇವಿ, ಪದಾಧಿಕಾರಿಗಳಾದ ಡಾ ಪ್ರಭಾಕರ್ ಬೀರಯ್ಯ, ಎಂಎಸ್ ಸುಧಾಮಣಿ, ಎಂಇ ಜಗದೀಶ್, ಡಿಎಸ್ ಪ್ರಕಾಶ್, ನಾಗೋಜಿರಾವ್, ಕೋಡ್ಲು ಯಜ್ಞಯ್ಯ, ಆಶಾ ಪುಟ್ಟಸ್ವಾಮಿ, ಶ್ರೀಧರ್ ಗೌಡ ಸೇರಿದಂತೆ ನೂರಾರು ಮಂದಿ ಕನ್ನಡಾಭಿಮಾನಿಗಳು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತ ಎನ್ ಬಾಬು, ಕಸಾಪದ ಕಮಲಾಕರ್ ಹಾಗೂ ಸವಿತ ಸಮಾಜದ ವಿವಿಧೋದ್ದೇಶದ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಎನ್ಎಸ್ ರಮೇಶ್ ಕಟ್ಟಡ ನಿರ್ಮಾಣಕ್ಕಾಗಿ ತಲಾ 10,000 ರೂಪಾಯಿ ದೇಣಿಗೆ ನೀಡಿದರು. ಮುಂದಿನ ವಿವರ. ಭದ್ರಾವತಿಯ ಹಳೆನಗರದ ಜೈಭೀಮ್ ನಗರದ ಶ್ರೀ ದೊಡ್ಡಮ್ಮ ದೇವಿ ದೇವಾಲಯದಲ್ಲಿ ಇಂದಿನಿಂದ 31ರವರೆಗೆ ಜಾತ್ರಾ ಮಹೋತ್ಸವ ಮತ್ತು ಮಹಾಚಂಡಿಕ ಹೋಮ ನಡೆಯಲಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಪೂಜೆ ಆರಂಭವಾಗಿದ್ದು ಮಧ್ಯಾಹ್ನ 1 ಗಂಟೆಗೆ ಅನ್ನಸಂತರ್ಪಣೆ ಮತ್ತು ನಾಳೆ ಬೆಳಗ್ಗೆ ಭದ್ರಾ ನದಿಯಿಂದ 108 ಕುಂಭದಿಂದ ಗಂಗೆಯನ್ನು ಮೆರವಣಿಗೆಯಲ್ಲಿ ತಂದು ದೇವಿಗೆ ಕುಂಭಾಭಿಷೇಕ ನಡೆಸಲಾಗುವುದು. ನಾಳೆ ಬೆಳಗ್ಗೆ 10 ಗಂಟೆಗೆ ಜ್ಯೋತಿ ಬಾಣ ನಡೆಯಲಿದೆ. 31ರಂದು ಕುಂಭಾಭಿಷೇಕ, ನಂತರ ಮಧ್ಯಾಹ್ನ 12 ಗಂಟೆಗೆ ಅನ್ನದಾನ, ಸಂಜೆ 6 ಗಂಟೆಗೆ ರಾಜಬೀದಿ ಉತ್ಸವ ನಡೆಯಲಿದೆ ಎಂದು ದೇವಾಲಯದ ಸಮಿತಿ ತಿಳಿಸಿದರು. ಮುಂದಿನ ವಿವರ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಜನ್ಮದಿನದ ಅಂಗವಾಗಿ ಜೂನ್ 10ರಂದು ಕೆಎಸ್ ಈಶ್ವರಪ್ಪ ಅಭಿಮಾನಿಗಳ ಬಳಗದಿಂದ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಜನಾ ಪರಿಷತ್ ಅಧ್ಯಕ್ಷ ಶಬರೀಶ್ ಕಣ್ಣನ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಗೀತಾಭಿವಂದನೆ ಹೆಸರಿನಲ್ಲಿ 500ಕ್ಕೂ ಹೆಚ್ಚು ಮಾತೆಯರಿಂದ ಸಮೂಹ ಗಾಯನ ನಡೆಯಲಿದೆ. ಕೆಎಸ್ ಈಶ್ವರಪ್ಪ ಧರ್ಮ ಜಾಗೃತಿ, ರಾಷ್ಟಪ್ರೇಮದಲ್ಲಿ ಅಪಾರ ನಂಬಿಕೆ ಮತ್ತು ಕಾಳಜಿ ಹೊಂದಿದ್ದಾರೆ. ಅದರಿಂದ ದೈವಭಕ್ತಿ ಮತ್ತು ರಾಷ್ಟಪ್ರೇಮ ಒಳಗೊಂಡ ಗೀತೆಗಳನ್ನು ಹಾಡಿಸಲಾಗುವುದು ಎಂದರು. ಸಂಗೀತಾಭಿವಂದನೆಯ ಪೂರ್ವ ತಯಾರಿಗೆ ಮೊದಲ ಅಭ್ಯಾಸ 29-30ರಂದು ಶುಭಮಂಗಳ ಸಮುದಾಯ ಭವನದಲ್ಲಿ ನಡೆಯಲಿದೆ. ಎರಡನೇ ಅಭ್ಯಾಸ ವರ್ಗ 1, 2 ಮತ್ತು 3ರಂದು ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಬೆಳಗ್ಗೆ 11ರಿಂದ ನಡೆಯಲಿದೆ ಎಂದರು. ನಗರದ ವಿವಿಧ ಭಜನಾ ಮಂಡಳಿಗಳ ಮಾತೆಯರು ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಆಸಕ್ತ ಮಹಿಳಾ ಮಂಡಳಿಯವರು ಸಹ ಇದರಲ್ಲಿ ಭಾಗವಹಿಸಬಹುದಾಗಿದೆ ಎಂದು ತಿಳಿಸಿದರು. ಸುವರ್ಣ ಶಂಕರ್, ಉಮಾಮೂರ್ತಿ, ಎಂಜಿ ಬಾಬು, ಮೋಹನ್ ಜಾಧವ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಉದಯೋನ್ಮುಖ ಯುವ ಪ್ರತಿಭೆಗಳನ್ನು ಗುರುತಿಸುವ ಉದ್ದೇಶದಿಂದ ರಿಪ್ಪನ್ಪೇಟೆ ಪಟ್ಟಣದ ಶ್ರೀರಾಮ ಮಂದಿರದಲ್ಲಿ ಮಲೆನಾಡಿನ ಭಾಗ್ಯದಾರೆ ಮುಂಗಾರು. ಈ ವಿಷಯ ಕುರಿತು ಸ್ವರಚಿತ ಕವನ ವಾಚನ ಕಾರ್ಯಕ್ರಮವನ್ನು ಜೂನ್ 14ರಂದು ಆಯೋಜಿಸಲಾಗಿದೆ. ಕಲಾ ಕೌಸ್ತುಭ ಕನ್ನಡ ಸಂಘ ಮತ್ತು ಕಸಾಪ ಹೋಬಳಿ ಘಟಕದ ಸಂಯುಕ್ತಾಶ್ರಯದಲ್ಲಿ ಅಂದು ಮಧ್ಯಾಹ್ನ 3 ಗಂಟೆಯಿಂದ ಕಾರ್ಯಕ್ರಮ ನಡೆಯಲಿದ್ದು ಹೊಸನಗರ ತಾಲೂಕು ಮಟ್ಟದ ಯುವಕರು ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9

0: 4876269 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ನಾಥ್ ಬಳಗದ ರಾ ಸೋಮೇಶ್ವರ ತಿಳಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದೆ. ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
3: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
3: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ಏ ನೋಡಲ್ಲಿ, ಲೈಟ್ಗಳು ಆಫ್ ಮಾಡಿಲ್ಲ.
5: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟದು.
4: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
5: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
4: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
5: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
6: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
0: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
0: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
0: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
7: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
0: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
8: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
9: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
10: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
11: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
12: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
13: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ. ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ. ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ. ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
0: ಸಿಬಿಎಸ್ಇ ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ ಸಿಬಿಎಸ್ಇ 10th ತರಗತಿಯಲ್ಲಿ 100-100 ಫಲಿತಾಂಶ. ಪ್ರೀ ಕೆಜಿಯಿಂದ 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
13: ಸಂಪರ್ಕಿಸಿ 9164449931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
14: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶಿವಮೊಗ್ಗದ ಎಲ್ಲ ಪ್ರೀತಿಯ ಜೀವಿಗಳಿಗೆ ಮತ್ತೊಮ್ಮೆ ಶುಭ ಸಂಜೆ ಹೇಳ್ತಾ, ಅಬಬಾ, ದಿನವಿಡೀ ಕೆಲಸದ ಜಂಜಾಟ, ಆಫೀಸ್ನ ಟೆನ್ಷನ್, ಆ ಬಿಸಿಲು, ಎಲ್ಲದಕ್ಕೂ ಬ್ರೇಕ್ ಹಾಕಿ ಮನೆಗೆ ಬಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಅಥವಾ ಆ ಶುಂಠಿ ಚಹಾದ ಕಪ್ ಹಿಡಿದು ಮೊದಲ ಸಿಪ್ ತಗೊಳ್ತಾ ಇರೋ ಆ ಕ್ಷಣ ಇದೆಯಲ್ಲ, ಸೂಪರ್ ಆಗಿರುತ್ತೆ. ಒಳ್ಳೆ ಅಲ್ಟಿಮೇಟ್ ಆಗಿರುತ್ತೆ ಅಲ್ವಾ? ಸೊ ನಿಮ್ಮ ಕೈಯಲ್ಲಿರೋ ಕಾಫಿ ಇರ್ಬೋದು ಅಥವಾ ಟೀ ಇರ್ಬೋದು, ಹೀಗೆ ಬಿಸಿಯಾಗಿರ್ಲಿ. ಅದರ ಜೊತೆಗೆ ನಮ್ಮ ಶಿವಮೊಗ್ಗದ ಮಣ್ಣಿನ ಬಿಸಿ ಬಿಸಿ ಅಪ್ಡೇಟ್ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಮ್ಮ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದವರು ಹೈಕೋರ್ಟ್ ಸಂಚಾರಿ ಪೀಠಕ್ಕಾಗಿ ನಡೆಸ್ತಾ ಇರೋ ಹೋರಾಟದ ಕಿಚ್ಚು ಇನ್ನೂ ಹಾಗೆ ಬಿಸಿಯಾಗಿದೆ. ಇವತ್ತು ಸಂಜೆ ನಾವು ಕೇವಲ ಹಾಡುಗಳನ್ನಷ್ಟೇ ಕೇಳ್ತಾ ಇಲ್ಲ ಸ್ನೇಹಿತರೆ, ನಮ್ಮೂರಿನ ಹಕ್ಕಿನ ಬಗ್ಗೆ, ನಮ್ಮ ಮಲೆನಾಡಿನ ಜನರ ಅನುಕೂಲಕ್ಕಾಗಿ ನಡೀತಾ ಇರೋ ಈ ನ್ಯಾಯಯುತ ಹೋರಾಟದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ತಾ ಹೋಗೋಣ. ಯಾಕಂದ್ರೆ ನ್ಯಾಯ ಸಿಗೋದು ನಮ್ಮ ಹಕ್ಕು, ಅದರ ಬಗ್ಗೆ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ ಅಲ್ವಾ? ಹಾಗಾದ್ರೆ ಕಾಫಿ ಕಪ್ ಖಾಲಿಯಾಗೋಕ್ಕಿಂತ ಮುಂಚೆ ಮನಸ್ಸಿಗೆ ಇಷ್ಟವಾಗೋ ಮಾಹಿತಿಯನ್ನ ತಿಳಿತಾ ಹೋಗೋಣ ಅಂತ ಹೇಳ್ತಾ, ನಮ್ಮ ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಲೇಬೇಕೆಂದು ಆಗ್ರಹಿಸಿ ಶಿವಮೊಗ್ಗ ವಕೀಲರ ಸಂಘವು 30/5/2026 ಶನಿವಾರ, ಅಂದರೆ ನಾಳೆ, ಶಿವಮೊಗ್ಗ ನಗರದ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ನಗರದಲ್ಲಿ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪ ಗೌಡ ಹಾಗೂ ಸಂಚಾಲಕರಾದ ಕೆಪಿ ಶ್ರೀಪಾಲ್ ಹಾಗೂ ಅಧ್ಯಕ್ಷರಾದ ಜಿಆರ್ ರಾಘವೇಂದ್ರ ಅವರು ಒಂದಿಷ್ಟು ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಮೊದಲನೇದಾಗಿ ಗೌರವಾಧ್ಯಕ್ಷರಾದ ಕೆ ಬಸಪ್ಪ ಅವರು ಹೈಕೋರ್ಟ್ ಪೀಠ ಹಾಗೂ ಹೈಕೋರ್ಟ್ ಸಂಚಾರಿ ಪೀಠ, ಈ ಎರಡೂ ಪದಗಳು ಸಾಮಾನ್ಯವಾಗಿ ಕೇಳ್ಬರ್ತವೆ. ಈಗ ಸಂಚಾರಿ ಪೀಠ ಬೇಕು ಅಂತ ಹೋರಾಟ ಪ್ರಾರಂಭವಾಗಿದೆ. ಆದ್ರೆ ಈ ಹೈಕೋರ್ಟ್ ಪೀಠಕ್ಕೂ ಹೈಕೋರ್ಟ್ ಸಂಚಾರಿ ಪೀಠಕ್ಕೂ ಇರುವ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಹಾಗೆ ಯಾವ ಆಧಾರದ ಮೇಲೆ ಈ ಪೀಠವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸಿದ್ದಾರೆ, ಕೇಳೋಣ.
15: ನೋಡಿ, 46 November 1949 ನಮ್ಮ ಸಂವಿಧಾನ ಕೇಂದ್ರ ಸರ್ಕಾರ ಒಪ್ಕೊಳ್ತು. 26 January 1950 ಸಂವಿಧಾನ ಈ ದೇಶದಲ್ಲಿ ಜಾರಿಗೆ ಬಂತು. ಆ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲ ಉಚ್ಚ ನ್ಯಾಯಾಲಯಗಳನ್ನು ಕೂಡ ಸಂವಿಧಾನ ರಕ್ಷಣೆ ಮಾಡಿಕೊಂಡು ಆಯಾಯ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ಅಂತ ಘೋಷಣೆ ಮಾಡಿ ಅವುಗಳನ್ನು ರಕ್ಷಣೆ ಮಾಡಿಕೊಂಡು ಬಂದರು. ಅದು ಹಾಗಾಗಿ ಆಯಾ ಯಾವ್ಯಾವ ರಾಜ್ಯಗಳಲ್ಲಿ ಪ್ರಿನ್ಸ್ಲಿ ಸ್ಟೇಟ್ ಇರ್ಬೋದು, ಬ್ರಿಟಿಷ್ ಸ್ಟೇಟ್ ಇರ್ಬೋದು, ಪ್ರೆಸಿಡೆನ್ಸಿ ಸ್ಟೇಟ್ ಇರ್ಬೋದು, ಆಯಾಯ ರಾಜ್ಯಗಳಲ್ಲಿ ಇರ್ತಕ್ಕಂಥ ಆಗಾಗಲೇ ಸ್ಥಾಪಿತಗೊಂಡ ಎಲ್ಲ ಉಚ್ಚ ನ್ಯಾಯಾಲಯಗಳು ಕೂಡ ಸಂವಿಧಾನಾತ್ಮಕ ನ್ಯಾಯಾಲಯಗಳಾಗಿ ಸಂವಿಧಾನದಲ್ಲಿ ರಕ್ಷಣೆಗೊಂಡು ಘೋಷಿಸಲ್ಪಟ್ಟು ಮುಂದುವರ್ಕೊಂಡು ಬಂದವು. ಅದು ಹಾಗೇ 1956 ಯಾವುದೇ ಹೆಚ್ಚುವರಿಯಾಗಿ ಯಾವುದೇ ಸ್ಟೇಟ್ಸಲ್ಲಿ ಉಚ್ಚ ನ್ಯಾಯಾಲಯಗಳನ್ನು ಕೊಡಲಿಲ್ಲ. ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟು, ಆಯಾ ರಾಜ್ಯಗಳಲ್ಲಿ ಇದ್ದ ಉಚ್ಚ ನ್ಯಾಯಾಲಯಗಳು ಅವಕ್ಕೆ ಯಾವ್ಯಾವ ವ್ಯಾಪ್ತಿ ಇತ್ತು, ಒಂದು ಸ್ಟೇಟಿಂದ ಹೊರಗಡೆ ಇರ್ಬೋದು ಅಥವಾ ಒಳಗಡೆ ಇರ್ಬೋದು, ಯಾವ್ಯಾವ ಭೌಗೋಳಿಕ ವ್ಯಾಪ್ತಿಗೆ ತಮ್ಮ ವ್ಯಾಪ್ತಿಯನ್ನು ಅನುಸರಿಸಿ ಇದನ್ನು ಅಧಿಕಾರವನ್ನು ಚಲಾಯಿಸ್ತಾ ಇದ್ವು, ಅದನ್ನು ಚಲಾಯಿಸಿಕೊಂಡೇ ಬಂದವು. ಅದು ಸ್ಟೇಟ್ 1956 ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆದಾಗ ಈ ಸ್ಟೇಟ್ಸ್ಗಳು ಹೇಗೆ ಪುನರ್ವಿಂಗಡಣೆ ಆದವೋ ಅದೇ ರೀತಿ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳ ವ್ಯಾಪ್ತಿಗಳನ್ನು ಪುನರ್ವಿಂಗಡಣೆ ಮಾಡುವಂಥ ಒಂದು ಅನಿವಾರ್ಯ ಸಂದರ್ಭ ಉಂಟಾಯಿತು 1956. ಅದಕ್ಕಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತು, ಸಂವಿಧಾನವನ್ನು ಅಮೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟ್ 1956 ಸೆಕ್ಷನ್ 51 ಸೆಕ್ಷನ್ 51 ಸಬ್ಕ್ಲಾಸ್ 2 ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ಶಾಶ್ವತ ಹೆಚ್ಚುವರಿ ಪೀಠಗಳನ್ನು ಅಥವಾ ಪೀಠಗಳನ್ನು ಸ್ಥಾಪನೆ ಮಾಡ್ಬೋದು, ಅಲ್ಲಿ ಸ್ಥಾಪನೆ ಮಾಡುವಂಥ ಅಧಿಕಾರವನ್ನು ತಾನೇ ಉಳಿಸಿಕೊಳ್ತು. ಅನಿವಾರ್ಯ ಸಂದರ್ಭಗಳಲ್ಲಿ ತಾತ್ಕಾಲಿಕವಾಗಿ ಹೆಚ್ಚುವರಿ ಕೇಸುಗಳು ಉತ್ಪತ್ತಿಯಾದಾಗ ತಾತ್ಕಾಲಿಕವಾಗಿ ಆ ಕೇಸುಗಳನ್ನು ನಿರ್ವಹಣೆ ಅದರಲ್ಲಿ ಬೇಗ ಬೇಗ ಡಿಸ್ಪೋಸ್ ಮಾಡೋ ಉದ್ದೇಶದಿಂದ ತಾತ್ಕಾಲಿಕವಾಗಿ ಸಂಚಾರಿ ಪೀಠಗಳನ್ನು ಸ್ಥಾಪನೆ ಮಾಡಿ ಹೆಚ್ಚಿರುವ ಅಲ್ಲಿ ಕೆಲಸ ಕಡಿಮೆ ಆದಾಗ ಅದನ್ನು ಅಬಾಲಿಷ್ ಮಾಡ್ತಕ್ಕಂಥ ಅಧಿಕಾರವನ್ನು ಸೆಕ್ಷನ್ 51 ಸಬ್ಕ್ಲಾಸ್ 3 ಆಯಾಯ ಸ್ಟೇಟಿನ ಮುಖ್ಯಮಂತ್ರಿಗಳು ಶಿಫಾರಸಿನ ಒಡನೆ ಮುಖ್ಯ ನ್ಯಾಯಾಧೀಶರು ಮಾಡ್ಬೋದು ಅಂತ ಸೆಕ್ಷನ್ 51(3) ಮಾಡಿದ್ರು. ಇದಕ್ಕೆ ಉದಾಹರಣೆ ಕೊಟ್ಟು ಹೇಳೋದಾದರೆ ಮಧ್ಯಪ್ರದೇಶದಲ್ಲಿ ಪ್ರಿನ್ಸ್ಲಿ ಸ್ಟೇಟ್ ಇದ್ದಾಗ ಗ್ವಾಲಿಯರಲ್ಲಿ ಪ್ರಧಾನ ಪೀಠ ಇತ್ತು, ಕ್ಯಾಪಿಟಲ್ ಇಂಡೋರ್ ಆಯಿತು. ಕ್ಯಾಪಿಟಲ್ ಇಂಡೋರ್ ಆದರೆ ಅಲ್ಲಿ ಪ್ರಿನ್ಸಿಪಾಲ್ ಪೀಠ ಇವತ್ತು ಗ್ವಾಲಿಯರಲ್ಲೇ ಇದೆ, ಇಂಡೋರಿಗೆ ಇನ್ನೂ ಶಿಫ್ಟ್ ಆಗಿಲ್ಲ. ಅವರು ಪ್ರಿನ್ಸ್ಲಿ ಸ್ಟೇಟಲ್ಲಿ ಇದ್ದ ಹೈಕೋರ್ಟ್ ಅಲ್ಲೇ ಇರಬೇಕು ಅಂತ ಜನರ ವಾದ ಆಯಿತು, ಅದಕ್ಕೆ ಪ್ರಧಾನ ಪೀಠವನ್ನು ಅಲ್ಲೇ ಇಟ್ಟಿದ್ದಾರೆ ಇಂಡೋರಲ್ಲಿ. ಇವತ್ತಿಗೂ ಕೂಡ ಪ್ರಧಾನ ಪೀಠ ಶಿಫ್ಟ್ ಆಗಿಲ್ಲ, ಒಂದು ಸಂಚಾರಿ ಪೀಠ ಮಾತ್ರ ಅಲ್ಲಿ ಉಳಿದಿದೆ. ಹಾಗೆ ಆಯಾಯ ಸಂದರ್ಭಗಳಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡಿದ್ದಾರೆ. ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ, ಸಂಚಾರಿ ಪೀಠಕ್ಕೂ ಮತ್ತು ಶಾಶ್ವತವಾದಂಥ ಉಪಪೀಠಕ್ಕೂ ವ್ಯತ್ಯಾಸ ಏನು ಅಂತ. ಈ ಶಾಶ್ವತ ಪೀಠ ಏನಂತಂದರೆ ಅದನ್ನು ಕೇಸುಗಳ ಹೆಚ್ಚಾದಾಗ ಕಡಿಮೆ ಆದಾಗ ಪೀಠ ಅಬಾಲಿಷ್ ಆಗೋದಿಲ್ಲ, ಹಾಗೇ ಶಾಶ್ವತವಾಗಿ ಹಾಗೇ ಇರುತ್ತೆ. ಆದರೆ ಸಂಚಾರಿ ಪೀಠ ಕೇಸುಗಳು ಕಡಿಮೆ ಆದಾಗ ಮುಖ್ಯ ನ್ಯಾಯಾಧೀಶರಿಗೆ ಅದನ್ನು ಅಬಾಲಿಷ್ ಮಾಡಿ ವಿತ್ಡ್ರಾ ಮಾಡ್ತಕ್ಕಂಥ ಅಧಿಕಾರ ಅಲ್ಲಿಗಿರುತ್ತೆ. ಮತ್ತೊಂದು ಉದಾಹರಣೆ ನಾನೇನು ಕೊಡ್ಬೋದು ಅಂದರೆ, ಮಹಾರಾಷ್ಟ್ರದಲ್ಲಿ ಹೈಕೋರ್ಟ್ ಆಫ್ ಮಹಾರಾಷ್ಟ್ರಕ್ಕೆ ಈವನ್ ಗೋವಾಕ್ಕೂ ಮೊದಲು ಜುರಿಸಿಕ್ಷನ್ ಇತ್ತು. ನಂತರದಲ್ಲಿ ಗೋವಾದಲ್ಲಿ ಜನರ ಡಿಮಾಂಡ್ ಬಂದಾಗ ಗೋವಾದಲ್ಲಿ ಹೈಕೋರ್ಟ್ ಆಫ್ ಮಹಾರಾಷ್ಟ್ರದ್ದೇ ಒಂದು ಬೆಂಚನ್ನು ಗೋವಾದಲ್ಲಿ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ಎಸ್ ಹೈಕೋರ್ಟ್ ಆಫ್ ಮಹಾರಾಷ್ಟ್ರ ಎಟ್ ಗೋವಾ. ಅದೊಂದು ಶಾಶ್ವತವಾದಂಥ ಪೀಠವನ್ನು ಕೇಂದ್ರ ಸರ್ಕಾರ ಸೆಕ್ಷನ್ 51(2) ತನ್ನ ಅಧಿಕಾರವನ್ನು ಉಪಯೋಗಿಸಿ ಮಾಡಿದ್ದಾರೆ. ಉದಾಹರಣೆಗೆ ಈಗ ಆಂಧ್ರಪ್ರದೇಶ ಏನಿತ್ತಲ್ಲ, ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಆಯಿತು. ಈಗಲೂ ಕೂಡ ಹೈದರಾಬಾದ್ ಹೈಕೋರ್ಟ್ ಆಫ್ ಹೈದರಾಬಾದೇ ಇನ್ನೂ ಎಲ್ಲ ಪೂರ್ಣ ವ್ಯಾಪ್ತಿಗೂ ಅದನ್ನು ಮಾಡ್ತೀವಿ, ಇನ್ನೂ ಹೈಕೋರ್ಟ್ ಆಫ್ ಅಮರಾವತಿ ಆಗಿಲ್ಲ, ಅದರ ಬೇಡಿಕೆ ಇದೆ. ಆದಾಗ ಶಾಶ್ವತವಾದಂಥ ಪೀಠವನ್ನು ಕೇಂದ್ರ ಸರ್ಕಾರ ಸೆಕ್ಷನ್ 51(2) ಮಾಡ್ತಾರೆ. ವ್ಯತ್ಯಾಸ ಇವೆರಡಕ್ಕೂ ಪ್ರಾಮುಖ್ಯವಾದ ವ್ಯತ್ಯಾಸ ಏನು ಅಂತಂದರೆ, ಸಂಚಾರಿ ಪೀಠ ಕೇಸುಗಳು ಕಡಿಮೆ ಆದಾಗ ಅದನ್ನು ವಿತ್ಡ್ರಾ ಮಾಡ್ತಕ್ಕಂಥ ಅಧಿಕಾರ ಮುಖ್ಯ ನ್ಯಾಯಾಧೀಶರಿಗಿರುತ್ತೆ. ಶಾಶ್ವತವಾದಂಥ ಪೀಠ ಅದು ಕೇಸುಗಳ ವ್ಯತ್ಯಾಸ ಹೆಚ್ಚು ಕಡಿಮೆ ಏನು ಅವಲಂಬಿಸೋದಿಲ್ಲ, ಶಾಶ್ವತವಾಗಿ ಅಲ್ಲಿರ.
16: ವಾಹ್ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ ಎಂತ ಅದ್ಭುತವಾದ ಮಾಹಿತಿಯನ್ನ ಹಿರಿಯ ವಕೀಲರಾದ ಕೆ ಬಸಪ್ಪ ಗೌಡ್ರು ತಿಳಿಸಿದ್ರು. ಮಧ್ಯಪ್ರದೇಶ ಉದಾಹರಣೆ ಕೊಟ್ಟು ಸೆಕ್ಷನ್ 51 ಅಡಿಯಲ್ಲಿ ಸಂಚಾರಿ ಪೀಠ ಮತ್ತು ಶಾಶ್ವತ ಪೀಠಗಳ ನಡುವೆ ಇರೋ ವ್ಯತ್ಯಾಸವನ್ನ ತುಂಬಾ ಸುಲಭವಾಗಿ ತಿಳಿಸಿಕೊಟ್ರು. ಕೇಸುಗಳು ಹೆಚ್ಚಾದಾಗ ಜನರ ಅನುಕೂಲಕ್ಕೆ ತಕ್ಕಂತೆ ತಾತ್ಕಾಲಿಕವಾಗಿ ಬರೋದು ಸಂಚಾರಿ ಪೀಠ. ಆದರೆ ಯಾವುದೇ ಬದಲಾವಣೆ ಇಲ್ಲದೆ ಸದಾ ಜನರಿಗಾಗಿ ಇರೋದು ಶಾಶ್ವತ ಪೀಠ ಅಂತ ಕಾನೂನಿನ ಭಾಷೆಯನ್ನ ನಮಗೆ ಇವತ್ತು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇನ್ನು ಮುಂದಿನ ಭಾಗದಲ್ಲಿ ಯಾವ ರೀತಿ ವಕೀಲರನ್ನ ಸಂಘಟಿಸ್ತಾ ಇದ್ದಾರೆ, ಹಾಗೆ ಸಂಚಾರಿ ಪೀಠದ್ದು ಹೋರಾಟ ಯಾವಾಗಿನಿಂದ ಶುರುವಾಗಿದೆ ಅನ್ನೋದ್ರ ಬಗ್ಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಜಿ.ಆರ್. ರಾಘವೇಂದ್ರ ಅವರು ಮಾಹಿತಿಯನ್ನ ತಿಳಿಸ್ತಾರೆ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ಸ್ನೇಹಿತರೆ, ಶಿವಮೊಗ್ಗದ ಪ್ರತಿಯೊಬ್ಬ ನಾಗರಿಕನು ತಿಳಿದುಕೊಳ್ಳಬೇಕಾದ ನಮ್ಮ ಮಣ್ಣಿನ ಹಕ್ಕಿನ ಹೋರಾಟದ ಬಗ್ಗೆ ಮಾತನಾಡಲೇಬೇಕಾಗಿದೆ. ಅದೇ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾಗಬೇಕು ಅಂತ ನಮ್ಮ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘ ಹಮ್ಮಿಕೊಂಡಿರೋ ನಿರಂತರ ಹೋರಾಟದ ಧ್ವನಿ. ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತು ನಮ್ಮ ಮಲೆನಾಡು ಭಾಗದ ಜನರಿಗೆ ಯಾವುದೋ ಒಂದು ಕಾನೂನು ಹೋರಾಟಕ್ಕೆ ಇಲ್ಲ ನ್ಯಾಯದ ಮೊರೆ ಹೋಗೋಕ್ಕೆ ಹೈಕೋರ್ಟ್ಗೆ ಹೋಗಬೇಕು ಅಂತಂದ್ರೆ ಬೆಂಗಳೂರಿಗೆ ಓಡಾಡಬೇಕಾಗಿದೆ. ಹಣ ಆಗ್ಲಿ ಸಮಯ ಆಗ್ಲಿ ಎರಡೂ ವ್ಯರ್ಥನೆ. ಅದೇ ನಮ್ಮ ಶಿವಮೊಗ್ಗದಲ್ಲೇ ಒಂದು ಸಂಚಾರಿ ಪೀಠ ಬಂದ್ರೆ ಕೇವಲ ನಮ್ಮ ಜಿಲ್ಲೆಯಷ್ಟೇ ಅಲ್ಲ, ಸುತ್ತಮುತ್ತಲಿನ ಚಿತ್ರದುರ್ಗ ಆಗಿರಬಹುದು, ಚಿಕ್ಕಮಗಳೂರು, ದಾವಣಗೆರೆ, ಉತ್ತರ ಕನ್ನಡ ಭಾಗದ ಜನರಿಗೂ ಎಷ್ಟು ಅನುಕೂಲ ಆಗುತ್ತೆ ಅಲ್ವಾ? ಕಳೆದ ಹಲವು ದಿನಗಳಿಂದ ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳು, ಹಿರಿಯ ಕಿರಿಯ ನ್ಯಾಯವಾದಿಗಳು ಕೋರ್ಟ್ ಕಲಾಪಗಳನ್ನ ಬಹಿಷ್ಕರಿಸಿ ಬಿಸಿಲನ್ನು ಲೆಕ್ಕಿಸದೆ ಧರಣಿ ಕೂತಿದ್ದಾರೆ. ಅಂತಂದ್ರೆ ಅದು ಕೇವಲ ಅವರಿಗಾಗಿ ಅಲ್ಲ ಸ್ನೇಹಿತರೆ, ನಮ್ಮ ನಿಮಗಾಗಿ, ಸಾಮಾನ್ಯ ಜನರಿಗಾಗಿ. ನ್ಯಾಯ ಎಲ್ಲರಿಗೂ ಹತ್ತಿರವಾಗಬೇಕು, ಸುಲಭವಾಗಬೇಕು ಅನ್ನೋದೇ ಈ ಹೋರಾಟದ ಏಕೈಕ ಉದ್ದೇಶ. ಸೊ ಹಾಗಾಗಿ ನಮ್ಮ ಶಿವಮೊಗ್ಗದ ಈ ಧ್ವನಿ ಸರ್ಕಾರದ ಕಿವಿಗೆ ತಲುಪಲಿ, ಈ ನ್ಯಾಯಯುತ ಬೇಡಿಕೆ ಶೀಘ್ರದಲ್ಲೇ ಈಡೇರಲಿ ಅನ್ನೋದು ನಮ್ಮ ರೇಡಿಯೋ ವಾಹಿನಿಯ ಆಶಯ ಕೂಡ. ಹಾಗಾದ್ರೆ ಈಗ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಜಿಆರ್ ರಾಘವೇಂದ್ರ ಅವರು ಯಾವ ರೀತಿ ವಕೀಲರನ್ನ ಸಂಘಟಿಸ್ತಾ ಇದ್ದಾರೆ, ಹಾಗೆ ಸಂಚಾರಿ ಪೀಠದ್ದು ಹೋರಾಟ ಯಾವಾಗ್ನಿಂದ ಪ್ರಾರಂಭವಾಗಿದೆ, ಯಾವ ಕಾರಣದಿಂದ ಈ ಹೋರಾಟ ಶುರುವಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ, ಬನ್ನಿ ಕೇಳೋಣ.
19: ನಾವು ಸಂಚಾರಿ ಪೀಠದ ಹೋರಾಟ ಈ ಕೈ ಎತ್ಕೊಂಡಿಲ್ಲ, ಸುಮಾರು ಒಂದೊಂದು ಕಾಲು ವರ್ಷದಿಂದನೆ ಒಂದು ನಮಗೆ ಒಂದು ಮಧ್ಯ ಕರ್ನಾಟಕಕ್ಕೆ ಸಂಚಾರಿ ಪೀಠ ಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಮೊದಲಿಗೆ ನಮ್ಮ ತಾಲೂಕುಗಳನ್ನು ಸಂಪರ್ಕಿಸಿ ಅವರನ್ನು ನಮ್ಮ ಅಸೋಸಿಯೇಷನ್ ಮೀಟಿಂಗ್ ಕರೆದು ಅವರ ಎಲ್ಲ ಒಪ್ಪಿಗೆ ತಗೊಂಡು ನಂತರ ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಅದು ಹಂತಂತವಾಗಿ ನಡೀತಾನೆ ಇತ್ತು. ನಾವು ಬೇರೆ ಬೇರೆ ಪ್ರಕ್ರಿಯೆಯಲ್ಲಿ ಅದಕ್ಕೇನೇನು ನಾವು ತಯಾರಿ ಮಾಡ್ಕೋಬೇಕು ಆ ರೀತಿಯಾದಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ನಮಗೆ ಯಾವಾಗೂ ಒಂದು ಧೈರ್ಯ ಏನಿತ್ತು ಅಂದರೆ ಇದು ಜಸ್ವಂತ್ ಕಮಿಷನ್ ಅಳವಡಿಸಿ ಪೀಠ ಸ್ಥಾಪನೆ ಮಾಡೋದು. ಆ ಒಂದು ಕಾರಣದಿಂದ ನಾವು ಈಗ ನಮ್ಮ ಜೊತೆಗೆ ಮಂಗಳೂರಿನವರು ಸಹ ಪೀಠಕ್ಕೋಸ್ಕರ ಹೋರಾಡ್ತಾ ಇದ್ರು. ಆದರೆ ನಮಗೆ ಏನಂತಂದರೆ ನಮ್ಮ ಶಿವಮೊಗ್ಗವನ್ನು ಅವರು ಯಾವಾಗ ಅಳವಡಿಸ್ಕೊಂಡ್ರು ಅಂತ ನಮಗೆ ಇನ್ಫಾರ್ಮೇಷನ್ ಗೊತ್ತು. ನಾವು ಹೋರಾಟವನ್ನು ತೀವ್ರವಾಗಿ ಮಾಡೋಂಥ ಅವಶ್ಯಕತೆ ನಮಗೆ ಬಿತ್ತು. ಇಲ್ಲಿ ನಾವು ಒಂದು ಸ್ವಲ್ಪ ದಿನ ಅವ್ರು ಎಷ್ಟೇ ಹೋರಾಟ ಮಾಡೋದು, ನಾವು ಒಂದು ಸ್ವಲ್ಪ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ. ಅವರು ನಾವೇನು ತಿಳ್ಕೊಂಡಿದ್ದು ಜಸ್ವಂತ್ ಕಮಿಷನನ್ನು ಫಾಲೋ ಮಾಡಿ ಸರ್ಕಾರ ಆಗ್ಬೋದು ಅಥವಾ ಉಚ್ಚ ನ್ಯಾಯಾಲಯ ಆಗ್ಬೋದು ಎಲ್ಲದನ್ನು ರಿಪೋರ್ಟ್ ತೊಗೊಂಡು ಸಾರ್ವಜನಿಕರ ಅಭಿಪ್ರಾಯ ತೊಗೊಂಡು ವಕೀಲರ ಸಂಘಗಳ ಅಭಿಪ್ರಾಯ ತೊಗೊಂಡು ಆನಂತರ ವಿವಿಧ ಸಂಘದ ಅಭಿಪ್ರಾಯ ತೊಗೊಂಡು ಅದಕ್ಕೊಂದು ಕಮಿಷನ್ ರಚನೆ ಮಾಡಿ ಅದರ ಅಭಿಪ್ರಾಯಗಳನ್ನೆಲ್ಲ ಪಡೆದು ಆನಂತರ ಪೀಠ ಸ್ಥಾಪನೆ ಆಗುತ್ತೆ ಅಂತ ನಾವೆಲ್ಲ ಜಸ್ವಂತ್ ಕಮಿಷನ್ ಆಧಾರದ ಮೇಲೆ ಇದ್ವಿ. ಆದರೆ ಏಕಾಏಕಿ ನಮಗೆ ಒಂದು ಸಿಡಿಲಿನಂತೆ ಒಂದು ನ್ಯೂಸ್ ಬಂತು, ಇಲ್ಲ ಆಲ್ರೆಡಿ ನಮ್ಮ ಸಿ ಜೆ ಅವರು ಅದಕ್ಕೆ ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಆಗ ನಮ್ಮ ಹೋರಾಟವನ್ನು ಇನ್ನೂ ತೀವ್ರ ಮಾಡಿದ್ವಿ. ಆನಂತರ ನಮಗೆ ಆ ಒಂದು ಸಿ ಜೆ ಅವರ ಒಪ್ಪಿಗೆ ಪತ್ರ ಅವ್ರಿಗೆ ಕೊಟ್ಟಿದ್ದಾರೆ, ನಮ್ಮದು ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರು ಪೀಠಕ್ಕೆ ಸೇರಿಸೇ ಬಿಡ್ತಾರೆ ಅನ್ನೋ ಒಂದು ಯಾವಾಗ ಮಾಹಿತಿ ಬಂತು, ನಾವು ಇದನ್ನು ಈ ರೀತಿಯ ಹೋರಾಟ ಮಾಡಿದ್ರಾಗೋದಿಲ್ಲ, ಇದಕ್ಕೆ ಉಗ್ರ ಹೋರಾಟನೇ ಮಾಡಬೇಕು ಅಂತೇಳಿ ನಮ್ಮ ವಕೀಲರ ಸಂಘದ ಮುಂದೆನೆ ನಾವು ಒಂದು ಶಾಮಿಯಾನ ಹಾಕಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಅದಕ್ಕೊಂದು ನಾವು ಕಮಿಟಿ ಫಾರ್ಮೇಷನ್ ಮಾಡಬೇಕು ಅಂತ ಒಂದು ನಮ್ಮ ಹೋರಾಟ ಸಮಿತಿಯನ್ನು ಒಂದು ರಚನೆ ಮಾಡಿದ್ವಿ. ಅಲ್ಲಿ ನಮ್ಮ ಹಿರಿಯ ಸದಸ್ಯರನ್ನೆಲ್ಲ ಅಲ್ಲಿ ಗೌರವಾಧ್ಯಕ್ಷರನ್ನಾಗಿ ಅಧ್ಯಕ್ಷರುಗಳನ್ನಾಗಿ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಸಹ ಅದರೊಳಗೆ ಅಳವಡಿಸ್ಕೊಂಡು ತಾಲೂಕು ಪದಾಧಿಕಾರಿಗಳನ್ನೆಲ್ಲ ಅಳವಡಿಸ್ಕೊಂಡು ಅದಕ್ಕೇನು ಮಾಡಬೇಕು ರೂಪುರೇಷೆ ತಯಾರು ಮಾಡಿ ಅದಕ್ಕೊಂದು ಸಮಿತಿ ರಚನೆ ಮಾಡಿದ್ವಿ. ಸಮಿತಿ ರಚನೆ ಮಾಡಿದಂಥ ಸಮಿತಿ ಮೂಲಕ ನಾವು ಬಸಪ್ಪಗೌಡರ ನೇತೃತ್ವದಲ್ಲಿ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿಕೊಂಡು ನಂತರ ಹೋರಾಟ ಮುಂದುವರಿಸ್ತೀವಿ. ಮುಂದುವರಿಸಿದ ನಂತರದಲ್ಲಿ ನಮಗೆ ಯಾವಾಗ ಸಿ ಜಿ ಆರ್ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದರೆ ನಾವು 26/4/2025 ನಾವು ಮತ್ತು ನಮ್ಮ ಹಿರಿಯ ಸದಸ್ಯರು, ನಮ್ಮ ಗೌರವಾಧ್ಯಕ್ಷರು ಬಸವಗೌಡರು, ಮತ್ತು ಇನ್ನಿತರ ಬೆಂಗಳೂರು ಮೂಲದಲ್ಲಿ ನಮ್ಮ ಶಿವಮೊಗ್ಗ ಮೂಲದವರು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ಕಂಥ ಸುಮಾರು 2,000 ಜನ ಇದ್ದಾರೆ. ಅವರ ಒಂದು ಅವರಲ್ಲಿ ಕೆಲವರೆಲ್ಲ ಹಿರಿಯರನ್ನ ಒಳಗೊಂಡು ನಾವು ಸಿ ಜಿ ಅವ್ರನ್ನ ಫಸ್ಟು ಮೊದಲಿಗೆ ರಿಜಿಸ್ಟ್ರಾರ್ ಅವ್ರನ್ನ ಮೀಟ್ ಮಾಡಿದ್ವಿ, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಜಡ್ಜನ್ನು ಮೀಟ್ ಮಾಡಿದ್ವಿ, ಆನಂತರ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳನ್ನು ಮೀಟ್ ಮಾಡಿದ್ವಿ. ಅದಕ್ಕಿಂತ ಪೂರ್ವದಲ್ಲಿ ಅದಕ್ಕೊಂದು ಮೆಮೊರಾಂಡಮ್ ರೆಡಿ ಮಾಡಬೇಕಾಗಿತ್ತು. ಆ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಗೌರವಾಧ್ಯಕ್ಷರು ಬಸವಗೌಡರು ಮತ್ತು ಅಶೋಕ್ ಜಿ ಭಟ್ ಅಧ್ಯಕ್ಷರು ಅವರು ಮತ್ತು ಗೋಪಿಕೃಷ್ಣ, ವಾಸುದೇವ ಮೂರ್ತಿ ಇವರೆಲ್ಲ ಸೇರ್ಕೊಂಡು ಒಂದು ಕರಡು ಪ್ರತಿಯನ್ನು ರೆಡಿ ಮಾಡಿದ್ರು. ಯಾಕಂದರೆ ನಮಗೆ ಹೈಕೋರ್ಟ್ ಪೀಠ ನಾವು ಕೇಳಬೇಕಾದ್ರೆ ನಮ್ಮ ಜಿಲ್ಲೆ ಜೊತೆಗೆ ನಮ್ಮ ಸುತ್ತಮುತ್ತ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ನಮ್ಮ ಜಿಲ್ಲೆ, ಮೂರು ಜಿಲ್ಲೆಗಳಿಂದ ಒಂದು ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಮಾಡಬೇಕೆ ಅಷ್ಟು ಪೆಂಡಿಂಗ್ ಇದೆಯಾ ಅನ್ನೋದು ಅಂಕಿಅಂಶಗಳು ತೋರಿಸ್ಬೇಕಾಯಿತು. ಅದಕ್ಕೆಲ್ಲ ನಮ್ಮ ಹಿರಿಯ ವಕೀಲರುಗಳು ಎಲ್ಲ ತಯಾರು ಮಾಡಿದ್ರು, ಆ ಮೆಮೊರಾಂಡಮ್ ತಯಾರು ಮಾಡಿದ್ರು. ಆ ಮೆಮೊರಾಂಡಮನ್ನು ನಾವು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕಕ್ಕೆ ನಾವು 26/4/2025 ಕೊಟ್ವಿ. ಅವರು ನಮಗೆ ಎಲ್ಲ ಅವಕಾಶಗಳನ್ನು ಕೊಟ್ಟರು, ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಎಲ್ಲ ಆಯಿತು. ಬಟ್ ಏನಂದರೆ ಇನ್ನೂ ಸಿ ಎಮ್ ನಮಗೆ ಹೇಳಿದ್ದಾರೆ ಲ್ಯಾಂಡ್ ಹ್ಯಾಸ್ ನಾಟ್ ಬಿನ್ ಫೈನಲೈಸ್ಡ್ ಅಂತ ಅಂದರು. ಅಲ್ಲಿಗೆ ನಮಗೆ ಅರ್ಥ ಆಗಿದ್ದೇನು ಅಂದರೆ ಇದು ಒಂದು ತಾತ್ವಿಕ ಅಂತ್ಯಕ್ಕೆ ಬಂದಿದೆ ಅಂತೇಳಿ. ಆ ಕಾರಣದಿಂದ ಮತ್ತೆ ನಾವು ಹೋರಾಟವನ್ನು ನಾವು ಉಗ್ರ ರೀತಿಯಲ್ಲಿ ಹೋರಾಟಕ್ಕೆ ಹಾನಿಯಾದ್ವಿ. ಅದೇ ರೀತಿಯಾಗಿ ನಾವು ಯಾವಾಗ ನಾವು ಮುಂದಗಡೆ ಶಾಮಿಯನ್ನು ಹಾಕಿ ನಾವು ಹೋರಾಟ ಶುರು ಮಾಡಿದ ಆವಾಗ ಎಲ್ಲ ಸಂಘ ಸಂಸ್ಥೆಗಳು, ವಿವಿಧ ಸಂಘಟನೆಗಳು, ನಮ್ಮ ಉದಾಹರಣೆಗೆ ಚೇಂಬರ್ ಆಫ್ ಕಾಮರ್ಸ್, ನಾಗರಿಕ ಹಿತ ರಕ್ಷಣಾ ವೇದಿಕೆ, ರೈತ ಸಂಘ, ಬೇರೆ ಬೇರೆ ರೈತ ಸಂಘಗಳಿದ್ದಾವೆ, ಅದು ದಲಿತ ಸಂಘರ್ಷ ಸಮಿತಿ, ಮತ್ತು ಈಗ JCI, ಕನ್ನಡ ಪರ ಹೋರಾಟಗಳು, ರೋಟ್ರಿ, ಮತ್ತು ಪತ್ರಕರ್ತರ ಸಂಘನೂ ಸಹ ನಮಗೆ ಕೈ ಜೋಡಿಸ್ತು. ಅದಲ್ಲದೆ ಬೇರೆ ಬೇರೆ ರೀತಿಯಾದಂಥ ಎಲ್ಲ ಸಂಘಟನೆಗಳನ್ನು ನಮ್ಮ ಕೈ ಜೋಡಿಸಿ ಇದು ಹೋರಾಟ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಈ ಹೋರಾಟವನ್ನು ಎಲ್ಲ ಕಡೆ ಬಿತ್ತರಿಸಿದ್ರಿಂದ ಇದು ಈ ಹೋರಾಟ ಎಲ್ಲರಿಗೂ ತಲುಪ್ತು, ಎಲ್ಲ ಜನಮನ್ನಣೆ ಆಯಿತು. ಆದರೂ ನಮಗೆ ಇನ್ನೂ ಸಹ ನಾವು ಮುಖ್ಯಮಂತ್ರಿಗಳನ್ನು ನಾವು ಮೀಟ್ ಮಾಡಿದ್ವಿ. ಮೀಟ್ ಮಾಡಿದಾಗ ನಮ್ಮ ಜಿಲ್ಲಾ ಮಂತ್ರಿಗಳ ಒಂದು ಅವರ ಒಂದು ವಿಶೇಷವಾದಂಥ ಕಾಳಜಿಯಿಂದ ನಾವು ಮುಖ್ಯಮಂತ್ರಿಗಳನ್ನು ತುಂಬ ಬೇಗನೆ ಮೀಟ್ ಮಾಡಿದ್ವಿ. ಮೀಟ್ ಮಾಡಿ ಅವರಿಗೆ ನಮ್ಮ ಒಂದು ಮೆಮೊರಾಂಡಮ್ ಕೊಟ್ಟಾಗ ಅಲ್ಲಿ ನಮಗೆ ಕಂಡು ಬಂದಿದ್ದೇನೆಂದರೆ ಅವರು ಅದಕ್ಕಿಂತ ಮುಂಚೆ ಒಂದು ಲೆಟ್ರ್ ಪಾಸ್ ಮಾಡಿದ್ರು ಆಲ್ರೆಡಿ, ಕರಾವಳಿ ಕರ್ನಾಟಕಕ್ಕೆ ಹೈಕೋರ್ಟ್ ಪೀಠಕ್ಕೆ ಶಿಫಾರಸು ಮಾಡಿದರು. ನಾವು ಕರಾವಳಿ ಕರ್ನಾಟಕ ಅಂದರೆ ನಮಗೆ ಯಾವ್ದು ಸೇರ್ತು, ಶಿವಮೊಗ್ಗ ಸೇರಿದೆಯೋ ಇಲ್ಲೋ ಅನ್ನೋದು ಗೊತ್ತಿರಲಿಲ್ಲ. ನಾವು ಈ ಹಿಂದೆ ಉಗ್ರ ಹೋರಾಟ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಏನು ನಮ್ಮ ಶಿವಮೊಗ್ಗ ಏನು ಸೇರಿಸಿದ್ದೀವಿ ಅಂತಿದ್ರು ಅದನ್ನು ಬಿಟ್ಟರು. ಉತ್ತರ ಕನ್ನಡನ ನಾವು ಸೇರಿಸಿದ್ದೀವಿ, ಉತ್ತರ ಕನ್ನಡಕ್ಕೆ ಹೆಸರನ್ನು ಬರ್ತಾ ಹೋಯ್ತು, ಅಲ್ಲಿಗೆ ಶಿವಮೊಗ್ಗ ಜಿಲ್ಲೆಯನ್ನು ಕೈ ಬಿಟ್ಟಿದ್ದೀವಿ ಅಂತ ತೋರಿಸಿದ್ರು. ಆದರೆ ನಮಗೆ ಯಾವುದೇ ರೀತಿಯಾದಂಥ ಲಿಖಿತವಾದ ಭರವಸೆ ಇರಲಿಲ್ಲ. ಆ ಕಾರಣಕ್ಕೆ ಮತ್ತೆ ಸಿ ಎಮ್ ಅವ್ರು ಮೀಟ್ ಮಾಡಿದಾಗ ಸಮೇತ ಅಲ್ಲಿರ್ತಕ್ಕಂಥ ವೆಂಕಟೇಶ್ ಅವರ ಪರ್ಸನಲ್ ಸೆಕ್ರೆಟರಿ ಅವರು ಹೇಳಿದ್ರು ಓನ್ಲಿ ಕರಾವಳಿ ಕರ್ನಾಟಕ, ಮಲೆನಾಡು ಯಾವುದು ಇಲ್ಲ ಅಂತೇಳಿ. ಆವಾಗ ಇವರು ನಮ್ಮ ಮುಖ್ಯಮಂತ್ರಿಗಳು ಅದನ್ನು ನೋಡಿ ನಾವಿಲ್ಲ ಆ ಕರಾವಳಿ ಕರ್ನಾಟಕಕ್ಕೆ ಮಾತ್ರ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಮತ್ತು ನಮ್ಮ ಒಂದು ಸಂಚಾರಿ ಪೀಠ ಏನು ಹೋರಾಟ ಮಾಡ್ಕೊಂಡಿದ್ದು ಅದಕ್ಕೆ ಮೆಮೊರಾಂಡಮ್ ಕೊಟ್ಟಾಗ ಮುಂದೆ ನೋಡೋಣ ಅಂತ ಹೇಳಿ ನಮಗೆ ಒಂದು ಭರವಸೆ ಕೊಟ್ಟರು. ಆನಂತರ ನಮ್ಮ ಜಿಲ್ಲಾ ಮಂತ್ರಿಗಳು ಇದನ್ನು ನಾನು ಫಾಲೋ ಮಾಡ್ತೀನಿ, ಮತ್ತು ಯಾವ ಕಾರಣಕ್ಕೂ ನಮಗೆ ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರು ಪೀಠಕ್ಕೆ ಸೇರಿಸೋದಿಲ್ಲ ಅಂತೇಳಿ ಅವರು ಸಹ ನಮಗೆ ಭರವಸೆ ಕೊಟ್ಟರು. ಹಾಗಾಗಿ ಆನಂತರ ಪಕ್ಷಗಳು, ಎಲ್ಲ ಪಕ್ಷಗಳು, ವಿವಿಧ ಸಂಘಟನೆಗಳು ಎಲ್ಲ ನಮಗೆ ತುಂಬ ಚೆನ್ನಾಗಿ ನಮ್ಮ ಹೋರಾಟಕ್ಕೆ, ಆದರೆ ನಮಗೆ ಇದುವರೆಗೂ ಸಮೇತ ಯಾವುದೇ ಸರ್ಕಾರದಿಂದ ಆಗ್ಬೋದು ಅಥವಾ ನ್ಯಾಯಾಲಯದ ನಮ್ಮ ಉಚ್ಚ ನ್ಯಾಯಾಲಯದಿಂದ ಆಗ್ಬೋದು ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಮಂಗಳೂರು ಸಂಚಾರಿ ಪೀಠಕ್ಕೆ ಸೇರಿದೆಯೋ ಅಥವಾ ಇಲ್ವೋ ಅಥವಾ ಮಂಗಳೂರು ಸಂಚಾರಿ ಪೀಠದಲ್ಲಿ ಯಾವೆಲ್ಲವೂ ಇದ್ದಾವೆ ಅನ್ನೋದು ಇವತ್ತುವರೆಗೂ ಗೊತ್ತಿಲ್ಲ. ಹಾಗಾಗಿ ಉಗ್ರ ಹೋರಾಟ ನಾವು ಮುಂದುವರಿಸಲೇಬೇಕಾದ ಅನಿವಾರ್ಯ ಬಂತು. ಈ ಒಂದು ಉಗ್ರ ಹೋರಾಟ ಇನ್ನೂ ಮನೆ ಮಾತಾಗಬೇಕು ಅಂತ ಹೇಳಿ ನಾವು 30/5/2026 ನಾವೊಂದು ಹೋರಾಟ ಒಂದು ಇಟ್ಕೊಂಡಿದ್ದೀವಿ.
16: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಅಧ್ಯಕ್ಷರಾದ GR ರಾಘವೇಂದ್ರ ಅವರು ಯಾವ ರೀತಿ ವಕೀಲರನ್ನ ಸಂಘಟಿಸಿದ್ದಾರೆ, ಹಾಗೆ ಯಾತಕ್ಕಾಗಿ ಈ ಉಗ್ರ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನೋದನ್ನ ಮಾಹಿತಿ ತಿಳಿಸಿದ್ರು. ಹಾಗೆ ಇನ್ನ ಮುಂದಿನ ಭಾಗದಲ್ಲಿ 30/5/2026 ಹಮ್ಮಿಕೊಂಡಿರುವ ಪಾದಯಾತ್ರೆಯ ಬಗ್ಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಸಂಚಾಲಕರಾದ ಕೆಪಿ ಶ್ರೀಪಾಲ್ ಅವರು ಮಾಹಿತಿಯನ್ನ ತಿಳಿಸ್ತಾರೆ. ಅದನ್ನ ಕೇಳೋಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಬೇಕೇ ಬೇಕು. ಯಾಕೆ ಬೇಕು, ಹೇಗಿದೆ ಹೋರಾಟ ಅನ್ನೋದ್ರ ಬಗ್ಗೆ ಈಗಷ್ಟೇ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಈಗ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಸಂಚಾಲಕರಾದ ಕೆಪಿ ಶ್ರೀಪಾಲ್ ಅವರು, ಶಿವಮೊಗ್ಗ ಜಿಲ್ಲೆ ಹೈಕೋರ್ಟ್ ಸಂಚಾರಿ ಪೀಠ ಮಂಗಳೂರಿಗೆ ಸೇರಿದ್ರೆ ಆತಂಕ ಏನು ನಮಗೆ ಅನ್ನೋದ್ರ ಬಗ್ಗೆ, ಹಾಗೆ 30/5/2026 ಅಂದರೆ ನಾಳೆ ಹಮ್ಮಿಕೊಂಡಿರುವ ಪಾದಯಾತ್ರೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾರೆ. ಬನ್ನಿ ಕೇಳೋಣ.
19: ಒಂದು, ಭೌಗೋಳಿಕವಾಗಿ ನಾವು ಮೊದಲನೇ ಇಲ್ಲಿ ಮಲೆನಾಡು ಮತ್ತು ದಕ್ಷಿಣ ಕನ್ನಡ, ಇದಕ್ಕೆ ಈ ಒಂದು ಭಿನ್ನಾಭಿಪ್ರಾಯ ಇದೆ, ಘಟ್ಟದ ಮೇಲಿನವರು ಘಟ್ಟದ ಕೆಳಗಿನವರು ಅಂತ. ಜನಗಳಲ್ಲೂ ಕೂಡ ಮಾನಸಿಕವಾಗಿ ಒಂದು ರೀತಿಯ ವೈರುಧ್ಯ ಇದೆ. ಯಾವುದೇ ಕಾರಣಕ್ಕೂ ಘಟ್ಟದ ಕೆಳಗಿನ ಜನ ಘಟ್ಟದ ಮೇಲಿನವ್ರನ್ನ ನಂಬಲ್ಲ, ಮತ್ತು ಘಟ್ಟದ ಮೇಲಿನವ್ರು ಘಟ್ಟದ ಕೆಳಗವ್ರನ್ನ ನಂಬಲ್ಲ. ಇದು ಈಗಲ್ಲ, ಇದು ನಮ್ಮ ನಾವು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ಕೂಡ ಹಿಂದಿಂದನೂ ಕೂಡ ಆ ರೀತಿ ಭಿನ್ನಾಭಿಪ್ರಾಯ ಬೆಳೆದು ಬಂದಿತ್ತು. ಆದರೆ ಈಗಿನ ಎಜುಕೇಷನ್ನು ಮತ್ತು ಸೈಂಟಿಫಿಕ್ ಬೇರೆ ಬೇರೆ ಕಾರಣಗಳಿಂದ ಆ ಥರದ ಸ್ವಲ್ಪ ಗ್ಯಾಪು, ಈ ಕಮ್ಯುನಿಕೇಷನ್ ಗ್ಯಾಪ್ಗಳು ಕಡಿಮೆ ಆಗಿತ್ತು. ಆದರೆ ಒಂದು, ಅಲ್ಲಿಯ ವೆದರು, ದಕ್ಷಿಣ ಕನ್ನಡದ ವೆದರು ಮತ್ತು ಅಲ್ಲಿಯ ಭಾಷೆ, ನಾವು ಎಷ್ಟೇ ಇದು ಮಾಡಿದ್ರೂ ಕೂಡ ಅವರು ಅಲ್ಲಿಯ ತುಳು ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯನ್ನು ಮಾತಾಡಲ್ಲ. ಅವರಿಗೆ ದಕ್ಷಿಣ ಕನ್ನಡಕ್ಕಿರ್ತಕ್ಕಂಥದ್ದು ಬಾಂಬೆ ಮತ್ತು ಮಹಾರಾಷ್ಟ್ರದ ಏನು ಅವರಿಗೆ ಲಿಂಕ್ ಇದೆ ಬಿಸ್ನೆಸ್ ಇದು, ಮತ್ತು ದುಬೈ ಆ ಕಡೆಯ ಸೌದಿ ರಾಷ್ಟ್ರಗಳ ಇದೇನಿದೆ ಇಂಫ್ಲೂಯೆನ್ಸ್ ಏನಿದೆ ಆ ಇದಕ್ಕೆ ಅವರ ನಡೆ ನುಡಿ ನಡವಳಿಕೆಗಳು ನಮಗೂ ಅವರಿಗೂ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಸಹಜವಾಗಿತ್ತು. ಆದರೆ ಈಗ ನಮಗೆ ಆತಂಕ ಏನಂದರೆ, ಒಂದು ಅಲ್ಲಿಯ ಭೌಗೋಳಿಕ ವ್ಯತ್ಯಾಸಗಳಿಂದ ನಾವು ಘಾಟನ್ನು ಇಳಿದು ಹೋಗ್ತಕ್ಕಂಥದ್ದು, ಮತ್ತು ಮಳೆಗಾಲದಲ್ಲಿ ನಮಗಿರ್ತಕ್ಕಂಥದ್ದು ಹುಲಿಕಲ್ ಘಾಟು ಮತ್ತು ಆಗುಂಬೆ ಮತ್ತು ಎಸ್ ಕೆ ಬಾರ್ಡ್ರು ಶೃಂಗೇರಿ ಮೇಲೆ, ಈ ಮೂರು ರಸ್ತೆಗಳು ಕೂಡ ಅಪಾಯಕಾರಿಯಾಗಿರ್ತಕ್ಕಂಥದ್ದು, ದಿನಂಪ್ರತಿಯಲ್ಲಿ ಅಪಘಾತಗಳಾಗುತ್ತೆ. ಈಗ ನಾವು ನ್ಯಾಯಾಲಯಗಳು ಇದು ಅಂದಾಗ ತುರ್ತಾಗಿ ಹೋಗಬೇಕಾಗತ್ತೆ ಅಥವಾ ಅಲ್ಲಿ ಒಂದಿನ ಎರಡು ದಿನ ಇರಬೇಕಾಗತ್ತೆ, ಇವೆಲ್ಲ ಸಮಸ್ಯೆಗಳಿದೆ ನಮಗಂದರೆ. ಅಲ್ಲಿ ಮಂಗಳೂರಿಗೆ ಹೋಗೋದಕ್ಕೆ 4:00-5:30 ಮೇಲೆ ಯಾವುದೇ ರೀತಿಯ ಘಾಟಿಯಲ್ಲಿ ಇಲ್ಲಿಂದ ಬಸ್ಗಳು ಪ್ರಯಾಣ ಇಲ್ಲ. ವಾಪಸ್ ಬರೋದಕ್ಕೂ ಕೂಡ 4:30 ಮೇಲೆ ಮಂಗಳೂರಿನಿಂದ ನಮಗೆ ಬಸ್ಗಳಿಲ್ಲ. ಇನ್ನೊಂದು, ಒಂದು ಸ್ಲೈಡಿಂಗ್ ಆಗುತ್ತೆ, ಇಲ್ಲ ಮರಗಳು ಬೀಳುತ್ತೆ, ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಘಾಟ್ ಬಂದಾಗುತ್ತೆ, ಮತ್ತು ತಿಂಗಳುಗಟ್ಟಲೆ ರಸ್ತೆ ರಿಪೇರಿ ರಸ್ತೆ ಬಂದಾಗುತ್ತೆ. ಇಂಥ ಸಮಯದಲ್ಲಿ ಬೇರೆ ಯಾವುದೇ ಮಾರ್ಗಗಳಿಲ್ಲ ನಾವು ಹೋಗೋದಕ್ಕೆ. ನಾವು ಹೋಗಬೇಕಂದ್ರೆ ಇನ್ನೇನಾದ್ರು ಹಾಸನ ಹೋಗಿ ಆ ಮೂಲಕ ಅಥವಾ ಚಿಕ್ಕಮಗಳೂರು ಆಗಿ ಬೇರೆ ರೂಟ್ಗಳಲ್ಲಿ ಹೋಗ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ. ಇದು ರಸ್ತೆಗಳ ವಿಷಯದಲ್ಲಿ. ಇನ್ನೊಂದು ಆಕ್ಸೆಸ್ ಅಪ್ ಏನಂದರೆ, ಜನಗಳು ಇದ್ದಲ್ಲಿಗೆ ನ್ಯಾಯವನ್ನು ಕೊಡ್ತೀವಿ, ಮನೆ ಬಾಗಿಲಿಗೆ ನ್ಯಾಯವನ್ನು ದೊರಕಿಸ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಕೇಂದ್ರ ಸರ್ಕಾರ ಹೇಳುತ್ತೆ, ರಾಜ್ಯ ಸರ್ಕಾರ ಹೇಳುತ್ತೆ. ಅದು ನಾವು ಕೇಳ್ತಾ ಇರ್ತಕ್ಕಂಥ, ನಮಗೆ ನಾವು ಇದ್ದಲ್ಲಿಗೆ ನ್ಯಾಯ ಬೇಕು ಅಥವಾ ನಮ್ಗೆ ಈಸಿಯಾಗಿ ಆಕ್ಸೆಸ್ ಆಗ್ತಕ್ಕಂಥ. ಈಗ ನಮಗೆ ಬೆಂಗಳೂರಂದರೆ ಬೆಂಗಳೂರಿಗೆ ಸುಮಾರು 80+ ಬಸ್ಗಳಿದೆ, ಟ್ರೈನ್ಗಳಿದೆ, ದಿನಕ್ಕೆ 10-12 ಟ್ರೈನ್ಗಳು ಹೋಗುತ್ತೆ. ಈಗ ಏರ್ಪೋರ್ಟ್ ಬೇರೆ ಆಗಿದೆ, ಫ್ಲೈಟ್ ವ್ಯವಸ್ಥೆ ಬೇರೆ ಇದೆ, ಮತ್ತು ಪ್ರತಿಯೊಬ್ಬರು ಕೂಡ ಡ್ರೈವಿಂಗ್ ಮಾಡಿ, ಹೆಣ್ಮಕ್ಕಳು ಕೂಡ ಬೆಂಗಳೂರಿಗೆ ವೆಹಿಕಲನ್ನು ಡ್ರೈವಿಂಗ್ ಮಾಡಿ ಹೋಗ್ತಕ್ಕಂಥದ್ದಿದೆ. ಆದರೆ ಮಂಗಳೂರಿಗೆ ಆ ವಾತಾವರಣಗಳಿಲ್ಲ. ಇದು ಒಂದು ಟ್ರಾವೆಲಿಂಗ್ ಡಿಫಿಕಲ್ಟಿ. ಆದರೆ ಇನ್ನೊಂದು, ಇಲ್ಲಿ ಏನು ಫೀಸ್ ಸ್ಟ್ರಕ್ಚರು ಇವೆಲ್ಲವೂ ಕೂಡ ನಾನು ಮೊದಲೇ ಹೇಳ್ದಂಗೆ ಮಂಗಳೂರಿಗೆ ಸೌತ್ ಏನಿದು ಸೌದಿ ರಾಷ್ಟ್ರಗಳು ಬಾಂಬೆ ಇದ್ರೆ ಇಂಫ್ಲೂಯೆನ್ಸ್ ಇರೋದ್ರಿಂದ ಅಲ್ಲಿಯ ಕಲ್ಚರು ಅಲ್ಲಿಯ ಜೀವನ ಶೈಲಿಗಳು ಇದು ದುಬಾರಿಯಲ್ಲಿ, ಆ ದುಬಾರಿಯೇ ಇದಕ್ಕೆ ನಾವು ಹೊಂದ್ಕೊಳೋದಕ್ಕಾಗಲ್ಲ. ನಮ್ಗೆ ಹೇಗಂದರೆ ಈಗ ಮಲೆನಾಡಿನವರು ಶಿವಮೊಗ್ಗ ಚಿಕ್ಕಮಗಳೂರು ಈ ಭಾಗದವರು ಬೆಂಗಳೂರಿನಲ್ಲಿರ್ತಕ್ಕಂಥ ವಕೀಲರು ಇಲ್ಲಿಯ ಜನಸಾಮಾನ್ಯರ ಇದಕ್ಕೆ ಅವರು ಅಡ್ಜಸ್ಟ್ ಆಗಿದ್ದಾರೆ, ಕೊಟ್ಟಷ್ಟು ಹಣಕ್ಕೆ ಕೇಸನ್ನು ನಡೆಸ್ತಕ್ಕಂಥ. ಮತ್ತು ನಮಗೂ
20: ಇಲ್ಲಿಯ ವಕೀಲರಿಗೂ ಅಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಮ್ಮ ಇಲ್ಲಿಯ ವಕೀಲರು ಸಹೋದರತೆ ಇದೆ, ಒಂದು ಬಾಂಧವ್ಯ ಇದೆ, ನಾವು ಹೇಳಿದ್ರೆ ಕೊಟ್ಟಷ್ಟು ಇದಕ್ಕೆ ನಡೆಸ್ತಕ್ಕಂಥ. ಆದರೆ ಮಂಗಳೂರಿಗೂ ನಮ್ಗೆ ಆ ಥರದ ಬಾಂಧವ್ಯಗಳಿಲ್ಲ. ಇದು ಫೈನಲ್ಲಾಗಿ ಯಾರಿಗೆ ಅಂದರೆ ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟುತ್ತೆ, ಮತ್ತು ಜನಸಾಮಾನ್ಯರು ನ್ಯಾಯದಿಂದ ವಂಚಿತರಾಗ್ತಾರೆ ಅಪೀಲೋಗೋದು. ಎರಡನೇದು ನೀವು ತಾವು ಕೇಳಿದಂಗೆ 30ನೇ ತಾರೀಕು ಹೋರಾಟ ಏನಿದೆ, ಇದು ನಮ್ಮ ಹೋರಾಟದ ಎರಡನೇ ಭಾಗ. ಇದು ಇದುವರೆಗೂ ಕೂಡ ನಾವು ಧರಣಿಯನ್ನು ಕೂತ್ವಿ, ಮನವಿಗಳನ್ನು ಲೆಟರ್ ಕರೆಸ್ಪಾಂಡೆನ್ಸ್ಗಳನ್ನು ಮಾಡಿದ್ವಿ. ಈಗ ಏನಂದರೆ ಇದು ಈಗಾಗಲೇ ಇಡೀ ಜಿಲ್ಲೆಯ ಜನರ ಗಮನಕ್ಕೆ ಹೋಗಿದೆ, ಎಲ್ಲ ಜನಪ್ರತಿನಿಧಿಗಳು ಬಂದಿದ್ದಾರೆ, ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅದು ಸಾಮಾನ್ಯ ಜನರ ಗಮನಕ್ಕೆ ಹೋಗಬೇಕು, ಬೀದಿಯಲ್ಲಿ ಬರಬೇಕು, ಮತ್ತು ಅದು ಹೈಕೋರ್ಟು ಸುಪ್ರೀಂ ಕೋರ್ಟು ಮತ್ತು ಎರಡೂ ಸರ್ಕಾರದ ಗಮನವನ್ನು ಸೆಳಿಬೇಕು. ನಾವು ಈಗಾಗಲೇ ನಾವೇನು ಮುಖ್ಯಮಂತ್ರಿಗೆ ಕೊಟ್ಟಿರ್ಬೋದು ಅಥವಾ ಕೆಲವು ಮಂತ್ರಿಗಳು ಕೆಲವು ಶಾಸಕರೆಲ್ಲ ಬಂದಿರ್ಬೋದು, ಆದರೆ ಸರ್ಕಾರ ನಡೆಸ್ತಕ್ಕಂಥದ್ದು ಮತ್ತು ಸರ್ಕಾರ ನಮ್ಮ ಪರವಾಗಿ ನಾವೇನು ಸರ್ಕ್ಯೂಟ್ ಪೇಟೆಯನ್ನು ಸಂಚಾರಿ ಪೀಠವನ್ನು ಕೇಳಿದ್ವಿ, ನಮ್ಮ ಪರವಾಗಿ ಮಂಗಳೂರಿಗೆ ಏನು ಬೇಕು ಅಂತ ಹಾಕಿದರೆ ಆ ರೀತಿಯ ಪತ್ರವನ್ನು ರವಾನೆ ಮಾಡ್ತಕ್ಕಂಥ, ಮತ್ತು ನಮಗೆ ಮಂಗಳೂರಿಗೆ ಸೇರಿಸಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ಮಾಹಿತಿ ಬೇಕು. ಆ ಕಾರಣಕ್ಕೆ ಶನಿವಾರ ದಿನ ಬೃಹತ್ತಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲರೂ ಕೂಡ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಇದು ಜನ ಚಳವಳಿಯಾಗಿದ್ದರಿಂದ ಅದರಲ್ಲಿ ಪಾಲ್ಗೊಳ್ಳ

0: ಹೇಳ್ತಿದ್ದಾರೆ ಎಲ್ಲರೂ ಕೂಡ.
1: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಇದು ಕೇವಲ ಒಂದು ಪೀಠದ ಹೋರಾಟವಲ್ಲ, ಇದು ನಮ್ಮ ಶಿವಮೊಗ್ಗದ ಪ್ರತಿಯೊಬ್ಬ ನಾಗರಿಕನ ಹಕ್ಕಿನ ಹೋರಾಟ ಅಂತಾನೆ ಹೇಳಬಹುದು. ಹಾಗಾದ್ರೆ ಇನ್ನ ಕೊನೆಯದಾಗಿ ನಮ್ಮ ಶಿವಮೊಗ್ಗದ ನಾಗರಿಕರಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಕೆ ಬಸಪ್ಪ ಗೌಡ ಅವರು ನಾಳೆ ನಡೆಯಲಿರುವ ಪಾದಯಾತ್ರೆಯ ಬಗ್ಗೆ ಜನತೆಗೆ ಮತ್ತು ನಮ್ಮ ಕೇಳುಗರಿಗೆ ಕೊನೆಯ ಮಾತನ್ನ ತಿಳಿಸಿದ್ದಾರೆ, ಬನ್ನಿ ಕೇಳೋಣ.
2: ಕೊನೆಯ ಮಾತುಗಳಂದ್ರೆ ನಾವು ವಿಚಾರ ಇಷ್ಟೇ, ನಮ್ಮದು ನಮ್ಮ ಹೋರಾಟ ನಿರಂತರವಾಗಿ ನಮ್ಮ ಗುರಿ ಮುಟ್ಟುವವರೆಗೆ ನಿರಂತರವಾಗಿರುತ್ತೆ. ತಾತ್ಕಾಲಿಕವಾಗಿ ಈ ನಿರಶನ ಅಥವಾ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತೇವೆ. ಯಾವುದೇ ಒಂದು ಸರ್ಕಾರ ಇರ್ಬೋದು, ಹೈಕೋರ್ಟ್ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಮನವಿ ಕೊಟ್ಟ ಮೇಲೆ ಅವರಿಗೊಂದು ತೀರ್ಮಾನ ಮಾಡಲಿಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ನಾವು ಕೊಡಬೇಕಾಗತ್ತೆ, ಅದು ಸಹಜ ನ್ಯಾಯ. ಆ ಕಾರಣದಿಂದ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯ ನ್ಯಾಯಾಧೀಶರಿಗೆ ಇನ್ನೊಮ್ಮೆ ಮನವಿ ಸಲ್ಲಿಸ್ತೇವೆ. ಕೇಂದ್ರದ ಜಸ್ಟಿಸ್ ಆ್ಯಂಡ್ ಲಾ ಮಿನಿಸ್ಟ್ರಿಗೂ ಒಂದು ನಾವು ಮನವಿಯನ್ನು ಸಲ್ಲಿಸ್ತೇವೆ. ಅವಕಾಶ ಕೊಟ್ಟರೆ ಮುಖ್ಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೂ ಕೂಡ ಇದು ಅವೈಜ್ಞಾನಿಕವಾಗಿ ಮಂಗಳೂರಿಗೆ ಕೊಡ್ತಕ್ಕಂಥ ಪ್ರಸ್ತಾವನೆ ಸರಿಯಲ್ಲ, ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಮಧ್ಯ ಕರ್ನಾಟಕಕ್ಕೆ ಕೊಡಿ ಅಂತ ಕೇಳುವಂಥ ಒಂದು ಮನವಿಯನ್ನು ಕೂಡ ಕೇಂದ್ರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ನಾವು ತಲುಪಿಸ್ತೇವೆ. ಅವರೆಲ್ಲರಿಗೂ ಆಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶವನ್ನು ನೀಡ್ತೇವೆ. ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಶಿಫಾರಸಿನ ಒಡನೆ ಮುಖ್ಯ ನ್ಯಾಯಾಧೀಶರಿಗಿದೆ. ಆ ಮುಖ್ಯ ನ್ಯಾಯಾಧೀಶರಿಗೂ ಅಬ್ಸಲ್ಯೂಟ್ ಪವರ್ ಅಲ್ಲ, ಅನಿರ್ಬಂಧಿತ ಅಧಿಕಾರ ಅಲ್ಲ. ಅವರೂ ಕೂಡ ಅದನ್ನು ತೀರ್ಮಾನ ಮಾಡುವಾಗ ಜಸ್ವಂತ್ ಸಿಂಗ್ ಕಮಿಷನ್ನಲ್ಲಿ ನಿರೂಪಿಸಿದ ಸೂತ್ರಗಳನ್ನು ಅನುಸರಿಸಿಯೇ ತೀರ್ಮಾನ ತೆಗೆದುಕೊಳ್ಳಬೇಕಾಗ್ತದೆ. ಜನತೆಗೆ ಇದು ನಾವು ನ್ಯಾಯಾಲಯಗಳನ್ನು ವಕೀಲರಿಗಾಗಿ ಸ್ಥಾಪನೆ ಮಾಡೋದಿಲ್ಲ. ಸಂಚಾರಿ ಪೀಠ ಇರ್ಬೋದು, ಶಾಶ್ವತ ಪೀಠ ಇರ್ಬೋದು, ಅದು ಜನರಿಗಾಗಿ. ಜನರ ಹತ್ತಿರದಲ್ಲಿ ನ್ಯಾಯ ವಿತರಣಾ ವ್ಯವಸ್ಥೆ ಇರಬೇಕು. ಅದರಿಂದಾಗಿ ನಿಮಗಾಗಿ, ಜನತೆಗಾಗಿ, ಜನತೆ ಹಕ್ಕಿನ ವಂಚಿತಗೊಂಡ ವರ್ಗಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ. ಅದಕ್ಕಾಗಿ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ ಜೊತೆಗೆ ಬರದೇ ಇದ್ದರೆ ನಮ್ಮ ಹೋರಾಟ ಮುಂದುವರಿಸ್ಕೊಂಡು ಹೋಗೋದು ಕಷ್ಟವಾಗುತ್ತೆ. ನಿಮ್ಮ ಜನಾಂದೋಳನ ಅಥವಾ ಆಂದೋಳನ ನಿಮ್ಮದು, ಧ್ವನಿ ಮಾತ್ರ ನಮ್ಮದು. ಆದ್ದರಿಂದ ನೀವು ನಮ್ಮ ಜೊತೆಗೆ ಇರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಇದೇ ಲಾಸ್ಟ್ ಮೆಸೇಜ್ ದಟ್ ಐ ವುಡ್ ಲೈಕ್ ಟು ಪ್ರಪೋಸ್ ಟು ಗಿವ್ ಟು ದಮ್.
1: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಇಷ್ಟೊತ್ತು ನೀವು ಕೇಳ್ತಾ ಇದ್ದಿದ್ದು ನಮ್ಮ ಮಲೆನಾಡಿನ ಹೆಮ್ಮೆಯ ಕೂಗು, ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರು, ಸಂಚಾಲಕರು ಹಾಗೂ ಅಧ್ಯಕ್ಷರ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ. ಅವರ ಮಾತಲ್ಲಿ ಇದ್ದದ್ದು ಕೇವಲ ಆವೇಶವಲ್ಲ ಸ್ನೇಹಿತರೆ, ಬದಲಿಗೆ ನಮ್ಮ ಭಾಗದ ಜನರ ನ್ಯಾಯಸಮ್ಮತವಾದ ಹಕ್ಕು ಮತ್ತು ಅನಿವಾರ್ಯತೆ. ಕೇವಲ ಒಂದು ಕೇಸಿಗಾಗಿ ಬೆಂಗಳೂರಿಗೋ ಅಥವಾ ಧಾರವಾಡಕ್ಕೋ ಅಲೆಯುವ ಮಲೆನಾಡಿಗರ ಕಷ್ಟಕ್ಕೆ ಇವತ್ತು ಹೋರಾಟ ಸಮಿತಿ ಧ್ವನಿಯಾಗಿದೆ. ಶಿವಮೊಗ್ಗಕ್ಕೆ ಹೈಕೋರ್ಟ್ ಬೆಂಚ್ ಬಂದರೆ ಅದು ಕೇವಲ ವಕೀಲರಿಗಷ್ಟೇ ಅಲ್ಲ, ನಮ್ಮ ಇಡೀ ಮಲೆನಾಡು ಮತ್ತು ಸುತ್ತಮುತ್ತಲಿನ ಹತ್ತಾರು ತಾಲೂಕುಗಳ ಸಾಮಾನ್ಯ ಜನರಿಗೆ ಸಿಗುವ ಬಹು ದೊಡ್ಡ ಕೊಡುಗೆ ಅಂತಲೇ ಹೇಳಬಹುದು. ಈ ಹೋರಾಟ ತಾರ್ಕಿಕ ಅಂತ್ಯ ಕಾಣಲಿ, ನಮ್ಮ ಶಿವಮೊಗ್ಗದ ಧ್ವನಿ ರಾಜಧಾನಿಯ ವಿಧಾನಸೌಧದವರೆಗೂ ಗಟ್ಟಿಯಾಗಿ ಕೇಳಿಸಲಿ ಅನ್ನೋದೇ ನಮ್ಮ ಆಶಯ ಕೂಡ. ಹೋರಾಟ ಸಮಿತಿಯ ಪದಾಧಿಕಾರಿಗಳಿಗೆ ನಮ್ಮ ರೇಡಿಯೋ ಸ್ಟೇಷನ್ ಕಡೆಯಿಂದ ದೊಡ್ಡದೊಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಾನೊಬ್ಬ ನಿವೃತ್ತ ಶಿಕ್ಷಕ, ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ, ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳಕ್ಕೆ ಸಾಧ್ಯವಾಯಿತು.
4: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್, ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ ಅಲ್ಲಿ ಓದ್ದ, ಕಡಿಮೆ ಫೀಸು ಉತ್ತಮ ಶಿಕ್ಷಣ ಕೊಡ್ತಾ ಇರ್ಕಂಡ್ರೆ ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
5: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು, ಸೊ ನನಗೆ ಆರಾಮಾಯಿತು.
6: ಹಾಯ್, ಐ ಆಮ್ ಎ ಡಾಕ್ಟರ್.

0: I have seen many colleges, but for the holistic development of your children, there is no better college like Sri Adi Chunchungiri PU College, Shivamogga.
1: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
0: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ, ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ, ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ, ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ, ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ, ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ, ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಾವೆಲ್ಲ ಮನೆಗಳಲ್ಲಿ ಇದ್ದಾಗ ಮನೆಗಳಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಜೀವಿಗಳನ್ನು ನೋಡ್ತಾ ಇರ್ತೀವಿ. ಅಂದರೆ ಇದು ನಮ್ಮ ಮನೆಗಳಲ್ಲೇ ಒಬ್ಬ ಸದಸ್ಯದ ರೀತಿಯಲ್ಲಿ ಇರುತ್ತೆ. ಯಾಕೆಂದರೆ ಮನೆಗಳಲ್ಲಿ ಮೇಲ್ಗಡೆ ಸ್ವಲ್ಪ ಎಲ್ಲೋ ಜಾಗ ಇದೆ ಅಂತಂದರೆ ಅಂಥ ಕಡೆಗಳಲ್ಲಿ ಅಥವಾ ಎಲ್ಲರೂ ಒಂದು ವಸ್ತುಗಳನ್ನ ಕೂಡಿಟ್ಟಿರುವಂತಹ ರೂಮ್ಗಳಲ್ಲಿ ಅಥವಾ ಅಟ್ಟದ ಮೇಲ್ಗಡೆ ಏನಾದ್ರು ನೋಡ್ತೀವಿ ಅಂತಂದರೆ ಅಲ್ಲಿ ಒಂದಷ್ಟು ಜೀವಿಗಳಿರ್ತವೆ. ಅಂದರೆ ಮನೆಗಳಲ್ಲೇ ನಮಗೆ ಕಾಣಿಸುವಂಥದ್ದು ಅಂದರೆ ಜಿರಲೆ, ಹಲ್ಲಿಗಳು ಮತ್ತು ಇಲಿಗಳು, ಇರುವೆ, ಈ ಥರದ ಚಿಕ್ಕ ಚಿಕ್ಕ ಜೀವಿಗಳು ನಮಗೆ ಕಾಣುತ್ತೆ. ಆದರೆ ಈ ಜೀವಿಗಳಲ್ಲೇ ಬೇರೆ ಬೇರೆ ಆದಂತಹ ಪ್ರಭೇದಗಳಿರೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಇದು ಮನೆಗಳಲ್ಲಿ ನಾವು ನೋಡುವಂತಹ ಜಿರಲೆ ಹಲ್ಲಿಗಳೇ ಒಂದು ರೀತಿಯಲ್ಲಿದ್ದರೆ ಕಾಡುಗಳಲ್ಲೇ ಇರುವಂತಹ ಜೀವಿಗಳು ಇನ್ನೊಂದು ರೀತಿಯಲ್ಲಿ ಇರುತ್ತೆ. ಸೊ ಅಂತಹದ್ರಲ್ಲಿ ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂತಹ ಈ ಒಂದು ಜೀವಿ ಮನೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಆದರೆ ಮನೆಗಳಲ್ಲಿರುವಂತಹ ಜೀವಿಗೂ ಮತ್ತು ಇವತ್ತು ನಾನು ಹೇಳ್ತಾ ಇರುವಂತಹ ಜೀವಿಗೂ ತುಂಬಾ ವ್ಯತ್ಯಾಸಗಳಿದೆ. ಆದರೆ ಎರಡಕ್ಕೂ ಕೂಡ ಕರೆಯುವಂಥದ್ದು ಹಲ್ಲಿ ಅಂತಾನೆ. ಆದರೆ ಇದರ ಜೊತೆಗೆ ಹೆಸರು ಕೂಡ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ. ಇವತ್ತು ನಾನು ಹಲ್ಲಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಹಲ್ಲಿ ಯಾವ ಥರ ಇದೆ ಮತ್ತು ಹಲ್ಲಿ ಸ್ಪೆಷಾಲಿಟಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇರಿ. ಹಾಗೆ ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಕೂಡ ಹೇಳ್ತೀನಿ. ಈ ಒಂದು ಸಾಂಗ್ ನಿಮಗೋಸ್ಕರ, ನಾನು ಆರ್ ಜಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನಾಳ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಣಿಪೋನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜು ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳ್ತೀನಿ ಅಂಥೇಳಿ. ಸೊ ನಾವು ಮನೆಗಳಲ್ಲಿ ದಿನನಿತ್ಯ ಕೂಡ ನೋಡ್ತಾ ಇರ್ತೀವಿ, ಹಲ್ಲಿಗಳಿರ್ತವೆ. ಹಲ್ಲಿಗಳು ರಾತ್ರಿ ಆದ ತಕ್ಷಣ ಚಿಟ್ಟೆಗಳನ್ನು ಹಿಡಿಯೋದಕ್ಕೆ ಮನೆ ಸುತ್ತ ಎಲ್ಲ ಓಡಾಡ್ತಾ ಇರ್ತವೆ, ಕಿಟಕಿ ಹತ್ರ, ಲೈಟ್ ಸ್ವಿಚ್ ಹತ್ರ, ಎಲ್ಲ ಕಡೆ ಬರ್ತಾ ಇರ್ತವೆ. ಆದರೆ ಈ ಹಲ್ಲಿಗಳು ನಮಗೆ ಏನು ಮಾಡೋದಿಲ್ಲ, ಪಾಪ ಚಿಟ್ಟೆಗಳನ್ನ ತಿನ್ಕೊಂಡು ಆ ಕಡೆ ಎಲ್ಲ ಒಂದು ಕಡೆ ಇರ್ತವೆ. ಆದರೆ ಇಲ್ಲಿ ಒಂದು ಹಲ್ಲಿ ಇದೆ. ಈ ಒಂದು ಹಲ್ಲಿ ತುಂಬಾ ಡಿಫ್ರೆಂಟು. ನಾವು ನೋಡಿರುವಂತಹ ಹಲ್ಲಿ ಥರ ಇದು ಮಾಮೂಲಿ ಹಲ್ಲಿ ಅಲ್ಲ, ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕೆಂದರೆ ಈ ಒಂದು ಹಲ್ಲಿ ತನ್ನ ಕಣ್ಣಿನಿಂದ ರಕ್ತವನ್ನು ಚಿಮ್ಮತ್ತೆ. ಸೊ ಈ ಒಂದು ಹಲ್ಲಿ ಬಗ್ಗೆ ಇವತ್ತಿನ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನು ನೀವು ಕೂಡ ಆಲಿಸ್ತಾ ಇದ್ರೆ ಈ ಒಂದು ಹಲ್ಲಿ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ಅಂದರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686096289 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇರೋದು ಈ ಒಂದು ಹಾರ್ನ್ ಲಿಜರ್ಡ್ನ ಬಗ್ಗೆ. ಇದನ್ನ ಹಾರ್ನ್ ಟೋಡ್ ಅಂತ ಕೂಡ ಕರೀತಾರೆ. ಅಂಡ್ ಇವತ್ತು ಈ ಒಂದು ಹಲ್ಲಿ ಎಲ್ಲಿದೆ ಮತ್ತೆ ಇದು ಏನೆಲ್ಲ ಕೆಲಸಗಳನ್ನ ಮಾಡುತ್ತೆ, ಇದರ ವಿಶೇಷತೆ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ಇದು ಉತ್ತರ ಅಮೆರಿಕ ಮತ್ತೆ ಮೆಕ್ಸಿಕೋ ದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ವಿಚಿತ್ರ ಜಾತಿಯ ಹಲ್ಲಿ ಆಗಿದೆ. ಇದು ಕಣ್ಣಿನಿಂದ ಯಾವಾಗಲಾದ್ರೂ ಒಂದ್ಸರಿ ರಕ್ತವನ್ನ ಚಿಮ್ತಾ ಇರುತ್ತೆ. ಅದಕ್ಕೆ ಈ ಹಲ್ಲಿಗೆ ಹಾರ್ನ್ಡ್ ಟೋಡ್ ಅಂತ ಹೇಳಿ ಕರೀತಾರೆ, ಅಥವಾ ಹಾರ್ನ್ಡ್ ಲಿಜರ್ಡ್ ಅಂತ ಕರೀತಾರೆ. ಈ ಒಂದು ಹೆಸರಿನಿಂದ ಕರೆಯುವಂತಹ ಹಲ್ಲಿಗಳು ಕಣ್ಣಿನಿಂದ ರಕ್ತವನ್ನು ಚಿಮ್ಮುವುದಕ್ಕೆ ನಾನಾ ಕಾರಣಗಳಿದ್ದಾವೆ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಹಲ್ಲಿ ತಲೆಯೊಳಗಿನ ರಕ್ತದೊತ್ತಡವನ್ನು ಹೆಚ್ಚಿಸಿಕೊಳ್ಳುತ್ತೆ. ಹಾಗಾದ್ರೆ ಸಣ್ಣ ರಕ್ತನಾಳಗಳ ನಯವಾದ ಚರ್ಮ ಅಂದರೆ ಮೆಂಬ್ರೇನ್ಸ್ ಏನಿರುತ್ತೆ ಅದು ಒಡೆದು ಹೋಗುತ್ತೆ. ಅದರಿಂದ ಹೊರಬರುವಂತಹ ರಕ್ತ ಬಹಳಷ್ಟು ದೂರದವರೆಗೆ ಚಿಮ್ಮತ್ತೆ. ಆತ್ಮರಕ್ಷಣೆಗಾಗಿ ಈ ಹಲ್ಲಿಗೆ ಇಂತಹ ವ್ಯವಸ್ಥೆ ಇದೆ ಅಂಥೇಳಿ ಕೆಲವು ಜೀವಶಾಸ್ತ್ರಜ್ಞರು ಕೂಡ ಹೇಳ್ತಾರೆ. ತನ್ನ ಮೇಲೆ ಎಗರೋಕೆ ಬಂದಂತಹ ಪ್ರಾಣಿಯ ಮೇಲೆ ಈ ಹಲ್ಲಿ ರಕ್ತವನ್ನು ಚಿಮ್ಮಿದಾಗ ಆ ಪ್ರಾಣಿಗೆ ಉರಿ ಹತ್ಕೊಳ್ಳುತ್ತೆ. ಆಗ ಈ ಹಲ್ಲಿ ಬೇಟೆಯಿಂದ ತಪ್ಪಿಸ್ಕೊಳ್ಳುತ್ತೆ. ಆ್ಯಂಡ್ ಈ ಹಲ್ಲಿಯ ಜಾತಿಯನ್ನು ನೋಡ್ತೀವಿ ಅಂತಂದರೆ ಇಗುವಾನಿಡೆ ಅನ್ನುವಂತಹ ಜಾತಿಗೆ ಸೇರಿದೆ. ಮತ್ತು ಇವುಗಳಲ್ಲಿ 14 ಪ್ರಭೇದಗಳು ಕೂಡ ಇದ್ದಾವೆ. ಈ ಹಲ್ಲಿಯ ಮೇಲೆ ಬಾಕುವನ್ನು ಹೋಲುವಂತಹ ಕೊಂಬುಗಳು ಅಥವಾ ಬೆನ್ನೆಲುಬುಗಳು ಇರ್ತವೆ. ಇದರ ದೇಹ ಮೊಟ್ಟೆ ಆಕಾರದಲ್ಲಿರುತ್ತೆ ಮತ್ತು ಚಪ್ಪಟೆಯಾಗಿ ಕೂಡ ಇರುತ್ತೆ. ಮತ್ತೆ ಇದರ ದೇಹದ ಮೇಲಿರುವಂತಹ ಕೂದಲುಗಳನ್ನು ನಾವು ನೋಡ್ತೀವಿ ಅಂದರೆ ಅದು ಮೊನಚಾಗಿರುತ್ತೆ. ಹಾಗೆ ಈ ಹಲ್ಲಿಗಳು 7.5 ಸೆಂಟಿಮೀಟರ್ನಿಂದ 12.5 ಸೆಂಟಿಮೀಟರ್ನ ವರೆಗೆ ಉದ್ದವನ್ನು ಹೊಂದಿರುತ್ತೆ. ಇವು ಸಾಮಾನ್ಯವಾಗಿ ಮರುಭೂಮಿಯ ಅಥವಾ ಅರೆ ಮರುಭೂಮಿ ಪ್ರದೇಶಗಳಲ್ಲಿ ವಾಸ ಮಾಡ್ತವೆ. ಮತ್ತೆ ಇವುಗಳ ಆಹಾರವನ್ನು ನೋಡ್ತೀವಿ ಅಂದರೆ ಇದು ಕೀಟಗಳನ್ನ ಅದರಲ್ಲೂ ಮುಖ್ಯವಾಗಿ ಇರುವೆಗಳನ್ನು ತಿನ್ನುವಂತಹ ಇವು ತಲೆಯೊಂದನ್ನು ಬಿಟ್ಟು ಉಳಿದ ಇಡೀ ದೇಹ ಮರೆಯಾಗುವ ರೀತಿಯಲ್ಲಿ ಪಕ್ಕಕ್ಕೆ ಹೊರಳುತ್ತೆ. ಇವನ್ನ ಸಾಕೋರು ಕೂಡ ಇದ್ದಾರೆ ಅಂತ ಹೇಳಿ ಸಂಶೋಧನೆಗಳು ಕೂಡ ಹೇಳಿದ್ದಾವೆ. ಆ್ಯಂಡ್ ಈ ರೀತಿಯ ಹಲ್ಲಿಗಳು ನೀವ್ಯಾವತ್ತಾದರೂ ಡೆಸರ್ಟ್ ಕಡೆಗೆಲ್ಲ ಹೋಗಿದ್ದೀರಾ ಅಂತಂದರೆ ಅಂಥ ಕಡೆಗಳಲ್ಲಿ ನೋಡಿರೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂತಂದರೆ ಇವುಗಳನ್ನ ಈ ರೀತಿಯ ದೇಶಗಳಿಗೆ ಹೋದಾಗ ವಿಸಿಟ್ ಮಾಡಿ ಕೂಡ ನೋಡೋದಕ್ಕೆ ಸಾಧ್ಯ ಆದ. ಹಾಗಾದರೆ ಈ ಒಂದು ಹಲ್ಲಿ ಬಗ್ಗೆ ನಿಮಗೂ ಕೂಡ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ನೀವು ಈ ಥರದ ಹಲ್ಲಿಗಳನ್ನು ನೋಡಿದರೆ ನಿಮಗೇನಾದ್ರೂ ಇನ್ನೂ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಿದೆ ಅಂದರೆ ಮೆಸೇಜ್ ಕೂಡ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಕೂಡ ಹೇಳ್ತೀನಿ. ನಾನು ಆರ್ ಜೋ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೇಡಿಯೋ ಶಿವಮೊಗ್ಗ ರಾಣಿಪೋನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಅದ ಟವರ್ಗಳಾಗಿರುತ್ತೆ, ನೋಡೋದಕ್ಕೆ ಸ್ವಲ್ಪ ಹೈಟ್ವರೆಗೆ ಕಾಣುತ್ತೆ, ಆದರೆ ಇದನ್ನೇ ನೋಡಿದ್ರೆ ನಮಗೆ ದೊಡ್ಡ ಟವರ್ ಅಂತ ಅನಿಸುತ್ತೆ. ಆದರೆ ನಾವು ಬೇರೆ ಬೇರೆ ದೇಶಗಳಲ್ಲಿ ಅಥವಾ ನಮ್ಮ ದೇಶದಲ್ಲಿರುವಂತಹ ಏನು ಟಿ ವಿ ಟವರ್ಗಳನ್ನು ನೋಡ್ತೀವಿ ಅಂತಂದರೆ, ಸೊ ಅವು ಕೂಡ ಇನ್ನೂ ಎತ್ತರಕ್ಕೆ ಹೋಗಿರ್ತವೆ. ಅಷ್ಟೇ ಅಲ್ಲದೆ ನಮಗೆಲ್ಲ ಗೊತ್ತೇ ಇದೆ, ತುಂಬ ಎತ್ತರದ ಟವರ್ಗಳಲ್ಲಿ ನಮಗೆ ಬುರ್ಜ್ ಖಲೀಫಾ ಟವರ್ ಕೂಡ ಒಂದು ಇದೆ, ಮತ್ತು ಬೇರೆ ಬೇರೆ ಟವರ್ಗಳು ಕೂಡ ಇನ್ನೂ ಹೆಚ್ಚಾಗ್ತಾ ಇದ್ದಾವೆ. ಅದೇ ರೀತಿಯಲ್ಲೇ ಇವತ್ತು ಲಂಡನ್ನಲ್ಲಿರುವಂತಹ ಒಂದು ಟವರ್ನ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಏನಪ್ಪ ಈ ಒಂದು ಲಂಡನ್ನಲ್ಲಿರುವಂತಹ ಟವರು ಯಾವುದಿದು ಅಂತ ಹೇಳಿ ನೀವು ಕೇಳಿದ್ರೆ, ಇದು ಜಗತ್ತಿನಲ್ಲೇ ಎರಡನೇ ಅತಿ ದೊಡ್ಡ ನಗರವಾದ ಲಂಡನ್ನಲ್ಲಿರುವಂತಹ ಟವರ್ನ ಬಗ್ಗೆ. ಇದು ಬ್ರಿಟನ್ನಲ್ಲಿರುವಂತಹ ಬೇರೆ ಬೇರೆ ನಗರಗಳಿಗಿಂತ 7 ಪಟ್ಟು ದೊಡ್ಡದು ಅಂತಲೇ ಹೇಳ್ಬೋದು. ಈ ನಗರ ಬ್ರಿಟಿಷ್ ಕಾಮನ್ವೆಲ್ತ್ ಹಣಕಾಸು ಕೇಂದ್ರ ಅಂತ ಹೇಳ್ತಾರೆ. ಬ್ರಿಟಿಷ್ ಸರ್ಕಾರದ ಆಡಳಿತ ಕೇಂದ್ರವು ಕೂಡ ಈ ಒಂದು ನಗರನೇ ಆಗಿರುತ್ತೆ. ಮತ್ತು ಲಂಡನ್ನಲ್ಲಿರುವಂತಹ ಅತ್ಯಂತ ಆಕರ್ಷಣೀಯ ಸ್ಥಳ ಅಂತಂದರೆ ಈ ಒಂದು ಸುಪ್ರಸಿದ್ಧ ಲಂಡನ್ ಟವರ್. ಇಂಗ್ಲೆಂಡಿನ ಇತಿಹಾಸ ಮತ್ತು ವೈಭವವನ್ನು ಪ್ರತಿಬಿಂಬಿಸುವಂತಹ ಈ ಟವರ್ ಪ್ರವಾಸಿಗರನ್ನು ಮನಸೆಳಿತಾ ಇರುತ್ತೆ. ಆ್ಯಂಡ್ ಟವರ್ ಆಫ್ ಲಂಡನ್ ಅನೇಕ ಕಟ್ಟಡಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ನೀವು ಈ ರೀತಿಯ ಟವರ್ಗಳನ್ನು ನೋಡ್ತೀರಾ ಅಂತಂದರೆ ತುಂಬಾ ಬೇರೆ ಬೇರೆ ಆಸ್ಪೆಕ್ಟಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಈ ಒಂದು ಟವರ್ ಆಫ್ ಲಂಡನ್ನ ಒಳಗಡೆ ನಾವು ಬೇರೆ ಬೇರೆ ಕಟ್ಟಡಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಇದರ ಸುತ್ತಲೂ ಕೂಡ ಕೋಟೆಗಳಿದ್ದಾವೆ. ಈ ಕಟ್ಟಡಗಳ ಸಂಕೀರ್ಣದ ವಿಸ್ತಾರವನ್ನು ನೋಡ್ತೀವಿ ಅಂದರೆ 18 ಎಕರೆ ಇರುತ್ತೆ. ಕಟ್ಟಡದ ಒಳ ಆವರಣದಲ್ಲಿ 13 ಟವರ್ಗಳು ಇದ್ದಾವೆ. ಇವುಗಳಲ್ಲಿ ಬ್ಲಡಿ ಟವರ್ ಮತ್ತು ವೇಕ್ ಫೀಲ್ಡ್ ಟವರ್ ಅತ್ಯಂತ ಪ್ರಸಿದ್ಧವಾಗಿದ್ದು, ಆ್ಯಂಡ್ ಹೊರ ಆವರಣದಲ್ಲಿ 6 ಟವರ್ಗಳು ಮತ್ತು 2 ಭದ್ರಕೋಟೆಗಳನ್ನು ಕೂಡ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಇದರ ಸುತ್ತ ಕಂದಕ ಇರೋದ್ರಿಂದ ಪ್ರಾರಂಭದಲ್ಲಿ ಈ ಕಂದಕಕ್ಕೆ ಥೇಮ್ಸ್ ನದಿಯ ನೀರನ್ನು ತುಂಬಿಸಿರ್ತಾ ಇದ್ರಂತೆ. ಮಧ್ಯದಲ್ಲಿರುವಂತಹ ಟವರ್ ಬಿಳಿಯ ಬಣ್ಣದಲ್ಲಿದೆ. ಇದನ್ನು ಸುಣ್ಣದ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ. ನೋಡಿ ಎಷ್ಟೊಂದು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿ ನೋಡೋದು ಅಂತಂದರೆ ನೀರನ್ನು ತುಂಬಿಸಿಡ್ತಾ ಇದ್ರು, ಮತ್ತು ಈ ಬಿಳಿ ಬಣ್ಣದಲ್ಲಿರುವಂತಹ ಟವರ್ನ ನೋಡಿದ್ರೆ ಇದು ಸುಣ್ಣದ ಕಲ್ಲಿನಿಂದ ನಿರ್ಮಾಣ ಆಗಿದೆ, ಎಷ್ಟು ಗಟ್ಟಿಯಾಗಿರುತ್ತೆ. ಹಾಗೆ ಈಗಿರುವಂತಹ ಕೋಟೆಗಳ ಅತ್ಯಂತ ಹಳೆಯ ಭಾಗ ಅಂತಂದರೆ ಈ ಒಂದು ಸುಣ್ಣದ ಕಲ್ಲಿನಿಂದ ನಿರ್ಮಿಸಿರುವಂತಹ ವೈಟ್ ಟವರ್ ಆಗಿರುತ್ತೆ. ಇಂಗ್ಲೆಂಡ್ ಜಯಿಸಿದಂತಹ ವಿಲಿಯಂ ಈ ಟವರ್ನ ನಿರ್ಮಿಸಲಾಗಿರುವುದು ಅಂತ ಹೇಳಿ ಊಹೆ ಮಾಡಲಾಗಿದೆ. ಮತ್ತು 2016 ರಿಂದ 71 ರವರೆಗೆ ಮೂರನೇ ಹೆರ್ನಿಯ ಕಾಲದಲ್ಲಿ ಈ ಕೋಟೆಗೆ ಬೇರೆ ಬೇರೆ ಕಟ್ಟಡಗಳನ್ನು ಕೂಡ ಸೇರಿಸಲಾಗಿತ್ತು ಅಂತ ಹೇಳಿ ಉಲ್ಲೇಖಗಳಿದೆ. ಜೊತೆಗೆ ತನ್ನ ಬಗ್ಗೆ ಲಂಡನ್ನ ಜನರಿಗೆ ಭಕ್ತಿ ಗೌರವಗಳು ಬರಲಿ ಅಂತೇಳಿ ಆ ದೃಷ್ಟಿಯಿಂದ ವಿಲಿಯಂ ಈ ಟವರ್ನ ಕಟ್ಟಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇದನ್ನು ಕೋಟೆಗಿಂತ ಸೆರೆಮನೆಯಾಗಿಯೇ ಹೆಚ್ಚಾಗಿ ಬಳಸಿರೋದ್ರಿಂದ ಜಾಗತಿಕ ಯುದ್ಧಗಳ ಕಾಲದಲ್ಲಿ ಇದನ್ನು ಸೆರೆಮನೆಯಾಗಿ ಉಪಯೋಗ ಮಾಡ್ತಾ ಇದ್ರು. ಈಗ ಕೂಡ ನೀವು ಲಂಡನ್ ಕಡೆಗೆ ಹೋದರೆ ಈ ಒಂದು ಟವರ್ನ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಟವರ್ ಅಂತ ಬಂದರೆ ನಮಗೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ಇದ್ರ ಒಳಗಡೆ ಅಡಗಿದೆ ಅಂತಲೇ ಗೊತ್ತಿರಲ್ಲ. ಸೊ ಅದರ ಹಿಂದೆನೇ ಬೇರೆದೇ ಕತೆ ಇರುತ್ತೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಈ ಒಂದು ವಿಷಯ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆಯಲ್ಲಿ ನಾನು ಬರ್ತೀನಿ ಅಲ್ಲಿವರೆಗೆ. ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ ವಿಸ್ಮಯ ಜಗತ್ತು ಕಾರ್ಯಕ್ರಮ, ನಾನು ಆರ್ ಜಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಂಡಿಪುರ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಅಮ್ಮ ನೀರು, ನೀರು!
7: ನಮ್ ಫ್ಯಾಕ್ಟರಿ ಮುಚ್ಚ ಕಾರಣನೇ ಈ ನೀರಿನ ಸಮಸ್ಯೆ
8: ರೀ. ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ, ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
9: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
10: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
11: ಅಯ್ಯೋ, ನನ್ನ ಅರ್ಜೆಂಟ್ ಹೋಗ್ಬೇಕು, ನೀರೇ ಬರ್ತಿಲ್ಲ. ಅಯ್ಯೋ ರಾಮಾ.
12: ಮಾ, ನಾನು ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
13: ಅಯ್ಯೋ, ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರೂ ಇಡೋಲ್ಲ.
14: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೇ ಕಾಣಿಸ್ತಿಲ್ಲ.
15: ನೀರು ಜಗತ್ತಿನ ಅಮೂಲ್ಯ ವಸ್ತು, ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
16: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
17: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
18: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
19: ಹೂನೆ ರೆಡಿ ಆಗ್ತಾ ಇದೆ.
18: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
19: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
12: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ, ಮತ್ತೆ ತಡ ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
19: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸ್ನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಯಾಕಪ್ಪ ಅಂದ್ರೆ, ಬಿಸ್ನೆಸ್ ಬಸ್ ಹೆಸರು ಹೇಳೋ ತರನೇ ಬಿಸ್ನೆಸ್ ಮನ್ ಗಳು ಸ್ವತಃ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿರುತ್ತೆ ಅಂತ. ಹಾಗೆ ವ್ಯಾಪಾರ ಅನ್ನುವಾಗ ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು ಅಂತೇನಿಲ್ಲ, 5 ರೂಪಾಯಿಯಿಂದ ಪ್ರಾರಂಭ ಮಾಡಿ 5 ಲಕ್ಷ 5 ಕೋಟಿಯವರೆಗೆ ಕೂಡ ನಾವು ವ್ಯಾಪಾರವನ್ನ ಮಾಡಬಹುದು. ಆದ್ರೆ ಪ್ರತಿಯೊಬ್ಬ ವ್ಯಾಪಾರಸ್ಥರ ಆಲೋಚನೆಗಳು ವಿಭಿನ್ನವಾಗಿರುತ್ತಲ್ವಾ? ಹಾಗಿದ್ಮೇಲೆ ಇವತ್ತು ನಾವು ವೀರಭದ್ರೇಶ್ವರ ಶಾಪ್ ನಲ್ಲಿದ್ದೀವಿ. ಇದರ ಮಾಲೀಕರಾಗಿರುವಂತಹ ವೀರೇಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭ ಮಾಡೋಣ. ಅವರು ಏನು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣವಾ. ವೀರೇಶ್ ಸರ್, ನಮಸ್ತೆ.
13: ನಮಸ್ತೆ.
19: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
13: ನಿಮಗೂ ಸ್ವಾಗತ.
19: ಓಕೆ, ಹೇಗಿದ್ದೀರಾ ವೀರೇಶ್ ಸರ್?
13: ಚೆನ್ನಾಗಿದ್ದೀವಿ.
20: ಚೆನ್ನಾಗಿದ್ದೀರಾ? ಕಾಫಿ ಟೀ ಎಲ್ಲ ಆಯ್ತಾ?
21: ಆಯ್ತು.
20: ಆಗಿದೆ ಸರ್. ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದಿದ್ದೋ?
21: ನಾವು ಇಲ್ಲೆಲ್ಲ ಬೆಳೆದಿದ್ದೆಲ್ಲ ಶಿವಮೊಗ್ಗನೇ. ನಮ್ಮ ತಂದೆ ತಾಯೆಲ್ಲ ಇದ್ದು ಸಂತೆ ಮಾಡಿ ಇಲ್ಲಿ ಬಂದು ಇಲ್ಲೇ ಅಂಗಡಿ ಎಲ್ಲ ಶಾಪ್ ಮಾಡಿಬಿಟ್ಟು. ನಮ್ಮದು ಶಾಪ್ ಶಿವಮೊಗ್ಗಕ್ಕೆ ಮೂರನೇ ಅಂಗಡಿ ನಮ್ಮದು. ನಮ್ಮದು ಎನ್ ಬಿ ರುದ್ರಪ್ಪ ಸನ್ ಸಣ್ಣಕೋ ಅಂತೇಳಿ ಡಬಲ್ ರೋಡಲ್ಲಿ ಶಾಪ್ ಇದೆ. ನಾವು ಇಲ್ಲೇ ಹುಟ್ಟಿ ಬೆಳೆದು ಬಂದಿದ್ದು ಇಲ್ಲೆಲ್ಲ. ಇಲ್ಲೇ 5-6 ವರ್ಷ ಆಯ್ತು ಇಲ್ಲಿ ಅಂಗಡಿ ಮಾಡಿ.
20: ಏನು ಓದಿದ್ರಿ ಸರ್ ನೀವು?
21: ನಾವು 9th ಓದಿರೋದು.
20: 9th ಓದಾದ್ಮೇಲೆ ಏನು ಮಾಡಿದ್ರಿ?
21: ಏನಿಲ್ಲ, ಶಾಪಿಗೆ ಬಂದೆ.
20: ಶಾಪ್ ನಿಮ್ಮ ತಂದೆಯವ್ರ ಶಾಪಿಗೆ ಬಂದ್ರಿ?
21: ಹೌದು.
20: ಓಕೆ, ಈಗ ಈ 5 ವರ್ಷದಿಂದ ಹೊಸದಾಗಿ ಈ ಶಾಪ್ ಮಾಡಿರೋದಾ?
21: ಹೌದು, ಹೊಸದಾಗಿ ಮಾಡಿರೋದು.
20: ಸೊ ವೀರೇಶ್ ಸರ್, ನನಗೆ ಈ ವೀರಭದ್ರ ಶಾಪ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಇಲ್ಲಿ ಏನೇನೆಲ್ಲ ಸಿಗುತ್ತೆ, ಏನೇನು ಸರ್ವಿಸಸ್ ಇದೆ, ಏನು ಸೇಲ್ ಮಾಡ್ತೀರಾ ಅದ್ರ ಬಗ್ಗೆ ಹೇಳಿ ಸರ್.
21: ಪ್ರಿಂಟು, ಜೆರಾಕ್ಸು, ಕಲರ್ ಜೆರಾಕ್ಸು, ಆಮೇಲೆ ಬಿಸ್ಕೆಟ್ಸ್ಗಳು, ಸಿಗರೇಟು, ಸೋಪ್ಸ್ಗಳು, ಆಮೇಲೆ ಬುಕ್ಸು, ಜ್ಯೂಸು, ಎನಿ ಐಟಮ್ ಸಿಗತ್ತೆ.
20: ಸೂಪರ್ ಸರ್. ಈ ಕಡೆ ಒಂದು ಕಡೆ ಜೆರಾಕ್ಸ್ ಮಾಡ್ತೀರಾ, ಮತ್ತೊಂದು ಕಡೆ ಲ್ಯಾಮಿನೇಷನ್ ಮಾಡ್ತೀರಾ, ಹಾಗೆ ಬಿಸ್ಕೆಟು, ಜ್ಯೂಸು, ಆಮೇಲೆ ಸೋಪು, ಪೆನ್ನು, ಪೆನ್ಸಿಲ್ಲು ಎಲ್ಲವೂ ಕೂಡ ಸಿಗುತ್ತೆ, ಪರ್ಫ್ಯೂಮು ಸಿಗುತ್ತಾ? ಸೂಪರ್ ಸರ್. ಹೇಗೆ ಎಲ್ಲ ಕಡೆ ಒಂದೇ ಬಿಸ್ನೆಸ್ ಮಾಡಬೇಕಂತ ಐಡಿಯಾ ಬಂದಿದ್ದು?
21: ನಮಗೆ ಮೊದಲಿಂದನೂ ಬಿಸ್ನೆಸ್ ಇತ್ತಲ್ಲ, ಹಾಗಾಗಿ ಜನ ಯಾವ ಥರ ಏನು ಕೇಳ್ತಾ ಇದ್ದಾರೆ ಅದನ್ನೆಲ್ಲದನ್ನು ಇಡ್ತಾ ಹೋದಾಗ, ಎಲ್ಲರೂ ಯಾವ್ದು ಅಪೇಕ್ಷೆ ಪಡ್ತಾರೆ ಅದನ್ನು ಇಡ್ತಾ ಹೋದಾಗ ಎಲ್ಲದೂ ನಮಗೆ ಐಡಿಯಾ ಬಂದಿತ್ತು.
20: ಸರ್, ಇಲ್ಲಿ ಸುತ್ತಮುತ್ತಲೂ ಸ್ಕೂಲ್ಸ್ಗಳು, ಕಾಲೇಜಸ್ಸು ಇರೋದ್ರಿಂದ ಸ್ಟೂಡೆಂಟ್ಸ್ಗಳು ಹೆಚ್ಚಾಗಿ ಬರ್ತಾರಾ ಅಥವಾ ಬೇರೆಯವ್ರಿಗೆ ಹೆಚ್ಚಾಗಿ ಬರ್ತಾರಾ?
21: ಬೇರೆಯವ್ರು ಹೆಚ್ಚಾಗಿ ಬರೋದು. ನಮಗೆ ವಿನಮ್ರನಗರದಿಂದ ಬರ್ತಾರೆ. ನಮ್ಮದು ಕಲರ್ ಪ್ರಿಂಟು ಅದೆಲ್ಲ ಚೆನ್ನಾಗಿದೆ ಅಂತೇಳಿ ವಿನಮ್ರನಗರದಿಂದ ಬಂದು ಇಲ್ಲಿ ಪ್ರಿಂಟ್ ಮಾಡಿಸ್ಕೊಂಡು ಹೋಗ್ತಾರೆ.
20: ಸೂಪರ್ ಸರ್. ಸೊ ಯೂಶ್ವಲಿ ಜೆರಾಕ್ಸು, ಕಲರ್ ಪ್ರಿಂಟ್ ಎಲ್ಲ ಮಾಡಿಸ್ಕೊಂಡು ಹೋಗೋರು ಬಿಸ್ಕೆಟು, ಚಾಕ್ಲೇಟ್ ಕೂಡ ತಿಂತಾರೆ. ಅದೊಂದು ರೀತಿ ಐಡಿಯಾ ಅಲ್ವಾ ಸರ್? ಚೆನ್ನಾಗಿದೆ.
21: ಹಾಂ, ಶಾವಿಗೆನೂ ಮಾಡ್ತೀವಿ. ಮೊದಲು ಬೆಣ್ಣೆ ಎಲ್ಲ ಮಾಡ್ತೀವಿ, ಬೆಣ್ಣೆ ಮಾರ್ತಾ ಇಲ್ಲ ಈಗ, ಅದನ್ನು ಮಾಡ್ತೀವಿ, ಪ್ರತಿಯೊಂದು ಮಾಡ್ತಾ ಇದ್ದೀವಿ.
20: ಸೊ ವೀರೇಶ್ ಸರ್ಗೆ ಬಿಸ್ನೆಸ್ಸಲ್ಲಿ ಎಷ್ಟು ವರ್ಷದ ಅನುಭವ ಇದೆ?
21: ನನಗೆ ಹೆಚ್ಚು ಕಮ್ಮಿ 25 ವರ್ಷದ ಅನುಭವ.
20: ಸೂಪರ್ ಸರ್. 25 ವರ್ಷದಿಂದ ಕೂಡ ವ್ಯಾಪಾರ ಮಾಡ್ತಿದ್ದೀರಾ, ಹೇಗಿದೆ ಸರ್ ವ್ಯಾಪಾರದ ಜೀವನ?
21: ವ್ಯಾಪಾರ ಜೀವನ ಚೆನ್ನಾಗಿದೆ. ಸ್ವಂತ ಬಿಲ್ಡಿಂಗ್ ಆಗಿರೋದ್ರಿಂದ ಯಾವ ಥರದ್ದು ಇಲ್ಲ. ಬಾಡಿಗೆ ಆಗಿದ್ದರೆ ಈಗಿನ ಬಿಸ್ನೆಸ್ಸಲ್ಲಿ ಎಂಥದೋ ಆಗ್ತಾ ಇರಲಿಲ್ಲ. ನಮ್ಮ ಸ್ವಂತ ಇರಿಂದ ನಡ್ಕೊಂಡು ಹೋಗ್ತಾ ಇದೆ.
20: ಇದು ಸ್ವಂತ ಮಳಿಗೆನಾ ಸರ್?
21: ಹೌದು, ಸ್ವಂತ ಮಳಿಗೆ.
20: ಸ್ವಂತ ಮಳಿಗೆಯಲ್ಲಿ ಒಂದು ಚಿಕ್ಕ ಅಂಗಡಿ ಹಾಕೊಂಡು ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದೀರಾ, ಸುಮಾರು 5 ವರ್ಷದಿಂದ ಕೂಡ ವ್ಯಾಪಾರ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ. ಆದರೆ ನಿಮಗೆ 25 ವರ್ಷದ ವ್ಯಾಪಾರದ ಅನುಭವದಲ್ಲಿ ಯಾವತ್ತೊಂದಿನ ತುಂಬ ಖುಷಿಯಾಯಿತು, ಪರವಾಗಿಲ್ಲ ನಾನು ಸ್ವಂತವಾಗಿ ವ್ಯಾಪಾರಕ್ಕೆ ಬಂದಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
21: ಅನಿಸಿದೆ. ನಾವು ನಮ್ಮ ಸ್ವಂತ ಮಾಡಿದಾಗೇ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಂಡಾಗ ಮಾಡಿದೀವಲ್ಲ, ಬೇರೆಯವ್ರು ಮಾಡಿದ್ದಕ್ಕಿಂತ ನಾವು ಮಾಡಿ ನಾವು ಅನುಭವ ತಗೊಳ್ತೀವಲ್ಲ, ಅದು ನಮಗೆ ಖುಷಿ ಕೊಟ್ಟಿದೆ.
20: ಸರ್, ನಿಮ್ಮ ಪ್ರಕಾರ ನೀವು ಬಿಸ್ನೆಸ್ಸಲ್ಲಿ ಎಷ್ಟು ಇಂಪ್ರೂವ್ ಆಗಿದ್ದೀರಾ, ಅಂದರೆ ಇದರಿಂದ ನೀವು ಫಿನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ?
21: ಇಲ್ಲ, ಸ್ಟ್ರಾಂಗ್ ಅಂತಲ್ಲ, ಮೊದಲಿನ ಬಿಸ್ನೆಸ್ ಚೆನ್ನಾಗಿತ್ತು, ಈಗ ಕಡಿಮೆ ಆಗಿದೆ. ಈಗೇನಪ್ಪ, ಅವತ್ತಿಂದ ಅವತ್ತಿಗೆ ಮಾಡ್ಕೊಂಡು ಹೋಗೋದಕ್ಕೆ ತೊಂದರೆ ಇಲ್ಲ. ಮೊದಲಷ್ಟು ಮಾಡಬೇಕು, ಈ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಯಾವುದೂ ಬರಲ್ಲ. ಈಗ ನಮ್ಮ ಜೀವನಕ್ಕೆ ಸಾಕಾಗಿದೆ.
20: ಸ್ವಂತ ಮಳಿಗೆ ಕೂಡ ಮಾಡ್ಕೊಂಡಿದ್ರೆ ಇದು ಒಂದು ರೀತಿ ಸಾಧನೆ ಸರ್. ಯಾಕಂದ್ರೆ ಎಷ್ಟೋ ಜನ 25 ವರ್ಷ 30 ವರ್ಷ ಆದರೂ ಕೂಡ ಬಾಡಿಗೆ ಮಳಿಗೆಯಲ್ಲೇ ವ್ಯಾಪಾರ ಮಾಡ್ತಿರ್ತಾರೆ. ಬಟ್ ನಿಮ್ದು ಆ ಥರ ಅಲ್ಲ, ಸ್ವಂತ ಮಳಿಗೆ ಮಾಡಿಕೊಂಡು ವ್ಯಾಪಾರ ಮಾಡ್ತೀರಾ, ಇದೊಂದು ರೀತಿ ಖುಷಿನೇ ಅಲ್ವಾ ಸರ್?
21: ಹೌದೌದು, ಖುಷಿನೇ ಆಯ್ತು. ಅದು ನಾವಾಗೆ ಮಾಡ್ಕೊಂಡಿದ್ದಕ್ಕೆ ನಮಗೊಂದು ದಾರಿ ಸಿಕ್ಕಿದೆ.
10: ಓಕೆ, ಕೇಳಿಸ್ಕೊಳ್ತಿದ್ದಿರಲ್ಲ ಸ್ನೇಹಿತರೆ, ವೀರೇಶ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವೀರಭದ್ರೇಶ್ವರ ಶಾಪ್ ನಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ಕಲರ್ ಜೆರಾಕ್ಸ್ ಇರ್ಬೋದು, ಕಲರ್ ಪ್ರಿಂಟ್ ಇರ್ಬೋದು, ಜೆರಾಕ್ಸ್ ಇರ್ಬೋದು, ಹಾಗೇನೆ ಬಿಸ್ಕೆಟ್, ಶಾಂಪೂ, ಸ್ವೀಟ್ಸು, ಚಾಕ್ಲೇಟ್, ಜ್ಯೂಸ್ ಎಲ್ಲವೂ ಕೂಡ ಸಿಗುವಂಥದ್ದು. ಹಾಗೆ ಇದರ ಮಾಲೀಕರಾಗಿರುವಂತಹ ವೀರೇಶ್ ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ವೀರೇಶ್ ಸರ್, ಈಗ ನೀವು ಪ್ರಿಂಟರ್ ಮಿಷಿನ್, ಜೆರಾಕ್ಸ್ ಮಿಷಿನ್ ಎಲ್ಲ ತಂದಿಟ್ಟಿದ್ದೀರಾ, ಇದರ ಬೆಲೆ ಎಷ್ಟು ಸರ್?
3: ಬೆಲೆ ಅದು 38,000 ರೂಪಾಯಿದೊಂದು, 28,000 ರೂಪಾಯಿದೊಂದು.
2: ಅದೇ ಸರ್ವಿಸ್ ಎಲ್ಲ ಮಾಡಿಸ್ತಿರ್ತೀರಾ?
3: ಮಾಡಿಸ್ತಿರ್ತೀವಿ.
2: ಓಕೆ, ಅದರಿಂದ ಅಂದ್ರೆ ಪ್ರಾಫಿಟ್ ಆಗಿದೆಯಾ ಸರ್? ಈಗ 38,000 ಕೊಟ್ಟು ತಂದಿದ್ದೀರಾ, ಅಷ್ಟು ರಿಟರ್ನ್ಸ್ ಬಂದಿದೆಯಾ?
3: ಬಂದಿದೆ. ಕಸ್ಟಮರ್ ನಮ್ಮ ಹುಡ್ಕೊಂಡು ಬಂದಾಗ ಅವ್ರಿಗೆ ಅದೇ ಥರ ನಾವು ಅದನ್ನು ಸರ್ವಿಸ್ ಕೊಟ್ಟಾಗ ಅವರು ಹುಡ್ಕೊಂಡು ಬಂದೇ ಬರ್ತಾರೆ. ಅವಾಗ ವ್ಯಾಪಾರ ಜಾಸ್ತಿ ಆದಾಗ ಅದ್ರದ್ದು ಅಮೌಂಟ್ ನಮಗೆ ರಿಕ್ವೈರ್ಮೆಂಟ್ ಆಗಿರುತ್ತೆ.
2: ಖಂಡಿತ. ಒಂದು ಕಲರ್ ಪ್ರಿಂಟ್ ಮಾಡಲಿಕ್ಕೆ ಒಂದು ಶೀಟ್ ಎಷ್ಟು ತಗೊಳ್ತೀರಾ ಸರ್?
3: 10 ರೂಪಾಯಿ ತಗೊಳ್ತೀವಿ. ಬ್ಲ್ಯಾಕ್ ಅಂಡ್ ರೆಡ್ 2 ರೂಪಾಯಿ
2: ಸರ್. ಹಾಗೆ ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥನಿಗೆ ಒಂದಿಷ್ಟು ಗುಣಗಳು ಇರಬೇಕು ಅನ್ನೋದಾದರೆ ಏನು ಇರಬೇಕಾಗತ್ತೆ ಸರ್?
3: ತಾಳ್ಮೆ ಇರಬೇಕು, ಜನಗಳು ಅಟ್ರಾಕ್ಷನ್ ಮಾಡೋಂಥದ್ದು ಇರಬೇಕು. ನಾನು ಅದೇ ಹೇಳಿದೆ, ನಮಗೆ ವಿನಮ್ರದಿಂದ ಇಲ್ಲಿ ಬರ್ತಾರೆ ಅಂದರೆ ಆ ಜನಗಳು ಅವ್ರದ್ದು ಪ್ರೀತಿನ ಗಳಿಸಿದಾಗ ನಾವು ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ಇಂಥ ಕಡೆ ಇದೆಲ್ಲ ಸಿಗತ್ತೆ ಅಂತೇಳಿ ಹೇಳಿದಾಗ ಎಲ್ಲ ಇದ್ದೇ ಇದೆ ಅಂತ ಬಂದೇ ಬರ್ತಾರೆ ಅಂತ ನಮಗೆ ಇದೆ
2: ಸರ್. ಇದರೊಟ್ಟಿಗೆ ನೀವು ಜ್ಯೂಸ್ ಎಲ್ಲ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಹೆಚ್ಚಿಗೆ ಜನ ಬರ್ತಾರಾ?
3: ಬರ್ತಾರೆ, ಯಾಕೆಂದರೆ 2-3 ಅಂಗಡಿಯಿಂದ ಕಾಂಪಿಟೇಷನ್ ಇದೆ, ಜನ ಬರ್ತಾರೆ. ಇಲ್ಲಿ ನೆರಳಿದೆ, ಕೂರೋದಕ್ಕೆ ಸ್ಟೂಲ್ ಇದೆ, ತಣ್ಣಾನ ವಾತಾವರಣ ಇದೆ, ಆಮೇಲೆ ಯಾವ ಥರದ್ದು ತೊಂದರೆಗಳಿಲ್ಲ. ಹಂಗಾಗಿ ಜನಗಳು ಹುಡ್ಕೊಂಡು ಬರ್ತಾರೆ.
2: ಜನಗಳು ಹುಡ್ಕೊಂಡು ಬರ್ತಾರೆ, ಕಾಂಪಿಟೇಷನ್ ಇದ್ರೂ ಕೂಡ ನಿಮ್ಮದೇ ಆದಂಥ ಕಸ್ಟಮರ್ಸ್ ನಿಮ್ಮ ಹತ್ರ ಬಂದೇ ಬರ್ತಾರಲ್ವಾ ಸರ್?
3: ಹೌದು, ಬಂದೇ ಬರ್ತಾರೆ.
2: ಎಲ್ಲಿಂದ ಬರ್ತಾರೆ ಸರ್? ವಿಡೋಮ್ ನಗರ ಬಿಟ್ಟು ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾರಾ?
3: ಬರ್ತಾರೆ. ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರೋರೆಲ್ಲ ಇಲ್ಲಿಗೆ ಬರ್ತಾರೆ, ಇಲ್ಲಿ ಪ್ರಿಂಟ್ ಹೊಡಿಗೆ ಇಲ್ಲೇ ಬರ್ತಾರೆ. ಪೊಲೀಸ್ನವರು ಇಲ್ಲಿ ಹೇಳ್ಕೊಳ್ತಾರೆ, ಇಲ್ಲಿನ ಆಕ್ಸಿಡೆಂಟ್ ಆದ ಗಾಡಿಗಳೆಲ್ಲ ಇಲ್ಲೇ ಬಂದು ಇಲ್ಲಿ ಜೆರಾಕ್ಸ್ ಮಾಡಿಸಿ ಅವರಲ್ಲಿ ಪ್ರಿಂಟ್ ಚೆನ್ನಾಗಿದೆ ಅಂತ ಅವರೇ ಹೇಳ್ಕೊಳಿಸ್ತಾರೆ. ಇಲ್ಲಿ ಕೋಟೆ ಪೊಲೀಸ್ ಸ್ಟೇಷನ್ನವರು, ಟ್ರಾಫಿಕ್ನವರು ಎಲ್ಲ ಇಲ್ಲಿಗೆ ಕಳಿಸ್ತಾರೆ.
2: ಸೂಪರ್ ಸರ್. ನೀವು ಹೇಳಿದ ಹಾಗೆ ನಿಮ್ಮ ತಂದೆಯವರು ಕೂಡ ವ್ಯಾಪಾರಸ್ಥರೇ ಆಯ್ತಾ? ನಿಮ್ಮ ತಂದೆಯವರಿಂದ ನೋಡಿ ಒಂದಿಷ್ಟು ವ್ಯಾಪಾರದ ಗುಣಗಳನ್ನ ಕಲ್ತಿದ್ದೀರಾ ಅಂದರೆ ಏನು ಕಲ್ತಿದ್ದೀರಾ ಸರ್?
3: ಅವರು ಕಲ್ಸಿರೋಂಥ ದಾರಿ, ಯಾವ ಥರ ಮಾಡಬೇಕು ಬಿಸಿನೆಸ್, ಯಾವ ಥರ ಮಾಡಬೇಕು, ಯಾವುದರಲ್ಲಿ ಎಷ್ಟು ಲಾಭ ಇದು ಮಾಡಬೇಕು, ಆಮೇಲೆ ಯಾರಿಗೂ ಮೋಸ ಮಾಡ್ದಂಗೆ ಅವರೆಲ್ಲ ಬರೆದು ಕಲಿಸಿದ್ದಾರೆ. ನಾವು ಎಷ್ಟು ದುಡಿಮೆ ಮಾಡಿದ್ದೀವಿ ಇವತ್ತಂತ ಅದನ್ನು ಲೆಕ್ಕ ಬರೆದು ಇವತ್ತು ಎಷ್ಟು ದುಡಿಮೆ ಮಾಡಿದೆಯಾ, ಇವತ್ತು ಏನು ಖರ್ಚು ಮಾಡಬೇಕು ಅನ್ನೋದು ಅದೊಂದು ನಾನು ಅದರಲ್ಲಿ ಕಲ್ತಿದ್ದೀನಿ.
2: ಅವರು ಕಲಿಸಿರುವಂಥ ಗುಣಗಳನ್ನ ನೀವು ಅಳವಡಿಸ್ಕೊಂಡಿದ್ದೀರಾ ಸರ್?
3: ಹೌದು, ಅಳವಡಿಸ್ಕೊಂಡಿದ್ದೀನಿ. ಅದೇ ದಾರಿಯಲ್ಲೇ ನಡೀತಾ ಇರೋದು ಇವತ್ತಿಗೂ, ನಾವು ಬೇರೆ ಯಾವ ಥರದ್ದು ಇಲ್ಲ.
2: ಸರ್, ನಿಮ್ಮ ತಂದೆಯವ್ರು ಮಾಡಿದಂಥ ಬಿಸ್ನೆಸ್ನ ನೀವು ಕೂಡ ಮಾಡ್ತಿದ್ದೀರಾ, ನೀವು ಕೂಡ ವ್ಯಾಪಾರಕ್ಕೆ ಬಂದ್ರಿ ಆಯಿತಾ?
3: ನೆಕ್ಸ್ಟ್ ನಮ್ಮದು ಮೊದಲು ಪಲ್ಸಸ್ ಎಲ್ಲ ಇದ್ದಿದ್ದು, ಅದು ತುಂಬ ದೊಡ್ಡ ಅಂಗಡಿ ಇತ್ತು, ಅದೀಗ ಆ ಬಿಸ್ನೆಸ್ ಇಲ್ಲ, ಹಾಗಾಗಿ ನಾವು ಇದು ಈ ಬಿಸ್ನೆಸ್ಸಿಗೆ ಬಂದಿರೋದು.
2: ಸೊ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೂ ಕೂಡ ನೀವು ಬಿಸ್ನೆಸ್ಸಿಗೆ ಬನ್ನಿ ಅಂತ ಹೇಳ್ತೀರಾ, ಹೇಗೆ?
3: ಇಲ್ಲ, ಈಗಿನ ಮಕ್ಕಳು ಯಾರೋ ಇವಿ, ನಾವು ಮಾಡಿದಷ್ಟು ಮುಂದೆ ಆ ಫ್ಯೂಚರ್ ಬರೋಲ್ಲ. ಅದು ಅವರವರೇ ವೈಯಕ್ತಿಕ ಏನೇನು ಬರುತ್ತೆ, ಆಟೋ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಈ ಬಿಸ್ನೆಸ್ ಅನ್ಕೋ ಮಾಡಲ್ಲ ಯಾರು ಈಗ.
2: ಹಾಗೆ ವೀರೇಶ್ ಸರ್, ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥನಿಗೆ ಏನು ಗುಣ ಇರಬೇಕು?
3: ವ್ಯಾಪಾರಸ್ಥನಿಗೆ ಗುಣ ಅಂತಂದರೆ ಅವರಿಗೆ ಕಸ್ಟಮರ್ನ ನೋಡೋಂಥದ್ದು, ಅವ್ರು ಬರೋಂಥದ್ದು, ನಮ್ಮ ಅವರ ಬಾಂಧವ್ಯಗಳು ಹೆಂಗೆ ಬೆಳ್ಕೊಂಡು ಹೋಗುತ್ತೆ ಅದೇ ಬಿಸ್ನೆಸ್ಸಲ್ಲಿ ಮೇನ್ ಇರೋದು. ಅದು ಬಿಟ್ಟು ಲಾಭ ಮಾಡೋದು, ನುಕ್ಸಾನ್ ಮಾಡ್ಕೊಳೋದು ಅದು ಸೆಕೆಂಡ್ರಿ. ಅದು
2: ಅಂದರೆ ವ್ಯಾಪಾರದಲ್ಲಿ ಸೋಲು ಗೆಲುವು ಎಲ್ಲವೂ ಕೂಡ ಇದ್ದದೆ, ಪ್ರಾಫಿಟ್ ಲಾಸ್ ಎಲ್ಲರೂ ಕೂಡ ಇರುತ್ತೆ, ಅದನ್ನೆಲ್ಲ ಸಮದೂಗಿಸ್ಕೊಂಡು ಹೋಗ್ಬೇಕಂತ ಹೇಳ್ತಿದ್ದೀರಾ?
3: ಅದೇನೇ, ನಾವು ಒಂದೇ ಲಾಭಕ್ಕೆ ಒಂದಕ್ಕೆ ನೋಡೋಕ್ಕಾಗಲ್ಲ, ಬೇಕಾದಂಥ ಕಸ್ಟಮರ್ ಬರ್ತಾರೆ, ಅವ್ರಿಗೂ ನಾವು ಅನುಸರಿಸ್ಕೊಂಡು ಹೋದ್ರೆ ವ್ಯಾಪಾರ ಮಾಡೋದಕ್ಕೆ ಅನುಕೂಲವಾಗುತ್ತೆ.
2: ಓಕೆ, ಕೇಳಿಸ್ಕೊಳ್ತಾ ಇದ್ದಿಲ್ಲ ಸ್ನೇಹಿತರೆ. ವೀರೇಶ್ ಅವ್ರು ಹೇಳ್ತಾ ಇದ್ರು, ಅವರ ತಂದೆಯಿಂದ ಕೂಡ ಏನೆಲ್ಲ ಬಿಸ್ನೆಸ್ ಟೆಕ್ನಿಕ್ಸ್ಗಳನ್ನ ಕಲ್ತಿದ್ದಾರೆ, ಹಾಗೆ ಒಬ್ಬ ವ್ಯಾಪಾರಸ್ಥನಿಗೆ ಏನೆಲ್ಲ ಗುಣಗಳು ಇರಬೇಕು ಅಂತ ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗ್ ನ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸಿನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊ ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತು ನಾವು ವೀರಭದ್ರೇಶ್ವರ ಶಾಪ್ ನಲ್ಲಿದ್ವಿ. ಇದರ ಮಾಲೀಕರಾಗಿರುವಂತಹ ವೀರೇಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ವೀರೇಶ್ ಸರ್, ನೀವೇ ಹೇಳ್ತಿದ್ರೆ ನಿಮ್ಗೆ ವ್ಯಾಪಾರದಲ್ಲಿ ಸಾಕಷ್ಟು ಅನುಭವ ಇದೆ, ಸಾಕಷ್ಟು ವರ್ಷಗಳ ಅನುಭವ ಇದೆ ಅಂತ. ಹೀಗಿರುವಾಗ ನಿಮಗೆ ಖುಷಿ ಕೊಡುವಂತಹ ಸಮಯ ಅಂದ್ರೆ ಯಾವಾಗ ಸರ್? ಈಗ ವ್ಯಾಪಾರ ಮಾಡುವಾಗ ಸೋಲು ಗೆಲುವು ಅಂದ್ರೆ ಲಾಭ ನಷ್ಟ ಎಲ್ಲವೂ ಕೂಡ ಇದ್ದದ್ದೇ ಆಯ್ತಾ? ಹೀಗಿರುವಾಗ ನಿಮಗೆ ಖುಷಿ ಕೊಟ್ಟಂತಹ ಕ್ಷಣ ಅಂದ್ರೆ ಯಾವ್ದಿರ್ಬೋದು, ಅದ್ರ ಬಗ್ಗೆ ಹೇಳ್ಬೋದಾ?
3: ಕಸ್ಟಮರ್ ನಮಗೆ ಇದು ಚೆನ್ನಾಗಿದೆ ಅಂತ ಹೇಳಿದಾಗ ಅದೇ ನಮಗೆ ಅವತ್ತಿನ ದಿವಸನೇ ಒಳ್ಳೆಯ ದಿವಸ ಅಂತ ಅಂದ್ಕೊಳ್ತೀವಿ. ಕಸ್ಟಮರ್ ಹೇಳಿದಾಗ ನಮಗೆ ಅದೇ ಖುಷಿನೇ. ನಮಗೆ ಬೇರೆಯವ್ರು ಹೇಳೋದಕ್ಕಿಂತ ಕಸ್ಟಮರ್ ಬಂದು ನಮ್ಮ ಹತ್ರ ಬಂದು ಈ ಥರ ಹಿಂಗಿದೆ, ಈ ಥರ ಚೆನ್ನಾಗಿದೆ, ನಿಮ್ಮಲ್ಲಿ ಎಲ್ಲ ಥರದ ಸೌಕರ್ಯಗಳಿದ್ದಾವೆ, ಅವ್ರು ನಾವು ಯಾವ ಥರ ನೋಡ್ತೀವಿ, ಅವರು ನಮಗೆ ಇನ್ನು ನಮ್ಮಿಂದ ಅವ್ರಿಗೆ ಹೇಳ್ತೀವಿ, ಅವರು ಚೆನ್ನಾಗಿದೆ ಅಂದರೆ ಅವರು 10 ಜನ ಹೇಳ್ತಾರೆ, ಅದೇ ಖುಷಿ ಬೇ ನಮಗೆ. ಜನ ಬಂದು ಸೇರಿದಾಗೇ ಖುಷಿ ನಮಗೆ.
2: ಯಾರೋ ಒಬ್ರು ಕಸ್ಟಮರು ಈಗಲೂ ಕೂಡ ನೆನ್ಪಿಡ್ಕೊಂಡು, ಇಲ್ಲಪ್ಪ ನಾವು ವೀರೇಶ್ ಸರ್ ಹತ್ರನೇ ಬರಬೇಕು, ಅವ್ರ ಹತ್ರ ಒಂದ್ಸರಿ ಮಾತಾಡಿದ್ರೆ ನಮಗೆ ಖುಷಿ ಅಂತೆಲ್ಲ ಹೇಳಿ ಮಾತಾಡ್ಸುವಂಥ ಕಸ್ಟಮರ್ಸ್ ಕೂಡ ಬರ್ತಾರ?
3: ಅಯ್ಯೋ ಇದ್ದಾರೆ, ಸುಮಾರು ಒಂದು 8-10 ಜನ ಇದ್ದಾರೆ. ಅವ್ರು ಇಲ್ಲಿ ಬಿಟ್ಟರೆ ನಾವು ಅಂಗಡಿ ಕ್ಲೋಸ್ ಮಾಡಿದ್ರು ನಾಳೆ ಮಾಡಿಸೋಣ ಅಂತೇಳಿ ಒಂದು ದಿವಸ ನಿಂತ್ಕೊಂಡಿದ್ದು, ನಾವು ಬಂದಾಗೇ ಮಾಡಿಸ್ಕೊಂಡು ಹೋಗುವಂಥ ಜನಗಳು ಇದ್ದಾರೆ ನನ್ನ ಹತ್ರ.
2: ಸರ್, ಈಗಿನ ಯುವಕ ಯುವತಿಯರು ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ, ಯಾವುದೇ ಒಂದು ವ್ಯಾಪಾರ. ಈಗ ನಿಮ್ಮನ್ನ ನೋಡಿದ್ರೆ ಕೂಡ ಖುಷಿಯಾಗುತ್ತೆ, ನೀವು ಒಂದೇ ವ್ಯಾಪಾರಕ್ಕೆ ಸ್ಟಿಕ್ ಆನ್ ಆಗಿಲ್ಲ. ಈಗ ಒಂದು ರೀತಿ ಬಿಸ್ಕೆಟ್ ಮಾಡ್ತೀರಾ, ಸ್ವೀಟ್ಸ್ಗಳು ಮಾಡ್ತೀರಾ, ಚಾಕ್ಲೇಟ್ ಮಾಡ್ತೀರಾ, ಅಟ್ ದ ಸೇಮ್ ಟೈಮ್ ಜೆರಾಕ್ಸು ಪ್ರಿಂಟಿಂಗ್ ಕೂಡ ತೆಗಿತೀರಾ. ಸೊ ವ್ಯಾಪಾರ ಮಾಡಬೇಕು ಅಂದರೆ ನಮಗೆ ಹಲವಾರು ದಾರಿಗಳಿರುತ್ತೆ. ಸೊ ಈಗಿನ ಯುವಕ ಯುವತಿಯರು ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಏನು ಸಲಹೆ ಕೊಡ್ತೀರಾ ನೀವು?
3: ಈಗಿನ ವ್ಯಾಪಾರ ಮಾಡಬೇಕು ಅಂದರೆ ಅವರಿಗೆ ಆ ಥರದ್ದು ನಾವು ಮಾಡೇ ತೀರ್ತೀನಿ, ನಾನು ಇದರಿಂದ ನಾನು ಜೈ ಗಳಿಸ್ತೀನಿ, ಇದರಿಂದ ನನಗೆ ಏನೋ ಒಂದು ಆಗುತ್ತೆ. ಈಗ ಓದಿದವ್ರು ಎಲ್ಲರಿಗೂ ಕೆಲಸ ಸಿಗಲ್ಲ, ಈಗ ಕೈ ಹಾಕಿದಾಗ ನಾನು ಇದು ಮಾಡೇ ತೀರ್ತೀನಿ ಅಂತ ಅವರೊಂದು ಮನ ದೃಢ ನಿರ್ಧಾರ ತಗೊಂಡಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅವರು ಮಾಡ್ತೀವಿ, ಎಲ್ಲ ಬಂಡವಾಳ ಹಾಕಿರ್ತಾರೆ, ಅದನ್ನು ಅವ್ರ ಕೈಯಲ್ಲಿ ಮಾಡೋಕ್ಕಾಗ್ದೇ ಅರ್ಧಂಬರ್ಧ ಮಾಡಿರ್ತಾರೆ. ಇತ್ತಾಗೆ ದುಡ್ಡು ಹೋಗಿರುತ್ತೆ, ಇತ್ತ ದುಡಿಮೆನೂ ಆಗಲ್ಲ, ಎಲ್ಲ ಲಾಸು, ಎಲ್ಲರಿಗೂ ಬೇಜಾರು, ಆ ಥರ ಆಗುತ್ತೆ. ಅವರು ದೃಢ ನಿರ್ಧಾರ ಇಟ್ಕೊಂಡು ಮಾಡಿದರೆ ಯಾವ ಕೆಲಸನೂ ಸಕ್ಸಸ್ ಆಗ್ಬೋದು.
2: ಯಾವುದೇ ವ್ಯಾಪಾರ ಮಾಡಬೇಕಾದ್ರೂ ಒಂದು ದೃಢವಾದ ನಿರ್ಧಾರ ಇರಬೇಕು ಅಂತ ಹೇಳ್ತಾ ಇದ್ದಾರೆ.
3: ಹೌದು.
2: ಹಾಗೆ ಈಗ ವ್ಯಾಪಾರದಲ್ಲಿ ಸಾಲ ಮಾಡಿ ವ್ಯಾಪಾರ ಪ್ರಾರಂಭ ಮಾಡೋದು ಒಳ್ಳೇದಾ, ಅಥವಾ ಒಂದಿಷ್ಟು ಹಣವನ್ನು ಕೂಡಿಸಿ ನಂತರದಲ್ಲಿ ವ್ಯಾಪಾರ ಮಾಡೋದು ಒಳ್ಳೇದಾ?
3: ಇಲ್ಲ, ಈಗಿನ ವ್ಯವಹಾರದಲ್ಲಿ ಸಾಲ ಮಾಡಿದರೆ ಇನ್ನೂ ಸಾಲದಲ್ಲೇ ಹೋಗ್ತಿರ್ತು, ಬಂಡವಾಳ ಇಟ್ಕೊಂಡು ಯಾವುದೇ ಮಾಡ್ಕೊಂಡ್ರೆ ಅದರ ಬಂದಂಥ ಲಾಭ ಮಾಡ್ಕೊಂಡಿದ್ದು ಅದು ಇನ್ನೂ ಅನುಕೂಲ. ಸಾಲ ಮಾಡಿದಾಗ ಆಗಲ್ಲ, ಈಗ ಸ್ವಂತ ಇದೆ, ನಮ್ಮ ನಡೆಯುತ್ತೆ. ಈಗ ಅದೇ ಬಾಡಿಗೆ ಕಟ್ಟಬೇಕಂದ್ರೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನಮ್ಮ ನೋಡ್ಕೋಬೇಕು, ಊಟ ತಿಂಡಿ ನೋಡಬೇಕು, ಅದೆಲ್ಲ ಆಗೋದೇ ಇಲ್ಲ. ನಮ್ಮದೇ ಸ್ವಂತ ಇದ್ದರೆ ನಮಗೆ ಇನ್ನೂ ಒಂಥರ ಅನುಕೂಲನೇ.
2: ಓಕೆ ಸರ್, ಈಗ ಬಿಸ್ನೆಸ್ಸಲ್ಲಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅನ್ನೋದಿದ್ರೆ ಮಾತ್ರ ಸಾಕ, ಅಥವಾ ಅದಕ್ಕೆ ತಕ್ಕನಾಗಿ ಒಂದು ವ್ಯಾಪಾರದ ಸ್ಕಿಲ್ಸ್ಗಳು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
3: ಅಲ್ಲ, ಎರಡೂ ಬೇಕು. ಈಗ ಒಂದಿದ್ದರೆ ಒಂದಾಗಲ್ಲ, ಲಕ್ಷ್ಮಿನೇ ಬೇಕು, ಸರಸ್ವತಿನೇ ಬೇಕು. ವಿದ್ಯೆ ಇದ್ದರೆ ಲಕ್ಷ್ಮಿ ಮಾಡೋದು, ಲಕ್ಷ್ಮಿ ಇದ್ದರೆ ವಿದ್ಯೆನ ಕರ್ಕೋಬೋದು, ಎರಡೂ ಇದ್ರೇ ಅನುಕೂಲ ಅದು.
2: ಲಕ್ಷ್ಮಿ ಸರಸ್ವತಿ ಇಬ್ರು ಕೂಡ ಇರಬೇಕು ಒಂದು ವ್ಯಾಪಾರದಲ್ಲಿ, ಒಬ್ಬ ವ್ಯಾಪಾರಸ್ಥನಿಗೆ ಅವರ ಕೃಪೆ ಎರಡು ಕೂಡ ಬೇಕಂತ ಹೇಳ್ತಿದ್ದೀರಾ?
3: ಹೌದು, ಬೇಕೇ ಬೇಕು. ಈಗ ದುಡ್ಡಿದ್ರೆ ಅವನಿಗೆ ಕೂಡಿಸೋದು ಬಾಗಿಸೋದು ಬರಲ್ಲ ಅಂದಾಗ ಲಾಸ್ ಮಾಡ್ಕೊಳ್ತಾನೆ. ಈಗ ಸರಸ್ವತಿ ಎಲ್ಲ ಇದ್ರೆ ದುಡ್ಡಿಲ್ಲ ಅಂದ್ರೆ ಅದು ವ್ಯಾಪಾರ ಮಾಡೋದಕ್ಕೆ ಆಗಲ್ಲ, ಇಬ್ರು ಇರಲೇಬೇಕದು.
2: ಖಂಡಿತ ಸರ್. ಹಾಗೆ ವೀರೇಶ್ ಸರ್, ನನಗೆ ಇನ್ನೊಂದು ತುಂಬ ಖುಷಿಯಾಗಿದೆ ಏನಪ್ಪ ಅಂದ್ರೆ, ನಿಮ್ಮ ಶಾಪಿಗೆ ಬಂದ ತಕ್ಷಣ ನಮ್ಮ ರೇಡಿಯೋನ ಕೇಳ್ತಾ ಇದ್ರಿ ಆಯ್ತಾ, ನಮ್ಮ ರೇಡಿಯೋ ಕಾರ್ಯಕ್ರಮ ಬರ್ತಾ ಇತ್ತು. ಸೊ ಹೇಗಿದೆ ಸರ್ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM?
3: ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಎಲ್ಲರೂ ಸುಮಾರು ಜನ, ನಾನು ಇದು ಹಾಕಿದಾಗ ಸುಮಾರು ಜನ, ಏನು ಸರ್ ಎಷ್ಟೋ ಸರ್ ಇಟ್ಟಿದ್ದೀರಾ, ಇನ್ನೂ ಇಟ್ಟಿದ್ದೀರಲ್ಲ ಸರ್ ನೀವು, ಎಷ್ಟೋ ಜನ ಖುಷಿ ಪಟ್ಟು ಹೋಗೋಂಥವ್ರು ಭಾಳ ಜನ ಇದ್ದಾರೆ. ಇಲ್ಲಿ ಬಂದಾಗ ನಾವು ಸರ್ ನಾವು ನೆನಪೇ ಇರಲಿಲ್ಲ, ನಮಗೆ ಮತ್ತೆ ಮರುಕಳಿಸಿ ಅದು ನೆನಪುಗಳನ್ನು ಮಾಡಿ ಕೊಟ್ಟಿದ್ದಾರೆ, ನಮಗೆ ಇಷ್ಟು ಚೆನ್ನಾಗಿ ಇಟ್ಟಿದ್ದಿರಲ್ಲ ನೀವು ಅಂತ ಹೊಗಳಿದವ್ರು ತುಂಬ ಜನ ಇದ್ದಾರೆ, ಭಾಳ ಜನ ಖುಷಿ ಪಟ್ಟಿದ್ದಾರೆ, ಅದು ನಾವು ಇಟ್ಟಿದ್ದಕ್ಕೆ ಇನ್ನೂ ಖುಷಿ ಪಟ್ಟಿದ್ದಾರೆ.
2: ಸೂಪರ್. ಸೊ ನಾನು ಹೇಳ್ತಿದ್ದೆ ನಮ್ಮ ರೇಡಿಯೋದಲ್ಲಿ ಬರುವಂತಹ ಹಾಡುಗಳು ಇಲ್ಲಿ ಬರ್ತಾ ಇತ್ತು, ಕೇಳಿ ಖುಷಿ ಆಯಿತು. ಸೊ ಹಾಗಾಗಿ ನಮ್ಮ ರೇಡಿಯೋ ಕೂಡ ನೀವು ಕೇಳ್ತೀರಾ, ಹಾಗೆ ಕಾರ್ಯಕ್ರಮಗಳು ಹೇಗೆಲ್ಲ ಬರ್ತಾ ಇದೆ ಸರ್?
3: ತುಂಬಾ ಚೆನ್ನಾಗಿ ಬರ್ತವೆ ಕಾರ್ಯಕ್ರಮಗಳು, ತುಂಬ ಚೆನ್ನಾಗಿದೆ. ಹಾಗಾಗಿ ನಮಗೂ ಖುಷಿ ಪಡುತ್ತೆ, ನಾವು ಗಿರಾಕಿ ಇರದೇ ಇರಲಿ, ನಾವು ಗಿರಾಕಿ ಇಲ್ದಾಗ ಹಾಕ್ತೀವಿ, ಗಿರಾಕಿ ಇದ್ದಾಗ ಹಾಕಿದ್ರು ಅವ್ರು ಇನ್ನೂ ನಾನು ಖುಷಿ ಪಡೋದಲ್ಲದೆ ಗಿರಾಕಿನೂ ಖುಷಿ ಪಡ್ತಾರೆ, ಇದು ಚೆನ್ನಾಗಿದೆ, ಇದು ನಾವೆಲ್ಲ ಮರ್ತಿದ್ವಿ, ಇದು ನಮಗೆ ಇದೆಲ್ಲ ಗೊತ್ತಿರಲಿಲ್ಲ ಅನ್ನೋರು ಇದ್ದಾರೆ. ಈಗಿನ ಜನ್ರೇಷನ್ ಗೊತ್ತಿಲ್ಲ ಅಂತಾರೆ. ಹಳು ಬ್ರಾದರ್ ನಮಗೆ ಎಷ್ಟೋ ದಿವಸದಿಂದ ಇಟ್ಟಿದ್ದಿರಲ್ಲಪ್ಪ ನೀವು, ಈಗಲೂ ಮೇಂಟೈನ್ ಮಾಡಿದಿರಲ್ಲ ನೀವು, ಅದರಲ್ಲೂ ಖುಷಿ ಪಡ್ತಾರೆ.
2: ಸೊ ನಮಗೂ ಕೂಡ ನೀವು ನಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ರಿ ಅಂತ ಕೇಳಿ ತುಂಬಾ ಖುಷಿ ಆಯ್ತು ಸರ್. ನಿಮ್ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ವ್ಯಾಪಾರದ ಬಗ್ಗೆ ಒಂದಿಷ್ಟು ಸಲಹೆನ ನೀಡಿದ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ನಿಮಗೂ ಧನ್ಯವಾದಗಳು, ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ.
2: ಮತ್ತೊಂದು ಪ್ರಶ್ನೆ ಏನಪ್ಪ ಅಂದ್ರೆ, ಇಷ್ಟು ದಿನ ನಮ್ಮ ರೇಡಿಯೋ ಕೇಳ್ತಾ ಇದ್ರಿ, ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಮಾತುಗಳು ನಮ್ಮ ರೇಡಿಯೋದಲ್ಲಿ ಪ್ರಸಾರ ಆಗತ್ತೆ. ಸೊ ನೀವು ರೇಡಿಯೋದಲ್ಲಿ ನಿಮ್ಮ ವಾಯ್ಸ್ ಅನ್ನು ಕೇಳುವಾಗ ಎಷ್ಟು ಖುಷಿ ಆಗತ್ತೆ?
3: ಆಗತ್ತೆ, ಅಯ್ಯೋ ಅದು ಹಾಲು ಅನ್ನ ಊಟ ಮಾಡಿದಷ್ಟು ಖುಷಿ ಆಗತ್ತೆ.
2: ತುಂಬಾ ಖುಷಿ ಆಯ್ತು ಸರ್, ಧನ್ಯವಾದಗಳು ನಿಮ್ಮೆಲ್ಲ ಅಭಿಪ್ರಾಯಕ್ಕಾಗಿ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
2: ಓಕೆ, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ವೀರಭದ್ರೇಶ್ವರ ಶಾಪ್ನ ವೀರೇಶ್ ಅವರು ಅವರ ಒಂದು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಅದ್ರ ಜೊತೆಗೆ ಅವರು ರೇಡಿಯೋ ಶಿವಮೊಗ್ಗವನ್ನು ಕೂಡ ಕೇಳ್ತಾರೆ, ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಿದ್ರು. ಹಾಗೆ ಅಲ್ಲಿಗೆ ಬರುವಂತಹ ಇನ್ನಷ್ಟು ಕಸ್ಟಮರ್ಸ್ಗೆ ನಮ್ಮ ರೇಡಿಯೋ ಬಗ್ಗೆ ಹೇಳ್ತಾರೆ ಅಂತ ಕೇಳುವಾಗ ತುಂಬಾನೇ ಖುಷಿ ಆಯ್ತು ಸರ್. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
5: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
8: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಹಲೋ ಗೆಳೆಯರೇ.
10: ಹಾಯ್
11: ರೂಪಾ, ರೇಖಾ, ಏನ್ ಸಮಾಚಾರ?
10: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
12: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
13: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
14: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
13: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
14: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
13: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
14: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
13: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
14: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
13: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
15: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
16: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
17: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
18: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
19: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
20: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
13: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 6860969629. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ವೃತ್ತಿಯಲ್ಲಿ ವೈದ್ಯರಾಗಿ ಕೆಲಸವನ್ನು ನಿರ್ವಹಿಸ್ತಾ, ಜೊತೆಗೆ ತಮ್ಮ ಆಸೆಯಂತೆಯೇ ಕುರಿ ಸಾಕಾಣಿಕೆ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಾ ಇರುವಂತಹ ಕೃಷಿ ಭೂಮಿನಲ್ಲಿ ಉತ್ತಮವಾದಂತಹ ಬೆಳೆಗಳನ್ನು ಕೂಡ ಬೆಳ್ಕೊಳ್ತಾ, ಸೊ ಇದರಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಅವರು ಮಾಡ್ತಾ ಇರುವಂತಹ ಈ ಒಂದು ಕುರಿ ಸಾಕಾಣಿಕೆ ಆಗಿರ್ಬೋದು, ಹಾಗೆ ಹೈನುಗಾರಿಕೆ ಆಗಿರ್ಬೋದು, ಯಾವ ರೀತಿಯಲ್ಲಿ ಅವರಿಗೆ ಲಾಭವನ್ನು ತಂದುಕೊಡ್ತಾ ಇದೆ, ಮತ್ತು ಇವರು ಇವರ ವೃತ್ತಿಯ ಬಿಡುವಿನ ಸಮಯದಲ್ಲಿ ಕುರಿ ಸಾಕಾಣಿಕೆಯಲ್ಲಿ ಹಸು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡು ಇದರಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಸಾಕಾಣಿಕೆ ಮಾಡ್ತಾ ಇರುವಂತಹ ಕುರಿಗಳು ಯಾವುದು, ಹಾಗೆ ಅವುಗಳನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಹಾಗೆ ಕುರಿ ಸಾಕಾಣಿಕೆ ಮಾಡುವಾಗ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಮತ್ತು ಹೈನುಗಾರಿಕೆಯನ್ನು ಮಾಡ್ತಾ ಇರೋದ್ರಿಂದ ಹೈನುಗಾರಿಕೆಯ ಬಗ್ಗೆಯೂ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅವರು ಸಾಕಾಣಿಕೆ ಮಾಡ್ತಿರುವಂತಹ ಹಸುಗಳ್ಯಾವುದು, ಮತ್ತು ಹಸುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ್ಯಾವ ರೀತಿಯ ಆಹಾರವನ್ನು ಅವುಗಳಿಗೆ ಕೊಡಬೇಕಾಗತ್ತೆ, ಅವು ಇರುವಂತಹ ಶೆಲ್ಟರ್ಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕಾಗತ್ತೆ, ಮತ್ತು ಇದಕ್ಕೆ ಬೇಕಾದಂತಹ ಬೇಸಿಕ್ ನೀಡ್ಸ್ ಏನು, ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವ್ರ ಜೊತೆ ಮಾತಾಡೋಣ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಪ್ರದೀಪ್ ಅವರು. ಸೊ ಹಾಗಿದ್ರೆ ಇವ್ರ ಜೊತೆಯಲ್ಲಿ ಮಾತನ್ನ ಮುಂದುವರಿಸೋಣ, ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತಿಸೋಣ. ಪ್ರದೀಪ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಅವರೇ, ಮೊದಲನೇದಾಗಿ ನೀವು ವೃತ್ತಿಯಲ್ಲಿ ವೈದ್ಯರಾಗಿದ್ದೀರಾ, ಸೊ ಹಾಗೆ ಕೃಷಿಯಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ, ಹಾಗಾದರೆ ನಿಮ್ಮ ಪರಿಚಯವನ್ನು ಮಾಡಿಕೊಡೋದ್ರ ಜೊತೆಗೆ, ಸೊ ನೀವು ಯಾವ ರೀತಿಯಲ್ಲಿ ಈ ಒಂದು ಕುರಿ ಸಾಕಾಣಿಕೆ ಆಗಿರ್ಬೋದು ಹೈನುಗಾರಿಕೆಯನ್ನು ಆರಂಭ ಮಾಡಿದ್ರಿ, ಸೊ ಇದಕ್ಕೆ ಹೇಗೆ ಇನ್ಸ್ಪೈರ್ ಆದ್ರಿ, ಇದೆಲ್ಲದ್ರ ಬಗ್ಗೆ ಹೇಳ್ಬೋದಾ?
21: ನಾನು ವೃತ್ತಿನಲ್ಲಿ ಮನುಷ್ಯ ಡಾಕ್ಟ್ರು. ಇದು ಮೂಲತಃ ನಮ್ಮದು ಸ್ವಂತ ಹುಟ್ಟು ಗ್ರಾಮ. ಇಲ್ಲಿ ನಮ್ಮ ತಂದೆಯವರನ್ನು ಒಬ್ಬ ಎಕ್ಸರ್ವಿಸ್ ಮ್ಯಾನು, ಅವರು ಮೊದಲು ಹಸುಗಳು ಕುರಿಗಳು ಇಟ್ಟಿದ್ದರು. ನಾವು ಹುಟ್ಟು ರೈತರು, ನನಗೂ ಮೊದಲಿಂದ ನಾನು ಹಸು ಕುರಿ ಮೇಲೆ ಭಾಳ ಆಸಕ್ತಿ ಇತ್ತು. ಅದನ್ನು ನಾನು ಈಗ ನಮ್ಮ ಪ್ರೊಫೆಷನಲ್ಲಿ ಸಿಗೋಂಥ ಒಂಚೂರು ಪಾರು ಟೈಮ್ನ ಉಳಿಸ್ಕೊಂಡು ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಹತ್ರ ಮೇಯ್ನ್ ಮುಖ್ಯವಾಗಿ HF ಹಸುಗಳು 15 ಇದ್ದಾವೆ. ನಾನು ನನಗೋಸ್ಕರ ಅಂತ ಹೇಳಿಬಿಟ್ಟು ಒಂದು 2 ಹಳ್ಳಿಕಾರು, 3 ಪುಂಗನೂರು, 2 ಮಲೆನಾಡ್ ಗಿಡ್ಡ, 1 ಗಿರ್ರು ಇಟ್ಕೊಂಡಿದ್ದೀನಿ. ನಾವು ಒಂದು ಹಸುಗಳಿಂದ ಒಂದು ಹೆಚ್ಚು ಕಮ್ಮಿ ದಿನಕ್ಕೆ ಒಂದು 80-100 ಲೀಟ್ರ್ ಹಾಲಾಗ್ತಾ ಇದ್ದೀವಿ. ಆಮೇಲೆ ಕುರಿಗಳು ಒಂದು 168 ಕುರಿ ಇದ್ದಾವೆ. 168 ಕುರಿಗಳಲ್ಲಿ ಹೆಚ್ಚಿಗೆ ನಾರಿಸುವಣ್ಣ ಇಟ್ಕೊಂಡಿದ್ದೀನಿ.
13: ಓಕೆ ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಹೈನುಗಾರಿಕೆಯನ್ನು ಮಾಡ್ತಾ ಒಂದು ಪ್ರೊಫೆಷ್ನಲ್ ಇದ್ಕೊಂಡು ಇದನ್ನು ಕೂಡ ನೀವು ಆಸಕ್ತಿಯಿಂದ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ಈಗಿನ ಯುವಕರಿಗೆ ಆಗಿರ್ಬೋದು, ಹಾಗೆ ಈಗ ಕೃಷಿ ಮಾಡಬೇಕು ಅಂತ ಅನ್ಕೊಳ್ಳೋವಂಥವ್ರಿಗಾಗಿರ್ಬೋದು, ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
21: ನಾನು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ವ್ಯವಸಾಯದಲ್ಲೂ ನಾವು ಖಂಡಿತ ಬದುಕು ಕಾಣ್ಬೋದು. ನಮ್ಮಲ್ಲಿ ಯುವಕರು ಇನ್ನೂ ನೋಡ್ತಿರ್ತೀನಿ, ಬೆಂಗಳೂರಲ್ಲಿ ನಾನು ಹೆಚ್ಚಿಗೆ ಕೆಲಸ ಮಾಡೋದ್ರಿಂದ ಅಲ್ಲಿ ಒಂದು ಸೆಕ್ಯೂರಿಟಿ ಆಗಿ ಅದಕ್ಕೆ ಇದಕ್ಕೆ 10-12 ಸಾವಿರ ರೂಪಾಯಿ ಕೆಲಸ ಮಾಡ್ತಾರೆ. ನಾನು ಹೇಳೋದಂದರೆ ಕುರಿ ಸಾಕೋದ್ರಿಂದ ನಾವು ಅದಕ್ಕಿನ್ನೊಂದು ದುಪ್ಪಟ್ಟು ಅಟ್ಲೀಸ್ಟ್ ಇನ್ನೂ ಹೆಚ್ಚಿಗೆ ಯಾಕೆ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ 168 ಕುರಿಗೆ ಒಂದು 100 ಹೆಣ್ಣು ಕುರಿಗಳಿದ್ದಾವೆ. 100 ಹೆಣ್ಣು ಕುರಿಗಳಲ್ಲಿ ನಾರಿ ಸುವರ್ಣ ಹೆಚ್ಚಿಗೆ ಇರೋದಕ್ಕೆ ನನಗೆ ವರ್ಷಕ್ಕೆ ಇಲ್ಲಾಂದರೆ ಒಂದು 200-250 ಮರಿ ಸಿಗ್ತಾ ಇದೆ. ಮರಿಗೆ 10,000 ರೂಪಾಯಿ ಅಂತಲೂ ಇಟ್ಕೊಂಡ್ರೆ ನಾವು ಎಷ್ಟೋ ಆದಾಯ ಕಾಣ್ಬೋದು ರೈತರು. ಯುವಜನತೆ ಪರ್ಟಿಕ್ಯುಲರ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ರೀತಿ ಕುರಿಗಳನ್ನ ಸಾಕೋದ್ರಿಂದ ಇಲ್ಲ ಹಸುಗಳನ್ನ ಕಟ್ಕೊಂಡು ನಮ್ಮ ಸ್ವಂತ ಕೆಲದಲ್ಲಿ ನಮ್ಮದರಲ್ಲಿ ನಾವು ರಾಜ, ಬೇರೆ ಒಂದು ಕಡೆ ಹೋಗಿ ಜವಾನ್ ಆಗೋದಕ್ಕಿಂತ ನಮ್ಮದ್ರಲ್ಲಿ ನಾವು ದಿವಾನರಾಗೇ ಬದುಕಬೋದು ಹಸು ಕುರಿ ಎಲ್ಲ ಸಾಕೋದ್ರಿಂದ ಅಂತ ನಾನು ಅನ್ಕೊಂಡಿದ್ದೀನಿ.
13: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರದೀಪ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಸೊ ಇವ್ರು ಮಾಡ್ತಾ ಇರುವಂತಹ ಏನು ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಅವರಿಗೆ ಖುಷಿಯನ್ನು ಕೊಡ್ತಾ ಇದೆ. ಹಾಗೆ ಇದು ಅವರ ಒಂದು ಹಾಬಿ ಅಂತ ಹೇಳಿದ್ರು ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗೆ ಅವರು ಒಂದು ಮಾತನ್ನು ಹೇಳಿದ್ರು, ನಮ್ಮ ಕೆಲಸದಲ್ಲಿ ನಾವು ರಾಜ ಆಗಿರಬೇಕು, ಬೇರೆ ಎಲ್ಲೋ ಹೋಗಿ ಜವಾನ ಆಗಿ ದುಡಿಯೋದಕ್ಕಿಂತ ಅಂತೇಳಿ ಒಂದು ಮಾತನ್ನು ಹೇಳಿದ್ರು. ಸೊ ಇದು ನಿಜವಾದ ಮಾತು. ಆ್ಯಕ್ಚುಲಾಗಿ ಕೃಷಿನಲ್ಲಿ ನಾವೇ ರಾಜರು ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರೈತ ಕುಟುಂಬದಲ್ಲಿ ಬೆಳೆದು ಓದಿ ವೈದ್ಯರಾಗಿ ಕೆಲಸವನ್ನು ನಿರ್ವಹಿಸ್ತಾ, ಜೊತೆಗೆ ತಮ್ಮ ಆಸೆಯಂತೆಯೇ ಕುರಿ ಸಾಕಾಣಿಕೆಯ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಾ ಮತ್ತೆ ಬದುಕಿನಲ್ಲಿ ಒಳ್ಳೆಯ ಒಂದು ಖುಷಿಯನ್ನು ಕಾಣ್ತಾ ಇದ್ದಾರೆ ಇವರು. ಸೊ ಬಿಡುವಿನ ಸಮಯದಲ್ಲಿ ಈ ಸಾಕು ಪ್ರಾಣಿಗಳ ಜೊತೆಯಲ್ಲಿ ಏನು ಒಡನಾಟವನ್ನು ಇಟ್ಕೊಂಡು ಸೊ ಒಂದು ಖುಷಿಯನ್ನು ಖುಷಿಯಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನೋಡಿ, ವೈದ್ಯರ ವೃತ್ತಿ ಆರಾಮಾಗಿಯೇ ಇರುತ್ತೆ. ಸೊ ಒಂದು ಒಳ್ಳೆಯ ಸೆಟಲ್ ಲೈಫ್ ಆಗಿರುತ್ತೆ. ಆದರೂ ಕೂಡ ಇವರು ತಮ್ಮ ಹಾಬಿಯನ್ನು ಬಿಡದೆ ಸೊ ಕೃಷಿಯಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂಥೇಳಿ, ನೋಡಿ, ಅವರ ಇದ್ದಂತಹ ಕೃಷಿ ಭೂಮಿನಲ್ಲೇ ಕುರಿ ಸಾಕಾಣಿಕೆಯನ್ನು ಮಾಡ್ತಾ, ಹಸು ಸಾಕಾಣಿಕೆಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಇದರಿಂದ ಖುಷಿಯನ್ನು ಕೂಡ ಕಾಣ್ತಾ ಇದ್ದಾರೆ. ಹಾಗೆಯೇ ಅವರು ಆಗಲೇ ಒಂದು ಮಾತನ್ನು ಹೇಳಿದ್ರು, ಎಲ್ಲೋ ದೂರದಲ್ಲಿರೋ ಊರುಗಳಿಗೆ ಹೋಗಿ ಅಲ್ಲಿ 10-12 ಸಾವಿರ ರೂಪಾಯಿಗೆಲ್ಲ ಕೆಲಸ ಮಾಡ್ಕೊಳ್ತಾ ದುಡ್ಕೊಳ್ತಾ ಅಲ್ಲಿ ಜೀವನವನ್ನು ಸಾಗಿಸೋದಕ್ಕಿಂತ ನಮ್ಮ ಊರಲ್ಲೇ ನಮ್ಮ ಭೂಮಿನಲ್ಲೇ ಕೃಷಿ ಭೂಮಿನಲ್ಲೇ ಹೈನುಗಾರಿಕೆನ ಮಾಡ್ತಾ, ಈ ಥರ ಕುರಿ ಸಾಕಾಣಿಕೆನ ಮಾಡ್ತಾ ಒಳ್ಳೆಯ ಜೀವನವನ್ನು ಸಾಗಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಜೊತೆ ಕೂಡ ಮಾತಾಡೋಣ. ಹಾಗೆ ಅವರು ವಿಶೇಷವಾಗಿ ಆಗಲೇ ನಮಗೆ ನಾರಿ ಸುವರ್ಣ ಎನ್ನುವಂತಹ ಕುರಿಯ ತಳಿಯ ಬಗ್ಗೆ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಕೇಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಪ್ರದೀಪ್ ಅವರು. ಸೊ ಇವರು ವೃತ್ತಿಯಲ್ಲಿ ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅದರ ಜೊತೆಗೆ ಈ ರೀತಿಯ ಕೃಷಿಯಲ್ಲಿ ಕೂಡ ಅವರನ್ನ ಅವರು ತೊಡಸ್ಕೊಂಡಿದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಅವ್ರ ಜೊತೆಯಲ್ಲಿ ಮತ್ತೊಮ್ಮೆ ಮಾತಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಸರ್, ಆಗಲಿ ನೀವು ಹೇಳ್ತಾ ಇದ್ರಿ ನೀವು ಕುರಿ ಸಾಕಾಣಿಕೆಯನ್ನು ಮಾಡ್ತೀರಾ, ಅದರಲ್ಲಿ ನಾರಿ ಸುವರ್ಣ ಎನ್ನುವಂತಹ ಕುರಿಯ ತಳಿಯ ಬಗ್ಗೆ ಹೇಳ್ತಾ ಇದ್ರಿ. ಇದರ ವಿಶೇಷತೆ ಏನಿದೆ ಸರ್, ಹೇಗೆ ಇದನ್ನು ಸಾಕಾಣಿಕೆ ಮಾಡ್ತೀರಾ, ಇದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ?
5: ನಾರಿ ಸುವರ್ಣದಲ್ಲಿ ಸಾಮಾನ್ಯವಾಗಿ ನಮಗೆ 2-3 ಮರಿ ಸಿಗುವಂಥದ್ದು ಇರ್ತೈತೆ. ಬಟ್ ಏನಂದ್ರೆ 2-3 ಮರಿ ಸಿಗಬೇಕಾದ್ರೆ ಕುರಿಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಮೊದಲಿಂದನೇ ಹೆಚ್ಚಾಗಿ ನಾವು ಆಹಾರ ಕೊಟ್ಕೊಂಬರ್ಬೇಕು. ಕುರಿ ಪ್ರೆಗ್ನೆಂಟ್ ಆದಮೇಲೆ ಅಂದ್ಕೊಳ್ಳೋಂಥದ್ದಲ್ಲ, ಅವಾಗೂ ಕೊಡಬೇಕು, ಮೊದಲಿಂದನೇ ಕೊಟ್ಕೊಂಬರ್ಬೇಕು. ಅಂದ್ರೆ ಕಡೆಯ ಒಂದು ತಿಂಗಳಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ, ಮನುಷ್ಯರಲ್ಲನಾಗಲಿ ಕುರಿಗಳಲ್ಲನಾಗಲಿ ಮರೀ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗೋದು ಕಡೆ ಟ್ರೈಮಿಸ್ಟ್ರಲ್ಲೇ, ಕುರಿಗಳಲ್ಲಂದರೆ ಕಡೆಯ ತಿಂಗಳಲ್ಲಿ. ಓಕೆ, ಆ ಕಡೆಯ ತಿಂಗಳಲ್ಲಿ ನಾವು ಎಷ್ಟು ಕುರಿಗೆ ಆದಷ್ಟು ಆಹಾರ ಕೊಡ್ತಿರೋ ಅಷ್ಟು ಉತ್ತಮ. ಕನಿಷ್ಠ ಪಕ್ಷ ಒಂದು 4-6 kg ಹಸಿರು ಮತ್ತು ಒಣಮೇವು ಮಿಶ್ರಿತದ್ದು ಕೊಡಬೇಕು. ಜೊತೆಗೆ ಒಂದು 200-300 ಗ್ರಾಮು ನಾವು ಹೆಚ್ಚಿಗೆ ತಿಂಡಿ ಏನಂತೀವಿ ನಾವು ಇಲ್ಲಿ ಉರುಳಿ ಮತ್ತು ಫೀಡ್ಸ್ನ ಮಿಕ್ಸ್ ಮಾಡಿ ಕೊಡ್ತೀವಿ. ನೀವು ಉರುಳಿ, ಜೋಳ, ಕುರಿ ಫೀಡ್ಸು ಏನು ಲೋಕಲ್ ಅವೈಲಬಲ್ ಇದೆಯೋ, ತೊಗರಿ ಒಟ್ಟು ಆ ಥರದನ್ನು ಕೊಟ್ಕೊಂಬಂದರೆ ನಮಗೆ ಇನ್ನಾರಿನಲ್ಲಿ 2-3 ಕಾಣ್ಬೋದು.
4: ಓಕೆ ಸರ್, ಹಾಗೆ ಈಗ ಹುಟ್ಟಿದಂತಹ ಮರಿಗಳನ್ನು ನೀವು ಹೇಗೆ ನೋಡ್ಕೊಳ್ತೀರಾ, ಅದರ ಪಾಲನೆ ಎಲ್ಲ ಹೇಗಿರಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ನಾವು ಹುಟ್ಟಿದ ಮರಿಗಳನ್ನ ಜಿನೋಟೈಪಿಂಗ್ ಅಂದರೆ ಬ್ಲಡ್ ಟೆಸ್ಟ್ಗಳು ಕಳಿಸ್ತೀವಿ. ಬ್ಲಡ್ ಟೆಸ್ಟ್ ಕಳಿಸಿದಾಗ ಅದರಲ್ಲಿ 2 ಹಾಕುವಂಥ ಸಾಮರ್ಥ್ಯ ಮರಿಗಳೆಲ್ಲ ಹುಟ್ಟಿದೆಯೋ ಇಲ್ಲ ಅಂತ ಟೆಸ್ಟ್ ಮಾಡಿ ಹೇಳ್ತಾರೆ. ಅದೀಗ ಹಾಸನದಲ್ಲೂ ಮಾಡ್ತಿದ್ದಾರೆ, ಬೆಂಗಳೂರಲ್ಲೂ ಮಾಡ್ತಾರೆ, ಆಮೇಲೆ ಪಲ್ಟಾನ್ ಅಂತ ಪುನಃ ಹತ್ರನೂ ಮಾಡ್ತಿದ್ದಾರೆ. ಆ ರಿಪೋರ್ಟ್ ನಾವು ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆ ರಿಪೋರ್ಟ್ ಬಂದಿರೋಂಥ ಪ್ಯೂರ್ ತಳಿ ಏನಿದೆಯಾ ಅದನ್ನು ನಾವು ಒಂದು 5 ತಿಂಗಳಿಗೆ ಮರಿ ಇದ್ದಂಗೆ ಮಾರ್ತಿದ್ದೀವಿ. ಟಗರುಗಳನ್ನೂ ಕೊಡ್ತಾ ಇದ್ದೀವಿ, ಹೆಣ್ಣು ಮರಿಗಳನ್ನು ನಾನು ಮಾರಾಟ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಹುಟ್ಟಿದಂಥ ಕುರಿಮರಿ 2-3 ಆಗ್ತಿದ್ದಾವೆ. ಅವು ಅರೌಂಡ್ 1 ವರ್ಷಕ್ಕೆ 20-25 ಕೆಜಿವರೆಗೂ ಬೆಳೀತಿದ್ದಾವೆ. ಸಾಮಾನ್ಯವಾಗಿ ನಾವು ಹೆಂಗೆ ಟಾರ್ಗೆಟ್ ಮಾಡಬೇಕು ಅಂತಂದರೆ ಮಾರ್ಚು ಏಪ್ರಿಲ್ಲು ಮೇಗೆ ಕುರಿ ಪ್ರೆಗ್ನೆಂಟ್ ಆಗೋ ಥರ ನೋಡ್ಕೊಬೇಕು. ಹಿಂಗೆ ಮಾಡ್ಕೊಂಡ್ರೆ ಏನಾಗ್ತದೆ ನಮಗೆ ಸೆಪ್ಟೆಂಬರು ಅಕ್ಟೋಬರು ನವಂಬರ್ಗೆ ಈ ರೀತಿ ಮರಿ ಸಿಗೋಕ್ಕೆ ಶುರು ಮಾಡುತ್ತೆ. ಅಂಥ ಕಾಲದಲ್ಲಿ ಮರಿ ಸಿಕ್ಕಿದ್ರೆ ಹೆಚ್ಚಾಗಿ ಹಸಿರುಮೇವಿರ್ತೈತೆ, ಮರಿನೂ ಚೆನ್ನಾಗಿ ಬೆಳೀತೈತೆ. ಆ್ಯಕ್ಚುಲಿ ಬೇರೆ ಕುರಿಗಳಿಗೆ ಹೋಲಿಸ್ಕೊಂಡ್ರೆ ಹೆಚ್ಚು ಆದಾಯ ಕಾಣ್ಬೋದು.
4: ಓಕೆ, ಮತ್ತೆ ಯಾವ್ಯಾವ ತಳಿಗಳನ್ನು ಸಾಕ್ತಾ ಇದ್ದೀರಾ ಸರ್, ಹಾಗೆ ಅವುಗಳಿಗೆ ಯಾವ ರೀತಿಯ ಫುಡ್ಗಳನ್ನ ಕೊಡ್ತಾ ಇದ್ರೆ ಇದ್ರ ಬಗ್ಗೆ ಹೇಳ್ಬೋದಾ?
5: ನಂತರ ಡಾರ್ಪರು ಇದೆ, ಆಮೇಲೆ ಬನ್ನೂರ್ ಕುರಿಗಳು ಇದ್ದಾವೆ. ಈಗ ಸಾಮಾನ್ಯವಾಗಿ ಎಲ್ಲರೂ ಅಟ್ಟ ಎಲ್ಲ ಮಾಡಿ ಸಾಕುವಂಥ ಪದ್ಧತಿ ಮಾಡ್ತಿದ್ದಾರೆ. ನಾವು ಸದ್ಯಕ್ಕೆ ಅದನ್ನು ಮಾಡೋಕ್ಕೆ ಹೋಗಿಲ್ಲ, ಹಂಗೆ ನೆಲದ ಮೇಲೆಲ್ಲ ಇಟ್ಕೊಂಡು ಮಾಡ್ತಿದ್ದೀವಿ. ಹಂಗೇನು ಅಷ್ಟೊಂದು ದೊಡ್ಡ ವ್ಯತ್ಯಾಸ ಕಾಣಿಸಿಲ್ಲ ಅಟ್ಟದಲ್ಲಿ ಮತ್ತು ನೆಲದಲ್ಲಿ ಸಾಕೋಂಥ ಕುರಿಗೆ. ದಿನಕ್ಕೆ ಒಂದು 8-10 ತಾಸು ಕುರಿ ಹೊರಗಡೆ ಮೇಯಿಸ್ಕೊಂಬರ್ತೀವಿ. ಮೇಯಿಸ್ಕೊಂಬಂದಾದ ನಂತರ ಸಂಜೆ ನಾವು ಏನಾದರೂ ಅದಕ್ಕೆ ತಿನ್ನಿ ಕೊಡ್ತೀವಿ, ಅಂದರೆ ಉರುಳಿನೋ ಇಲ್ಲ ಕುರಿ ಫೀಡ್ಸೇ ಬರ್ತಾ ಇದೆ. ಈಗ ನಮ್ಮದು ಮೇಯ್ನ್ಲಿ ಮಳೆ ಆಶ್ರಿತ ವ್ಯವಸಾಯ, ನಮ್ಮದು ಮಳೆಗಾಲದಲ್ಲಿ ಹೆಚ್ಚಿಗೆ ಬೆಳ್ಕೊತೀವಿ, ಅದನ್ನು ಬೆಳ್ಕೊಂಡಿದ್ದು ಬೇಸಿಗೆಗಾಲಿಗೆ ಅಂತ ಸೇವ್ ಮಾಡಿಟ್ಕೊಂಡಿರ್ತೀವಿ. ಐಲೋ ಅಮಾಟ ಅಂತಿದೆ, ಎಡ್ಜ್ ಲೂಸ್ ಏನಿದೆ ಪ್ರೋಟೀನ್ ಸೋರ್ಸು. ಆಮೇಲೆ ಒಂದೊಂದು ಟೈಮ್ ರಾಗಿ ಹುಲ್ಲನ್ನು ಕೊಡ್ತೀವಿ ನಾವು ಕುರಿಗಳಿಗೆ. ರಾಗಿ ಹುಲ್ಲು ಕೊಟ್ಟು ಬರೀ ಅದನ್ನು ಸಾಕ್ಬೋದು, ಅದನ್ನು ಉತ್ತಮವಾದ ಆಹಾರವೇ. ಈಗ ಕೆಲವರು ರಾಗಿ ಹುಲ್ಲನ್ನು ಸೈಲೇಜ್ ಮಾಡ್ತಿದ್ದಾರೆ. ನಾರಿ ಸುವರ್ಣ ಮತ್ತು ಬೇರೆ ಯಾವುದನ್ನು ಕುರಿ ಮರಿಗಳನ್ನ ಹೆಂಗೆ ಸಾಕಬೇಕು ಅಂತ, ಪ್ರೆಗ್ನೆಂಟ್ ತುಂಬು ಫಲ ಇರೋಂಥ ಕುರಿಗಳನ್ನ ಹಿಡಿಯೋದು ಮಾಡೋದು ಹೆಚ್ಚಿಗೆ ಮಾಡೋಕೆ ಹೋಗಬಾರ್ದು. ನಾವು ಹೆಚ್ಚಿಗೆ ಅದನ್ನು ಹ್ಯಾಂಡಲ್ ಮಾಡಬಾರ್ದು. ಮರಿ ಹುಟ್ಟಿದ ತಕ್ಷಣ ಮೇಯ್ನ್ 1/2 ಗಂಟೆ ಒಳಗಡೆ ಅದಕ್ಕೆ ಈ ನಾವೇನಂತೀವಿ ಇಂಗ್ಲೀಷಲ್ಲಿ ಕೊಲೆಸ್ಟ್ರಾಲ್ ಮಿಲ್ಕ್ ಅಂದರೆ ಆಗ್ತಾನೆ ಬರೋಂಥ ಹಾಲು ತಾಯಿನಲ್ಲಿ, ಅದು ಖಂಡಿತವಾಗ್ಲೂ ಕುರಿ ಕೊಡಿಸೇ ಕೊಡಿಸ್ಬೇಕು. ಅದಕ್ಕಿಂತ ಉತ್ತಮವಾದ ಆಹಾರ ಹುಟ್ಟಿದ ಮರಿಗೆ ಬೇರೆದು ಯಾವುದೂ ಇಲ್ಲ. ಅದನ್ನು ನಾವು ಕುಡಿಸೋದ್ರಿಂದ ಎಷ್ಟು ಕುಡಿಸಿದ್ರೂ ಅಷ್ಟು ಉತ್ತಮ, ಅದರಿಂದ ಏನೂ ತೊಂದರೆ ಆಗೋಲ್ಲ. ಅದು ಕುಡಿಸೋದ್ರಿಂದ ಕುರಿ ಮರಿ ಈ ಸದ್ಯಕ್ಕೆ ಅಂತಲ್ಲ ಜೀವನ ಪರ್ಯಂತ ಅದು ಭಾಳ ಆರೋಗ್ಯವಾಗಿರ್ತೈತೆ. ಆಮೇಲೆ ಕುರಿ ಹುಟ್ಟಿದ ತಕ್ಷಣ ಆ ಒಕ್ಕಳೇನಿರ್ತದೆ ಕುರಿ ಮರಿಗೆ ಅದನ್ನು ಅಯೋಡಿನ್ ಟಿಂಚರ್ ಅಯೋಡಿನಲ್ಲಿ ಡಿಪ್ ಮಾಡಬೇಕು. ಯಾಕಂದರೆ ಅದು ಓಪನ್ ಇರ್ತದೆ, ಇನ್ಫೆಕ್ಷನ್ ಆಗೋದು ಕರಳು ಒಳಗಡೆ ಹೋಗೋದು ಆಗದಿರಂಗೆ ಅದನ್ನು ಕಂಟ್ರೋಲ್ ಮಾಡ್ತದೆ.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ನೋಡಿ, ಈಗ ಹುಟ್ಟಿದ ಮರಿಗಳನ್ನು ಯಾವ ರೀತಿಯಲ್ಲಿ ನಾವು ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಸರ್ ಹೇಳ್ತಾ ಇದ್ರು. ಸೊ ಹಾಗೆಯೇ ಈಗ ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಅಂತ ಅಂದಾಗ ಕುರಿ ಸಾಕಾಣಿಕೆ ಮಾಡುವ ಸಮಯದಲ್ಲಿ ಅವುಗಳನ್ನ ಹೇಗೆ ನೋಡ್ಕೋಬೇಕಾಗತ್ತೆ, ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ, ಇದರ ಬಗ್ಗೆನೂ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಕುರಿಗಳನ್ನು ಸಾಕಾಣಿಕೆ ಮಾಡಿ ಅವುಗಳನ್ನ ಆರೈಕೆ ಮಾಡಿ ಪೋಷಣೆ ಮಾಡೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡಬೇಕಾಗತ್ತೆ, ಹಾಗೆ ಈಗ ಸರ್ ಹೇಳ್ತಿದ್ದ ಹಾಗೆ ನಾರಿ ಸುವರ್ಣ ಎನ್ನುವಂತಹ ಕುರಿಯ ತಳಿಯನ್ನು ಅವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ನೀವು ಕೂಡ ಈ ರೀತಿಯ ಕೃಷಿಯನ್ನು ಮಾಡ್ತಾ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದರೆ ನಿಮ್ಮ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆನಲ್ಲಿ ಮಾತಾಡ್ತಾ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸರ್ ಜೊತೆಗೆ ಮಾತಾಡೋಣ. ಹಾಗೆ ಅವರ ಈ ಕೃಷಿಯ ಬಗ್ಗೆ, ಅವರು ಸಾಕ್ತಾ ಇರುವಂತಹ ಕುರಿ ಸಾಕಾಣಿಕೆ ಆಗಿರ್ಬೋದು, ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇರೋದಾಗಿರ್ಬೋದು, ಯಾವ್ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೃಷಿನಲ್ಲಿ ನಾವು ಬಂದ್ವಿ ಅಂತಂದರೆ ಏನು ಬೇಕಾದರೂ ಮಾಡಿಕೊಂಡು ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ಮಾತನ್ನು ಆಗಲೇ ನಮಗೆ ಪ್ರದೀಪ್ ಸರ್ ಹೇಳ್ತಾ ಇದ್ರು. ಸೊ ಹಾಗೆ ಅವರು ಮಾಡ್ತಾ ಇರುವಂತಹ ಕುರಿ ಸಾಕಾಣಿಕೆ ಹೈನುಗಾರಿಕೆನಲ್ಲಿ ಅವರಿಗೆ ಉತ್ತಮ ಆದಾಯ ಬರೋದಕ್ಕೆ, ಹಾಗೆ ಅವರು ಈ ಕುರಿ ಸಾಕಾಣಿಕೆಯನ್ನು ಹೈನುಗಾರಿಕೆಯನ್ನು ಯಾವ ರೀತಿಯಲ್ಲಿ ಯಾವ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಅವುಗಳ ಮೇಂಟೆನೆನ್ಸ್ ಹೇಗಿರುತ್ತೆ, ಮತ್ತು ಅವುಗಳಿಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳು ಬಂದಾಗ ಹೇಗೆ ಅದನ್ನು ಸರಿಪಡಿಸೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಹೀಗೆ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ಕೃಷಿಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ, ಹಾಗೆ ಉತ್ತಮ ಆದಾಯವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತು ಇವರಿಂದ ಅರ್ಥ ಆಯಿತು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ದರೆ ನಿಮ್ಮ ಕೃಷಿಯ ಅನುಭವಗಳನ್ನು ಈ ರೀತಿಯಲ್ಲಿ ಹಂಚ್ಕೊಳ್ಬೇಕು ಅಂತಂದರೆ ಖಂಡಿತವಾಗಲೂ ನೀವು ನಮಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ 9686602779 ಈ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ, ಹಾಗೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಪ್ರದೀಪರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಕುರಿ ಸಾಕಾಣಿಕೆ, ಅದರಲ್ಲೂ ಕೂಡ ನಾರಿ ಸುವರ್ಣ ಎನ್ನುವಂತಹ ಕುರಿಯ ತಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ರೀತಿಯ ಕುರಿಗಳ

0: ಕೂಡ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಉತ್ತಮವಾದಂತಹ ಆದಾಯ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ, ಹಾಗೆ ಅವರ ಈ ಕುರಿ ಸಾಕಾಣಿಕೆಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ನಾವು ಮಾತಾಡ್ತಿದ್ದ ಹಾಗೆ ಕುರಿ ಸಾಕಾಣಿಕೆಯನ್ನು ಮಾಡ್ತಿದ್ವಿ ಅಂತ ಅಂದಾಗ ಕುರಿಗಳ ಮರಿಗಳ ಪಾಲನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಕುರಿಗಳು ಗರ್ಭಾವಸ್ಥೆಯಲ್ಲಿದ್ದಂತಹ ಟೈಮಲ್ಲಿ ಯಾವ ರೀತಿ ಆಹಾರವನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ಅವುಗಳಿಗೆ ತೊಂದರೆ ಆಗದೆ ಇರೋ ಹಾಗೆ ಏನೇನೆಲ್ಲ ಪ್ರಿಕಾಷನ್ಸ್ನ ತೊಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಸೊ ಹಾಗೆ ಈಗ ಹುಟ್ಟಿದ ಮರಿಗಳು ಕೂಡ ಕೆಲವೊಂದ್ಸರಿ ಸಾವನ್ನಪ್ಪತ್ತಾ ಇರ್ತವೆ. ಸೊ ಸಾವನ್ನಪ್ಪೋದಕ್ಕೆ ಏನು ಕಾರಣ ಇರುತ್ತೆ ಮತ್ತು ಅದನ್ನು ತಡೆಯೋ ರೀತಿಯಲ್ಲಿ ಹೇಗೆ ಅದನ್ನು ಮೇಂಟೈನ್ ಮಾಡ್ಬೋದು ಅದ್ರ ಬಗ್ಗೆ ಹೇಳ್ಬೋದು ಸರ್?
1: ಸಾಮಾನ್ಯವಾಗಿ ಹುಟ್ಟಿದ ಕುರಿಗಳು ಸಾಯಬೇಕಾದ್ರೆ ಮೂರು ಕಾರಣ. ಒಂದು ಏನಂದರೆ ಕಷ್ಟಪಟ್ಟು ಆಗುವಂಥ ಡೆಲಿವರಿ. ಎರಡನೇದೇನೆಂದರೆ ಕುರಿ ತಿಂದಿರೋಲ್ಲ ಊಟ, ಸ್ಟಾರ್ವೇಷನ್ ಅಂತ ಏನಂತೀವಿ ಅದು. ಮೂರನೇದೇನೆಂದರೆ ಟೆಂಪ್ರೇಚರ್ ಕಮ್ಮಿ ಇದ್ದು. ಟೆಂಪ್ರೇಚರ್ ಹೆಚ್ಚಿಗೆ ಇದ್ದರೆ ಮರಿ ತರ್ಕೊಂತದೆ ಸಾಮಾನ್ಯವಾಗಿ. ಟೆಂಪ್ರೇಚರ್ ಭಾಳ ಕಮ್ಮಿ ಇದ್ದರೆ ಮರಿ ಉಳಿಯೋದು ಕಷ್ಟ. ಅವಾಗ ಏನು ಮಾಡಬೇಕು, ನಾವು ಕಾರ್ಡ್ಬೋರ್ಡ್ ಬಾಕ್ಸ್ ಸಿಗುತ್ತಲ್ಲ, ಆ ಬಾಕ್ಸಲ್ಲಿ ಒಂದಷ್ಟು ಒಣ ಹುಲ್ಲು ಯಾವುದಾದ್ರೂ ಇದ್ದರೆ, ಭತ್ತದ ಹುಲ್ಲು ಇದ್ದರೆ ಉತ್ತಮ, ಇಲ್ಲ ರಾಗಿ ಹುಲ್ಲು ಹಾಕಿಬಿಟ್ಟು ಅದರಲ್ಲಿ ಮರಿನ ಇಡೋವಂಥದ್ದು, ಅದನ್ನು ಮಾಡಬೇಕು. ಟೆಂಪ್ರೇಚರ್ ಕಮ್ಮಿ ಇರೋಂಥ ಕುರಿಗೆ ಮರಿಗೆ ಮೇನ್ ಅಂದರೆ ತಾಯಿ ಹಾಲು ಕುಡಿಸ್ಬೇಕು, ಅದೇ ಬೆಸ್ಟು. ಅದಕ್ಕೆ ಲ್ಯಾಕ್ಸೇಟಿವನ್ನು ಟೆಂಪ್ರೇಚರ್ ರೈಸ್ ಮಾಡೋದಕ್ಕೂ ಸಹಾಯ ಮಾಡ್ತೈತೆ. ಕುರಿ ಮರಿ ಹಾಕಿದ ತಕ್ಷಣ ಏನು ಮಾಡಬೇಕಂದ್ರೆ, ಆ ಕುರಿ ಮರಿ ತಾಯಿ ಕುರಿ ಹೇಳ್ತಿದ್ದೀನಿ ನಾನು, ಅದು ತೊಟ್ಟಿರ್ತೈತಲ್ಲ, ಆ ತೊಟ್ಟನ್ನ ಒಂದ್ಸಲ ಕರಿಬೇಕು ನಾವು ಎರಡು ತೊಟ್ಟನ್ನು. ಏನಕ್ಕಾದ್ರೆ ಅದರಲ್ಲಿ ಪ್ಲಗ್ ಥರ ಏನಾದರೂ ಅಂಟ್ಕೊಂಡು ಕೂತ್ಬಿಟ್ಟಿರ್ತೈತೆ, ಮರಿ ಹೋಗಿ ಜುಪ್ತಾ ಇದ್ರೆ ಅದು ಹಾಲು ಬರೋಲ್ಲ. ಒಂದೆರಡು ಸಲ ಒಂದೆರಡು ಹನಿ ಕೆಳಗೆ ಬರೋಂಗೆ ಮಾಡಿಬಿಟ್ರೆ ಅವಾಗ ಕುರಿಗೂ ಸರಿಸಾದದೆ ಮರಿನ ಕುಡಿಯೋಕ್ಕೆ ಶುರು ಮಾಡ್ತದೆ, ಆರಾಮಾಗಿ ಇರ್ತೈತೆ. ಕೆಲವೊಂದು ಮರಿಗಳು ಹುಟ್ಟಿದ ತಕ್ಷಣ ವೀಕ್ ಇರ್ತವೆ, ಮಸಲ್ಸ್ ತಾಕತ್ತಿರಲ್ಲ. ಅದು ಸಾಮಾನ್ಯವಾಗಿ ಆಗೋದೇನೆಂದರೆ ಮರಿಗಳಲ್ಲಿ ನಾನು ಕಂಡಂಗೆ ವೈಟಮಿನ್ ಇ ಮತ್ತು ಸೆಲಿನಿಯಂ ಡಿಫಿಷಿಯನ್ಸಿಂದ ಆಗುತ್ತೆ. ಅದಕ್ಕೆ ವೈಟಮಿನ್ ಇ ಮತ್ತು ಸೆಲಿನಿಯಂ ಇಂಜೆಕ್ಷನ್ಸ್ ಬರ್ತೈತೆ, ಅದೊಂದು ಹಾಕ್ಬೋದು. ನಮ್ಮಲ್ಲಿ ಹುಟ್ಟಿದ ಮರಿ ಕ್ರಿಟಿಕಲ್ ಪೀರಿಯಡ್ ಏನಂದರೆ 24 to 48 hours, ಮೊದಲು 24 to 45 hours. ಇದನ್ನು ಪಾಸ್ ಮಾಡಿದ್ರೆ 99% ಮರಿ ಉಳ್ಕೊತೈತೆ ನಮ್ಮಲ್ಲಿ. ಏನು ಆರಿಸೋಣ, ಎರಡನ್ನು ಹಾಕಿರಲಿ ಮೂರನ್ನು ಹಾಕಿರಲಿ, ಈ ಒಂದು ಪೀರಿಯಡ್ನ ಪಾಸ್ ಮಾಡಿದ್ರೆ ಮಿಕ್ಕಿದ್ದನ್ನು ನಾವು ಮರಿನ ಉಳಿಸ್ಕೊಬೋದು ಖಂಡಿತವಾಗಿ. ಆರಿನಲ್ಲಿ ನಮಗೆ ಎರಡು ಮೂರು ಮರಿ ಸಿಗ್ತೈತೆ. ಆಗ ಸಾಮಾನ್ಯವಾಗಿ ರೈತರು ನಾವು ಮಾಡ್ತಿದ್ದೀವಿ ಅದನ್ನು, ನಮ್ಮಲ್ಲಿರುವಂಥ ಹಸು ಹಾಲನ್ನ ಕುಡಿಸುವಂಥ ಪ್ರಯತ್ನ ಮಾಡ್ತೀವಿ, ಯಾಕಂದರೆ ತಾಯಿಯಿಂದ ಹಾಲು ಸಾಕಾಗ್ದಿದ್ದ ಸಮಯದಲ್ಲಿ. ಆಗ ನಾವು ಬಾಟ್ಲಲ್ಲಿ ಹಾಕ್ಬಿಟ್ಟು ಹಾಲನ್ನ ಕುಡಿಸ್ತೀವಿ ಮರಿಗಳಿಗೆ. ಬಟ್ ಎಲ್ಲ ರೈತರು ಏನು ಗಮನಕ್ಕಿಟ್ಕೊಬೇಕು ಅಂತಂದರೆ, ಯಾವತ್ತು ತಲೆ ಮೇಲೆ ಎತ್ಬಿಟ್ಟು ಹಿಂಗೆ ಮರಿಗೆ ಹಾಲು ಕುಡಿಸೋಕೆ ಹೋಗಬಾರ್ದು. ತಲೆ ಏನಂತೀವಿ ಇಂಗ್ಲೀಷಲ್ಲಿ ಅಂದರೆ ಎಡ್ ಶುಡ್ ಬಿ ಹೆಲ್ಡ್ ಇನ್ ನ್ಯೂಟ್ರಲ್ ಪೊಸಿಷನ್ ಅಂತ. ಸಾಮಾನ್ಯವಾಗಿ ಮರಿ ಹೆಂಗೆ ಇಟ್ಕೊಳತ್ತೋ, ತಲೆ ಹಿಂಗೆ ಇಟ್ಕೊಂಡಿದ್ರೆ ಹಂಗೆ ಇಟ್ಕೊಂಡು ಜುಬುಕಬೇಕು ಮರಿ. ನಾವು ಹಾಕುವಂಥ ನಿಪ್ಪಲ್ ಅಂತ ಕುಡಿಸುವಂಥ ಮರಿನ ನೀವು ಯಾವಾಗ ತಲೆ ಮೇಲೆ ಎತ್ತಿ ಕುಡಿಸ್ತೀರೋ ಅದು ಹೊಟ್ಟೆಗೆ ಹೋಗೋ ಬದಲು ಲಂಗ್ಸ್ಗೆ ಹೋಗ್ಬಿಡ್ತದೆ, ಕುರಿ ಮರಿ ಆಸ್ಪಿರೇಷನ್ ಮಾಡ್ಕೊಂಬಿಡ್ತದೆ, ಮರಿನ ಉಳಿಸೋದು ಕಷ್ಟ ಆಗ್ತದೆ. ನಮ್ಮ ಡಾರ್ಪರ್ಗಳಿಗೆ ನಾರಿನ ಕ್ರಾಸ್ ಮಾಡಿದ್ದೀನಿ. ಮೂಲ ಉದ್ದೇಶ ಏನಂದರೆ, ನಾರಿ ಸುವರ್ಣದಲ್ಲಿ ಎರಡು ಮೂರು ಮರಿ ಸಿಕ್ಕುತ್ತೆ ಪ್ರತಿಕ್ಕೆ. ಡಾರ್ಪರಲ್ಲಿ ಏನಂದರೆ ಅತಿ ವೇಗವಾಗಿ ಅದು ತೂಕನ ಗೈನ್ ಮಾಡ್ಕೊಳತ್ತೆ, ಬೆಳೆಸ್ಕೊಳತ್ತೆ. ಅದಕ್ಕಾಗಿ ನಾನು ಒಂದು ಪ್ರಯತ್ನ ಮಾಡ್ತಿದ್ದೀನಿ, ಎರಡೆರಡು ಸಿಕ್ಕಿ ಮರಿಗಳು ಅದನ್ನು ಭಾಳ ವೇಗವಾಗಿ ಬೆಳೀತಾವೋ ಏನೋ ಅಂತ. ಈಗ ಒಂದಷ್ಟು ಕುರಿಗಳು ನನ್ನಲ್ಲಿ ಫಲ ಆಗಿದ್ದಾವೆ, ಡಾರ್ಪರು ನಾರಿ ಸುವರ್ಣ ಕ್ರಾಸ್ ಆಗಿರೋಂಥವು. ಆ ರಿಸಲ್ಟ್ಸ್ಗೆ ನಾನು ಇಲ್ಲಿ ಕಾಯ್ತಾ ಇದ್ದೀನಿ.
0: ಓಕೆ ಸರ್, ಕುರಿಗಳ ಸಾಕಾಣಿಕೆ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡಿದ್ರಿ. ಸೊ ಹಾಗೆ ನೀವು ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದೀರಾ. ಸೊ ಯಾವ್ಯಾವ ರೀತಿಯ ಹಸುಗಳನ್ನು ಸಾಕಾಣಿಕೆ ಮಾಡಿದ್ರಾ, ಇದ್ರ ಬಗ್ಗೆ ಹೇಳ್ಬೋದು ಸರ್?
1: ನಮ್ಮ ಹತ್ರ ಒಂದು 15 HF hours ಇದೆ. ಮೇಯ್ನ್ ಏನಂದ್ರೆ HF hours ಭಾಳ ಜನ ಶುರು ಮಾಡ್ತಾರೆ ಈ ಉದ್ಯಮನ, ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಇಲ್ಲ ಒಂದು 3-4 ವರ್ಷಕ್ಕೆ ಸುಸ್ತಾಗಿ ಇದನ್ನ ಬಿಟ್ಬಿಡ್ತಾರೆ. ಏನು ಮೂಲ ಕಾರಣಗಳು ನಮ್ಮ ಅನುಭವದಲ್ಲಿ ಅಂತಂತಂದರೆ, ಮೇಯ್ನ್ ಏನಿರಬೇಕಂದ್ರೆ ಮೂಲ ಉದ್ದೇಶ HF hours ಅಟ್ಲೀಸ್ಟ್ ವರ್ಷಕ್ಕೊಂದು ಕರು ತೆಗಿಬೇಕು. ನಾವು ವರ್ಷಕ್ಕೊಂದು ಕರು ನಾವು ಹಸುನಲ್ಲಿ ಉಡ್ಸ್ಕೊಳ್ಬೇಕು ಅಂತಂದರೆ, ಉದಾಹರಣೆಗೆ January 1 ಕರು ಹಾಕಿದ್ರೆ March-April ಹಸು ಪುನಃ ಪ್ರೆಗ್ನೆಂಟ್ ಆಗಬೇಕು. ಇದ್ರ ಮುಖಾಂತರ ಏನಾಗುತ್ತೆ ಅಂದರೆ, ನಾವೊಂದು 8-9 ಹಸುನಲ್ಲಿ ಹಾಲು ಕರ್ಕೊತೀವಿ. ನಾವು ಹಾಲು ನಿಲ್ಸೋಷ್ಟರೊಳಗಡೆ ಹಸು 6 ಫಲ ಆಗಿರ್ತೈತೆ, 6-7 ಫಲ ಆಗಿರ್ತೈತೆ. ಇನ್ನೊಂದು 2-3 ಹಸುಗೂ ಮಧ್ಯದಲ್ಲಿ ನಾವು ಗ್ಯಾಪ್ ಕೊಡೋದ್ರಿಂದ ಅದನ್ನು ಚೆನ್ನಾಗಿ ನೆಕ್ಸ್ಟ್ ಹೀತದಲ್ಲೂ ಒಳ್ಳೆ ಹಾಲು ಕೊಡ್ತೈತೆ. ವರ್ಷಕ್ಕೊಂದು ಕರು ತೆಗೆದುಕೊಂಡಿಲ್ಲ ಅಂತಂದರೆ HF ಉದ್ಯಮದಲ್ಲಿ ಭಾಳ ನಷ್ಟ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಯಾವತ್ತೇ ಆಗಲಿ ಹಸು ಇಲ್ಲ ಅಂದರೆ ಹಾಲು ಕೊಡ್ತಿರಬೇಕು, ಇಲ್ಲ ಅಂದರೆ ಕನಿಷ್ಠ ಪಕ್ಷ ಹಸು ಪ್ರೆಗ್ನೆಂಟ್ ಆಗಿರಬೇಕು. ಎಲ್ಲ ಹೇಳೋದೇನೆಂದರೆ, ನಮ್ಮಲ್ಲಿರೋಂಥ ಹಸುಗಳಲ್ಲಿ ಕನಿಷ್ಠ ಪಕ್ಷ ಒಂದು 80% ಹಸುಗಳಾದರೂ ಹಾಲು ಕೊಡ್ತಾ ಇರಬೇಕು, 20% ಮಾತ್ರ ಡ್ರೈಯಲ್ಲಿರಬೇಕು. ಯಾವಾಗ ಇದೆಲ್ಲ ಉಲ್ಟಾ ಆಗ್ತಾಯ್ತೋ ಆಗ ಹಸು ಹೆಚ್ಚಿಗೆ ತಿಂತಿರ್ತೈತೆ, ಹಾಲು ಕಮ್ಮಿ ಬರ್ತಾ ಇರ್ತದೆ, ಮಂತ್ಲಿ ಮೇಂಟೆನೆನ್ಸ್ಗೂ ಸಾಕಾಗೋದಿಲ್ಲ.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೇನೆ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರದೀಪ್ ಸರ್ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇದ್ರು. ಅವ್ರು ಮಾಡ್ತಾ ಇರುವಂತಹ ಕುರಿ ಸಾಕಾಣಿಕೆ ಹೈನುಗಾರಿಕೆಯಲ್ಲಿ ಯಾವ್ಯಾವ ರೀತಿ ಚಾಲೆಂಜಸ್ ಬರುತ್ತೆ, ಹಾಗೆ ಅವುಗಳನ್ನ ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ, ಸಾಕಾಣಿಕೆ ಮಾಡುವಂತಹ ಸಮಯದಲ್ಲಿ ಹೇಗೆ ಅವುಗಳನ್ನ ನೋಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಸೊ ಹಾಗಾದರೆ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕಿದೆ. ಅವ್ರು ಮಾಡ್ತಾ ಇರುವಂತಹ ಈ ಹೈನುಗಾರಿಕೆಯಲ್ಲಿ ಹೆಚ್ಚು ಫಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ಕೂಡ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹೈನುಗಾರಿಕೆಯನ್ನು ಮಾಡ್ತಾ, ಕುರಿ ಸಾಕಾಣಿಕೆಯನ್ನು ಮಾಡ್ತಾ, ತಮ್ಮ ವೃತ್ತಿಯ ಜೊತೆಗೆ ಇದು ಒಂದು ಹಾಬಿಯ ರೀತಿಯಲ್ಲಿ ಮಾಡ್ಕೊಳ್ತಾ ತುಂಬ ಖುಷಿಯನ್ನು ಕಾಣ್ತಾ ಇರುವಂತಹ ಪ್ರದೀಪ್ ಸರ್ ನಿಮ್ಮಲ್ಲಿ ಮಾತಾಡ್ತಾ ಇದ್ರು. ಇವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನಲ್ಲಿ ಇವರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ರು ಕೂಡ ಕೃಷಿಯನ್ನು ಮಾಡಬೇಕು ಅನ್ನೋಂತಹ ಆಸಕ್ತಿಯಿಂದ ಕೃಷಿಯನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಅವರು ಕುರಿಗಳನ್ನು ಸಾಕಾಣಿಕೆ ಮಾಡೋದ್ರಲ್ಲಿ ನಾರಿ ಸುವರ್ಣ ಎನ್ನುವಂತಹ ಕುರಿಯ ತಳಿಯನ್ನು ಸಾಕಾಣಿಕೆ ಮಾಡ್ತಾ, ಜೊತೆಗೆ ಹೈನುಗಾರಿಕೆಯಲ್ಲಿ ಹೆಚ್ಚು ಫಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದೀವಿ ಅಂತ ಕೂಡ ಆಗಲೇ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹೈನುಗಾರಿಕೆಯಲ್ಲಿ ಹೆಚ್ಚು ಫಸುಗಳನ್ನು ಸಾಕಾಣಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಅವರು ಯಾವ ರೀತಿಯಲ್ಲಿ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಹೇಗೆ ನಿರ್ವಹಣೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆನೂ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ಈ ಹೆಚ್ಚು ಫಸುಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ ವರ್ಷಕ್ಕೆ ಒಂದು ಕರುನಾದರೂ ತೆಗಿಬೇಕಾಗತ್ತೆ ಅಂಥೇಳಿ. ಸೊ ಹಾಗಾದರೆ ಈಗ ಯಾವ ರೀತಿ ಈ ಹಸುಗಳನ್ನು ನಾವು ನೋಡ್ಕೋಬೇಕಾಗತ್ತೆ, ಹೇಗೆ ಹಸುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಯಾವ ಉತ್ತಮವಾದ ರಾಸ್ ತರ್ತೀರೋ ಬೇರೆ ಕಡೆಗೆ ಹೋಗಿ ಇಲ್ಲ ಗೊತ್ತಿರೋ ಅಂತ ತಂದಾಗ, ಒಂದು ಟೈಮ್ಗೆ 12 ಲೀಟ್ರ್ ಕೊಡುವಂಥ ಹಸುಗೆ ನಾವು ನೆಕ್ಸ್ಟ್ ಟೈಮು ಸೀಮನ ಹಾಕ್ಸಿದಾಗ ಅದಕ್ಕಿಂತ ಉತ್ತಮವಾದ ಸೀಮನ ಹಾಕ್ಸ್ಬೇಕು. ಅವಾಗೇನಾಗ್ತದೆ, ತಾಯಿ 12 ಲೀಟ್ರ್ ಕೊಡ್ತಾ ಇದ್ರೆ ನಂಗೆ ನೆಕ್ಸ್ಟ್ ಹುಟ್ಟೋಂಥ ಕರು 13 ಲೀಟ್ರ್, 14 ಲೀಟ್ರ್, 15 ಲೀಟ್ರ್ ಕೊಡೋ ಹಂಗಿರಬೇಕು. ಯಾವಾಗ ನಾವು ಇದಕ್ಕಿಂತ ಕಮ್ಮಿ ಕೊಡ್ತಾ ಇರೋಂಥ ಗೂಳಿ ವಂಶವಾಳಿದ್ದು ಗೂಳಿದು ಸಮಯನ ಹಾಕಿದ್ರೆ ಅದು ಪುನಃ ಮತ್ತೆ ಕೆಳಗಡೆ ಹಿಡಿತೈತೆ. HF ಹಸುಗಳು ನಾಟಿ ಹಸುಗಳು ಹೋಲಿಸ್ಕೊಂಡ್ರೆ ಒಂದು 12 ತಿಂಗಳಿಗೆ ಈ ಬೇದಿಗೆ ಈಟಿಗೆ ಬರ್ತೈತೆ. ಸೊ ಕರೆಕ್ಟಾಗಿ ಅವಾಗೂ ಹುಟ್ಟಿದಾಗ ಒಂದು 3 ತಿಂಗಳು ಸರಿಯಾಗಿ ಹಾಲು ಕೊಟ್ಕೊಂಡು ಅನಂತರ ಮಿನರಲ್ಸು ಫೀಡ್ ಜೊತೆಗೆ ಎಲ್ಲ ಕೊಟ್ಕೊಂಡು ಹೋಗ್ತಿದ್ರೆ ಒಂದು 2-2.5 ವರ್ಷಕ್ಕೆ ಹುಟ್ಟಿದಾದ ನಂತರ ಅದರಲ್ಲೂ ನಾವು ಒಂದು ಕರುನ ಕಾಣ್ಬೋದು. ಆಮೇಲೆ ಒಂದು ಎಲ್ಲ ಬುಕ್ಗಳಲ್ಲೂ ಫಾರ್ಮುಲಾ ಇದೆ, ನಾವು ಎಷ್ಟು ಹಸು ಹಾಲು ಕೊಡ್ತದೋ ಅದ್ರ ಪ್ರಕಾರ ಫೀಡ್ ಕೊಡಬೇಕು. 2 ಲೀಟ್ರ್ ಕೊಡೋಂಥ ಹಸುಗೂ ಒಂದೇ ಫೀಡು, 10 ಲೀಟ್ರ್ ಕೊಡೋಂಥ ಹಸುಗೂ ಒಂದೇ ಫೀಡ್ ಕೊಟ್ಟರೆ ಆಗಲ್ಲ. ಇನ್ನೊಂದೇನೆಂದರೆ ನಮ್ಮಲ್ಲಿ ವಾಡಿಕೆ ಏನಂದ್ರೆ ಬೆಳಗ್ಗೆ ತಕ್ಷಣ ಹಸುಗೆ ಹಿಂಡಿಬೂಸ ನೀರಿಡೋದು, ಅದು ತಪ್ಪು ಪದ್ಧತಿ. ಏನು ಮಾಡಬೇಕು, ಬೆಳಗ್ಗೆ ನಾವು ಹಸಿ ಹುಲ್ಲು, ಆಮೇಲೆ ರಾಗಿ ಹುಲ್ಲು, ಆಮೇಲೆ ಫೀಡು. ಫೀಡು ಕೊಟ್ಟಾಗ ಒಂದು ನಾವು ಗಟ್ಟಿಯಾಗಿ ಫೀಡ್ ಕೊಡಬೇಕು. ಅನಂತರ ನೀರು ಹಸು ಎಷ್ಟು ಬೇಕೋ ಅಷ್ಟು ಕುಡಿಬೋದು. ಆ ರೀತಿ ಇಟ್ಕೊಂಡು ಹೋಗಬೇಕು. ಅವಾಗೇನಾಗುತ್ತೆ, ಹಸುನಲ್ಲಿ ಹೊಟ್ಟೆನಲ್ಲಿರೋಂಥ PH ಸಾಮಾನ್ಯವಾಗಿ ಏನಿರುತ್ತೆ, 6-7 ಮಧ್ಯೆ. ಇದು ದಿನಾ ಇಡೀ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಹಸುಗೆ ಮೇಯ್ನ್ ಮುಖ್ಯ ಏನಂದರೆ ಹೊಟ್ಟೆ, ಅನಂತರ ಅಡರ್ ಏನಂತೀವಿ ನಾವು ಮಲೆ, ಇವೆರಡು ನೀಟಾಗಿ ಇಟ್ಕೊಂಡು ಹೋಗ್ತಾ ಇದ್ದರೆ ಹಂಗಾಗ್ತದೆ. ಮೇನ್ HF ಏನಾಗ್ತದೆ ಅಂತಂದರೆ ಲಾಸ್ ಆಗೋಕ್ಕೆ ಇನ್ನೊಂದು ಕಾರಣ ಏನಂದರೆ ಬಾವು ಆಗೋದು. ಯಾಕಂದರೆ ಇವು ಹೆಚ್ಚಿಗೆ ಹಾಲು ಕೊಡ್ತಿರ್ತವೆ, ಅದರಿಂದ ಬಾವು ಆಗೋದು ಸರ್ವೇ ಸಾಮಾನ್ಯ. ನಾವು ನಮ್ಮಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ನಾವು ಕೆಚ್ಚಲು ತೊಳೆಯೋದಕ್ಕೆ ಪೊಟ್ಯಾಷಿಯಂ ಪರ್ಮಾಂಗನೇಟ್, ನಮ್ಮ ದಿನಕ್ಕೆ ಒಂದು 20-50 ಪೈಸೆ ಖರ್ಚಾಗಲ್ಲ. ಆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೆಚ್ಚಲು ತೊಳಿತೀವಿ, ಹಾಲು ಕರೆಯೋದಕ್ಕೆ ಮುಂಚೆ, ಹಾಲು ಕರೆದಾದ ನಂತರ. ಇದರಿಂದ ಬಾವು ಆಗಲ್ಲ ಹಸುಗಳಿಗೆ. ಮ್ಯಾಸ್ಟಿಟಿಸ್ ಆಗದಿರಂಗೆ ನೋಡ್ಕೊಬೇಕು. ಆಮೇಲೆ ಟೈಮ್ ಟೈಮ್ಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಬೇಕು. ಆಮೇಲೆ ಜಂತುಳ, ಓಕೆ, ಇಷ್ಟು 3 ಹಾಕ್ಕೊಂಡು ಹೋಗಬೇಕು. 80% ಹಸುಗಳು ಹಾಲು ಕೊಡ್ತಾ ಇರಬೇಕು ನಮ್ಮಲ್ಲಿ ಇರೋದ್ರಲ್ಲಿ. ಆಮೇಲೆ ವರ್ಷಕ್ಕೊಂದು ಕರು ಎಕ್ಸ್ಪೆಕ್ಟ್ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಸೆಮೆನ್ಸ್ ಈಗ ಎಲ್ಲ ಕಡೆ ಅವೈಲೇಬಲ್ ಇದೆ. ಓಕೆ, ನಾವು ಹಾಕ್ಬೇಕು, ರೈತರು ಎಲ್ಲರೂ ಏನು ಕೇಳಬೇಕಂದ್ರೆ ಸೆಮೆನ್ ಹಾಕ್ಬೇಕಾರೆ, ಎಷ್ಟು ಸೆಮೆನ್ ಹಾಕಿದ್ರೆ ನಮಗೆ ಇರಲ್ಲಿ 8 ಕರು ಹುಟ್ಟರೆ 8 ಲೀಟ್ರ್ ಹಾಲು ಕೊಡ್ತೈತೆ ಅನ್ನೋ ಮಾಹಿತಿ ಇಟ್ಕೊಂಡು ಆ ರೀತಿ ಒಳ್ಳೆ ಸೆಮೆನ್ಗಳನ್ನ ತೆಗೆದು ಹಾಕ್ಕೊಂಡ್ರೆ ಸಿಗ್ತದೆ, ಒಳ್ಳೆ ಲಾಭ ಅನ್ನೋದು ಕಾಣ್ಬೋದು. ಸಾಮಾನ್ಯವಾಗಿ ಯಾರೋ ಒಂದು ದೊಡ್ಡ ಶೆಡ್ಗಳು ಮಾಡಿ, ಶೆಡ್ಗಳ ಮೇಲೆಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಯಾರು ಮಾಡ್ತಿದ್ದಾರೋ ಅವರು ಕಾಲಕ್ರಮೇಣ 2 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ಸುಸ್ತಾಗಿ ಹೋಗ್ತಾ ಇದ್ದಾರೆ. ಅದ್ರ ಮೇಲೆ ಶೆಡ್ ಮೇಲೆ ಅದ್ರ ಮೇಲೆ ಹಾಕಿರೋಂಥ ಬಂಡವಾಳನ ಇವರು ವಾಪಸ್ ತೆಗೆದುಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಅನುಭವ ಏನಂತಂದರೆ, ನಾವು ಶೆಡ್ಗಳ ಮೇಲೆಗಿಂತ ನಾನು ರಾಸುಗಳ ಮೇಲೆ ಒಳ್ಳೆ ಉತ್ತಮವಾದ ರಾಸುಗಳಿಗೆ ಬೆಲೆ ಕೊಟ್ಟು ಅದ್ರ ವಂಶಾವಳಿ ನೋಡಿ ತೆಗೆದುಕೊಂಬಂದರೆ ಅತಿಯಾಗಿ ಅವು ಹೆಚ್ಚಾಗೂ ಹಾಲು ಕೊಡ್ತವೆ, ನಾವು ಲಾಭನೂ ಕಾಣ್ಬೋದು ರೈತರು. ಆಮೇಲೆ ಸರ್ಕಾರನೂ ಇದನ್ನೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಆ ರೈತಂಗೂ ಒಂದು ಉತ್ತಮವಾದ ಬೆಲೆ, ನಾನು ಹೇಳ್ತಿರೋದು ಅತಿ ಹೆಚ್ಚಾದ ಬೆಲೆ ಅಲ್ಲ, ಉತ್ತಮವಾದ ಬೆಲೆ ಕೊಟ್ಟರೆ ರೈತನೂ ಇದರಲ್ಲಿ ಒಂದು ಉನ್ನತಿ ಕಾಣ್ಬೋದು. ಹೊರ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಹಾಲಿನ ಬೆಲೆ ಭಾಳ ಕಮ್ಮಿ ಇದೆ. ಹೊರ ರಾಜ್ಯಗಳಲ್ಲಿ ನೋಡಿದ್ದೀನಿ ನಾನೇ, ಪಂಜಾಬು ಹರಿಯಾಣಗೆಲ್ಲ ಹೋದರೆ 40-45 ರೂಪಾಯಿ ಇದೆ. ಈ ಬೇಸಿಗೆ ಕಾಲದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಮಾತಾಡೋದು 50 ರೂಪಾಯಿಗಿನ ಹೆಚ್ಚಿಗೆ ಮಾಡೋದಕ್ಕೆ ಅವರು ಹೊರಟಿದಾರಂತೆ. ನಮ್ಮಲ್ಲಿಂದ 27 ರೂಪಾಯಲ್ಲೇ ಇದೆ. ಅಲ್ಲಿ ಹರಿಯೋ ನದಿಗಳು, ನಮ್ಮಲ್ಲಿ 1800 ಅಡಿ ಬೋರ್ ಹಾಕಿದ್ರೂ ನೀರಿಲ್ಲ. ಒಂದು ಚಾರ್ಟ್ನ ಕನಿಷ್ಠ ಕಂಪಲ್ಸರಿಯಾಗಿ ಒಂದು ಚಾರ್ಟ್ ಆದರೂ ಮೇಂಟೈನ್ ಮಾಡಬೇಕು. ಉದಾಹರಣೆಗೆ ಚಾರ್ಟಲ್ಲಿ ನಾವು ಯಾವ ಸು ಯಾವ ಡೇಟ್ ಸಮೇನ್ ಕೊಟ್ಟಿದ್ರಿ, ಯಾವಾಗ ಪ್ರೆಗ್ನೆಂಟ್ ಆಯಿತು, ಯಾವಾಗ ಡೆಲಿವರಿ ಆಯಿತು, ಯಾವಾಗ ಈಟ್ಗೆ ಬಂದಿತ್ತು, ಆಮೇಲೆ ಪುನಃ ಇನ್ ಕೇಸ್ ಏನಾದ್ರು ನಾವು ಸೆಮೆನ್ ಹಾಕಿದ್ಮೇಲೆ ಪುನಃ ಈಟ್ಗೆ ಬಂದರೆ ಯಾವ ಡೇಟಿಗೆ ಬರ್ಬೋದು ಅಂತೆಲ್ಲ ಬರೆದಿಟ್ಕೊಂಡಿದ್ದೀವಿ. ಜೊತೆಗೆ ನನ್ನ ಮೊಬೈಲಲ್ಲೂ ಇದನ್ನು ಅಲಾರಾಮ್ ಇಟ್ಕೊಂಡಿರ್ತೀನಿ, ಬೆಳಗ್ಗೆ ನನಗೊಂದು ಮೆಸೇಜ್ ಬರ್ತದೆ ಇವತ್ತಿನ ತಾಸು ಈಟ್ಗೆ ಬರ್ಬೋದು ಅಂತ, ಅವತ್ತು ನಾವು ಸೆಮೆನ್ ಹಾಕ್ಕೊತೀವಿ. ಸೆಮೆನ್ ಹಾಕಿದಾಗೂ ನಾವೇ ಒಂದು ಸ್ವಂತ ನೈಟ್ರೋಜನ್ ಟ್ಯಾಂಕ್ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಇನ್ನೂ ಉತ್ತಮ. ಓಕೆ, ನಾವು ಇದರಲ್ಲಿ ಬೇರೆ ದೇಶದ್ದೆಲ್ಲ ಸೆಮೆನ್ ತರಿಸಿಟ್ಬಿಟ್ಟು ಯು ಎಸ್ದು ಡೆನ್ಮಾರ್ಕ್ದು ಯು ಕೆದೆಲ್ಲ ತರಿಸಿಟ್ಟಿದ್ದೀನಿ, ಆ ಸೆಮೆನ್ ಸಾಕ್ತಾ ಇದ್ದೀನಿ. ಮೇನ್ ಉದ್ದೇಶ ಏನಂತಂದರೆ ಈಗ ನನ್ನಲ್ಲಿ ಟೈಮ್ಗೆ 10 ಲೀಟ್ರ್ ಕೊಡತ್ತಾರಂಥ ಸುನ 15 ಲೀಟ್ರ್ ಕರ್ಕೊಂಡೋಗೋದು, 20 ಲೀಟ್ರ್ ಕರ್ಕೊಂಡೋಗೋವಂಥದ್ದು ಒಂದು ಪ್ರಯತ್ನ, ಅದನ್ನಂದರೆ ಅದ್ರಲ್ಲಿ ಹುಟ್ಟ ಅಂತ ಕರುನ.
2: ಓಕೆ ಸರ್, ಹಾಗೆ ನಿಮ್ಮಲ್ಲಿ ಯಾವ್ಯಾವ ರೀತಿಯ ಹಸುಗಳಿದೆ, ಯಾವ್ಯಾವ ಬ್ರೀಡ್ ಹಸುಗಳಿದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ನಮ್ಮ ಹತ್ರ 4 ಪುಂಗ್ನೂರು ಹಸುಗಳಿದ್ದಾವೆ, 3 ಹಸುಗಳಿದ್ದಾವೆ, ಒಂದು ಪುಂಗ್ನೂರು ಓರಿ ಇದೆ. ಏನಕ್ಕೆ ಪುಂಗ್ನೂರು ನಾವು ಸಾಕ್ತಿದ್ದೀವಿ ಅಂತಂದರೆ, ಆ್ಯಕ್ಚುಲಿ ಹೇಳಬೇಕಾದ್ರೆ ಇದು ಆದಾಯ ಏನು ಬರಲ್ಲ ಇದರಲ್ಲಿ, ನಿಜ ಸಂಗತಿ ಅದು. ಏನೋ ಮನೆಯಲ್ಲಿ ಇರಲಿ ಖುಷಿಗೆ, ಸಾಮಾನ್ಯವಾಗಿ ನಮ್ಮ ಹಿಂದೂಸ್ಗೆ ಒಂದು ಇದೊಂದಿದೆ ಮಾತಿದೆ, ಇದು ಹಸುಗಳಲ್ಲಿ ನಾಟಿ ಹಸುಗಳು ಶ್ರೇಷ್ಠ, ನಾಟಿ ಹಸುಗಳಲ್ಲಿ ಪುಂಗ್ನೂರು ಭಾಳ ಶ್ರೇಷ್ಠ. ಒಂದು ಮಾತು ಏನಂತಂತಂದರೆ, ಸಪ್ತ ಋಷಿಗಳು ತಪಸ್ಸು ಮಾಡಿದ್ರೆ ಏನು ಯಶಸ್ಸು ಬರುತ್ತೋ ಆ ಒಂದು ಯಶಸ್ಸು ಒಂದು ಪುಂಗ್ನೂರು ಹಸು ಮನೆಯಲ್ಲಿ ಸಾಕೋದ್ರಿಂದ ಬರುತ್ತೆ ಅಂತ ಹೇಳ್ತಾರೆ. ಅದು ಕೆಲವೊಂದು ಬುಕ್ಗಳಲ್ಲೂ ನಾನು ಓದಿದ್ದೀನಿ.
2: ಓಕೆ ಸರ್, ಹಾಗೆ ನಿಮ್ಮದು ಕೃಷಿ ಭೂಮಿ ಕೂಡ ಇದೆ, ಇದರಲ್ಲಿ ಏನೇನೆಲ್ಲ ಬೆಳೆಗಳನ್ನು ಮಾಡ್ತಿದ್ದೀರಾ, ಮತ್ತು ಹೇಗೆ ಅದರ ಮೇಂಟೆನೆನ್ಸ್ ಕೂಡ ಆಗ್ತದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ನಮ್ಮದು ಬರ್ಗೂರಲ್ಲಿ 9.5 ಎಕರೆ ಜಮೀನಿದೆ, ನಮಗೆ ನೀರಿಲ್ಲ, ಎಲ್ಲ ಮಳೆ ಆಶ್ರಿತ ವ್ಯವಸಾಯನೇ. ಶೆಡ್ ಮೇಲೆ ಬಿದ್ದಿದ್ದ ನೀರನ್ನೆಲ್ಲನೂ ನಾವು ಸಂಪ್ ಕಟ್ಕೊಂಡು ಸಂಪ್ಗೆ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕುಡಿಯೋದಕ್ಕೆ ಹಸುಗಳಿಗೆ ಕುರಿಗಳಿಗೆ ಅಂತ ಉಪಯೋಗಿಸ್ಕೊತೀವಿ. ಇನ್ನು ಭೂಮಿ ಮೇಲೆ ಬಿದ್ದಿದ್ದ ನೀರೆಲ್ಲನೂ ಒಂದು ಕೃಷಿ ಹೊಂಡ ಇದೆ, ಆ ಕೃಷಿ ಹೊಂಡದಲ್ಲಿ ಒಂದು 46 ಲಕ್ಷ ಲೀಟ್ರ್ ನೀರು ಕಲೆಕ್ಟ್ ಆಗುವಂಥ ಸೌಲಭ್ಯ ಇದೆ. ಅದನ್ನಿಟ್ಕೊಂಡು ಮಳೆಗಾಲದಲ್ಲಿ ನಾವು ಒಂದು 3.5 ಎಕರೆ ಸೂಪರ್ ನೇಪಿಯರ್ ಇದೆ, 1.25 ಎಕರೆ ಎಡ್ಜ್ ಲೂಸನ್ ಇದೆ, ಆಮೇಲೆ ಮಿಕ್ಕಿದ ಜಮೀನಲ್ಲಿ ಮಳೆಗಾಲದಲ್ಲಿ ರಾಗಿ, ಹುರುಳಿ ಮತ್ತು ಜೋಳ ಬೆಳ್ಕೊತೀವಿ. ಮಳೆಗಾಲದಲ್ಲಿ ಬೆಳ್ಕೊಂಡಿದ್ದನ್ನು ನಾವು ಅದನ್ನು ಸೈಲೇಜ್ ಮಾಡ್ಕೊತೀವಿ. ಓಕೆ, ರಾಗಿ ಹೊಲನ್ನ ವಾಮೆ ಇಟ್ಕೊಂಡು ಬೇಸಿಗೆ ಕಾಲದಲ್ಲಿ ಅದನ್ನೆಲ್ಲನೂ ಹಸುಗಳಿಗೆ ಮತ್ತು ಕುರಿಗಳಿಗೆ ಕೊಡ್ತಾಯಿದ್ದೀವಿ. ನಾನು ಹೇಳೋಕ್ಕೇನು ಇಷ್ಟಪಡೋದಂದರೆ, ನೀರಿಲ್ಲದೇ ನಾವು ಇಷ್ಟೊಂದು ಹಸು ಮತ್ತು ದನ ಮತ್ತು ಕುರಿನ ಮೇಂಟೈನ್ ಮಾಡ್ಕೊತಾ ಇದ್ದೀವಿ. ಇಷ್ಟೆಲ್ಲ ಕಷ್ಟ ಇದ್ದರೂ ನಾವು ಇಷ್ಟನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ನಾನು ಆಗಲೇ ಹೇಳ್ದಂಗೆನೇ, ಈ ನಾವು ಹೇಳಿದ ಪದ್ಧತಿಗಳಲ್ಲಿ ಮಾಡ್ಕೊಂಡು ಹೋದರೆ ಲಾಭ ಗಳಿಸೋದು ಕನಿಷ್ಠ 100%-100% ಸಾಧ್ಯ. ಹಾಂ, ಧನ್ಯವಾದಗಳು.
2: ಓಕೆ, ತಮಗೂ ಕೂಡ ಧನ್ಯವಾದಗಳು ಸರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ನೀವು ಮಾಡ್ತಿರುವಂತಹ ಹೈನುಗಾರಿಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸಿದ್ರಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಎಲ್ಲ ಕುರಿ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಇದೆಲ್ಲದರ ಮಾಹಿತಿ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿಗೆ ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಕಾರ್ಯಕ್ರಮದಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್ ಕೇಳ್ತಾರೆ. ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀಯುತ ಶೇಖರ್ ಗೌಳೇರವರು.
4: ಚುನಾವಣೆಯಲ್ಲಿ ಗೆದ್ದವರು ನೀರಿನ ಬದ್ಧತೆ ಪಾಲಿಸಲಿ. ಈಗಾಗಲೇ ಚುನಾವಣೆ ನಡೆದು ಗದ್ದಿಗೆ ಹಿಡಿಯಲು ಶಾಸಕರು ಒದ್ದಾಡುತ್ತಿದ್ದಾರೆ. ನಮ್ಮ ನಿರೀಕ್ಷೆಗಳು ಈಗ ಪೂರ್ಣಗೊಳ್ಳುವ ಸಂದರ್ಭವೂ ಕೂಡ ಒಳಗೆ ಬಂದಿದೆ. ನಮ್ಮ ನಿತ್ಯ ಬದುಕಿಗೆ ಆಹಾರ ಎಷ್ಟು ಮುಖ್ಯವೋ ನೀರು ಕೂಡ ಅಷ್ಟೇ ಮುಖ್ಯ. ನೀರಿಲ್ಲದಿದ್ದರೆ ನಮ್ಮ ಬದುಕಿನ ಬಂಡಿ ಮುಂದಕ್ಕೆ ಚಲಿಸುವುದೇ ಇಲ್ಲ. ನೀರಿಲ್ಲದಿದ್ದರೆ ನಾವಷ್ಟೇ ಅಲ್ಲ, ಸಕಲ ಜೀವಿಗಳು ಬದುಕಲಾರವು. ಈ ಸೂಕ್ಷ್ಮ ಸಂಗತಿ ನಮಗೆ ತಿಳಿದಿದ್ದರೂ ನಾವು ನೀರಿನ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದೇವೆ. ವ್ಯಕ್ತಿಗಳು ಮಾತ್ರವಲ್ಲ, ಆಡಳಿತ ವ್ಯವಸ್ಥೆಗಳು ನೀರಿನ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ಎದ್ದು ಕಾಣುತ್ತದೆ. ರಾಷ್ಟ್ರದ ನೀರಿನ ಮನುಷ್ಯನೆಂದೇ ಹೆಸರಾದ ಜಲ ಸಂರಕ್ಷಕ ರಾಜೇಂದ್ರನಾಥ್ ಸಿಂಗ್ನಂಥವರು ನೀರೆಚ್ಚರದ ಬಗ್ಗೆ ಅದೆಷ್ಟೋ ಮಾತುಗಳನ್ನು ಹೇಳುತ್ತಲೇ ಬಂದಿದ್ದಾರೆ. ನಾಳೆ ಯುದ್ಧಗಳಾದರೆ ಅದು ನೀರಿಗಾಗಿ ಎಂದು ಪರಿತಪಿಸಿದ್ದಾರೆ. ಜಗತ್ತಿನಲ್ಲಿ ನೀರಿನ ಎಚ್ಚರಿಕೆಯ ಗಂಟೆ ಬಾರಿಸುತ್ತಲೇ ಇದೆ. ನೀರಿನ ಸಂಗ್ರಹ, ಸಂರಕ್ಷಣೆ ಹಾಗೂ ಅದರ ಸದ್ಬಳಕೆಯ ವಿಚಾರದಲ್ಲಿ ನಾವಿನ್ನೂ ಎಚ್ಚರಗೊಳ್ಳದೆ ಕುಂಭಕರ್ಣ ನಿದ್ದೆಯಲ್ಲಿದ್ದೇವೆ. ಪ್ರತಿ ವರ್ಷವೂ ಬೇಸಿಗೆ ಕಾಲ ಬಂದರೂ ಜಲಮೂಲಗಳು ಒಣಗುತ್ತಾ ಒಣಗುತ್ತಾ ಬಣಗುಡುತ್ತವೆ. ಕೆರೆಕಟ್ಟೆಗಳು ಬರಿದಾಗುತ್ತವೆ. ಅವುಗಳ ಒಡ್ಡು ಒಡೆದು ಅಕ್ರಮ ಸಾಗುವಳಿ ನಡೆಯುತ್ತದೆ. ಅಂಥ ಜಾಗಗಳನ್ನು ಕಬಳಿಸಲು ಜನ ಹೊಂಚು ಹಾಕಿ ಕುಳಿತಿರುತ್ತಾರೆ. ಮುಚ್ಚಿದ, ಬತ್ತಿದ ಸಾವಿರಾರು ಕೆರೆಗಳು ಈಗಾಗಲೇ ಬಲಾಢ್ಯರ ಸ್ವತ್ತಾಗಿವೆ. ಅವುಗಳ ಹಕ್ಕುಪತ್ರಗಳ ಹಕ್ಕಿಗಾಗಿ ಜನ ಹೋರಾಟ ನಡೆಸುತ್ತಿದ್ದಾರೆ. ಅಳಿದುಳಿದ ಕೆರೆಕಟ್ಟೆ, ನದಿ ಕಾಲುವೆಗಳು ಮಾಲಿನ್ಯದಿಂದ ತುಂಬಿ ಮಡುಗಳಾಗಿವೆ. ಅಣೆಕಟ್ಟೆಗಳು ಮಳೆಗಾಲದಲ್ಲಿ ತುಂಬಿದ್ದರೂ ಬೇಸಿಗೆ ಬರುವಷ್ಟರಲ್ಲಿ ಅವು ಖಾಲಿಯಾಗುತ್ತವೆ. ಅಲ್ಲಿ ತುಂಬಿದ ಹೂಳು ತೆಗೆಯಲು ಸಾಧ್ಯವೇ ಇಲ್ಲ. ಒಂದು ಅಣೆಕಟ್ಟೆಯ ಹೂಳೆತ್ತುವ ಖರ್ಚಿನಲ್ಲಿ ಹೊಸದೊಂದು ಅಣೆಕಟ್ಟೆ ನಿರ್ಮಾಣ ಮಾಡಬಹುದು. ಆ ಕಾರಣದಿಂದಲೇ ಅಣೆಕಟ್ಟೆಗಳ ಹೂಳು ತೆಗೆಯುವ ಕಾರ್ಯಕ್ಕೆ ಸರ್ಕಾರಗಳು ಮುಂದಾಗುತ್ತಿಲ್ಲ. ನೀರಿನ ಮೂಲಗಳು ದಿನದಿನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಣ್ಮರೆಯಾಗುತ್ತಿರುವ ಹೊತ್ತಿನಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯವು ದೇಶದಲ್ಲಿ ಲಭ್ಯವಿರುವ ಜಲನಿಧಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಮೊದಲ ಬಾರಿಗೆ ಜಲಮೂಲಗಳ ಗಣತಿ ಕಾರ್ಯವನ್ನು ನಡೆಸಿ ವರದಿ ಬಿಡುಗಡೆ ಮಾಡಿದೆ. ಇದುವರೆಗೆ ದೇಶದಲ್ಲಿ ಅದೆಷ್ಟು ಗಣತಿ ಕಾರ್ಯಗಳು ನಡೆದಿವೆ, ಆದರೆ ಈಗ ನಡೆದ ಜನಗಣತಿ ಜನರಿಗೆ ಖುಷಿ ತಂದಿದೆ. ಮುಂದಿರುವ ಸವಾಲುಗಳೆಂದರೆ ಎಣಿಕೆಗೆ ಸಿಕ್ಕ ಜಲಮೂಲಗಳನ್ನು ಉಳಿಸಿಕೊಳ್ಳುವುದು. ಭಾರತದಲ್ಲಿ ಕೆರೆ, ಕಟ್ಟೆ, ಕೊಳ, ಸರೋವರ, ಪುಷ್ಕರಣಿ, ಜಲಾಶಯ ಮುಂತಾದವು ಎಷ್ಟಿವೆ ಹಾಗೂ ಅವುಗಳ ಗಾತ್ರ, ಸಂಖ್ಯೆ, ಜಲಸಾಮರ್ಥ್ಯ ಎಷ್ಟು ಎಂಬುದು ಈಗ ನಮ್ಮ ತಿಳುವಳಿಕೆಗೆ ಬಂದಿದೆ. ಈ ಜಲಮೂಲಗಳ ಗಣತಿ ಅತಿ ಮುಖ್ಯವಾದ ದಾಖಲೆ. ಇದು ಭವಿಷ್ಯದಲ್ಲಿ ನೀರಿನ ಬವಣೆಯನ್ನು ಪರಿಹರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಲ್ಲದು. ಜಲಮೂಲಗಳ ಗಣತಿ ಕಾರ್ಯ ಮುಗಿದ ಮೇಲೆ ಯಾವ ಯಾವ ಕೆರೆ, ಕಟ್ಟೆ, ಜಲಾಶಯ ಯಾವ ಸ್ಥಿತಿಯಲ್ಲಿ ಇದೆ ಎಂಬುದನ್ನು ಪರಿಶೀಲಿಸಬೇಕಾಗಿದೆ. ಅವು ಎಷ್ಟು ಹೂಳು ತುಂಬಿಕೊಂಡಿವೆ, ಎಷ್ಟು ಒಡೆದಿವೆ, ಎಷ್ಟು ಪಾಳು ಬಿದ್ದಿವೆ ಹಾಗೂ ಎಷ್ಟು ಅತಿಕ್ರಮಣಗೊಂಡಿವೆ ಎಂಬುದನ್ನು ಪರೀಕ್ಷಿಸಿದರೆ ಮುಂದೆ ಯೋಜನೆ ರೂಪಿಸಲು ಅದು ಸಹಾಯವಾಗಬಹುದು. ಇಂದಿನ ನೀರಿನ ಅಪವ್ಯಯ ಹಾಗೂ ಭೂ ಅತಿಕ್ರಮಣದ ಸಂಕಟದ ಸಂದರ್ಭದಲ್ಲಿ ಇದು ಅಗತ್ಯವಾಗಿ ಆಗಬೇಕಾದ ಕಾರ್ಯವಾಗಿದೆ. ಜಲಮೂಲಗಳ ರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಸಮಗ್ರ ಪ್ರಗತಿಗಾಗಿ ಹೇಗೆ ಪಂಚವಾರ್ಷಿಕ ಯೋಜನೆಗಳು ರಚನೆಯಾಗಿ ಅವು ಪ್ರಗತಿಯನ್ನು ಕಂಡವೋ ಅದೇ ಮಾದರಿಯಲ್ಲಿ ಮುಂದಿನ ಜಲಸಂರಕ್ಷಣೆಯ ಕಾಲಮಿತಿ ಯೋಜನೆಗಳು ಕೂಡ ಜಾರಿಗೆ ಬರಬೇಕಾಗಿದೆ. ಕರ್ನಾಟಕದಲ್ಲಿ ಕೆರೆ, ಕೊಳ, ಜಲಾಶಯ, ಸರೋವರಗಳು ಸೇರಿದಂತೆ 27,013 ಜಲಮೂಲಗಳು ಗಣತಿಯಾಗಿವೆ. ದುರಂತವೆಂದರೆ ಅವುಗಳಲ್ಲಿ 75% ಜಲಮೂಲಗಳು ಬಳಕೆಯಾಗದೆ ನಿರುಪಯುಕ್ತವಾಗಿವೆ. ಕೇವಲ 5,874 ಜಲಮೂಲಗಳು ಮಾತ್ರ ಸಮರ್ಥವಾಗಿವೆ. ಮತ್ತೊಂದು ದುರದೃಷ್ಟಕರ ಸಂಗತಿ ಎಂದರೆ ಕರ್ನಾಟಕದ 75% ಕೆರೆಗಳು ಅಕ್ರಮವಾಗಿ ಒತ್ತುವರಿಯಾಗಿವೆ. ಇಡೀ ಭಾರತದ ಜಲಮೂಲಗಳ ಗಣತಿಯ ಲೆಕ್ಕಾಚಾರದಲ್ಲಿ 24.24 ಲಕ್ಷ ಜಲಮೂಲಗಳು ನಮಗೆ ಸಿಕ್ಕಿವೆ. 63% ಜಲಮೂಲಗಳು ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಒಡಿಶಾ ಮತ್ತು ಆಸಾಂ ರಾಜ್ಯಗಳಲ್ಲಿ ಕಂಡುಬರುತ್ತವೆ. 55.2% ಜಲಮೂಲಗಳು ಖಾಸಗಿ ಒಡೆತನದಲ್ಲಿರುವುದರಿಂದ ಸರ್ಕಾರಕ್ಕೆ ಅತಿ ಹೆಚ್ಚು ನೀರಿನ ಅಭಾವ ತಲೆದೋರುವುದರಲ್ಲಿ ಸಂದೇಹವೇ ಇಲ್ಲ. ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ತಮಿಳುನಾಡು ಹಾಗೂ ಮಹಾರಾಷ್ಟ್ರ ರಾಜ್ಯಗಳು ಕ್ರಮವಾಗಿ ಅತಿ ಹೆಚ್ಚಿನ ಜಲಮೂಲಗಳನ್ನು ಹೊಂದಿವೆ. ಇದರ ಜೊತೆಗೆ ಅಲ್ಲಿಯ ಸರ್ಕಾರಗಳು ಜಲಮೂಲಗಳ ಸಂರಕ್ಷಣೆಗೆ ಅತಿ ಹೆಚ್ಚಿನ ಆದ್ಯತೆ ನೀಡಿವೆ. ರಾಜ್ಯ ಸರ್ಕಾರಗಳಿಗೆ ಜಲಮೂಲಗಳ ಗಣತಿ ಕಾರ್ಯವು ಅಭಿವೃದ್ಧಿಗೆ ಪೂರಕವಾಗಿದೆ. ಆದರೆ ಆಯಾ ರಾಜ್ಯ ಸರ್ಕಾರಗಳು ನೀರಿನ ಮಹತ್ವದ ಬಗ್ಗೆ ತುರ್ತು ಗಮನ ಹರಿಸಬೇಕು. ಗುಜರಾತ್ನಂಥ ರಾಜ್ಯ ಸರ್ಕಾರಗಳು ಅಲ್ಲಿ ಜಲಸಂಪತ್ತನ್ನು ರಕ್ಷಿಸುವಲ್ಲಿ ಸಫಲವಾಗಿವೆ. ಆದರೆ ಕರ್ನಾಟಕದಲ್ಲಿ ಜಲಸಂಪತ್ತು ಅತ್ಯಧಿಕ ಪ್ರಮಾಣದಲ್ಲಿದ್ದರೂ ರಕ್ಷಣಾ ಕಾರ್ಯದಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆ. 16 ಪ್ರಣಾಳಿಕೆ ಇತ್ತು. ಚುನಾವಣೆಗೆ ಸ್ಪರ್ಧಿಸಿದ ಉಮೇದುವಾರರು ಗೆದ್ದು ಬಂದು ಅಧಿಕಾರ ಚುಕ್ಕಾಣಿ ಹಿಡಿದು ನೀರಿಗಾಗಿ ನಾವು ಎಂಬ ಬದ್ಧತೆಯನ್ನು ಅವರು ತೋರಿಸಬೇಕಾಗಿದೆ. ನಾವು ಕಾದುಕೊಂಡಿದ್ದೇವೆ.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಮಿನಿಮಮ್ ಲವ್ ಮಾಡಿ, ಮೀಡಿಯಂ ಡೋ ಮಾಡಿ, ಮ್ಯಾಕ್ಸಿಮಮ್ ಆಟಾಡಿ, ಔಟ್ ಮಾಡಿ ಸ್ಟೇಡಿಯಂ ಇಂದ ಔಟ್ ಆಗೋ ಪ್ಲೇಯರ್ ನಾನಲ್ಲ. ಕಮ್ಮಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಜಾಸ್ತಿ ಹೇಳಿದ್ರೆ ನಿಮ್ಗೆ ಇಷ್ಟವೇ ಆಗಲ್ಲ. ಅಂತೂ ಸ್ಟಾರ್ ಆಗ್ಬಿಟ್ರೆ ಫ್ಯಾನ್ ಆಗ್ಬಿಟ್ನಲ್ಲ.
7: Yo yo yo man, he's a fan, she's a star. Let's check out DDDDDD beats. Kick on the floor.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

சிக்கே குணசிந்திர்கே.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ವಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನ್ಯೂ ಬೀಟ್ ಆಫ್ ಆರ್ ಒನ್ ಪುವರ್ ರಿಚ್ ಕಾಲನಿ ಫ್ರಮ್ ಅವರ್ ಸ್ಮೈಲಿಂಗ್ ಕೃಷ್ಣ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಗುರಿ. ಇರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು, ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲ ಎಂ ಲಕ್ಷ್ಮೀನಾರಾಯಣ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್.

ಬಹೂನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಃ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಯಿವ. ಶ್ರೀಮನ್ನಾರಾಯಣನು ತನ್ನ ಸೃಷ್ಟಿ ರಚನೆಯ ಕುರಿತು ಹೇಳತಕ್ಕಂಥ ಕಾಲ. ಪರ ಮತ್ತು ಅಪರಾನ್ ಎರಡು ಪ್ರಕೃತಿಗಳ ದ್ವಾರ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷವೆಂಬ ಅಷ್ಟ ಕಾರ್ಯವನ್ನು ತಾನೇ ನಡೆಸುವುದಾಗಿ ಭಗವಂತ ಭಗವದ್ಗೀತೆಯ ಅರ್ಪಣೆ ಕೊಟ್ಟಿದ್ದಾನೆ. ಅಂತಹ ಪರಾಪ್ರಕೃತಿ ಅಂತಕ್ಕಂಥವಳೇ ಲಕ್ಷ್ಮಿ, ಅಪರಾ ಅಂತ ಕರೆಯಿರ್ತಕ್ಕಂಥವಳೇ ತ್ರಿಗುಣಾತ್ಮಿಗಳಾಗಿರ್ತಕ್ಕಂಥ ದುರ್ಗಾದೇವಿ. ಆ ದುರ್ಗೆಯೇ ಸಮಸ್ತ ದುಷ್ಟಶಕ್ತಿಗಳನ್ನು ದಮನ ಮಾಡಲು ಭಗವಂತನ ಆಜ್ಞೆಯಂತೆ ಅವತರಿಸತಕ್ಕಂಥವಳು. ಕೆಲವೊಮ್ಮೆ ಶ್ರೀಹರಿಯ ಅನುಜ್ಞೆಯಂತೆ ಆಕೆಯು ಮೋಕ್ಷವನ್ನು ಕೊಡತಕ್ಕಂಥವಳು, ಅಮೃತತ್ವವನ್ನು ಅನುಗ್ರಹ ಮಾಡತಕ್ಕಂಥವಳು. ಅಂತಹ ಜಗದಂಬಿಕೆ ಜಗಜ್ಜನನಿ ದುಷ್ಟನಾದ ಕಂಹಾಸುರ ಅನ್ನತಕ್ಕಂಥ ದೈತ್ಯನ ನಾಶಕ್ಕಾಗಿ ಅವತಾರ ಮಾಡ್ತಾಳೆ. ಕೋಲನಾಮಕನಾದಂಥ ಋಷಿಯ ಮೇಲೆ ಅನುಗ್ರಹ ಮಾಡಲುಸ್ಕರವಾಗಿ ಅಂಥ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ಕೋಲಾಪುರ ಕ್ಷೇತ್ರ ಮಹಾತ್ಮೆಯನ್ನು ಕೇಳಿ ಆ ಅಪರಾಂಬ ತ್ರಿಗುಣಾತ್ಮಿಕ ದುರ್ಗಾದೇವಿಯ ಚರಣದಲ್ಲಿ ಭಕ್ತಿ ಪ್ರೇಮವನ್ನು ಜಾಗೃತ ಮಾಡಿಕೊಳ್ಳೋಣವಂತೆ.

ತ್ರೇತಾಯುಗದಲ್ಲಿ ರೋಮ ರೋಮಗಳಿಗೆ ಕೋಟಿ ಪರ್ವತಗಳ ಭಾರವುಳ್ಳ ಮರುತ್ಪುತ್ರ ಸಪ್ತ ಕೋಟಿ ಮಂತ್ರಗಳನ್ನ ತನ್ನದಾಗಿಸಿಕೊಂಡ ಅಷ್ಟ ಸಿದ್ಧಿ ನವನಿಧಿಗಳಿಗೆ ಒಡೆಯನಾಗಿರತಕ್ಕಂಥ ಮುಖ್ಯ ಪ್ರಾಣ ಶ್ರೀರಾಮನ ಅನುಜ್ಞೆಯಂತೆ ಸುಷೇಣಾದಿಗಳ ಪ್ರಾರ್ಥನೆಯಂತೆ ಲಕ್ಷ್ಮಣದೇವನನ್ನ ಬದುಕಿಸಲೋಸ್ಕರ ಸಂಜೀವನ ಪರ್ವತವನ್ನು ಎತ್ತಿ ತರುವಾಗ ಅದರ ಒಂದು ಗಿರಿಯ ಖಂಡ ಒಂದು ತುಂಡು ಪೃಥ್ವಿ ಮೇಲೆ ಬಿದ್ದುದಕ್ಕೆ ಸಕಲ ಗೈರಿಕ ಧಾತುಗಳಿಂದ ವನಸ್ಪತಿಗಳಿಂದ ಯುಕ್ತವಾದಂಥ ಆ ಗಿರಿ ಖಂಡಕ್ಕೆ ಕುಟಚಾದ್ರಿ ಅಂತ ಹೆಸರಾಯಿತಂತೆ. ಅನೇಕಾನೇಕ ವನಸ್ಪತಿಗಳು, ಅಪೂರ್ವವಾದ ಮೃಗ ಪಕ್ಷಿ ಸಂಕುಲಗಳು ಆ ಕುಟಚಾದ್ರಿಯಲ್ಲಿ ನೆಲೆ ನಿಂತು ದೇವತೆಗಳೆಲ್ಲ ಆ ಸ್ಥಳಕ್ಕೆ ಧಾವಿಸಿದರು. ಆ ಗಿರಿಖಂಡದಿಂದ ಕೆಳಗಿಳಿದು ಹರಿಯತಕ್ಕಂಥ ನದಿಗೆ ಸೌಪರ್ಣಿ ಎಂಬುದಾಗಿ ನಾಮ. ಯಾಕಂದ್ರೆ ಸುಪರ್ಣ ಅಂತ ಹೆಸರಿರುವುದು ಗರುಡನಿಗೆ. ಗರುಡನು ಆ ದಿವ್ಯವಾದ ಗಿರಿಖಂಡದಲ್ಲಿ ಬಹುಕಾಲ ತಪಸ್ಸು ಮಾಡಿದ್ದನಂತೆ. ಇನ್ನೊಂದು ಪಾವನ ಸ್ಥಳ ಚಿತ್ರಮೂಲ, ಇವೆಲ್ಲವೂ ಕೂಡ ಪರಮಾತ್ಮನ ಸೃಷ್ಟಿ ವೈಚಿತ್ರದ ಮಹಾನ್ ಪ್ರತಿಮೆಯಂತೆ ಋಷಿ ಮುನಿಗಳಿಗೆ ಗೋಚರಿಸುತ್ತಾ ಇತ್ತು.

ಸೌಪರ್ಣಿ ನದಿ ತೀರದಲ್ಲಿ ಫಲಂ ಬಿಡುವ ಜಂಬು ಜಂಬೀರ ಪನಸ ಪಾಟಲಿ ಭೋಗ ಪುನ್ನಾಗ ಕದಳಿ ಕಂಕಲ್ಲಿ ನಾರಿ ಕೇಳ ಕಭಿತ್ತ ಅಶ್ವತ್ಥ ಮುಖ ಪಾದ ಪಂಗಳು ಕುಸುಮ ಪರಿಮಳವನ್ನು ದೆಸೆ ದೆಸೆಗೆ ಪಸರಿಸುವ ಪಾದರಿ ಪಾರಿಜಾತ ಚಂಪಕ ಮಲ್ಲಿಕಾ ನಂದಿಕಾ ಮೊದಲಾದ ಪುಷ್ಪಂಗಳು ಎಲ್ಲರ ಬಂಡರುಂಡು ಮಿಂಡೆದ್ದು ಮಂಡಳಿಪ ಬಂಡುಣಿಗಳ ತಂಡಗಳು ಕುಕಿಲ್ವ ಕೋಗಿಲೆಗಳು ಕೃಷ್ಣ ಕೀರ್ತಿಯನ್ನು ಘಟಿಸುವ ಕಪೋತಂಗಳು ಕಮನೀವಾಯ ಕಂಗೊಳಿಪ ಕಾಸಾರಿಗಳಿಂದ ಯುಕ್ತವಾಗಿರತಕ್ಕಂಥ ನಂದನ ವನವನ್ನು ಮೀರಿಸುವ ಆ ಸುಂದರ ವನದಲ್ಲಿ ಕೋಲ ನಾಮಕನಾಗಿರತಕ್ಕಂಥ ಉಚ್ಚವರ್ಣದಲ್ಲಿ ಜನಿಸಿದ ವೈದಿಕ ಶ್ರೇಷ್ಠ ತಪಸ್ಸಿಗೆ ಆ ಸ್ಥಳವನ್ನು ಆರಿಸಿಕೊಂಡಿದ್ದ.

ಪ್ರಶಾಂತವಾದ ಕುಟಶಾದ್ರಿ ಸೌಪರ್ಣಿ ನದಿ ತೀರದಲ್ಲಿ ಕೋಲನಾಮಕ ಆ ಬ್ರಾಹ್ಮಣ ಋಷಿ ಅನೇಕಾನೇಕ ಸಾಧು ಸಂತರನ್ನ ಸಾಧಕರನ್ನ ಸಿದ್ಧಪುರುಷರನ್ನ ಜೊತೆ ಸೇರಿಕೊಂಡು ಆ ಏಕಾಂತದಲ್ಲಿ ಮನೋತತ್ವಾಭಿಮಾನಿಯಾದ ಮಹಾದೇವನನ್ನ ನಿರಂತರ ಸ್ಮರಿಸ್ತಾ ಒಂದು ಪಾರ್ಥಿವ ಲಿಂಗವನ್ನು ಮಾಡಿ ಮಣ್ಣಿನಿಂದ ಆ ಲಿಂಗವನ್ನು ಮಾಡಿ ಅಲ್ಲಿ ಆ ಮಹಲಿಂಗನನ್ನು ಚಿಂತನೆ ಮಾಡ್ತಾ ಇದ್ದಾನೆ. ನಿಷ್ಕಾಮವಾದ ಅವನ ಭಕ್ತಿ ಪ್ರಾರ್ಥನೆಗೆ ಒಲಿದು ಆ ಶಿವನ ಸಾಕ್ಷಾತ್ಕಾರವಾಗ್ತದೆ. ಪರಮ ಮಂಗಳ ಮೂರ್ತಿಯನ್ನು ಕಂಡು, ನಿರ್ಮಲನಾದ ಶಿವನನ್ನು ಶಂಕರನನ್ನು ಕಂಡು, ಭಸ್ಮೋದ್ಧೂಳಿತನಾದ ಧವಳ ಗಂಗೆಯನ್ನು ಶಿರದಲ್ಲಿ ಹೊತ್ತಂತಹ ಸ್ವಾಮಿಯನ್ನು ಕಂಡು ತಾನು ಧನ್ಯನಾದೆ ಅಂತ ಕೈ ಮುಗಿಯುತ್ತಾನೆ. ಅನ್ಯಥಾ ಯಾವ ಅಪೇಕ್ಷೆಯೂ ಇಲ್ಲ. ಅವ ಬೇಡ್ತಾ ಇದ್ದಾನೆ, ಹೇ ಶಂಭೋ, ಸದಾಕಾಲ ನನ್ನ ಧ್ಯಾನ ಚಿಂತನ ಮನನ ಇದಕ್ಕೆ ನನಗೆ ಅವಕಾಶ ಕೊಡು. ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕತಕ್ಕಂತಹ ಸ್ಥಳ ಕೊಡು. ಆಗ ಹೇಳಿದಂತೆ ಶಿವನು, ನೀನು ಯಾವ ಈ ಪಾರ್ಥಿವ ಲಿಂಗವನ್ನು ಮಾಡಿದ್ಯೋ ಇದರಲ್ಲಿ ನಿನ್ನಂತರಂಗದಲ್ಲಿ ಯಾರ ಉಪಾಸನೆ ಕುರಿತು ನನಗೆ ಪ್ರೀತಿ ಇದೆಯೋ ಆ ದೇವತೆಯ ಸನ್ನಿಧಾನ, ಆ ದೇವಿಯ ಸನ್ನಿಧಾನ ಈ ಪಾರ್ಥಿವ ಲಿಂಗದಲ್ಲೇ ಬರುತ್ತದೆ. ನೀನು ಕಾತ್ಯಾಯನಿಯ ಉಪಾಸನೆಯನ್ನು ಬಯಸಿದ್ದಿ, ಆ ಕಾತ್ಯಾಯನಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸನ್ನಿಧಾನವೇ ತುಂಬಿದೆಯಾದ್ರಿಂದ ಈ ಲಿಂಗದಲ್ಲೇ ಆ ದಿವ್ಯವಾದ ಸ್ವರ್ಣರೇಖೆಯಿಂದ ಯುಕ್ತವಾಗಿ ಶ್ರೀಲಕ್ಷ್ಮಿಯ ಸನ್ನಿಧಾನವಿದೆ. ಆದಿಲಕ್ಷ್ಮಿ ಅಂತವಳು ಕರೆಯಲ್ಪಡ್ತಾಳೆ. ನೀನಾಕೆ ಉಪಾಸನೆ ಮಾಡು, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿಗಳಲ್ಲಿ ನಿನಗದಿಂದ ಪ್ರಾಪ್ತಿಯಾಗ್ತಾವೆ. ಆಕೆಯ ಅನುಗ್ರಹದಿಂದಲೇ

ಆ ದೇವಿಯ ಆದಿಮೂಲ ಶಕ್ತಿಯನ್ನು ಕಾಣಿಸ್ತಾನೆ. ಆ ಹಿರಣ್ಯವರ್ಣೆಯನ್ನು ತೋರಿಸ್ತಾನೆ. ಧ್ಯಾನಸ್ಥನಾಗಿ ಕುಳಿತು ಆ ಜಗದ್ಧಾತ್ರಿಯನ್ನು ಚಿಂತನೆ ಮಾಡ್ತಾನೆ.

ಸಂತೃಪ್ತನಾಗಿದ್ದಾನೆ ಕೋಲಾಮುನಿ. ಈಗ ಕೋಲಮುನಿಯು ನಿರಂತರ ಜಗದ್ಧಾತ್ರಿಯನ್ನ ಲಿಂಗಾಕಾರದಲ್ಲಿ ಉಪಾಸನೆ ಮಾಡ್ತಾ ಇರತಕ್ಕಂಥ ಕಾಲ. ಇತ್ತ ಕಂಹಾಸುರನಂತಕ್ಕಂಥ ದೈತ್ಯ ಶುಕ್ರಾಚಾರ್ಯರ ಶಿಷ್ಯ, ಬಹುಕಾಲದಿಂದ ಕಾಲಭೈರವಿಯನ್ನ ಕುರಿತು ತಪಸ್ಸು ಮಾಡಿ ತನಗೆ ಸಾವೇ ಬರಬಾರದು ಅಂತಕ್ಕಂಥ ವರ ಪಡೆದಿದ್ದರಂತೆ. ಸಾಯಬಾರದು ಅಂತ ಉದ್ದೇಶ ಅವರದ್ದು. ಎಲ್ಲ ರಾಕ್ಷಸರು ಅದನ್ನು ಬಿಡುತ್ತಾರೆ. ಮರಣ ಬರದ ತೆರ ವರವ ಕರುಣಿಸೋ, ಭೈರವಿಯಲ್ಲಿ ಬೇಡ್ತಾರಂತೆ ಕೌಹಾಸುರ, ನಾನು ಸಾಯಬಾರದು ಅಂತ.

ಹೇ ಕಾಲ ಭೈರವಿ, ನನಗೆ ಯಾರಿಂದಲೂ ಸಾವು ಬರಬಾರ್ದು, ನನ್ನ ಸಮಾನರಾಗಿರ್ತಕ್ಕಂಥ ಪುರುಷರು ಯಾರೂ ನನ್ನ ಎದುರಿಸುವವರು ಇರಬಾರದು. ತಥಾಸ್ತುಂದ್ರಂತೆಯ ಮಹಾಭೈರವಿ, ಪರಬಲೋತ್ಕಾರಿಯಾಗಿರತಕ್ಕಂಥ ಈ ದೈತ್ಯ ಸಜ್ಜನನನ್ನ ದೇವತೆಗಳನ್ನು ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಕಲ ದೇವತೆಗಳು ಒಂದೆಡೆ ಸೇರಿ ದುಷ್ಟರಾಗಿರುತ್ತ ಕಂಭಾಸುರನ ನಾಶಕ್ಕೆ ಏನು ಮಾರ್ಗ, ಆ ಚಿಂತನೆಯಲ್ಲಿ ತೊಡಗಿ ಮಹಾಕಾಲಿಯನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಆ ದೇವತೆಗಳಿಗೆ ಮಾತೆ ಒಲಿದಿದ್ದಾಳೆ, ಮಕ್ಕಳಂತೆ ಅವಳನ್ನು ಮನ್ನಿಸಿದ್ದಾಳೆ. ಹಿಂದೆ ಮಹಿಷ ಶುಂಭ ನಿಶುಂಭ ಎಲ್ಲ ರಕ್ಕಸರಿಂದ ಆ ದೇವತೆಗಳಿಗಾಗುವ ಹಿಂಸೆಯನ್ನ ದೂರ ಮಾಡಿ ಅಸುರರನ್ನು ಕೊಂದವಳಾಗಿ ಆ ನಾರಾಯಣೆಯ ಪರಮ ಮಂಗಲ ರೂಪವನ್ನು ಚಿಂತನೆ ಮಾಡುತ್ತಾರೆ. ಹೇ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಖಡ್ಗವು

ದಿವ್ಯವಾದ ಖಡ್ಗ ಚಕ್ರ ಗದಾದಿಗಳನ್ನು ಶೋಭಿಸುವ ಆ ರೂಪವನ್ನು ಕಂಡು ದುಷ್ಟನಿಂದ ನಮ್ಮನ್ನು ರಕ್ಷಣೆ ಮಾಡಬೇಕೆಂಬಾಗ ದೇವಿ ಆ ದೈತ್ಯನ ಬಳಿಗೆ ಧಾವಿಸುತ್ತಾಳೆ. ಶುಕ್ರಾಚಾರ್ಯನ್ನು ಕಂಡರು, ಹೇ ಮೂರ್ಖ ಕಂಹ, ಈ ದೇವಿ ನಿಶ್ಚಯವಾಗಿ ನಿನ್ನ ಕೊಲ್ತಾಳೆ, ಯಾಕಂದ್ರೆ ನಿನಗೆ ವರ ಇರತಕ್ಕಂಥದ್ದು ಪುರುಷರಿಂದ ಸಾವು ಬರಬಾರದು ಅಂತ, ಖಂಡಿತ ನೀ ಸಾಯಿತಿ, ಓಡು ಓಡು ಇಲ್ಲಿಂದ ಒಂದು ಕ್ಷಣ ನಿಲ್ಬೇಡ, ಯಾರಿಂದಲೂ ಸಾವು ಬರದಂತೆ ತಪಸ್ಸಿನಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೋ ಹೋಗು ಅಂತ ಕಳಿಸ್ತಾರೆ.

ಸಾವು ಯಾರಿಂದಲೂ ಬರಬಾರದು ಅಂತ ಅಮರತ್ವ ಪಡೆದುಕೊಂಡು ಬಾ ಹೋಗು ಅಂತ ಕಳಿಸಿದರೆ ಕೌಹನು ಋಷ್ಯಮೂಕ ಮಹಾಪರ್ವತವನ್ನು ಸಾರಿ ಅಲ್ಲಿ ಉಗ್ರ ತಪದಲ್ಲಿ ತೊಡಗುತ್ತಾನೆ. ಆಗ ಎಲ್ಲ ದೇವತೆಗಳು ಒಂದೆಡೆ ಸೇರಿದರು, ಈಗ ಖಂಡಿತವಾಗಿ ಆತ ಭೀಕರವಾದ ವರಗಳನ್ನೇ ಪಡೆದು ಅಜೇಯನಾಗಿ ಬಂದು ನಮ್ಮನ್ನು ಕೊಲ್ತಾನೆ. ಹೀಗೆ ತಿಳಿದು ಎಲ್ಲ ಜೊತೆ ಸೇರಿದಂತಹ ಋಷಿ ಮುನಿಗಳು ಜ್ಞಾನಿಗಳು ಮಹಿಷಾಸುರಮರ್ದಿನಿಯಾದಂತಹ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂತಹ ಕಾಲ, ತ್ರಿಮೂರ್ತಿಗಳೇ ಅಂದರಂತೆ ನಿಮ್ಮ ಯಾರ ಪ್ರಾರ್ಥನೆಗೂ ಲಕ್ಷ್ಮಿ ಒಲಿಯೋದಿಲ್ಲ. ಆದಿಲಕ್ಷ್ಮಿ ಕಾತ್ಯಾಯನಲ್ಲಿ ಅಂತರ್ಯಾಮಿಯಾಗಿರುವ ದುರ್ಗಾ ತ್ರಿಗುಣಾತ್ಮಿಕ ಆ ಕೋಲಾ ನಾಮಕ ಋಷಿಗೆ ಮುನಿಗೆ ಮಾತ್ರ ಒಲಿದಿದ್ದಾಳೆ. ನೀವೀಗ ಆ ಕೋಲಾನ ಬಳಿಗೆ ಹೋಗಿ ಆ ಋಷಿಯಿಂದ ದೇವಿಯ ಪ್ರಾರ್ಥನೆಯನ್ನು ಮಾಡಿಸಿ ಆ ದುಷ್ಟನು ವರವನ್ನು ಕೇಳದಿದ್ದಾಗ ಮಾಡಬೇಕು. ಎಲ್ಲರೂ ಕೋಲಾ ಋಷಿ ಬಳಿಗೆ ಬರ್ತಾ ಇದ್ದಾರೆ. ಆಗ ಕೋಲ ಮಹಾಮುನಿಯು ಮಹಿಷಾಸುರ ಮರ್ದಿನಿಯ ಆ ಮಹಾಲಕ್ಷ್ಮಿಯ ದಿವ್ಯ ರೂಪವನ್ನು ಚಿಂತಿಸ್ತಾ ಆಕೆಯ ಸರ್ವಶ್ರೇಷ್ಠವಾದಂಥ ತೇಜಸ್ಸಿನ

ಈ ಚಕ್ರದ ಬಿಂದುವಿನಲ್ಲಿ ನಿಲ್ಲಬೇಕು ಅಂತ ಆಕೆಯನ್ನು ಪ್ರಾರ್ಥನೆ ಮಾಡಿ ಚಕ್ರ ಶ್ರೀ ಚಕ್ರ ಶ್ರೀ ಇಂದು ಯುಕ್ತವಾಗಿರತಕ್ಕಂಥದ್ದು ದುಷ್ಟರ ನಾಶಕ್ಕೆ ಸಂಪತ್ ಪ್ರಾಪ್ತಿ ಮಾಡಲಿಕ್ಕೆ ಅನುಕೂಲವಾಗಿರತಕ್ಕಂಥ

ಮುಂದಿನಲ್ಲಿ ಸನ್ನಿಹಿತಳಾಗಿ ಆ ಲಿಂಗದಲ್ಲಿ ಪಾರ್ಥಿವ ಲಿಂಗದಲ್ಲಿ ಸ್ವರ್ಣರೇಖೆ ಎಂದಿದ್ದು ಆದಿಲಕ್ಷ್ಮಿ ಕೋಲಮಹಾಮನಿಗೆ ದರ್ಶನ ಕೊಟ್ಟಾಗ ಎಲ್ಲ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಹೇ ಲಕ್ಷ್ಮಿ, ನೀನೀಗ ದಯ ಮಾಡಬೇಕು ನಮಗೆ. ಆ ದುಷ್ಟನು ಇನ್ನೇನು ವರ ಕೇಳ್ತಾನೋ, ಅವನಿಗೆ ಆ ವರ ಸಿದ್ಧಿಸಿದಂತೆ ಮಾಡಿ ನಮ್ಮನ್ನು ಕಾಪಾಡಬೇಕು. ಆದಿಲಕ್ಷ್ಮಿ ಸಮಸ್ತ ದೇವತೆಗಳಿಗೆ ದರ್ಶನ ಕೊಟ್ಟಾಗ ಆಕೆಂದಳು ಭಯಪಡಬೇಕಾದ್ದಿಲ್ಲ. ಆ ಮೂಕದಾನವನ್ನು ಏನೇನು ವರ ಕೇಳ್ತಾನೋ ಅದು ಯಾವ ವರಗಳು ಅವನಿಗೆ ಸಿಗದಂತೆ ಮಾಡುವ ಹೊಣೆ ನನ್ನದು. ಯಾಕೆ ಭಯಪಡ್ತೀರಿ? ಅವರೆಲ್ಲ ನನ್ನ ಸಮಾಧಾನ ಪಡಿಸುತ್ತಾಳೆ. ಯಾಕೆ? ಅವಳೇ ವಾಕ್ ಅಂಬರಣಿ. ಕಂಹಾಸುರನು ತನಗೆ ಶಂಕರನು ದರ್ಶನವಿತ್ತು, ತಪಸ್ಸಿಗೆ ಒಲಿದು ಬೇಕಾದ್ದನ್ನು ಕೇಳು ಅನ್ನುವಾಗ ಕೇಳಬೇಕು ಕೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಆ ವಾಗಂಭರಣಿ ಅವನ ವಾಕನ್ನು ಅಪಹರಿಸಿಬಿಡ್ತಾಳೆ. ಮೂಕನಾಗ್ಬಿಟ್ಟ, ಬಾಯೇ ಬರದು, ಶಬ್ದವೇ ಬಾಯಿಂದ ಹೊರಕ್ಕೆ ಹೊರಡೋದಿಲ್ಲ. ಏನನ್ನು ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಶಂಕರನಂದ ಬೇಕಾದವರ ಕೇಳು ಅಂದ್ರೆ ಬಾಯಿಂದ ಹೊರಹೊಮ್ಮುವುದಿಲ್ಲ ಯಾವ ಮಾತು ಕೂಡ. ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚಿತ್ರಮೂಲವೆಂತಕ್ಕಂತಹ ಆಶ್ರಮದ ಬಳಿಯಲ್ಲಿ ಕುಳಿತಾ ದೇವಿಯ ಮಂಗಲ ರೂಪವನ್ನು ನೋಡ್ತಾ ಚಿಂತನೆ ಮಾಡ್ತಾ ಇದ್ದಾರೆ. ಹೇ ದೇವಿ, ದಯಮಾಡು, ನಮಗೆ ಕಾಪಾಡು. ನಿನ್ನ ಅನುಗ್ರಹದಿಂದಲೇ ಈ ದೈತ್ಯ ಶಕ್ತಿ ನಮಗೆ ನಾಶ ಆಗ್ಬೇಕು, ಬೇರೆ ಮಾರ್ಗವೂ ಇಲ್ಲ.

ಬ್ರಹ್ಮಾದಿಗಳನ್ನು ಬಂದಿತ್ತಲಾದವಳೆ ಆದಿಲಕ್ಷ್ಮಿ ಜಗನ್ಮಾತೆ ಕಾಪಾಡು. ದೇವಿ ಎಂದಳು ಭಯಬೇಡ, ಅವನನ್ನು ಮೂಕನಾಗಿಸಿಬಿಟ್ಟಿದ್ದೇನೆ, ಅವನಿನ್ನೇನನ್ನು ತಾನೇ ಬರ ಕೇಳುವಂತಿಲ್ಲ.

ನೀನೇ ಆದಿಲಕ್ಷ್ಮಿ, ಕಾಪಾಡು ನಮ್ಮನ್ನು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೇ. ನಮಸ್ತೆ ಗರುಡಾರೂಢೇ ಕೋಲಾಸುರಭಯಂಕರೀ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೇ. ಸರ್ವಜ್ಞೇ ಸರ್ವವರದೆ ಸರ್ವದುಷ್ಟಭಯಂಕರೀ.

0: ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರದರೇ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿ ನಮೋಸ್ತುತೆ. ಇವರೆಲ್ಲ ಪ್ರಾರ್ಥನೆ ಮಾಡುವಾಗ ಮೂಕ ದಾನ ಒದ್ದಾಡ್ತಾ ಇದ್ದಾನೆ, ಬಾಯಿಂದ ಮಾತೇ ಹೊರಹೊಮ್ಮುವುದಿಲ್ಲ. ಏನು ವರ ಕೇಳ್ತಾರೆ? ಇದಕ್ಕೆ ಯಾರ ಕಾರಣ? ಆ ವಾಗಂಭರಣಿ ನನ್ನ ಮಾತನ್ನು ಅಪಹಾರ ಮಾಡಿದ್ಲು, ಈಗಿಂದೀಗಲೇ ಆಕೆಯ ಸಂಹಾರ ಮಾಡ್ತೇನೆ ಎಂಬುದಾಗಿ ದೈತ್ಯರಿಗೆಲ್ಲ ತಾನೇ ಆಜ್ಞೆ ಕೊಡ್ತಾ ಇದ್ದಾನೆ. ಮಹಾನ್ ಸೇನೆಯೊಂದೊಡಗೂಡಿ ಧಾವಿಸಿದ ಆ ದೇವಿಯ ಬಳಿ ಯುದ್ಧಕ್ಕೆ ಜಗದ್ಧಾತ್ರಿ ನಿಂತಿದ್ದಾಳೆ. ದೈತ್ಯ ಮಹಾಸೇನೆಯನ್ನು ಕಂಡು ಭಯಗೊಂಡಂತ ದೇವತೆಗಳಿಗೆ ಸಮಾಧಾನ ಹೇಳ್ತಾ ಇದ್ದಾಳೆ. ಯಾಕೆ ಭಯಪಡ್ತಾ ಇದ್ದೀರಿ ನೀವು?
1: ದೇವಿ ಇತ್ತಳ ಭಯ ಲಕ್ಷ್ಮೀ ದೇವಿಗೆ ತಳಭಯ.
0: ಹೆದರಬೇಡಿ,

ದೇವಗಳಿಗೆ ಹರುಷವ ಬೀರಿ ಶ್ರೀವರದೇ ಹರಿವಲ್ಲಭೆ ಹಯಮುಖ ರಾಜನ ಮಡದಿ ಮಹೋನತ ಕಾಯ ದೇವಿಯೇ ತಳಭಯ. ಎಲ್ಲಾ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆ ಮೂಕಾಂಬ ದಾನವನನ್ನ ಕರೆದಳು ಯುದ್ಧಕ್ಕೆ. ಈಗ ಕೌಹನನ್ನ ಮೂಕ ಅಂತಲೇ ಕರೆದಿದ್ದಾರೆ. ಯಾಕೆ ಬಾಯಿ ಬಾರದು, ಶಬ್ದವೇ ಇಲ್ಲ, ಮಾತೇ ಮಾತನಾಡಲಾರ. ಹೇ ಮೂಕನೇ ಬಾ ಯುದ್ಧಕ್ಕೆಂಬುದಾಗಿ ಕೈ ವೀಸಿದಾಗ ಆ ದೇವಿಯ ಮಹಾಘೋಷ ಕೇಳ್ತಾರೆ. ಒಂದೆಡೆ ದೇವತೆಗಳ ಜಯಘೋಷ, ಋಷಿಮುನಿಗಳ ವೇದ ಘೋಷ, ದೇವಿಯ ವಾಹನದ ಸಿಂಹ ಗರ್ಜನೆ. ಇದನ್ನು ಕೇಳಿದ ರಾಕ್ಷಸ ಮೂಕಾಸುರನು ಖಡ್ಗವನ್ನು ಝಳಪಿಸಿ ಭೂಮಿ ನಡುಗುವಂತೆ ಸೈನ್ಯದೊಂದಿಗೆ ಹೊರಟಿದ್ದ. ಭೀಕರವಾದ ಸೇನೆಯನ್ನು ದೇವತೆಗಳು ನೋಡ್ತಾರೆ. ಹೊರಟಿತು ರಾಕ್ಷಸ ದಂಡು

ಪಡಿಂದಿ ಮಢಕ್ಕಗಳು ಚೀರುವ ಶಂಖ ಶಂಖ ಗೋಮುಖವು ಖಡ್ಗ ಕುಂತದೋ ಮರವು ಕೃಪಾಣ ಸಡಗರು ಭಕ್ತ ಧನುಷಿನ ಬಾಣ ಸಿಡಿಯುವ ಸಿಡಿ ಮತ್ತುಗಳದೆ ಗುಡುಗು ಪಡುವಿ ನಡಗಲಿದು ಶೇಷನ ನಡುಗು ಕಡಗಾಲದ ಮರಣ ಮುನಿಧಿಯ ಫಲವೋ ಅಡಿಯಿಡ ಇಲ್ಲಡೆ ಅಸುರರ ಬಲವೋ ಹೊರಟಿತು ರಾಕ್ಷಸ ದಂಡು ಮಹಾಸೈನ್ಯ ಮುಂಕೊಂಡು ಏನ ನೆಂಬೆ ಪಶುಗಳನ್ನು ಹೋಲ್ವ ರೂಪೋಣ ಕೋತಿ ಕರಡಿಯ ಮೂತಿಗಳು ವಿಕಾರವಾದಂತಹ ಪಶುರೂಪದಿಂದ ಯುಕ್ತರಾದ ಅಸುರರ ದಂಡು ಸೇರಿತಂತೆ ಕ್ರೂರದಾಡೆ ತುಟಿ ಮೀರಿದ ಹಲ್ಲು ಗುರು ಹುರಿಸುವ ಸುರಿಗಳು ಏಳು ನಾಸಿಕದ ಜೋಲು ತುಟಿಗಳು ಹೂನು ಬೆನ್ನಿನವನೊಬ್ಬ ಹಾಳು ಸುರಿವ ನಡು ನೆತ್ತಿ ಬಾಯಿ ಮಹತೋಳನ ಹೋಲುವನೊಬ್ಬ ವಕ್ರ ನಡೆಯ ಮಹಾವಕ್ರವದನದ ವಿಕ್ರಮ ಅಸುರ ಮತ್ತೊಬ್ಬ ಹೊರಟಿತು ರಾಕ್ಷಸ ದಂಡು ಮಹಾಸೈನ್ಯ ಮುಂಕೊಂಡು ಮಲಿತ ಮೂಕ ಧೈರ್ಯದ ಮೇರು ಪರ್ವತ ಕಾಯನು ಇದ್ರಿ ಪರ್ಯಾರು ಶೂಲ ಪರಿಗಗದ ಮುದ್ದರದಲ್ಲಿ

ರಾಕ್ಷಸರನ್ನು ಕಂಡು ದ್ಯಾವಾ ಪೃಥ್ವಿ ಸ್ವರೂಪದಲ್ಲಿ ತಾನು ಎದ್ದು ನಿಂತುಬಿಟ್ಟಿದ್ದಾಳೆ. ಭೀಕರವಾದಂತಹ ಯುದ್ಧ ಪ್ರಾರಂಭವಾದರೆ ಆ ಮಹಾಕಾಳಿಯನ್ನು ಎದುರಿಸತಕ್ಕಂಥವ್ರು ಯಾರು? ಸಿಂಹದ ಕ್ರೂರವಾದಂಥ ನಖಕ್ಕೆ ಬಲಿಯಾದ ಅಸುರರು ಅಸಂಖ್ಯ. 18 ಭುಜಗಳಿಂದ ಎಡಬಿಡದೆ ಪರಿಹ, ಭುಸುಂಡಿ, ಖಡಗ, ಧನುಸ್ಸು, ಅನೇಕಾನೇಕ ಬಾಣಗಳಿಂದ ರಾಕ್ಷಸರನ್ನು ಎದುರಿಸ್ತಾಳೆ. ಏಕ ಪ್ರಕಾರ ಬ್ರಹ್ಮಾದಿ ದೇವತೆಗಳೇ ನೋಡ್ತಾ ಇದ್ದಾರೆ ಜಗದ್ಧಾತ್ರಿಯನ್ನ. ಆಕೆಯ ಗುಣಗಾನ ಮಾಡ್ತಾ ಇರತಕ್ಕಂಥ ಕಾಲ. ಮೂಕಾಸುರನು ದೇವಿಯ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹಿಂದೆ ಮುಂದೆ ಅನೇಕ ಕ್ರಮದಿಂದ ಪ್ರಯತ್ನ ಮಾಡ್ತಾನೆ. ನಾನಾ ರೂಪಗಳಿಂದ ಆಕೆಯನ್ನು ಇರಿಲಿಕ್ಕೆ ಬರ್ತಾನೆ. ಜಗದ್ಧಾತ್ರಿಗೆ ಜಗನ್ ಮಾತೆಗೆ ಇದೊಂದು ಮಕ್ಕಳ ಆಟಿಕೆಯಂತೆ. ಕ್ಷಣ ಮಾತ್ರದಲ್ಲಿ ಮೂಕರನ್ನು ಸುಟ್ಟುರುಹಬಲ್ಲಳು, ಆ ಸಾಮರ್ಥ್ಯ ಇದೆ. ಆಕೆಯ ರಣಲೀಲೆಯನ್ನು ಜಗತ್ತಿಗೆ ತೋರಿಸಲೋಸ್ಕರವಾಗಿ ಅಟ್ಟಹಾಸಿನ ತನ್ನ ಕಡೆಗೆ ಬರತಕ್ಕಂತಹ ಆ ಧೂರ್ತನ ಕೇಶವನ್ನು ಗಟ್ಟಿಯಾಗಿ ಹಿಡಿದು ಆ ಮೂಕಾಸುರನನ್ನು ವಧಿಸಲೋಸ್ಕರ ತನ್ನ ಕೈಯಲ್ಲಿ ಎತ್ತಿದ್ದಾಳೆ ಖಡ್ಗವನ್ನು. ಆಗ ನೋಡ್ತಾನೆ ಒಬ್ಬಳೆ, ಇಡೀ ರಣರಂಗದಲ್ಲೆಲ್ಲ ದೇವಿಯರೇ ಕಾಣಿಸ್ತಾ ಇದ್ದಾರೆ ಆ ಮೂಕಾಸುರನಿಗೆ. ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ, ಎಲ್ಲಿ ನೋಡಿದ್ರು ಆಕೆ. ಸೊಕ್ಕಿದ ರಕ್ಕ ಸರಸುವಂ ಹಿಂಡಿ

ಈ ಭೀಕರವಾದಂತಹ ಸ್ವರೂಪವನ್ನು ಕಂಡು ಮೂಕಾಸುರನು ಯುದ್ಧ ಪ್ರಯತ್ನವನ್ನು ಬಿಟ್ಟುಕೊಟ್ಟ. ಈಕೆಯನ್ನು ಎದುರಿಸುವುದು ಸಾಧ್ಯವಲ್ಲ ಅಂತಕ್ಕಂಥ ಸ್ಪಷ್ಟವಾಯಿತು. ಆಗ ಮೂಕಾಸುರ ಕೇಳಿದಂತೆ, ಹೇ ತಾಯೇ, ನನಗೀಗ ಸಾವು ನಿಶ್ಚಯ. ನಾನಾದರೂ ಇಂಥ ಸಾವನ್ನೇ ಅಪೇಕ್ಷೆ ಮಾಡಿದ್ದೇನೆ. ಯಾತರಿಂದಾಗಿ ಮತ್ತೆ ಮತ್ತೆ ನನಗೆ ಜನ್ಮವಿಲ್ಲವೋ, ನಿನ್ನನ್ನು ಮತ್ತೆ ನಾನು ಯಾವ ಕಾರಣದಿಂದಲೂ ಯುದ್ಧದಲ್ಲಿ ಎದುರಿಸಬಾರದೋ, ಅಂತಹ ಒಂದು ಸಂದರ್ಭವನ್ನು ಕಾಯ್ತಾ ಇದ್ದೆ. ಆದರೆ ನನ್ನ ಮನಸ್ಸಲ್ಲಿ ಏನಿದೆ ನೀನು ತಿಳಿದಿದ್ದಿ, ನಿನ್ನಲ್ಲಿ ಹೇಳಬೇಕು ಅಂದರೆ ನನಗೆ ಮಾತು ಬರದು, ಶಬ್ದಗಳೇ ಬಾಯಿಂದ ಹೊರಡುತ್ತಾ ಇಲ್ಲ. ಹೇ ಅಂಬ್ರಣಿ, ಹೇ ವಾಕ್ರೂಪೆ, ನೀನು ಮಾತು ಕೊಟ್ಟರೆ ನನ್ನ ಮನಸ್ಸಿನ ಅಭಿಲಾಷೆ ಏನುಂಟು ಅದನ್ನು ಹೇಳುತ್ತೇನೆ ಅಂದ. ಕೈ ಸನ್ನೆಯಿಂದೇ ಎಲ್ಲವನ್ನು ಹೇಳ್ತಾ ಸ್ಪಷ್ಟಪಡಿಸಲಿಕ್ಕೆ ನನಗೆ ಮಾತು ಕೊಡು. ವಾಗೀಶ್ವರಿ, ನಿನ್ನನ್ನು ಗುಣಗಾನ ಮಾಡಬೇಕು. ಸಾಯುವ ಮೊದಲು ಈ ದೇಹತ್ಯಾಗದ ಮೊದಲು ನಾನು ಕಣಿಯಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆ ಕೊನೆಯ ಹಂತದಲ್ಲಿ ದೇವಿ ಅವನಿಗೆ ಅನುಗ್ರಹ ಮಾಡ್ತಾಳೆ. ಆ ಮೂಕಾಸುರ ಮಾತು ಪ್ರಾರಂಭ ಮಾಡ್ತಾನೆ. ಅಲ್ಲಿ ಅವನ ಪ್ರಾರ್ಥನೆ ಅದು, ತಾಯೇ ಅವಶ್ಯ ನಾನೀಗ ಸಾವಿಗಣಿಯಾಗಿದ್ದೆ, ಈ ಸಾವನ್ನು ನಾನು ಎದುರಿಸ್ತೇನೆ. ನೀನು ಹಿಂದೆ ಶುಂಭಾನಿಶುಂಭಾದಿಗಳನ್ನ, ಮಹಿಷಾದಿ ಅಸುರಾದಿಗಳನ್ನ ಕೊಂದು ಬಲವನ್ನು ಲೋಕದಲ್ಲಿ ವ್ಯಕ್ತಗೊಳಿಸಿದ್ದೆ. ನಿನ್ನ ಬಲವನ್ನು ಪರೀಕ್ಷೆ ಮಾಡಬೇಕು, ನಿನ್ನೊಡನೆ ಹೋರಾಡಬೇಕು, ನಿನ್ನ ಜೊತೆಗೂ ಕೂಡ ನನ್ನ ಕೀರ್ತಿ ಸ್ಥಿರವಾಗಿ ಉಳಿಯಬೇಕು ಅಂತಕ್ಕಂತಹ ಉದ್ದೇಶದಿಂದ ನಾನು ನಿನ್ನಲ್ಲಿ ಯುದ್ಧ ಮಾಡಿದ್ದೇನೆ ಹೊರತು ನಿನ್ನನ್ನು ಗೆಲ್ಲುವುದು ಸಾಧ್ಯವಿಲ್ಲ ಅಂತ ನನಗೆ ಗೊತ್ತಿದೆ. ಆದ್ರಿಂದ ತಾಯೇ, ಒಂದೇ ಆಸೆ ಇದೆ ನನಗೆ, ಅದನ್ನು ಪೂರ್ಣ ಮಾಡುವ. ಈಗ ನಿನ್ನ ಕೈಯಲ್ಲಿ ನಾನು ಸಾಯ್ತೇನಲ್ಲ, ನಿನ್ನ ಜೊತೆಗೆ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕಾದ್ದರಿಂದ, ಹೇ ಅಂಬಾ, ಜಗದಂಬಾ, ನೀನು ಮುಂದೆ ನನ್ನ ವಧೆಯಾದ ಬಳಿಕ ಆ ಚಂದ್ರಾರ್ಕ ಪರ್ಯಂತ ನಿನ್ನ ಹೆಸರಿನ ಜೊತೆಗೆ ನನ್ನ ಹೆಸರು ಉಳಿದು ಮೂಕಾಸುರನನ್ನು ಕೊಂದಂಥ ನಿನಗೆ ಮೂಕಾಂಬಾ ಅಂತಕ್ಕಂಥ ಹೆಸರೇ ಇಟ್ಕೊಳ್ಬೇಕು ತಾಯೇನೆ. ನಿನ್ನೊಬ್ಬ ದುಷ್ಟಪುತ್ರ, ನಿನ್ನೊಬ್ಬ ಕೆಟ್ಟ ಮಗ ನಾನೆಂಬುದಾಗಿ ತಿಳಿದು ನನ್ನ ಆಸೆಯನ್ನು ಪೂರ್ಣ ಮಾಡು ಅಂತ ಕೇಳ್ತಾಳೆ. ನಿಜ, ಎಷ್ಟೇ ದುಷ್ಟರಾದರೂ ಕೂಡ ತಾಯಿಗೆ ಪ್ರೇಮ ಇದ್ದೇ ಇದೆ. ಆ ಮೂಕಾಸುರನ ಮೇಲೆ ಕರುಣೆ ತೋರ್ತಾಳಂತೆ ದೇವಿಯ ಅಂತಃಕರಣ. ಅದು ಭಗವಂತ ಸಾವಿರ ಅಪರಾಧ ಮಾಡಿದವ ಬೇಕಾದ್ರೆ ಇರಲಿ, ಒಮ್ಮೆ ಶರಣು ಬಂದರೆ ಅವನ ಅಪರಾಧ ಕಳೆಯುತ್ತಾನಂತೆ. ಅದನ್ನು ಹೇಳ್ತಾರೆ ಶ್ರೀಪಾದರಾಜ ಯತಿಗಳು, ಪ್ರಭೋ

ಮಕ್ಕಳು ಹುಚ್ಚರಾದ್ರೆ ತಾಯಿ ಎತ್ತಿ ಬಿಸಾಡ್ತಾಳೇನು? ಹುಚ್ಚು ಮಗು, ಏನೇನೋ ಲೀಲೆಗಳನ್ನು ಮಾಡುವಾಗ ತಾಯಿ ಸಂತೋಷ ಪಡ್ತಾಳೆ. ಆ ಹುಚ್ಚು ಮಗುವನ್ನು ಮೆಚ್ಚಿ ಅದಕ್ಕೆ ಬೆಚ್ಚಗಿನ ಹಾಲು ಕುಡಿಸಲಿಕ್ಕೆ ಹೋದರೆ ಅದು ಕಚ್ಚುತ್ತದೆ. ಕಚ್ಚಿದ್ರೂ ತಾಯಿ ಮೆಚ್ಚುತ್ತಾಳೆ, ಅಪರಾಧ ಎಣಿಸೋದಿಲ್ಲ. ಜಗನ್ ಮಾತೆಯಲ್ವೇ ಅವಳು, ತನ್ನ ಕುರಿತು ಇಷ್ಟು ಅಪರಾಧ ಮಾಡಿರತಕ್ಕಂಥ ಮೂಕಾಸುರನ ಮೇಲೆ ಸಿಟ್ಟು ಮಾಡಲಿಲ್ಲ. ನಿನ್ನ ಹೆಸರೇ ಇಟ್ಟುಕೊಳ್ತೇನೆಂದಳು, ಮೂಕಾಂಬಾಮ್ಮ ನಾಮದಿಂದಲೇ ಮುಂದೆ ನಾನು ಪ್ರಸಿದ್ಧಳಾಗುತ್ತೇನೆಂಬುದಾಗಿ ಹೇಳಿ ಅವರ ಶಿರಚ್ಛೇದ ಮಾಡಿದ್ದಾಳೆ. ಸಮಸ್ತ ದೇವತೆಗಳು ಗುಣಗಾನ ಮಾಡಿದರು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಆಕೆಯನ್ನು ವಿಧ ವಿಧವಾಗಿ ಸ್ತೋತ್ರ ಮಾಡಿದ್ದಾರೆ. ಮೂಕಾಂಬಾಮ್ಮ ನಾಮದಿಂದ ಪ್ರಸಿದ್ಧಳಾಗಿ ಶ್ರೀ ಪಾರ್ಥಿವ ಲಿಂಗದಲ್ಲೇ ಸ್ವರ್ಣರೇಖಾರೂಪದಿಂದಿದ್ದು ಮೂಕಾಸುರನ ವಧೆಯಾದಾಗ ಅಸಂಖ್ಯಾತ ದೇವತೆಗಳು ನೋಡುತ್ತಿರುವಂತೆ ಆ ಶ್ರೀಚಕ್ರದ ಬಿಂದುವಿನಲ್ಲಿ ಆ ಲಿಂಗದಲ್ಲಿರುವ ಸ್ವರ್ಣರೇಖೆಯಲ್ಲಿ ತಾನು ಲೀನವಾಗ್ತಾ ಇದ್ದಾಳೆ ಮೂಕಾಂಬ. ಕೋಲ ಮಹಾಮುನಿ ಸಮಸ್ತ ದೇವತೆಗಳನ್ನು ಯುಕ್ತಳಾಗಿದ್ದನ್ನು ನೋಡಿ, ಹೇ ತಾಯೇ ಜಗದಂಬಿಕಾ, ನಿನ್ನ ಮೂಕಾಂಬ ಅಂತಕ್ಕಂತಹ ಈ ನಾಮ ನಿನ್ನ ಕೀರ್ತಿಯನ್ನು ಕೊಂಡಾಡ್ತಾ ಕೊಂಡಾಡ್ತಾ ಭಕ್ತಿ ಪ್ರೇಮದಿಂದ ಒಂದೇ ಒಂದು ಶಬ್ದ ಬಾಯಿಂದ ಬರದೆ ನಾವು ಕೂಡ ಮೂಕರಾಗಿಬಿಟ್ಟಿದ್ದೆ. ನಿನ್ನ ಲೀಲಾ ವಿಷಯ ಚಿಂತನೆ ಮಾಡಿದವರೆಲ್ಲ ಮೂಕರಾಗ್ತಾರೆ, ನಿನ್ನನ್ನು ಕೊಂಡಾಡುವುದಕ್ಕೆ ಶಬ್ದವೇ ಇರುವುದಿಲ್ಲ. ಸರ್ವ ಶಬ್ದಮಯೀ ಚರಾಚರಮಯೇ, ನೀನು ಸರ್ವ ಶಬ್ದಮಯಿ ಚರಾಚರಮಯಿ

ನಿನ್ನನ್ನು ಕೊಂಡಾಡ್ತಾ ಕೊಂಡಾಡ್ತಾ ನಾವು ಮೂಕರಾಗ್ಬಿಡ್ತೇವೆ. ಆದ್ರಿಂದ ದೈತ್ಯನಿಗೆ ಹೇಗೆ ಮಾತು ಕೊಟ್ಟವಳು ಮತ್ತು ಪಡೆದವಳು, ಹಾಗೆ ನಿನ್ನನ್ನು ಕೊಂಡಾಡ್ಲಿಕ್ಕೆ ನಮಗೆ ಮಾತು ಕೊಡು, ವಚನ ಕೊಡು. ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರುವ, ಇತರ ನೋಯಿಸುವ, ನಿಂದಿಸುವ ಮಾತು ಬರುವ ಸ್ಥಿತಿಯಲ್ಲಿ ನಮ್ಮನ್ನು ಮೂಕರನ್ನಾಗಿಸು. ನಿನ್ನನ್ನು ಕೊಂಡಾಡ್ತಾ ಮೈ ಬರೀಬೇಕು ನಾವು, ಮೂಕರಾಗಬೇಕು ನಾವು. ಇಂಥ ಮೂಕಾಂಬಿಕೆಯನ್ನ ಸ್ತೋತ್ರ ಮಾಡ್ತಾರೆ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ.

0: ವಾದರಾಜರಿಗೆ ಪ್ರಸನ್ನಲಾಗಿದ್ದಂತೆ ಮೂಕಾಂಬಿಕಾ ಲಕ್ಷ್ಮಿ. ಅವರು ಪ್ರಾರ್ಥನೆ ಮಾಡ್ತಾರೆ,
1: ಮೂಕಾಂಬಿಕಾ ಕೃಪಾಲೋಕಾತ್ ಕಾಂಕ್ಷಿತ ಫಲಪ್ರದ ಮೂಕಾನ ಕೃತಮೇ ಶತ್ರುನ್ ಏಕಾಂತಿಕ ಜನಪ್ರಿಯ.
0: ಏಕಾಂತಿಕರು ಅಂದ್ರೆ ಶ್ರೀಹರಿಯ ಭಕ್ತರು, ಪರಮಾತ್ಮ ಏಕಾಂತ ಭಕ್ತರಿಗೆ ಸಹಾಯ ಮಾಡತಕ್ಕಂಥವಳು ನೀನು ಲಕ್ಷ್ಮಿ. ನನ್ನ ಶತ್ರುಗಳನ್ನು, ನನಗೆ ಹಿಂಸೆ ಕೊಡತಕ್ಕಂಥವರನ್ನು ಮೂಕರಾಗಿಸು. ಏಕಾಂತಿಕ ಪರಿಯಾದ ಭಕ್ತರಿಗೆ ಅನುಕೂಲ ಮಾಡು, ಕಾಂಕ್ಷಿತ ಫಲವನ್ನು ಕೊಡತಕ್ಕಂಥವಳಾಗು. ಹೀಗೆ ವಾದರಾಜರು ಬೇಡಲಿಕ್ಕೆ ಒಂದು ಮುಖ್ಯ ಕಾರಣವಿತ್ತಂತೆ. ಆ ಕೊಲ್ಲೂರು ಮಹಾಕ್ಷೇತ್ರಕ್ಕೆ 5 ಶತಮಾನಗಳ ಹಿಂದೆ ವಾದರಾಜ ಮಹಾಯತಿಗಳು ಯಾತ್ರಾರ್ಥಿಯಾಗಿ ಅಲ್ಲಿಗೆ ಬಂದಾಗ ದುಸ್ತರ್ಕ ಮಾಡತಕ್ಕಂತಹ ದುಷ್ಟರನ್ನ ಸಚ್ಚಾಸ್ತ್ರ ಸತ್ತರ್ಕಾದಿಗಳಿಂದ ತಾನೇ ಸೋಲಿಸಿದಾಗ ವಾದಿರಾಜರನ್ನು ಹೇಗಾದರೂ ಅಪವಾದ ಇಡಿಸಿ ಅವರ ನಾಶವನ್ನು ಮಾಡಬೇಕು ಅಂತ ಸಿದ್ಧಗೊಳಿಸಿದಂತಹ ಕೆಲವು ದುಷ್ಟರು ಒಬ್ಬ ಬ್ರಾಹ್ಮಣ ಬಾಲಕನನ್ನು ಅಪಹರಿಸಿ ದೇವಾಲಯದಲ್ಲಿ ಆ ಮೂಕಾಂಬಿಕೆಯ ಹಿಂದೆ ತಗೊಂಡು ಹೋಗಿ ಅಡಗಿಸಿಟ್ಟು ವಾದಿರಾಜರು ಇಂತಹ ಒಂದು ಬಾಲಕನನ್ನು ಕೊಂದು ದೊಡ್ಡ ಅಪರಾಧ ಮಾಡಿದ್ದಾರೆ, ಆದ್ದರಿಂದ ಇವರಿಗೆ ಶಿಕ್ಷೆಯಾಗಬೇಕು ಅಂತ ಎಲ್ಲರೂ ರೂಪಿಸಿದಂತೆ ಈ ದುಷ್ಟವಾದ ಕಾರ್ಯಕ್ರಮವನ್ನು. ಆಗ ಭಗವತಿಯನ್ನೇ ಬೇಡಿದರು ವಾದರಾಜರು, ತಾಯೇ ಲಕ್ಷ್ಮಿ, ನೀನು ಎಲ್ಲ ತಿಳಿದಿರತಕ್ಕಂಥವಳು, ಈ ನಿಜವನ್ನು ಲೋಕಕ್ಕೆ ಹೇಳಲಿಕ್ಕೆ ನೀನೇ ಸಮರ್ಥಳು ಎಂಬುದಾಗಿ ವಾದರಾಜರು ಆ ಜಗದಂಬಿಕೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ತನ್ನ ಮರೆಯಲ್ಲಿ ಅಡಗಿ ಕುಳಿತಂಥ ಬಾಲಕನನ್ನು ಹೊಡೆದು ಬಡೆದು ಹಿಂಸಿಸಿ ದೇವಿ ಅಲ್ಲಿಂದ ಓಡಿಸ್ತಾಳೆ. ವಾದರಾಜರಿ ಹುಡುಗನನ್ನು ಕೊಂದರು ಕೊಂದರು ಅಂತ ಈ ಪ್ರಕಾರ ಏನು ಪ್ರಚಾರ ಮಾಡಿದ್ರು, ಆ ಹುಡುಗನೇ ಬಂದು ನಾನಿಲ್ಲಿ ಬದುಕಿದ್ದೇನೆ, ಆ ಮೂಕಾಂಬ ದೇವಿನನ್ನು ಹೊಡೆದಿಲ್ಲಿಗೆ ಓಡಿಸಿದ್ಲು. ಇದನ್ನು ಕೇಳಿ ಯಾರ್ಯಾರು ಅಪವಾದ ಹಾಕಿದ್ರು ಅವರೆಲ್ಲರೂ ಕೂಡ ಆ ಸಭೆಯಲ್ಲಿ ಮೂಕರಾದ

ನನ್ನ ಶತ್ರುಗಳನ್ನು ಮೂಕರಾಗಿಸಿಬಿಟ್ಟಿದ್ದಿ ತಾಯಿ ನೀನು. ಆದ್ರಿಂದಲೇ ಅವಳೇ ಮಹಾ ಸರಸ್ವತಿ, ಅವಳೇ ಮಹಾಕಾಳಿ, ಅವಳೇ ಮಹಾಲಕ್ಷ್ಮಿ, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಳು. ಅದಕ್ಕಾಗಿ ದಾಸರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಇಂದಿರಾ ರಮಣನ ಹಿರಿಯ ಸೊಸೆ ನೀನು. ಆ ಸರಸ್ವತಿಯಲ್ಲೂ ಲಕ್ಷ್ಮೀ ಸನ್ನಿಧಾನವನ್ನೇ ಚಿಂತನೆ ಮಾಡಿ ವಾಗಂಭರಣಿಯನ್ನು

ವಾಚಾ ಶುದ್ಧಿಯಾಗಿ ಭಗವಂತನನ್ನು ಕೊಂಡಾಡತಕ್ಕಂತಹ ಭಾಗ್ಯ ಅವಳು ಕೊಡತಕ್ಕಂಥವಳು. ಅವಳ ಅನುಗ್ರಹವಾದರೆ ನಮಗೆ ಭಗವಂತನಲ್ಲಿ ಭಕ್ತಿ ಶ್ರದ್ಧಾ ಪ್ರೇಮ ಹೆಚ್ಚುತ್ತದೆ. ಅಂತಹ ಕೋಲಾಪುರ ನಿವಾಸಿಯಾದ ಮೂಕಾಂಬಿಕೆಯ ಸನ್ನಿಧಾನ ವಿಶೇಷವುಳ್ಳ ಲಕ್ಷಾಂತರ ಭಕ್ತಾದಿಗಳ ಅಪೇಕ್ಷೆಯನ್ನು ಪೂರ್ಣ ಮಾಡುವ ಆ ಕಲಾ ಸರಸ್ವತಿ ಜಗನ್ಮಾತೆ ಜಗದ್ಧಾತ್ರಿ ಮೂಕಾಂಬಿಕೆಯ ಮುಂದೆ ಆ ಕೋಲ ಮಹಾಮುನಿ ಅವಳ ದಿವ್ಯ ದರ್ಶನವನ್ನು ಪಡೆದು ಆಕೆಯ ಮಂಗಲ ಸನ್ನಿಧಾನವನ್ನು ಸೇರುತ್ತಾರಂತೆ. ಆ ಪವಿತ್ರವಾದಂತಹ ಸ್ಥಳಕ್ಕೆ ಬಂದ ಭಕ್ತರು ಸೌಪರ್ಣಿಕಾ ನದಿಯ ಸ್ನಾನ ಮಾತ್ರದಿಂದ ಸಮಸ್ತ ಪಾಪವನ್ನು ಕಳೆದುಕೊಂಡು ಆ ದೇವಿಯ ದರ್ಶನ ವಿಶೇಷವನ್ನು ಪಡೆದು ಪುನೀತರಾಗ್ತಾರೆ. ಅಂಥ ಕೊಲ್ಲೂರು ಮೂಕಾಂಬಿಕೆಯ ಮಹಾನ್ ಕ್ಷೇತ್ರದ ಈ ದಿವ್ಯ ಚರಿತ್ರೆಯ ಭಾಗವನ್ನು ಲೋಕಕ್ಕೆ ಆ ದೇವಿಯ ಮಹಿಮೆಯನ್ನು ವರ್ಣಿಸುವ ಈ ಪುಣ್ಯ ಕಾರ್ಯದ ಜಗದ್ಧಾತ್ರಿ ಉತ್ತರೋತ್ತರವಾದ ಅಭ್ಯುದಯವನ್ನು ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಆ ಕೊಲ್ಲೂರು ಮೂಕಾಂಬಿಕಾ ಮಹಾಮಾತೆಗೆ ಮಂಗಲವನ್ನು ಹೇಳಿ ಶುಭ ಸಾರೋಣವನ್ನು.

ಸ್ವಭಾವಾತ್ಕರೋಮಿ ಯದ್ಯ ಸಕಲಂ ಪರಸ್ಮಿ ನಾರಾಯಣೇ ದೇಶಿ ಹರಿನಾರಾಯಣ ದುರಿತ ನಿವಾರಣ ಪರಮಾನಂದ ಸದಾಶಿವ ಶಂಕರ ಭಕ್ತ ಜನಪ್ರಿಯ ಪಂಕಜಲೋಚನ ನಾರಾಯಣ ತವ ದಾಸೋಹಂ ಲಕ್ಷ್ಮೀ ರಮಣ ಗೋವಿಂದ ಗೋ

0: ಇದುವರೆಗೂ ನೀವು ಕೇಳಿದ್ದು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹರಿಕತೆ. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲಾ ಎಂ ಲಕ್ಷ್ಮೀನಾರಾಯಣ್ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
0: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಶಿವಮೊಗ್ಗದ ರವೀಂದ್ರನಗರ ಗಣಪತಿ ದೇವಾಲಯದ ಆವರಣದಲ್ಲಿ ಅಪ ರಾಮಭಟ್ಟರ ಸ್ಮರಣಾರ್ಥ ನಡೆದಂತಹ ರಾಮಸ್ಮರಣೆ ಕಾರ್ಯಕ್ರಮದಲ್ಲಿ ನಡೆದ ಗಮಕ ವಾಚನವನ್ನು ಈಗ ನೀವು ಕೇಳಲಿದ್ದೀರಿ. ರಾಷ್ಟ್ರಕವಿ ಕುವೆಂಪು ವಿರಚಿತ ರಾಮಾಯಣ ದರ್ಶನಂನ ಆಯ್ದ ಭಾಗವಾದ ಶಬರಿಗಾದನು ಅತಿಥಿ ದಾಶರಥಿ ಇದನ್ನು ಕೇಳಲಿದ್ದೀರಿ. ವಾಚನ ಶ್ರೀಮತಿ ಮಾನಸ ಶಿವರಾಮಕೃಷ್ಣ, ವ್ಯಾಖ್ಯಾನ ಶ್ರೀಮತಿ ಶ್ರೀಲಕ್ಷ್ಮೀ ಶಾಸ್ತ್ರಿ.

రామాయ రామభద్రాయ రామచంద్రాయ వేదసే రఘునాథాయ నాథాయ సీతా సీతాయపతే నమః. శ్రీరామ నామ నామేతి రమే రామే మనోరమే సహస్రనామతత్తుల్యం రామనామారాధనే. ఎల్లరిగూ నమస్కార. ఆత్మీయ నమ్మ ಸಾಹಿತ್ಯಕ ಆಧ್ಯಾತ್ಮಿಕ ಮತ್ತು ಈ ಪ್ರಪಂಚದಲ್ಲಿ ನಮ್ಮ ಒಂದು ರಾಮಾಯಣ ಮತ್ತು ಮಹಾಭಾರತಕ್ಕೆ ಒಂದು ವಿಶೇಷ ಸ್ಥಾನಮಾನವಿದೆ. ಭಾರತೀಯರ ಜನಜೀವನವನ್ನು ರೂಪಿಸುವಲ್ಲಿ ಈ ಎರಡು ಮಹಾಕಾವ್ಯಗಳು ತುಂಬ ಸಹಾಯವನ್ನು ಮಾಡ್ತದೆ ಅಂತ ಹೇಳಿ ಮೊದಲಿಂದ ನಡೆದುಕೊಂಡು ಬಂದಿರುವಂತಹ ಒಂದು ರೀತಿ. ಅದರೊಳಗೂ ಕೂಡ ಈ ರಾಮಾಯಣವನ್ನು ಒಂದು ಆದರ್ಶ ಕಾವ್ಯ ಅಂತ ನಾವು ಭಾವಿಸ್ತೇವೆ. ಯಾಕೆಂದ್ರೆ ಇಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ಆದರ್ಶ ಎಂಬಂತೆ, ಅನನ್ಯ ಎಂಬಂತೆ, ಅಪೂರ್ವ ಎಂಬಂತೆ ಬಾಳಿ ಬರುತ್ತಿದ್ದವರು. ಒಬ್ಬೊಬ್ಬರವರು ತ್ಯಾಗಮೂರ್ತಿಗಳು, ಒಬ್ಬೊಬ್ಬರ ಕಥೆಯೂ ಪುಣ್ಯಕಥೆ. ಹಾಗಾಗಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದ್ದು ಈ ರಾಮಾಯಣ ಅಂತ ಹೇಳಿ ಅದನ್ನ ಭಾವಿಸ್ತೇವೆ. ಈ ರಾಮಾಯಣವನ್ನ ಆಧರಿಸಿ ಒಂದು ಸಾವಿರಾರು ಕೃತಿಗಳು ಬಂದಿರಬಹುದು. ಕುಮಾರವ್ಯಾಸ ಆ ಕಾಲದಲ್ಲೇ ಹೇಳಿದ್ದಾರೆ, ತಿಣುಕಿದನು ಪಣಿರಾಯ ರಾಮಾಯಣದ ಕಥೆಯ ಭಾರದಲ್ಲಿ ಅಂತ ಹೇಳಿ. ಹಾಗಾಗಿ ನಾನು ರಾಮಾಯಣ ಬರೀಲಿಲ್ಲ ಅಂತ ಆತ ಹೇಳ್ತಾನೆ. ಹಾಗಾಗಿ ಅವನು ಬರೀಲಿಲ್ಲ, ಮಹಾಭಾರತ ಬರದೆ ಅಂತ ಹೇಳ್ತಾನೆ. ಆದರೆ ನಮ್ಮ ಕನ್ನಡ ಕವಿಗಳು ಕೂಡ ಈ ರಾಮಾಯಣವನ್ನು ಆಧರಿಸಿ ಡಿ ವಿ ಜಿ ಅವರು ಬರೆದಿದ್ದಾರೆ, ಮತ್ತೆ ಮುದ್ದಣ್ಣ ಬರೆದಿದ್ದಾರೆ, ತೊರವೆಯ ನರಹರಿ ಬರೆದಿದ್ದಾರೆ. ಹೀಗೆ ಅನೇಕರು ಈ ಕಾವ್ಯವನ್ನು ಆಧರಿಸಿ ಬರೆದಿರುವಂತದ್ದನ್ನ ನಾವು ನೋಡ್ತೀವಿ. ಇವತ್ತು ನಾವು ಆರಿಸಿಕೊಂಡಿರುವಂತದ್ದು ರಾಮಾಯಣ ದರ್ಶನಂನಲ್ಲಿ ಬಂದಂತಹ ಶಬರಿಗಾಗನು ಅತಿಥಿ ದಾಶರಥಿ ಅಂತೇಳಿ. ರಾಮಾಯಣ ದರ್ಶನ ಕೂಡ ಒಂದು ವಾಲ್ಮೀಕಿಯನ್ನೇ ಆಧರಿಸಿ ಬಂದರೂ ಕೂಡ ಒಂದು ಹೊಸದಾದ ಕಾಣಿಕೆ ಅಂತ ಹೇಳಿದ್ರೆ ಕುವೆಂಪು ಅವರ ದರ್ಶನ ದರ್ಶನ ಅಂದ್ರೆ ಹೊಸದಾದ ರೀತಿಯಲ್ಲಿ ನೋಡುವಂತದ್ದು ಅಂತ ಅಂತಹ ಒಂದು ಕಾಣಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಮ್ಮ ಮನುಜಪಥ ವಿಶ್ವಪಥ ಅಥವಾ ಮಾನವ ಮಾನವೀಯತೆ ಸರ್ವೋದಯ ಸಮಾನತೆ ಇದರೆಲ್ಲರ ಒಂದು ದ್ಯೋತಕವಾಗಿ ಪಾಪಿ ಉದ್ಧಾರನೆಹುದು ಮಹದ್ಯೂಹ ರಂಗದಲ್ಲಿ ಅಂತ ಹೇಳಿ ಒಂದು ಇದನ್ನಿಟ್ಟುಕೊಂಡು ಬಿಟ್ಟು ಅದರ ಪ್ರಕಾರ ಎಂತಹ ಒಬ್ಬ ಪಾಪ ಮಾಡಿದವನು ಅಥವಾ ಏನೋ ತಪ್ಪು ಕೆಲಸ ಮಾಡಿದವನು ತನ್ನ ವ್ಯಕ್ತಿತ್ವದಿಂದಾಗಿ ಮುಂದೆ ರೂಢಿಸಿಕೊಂಡು ಉದ್ಧಾರ ಆಗಬಹುದು ಅನ್ನೋ ಒಂದು ಸಾಂಕೇತಿಕವಾಗಿ ಈ ಒಂದು ರಾಮಾಯಣ ದರ್ಶನವನ್ನ ಇಲ್ಲಿ ಮಂತ್ರ ಇರ್ಬೋದು, ಊರ್ಮಿಳೆ ಇರ್ಬೋದು, ವಾಲಿ ಇರ್ಬೋದು, ರಾವಣ ಪ್ರತಿಯೊಬ್ಬರಿಗೂ ಉದ್ಧಾರ ಆಗೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಒಂದು ಇದು ಮಾಡಿದ್ದಾರೆ. ಅಂತಹ ಒಂದು ಹೊತ್ತಿನಲ್ಲಿ ಇವತ್ತು ನಾವು ಆಸ್ಕೊಂಡಿರೋದು ಶಬರಿಗಾದನು ಅತಿಥಿ ದಾಶರಥಿ ಅಂತ. ಈ ಶಬರಿ ಅನ್ನೋಳು ಒಬ್ಬ ಬೇಡತಿ. ಬೇಡತಿ ಅಂದ್ರೆ ಬೇಡದ ಮಗಳು, ಸಾಕು ಮಗಳು ಅಂತ ಹೇಳ್ತಾರೆ. ಬೇಟೆಗೆ ಹೋದಾಗ ಸಿಕ್ಕಿದ್ದಂತಹ ಒಂದು ಶಿಶು ಅಂತ ಹೇಳ್ತಾರೆ. ಶಬರಿ ಅಂತ ಕರೀತಾರೆ ಅವಳನ್ನ, ಶಬರನ ಮಗಳು ಶಬರಿ ಅಂತ ಹೇಳಿದ್ದ. ಅಂತಹ ಒಬ್ಬಳು ಶಬರಿಯನ್ನೋಳು ಯಾವ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಯಾವುದರದ್ದು ಒಂದು ತಿಳುವಳಿಕೆಯೂ ಇಲ್ಲದೆ ತಾನು ಆಚಾರ್ಯರನ್ನೇ ಪರದೈವ ಅಂತ ಭಾವಿಸಿ ಅವನ ಹೇಳಿಕೆಯ ಪ್ರಕಾರ ಒಂದು ನಡೆದುಕೊಂಡು ಮುಕ್ತಿಯನ್ನು ಪಡೆದಂತಹ ಒಂದು ಪಾತ್ರ ಇದು. ತುಂಬಾ ಸುಂದರವಾಗಿ ರಾಮಾಯಣದಲ್ಲಿ ಕೇವಲ ಚಿಕ್ಕ ಪಾತ್ರದಲ್ಲಿ ಬರುವಂತ ಸಣ್ಣದಾಗಿ ಚಿತ್ರಿಸಿದ್ದನ್ನ ಕುವೆಂಪು ಅವರು ವಿಶೇಷವಾಗಿ ಚಿತ್ರಿಸಿದ್ದಾರೆ. ಈಗ ಪೂರ್ವಕತೆ ಹೇಗಿದೆ ಅಂತಂದ್ರೆ, ನಾನು ಪೂರ್ವಕತೆ ತುಂಬಾ ಲಂಬಿಸಿ ಯಾವುದನ್ನು ಹೇಳಿ ಹೋಗಲ್ಲ. ಯಾಕೆ ಅಂತಂದ್ರೆ ಎಲ್ಲರಿಗೂ ರಾಮಾಯಣ ಸೀತಾ ಅಪಹರಣ ಆಗಿ ಹೋಗಿದೆ. ಆ ಸೀತಾ

ಒಂದು ಸುದ್ದಿಯನ್ನು ಕೊಟ್ಟಿದ್ದಾನೆ. ಇಷ್ಟರೊಳಗಾಗಲೇ ಜಟಾಯುವಿನಿಂದ ಕೂಡ ರಾವಣನಿಂದ ಸೀತಾಪರ್ಣ ಆಗಿದೆ ಎಂದು ಗೊತ್ತಾಗಿದೆ. ಒಂದು ಮೊದಲನೇದಾಗಿ ಸೀತಾಪರ್ಣ ಎಲ್ಲಿ ಹೇಗಾಗಿದೆ, ಎಲ್ಲಿದ್ದಾಳೆ ಸೀತೆ ಎನ್ನುವುದು ಮೊದಲಿನ ಆತಂಕ. ಆದ್ರೆ ಈಗ ರಾವಣ ಕರ್ತವ್ಯದಲ್ಲಿದ್ದಾನೆ ಎನ್ನುವುದು, ಆ ರಾಕ್ಷಸನ ಕೈಯಲ್ಲಿ ನನ್ನ ಸೀತೆ ಹೇಗಿದ್ದಾಳೋ ಅನ್ನೋ ಒಂದು ಆತಂಕ. ಇಂತಹ ಹೊತ್ತಿನಲ್ಲಿ ಅವರು ಈ ಶಬರಿಯ ಆಶ್ರಮದ ಹತ್ರ ಬಂದಿದ್ದಾರೆ. ಅಲ್ಲಿ ಶಬರಿಯ ವ್ಯಕ್ತಿತ್ವದ ಒಂದು ರೂಪವನ್ನ ಕೊಡ್ತಾ ಹೋಗ್ತಾರೆ ಹೇಗೆ ಅನ್ನೋದನ್ನ ಮುಂದಿನ ಇಡೀ ಕಾವ್ಯದಲ್ಲಿ ನೋಡ್ತಾ ಹೋಗ್ತಾರೆ.

ಗಗನ

ಶಬರಿ ನಡುಕಿ ನಡೆದಳು ಗುಡಿಯ ಬಾ.

ಮಾಡ್ತಾ ಹೋಗ್ತಾರೆ. ವಾಲ್ಮೀಕಿಯಲ್ಲಿ ಶಬರಿಯ ರೂಪ ವರ್ಣನೆ ಆಗಲಿ, ಅವರದ್ದು ಈ ರೀತಿಯ ಒಂದು ವರ್ಣನೆ ಬರಲ್ಲ. ಚಾರು ಭಾಷೆಯಲ್ಲಿ ಪರಿಚಾರಿ ಈ ತರದಲ್ಲಿ ಅವಳನ್ನ ಹೇಳ್ತಾರೆ, ಅವಳ ರೂಪ ವರ್ಣನೆ ಆಗಲಿ ಅದ್ಯಾವುದು ಅಲ್ಲಿ ಬರಲ್ಲ. ಇಲ್ಲಿ ನೋಡಿ ಎಷ್ಟು ತಮಾಷೆ ಆಗಿದೆ ಅಂದ್ರೆ, ಆಕೆ ಮುಪ್ಪಿನ ಮುದುಕಿ ಅಂತೆ, ಆದ್ರೆ ಜೌವನಸ್ತ್ರು ಅಂದ್ರೆ ತರುಣರು ಹೇಗೆ ಈ ಬೆಳದಿಂಗಳ ರಾತ್ರಿಯೆಲ್ಲ ಅವರಿಗೆ ಉದ್ದೀಪನ ಆಗುವಂತಹ ಒಂದು ವಿಷಯ, ಬೆಳದಿಂಗಳ ರಾತ್ರಿ ಹೂ ಬಿಟ್ಟ ಉದ್ಯಾನವನ ಅಥವಾ ಪರಿಮಳಗಳು ಇವೆಲ್ಲ ಅವರಿಗೆ ಉದ್ದೀಪನ ಆಗುವಂತಹ ವಿಷಯಗಳು. ಅಂತಹ ಈ ಅಜ್ಜಿ ಜೌವನ ನೆನಸು ಕಾಣುವಂತ ಮಾಡಿದ ಯೌವನಸ್ತ್ರು ಹೇಗೆ ಈ ಬೆಳದಿಂಗಳ ರಾತ್ರಿಯಲ್ಲೆಲ್ಲ ಕನಸು ಕಾಣ್ತಿರ್ತಾರೋ ಆ ರೀತಿಯಲ್ಲಿ ಕನಸು ಕಾಣ್ತಾ ಇದ್ದಾಳಂತೆ ಕಂಡಳ ಕನಸ. ಆ ನಡುರಾತ್ರಿಯಲ್ಲಿ ಮುಗುಳು ನಗ್ತಾ ಇದ್ಲು ಅವಳಿಗೆ ಆ ಶ್ರೀಮೂರ್ತಿ ಅಂತ ಹೇಳ್ತಾರೆ. ಆ ರಾಮನ ಮೂರ್ತಿ ಅವಳಿಗೆ ಶ್ರೀಮೂರ್ತಿ ಅಂತೆ. ಅವಳಿಗೆ ನಿಜ ಗಗನ ನೀಲಾವನಂ ಕಂಡಳು ಅಂತ ಹೇಳ್ತಾರೆ. ನೀಲ ಇದ್ದಾನೆ ಅಂತಾರೆ, ಯಾಕೆ ಹೇಳಿದ್ದು? ಅವಳಿಗೆ ಮತ್ತಂಗ ಮುನಿಗಳು ಹೇಳಿದ್ಬಿಟ್ರೆ ಈಗಿನ ಹಂಗೆ ಗೂಗಲ್ ಅಲ್ಲಿ ಶ್ರೀರಾಮ ಅಂತ ಹುಡುಕೊಳ್ಳ ಫೋಟೋ ಬರೋದಾಗ್ಲಿ ಅಥವಾ ಯಾವ್ದೋ ಅವಳದ ರಾಮನ ವರ್ಣನೆ ಬರೋದಾಗ್ಲಿ ಯಾವ್ದು ಇರಲಿಲ್ಲ. ಗುರು ಹೇಳಿದ್ದಾರೆ ರಾಮನ ರೂಪ ಅಂದ್ರೆ ಹೀಗಿದೆ, ನೀಲಾಂಬನ ನೀಲಾಂಬನ ಅಂದ್ರೆ ಗಗನ ನೀಲಾಂಬ ಆಕಾಶದ ಮಟ್ಟದ ಒಂದು ನೀಲಿಯ ಅಂತ. ನೀಲಿ ಅನಂತತೆಯ ಸಂಕೇತ, ಹಾಗಾಗಿ ನೀಲಮೇಘ ಶ್ಯಾಮ ನೀಲ ವರ್ಣದ ರಾಮ ಅಂತ ಅದನ್ನ ಒಂದು ಅವತಾರ ಪುಸ್ತಕಿಗೆಲ್ಲ ಸಾಧಾರಣವಾಗಿ ಹೇಳುವಂತವರು. ಅಂತಹ ಒಬ್ಬ ಗಗನ ನೀಲಾಂಬನ ಮರಳಿ ಚಿತ್ರ ಎತ್ತರ ಮಾಡ್ಕೊಂಡಿದ್ದಾಳೆ, ಎದ್ದು ಕೂತಿದ್ದಾಳೆ, ಮತ್ತೆ ಅವನನ್ನ ನೆನೆಸ್ಕೊಳ್ತಾ ಇದ್ದಾಳೆ, ಹೇಗೆ ಆ ಮೂರ್ತಿಯನ್ನ ತನ್ನ ಮನಸ್ಸಲ್ಲಿ ಮನನ ಮಾಡ್ಕೊಳ್ತಾ ಇದ್ದಾಳೆ. ತುಂಬು ತುಳುಕಿತ್ತುದು ಎದೆ ಅವಳ ಹೃದಯ ಅಂತ, ಅವಳಿಗೆ ಹೃದಯ ತುಂಬಿ ಬಂತಂತೆ. ಈಗ ನಮ್ಮ ಪ್ರಹ್ಲಾದ

ನಾರದ ಹತ್ರ ಕೇಳ್ತಾನೆ, ಭಕ್ತಿ ಅಂದ್ರೆ ಏನು ಅಂತ. ದೇವರಲ್ಲಿರುವಂತಹ ಭಗವಂತನಲ್ಲಿ ಅತಿಯಾದ ಅನುರಾಗವನ್ನೇ ಭಕ್ತಿ ಅಂತ ನಾರದರು ಹೇಳ್ತಾರೆ. ಅದನ್ನ ನವವಿಧದಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಹೆಂಗೆ ಅಂದ್ರೆ, ಶ್ರವಣಂ ಕೀರ್ತನಂ ವಿಷ್ಣೋಃ, ಸ್ಮರಣಂ ಪಾದಸೇವನಂ, ಅರ್ಚನಂ ದಾಸ್ಯಂ ವಂದ್ಯಂ, ಸತ್ಯ ಮಹಾತ್ಮ ನಿವೇದನಂ ಅಂತ. ಅಂದ್ರೆ ಅವನನ್ನೇ ಸದಾ ಧ್ಯಾನ ಮಾಡ್ತಾ, ಅವನ ಮಾತುಗಳನ್ನ ಅಂದ್ರೆ ಮನನ ಮಾಡ್ಕೊಳ್ತಾ, ಅವನನ್ನೇ ನೆನೆಸ್ಕೊಳ್ತಾ, ಅವನನ್ನೇ ಹಾಡ್ತಾ, ಅಥವಾ ಅವನ ಜೊತೆ ಸತ್ಯ ಮಾಡ್ತಾ, ಅವನಿಗೆ ವಂದಿಸ್ತಾ, ಏನಿದ್ರೆ ನವವಿಧಗಳಲ್ಲಿ ಭಕ್ತಿ ಮಾಡ್ಬೋದು ಅಂತ. ಇವಳು ಕೂಡ ಆ ರೀತಿಯಲ್ಲಿ ಅವನನ್ನು ನೆನೆಸ್ಕೊಂಡು ಒಂದು ಭಕ್ತಿ ಪರ ಸದಾ ಅವಳಿಗೆ ಅದೇ ಧ್ಯಾನ, ಗುರುಗಳು ಹೇಳಿದ್ದಾರೆ ಅದನ್ನೇ ಮಾಡ್ಕೊಳ್ಳೋದಂತ. ಆದ್ರೆ ಮುಂದೆ ತುಂಬಿ ತುಳುಕಿತ್ತು ಎದ್ದೆ ಅಂದ ಮೇಲೆ ಅವಳಿಗೆ ಹೃದಯ ತುಂಬಿ ಬಂದಿದೆ ಅಂತೆ. ಅದು ಮುಖದಲ್ಲಿ ಒಂಥರ ಕಾಂತಿ ಕಾಣಿಸ್ತಾ ಇದೆ ಅಂತೆ. ಅದನ್ನ ಕವಿ ಎಷ್ಟು ಚೆನ್ನಾಗಿ ವರ್ಣ ಆ ಶಬರಜ್ಜೆಯ ವರ್ಣನೆ ಮಾಡ್ತಾರೆ ನೋಡಿ. ಹರಿಸುವ ಉಕ್ಕುವ ಮೊಗಕ್ಕೆ ಸುಕ್ಕು ತೆರೆ ತೆರೆಯಾಗಿ, ಆ ವಯಸ್ಸಾದ ಮುಖದಲ್ಲಿ ಒಂದು ಇದೆಲ್ಲ ಬರುತ್ತೆ ನೋಡಿ, ನೆರಿಗೆಗಳೆಲ್ಲ ಬರುತ್ತೆ ನೋಡಿ. ಅದ್ರೊಳಗೆ ಒಂದು ಸೌಂದರ್ಯ ಇರುತ್ತೆ, ಕಣ್ಣಿನಲ್ಲಿ ಒಂದು ಸೌಂದರ್ಯ ಇರುತ್ತೆ. ಹೆಚ್ ಎಸ್ ವೆಂಕಟೇಶ್ಮೂರ್ತಿ ಅವರು ಒಂದು ಮಾತಾಡಿದ್ರು, ಪೂತಿನ ಅವರ ಒಂದು ಕವನದಲ್ಲಿ ಬರುತ್ತಂದ್ರೆ ಏನಂದ್ರೆ, ಕಾಲ ಪುರುಷನೆಂಬ ಕಲಾವಿದನ ಎಸಕ ಅಂತ. ಅಂದ್ರೆ ಯಾವತ್ತೂ ವರ್ಷ ವರ್ಷ ಕಳೆದಂಗೂ ನಮ್ಗೆ ವಯಸ್ಸಾಗ್ತಾ ಹೋಗ್ತಾ ಬರುತ್ತಲ್ಲ, ಆವಾಗ ಮೆರುಗೆಗಳು ಬರ್ತಾ ಹೋಗುತ್ತಲ್ಲ, ಇದು ಕಾಲ ಪುರುಷನ ಕಸೂತಿ ಕೆಲಸ ಅಂತ. ಅದು ಆ ಮುಖದಲ್ಲಿ ಬಂದಿರೋ ಮೆರುಗೆಗಳು ಇದೆಲ್ಲ ಸುಕ್ಕು ತೆರೆ ತೆರೆಯಾಗೆ, ಕುಂಡಿ ನಾರಿನ ತೆರೆನ ಬೆಳ್ಳರೆ. ಕುಂಡಿ ನಾರು ಅಂದ್ರೆ ಸೆಣಬನ್ನ ಜಜ್ಜಿದಾಗ ಒಂಥರ ಬಿಳಿ ಬಿಳಿ ಬಿಳಿ ಬಿಳಿ ಇದು ಬರುತ್ತೆ, ನಾರು ನಾರು ನಾರು. ಆಗರ ಅವ್ರ ತಲೆಯಲ್ಲಿ ಬೆಳ್ಳಿಯಾದಂತದ್ದು ಬಚ್ಚು ಪಲ್ಲಿಲಿ ವಾಯ್. ಅವರು ಸರಿಯಾಗೆ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಒಂದು ಹಲ್ಲಿನ ಕುದುಕಿ ತರ ಇರ್ಬೋದು, ಆದ್ರೆ ಅವ್ರು ಹೇಳ್ತಿದ್ದಾರೆ ಇಲಿಯ ತರ ಎರಡು ಹಲ್ಲಿ ಹೇಗಿದೆ ಅಂತ ಅವಳಿಗೆ ಅಂತ ಅವ್ರು ಕನಕ ಸರಿಯಾಗಿ ಅದನ್ನು ಕೊಡ್ತಾ ಇದ್ದಾರೆ. ಕುಡು ಬೆನ್ನ ಹಣ್ಣುದುಕಿ ಅಂದ್ರೆ ಬೆನ್ನು ಬಾಗಿದೆ ಹಣ್ಣುದುಕಿ, ಶಬರಜ್ಜಿ ನಡುಗಿ ನಡೆದಳ್ಳಿ, ನಡುಗಿ ನಡುಗಿ ನಡೀತಾ ಇದ್ದಾರೆ. ಆದ್ರೆ ಒಂದು ವಿಶೇಷ ನೀವು ಗಮನಿಸ್ಬೇಕು, ಈ ತರ ಅಜ್ಜರನ್ನು ಈಗ ನೀವು ನೋಡಕ್ಕಾಗಲ್ಲ. ಯಾಕೆಂದ್ರೆ ಡೈ ಮಾಡಿದ್ದು ತಲೆ ಕೊದ್ಲು, ಆಮೇಲೆ ಕಡಿಸಿದ ಹಲ್ಲು, ಬೆನ್ನಿಗೆ ಬೆಲ್ಟು ಎಲ್ಲಿದೆ. ಆದ್ರೆ ಒಬ್ಬ ವರ್ಣಚಿತ್ರಕಾರನಿಗೆ, ಛಾಯಾ ಚಿತ್ರಕಾರನಿಗೆ ಇದಕ್ಕಿಂತ ಒಳ್ಳೆ ಚಿತ್ರ ಸಿಗೋದಿಲ್ಲ. ಯಾಕೆಂದ್ರೆ ಅದ್ರೊಳಗೆ ಒಂದು ನೀವು ಎಷ್ಟೋ ಜನ ಚಿತ್ರ ನೋಡಿರ್ಬೋದು, ಆ ರೀತಿಯಾದಂತ ಚಿತ್ರನೇ ಬರ್ತಿರ್ತಾರೆ. ಅಜ್ಜಿ ಅದು ಇವರು ಚಿತ್ರ ಬರೆಯದವರಿಗೆ ತುಂಬಾ ಪ್ರೀತಿ ಆಗತ್ತೆ ಅಂತ ಹೇಳಿದ. ಆಗ ನಡುಗಿ ನಡೆದರೆ ಗುಡಿಯ ಬಾಗಿಲನ್ನು ತೆರೆದು ನೋಡಿದಳು. ಅವಳು ಏನು ಅಂತಾರ, ಎಷ್ಟೊತ್ತಿಗೂ ಅದೇ ಅಪ್ಪನ್ ಬರ್ತಾನೇನೋ, ರಾಮ ಬರ್ತಾನೇನೋ, ರಾಮ ಬರ್ತಾನೇನೋ ಅಂತ. ಆ ಚಂದ್ರ ಸುಂದರ ರಾತ್ರಿ ಆ ಚಂದ್ರನು ಕೂಡ ಇವಳಿಗೆ ಮರಳಿದನೋ ಎನ್ನುವ ರೀತಿಯಲ್ಲಿ ಬೆಳದಿಂಗಳು ಸೂಚಿಸ್ತಾ ಇದ್ದಾನೆ. ಬೆಳದಿಂಗಳ ರಾತ್ರಿಯಲ್ಲಿ ಆ ಮುದ್ದುಗೂ ಹುಲ್ಲಿನ ಇದಿದೆ, ಬಯಲಿದೆ ಅಲ್ಲಿ, ಅದು ಮುದುಕಿಯ ತಲೆಯಂತೆ ಕಾಣ್ತಾ ಇದೆ ಅಂತೆ. ಅಂದ್ರೆ ಈಗ ಹಗಲಲ್ಲಿ ಹಸಿರಾಗಿ ಕಂಡಿದ್ದು, ರಾತ್ರಿಯಲ್ಲಿ ಆ ಒಂಥರ ಬ್ರೌನ್ ಕಲರ್ ಅಥವಾ ವೈಟ್ ಬೆಳಿ ವಯಸ್ಸಾದ ಆತರ ಕಾಣ್ತಾ ಇದ್ರೆ, ಅವಳಿಗೋಸ್ಕರ ಮರುಗುತ್ತಾ ತಾನು ಅದೇ ಬಣ್ಣವನ್ನು ಹೊಂದಿದೆಯೋ ಅನ್ನೋ ರೀತಿಯಲ್ಲಿ ಶಬರೆಯ ಕನಿಕರದಿಂದ ಕರಗಿದ್ದೇನೆ ತಿಂಗಳ ಬೆಳಕು ಚೆಲ್ಲಿ, ಹಸಿರು ಹಬ್ಬಿದ ಹಸಲೆ ರಾಗಿಸಿತು ಮುದುಕಿಯ ತಲೆಯ ಒಲೆ, ತೃಣಮೌಮಿ ತಾನಾಗಿ ಅವಳಿಗೆ ಒಂದು ಜೊತೆ ಕೊಡ್ತಿದೆಯೋ ಅನ್ನೋ ಹಾಗೆ ಮೌನವಾಗಿ ಗಾಳಿನೂ ಬಿಸ್ತಾ ಇಲ್ಲ, ಇವಳ ಮನಸ್ಸಿನ ಹಾಗೆ ಆಗಿದೆ ಅಂತೆ. ತೃಷಿತ ದೃಷ್ಟಿಯ ನಟ್ಟಿ ನಿಸ್ಸೀಮ ದಾಸ ಅಂದ್ರೆ ಒಂಥರ ಆಸೆ ಕಣ್ಣಿಂದ ಅವಳು ನೋಡ್ತಾ ಇದ್ದಾಳೆ. ನಿಸ್ಸೀಮ ಗಾತ ಸೀಮಾನವರ ವಿಸ್ತೀರ್ಣದವಳು, ದಾಸ ಅಂದ್ರೆ ಹುಲ್ ಗ್ರಾಸ್, ಗ್ರಾಸ್ ಅನ್ನೋದನ್ನ ಈಗ ಹೆಂಗೆ ಸಂಸ್ಕೃತದಿಂದ ಹೋಗಿದೆ ಅಂದ್ರೆ, ಗ್ರಾಸ್ ಅನ್ನೋದು ಹುಲ್ಲು ಅನ್ನೋದು, ದಾಸ ಅಂದ್ರೆ ಸಂಸ್ಕೃತ ಶಬ್ದ. ಅದೇ ತವಳ ಪಿತ ಪಿತೃ ಅನ್ನೋದಕ್ಕೆ ಫಾದರ್ ಅನ್ನೋದು, ಮಾತೃ ಅನ್ನೋದಕ್ಕೆ ಮದರ್ ಅನ್ನೋದು, ಭ್ರಾತೃ ಅನ್ನೋದಕ್ಕೆ ಬ್ರದರ್ ಅನ್ನೋದು, ಹೀಗಿದೆಲ್ಲ ಕೆಲವರು ಕೊಟ್ಟು ತಗೊಂಡು ಆಗಿದೆ ಅಂತ. ದಾಸ ಸೀಮಾನ ಎಲ್ಲೋಗಿರೋ ಹುಲ್ಲಿನ ಇದೆ ಅಂದ್ರೆ ಅಲ್ಲಿ ದೃಷ್ಟಿಯ ನಟ್ಟಿ ನಿಸ್ಸೀಮ ದಾಸ ಸೀಮಾನವದ ವಿಸ್ತೀರ್ಣದೊಳ್ ಮನಂ ಲಯ ಅದೊಳಗೆ ಮುಳುಗಿಬಿಟ್ಟಿದ್ದಾಳೆ ನೋಡಿ ನಿಡುಸುರಿದು ತನ್ನೊಳಗೆ ತಾನು ಶಬರಿ. ಅಯ್ಯೋ ಯಾರು ಕಾಣಲಿಲ್ಲ ಅಂತ ಬಾಗಿಲು ತೆರೆದು ನೋಡಿದಾಳೆ, ನಿರಾಸೆ ಹೊಂದಿ ಮತ್ತೆ ಹಿಂದಕ್ಕೆ ಮನೆ ಒಳಗೆ ಬಂದಿದ್ದಾಳೆ.

ಅಕ್ಕಿ ಅಜ್ಜಿ ಉಪ್ಪು. ಹಾಗಾಗಿ ತನಗೆ ವಯಸ್ಸಾಗ್ತಿದೆ ಅಂತ ಅವಳಿಗೆ ಗೊತ್ತಿದೆ. ನಾನು ವಯಸ್ಸಾಗಿ ಸತ್ತು ಹೋಗುವ ಮೊದಲು ರಾಮನನ್ನು ನೋಡ್ಲಿಕ್ಕೆ ಆಗ್ತಂತ ಅವಳಿಗೆ. ಮತ್ತೆ ಇನ್ನೊಂದೇನು ಅಂದ್ರೆ, ನನ್ನ ಗುರುವಿನ ಒಂದು ಮಾತಿನ ಮೇಲೆ ಅಪಾರವಾದಂತ ನಂಬಿಕೆ. ಯಾಕೆಂದ್ರೆ ಗುರು ಹೇಳಿದ್ದಾನೆ ಅವಳಿಗೆ, ಈಗ 10 ವರ್ಷದ ಹಿಂದೆಯೇ ಹೇಳಿದ್ದಾನೆ, ಮುಂದೊಂದು ದಿನ ರಾಮ ಸೌಮಿತ್ರಿ ಜೊತೆಗೆ ಬರ್ತಾನೆ, ಅವನನ್ನ ಸೇವೆ ಮಾಡಿ ನೀನು ಮೋಕ್ಷವನ್ನು ಪಡೆ ಅಥವಾ ಉದ್ಧಾರ ಆಗುವಂತ ಅವನು ಗುರು ಹೇಳಿದ್ದಾನೆ. ಇಲ್ಲದಿದ್ರೆ ಗುರುವಿನ ಜೊತೆಗೆ ನಾ ಗುರು ಸಾಹಿತ್ಯವನ್ನು ಹೊಂದು ಬಿಡ್ತಿದ್ದೆ. ಆದ್ರೆ ಗುರು ಹೇಳಿದ ಮಾತು ಬೀ ತಪ್ಪುದೆ ಅಂತ ಹೇಳ್ತಾಳೆ. ನೀನೆಂದಿಗೆ ಬರಬೇಕಯ್ಯ, ಓ ನನ್ನಯ್ಯ ಕಂದಯ್ಯ. ನೋಡಿ, ರಾಮಚಂದ್ರ ದೇವರನ್ನ ಅವನನ್ನು ನೋಡ್ಬೇಕು ಅನ್ನೋಳು ಕಂದಯ್ಯ ಅಂತಾಳೆ. ಒಂದು ವಯಸ್ಸಾದ ಮೇಲೆ ನೀವು ಯಾರನ್ನೇ ನೋಡಿ, ಮೊದಲು ನನ್ನ ಮಕ್ಕಳು ನನ್ನ ಎದುರುತ್ತಿದ್ದವರು, ಒಂದು ವಯಸ್ಸಾಗ್ತಿದ್ದ ಹಾಗೆ ಎಲ್ಲರ ಮಕ್ಕಳು ನಮ್ಮ ಮಕ್ಕಳು ಅಂತ ಕಂದ ಪುಟ್ಟ ಕೂಸು ಅಂತ ಪ್ರತಿಯೊಬ್ಬರು ಮಾತಾಡ್ತಾರಲ್ಲ, ಅದೇ ರೀತಿಯಲ್ಲಿ ರಾಮಚಂದ್ರಯ್ಯ ಕಂದಯ್ಯ ಅಂತ ಕರೀತಿದ್ದಾಳಂತೆ. ಗುರಿ ಗುರುದೇವನ ಮುನಿ ಮತಂಗಲ ಮಾತು ಬೀತಬಹುದು ಸುಳ್ಳು. ಯಾಕಂದ್ರೆ ನನ್ಗೆ ನೋಡಿದ್ರೆ ಈಗ ದಿನ ದಿನ ವಯಸ್ಸಾಗ್ತಿದೆ, ಹಣ್ಣನ್ನು ಮುದ್ದೆ ಆಗ್ತಿದ್ದೀನಿ, ಕಣ್ಣು ಕಾಣಿಸ್ತೇ ಹೋಗ್ತಾ ಇದೆ, ಆಮೇಲೆ ಕಿವಿ ಕೇಳಿಸೋದಿಲ್ಲ ನನಗೆ, ನಡೆಯಕ್ಕಾಗಲ್ಲ, ಈ ತರ ಅಂತ ಒಂದು ದಿವಸ ಹೀಗೆ ಬಾಳ ಸೌತು ಹೋಗ್ಬಿಡತ್ತ ನನಗೆ. ಹಾಗಾಗಿ ತಾಳುವುದು ಬಾಳುವುದು ಬಾಳದೊಡೆಯೇ ಕೊಡಲು, ಅಕಸ್ಮಾತ್ ನಾನು ಬದುಕಿದ್ರು ಕಣ್ಣಲ್ಲಿ ನೋಡಕ್ಕಾಗದಿದ್ದಾಗಿದ್ರೆ ಏನು ಪ್ರಯೋಜನ? ಅಥವಾ ನಾನು ಅವನನ್ನೊಂದು ಮುಟ್ಟಿ ನೇವರ್ಸಿ ಮಾತಾಡಿ ಅವನನ್ನು ಸೇವೆ ಮಾಡದೇ ಇದ್ರೆ ಏನ್ ಪ್ರಯೋಜನ? ಅಲ್ಲ ಪ್ರಯೋಜನ. ಹಾಗಾಗಿ ಕಣ್ಣಾಗಿ ನಮ್ ನೀನಂತ ಇಲ್ಲಿ ಅವ್ ನೋಡ್ತ ನಿನ್ನ ಹೇಗ್ ನೋಡಿ, ಕಣ್ಣು ಪೂರ್ತಿ ಹೋದ್ಮೇಲೆ ನಾನು ನಿನ್ನನ್ನು ಹೇಗ್ ನೋಡ್ಲಿ ಅಂತ ಹೇಳ್ತಾಳೆ. ಕೈಯಿಂದ ಮೈ ಅಡಗಿ ತಂತ ಸಂಭವೇನಾದೊಡಮ್ಮೆಂದು, ನಿನ್ನನ್ನು ಮುಟ್ಟಬೇಕು ಅಂತ ಸ್ಪರ್ಶ ಮಾಡ್ಬೇಕು ಅಂತ, ಏನೂ ಆಗಲ್ಲ ಅಂತಂದ್ರೆ ನಾ ಬದುಕಿದ್ದಾದ್ರೂ ಏನ್ ಪ್ರಯೋಜನ ಅಂತ ಹೇಳ್ಕೊಳ್ತಾ ಇದ್ದಾಳೆ. ತಣಿಸುವೆನೋ ಪೇ ಕಣ್ಗಳೇ ನೀರ, ಕಣ್ಣುಗಳು ಅವನನ್ನು ನೋಡ್ಬೇಕು ಅಂತ ಕಣ್ಣೀರು ಸೂಸ್ತಾವಂತೆ. ಅವಕ್ಕೆ ಹೇಗ್ ಕಣ್ಣು ಹೇಳಿ, ನಾನು ನನ್ನ ಕಣ್ಣೀರು ಆತರ ಹೇಳ್ತಾ ಇದ್ದಾರೆ. ಬಾಬೋ ಬಾರ ಕಂದಯ್ಯ, ಕಣ್ಣು ಕೆಡುವ ಮೊದಲೇ, ಕಣ್ಣು ಹಾಳಾಗುವ ಮೊದಲೇ, ಬಾಳು ಕೆಡುವ ಇನ್ನೂ ವಯಸ್ಸಾಗಿ ನಾನು ಏನೂ ಆಗಲ್ಲ ಅನ್ನೋ ಕಾಲ ಬರೋದಕ್ಕಿಂತ ಮೊದಲೇ, ಮುನ್ನ ಹೆದ್ದೆಗೆ ತಾರಯ್ಯ ನಿನ್ನ ಶಾಂತಿಯ ರೇಪ್ಯಂ, ನಿಶಯ ನಿಶಬ್ದಕೆಗೆ ಬಂದ ಬಾರದಲ್ಲಿರಲಿ ಅಂತ ಹೇಳ್ತಾರೆ. ನಾವು ಶಬ್ದ ಮಾಲಿನ್ಯ ತುಂಬಾ ಮಾಡ್ತೇವೆ, ಆದ್ರೆ ಅವಳು ತನ್ನಲ್ಲೇ ತಾನು ಗುಣಕಂತಾಳಂತೆ. ಅಯ್ಯೋ ಕಂದಯ್ಯ ಯಾವ ಪ್ರತ್ಯಯ ಅಂತ ಶಬ್ದ ಮಾಡಲ್ಲ, ಒಳಗೊಳಗೆ ಅಂದ್ಕೊಳ್ತಾಳೆ ಅಂತ. ಕವಿ ತುಂಬಾ ಪ್ರಕೃತಿ ಪ್ರೇಮಿ, ರಾಮ ವನವಾಸಕ್ಕೆ ಹೋಗ್ತಿದ್ದಾನೆ ಅಂತಂದ್ರೆ ಅದನ್ನ ಹೊಗಳದು ನನಗೆ ಇನ್ನು ನಾನು ಇನ್ನೂ ಮುಂದೆ ಅಂತ ಹೇಳಿ ಅವ್ರಿಗೆ ಮಲೆನಾಡಿನಗೆ ಬೀಳು ಅದ ಪ್ರಕೃತಿ ವರ್ಣನೆ ಮಾಡ್ತೀನಿ ನಾನು ಅಂತ ಕವಿ ಹೇಳ್ತಾರೆ. ಹಾಗೆ ನಿಶಯ ನಿಶಬ್ದಕ್ಕೆ ಬಂದ ಬಾರದ ತೆರೆದಿ ತನ್ನೋಡು ಆಳಾಪಿಸುತ್ತೆ, ಮತ್ತೆ ಗುಡಿಸಲೊಳಗಾದ ಶರದಜ್ಜಿ ಬೇಡಿತಿ ಮತಂಗ ಮುನಿ ಬೇಡಿತಿ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದಾರೆ, ಬೇಡುವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈಗ ಮಾಡಯ್ಯ ಬಾರಯ್ಯ ಅಂತ ಕೇಳ್ತಾ ಇದ್ದಾಳೆ. ಮತ್ತೆ ಹೊರಗೆ ಬಂದಿದ್ಲು, ಮತ್ತೀಗ ಮನೆಯೊಳಗೆ ಹೋಗಿದ್ದಾಳೆ ಅವಳು.

ಕೋಪಿ ಅಂತಾರೆ. ವ್ರತ ಏನು ಅಂದ್ರೆ ರಾಮ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ. ಅವಳಿಗೆ ಮಾತ್ರ ಅದು ವ್ರತ ಅಲ್ಲ, ಅಲ್ಲಿರುವಂತ ಗಿಡ ಮರ ಬಳ್ಳಿ ಎಲ್ಲವಕ್ಕೂ ತಾವು ಯಾವಾಗ ರಾಮನಿಗೆ ಸೇವೆ ಒದಗಿಸಿ ನಾವು ಸಾರ್ಥಕ ಪಡಿತೀವೋ ಅಂತ. ಇದನ್ನ ಸೂರಂ ಎಕ್ಕುಂಡಿ ಅವರು ಶಬರಿಗೆ ಬಂದಿದ್ದಾರೆ, ಅವರು ಕೂಡ ಹೇಳ್ತಾರೆ ಆ ಗಿಡ ಮರ ಬಳ್ಳಿಗಳಿಗೂ ಕೂಡ ಸದಾ ರಾಮ ಧ್ಯಾನ ಅಂತೆ, ತಾವು ಸಾರ್ಥಕ ಆಗ್ಬೇಕು ಅಂತ. ಇಲ್ಲೂ ಹಿಂದೆ ಒಂದು ಪದ್ಯದಲ್ಲಿ ಒಂದು ಶಬ್ದ ಬಂದಿದೆ, ಬೆಳೆದು ಬಿತ್ತಿ ಪಣ್ಣು ಫಲಗಳನ್ನೆಲ್ಲ ಬಿತ್ತಿ ಬೆಳೆದಣಿ ಮಾಡಿ ಕಾಯುತ್ತಿರುವುದು ಎನ್ನ ಆಶ್ರಮ ಅಂತ. ನನ್ನ ಆಶ್ರಮ ಇದೆಯಲ್ಲ, ಇವಳೆ ಕೆಲವು ಗಿಡಗಳನ್ನೆಲ್ಲ ಹಾಕಿದಾಳೆ ಎಲ್ಲ ಮಾಡಿದಾಳೆ, ಆ ಗಿಡ ಚೆನ್ನಾದ ಹೂ ಬಿಡ್ತಾವಂತೆ, ಚೆನ್ನಾದ ಹಣ್ಣುಗಳನ್ನು ಬಿಡ್ತಾವಂತೆ. ತಾವು ಆ ಅಜ್ಜಿಯ ಜೊತೆ ವೆಷ್ಟಿಯ ಜೊತೆ ಸಮಷ್ಟಿ ನಮ್ಮ ಏನೋ ಹೇಳ್ತಾರಲ್ಲ ಹೂವಿನೊಳಗೆ ನಾಲ್ಕು ಸ್ವರ್ಗಕ್ಕೆ ಹೋಯ್ತು ಅಂತ. ಹಾಗಾಗ್ಬೇಕು ಅಂತ ಅವು ಒಳ್ಳೆ ಫಲಗಳನ್ನು ಕೊಡ್ತಿದ್ದಾವೆ, ಹೂಗಳನ್ನು ಕೊಡ್ತಿದ್ದಾವಂತೆ ಆ ಆಶ್ರಮದವರು. ಹಾಗಿರುವಾಗ ಈರುಳ್ಳು ಕಳೆಯಿತು, ಬೆಳಗಾಯಿತು, ಮೂಡಿತು, ಬೆಳಗಾಯಿತು. ಬೆಳಗಾಗಿದ್ರೆ ಆ ಬಿಲ್ವತ್ತರದ ಬಿಲ್ಲೆತ್ತರದ ಕರಡ ಹುಲ್ಲು ಆ ಎಲ್ಲ ಹುಲ್ಲಿನ ಇದೆಯಲ್ಲ ಅವು ಎಲ್ಲ ಇಬ್ಬನಿಯಿಂದ ನೆಂದಿದವಂತೆ. ಆ ಇಬ್ಬನಿಯ ನೆಂದಿದ್ದು ಹೇಗ್ ಕಾಣುತ್ತೆ ಅಂದ್ರೆ ಇವಳು ಕಣ್ಣಲ್ಲಿ ಕಣ್ಣೀರು ಸುರ್ತಾ ಇದೆಯಲ್ಲ, ಆ ಈ ತುರಗ ಇರುತ್ತೆ ಕುದುರೆ, ಕುದುರೆ ಮೇಲೆ ಕಣ್ಣು ಈ ಉದುದ್ದ ಕಣ್ಣಿನ ರೆಪ್ಪೆ ಇರುತ್ತಲ್ಲ ಅದೆಲ್ಲ ಮುಚ್ಕೊಂಡಿರುತ್ತೆ, ಅದ್ರ ಮೇಲೆ ನೀರಿದ್ರೆ ಹೇಗ್ ಕಾಣುತ್ತೆ ಆ ರೀತಿಯಲ್ಲಿ ಆ ಕರಡು ಹುಲ್ಲು ಕಾಣ್ತಿದೆ, ಮತ್ತೆ ಇವಳ ಕಣ್ಣು ಕಣ್ಣಿನ ನೀರು ಆ ರೀತಿಯಲ್ಲಿ ಕಾಣ್ತಾ ಇದೆ ಅಂತ. ಯಾವಾಗ ರಾಮನ ದರ್ಶನ ಆಗುತ್ತೆ ಅಂತ ಹೇಳಿ ಕಾಣ್ತಾ ಇದೆ ಅಂದ್ರೆ ಫಸಲ ಎಂಬಾಕುದನ್ನೇ ನಿರ್ವಹಿಸಿ ಈ ಗುರು ನಿಡಿಸು ಇವ ಆ ಪ್ರಕೃತಿ ಮತ್ತು ಓಹ್ ಇವತ್ತು ರಾಮನೇ ರಾಮ ಬರ್ಲಿಲ್ವಾ ಅಂತ, ಇವತ್ತು ನಮ್ಮ ಫಲಗಳು ಕೊಟ್ಟಿದ್ದು ಇದೆಲ್ಲ ಬೇರೆ ಇದಕ್ಕಾಯ್ತು ಅನ್ನೋ ಹಾಗೆ ಇಬ್ಬರೂ ನಿಡಿಸು ಇವ ಒಂದು ಕೂಡಿ ಇವತ್ತು. ಆದ್ರೆ ಒಂದು ಮುದುಕಿಗೆ ಏನಪ್ಪ ಅಂತಂದ್ರೆ ಮುದುಕಿಗೆ ಇವತ್ತು ಒಂದಿನ ಏನೋ ಒಂದು ಕಳವಳ ಆಗ್ತಾ ಇದೆ, ಆಮೇಲೆ ಏನೋ ಒಂದು ಕಲ್ಲಣ ಏನೋ ಹೊಸ್ತಾಗತ್ತೆ ಅನ್ನೋದು, ಮತ್ತೆ ಏನೋ ಒಂದು ಉಲ್ಲಾಸನೂ ಆಗ್ತಾ ಇದೆ ಅಂತ. ಏನಾಗ್ಬೋದು ಇವತ್ತು ಏನೋ ಒಂಥರ ಬೇರೆ ತರ ಇದೆಯಲ್ಲ ಅಂತ ಅನ್ಸತ್ತಂತೆ. ಹಾಗಾಗಿ ಅವಳು ಮತ್ತೆ ಹೊರಗೆ ಬರ್ತಾಳೆ, ನೋಡ್ತಾಳೆ ಅವಳ ನಿರೀಕ್ಷೆಯಂತೆಯೇ ಅವಳ ಹುಲ್ಲಿನ ದಾರಿ ಇದೆಯಲ್ಲ, ಹುಲ್ಲು ಬಯಲಲ್ಲಿ ಅವಳ ದಾರಿ ಅವಳ ನಿರೀಕ್ಷೆಯಂತೆ ಆ ಮಧ್ಯದಲ್ಲಿ ಒಂದು ಕಿರುದಾರಿ ಆಗಿರುತ್ತೆ. ಈಗಾಗಲೇ ನೀವು ಬಿಸಿ ಅವರದ್ದು ಕೇಳಿದೆ, ವನವನವ ಸುತ್ತಿ ಸುಳಿದು ತರು ತರುವ ಇವಳೇ ನಡೆದಿದ್ದಾಳೇನೋ, ಅದೆಷ್ಟು 10 ವರ್ಷದಿಂದ ಅದೆಷ್ಟು ದಾರಿ ಫಲ ನಡೆದಿದ್ದಾಳೋ, ಎಷ್ಟು ಮಣ್ಣುಗಳನ್ನು ತಂದಿದ್ದಾಳೋ, ಎಷ್ಟು ಬಿರು ಹೂಗಳನ್ನಾಯ್ತು ತಂದು ತನಿ ಮಣ್ಣುಗಳಾಯ್ತು ತಂದು ಅಂತ ಎಷ್ಟು ತಂದಿದ್ದಾಳ, ಅದು ಸೌಧ ಹೋಗ್ಬಿಟ್ಟಿದೆಯಂತೆ. ಬೈತಲೆಯ ಭೂಮಿಯ ಬೈತಲೆಯ ತರ ಅದು ಹೋಗಿದೆಯಂತೆ. ಬಯಲ ನಡು ನಿಡು ಬರೆದು ಸಮೇತ ದಾಲ್ದಾರಿ ಕೀಳುಪಟ್ಟೆ ಆ ದಾರಿಯನ್ನ ನೋಡ್ತಾಳಂತೆ. ತನ್ನೊಳಗೆ ಒಣಗುವಳು ಗುಣಿಸುವಳು, ತನ್ನೊಳಗೊಳಗೇ ಒಣಗ್ತಾಳೆ ಗುಣಿಸ್ತಾಳೆ. ಇದು ಯಾವಾಗ ಬರ್ತಾನೆ ಏನು ಅಂದ್ರೆ ಮತ್ತೆ ಒಳಗೆ ಹೋಗ್ತಾಳೆ, ಒಂದ್ಸತಿ ಹೊರಗೆ ಬರ್ತಾಳೆ ಒಳಗೆ ಹೋಗ್ತಾಳೆ ಮತ್ತೆ ಹೊರಗೆ ಬಂದು ಅಲ್ಲೆಲ್ಲ ಕೊರಕೆಯನ್ನ ತಂದು ಅಲ್ಲಿಂದ ಗುಡಿಸಿ ಕರಗಲೆಗಳನ್ನೆಲ್ಲ ತೆಗೆದು ರಂಗೋಲಿ ಇದೆಲ್ಲ ಮಾಡ್ತಾಳೆ. ಮನೆ ಮುಂದೆ ಗೋಮಯ ಬಳಿದ ಜಗಲಿಯ ತರವು ಸದೆ ಗುಡಿಸಿ ಸೊಂಟ ಮತ್ತೆ ವಯಸ್ಸಾಗಿದೆ ಅವನು ಸ್ವಲ್ಪ ಗುಡಿಸ್ತಾಳೆ ಮತ್ತೆ ಎತ್ಕೊಳ್ತಾಳೆ ಸೊಂಟ ಕೈ ಹಾಕಿ ಮಾಡ್ತಾಳೆ ಮತ್ತೆ ನಿಡು ನೆಟ್ಟು ದೂರಕ್ಕೆ ದೃಷ್ಟಿ ನೆಟ್ಟು ನೋಡ್ತಾಳೆ ಏನೋ ಒಂಥರ ಆಗ್ತಿದೆಯಲ್ಲ ಇವತ್ತು ಯಾಕೆ ಅಂತ ನೋಡ್ತಾಳೆ. ಆದ್ರೆ ವನ ಸೀಮಾಂತ ಸೀಮಂತ ರೇಖೆಯನ್ನು ಒಪ್ಪುವ ಬಟ್ಟ ಬಯಲು ಅಂದ್ರೆ ಆ ವನದ ಒಂಥರ ಉದ್ದಕ್ಕೆ ಆಗಿದೆಯಲ್ಲ ಆ ದಾರಿಯನ್ನ ದೂರದವರೆಗೆ ಸೀಮಾಂತ ಅಂದ್ರೆ ಸೀಮಂತ ಅಂದ್ರೆ ಬೈತಲೆ ಸೀಮಾಂತ ಅಂದ್ರೆ ಅಷ್ಟು ದೂರದವರೆಗೆ ಹೊರಡಿರುವಂತಹ ಕೂದಲು ಇದು ದಾರಿ ಅಂತ ಅದನ್ನ ನೋಡ್ತಾ ಇದ್ದಾರಂತೆ. ಇದೇ ನಿರೀಕ್ಷಣೆಯ ನೋಪಿ ದಿನ ಉಳಿದ ಅದೇ ವ್ರತ ಕತೆ ಹಾಗೆ ಮಾಡ್ತಾ ಇದ್ದಾಳಂತೆ. ಕೊಳುತ್ತೆ ಎಂದು ಪಗಲಾಯ್ತು ಹೀಗೆಲ್ಲ ಮಾಡ್ತಿರುವಾಗ ನಿತ್ಯ ಉಳಿದು ಅದೇ ಕರ್ಮ ಪರಿಚಾರಣಿ ಅಂತ ಕರೀತಾರೆ ವಾಲ್ಮೀಕಿ. ನಿತ್ಯ ಗುಡಿಸೋದು ಅವನು ರಾಮ ಬರ್ತಾನೆ ಅಂತ ಸಿದ್ಧತೆ ಮಾಡ್ಕೊಳ್ಳೋದು ಇದೇ ಕೆಲಸ ಅವಳಿಗೆ. ಈಗ ಪಗಲಾಯ್ತಂತೆ ಹಗಲಾಯ್ತು, ಈಗ ರಾತ್ರಿ ಆಗಿತ್ತು, ರಾತ್ರಿಯಿಂದ ಬೆಳಗಾಯಿತು, ಬೆಳಕಾದಲ್ಲಿಂದ ಈಗ ಸೂರ್ಯ ಕಿರಣ ಬಂದಿದೆ ಆ ಪಗಲಾಯಿತು.

மரணி மரணி ஹா

ಈಗ ರಾತ್ರಿ ಆಯ್ತು, ಬೆಳದಿಂಗಳಾಯ್ತು, ಬೆಳಿಗ್ಗೆ ಉಷಾ ಕಾಲ ಆಯ್ತು, ಈಗ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ಅಂತೆ. ಹಾಗೆ ಆಗ್ತಾ ಇರುವಾಗ ಭರವಸೆಯ ಏನೋ ಮಧ್ಯ ಕಿರಣ ರವಿತ ಬೆಳ್ಳಿ ಹನಿಯಾಗಿ, ಅವನಿಗೆ ಏನೋ ಇವತ್ತು ಆಗತ್ತೆ, ಏನಾದ್ರೂ ಒಂದು ಒಳ್ಳೇದಾಗ್ಬೋದೇನೋ ಒಂದು ಭರವಸೆಯ ಒಂದು ಇದೆಯಂತೆ. ಆ ಕಣ್ಣಿಗಾರೋ ಬತ್ಮವೋ ಭ್ರಾಂತಿ, ಅದು ಒಂಥರ ಯಾರನ್ನೋ ನಿರೀಕ್ಷೆ ಮಾಡಿದ್ರೆ ಒಂದು ನೀರು ಈಗ ಕಾದಿನ ಶಬರಿಯಲ್ಲಿ ನೀರು ಸಪ್ಪಳೆ ಎಲೆ ಎಲುಗೆ ಗಾಳಿಯಲ್ಲಿ ನೀರು ಸಪ್ಪಳೆ, ನೀವು ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ, ಅಲ್ಲೇ ಶಬ್ದ ಕೇಳ್ತಾ ಇದ್ದಂಗಿದೆ ಅಂತ ಹೇಳ್ಕೊಂಡು ಹೋಗ್ತಿವಲ್ಲ ನಾವು ಯಾರನ್ನೋ ನಿರೀಕ್ಷೆ ಮಾಡ್ತಿದ್ದಾಗ. ಆ ರೀತಿಯಲ್ಲಿ ನೋಡ್ತಾರೆ, ಆಮೇಲೆ ಯಾರು ಇಲ್ಲ ಭ್ರಾಂತಿ ಅಂತ ಅನ್ಕೊಳ್ತಾಳಂತೆ. ನಿಂತ ಶಬರಿ ಡೌಂಟಾಗಿ ಮಡಿಗೊಂಡು ಕೈಯಾಗಿ ವಯಸ್ಸಾದ ಮುಖ್ಯ ಹೇಗೆ ಎಷ್ಟೊತ್ತು ನಿಲ್ತಾಳೆ ಪಾಪ ಸೊಂಟ ಕೈ ಇಟ್ಕೊಂಡಾಳೆ, ಮತ್ತೆ ಕೈಯನ್ನ ಹೀಗೆ ಆ ಈ ಚರ್ಮ ಎಲ್ಲ ವಯಸ್ಸಾದವರಿಗೆ ಇಳಿದ್ಬಿಟ್ಟಿರುತ್ತೆ, ಇದೆಲ್ಲ ಹುಬ್ಬಿನ ಕೂದಲೆಲ್ಲ ಮುಚ್ಚಿ ಬಿಟ್ಟಿರುತ್ತೆ, ಅದನ್ನ ಹೀಗ್ ಮಾಡಿ ಎತ್ತಿ ಯಾರ ಮಾಡ್ತಾ ಇದ್ದಾರ ಅಂತ ಅವಳು ನೋಡ್ತಾಳಂತೆ. ಹಾಗೆ ನೋಡಿದಾಳು, ನೋಡಿ ಕಣ್ಣೊಳೆಯ ಕ್ಲೀನ್ ಮಾಡಿ ಹಿಂಗ ನೋಡ್ತಾರಲ್ಲ ವಯಸ್ಸಾದವರು, ಅಥವಾ ನಾವು ಅಂತೆ ಯಾವ್ದನ್ನ ತುಂಬಾ ಇದಾಗ ದೂರದಿಂದ ನೋಡ್ಬೇಕಾದ್ರೆ ಈಗ ನೋಡ್ತೀವಲ್ಲ, ಆ ತರದಲ್ಲಿ ನೋಡ್ತಾ ಇದ್ದಾಳಂತೆ. ದೇಶ ದೇಹವನ್ನಂತೆ ಈ ದೇಶವಾಗಿದ್ದು ಖಂಡಿತ ಆಮೇಲೆ ಇಷ್ಟು ಚಿಕ್ಕ ರೂಪದಲ್ಲಿ ಕಾಣುತ್ತಲ್ಲ ಏನೋ ಒಂದು ಆ ರೀತಿ ಕಣ್ಣಿಗೆ ಏನೋ ಕಾಣ್ತದೆ. ತನ್ನ ಸಂದೇಹ ಇಲ್ಲ ಯಾರೋ ಕಾಣ್ತಾ ಇದ್ದಾರೆ ಅಂತ ತಿರುಪ್ಪಿ ಕೊರೆಗಳು ಮರಳು ಮರಳಿ ಕಂಡ ಅರಿವಳೆಯಲ್ಲಿ ಶಬರಿ ರಾಮ ಲಕ್ಷ್ಮಣರನ್ನ ಆ ದುಸ್ಥಿತಿಯ ವೇಷದಲ್ಲಿ ಕವಿಗೂ ಅನುಮಾನ, ಇಂತಹ ದುಸ್ಥಿತಿ ವೇಷ ಮಾಡ್ಕೊಂಡು ಬರ್ತಿದ್ದಾರೆ ರಾಮ ಲಕ್ಷ್ಮಣರು, ಅವರನ್ನ ಕಂಡಿಡಿದಾಳ ಈ ಶಬರಿ, ಎಷ್ಟು ದೃಷ್ಟದಿಂದ ತಪಸ್ ಮಾಡ್ತಾ ಇದ್ದಾಳೆ ಯೋಚನೆ ಮಾಡ್ತಿದ್ದಾಳೆ ಆದ್ರೆ ಕಾಣ್ತಾಳ ಅಂತ ಕವಿಗೆ ಅನುಮಾನ. ಆಮೇಲೆ ಕವಿ ಒಂದು ಮಾತಾಡ್ತಾರೆ, ಭಗವದಾಗಮನವೇ ಭಕ್ತನ ನಿರೀಕ್ಷಿತ ರೂಪದಿಂದ ಬಂದೊಪ್ಪದೇ, ಭಗವಂತ ಬರ್ತಾನೆ ನಾವ್ ಹಿಂಗ್ ಬರ್ತಾನೆ ಅಂತ ಕಾಯ್ತಾ ಇರ್ತೀವಿ, ಆದ್ರೆ ನಾವ್ ನಿರೀಕ್ಷಿಸಿದ ರೂಪದಲ್ಲಿ ಬರ್ತಾನ? ಪರಮಾಂಸರದ್ದೇ ಒಂದ್ ಕತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ಆ ಒಬ್ಬ ಭಕ್ತ ಇದ್ದಂತೆ, ಭಕ್ತ ಹಂಗೆ ಪರಮಾಂಸರು ಹೇಳಿದ್ರು, ದೇವರೆಲ್ಲ ನೋಡ್ಕಂತಾನಪ್ಪ ನೀನೇನ್ ಯೋಚನೆ ಮಾಡ್ಬೇಡ ಅಂತ ಹೇಳಿದ್ರು. ಇವನು ಅದನ್ನೇ ನಂಬ್ಕೊಂಡ, ಮರುದಿವಸ ಒಂದು ಆನೆ ಮೇಲೆ ಮಾವುತ ಕುತ್ಕೊಂಡು ಬರ್ತಾ ಇದ್ದ, ಆವಾಗ ಆನೆ ಮದುವೆ ಇದೆ ಪಕ್ಕಕ್ಕೆ ಸರಿ ಪಕ್ಕಕ್ಕೆ ಸರಿ ಅಂತ ಮಾವುತ ಹೇಳ್ತಾ ಇದ್ರೆ, ಇವನು ಹೆಂಗು ಪರಮಾಂಸರು ಹೇಳಿದಾರೆ ಇಲ್ಲ ಇಲ್ಲ ದೇವ್ರು ಕಾಪಾಡ್ತಾನೆ ಅಂತ ನಿಂತಿದ್ದ, ತೋಣ್ಣಲ್ಲಿ ಎತ್ತು ಹೊಡಿತೀವಿ. ಆಗ ಮರುದಿನ ಬಂದು, ಏನ್ ಸ್ವಾಮಿ ನೀವೇನ್ ಹೇಳಿದ್ರು ಈಗ ಆಗಿರೋದೇನು? ಅಲ್ಲಪ್ಪ ನೀನು ಆನೆ ಎದುರುಗಡೆ ಹೋಗೇ ಹೋದು, ಆದ್ರೆ ಅದ್ರ ಮೇಲೆ ಒಬ್ಬ ಒಂದು ಆನೆ ಇತ್ತಲ್ವಾ, ಆನೆ ಮೇಲೆ ಒಬ್ಬ ಮಾವುತ ಇದ್ದಿನಲ್ಲ, ಅವನೇನ್ ಹೇಳ್ದ ನಿನಗೆ? ಪಕ್ಕಕ್ಕೆ ಸರಿ, ಮತ್ತೆ ಅವನ ದೇವ್ರಿಲ್ವಾ? ಅವನೇ ದೇವ್ರು ನಿನ್ ಪಕ್ಕ ಸರಿ ಅಂತ ತಿದ್ದುತ್ತಾ ಇದ್ದ, ನೀನ್ ಕೇಳಿಲ್ಲ ಅಷ್ಟೇ ಅಂತ ಹೇಳಿದ್ದ. ಹಾಗೆ ಅದೊಂದು ಉದಾಹರಣೆ ಕೊಡ್ಬೋದು. ಇಲ್ಲಿ ಭಕ್ತನಲ್ಲಿ ತಂದು ಸುಲಿದು ನೈವೇದ್ಯ ಮಕ್ಕೊಳ್ಳದೆ, ಇದು ಒಂದ್ ಸ್ವಲ್ಪ ಕೊಡು ಕೊಡಗು ಸಿಂಕತೆ ನೆನಪಾದ ಹಾಗೆ ಆಗುತ್ತೆ. ಯಾಕೆ ಅಂದ್ರೆ ತಂದೆ ತಾಯಿ ಇಬ್ರು ಯಾತ್ರೆಗೆ ಹೋಗಿರ್ತಾರೆ, ಒಂದು ಆರೇಳು ದಿನ ಹೋಗಿರ್ತಾರೆ, ಕೊಡಗು ಸಿಂಗ್ ಹೇಳೋಗಿರ್ತಾರೆ, ನೀನು ಇವಳಿಗೆ ಶಿವಂಗೆ ಪೂಜೆ ಮಾಡಿ ಅರ್ಚಿಸಿ ಇದೆಲ್ಲ ಮಾಡು, ಹಾಲಿನ ನೈವೇದ್ಯ ಮಾಡು ಅಂತ ಹೇಳಿ ಹೋಗಿರ್ತಾರೆ. ಆವಾಗ ಇವಳು ಹೋಗ್ತಾಳೆ, ಅರ್ಚನೆ ಮಾಡ್ತಾಳೆ, ಪೂಜೆ ಮಾಡ್ತಾಳೆ, ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹೂಗಳ ಏರಿಸ್ತಾಳೆ ಎಲ್ಲ ಮಾಡ್ತಾಳೆ. ನಂತರದಲ್ಲಿ ಹಾಲನ್ನು ಇಟ್ಟರೆ ಏನು ಸೇವನೆ ಮಾಡೋದೇ ಇಲ್ಲ. ಇವಳು ಎಷ್ಟು ಮುಗ್ಧ ಭಕ್ತಿ ಅಂದ್ರೆ ನೈವೇದ್ಯಕ್ಕೆ ಇಟ್ಟ ಹಾಲ ಆ ಶಿವನೇ ದಿನ ಕುಡಿತಿದ್ದ ಅಂತ ತಿಳ್ಕೊಬಿಟ್ಟಿರ್ತಾಳೆ. ಈಗ ಇವನು ಮನೆ ಹೋದ್ರೆ ಮನೆ ಬೈತಾರೆ, ಕುಷ್ಟಿಲ್ಲ ಅಂತ ಬೈತಾರೆ ಅಂತ ಅಳ್ತಾಳೆ ಕರಿತಾಳೆ, ಆ ಲಿಂಗದ ಮೇಲೆ ತಲೆ ಚಚ್ಕೊಂತಾಳೆ, ದೇವ ನೀ ಕುಡಿದಿದ್ರೆ ಮನೇಲಿ ಬೈತಾರಪ್ಪ ದಯಮಾಡಿ ಕುಡಿದು ಬಿಡು ಕುಡ್ಕೊಂಡು. ಆ ಮಗುವಿನ ಮುಗ್ಧ ಭಕ್ತಿಗೆ ಶಿವ ಹಾಲು ಬಂದು ಹಾಲು ಕುಡಿತಾನೆ. ಅದೇ ರೀತಿಯಾಗಿ ಆ ಒಂದು ದಿನವೂ ಕಳೆದೇ ಬಿಡುತ್ತೆ, ಹಾಲು ಕುಡಿತಾನೆ ಇರ್ತಾನೆ ಅವನು. ನಂತರದಲ್ಲಿ ತಂದೆ ತಾಯಿಯೆಲ್ಲ ಬರ್ತಾರೆ, ಬಂದವರು ಈಗಿನ ನಮ್ಗೆ ಸ್ವಲ್ಪ ಸುಸ್ತಾಗಿದೆ ನೀನೇ ಹೋಗಿ ದೇವರ ಪೂಜೆ ಮಾಡ್ಬಾ ಅಂತಾರೆ. ಇವಳು ಹೋಗ್ತಾಳೆ, ಹೋಗಿ ಹಾಲಿಸ್ತಾಳೆ ಎಲ್ಲ ಮಾಡ್ತಾಳೆ, ಕುಡಿತಾನೆ ಶಿವ ಇವಳು ದುಷ್ಟ ಏನ್ ಮಾಡ್ತಿರ್ಲಿಲ್ಲ. ಮನೆಗೆ ಬಂದು ಕೇಳಿ ಎಲ್ಲಿ ಹಾಲು ನೈವೇದ್ಯದ್ದು ಅಂತ ತಂದೆ ತಾಯಿ ಕೇಳ್ತಾರೆ, ಇಲ್ಲ ಶಿವ ಕುಡ್ದ ಅಂತ ಹೇಳ್ತಾರೆ. ಶಿವ ಕುಡ್ದ ನೀನೇ ದುಳ್ಳು ಹೇಳ್ಬೇಕು ಬೆಲೆ ಕಲ್ತ್ಬಿಟ್ಟಿಯಾ, ಏನ್ ಮಾಡ್ತೀಯ ನೀನೇ ಕುಡ್ಕೊಂಬನ್ಯ ಅಂತ ಬೈತಾರೆ. ಇಲ್ಲ ಇಲ್ಲ ನಿಜವಾಗ್ಲೂ ಶಿವ ಕುಡಿದ ಹೌದು ಅಂತ ಹೇಳ್ತಾರೆ. ಹಾಗಾದ್ರೆ ತೋರಿಸು ಅಂತ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ರೆ ಅಲ್ಲಿ ಆ ತಂದೆ ತಾಯಿಯರಿಗೆ ಆ ಸೌಭಾಗ್ಯ ಇರ್ಬೇಕಲ್ಲ, ಏನ್ ಮಾಡಿದ್ರು ಆ ದೇವ್ರು ಬರಲ್ಲ, ಲಿಂಗ ಪ್ರತ್ಯಕ್ಷ ಆಗೋದಿಲ್ಲ ಅಂತ ಶಿವ ಬರೋದಿಲ್ಲ. ಆಗ ಇವ್ರು ಮತ್ತೆ ಅದೇ ತಲೆ ಇಲ್ಲ ಖಂಡಿತ ನಾನು ಸುಳ್ಳಿ ಅಂತ ಆಗತ್ತೆ, ನೀನ್ ದಯಮಾಡಿ ಬರ್ಬೇಕು ಅಂತ ಹತ್ತು ಹತ್ತು ಇಡ್ತಾಳೆ. ಲಿಂಗದ ಮೇಲೆ ತಲೆಯನ್ನ ಚಚ್ಕೊಳ್ಳೋಕೆ ಶುರು ಮಾಡ್ತಾಳೆ, ರಕ್ತ ಬರಕ್ ಶುರು ಅಂತ ಶಿವ ಪ್ರತ್ಯಕ್ಷನಾಗೆ ಅವಳನ್ನು ಸಹ
ಒಳಗೆಳ್ಕೊಳ್ತಾನೆ. ಒಳಗೆಳ್ಕೊಂಡಾಗ ಆ ಲಿಂಗದ ಮೇಲೆ ಅವಳು ಕೂದಲು ಮಾಡ್ತಾರೆ. ಆ ನನ್ನ ಮಗಳು ಓದು ಓದು ಓದು ಅಂದ್ರು ಮಗು ಹೋಗಿ ಆಗ್ಬಿಟ್ಟಿರುತ್ತೆ ಅಂತ. ಅಂದ್ರೆ ನೈವೇದ್ಯವನ್ನು ಏನಂದ್ರೆ ಭಕ್ತನಲ್ಲಿ ತಮ್ಮ ಸುರಿದು ನೈವೇದ್ಯ ಮುಕ್ಕೊಳ್ಳದೆ ಅಂದ್ರೆ ಅವನನ್ನು ಪರೀಕ್ಷೆ ಮಾಡಿ ನೋಡಿ, ಅವನನ್ನು ಇದು ಮಾಡಿ ನೋಡಿ, ಅವನಿಗೆ ಒಂದು ಉದ್ಧಾರವನ್ನ ಮಾಡ್ತಾರೆ ಅಂತ. ದ್ರೌಪದಿ ತನ್ನನ್ನು ಕಾಪಾಡ್ತಾನೆ, ನನ್ನನ್ನು ನಾನೇ ಕಾಪಾಡ್ಕೊಳ್ತೀನಿ ಅಂತ ಎದೆ ಮುಚ್ಕೊಂಡ್ಳು, ಸೀರೆ ಹೇಳ್ಕೊಂಡ್ಳು, ಏನೆಲ್ಲ ಮಾಡಿದ್ಲು. ಕೊನೆಗೆ ಕೃಷ್ಣ ನನ್ನಿಂದ ಏನು ಇಲ್ಲ ಅಂತ ಯಾವಾಗ ಎರಡು ಕೈ ಬಿಟ್ಟು ನೀನೇ ರಕ್ಷಿಸು ಅಂದ್ಲು. ಆಗ ಶಿವ ಅಲ್ಲ ಕೃಷ್ಣ ವಸ್ತ್ರ ಇದನ್ನ ದಾನ ಮಾಡಿದ, ಅಕ್ಷಯಾಮರ ಬಂದಿತ್ತ ಅನ್ನೋದು ಕತೆ ಬರುತ್ತೆ. ಹಾಗೆ ಅಹಂಕಾರ ಸಂಪೂರ್ಣ ಸಿದ್ಧಿ, ಸಂಪೂರ್ಣ ಸಿದ್ಧಿ ಸಿಗ್ಬೇಕು ಅಂದ್ರೆ ನಮ್ಮ ಅಹಂಕಾರವನ್ನು ಬಿಡಬೇಕು, ನಾನು ಅನ್ನೋದನ್ನ ಬಿಡಬೇಕು ಅಂತ ಹೇಳಿ ಅವರು ಕವಿ ಹೇಳ್ತಾ ಇದಾರೆ. ಹಾಗಾದಾಗ ಮಾತ್ರ ಆಗುತ್ತೆ ಇಲ್ಲಿ ಆ ಇವಳದ ನೋಂಬಿ ಮುಗಿತಾ ಬಂದಿದೆ, ಇವತ್ತು ಸಿದ್ಧಿ ಆಗ್ತಾ ಇದೆ ಇವಳಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಗೆ ಬಂದಿದ್ದಾರೆ ಈ ವಾಲ್ಮೀಕಿಯಲ್ಲಿ ಎಲ್ಲೂ ರಾಮ ಲಕ್ಷ್ಮಣರ ರೂಪದ ವರ್ಣನೆ ಇಲ್ಲ, ಅಥವಾ ಬೇರೆ ಯಾರು ತುಂಬಾ ಜನ ಕವಿಗಳು ಬರೆದಿದ್ದಾರೆ ಯಾರು ರಾಮ ಲಕ್ಷ್ಮಣರು ಹೇಗಿದ್ರು ಅಂತ ಬರ್ದಿಲ್ಲ. ಆದ್ರೆ ಕುವೆಂಪು ಅವರು ಮಾತ್ರ ರಾಮ ಲಕ್ಷ್ಮಣರ ಒಂದು ಹೇಗಿದ್ರು ಅನ್ನೋದಕ್ಕೆ ವರ್ಣನೆ ಮಾಡ್ತಾರೆ ಹೇಗೆ ಅಂತ ನೋಡಿ.

ಬೇರೆ ಬೇರೆ ಕವಿಗಳೆಲ್ಲ ರಾಮ ಸುಂದರ ರೂಪದಲ್ಲೇ ಬಂದ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನೋಡ್ಬೇಕಂದ್ರೆ ಹೆಂಡತಿಯನ್ನ ಕಳ್ಕೊಂಡಂತ ಸತಿಯನ್ನ ಕಳ್ಕೊಂಡ ರಾಮನ ಅವಸ್ಥೆ ಹೇಗಿರ್ಬೋದು, ಅವನ ರೂಪ ಹೇಗಿರ್ಬೋದು, ಅದನ್ನ ತುಂಬಾ ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ. ಹೇಗಿರ್ಬಹುದು ರಾಮ ಪತ್ನಿಯನ್ನ ವಿಯೋಗದಿಂದ ಅಂತ ಹೊದೆ ಹೊದೆ ಗೆದರ್ತ ತಲೆ. ದಿಪ್ಪಾಗ ಹೇಳ್ಬೇಕು ಅಂದ್ರೆ ಈ ಜಟೆ ಕಟ್ಕೊಂಡವರು ವಟಕ್ಷೀರದ ಹಾಲಂತಲ್ಲಿ, ವಟಕ್ಷೀರ ಅಂದ್ರೆ ಕೋಳಿ ಮರದ ಹಾಲು, ಅದನ್ನ ತಂದು ಕೂದುಗಳೆಲ್ಲ ಹರಡದಿದ್ದ ರೀತಿಯಲ್ಲಿ ಅದನ್ನ ಜಟೆಯನ್ನ ಕಟ್ಕೊಳ್ತಾರಂತೆ. ಅದು ಹರಡ್ಲೇ ಬಾರದು. ಆದ್ರೆ ಇವನು ಸೀತಾ ವಿಯೋಗದಿಂದ ಊಟ ಮಾಡ್ತಿದ್ದ ಎಷ್ಟು ದಿವಸ ಆಯ್ತು, ಈ ಕಬಂಧನನ್ನ ಬೇರೆ ಎದುರಿಸಿದ್ದು, ಜಟಾಯುಗಳಾದ ಒಂದು ಸಂಸ್ಕಾರ ಸೀತಾ ವಿಯೋಗದಿಂದ ಹೇಗೆ ಹೇಗಾಗಿದ್ದಾನೆ ಅಂದ್ರೆ ಹೊದೆ ಹೊದೆ ಗೆದರ್ತ ತಲೆ, ತಲೆಯೆಲ್ಲ ಕಿತ್ತೋಗಿದೆ ಅಂತ ಅಷ್ಟು ಒಂಟೊಂಟು ಹಚ್ಕೊಂಡಿದ್ದು ಇದು ಸಹಿತ ಕಿತ್ತು ಕಿತ್ತು ಹೋಗಿದೆ, ಬೆವರಿಂದ ನೆನೆದು ಹೋಗಿದೆ, ಇದಾಗಿದೆ ಕೊಳೆ ಬೆವರ್ ಪತ್ತಿದ ಉಡೆ. ಆ ಬಟ್ಟೆ ನೋಡಿದ್ರೆ ಕೊಳಕ್ಕು ಮೆತ್ಕೊಂಡಿದೆ ಅಂತ ಅಂದ್ರೆ ಅದನ್ನೆಲ್ಲ ಒಂದು ಸಿದ್ಧತೆ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ. ಎಷ್ಟು ದೂರದಿಂದ ಹಿಡ್ಕೊಂಡ್ ಬಂದಿದಾರೋ, ಎಷ್ಟು ದೂರದಿಂದ ಅದನ್ನ ಇದ್ ಮಾಡ್ತಾ ಇದಾರೋ. ತೇಜಂ ಮಸುರದ ಮೊಗ ಮುಖ ಆಡಿ ಹೋಗಿದೆಯಂತೆ, ಖಿನ್ನತೆಯ ಕೋರೆಯುತ್ತಿದ ಕಪೋಲ ಕೋಲಂ. ಕೋಲಂ ಅಂತಂದ್ರೆ ಕೆನ್ನೆ. ಅವನ ಖಿನ್ನತೆಯಿಂದಾಗಿ ಪತ್ನಿಯ ವಿಯೋಗದಿಂದ ಕೆನ್ನೆ ಒಳಗು ಹೋಗ್ಬಿಟ್ಟಿದೆ ಅಂತೆ, ಉಳಿ ಬಿಟ್ಟು ಬಿಟ್ಟಿದೆ ಅಂತೆ. ದೈತ ವಿಯೋಗಾಗ್ನಿಯಿಂದ ಇಂದನ ಶರೀರ ನಮ್ ಅಂದ್ರೆ ದೈತ ಅಂದ್ರೆ ಪತ್ನಿ ವಿಯೋಗದಿಂದ ಅವನು ಇಡೀ ಶರೀರವೇ ಸುಟ್ಟು ಕರಕಲಾಗಲಿದೆ ಅನ್ನೋ ಹಾಗೆ ಬಾಡಿ ಬಸವಳೆದು ಹೋಗ್ಬಿಟ್ಟಿದ್ದಾರೆ ಅಂತ ಶರೀರ ನಮ್. ರೂಕ್ಷ ರೂಪದ ರಾಮನನ್ ಕಣ್ಣು ಮಂದಾಕ್ಷ. ಮೊದ್ಲೇ ಅವಳಿಗೆ ಕಣ್ಣು ಸರಿ ಕಾಣಲ್ಲ, ಆದ್ರೂ ಕೂಡ ಒಂದು ಸಾಧಾರಣವಾಗಿ ನೋಡಿದಾಗ ಇವನ ರೂಕ್ಷ ರೂಪ, ರೂಕ್ಷ ರೂಪ ಅಂದ್ರೆ ಒಂಥರ ಹೊರಟು ರೂಪ, ಒಂಥರ ಗುರುತು ಸಿಕ್ಕಿದ್ದಂತಹ ರೂಪವನ್ನ ನೋಡಿ ಮಂದಾಕ್ಷಿ ಶಬರಿ ಬೇಡ ಕೆತ್ತಡೆ. ಆ ನಮ್ಮ ಅಲ್ಲಿ ಬರೋರು ಯಾರು ಅಂದ್ರೆ ಇವರಂತ ಬೇಡವರೇ ಬೇಡಿ ಬೇಡ ಬೇಟೆ ಆಡೋರು ಇರ್ತಾರಲ್ಲ, ಬೇಡರ ಜಾತಿಯವರು, ಅವರೆಲ್ಲ ಬಿಲ್ಲು ಬಾಳ ಎಲ್ಲ ಹಿಡ್ಕೊಂಡು ಎಲ್ಲ ಬರ್ತಿರ್ತಾರೆ. ಹಾಗೆ ನಮ್ಮ ಜಾತಿಯವರು ಯಾರು ಬಂದಿದ್ದಾರೆ ಬೇಟೆಗಾಗ್ಲಿ, ಯಾರು ಊಟ ಒಂದು ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಬೇಡರು ಕೆತ್ತಳೆ ಮೈಥಿಲಿ ಪ್ರಿಯನ ದಾರುಣ ಸ್ಥಿತಿಗೆ ಏತಕ್ಕೆ ಇನ್ನು ಬೇರೆ ಸಾಕ್ಷಿ. ಅವ್ರು ಹೇಗಿದ್ದ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಯಾಕೆಂದ್ರೆ ಸದಾ ರಾಮನನ್ನೇ ಧ್ಯಾನ ಮಾಡ್ತಾ ಇದ್ದಂತವಳಿಗೆ ಅವಳು ಗುರುತಿಸಿರ್ಲಿಲ್ಲ ಅಂತಂದ್ರೆ ಅವಳ ಒಂದು ದಾರುಣ ಸ್ಥಿತಿಗೆ ಇನ್ನೇನು ಸಾಕ್ಷಿ ಬೇಕು? ಆ ಬಿಲ್ವಕ್ತರನ್ನು ತನ್ನ ಬಿಯದ ನೆಂಟರಿಗೆ ತಮ್ಮವರೇ ಯಾರು ಅಂತ ಹೇಳಿ ಅನ್ಕೊಂಡ್ಬಿಟ್ರು. ಹೋಗಲೆ ಮರಿ ಎಂದು ತುಡುಕಿದರೆ ಕಾಕಿ ಕೂಗಿದ ಹೋಗಲೆ ಚೆನ್ನಾಗಿ ಕಾಣುತ್ತೆ ಅಂತ ಹಿಡಿಯಕ್ಕೆ ಹೋದೆ, ಅಥವಾ ರಾಮನೇ ಬಂದ ಅಂತ ಹೇಳಿದ್ರು ಕಾಗೆ ಕೂಗಿದಲಾಯ್ತು ಅಂತ ಅನ್ಕೊಂಡ್ಬಿಟ್ಟು ಬಗೆಯ ಹುಡುಕಿ ಎಲ್ಲ ಆಸಕ್ತಿ ಕಳೆದೋಗ್ಬಿಡ್ತು. ಓ ಬಂದ ರಾಮ, ಯಾರೋ ಬಂದ್ಯಾರೆ ಅಂತ ತಿಳ್ಕೊಂಡ್ಬಿಟ್ಲು, ರಾಮ ಬಂದೇನು ಅಂತ ಅನ್ಕೊಂಡಿದ್ಲು. ಈಗ ಅವನಿಗೆ ಆಸಕ್ತಿನೇ ಕಳೆದೋಯ್ತು. ಆಗ ಹುಕ್ಕಿ ಹುದುಕಿ ಆ ಬಂದರ ಭೀಕರ ಆಕಾರರನ್ನು ನೋಡುತ್ತೇವೆ, ಸುಮ್ಮನೆ ನೋಡ್ತಿದ್ರು, ಏನು ಹೇಳಿಲ್ಲ, ಏನು ಉಚ್ಚಾರ ಮಾಡಲಿಲ್ಲ, ಏನು ಇಲ್ಲ ನೋಡ್ತಿದ್ರು. ಆವಾಗ ಲಕ್ಷ್ಮಣನೇ ಹೇಳ್ತಾನೆ, ದಣಿದು ಬಂದಿ ಹೇ ಬಜ್ಜಿ, ಬಿಸಿಲರುಳುತ್ತಿದೆ ಅಂದ್ರೆ ಬಿಸಿಲು ಹೆಚ್ಚಾಗ್ತಾ ಇದೆ, ದಣಿದು ಎಷ್ಟೋ ದೂರದಿಂದ ನಡ್ಕೊಂಡ್ ಬಂದಿದೀವಿ ಅಜ್ಜಿ. ಆ ಅಜ್ಜಿ ಅನ್ನೋದು ಒಂದ್ ಇರುತ್ತೆ ನೋಡಿ, ಅಜ್ಜಿ ಅಂದ್ರೆ ಸಾಕು, ಅದೊಂದು ಆಪ್ಯಾಯಮಾನವಾದಂತ ಶಕ್ತಿ, ನಮ್ಮವರು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ಅವನು ಹೇಳ್ತಾ ಇದ್ದಾನೆ, ಅಜ್ಜಿ ಬಿಸಿಲೇ ಅಂತಿದೆ, ಗುಡಿಸಿಲೊಳಗೆ ಏನಿದ್ದು ಒಂದ್ ಸ್ವಲ್ಪ ನೀರಕ್ಕೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳೋಕೆ ಒಂದ್ ಸ್ವಲ್ಪ ಜಾಗ, ಒಂಚೂರು ಊಟಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ನಾ ಈ ಕಂದರು ಚಿರಋಣಿಗಳು ಅಂತ ಹೇಳ್ದ. ಹೇಳಿದ್ದೆ ತಡ, ಇವಳಿ ಸ್ವಲ್ಪ ಮಾನಸಿಕವಾಗಿ ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೆ ಹೇಳ್ದ, ಕಂಡ ಕಂಡವ್ರಿಗೆಲ್ಲ ಬರ್ಪ ಬೇಡರ್ಗೆಲ್ಲ ಉಳಿಸಿಟ್ಟು ಬೀಡಿತ್ತು ಅವ್ರಿಗೆ ಇದ್ ಮಾಡೋದಕ್ಕೆ ನಾನೇನು ಅಡ್ಕೊಳ್ಳೋದಿನ ಅಂತ ಬೈದ್ಬಿಡ್ತಾಳೆ. ಅಂದ್ರೆ ಇಲ್ಲಿ ಬೇಡರ್ಗೆಲ್ಲ ಅಂದ್ರೆ ಒಂದು ಬೇಡೋದು, ಬೇಟೆ ಬಂದ ನಮ್ ಜಾತಿಯವರೆಲ್ಲ ಬರ್ತಿರ್ತಾರಲ್ಲ, ಎಲ್ಲರಿಗೂ ಊಟ ಕೊಡ್ತೀನಿ ಅಂತ ನಾನು ಬರ್ತಿಟ್ಟಿದ್ದೀನ, ನಾನೇನು ಅಡ್ಕೊಳ್ಳೋದಿನ. ಅಡುಗು ಅನ್ನೋದಕ್ಕೆ ಊಟ ಅನ್ನೋದು ಒಂದಿದೆ. ನಮ್ಮ ಹಿಂದಿನ ಕಥೆಗಳಲ್ಲೆಲ್ಲ ನಾವು ನೋಡ್ತೀವಿ, ಒಂದೂರಲ್ಲೊಂದು ಹೀಗೆ ಬೇಟೆ ಆಡ್ಕೊಂಡು ಹೋದ್ರಂತೆ, ಅಲ್ಲೊಂದು ಹೂದ ಬೆಳಕು ಕಾಣ್ತಂತೆ, ಅಲ್ಲೊಂದು ಅಡುಗುಲಜ್ಜಿ ಇಲ್ಲಂತೆ, ಅವಳು ಇವರಿಂದ ಆಹಾರ ಎಲ್ಲ ಕೊಟ್ಲಂತೆ, ರಾತ್ರಿ ಮಲಗಿದ್ರಂತೆ, ರಾತ್ರಿ ಮಲಗಿದಾಗ ಇವಳು ಮಲಗಿದ್ದಲ್ಲಿಂದ ಯಾರು ಬಾಗಿಲು ಬಿಡದ್ರಂತೆ, ಇಲ್ಲಿಂದ ಕೈ ಅಶುದ್ಧ ಮಾಡಿದ್ಲಂತೆ ಅಂತ ರಾಕ್ಷಸ ಇದು. ಮತ್ತೆ ಹೀಗೆ ಕತೆ, ಎಷ್ಟು ಫ್ಯಾಂಟಸಿ ಕಥೆಗಳನ್ನು ನಾವು ಚಿತ್ರ ಚಿಕ್ಕಕ್ಕಿದ್ದಾಗ ಓದಿದ್ವಿ. ಹಂಗೆ ಅಡಗುಲಜ್ಜಿ ಅಂತಂದ್ರೆ ತುಂಬಾ ದೂರದಿಂದ ಬಂದಾಗ ಅಲ್ಲೆಲ್ಲೋ ಯಾರೂ ಸಿಗದೇ ಇದ್ದಾಗ ಅಲ್ಲಿ ಊಟ ಉಣಿಸೋ ಅಂದ್ರೆ ತನ್ನ ಹತ್ರ ಇದ್ದಿದ್ದನ್ನೇನೋ ಒಂದು ಕೊಡುವಂತ ಒಂದಿರ್ತಾರಲ್ಲ ಅವರಿಗೆ ಅಡುಗುಲಜ್ಜೆ ಇದ. ಅವಳು ಹೇಳ್ಬಿಡ್ತಾಳೆ, ಏನು ಬಂದ್ ಬಂದವರಿಗೆಲ್ಲ ಕೊಡೋದಕ್ಕೆ ನಾನೇನು ಅಡುಗುಲಜ್ಜಿನ ನಿಮ್ಗೆ ಅಂತ ಹೇಳಿ, ಮೇಲ್ವಾಸನೀಯೇ ಊಟ ಕೊಡಲ ಇರ ಜಾಗ ಕೊಡಲ್ಲ
ಹೇಳ್ಬಿಡ್ತಾಳೆ, ಹೇಳಿದವರಿಗೆ ಆಮೇಲೆ ಮತ್ತೆ ಪಶ್ಚಾತ್ತಾಪ ಆಗುತ್ತೆ. ಎಷ್ಟಂದ್ರೂ ಅವಳದ್ದಲ್ಲ ಅದು ಸಂಸ್ಕಾರ, ಸಚ್ಚರಿತೆ, ಸಚ್ಚೇತನ. ಅವಳು ಅತಿಥಿ ಸಂಸ್ಕಾರ ಗೊತ್ತಿರೋಳು ಅವಳು, ಅವಳು ಹಾಕಿ ಹೇಳಕ್ಕಾಗಲ್ಲ. ಆದ್ರೆ ಉಲ್ಲಾಸ ಇದಾಗ್ಬಿಡ್ತಲ್ಲ, ರಾಮ ಅಲ್ಲ ಅಂತ ಆಯ್ತಲ್ಲ, ಸ್ವಲ್ಪ ಇದಾಗಿದೆಯೋ. ಆಮೇಲೆ ಹೇಳ್ತಾಳೆ, ಬಡವಳು ಏನಿದೆಯೋ ಅದನ್ನೇ ಕೊಡ್ತೀನಿ ಬನ್ನಿ. ಮೇನದ ಅಜ್ಜಿ ನಡೆದು ಒಳಗೆ ಹೋದ್ಲು. ಅಣ್ಣನನ್ನು ನೋಡಿ ಇವನು ಲಕ್ಷ್ಮಣನ ಅಂತ ಅವಳನ್ನ ಅಜ್ಜಿಯನ್ನ ಮಾಡ್ಕೊಂಡು ಅನುಸರಿಸಿ ಒಳಗೆ ಹೋಗ್ತಾರೆ.

ಇಷ್ಟರವರೆಗೆ ಹೊರಗಡೆನೆ ನಿಲ್ಲಿಸಿ ಮಾತಾಡ್ತಾ ಇದ್ದಾರೆ. ಉರಿ ಬಿಸಿಲು ನಾವು ಸಹಜವಾಗಿ ದಿನನಿತ್ಯ ನಾವು ನೋಡುವಂತದ್ದೇ. ಉರಿ ಬಿಸಿಲಿಂದ ಒಳಗೆ ಬಂದು ಸ್ವಲ್ಪ ಹೊತ್ತು ನಮ್ಮ ಕಣ್ಣೇ ಕಾಣಿಸಲ್ಲ. ಹಾಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವರು ಸರಿಯಾಗಿ ಅವರನ್ನ ರಾಮ ಲಕ್ಷ್ಮಣರನ್ನು ನೋಡ್ತಿದ್ದಾಳೆ ಆದ್ರೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಕೇಳ್ತಿದ್ದಾಳೆ ಶಂಕೆಯು ಏನೋ ತನ್ಮಾನ ನೀವೆತ್ತ ಬಂದು ಐ ಬಂದಿರಯ್ಯ ಎಲ್ಲಿಂದ ಬಂದಿರೀರಿ ಅಂತ ಕೇಳ. ನೀವು ಆರೋ ಕಂದರಿರ ನನ್ನ ಕಣ್ಣು ನನ್ಗೆ ಗೊತ್ತಾಗಲ್ಲ ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಥವಾ ಕಿವಿ ಕೇಳಿಸಲ್ಲ. ಬಗೆ ಮಂಜು ಅಂತಾಳೆ. ಬಗೆ ಮಂಜು ಅಂದ್ರೆ ಅರೆ ಮರಳು ತರ ಅಥವಾ ಪೂರ್ತಿ ಗೊತ್ತಾಗೋದಿಲ್ಲ ಪೂರ್ತಿ ಇದು ಅಂತ ಹೇಳಿ ಒಂದು ವಯಸ್ಸಾಗಿದ್ದವರಂತಲ್ಲ ಆ ರೀತಿಯಾಗಿದೆ. ನೀವು ಯಾರು ಅಂತ ನನ್ನ ಕಣ್ಣು ಹಿಡಿಯಕ್ಕಾಗಲಿಲ್ಲ. ಯಾರು ನೀವು ಅಂತ ಕೇಳ್ತಾಳ ಅಜ್ಜಿ. ಮನೆ ಇಲ್ಲ ಇವನು ಲಕ್ಷ್ಮಣ ಇದೆ ಮನೆ ಇಲ್ಲ ಮಾರಿಲ್ಲ ಮನೆಗೆಟ್ಟು ನೆಲೆಗೆಟ್ಟು ಕಾಡು ಗಿಡ ನಮ್ಗೆ ಮನೆಯೂ ಇಲ್ಲ ಮಠನೂ ಇಲ್ಲ ಕಾಡೇ ನಾಡಾದವರು ನಾವು ಅಂತ ಹೇಳ್ತಾನೆ. ಪೂರ್ತಿ ಹೇಳಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಎಲ್ಲ ಈಗ ಯಾರಾದರೂ ಹೊಸಬ್ರು ನೋಡಿದ ತಕ್ಷಣ ಎಲ್ಲೋ ಬಿಚ್ಕೊಂಡ್ಬಿಡ್ತಾರ ತಮ್ಮ ಕತ್ತೆ ಪುರಾಣಗಳನ್ನ. ಹೇಗೆ ಒಂದು ಮೊದಲು ಸುಮ್ಮನೆ ಒಂದಷ್ಟು ಹೇಳ್ತಾರೆ ಯಾರು ಇಲ್ಲ ನಮಗೆ ಹಂಗೆ ಬಂದಿದ್ದೀವಿ ಅಂತ. ಆಮೇಲೆ ನನ್ನ ತಕ್ಷಣ ಕೇಳ್ತಾನೆ ಮೀಹಕ್ಕೆ ಕೊಡ ಇಲ್ಲೇನೋ ಸ್ನಾನಕ್ಕೆ ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾನೆ. ಕೇಳಿದ್ದೆ ತಡ ಇವ್ರಿಗೇನು ಅನುಮಾನ ಅಲ್ಲ. ಬೇಟೆಗಾರರು ಬಂದ್ರೆ ಅವ್ರು ಬರೋ ತರನೇ ಅವ್ರ ಶಿಷ್ಟಾಚಾರನೇ ತೀರಾ ಬಂದಿದ್ದೆ ಅಜ್ಜಿ ಏನಾದ್ರು ಊಟಕ್ಕಿದ್ಯಾ ಅಂತ ಕೇಳ್ತಾರೆ. ಊಟಕ್ಕಿದ್ದ ಅಥವಾ ತಮ್ಮ ಬೇಟೆ ಬಗ್ಗೆ ಅವ್ರು ಇಬ್ರು ಇದಾರೆ ಅಂದ್ರೆ ಓ ಅಲ್ಲಿ ನೋಡು ಆ ಮೊಲ ಹುಟ್ಟಿಸ್ಕೊಂಡ್ಬಿಡ್ತು ಈ ನರಿ ಹಿಂಗೋ ಓಡೋದು ಇದ್ದಂತೇನೋ ಮಾತಾಡ್ತಾರೆ. ಆ ತರದ್ದು ಯಾವ ಶಿಷ್ಟಾಚಾರನೂ ಇಲ್ಲ ಯಾವ ಇದು ಇಲ್ಲ. ಇವ್ರದ್ದೇನು ಸ್ನಾನ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅದಕ್ಕೆ ಅವಳಿಗೆ ಅನುಮಾನ ಆಗ್ಬಿಡುತ್ತೆ. ಮೀಹಕ್ಕೆ ಸ್ನಾನ ಮಾಡ್ಬೇಕಾ ಅಂತ ಬೇಡರಿಗೇಕೋ ಮಜ್ಜನ ಬೇಡರಾಗಿದ್ರೆ ಖಂಡಿತ ಇವರು ಸ್ನಾನ ಕೇಳ್ತಿರ್ಲಿಲ್ಲ ಅಂತ ಅನ್ಕೊಳ್ಳಿ. ಕೊಳಮಿರ್ಪುದಲ್ಲಿ ಆ ಪೇರಲೆ ಪೇರಲೆ ಮರದ ಅಡಿಯಲ್ಲಿ ಒಂದು ಕೊಳ ಇದೆ ನೀವು ಅಲ್ಲಿ ಸ್ನಾನ ಮಾಡ್ಬೋದು. ಆದ್ರೆ ನಿಮ್ಮ ಹಾಗೆ ಮನೆಗೆಟ್ಟು ನೆಲೆಗೆಟ್ಟು ತೊಳಲು ಹೋಗೋರು ಈ ನಾಡಿನಲ್ಲಿ ಎಷ್ಟೋ ಜನರಿದ್ದಾರೆ ಅಂತ ಅವಳು ಕಥೆಯನ್ನ ಹೇಳ್ತಾಳೆ. ಅಂದ್ರೆ ಪೂರ್ತಿ ಕಥೆ ಹೇಳಲ್ಲ ಅಷ್ಟೇ ಹೇಳ್ತಾಳೆ. ಕೆಟ್ಟು ಕಾಲ ಬಂದ್ಬಿಟ್ಟಿದೇನೋ ಯಾರಗುಳಿಗಳು ಓರ್ವನ ಸತ್ತಿಗೆ ಮತ್ತೋರ್ವ ಅಂತ ಅಳೆಕೋರ. ಅರಗುಳಿಗಳು ಅಂದ್ರೆ ನಿಷ್ಕರ್ಣಿಗಳು ಕ್ರೂರಿಗಳು. ಒಬ್ಬರ ಹೆಂಡತಿ ಒಬ್ರು ಇಷ್ಟಪಡ್ತಾರಪ್ಪ ಹಾಸ್ಕೊಂಡು ಹೋಗ್ತಾರೆ ಏನೋ ಮಾಡ್ತಾರಪ್ಪ ಅಂತ ಅವಳು ಹೇಳ್ತಿರೋದು. ಸುಗ್ರೀವ ವಾಲಿ ಕತೆ ಅವಳಿಗೆ ಗೊತ್ತು. ಅಲ್ಲೇ ಪಕ್ಕದ ಮದನ ಆಶ್ರಮದಲ್ಲಿ ಅವರಿದ್ದಾರೆ ಆ ಕತೆ. ಆದ್ರೆ ರಾಮ ಏನ್ ಮಾಡ್ತಾನೆ ಒಬ್ಬರ ಸತ್ತಿಗೆ ಒಬ್ಬರ ಅಳುಕುವಂತ ಅಂದ್ಕೊಳ್ಳಿ ಯಾರ ಸತ್ತಿಗೆ ಯಾರು ಅಳುಕ್ತಾ ಇದಾರೆ ನನ್ನ ಏನಾದ್ರು ನನ್ನ ಸೀತೆ ಬಗ್ಗೆ ಏನಾದ್ರು ಹೇಳ್ತಾ ಇದಾರ ಅಂತ ಅವ್ರಿಗೆ ಅನುಮಾನ ಆಗಿದೆ. ಯಾರ ಆರ ಸತ್ತಿಗೆ ಆರು ಅಳುತ್ತಿದ್ದಾರೋ ಅಜ್ಜಿ ಅಂತ ಕೇಳ್ತಾರೆ. ಹೋಗೋ ಮಗು ಮಿಂದು ಬಾ ಕಥೆ ಬೇಡೇನು ಉಂಡೆ ಮೇಲೆ ಆ ಬಲಸು ಕತೆ ಅದು ಒಳ್ಳೆ ಕತೆ ಏನಲ್ಲ ಹೋಗ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾನೆ. ಹೇಳಿ ಮೇಲೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಇವಳಿಗೆ ಏನೇನೋ ರೀತಿ ಕುತೂಹಲ ಆಗ್ಬಿಟ್ಟಿದೆ. ಆ ಯಾರು ಈ ಥರ ಎಲ್ಲ ಮಾತಾಡ್ತಾರೆ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ ಅವ್ರು ಸ್ನಾನಕ್ಕೆ ಹೋದಾಗ ಅವರೊಂದು ಪೆಟ್ಟಿಗೆ ಇದೆ. ಅಂದ್ರೆ ಪೆಟ್ಟಿಗೆ ಅಂದ್ರೆ ಜೋಳಿಗೆ ಇರಬೇಕು ಮತ್ತಿನ್ನೇನಲ್ಲ ಅದರೊಳಗೆ ನಾರುಣಿಕೆಗಳಿದೆ ಅಂತೆ ಬಿಲ್ಗಳನ್ನು ಬತ್ತಳಿಕೆಯನ್ನು ಮತ್ತೆ ಮತ್ತೆ ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ದಾಳಂತೆ ಕುತೂಹಲದಿಂದ. ಆಮೇಲೆ ಒಂದೊಂದು ವಸ್ತುವನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗ್ತಿದೆ ಅಂದ್ರೆ ಪೆಚ್ಚುತ ಅಚ್ಚಲಿ ಒಟ್ಟಣ್ಣು ಆಗೋಣ ತನ್ನೋಕೆ ರಚಿಸಿದ್ದ ರಾಮನನ್ನು ಕಂಡಳಿಲ್ಲ ಬಂದ ಕೈರಾತ ರೂಕ್ಷ ಅವತಾರ. ಅವಳು ಮತ್ತು ಮತ್ತು ರಾಮನ ಅವತಾರ ಏನಾದ್ರು ಕಾಣ್ತಾ ಇದೆಯಾ ನೋಡ್ತಾಳೆ ರಾಮ ತರ ಕಾಣ್ತಾನ ಅಂದ್ರೆ ಆ ರೂಪದಲ್ಲಿ ಅವಳಿಗೆ ರಾಮ ಎಲ್ಲೂ ಕಾಣ್ಬರ್ಲಿಲ್ಲಂತೆ ಕಾಣ್ಲಿಲ್ಲ. ಹಾಗಿರುವಾಗ ಇವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋದವರು ಅನಿತಾ ರೋಡ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈಗಿನ ಹಾಗೆ ವಾಟ್ಸಪ್ ಇದು ಎಲ್ಲ ಇದ್ರೆ ರಾಮ ಅಂದ್ರೆ ಹಿಂಗಿರ್ತಾರೆ ಹಾಕಿರ್ತಾರೆ ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತಾರೆ. ಆ ಥರದಲ್ಲಿ ಇಂದ ಯಾವುದೇ ಇಲ್ಲಿದ್ದಾಗ ಒಂದು ಊಹೆ ಮೇಲೆ ಅವಳು ಒಂದು ರಾಮನನ್ನ ಅವಳ ಊಹೆ ಮೇಲೆ ಗುರುಗಳ ಹೇಳಿದ ಮೇಲೆ ಅಂದುಕೊಂಡಿದ್ದಾಳೆ. ಇಲ್ಲಿ ಈ ರೂಪದಲ್ಲಂತೂ ಅವಳಿಗೆ ಕಾಣಲಿಲ್ಲ. ಹಾಗಾಗಿ ಕೈರಾತ ಕಿರಾತ ರೂಪದಲ್ಲಿ ಕಾಣಲಿಲ್ಲ. ಅನಿತರು ಸ್ನಾನ ಮುಗಿಸಿ ಅವನು ಬಂದರು.

ಬೇರೆ ರೂಪ ಕಾಣ್ತಾ ಇದೆ. ಕಪ್ಪಿದ್ದ ಕನಕವನ್ನು ಪೂಜಿಸಿದವಲಾಗಿ, ಕಪ್ಪು ಹಿಡಿದ ಎಲ್ಲ ಮೂಲೆಯಲ್ಲಿ ಹಾಕಿದಂತ ಒಂದು ಕನಕ ಇರುತ್ತೆ, ಅಥವಾ ಬೆಳ್ಳಿ ತಟ್ಟೆ ಆದ್ರೂ ಬೆಳಗ್ಗೆ ಉಣ್ಬೇಕು ಅಂತ ಹೇಳ್ತಾರೆ. ಬೆಳ್ಳಿ ತಟ್ಟೆ ನಾಲ್ಕು ದಿವಸ ಬರೋದಕ್ಕೆ ಎಲ್ಲೋ ಒಂದು ಮೂಲೆಯಲ್ಲಿಟ್ಟರೆ ಸಾಕು, ಕಪ್ಪಾಗಿರುತ್ತೆ, ಅದನ್ನು ಬೆಳ್ಳಿ ಇದ್ರೆ ಗೊತ್ತಾಗಲ್ಲ. ಅದೇ ರೀತಿಯಲ್ಲಿ ಈಗ ಕನಕವನ್ನು ಪೂಜಿಸಿದವಲಾಗೆ ಮನೆ ಸ್ವಲ್ಪ ನಳಗಣಿಸ್ತಾ ಇದ್ದಾರೆ. ಸೋಜಿಕದ ಸೂಜಿ ಮನೆ ಏರಿದ ಈ ಕೌಳಿಗೆ ಸೂಜಿ ಮನೆ ಇದ್ರೆ ತುಟ್ಟದ್ದು ಸೋಜಿಕ ಅನ್ನೋದು ಕುತೂಹಲ ಅನ್ನೋದು ಸೂಜಿ ಮನೆ ಏರ್ತಂತೆ. ಇವನು ತುಟ್ಟ ತುದಿ ಮುಟ್ಟು ಕುತೂಹಲ ಬೇಡಿದಕ್ಕೆ ಅದೆತ್ತಣಿಂದ ತೇಜಿಂತ ತೇಜನು ಆಳ್ತನ ಈ ರೀತಿಯ ರೂಪ ಈ ರೀತಿ ಇದೆಲ್ಲ ಇರುತ್ತ ಇಲ್ಲೋ ದೊರೆ ಮಕ್ಕಳು ಇರ್ಬೇಕು ಅಂತ ಅನ್ಕೊಳ್ತಾಳೆ. ಆಮೇಲೆ ಇಲ್ಲ ಇಲ್ಲ ಇಲ್ಲ ಸೀತೆಯ ಉಳಿದು ಬಂದವರು ಇವ್ರು ರಾಮ ಲಕ್ಷ್ಮಣರ ಅಲ್ವೇ ಅಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ಲ ಅಂತಾಳೆ. ಆಮೇಲೆ ಬನ್ನಿ ಊಟ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಅವಳು ಉಪಚಾರ ಮಾಡ್ತಾಳೆ ಏನಂದ್ರೆ, ಈಗ ಹೋಗಿ ಈಗ ಮಾಡಿದ್ರು ಅಂತ ಇಲ್ಲೆಲ್ಲೂ ಅಡುಗೆ ಮಾಡಿದ್ರು ಅಂತ ಬಂದಿಲ್ಲ, ಇವರಿಬ್ರು ಬಂದು ನೋಡಿ ಅಡುಗೆ ಮಾಡಿದ್ರು ಅಂತ ಏನು ಬಂದಿಲ್ಲ. ಯಾಕೆ ಅಂದ್ರೆ ಅವಳು ನಿತ್ಯ ಕರ್ಮನೇ ಇರೋದು, ಅವ್ರು ಬರ್ತಾರೆ ರಾಮ ಬರ್ತಾರೆ ಅಂತ ದಿನಾ ಗುಡಿಸೋದು, ರಂಗೋಲಿ ಹಾಕೋದು, ಇದು ಮಾಡೋದು, ಅಡುಗೆ ಮಾಡೋದು ಅಂತ ಇಟ್ಕೊಳ್ಳೋದು ಎಲ್ಲದೂ ನಿತ್ಯ ಕರ್ಮ. ಅವಳು ವ್ರತದ ತರ ಹತ್ತು ವರ್ಷದಿಂದ ಯಾವತ್ ಬರ್ತಾನೆ ಅಂತ ಹೇಳಿಲ್ಲ ಪತಂಜಲಿ, ರಾಮ ಯಾವಾಗ ಬರ್ತಾನೆ, ಲಕ್ಷ್ಮಣ ಯಾವಾಗ ಬರ್ತಾನೆ, ಇವಳು ಅದೇ ಕಾಯಕ ಮಾಡ್ಕೊಂಡಿದ್ದಾಳೆ. ಏನು ಒಂದು ಮಾಡ್ತಾಳೆ ಅಂದ್ರೆ ನೋಡಿ, ಉಪಚಾರನ ನಳ ನಳಿಪ ಸುಳಿದಳಿರ ಕುಡಿ ಬಾಳೆ ಎಂಬಾಗಲಿ, ಒಳ್ಳೆ ಸುಳಿ ಎಳೆ ಬಾಳೆಯನ್ನು ಕುಡಿ ಬಾಳೆಯನ್ನ ಹಾಕಿದಾಳಂತೆ. ಗೀಕು ಚಾಪೆಯ ಮಣೆಗಳು, ಗೀಕು ಚಾಪೆ ಅಂದ್ರೆ ತೆಂಗಿನ ಮರದ್ದು ಅಥವಾ ಇದರದ್ದು ಈಚಲ ಮರದ ಚಾಪೆ ಇರುತ್ತಲ್ಲ, ಅಂತಹ ಚಾಪೆಯನ್ನ ಕುಳಿತುಕೊಳ್ಳಕ್ಕೆ ಹಾಕಿದಾಳಂತೆ. ಪಶು ದೊನ್ನೆಗಳಲ್ಲಿ ತಿಳಿ ನೀರುಗಳ ದೊನ್ನೆ ಮಾಡ್ತಾರೆ, ಬಾಳೆಯನ್ನ ಸುಟ್ಟು ಅದ್ರಲ್ಲಿ ದೊನ್ನೆ ಮಾಡಿ ಅದರೊಳಗೆ ಹಾಲು ತುಪ್ಪ ಜೇನುತುಪ್ಪ ಅಂತ ಇಲ್ಲ. ಹಾಗೆ ಒಂದೊಂದೊಳಗೆ ಒಂದೊಂದು ಇಟ್ಟಾಳೆ, ಹಾಲಿಟ್ಟಾಳೆ, ಜೇನುತುಪ್ಪ ಇಟ್ಟಿದ್ದಾಳೆ, ತುಪ್ಪ ಇಟ್ಟಿದ್ದಾಳೆ, ಎಲ್ಲ ಇಟ್ಟು ಕೆನೆ ಬಾಲ್ಗಳನ್ನು ಜೇನುತುಪ್ಪ ಇದು ಮಾಡಿದಾರೆ. ಸಸಿ ಅಡಕೆ ಉಂಬಾಳೆಗಳಲ್ಲಿ, ಸಸಿ ಅಡಕೆ ಅಂತಂದ್ರೆ ಈ ಇನ್ನೂ ಕಾಯಿ ಬಿಡ್ತಾ ಇರೋ ಅಡಿಕೆದು ಆ ಉಂಬಾಳೆ ಇಟ್ಕೊಳ್ಳುತ್ತೆ ಶೃಂಗಾರದಿಂದ, ಅದು ಒಂಥರ ಮೆದುವಾಗಿರುತ್ತೆ, ಅದರೊಳಗೆ ಊಟ ಹಾಕೋದಕ್ಕೆ ಒಳ್ಳೆ ದೋಣಿ ತರ ಇರುತ್ತೆ, ಊಟ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ವರ್ಧನೆ ಮಾಡ್ತಾ ಇದ್ದಾರೆ ಅಂತ ಆ ಪ್ರಕೃತಿ ಅವರಿಗೆ ಗೊತ್ತಿರೋದ್ರಿಂದ ತಂದಿಟ್ಟು ಹೊಂಬಾಳೆಗಳಲ್ಲಿ ಕೆರೆ ಬಾಳ್ಗಳನ್ನು ಜೇನುತುಪ್ಪ ತಂದಿಟ್ಟು ಮೂಲೆ ಗೆಣಸು, ನಮ್ಮಲ್ಲೆಲ್ಲ ಕೋಲ್ ಗೆಣಸು ಅಂತ ಹೇಳ್ತೀವಿ, ಆ ಉದ್ದದ್ದು ಗೆಣಸು ಅದನ್ನು ಬೇಯಿಸಿದಂತೆ. ಬಾಳೆಹಣ್ಣುಗಳ ಕಂದ ಮೂಲಗಳ ಹಣ್ಣು ಹಂಪಲ್ಗಳ ಸೌತೆ ಪಚ್ಚಡಿಗಳು, ಸೌತೆಕಾಯಿ ಅದು ಕೋಸಂಬರಿ ಮಾಡಿಟ್ಟಿದ್ದಾಳಂತೆ, ಸೌತೆ ಪಚ್ಚಡಿಗಳನ್ನು ಮಾಡಿದಾಳಂತೆ. ಮಣಿ ಹೆಂಬೆ ಎಂಬ ನಿಜವಾಗ್ಲೂ ಇದೇನು ಅಂತ ನಂಗೆ ಗೊತ್ತಿಲ್ಲ, ಮಣಿ ಅಂತ ಬಂದಿರೋದು ನೋಡಿದ್ರೆ ದಾಳಿಂಬೆ ಇರ್ಬೋದೇನೋ ಅಂತ ನಾನು ಅನ್ಕೊಳ್ತೀನಿ. ನಿಜವಾಗ್ಲೂ ಯಾರಿಗಾರು ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊಂತೀನಿ. ಮಣಿ ಹೆಂಬೆ ಎಂಬಂತ ಒಂದು ಪದವನ್ನ ಉಪಯೋಗಿಸಿದ್ದಾರೆ. ಇದೇನು ಅಂತ ಯಾರಿಗಾರು ಗೊತ್ತಿದ್ರೆ, ಹಳ್ಳಿ ಕಡೆ ಯಾರಾದ್ರು ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊಳ್ತೇನೆ. ಮತ್ತೆ ಹಚ್ಚನಕ್ಕಿಯ ಬೆಚ್ಚನನ್ನ ಹಚ್ಚನಕ್ಕಿಯಲ್ಲಿ ಒಳ್ಳೆ ಸೊಗಸಾಗಿ ಅನ್ನ ಮಾಡಿ ಅದನ್ನ ಬಡಿಸಿದಾಳೆ, ಮೊಸರಂ ಬೆಲ್ಲಮ್ ಬೆಣ್ಣೆ ಎಂ ಬಡಿಸಿ, ಜೊತೆಗೆ ಅಡಿಗೆಯ ಸವಿಯ ಜೊತೆಗೆ ತನ್ನ ನುಡಿಯ ಸವಿ ಬೆಳೆಸ್ತಾ ಇದ್ದಾಳಂತೆ. ಉಚ್ಚಾರ ಮಾಡ್ತಾಳೆ, ಇನ್ನೊಂಚೂರು ತಿನ್ನಿ ಪರವಾಗಿಲ್ಲ ಅಂತ. ಮೊದ್ಲಿಗೆ ಅವಳಿಗೆ ಬೇಜಾರಾಗಿತ್ತು, ರಾಮ ಲಕ್ಷ್ಮಣರೆಲ್ಲ ಇವ್ರಿಗೆ ಏನ್ ಬಡಿಸೋದು ಅಂತ, ಆದ್ರೆ ಈಗ ಉಪಚಾರ ಮಾಡಿ ಬಡಿಸ್ತಾ ಇದ್ದಾಳಂತೆ. ಆಮೇಲೆ ಮುಂದೆ ಹೇಳ್ತಾ ಇದ್ದಾಳೆ, ಆ ಸಂಪದ ಮಾರ್ಗೋ ಅಂದ್ರೆ ಯಾರಿಗೋ ಒಂದಿರುತ್ತೆ, ಇವ ಅನ್ನ ಅನ್ನ ಅನ್ನದ ಮೇಲೆ ಅಕ್ಕಿ ಅಕ್ಕಿ ಮೇಲೆ ಅವ್ರ ಹೆಸರು ಬರ್ತಿರುತ್ತೆ ಅಂತ ಹೇಳ್ತಾರೆ. ನಾನು ಯಾರಿಗೋ ಅಂತ ಮಾಡಿಟ್ಟಿದ್ರು ಇವ್ರಿಗೆ ಸಿಗ್ಬಾರ್ದು ಅವರಿಗೆ ಸಿಗ್ಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಆ ರೀತಿ ಏನಾದ್ರು ನಡೆಯುತ್ತಾ, ಯಾರ ಸಂಪದಂ ಯಾರಿಗೋ ನಿಮ್ಮ ಸೈಫ್ ಇದನ್ನ ಅವರಿಗೂ ಬಳಸಿಲ್ಲ, ನಿಮ್ಗೆ ಅಂತ ಹೆಸರು ಬರ್ತಿದೆ, ಇದನ್ನ ನಾನು ಬದಲಾಯಿಸಕ್ ಬರುತ್ತ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ, ಗ್ರಹಗತಿಯಲ್ಲಿದ್ದುವನೆ ಜೋಯಿಸನ್ನು ಜಾತಕತೆ ವಿಹಿತವಾಗಿ ಅದರ ಗತಿಶಕ್ತಿ ವಿದ್ಯ ಅಂತ. ಅಂದ್ರೆ ಅದು ಬರೆದು ಬಿಟ್ಟಿರುತ್ತೆ, ಹೀಗೆ ಅಂತ ವಿಧಿ ಬರ್ತಿದ್ದನ್ನ ನೀವೇನೋ ಜಾತಕದಲ್ಲಿ ಹಾಕ್ತಿರ್ತೀನಿ, ಇದು ಮೂಲ ನಕ್ಷತ್ರ ಇದು ಗುಜರಾವು ಇದು ಇನ್ನೇನೇನು ಯೋಚನೆ ಮಾಡಿ ಬದಲಾಯಿಸಿ ಏನಾದ್ರು ಮಾಡಿದ್ರೆ ಅದೇನಾದ್ರೂ ಬದಲಾಗತ್ತ ಇಲ್ಲ ಅಲ್ವಾ? ಯಾರಂದ್ರೆ ಇದು ಅಂತ ವಿಧಿ ಬರಹ ಇರುತ್ತೆ ಅವರಿಗೆ. ತಣಿಯುಂಡು ತಣಿಯರೈ ಮಗುಗಳಿರ ಬಂದತೆ ಬಂದ ಅತಿಥಿಗಳಿರ ತಣಿಯರಿ, ಯಾರಾದ್ರೂ ಏನಂತೆ ಅತಿಥಿಗಳಲ್ವಾದೇನೋ ಊಟ ಮಾಡಿ ಅಂತ ಹೇಳಿ. ಆರ ಸಂಪದ ಮಾರ್ಗ ಆರ ಸಂಪದ

ಆಗ ಹುಡುಕಿ ಶಬರಿ ಹೇಳ್ತಿದ್ದಾರೆ, ಆನ ತಂಪದಮ್ಮ ಯಾರಿಗೋ ಕೊಡ್ತೀನಿ ಅಂತಂದ್ರೆ ಅದಾಗತ್ತಾ? ಇಲ್ಲ ಅಲ್ವ, ಅವ್ರವ್ರ ಹೆಸರು ಅದ್ರದ್ ಮೇಲೆ ಬರ್ತಿರುತ್ತೆ, ಅವ್ರವರಿಗೆ ಸಲ್ಲಬೇಕು ಅದು ಅಂತ. ಯಾರಾದ್ರೆ ಏನಂತೆ, ನೀವು ಬಂದಿದ್ದೀರಲ್ಲ ಊಟ ಮಾಡಿ ತಣೀರಲ್ಲಿ ಅಂತ ಹೇಳ್ತಾರೆ. ಆಗ ಕೇಳ್ತಾ ಇದ್ದಾರೆ, ಲಕ್ಷ್ಮಣ ಕೇಳ್ತಾನೆ, ಆನ ತಂಪದಮ್ಮ ಆರ್ಗೆ ಹೇಳಿ ಯಾರಿಗೆ ಇಟ್ಕೊಂಡಿದ್ರಿ ಅಂತ ಕೇಳಿದಾಗ, ನಾವು ಉಣ್ಣುತ್ತಿರುವ ಈ ಸೈಪು ಹಾಗೆ ಮೀಸಲಾಗಿತ್ತು, ಯಾರಿಗೆ ಎಂತ ಮಾಡಿಟ್ಟಿದ್ರಿ ನೀವು ಅಂತ ಕೇಳ್ತಾನೆ. ಪುಣ್ಯವಂತನೇ ಮಲಮ್ಮ, ನಿನ್ನ ಯಾರಿಗೆ ಎಂತ ಮಾಡಿದ್ಯೋ ಅವರು ನಿನ್ನ ಸೇವೆಯನ್ನು ಮಾಡಿಸ್ಕೊಳ್ಳೋಕೆ ಅವ್ನು ಪುಣ್ಯ ಮಾಡಿದ್ದ, ಯಾರು ಅಂತ ಪುಣ್ಯವಂತರು ಅಂತ ಕೇಳಿದಾಗ, ದಶರಥ ಕುಮಾರನೇ, ದಶರಥ ಕುಮಾರದವರ ಅವರಿಗೆ ಎಂತ ಮಾಡಿದೆ ಅಂತ. ಆಗ ರಾಮ ಲಕ್ಷ್ಮಣರು ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾರೆ. ಮುದುಕಿದೆ ಮುದುಕಿಯನ್ನು ನೋಡ್ತೀರಿ ಲಕ್ಷ್ಮಣ ಅಗ್ರಜನ, ಅವ್ರು ಮತ್ತೆ ಹೇಳ್ತಾರೆ, ಅವನು ಲಕ್ಷ್ಮಣಗೆ ಅಗ್ರಜ, ನೆಲೆವೆಣ್ ಮಗಳಿಗೆ ಹಿನಿಯನೇ. ನೆಲೆವೆಣ್ ಅಂತಂದ್ರೆ ಭೂಮಿ ಜಾತೆ, ಭೂ ಜಾತೆ ಅವಳು ಸೀತೆ ಇದ್ದಾಳಲ್ಲ ಅವಳಿಗೆ ಹಿನಿಯನೈ, ಅವಳಿಗೆ ವಲ್ಲಭನಾಗಿರುವಂತ ರಮಣನಾಗಿರುವಂತ ಲಕ್ಷ್ಮಣನ ಅಗ್ರಜನಾಗಿರುವಂತ ರಾಮ ಲಕ್ಷ್ಮಣರನ್ನ ನಾನು ಕಾಯ್ತಾ ಇದ್ದೆ ಅಂತ. ನೆಲೆವೆಣ್ ಮಗಳು ಅಂತಂದ್ರೆ ಭೂಮಿ ಜಾತೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಪುತ್ರ ಕಾಮೇಶ್ ಯಾಗ ಮಾಡ್ಬೇಕು ಅಂತ ಮಕ್ಕಳಿರ್ಲಿಲ್ಲ ಅಂತ ಜನಕ ಮಹಾರಾಜ ಭೂಮಿಯನ್ನ ಉಳುವಾಗ ಅವಳು ಅಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಸೀತೆ ಸಿಕ್ಕಳು ಅಂತ. ಆ ನೇಗಿಲಿನ ತುದಿಗೆ ಸೀತಾ ಅಂತ ಹೇಳ್ತಾರೆ, ಸೀತಾ ಅನ್ನೋದ್ರಿಂದ ಅವಳಿಗೆ ಸೀತೆ ಅನ್ನೋ ಹೆಸರು ಬಂತು ಅಂತ ಹೇಳಿ ಅಂತ. ಹಾಗೆ ನೆಲಮಣ್ ಮಗಳಿಗೆ ಇನಿಯನೈ ಅಂತ ಹೇಳಿ ಅತ್ತಳಾಶಗಳು ಅದನ್ನು ಹೇಳ್ತಿದ್ದ ಹಾಗೆ, ಅವರಿಬ್ಬರ ಹೆಸರು ಹೇಳ್ತಿದ್ದ ಹಾಗೆ ಅವಳ ಕಣ್ಣಲ್ಲಿ ನೀರ್ ಬರಕ್ ಶುರುವಾಯ್ತಂತೆ. ಉಮ್ಮಳ ದುಃಖ ಉಕ್ಕಿ ಬಂತಂತೆ. ಅವಳು ತನ್ನ ಕತೆ ಹೇಳ್ತ, ತಾಯುಕಿಗೆ ನೀರೈದು ವರ್ಷದ್ದು ಹತ್ತು ವರ್ಷದಿಂದ ಕಾಯ್ತಾ ಇದ್ದೀನಪ್ಪ, ಇನ್ನೂ ಬರಲಿಲ್ಲ ಕಂದಗಳಿರ ರಾಮ ಲಕ್ಷ್ಮಣ ಸೀತೆಯರಿಗಾಗಿ, ನಿಚ್ಚ ನಿತ್ಯ ಇದೇ ಕಾಯಕ ಆಗ್ಬಿಟ್ಟಿದೆ. ನಿಮಗಿದ ಹುಣಸನ್ನು ಅಣಿ ಮಾಡಿ, ಇವತ್ತು ಅಂತಲ್ಲ ಹತ್ತು ವರ್ಷದಿಂದ ಇದೇ ತರ ಹುಣಸನ್ನು ಅಣಿ ಮಾಡಿ ನಿಮ್ಗೆ ಕಾಯ್ತಾ ಅಂದ್ರೆ ಕಾಯ್ತಾ ಇದ್ದೆ ನಾನು ಕಾಯ್ತಾ ಇದ್ದೀನಿ ಅವರಿಗೆ. ಗುರು ಆಣಿಯ ಖುಷಿ ಆಗ್ತದೆ, ನಮ್ ಗುರುಗಳು ಹೇಳಿದ್ ಯಾವತ್ತಾದ್ರೂ ಖುಷಿ ಆಗುತ್ತಾ? ಇಲ್ಲ, ಅವರಿಗೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ತನ್ನ ಗುರುವಿನ ಮೇಲೆ ಅತಿಯಾದ ನಿಷ್ಠೆ, ಬೇರೆ ಏನ್ ಹೇಳಿದ್ರು ಗುರು ಇಲ್ಲಿಂದ ಒತ್ತೆ ಹೋಗ್ಬಿಡ್ತಿದ್ಲು ಅವಳು. ಗುರುವಿನ ಮಾತು ಮುಂದೆ ರಾಮ ಲಕ್ಷ್ಮಣರು ಬರ್ತಾರೆ, ಆಗ ನೀನು ಅವಳ ಸೇವೆ ಮಾಡು ಅನ್ನೋದನ್ನ ಅವಳು ಅಷ್ಟು ಭಕ್ತಿಯಿಂದ ಅದನ್ನೇ ಒಂದು ಪವಿತ್ರತೆಯಿಂದ ಕಾಯ್ತಾ ಇದ್ದಾಳೆ. ಖುಷಿ ಹಕ್ಕುದೆ ಹೇಳಿದ್ರು ಮತ್ತೆ ಮಾತಂಗಿ ಮುತಿ ಮುನಿ ಮತಂಗನ ಬೇಡ ರಾಮ ಮನದ ಪುಣ್ಯಮಂ ಪಾತ ಭವಿಷ್ಯಮ. ಅಂದ್ರೆ ಈ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಪಾತ್ರಗಳ ಅಂತರಾಮಗಳಲ್ಲಿ ಸೂತ್ರಗಳನ್ನು ಆಡಿಪ ವಿಲಾಸಕ ತಮ್ಮ ಅಂತ ಅಂತ. ಇದೆಲ್ಲ ಒಂದು ನಿರ್ದೇಶನದ ಹಾಗೆ ನಡೆದುಕೊಂಡು ಹೋಗ್ತಾ ಇದೆ ಅಂತ. ಹತ್ತು ವರ್ಷದ ಹಿಂದೆ ಮುಂದೆ ರಾಮ ಲಕ್ಷ್ಮಣ ಬರ್ತಾರೆ ಅಂದ್ರೆ ಇದು ಮೊದಲೆ ನಿರ್ಧಾರ ಆಗಿತ್ತು ಭವಿಷ್ಯ ಅಂತಲ್ವ. ದಿಟವಾಗ್ ನೋಡ್ಬೇಕು ಅಂದ್ರೆ ಅವತ್ತು ಕೈಕೇಯಿ ಅರಮನೆಯ ಮುಂದೆ ಮಂತ್ರ ಹತ್ತಿದ್ಲು. ವಾಲ್ಮೀಕಿಯ ಒಂದು ಶಬ್ದವನ್ನ ಹೇಳ್ತಾರೆ, ಯತೃಚ್ಛಯ ಅಂತ, ಅಂದ್ರೆ ಯಾರಿಗೂ ನಿರ್ದೇಶನಕ್ಕೆ ಒಳಪಟ್ಟ ಹಾಗೆ ಮಂತ್ರ ಕೈಕೇಯಿ ಅರಮನೆಯನ್ನು ಹತ್ತಿದ್ಲು. ಅವಳ ಮನಸ್ಸಿನಲ್ಲಿ ಬೇಡದ್ದನ್ನೆಲ್ಲ ತುಂಬಿತ್ತು ಅಂತ. ಅಂದ್ರೆ ಅಲ್ಲಿಂದಲೇ ಕಥೆ ಆಗುತ್ತೆ. ಏನಾಗುತ್ತೆ ಅಂದ್ರೆ ರಾಮ ಶ್ರೀರಾಮನಾಗಲು ಶ್ರೀರಾಮಚಂದ್ರ ದೇವ ಅಂತ ಆಗಲು ಇವೆಲ್ಲ ಪೂರ್ವವಾದಂತಹ ಒಂದು ವಿಚಾರಗಳಾಗ್ತಾ ಬರುತ್ತೆ. ಹಾಗಾಗಿ ಮುನಿ ಮತಂಗನು ಬೆಳೆದ ಭಾರತ ಭವಿಷ್ಯ ಅವತ್ತೇ ಹೇಳ್ಬಿಟ್ಟಿದ್ದಾರೆ, ಬರ್ತಾನೆ ಅಂತ ಹೇಳಿದ್ದಾರೆ ಅಂದ್ರೆ ಮತ್ತೆ ಮೊದ್ಲೇ ಗೊತ್ತಿತ್ತು ಅಂತ ಆಯ್ತಲ್ಲ ಕೇಳಿದಳು. ಆದ್ರೆ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಇದೆ, ಏನಂದ್ರೆ ನೀವ್ಯಾರು ಬಡಗರಂಗದಲ್ಲಿ, ಬಡಗರಂಗದಲ್ಲಿ ಅಂದ್ರೆ ಉಗ್ರಗಳಿಂದ ಬಂದವ್ರ ರೀತಿ ಕಾಣ್ತಿದ್ದೀರಿ, ಅಲ್ಲೆಲ್ಲಾರು ನಮ್ಮ ರಾಮನನ್ನ ನೋಡಿದ್ರ, ಲಕ್ಷ್ಮಣನನ್ನ ನೋಡಿದ್ರ, ಸೀತೆಯನ್ನು ನೋಡಿದ್ರ, ಅವ್ರು ಯಾವಾಗ ಬರ್ತಾರೆ ಅನ್ನೋ ಒಂದು ಸುದ್ದಿ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ನನ್ನಲ್ಲಿ ಒಂದೇ ಒಂದು ನನ್ನ ಒಂದು ಗುರಿ ಅಥವಾ ಅಪೇಕ್ಷೆ ಏನು ಅಂತಂದ್ರೆ, ಈ ಬಾಳ್ ಪಯಣ ಮುಗಿಸುವ ಮೊದಲು ಅವನನ್ನ ಮುನ್ನ ಒಮ್ಮೆಯಾದರೂ ಅವನ ದರ್ಶನ ಮಾಡಬೇಕು ಅನ್ನೋದು ನನ್ನೊಂದು ಅಂತಹ ಸಿರಿಮಗದ ದರ್ಶ ಸಂದರ್ಶನ ಶಾಂತಿ ನಿಧಿ ಆತನು ಕಾಣುವುದೇ ನನಗೆ ಪರಮ ಶಾಂತಿ, ಅದೇ ನನಗೆ ಇನ್ನೇನು ಇಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ. ಸದನ

ಹೇಳ್ತಾ ಇದ್ದಾನೆ ಶಾಂತಿ ನಿಧಿ ಅಂತ ಅವನನ್ನು ಕರಿತೇವೆ, ಆದ್ರೆ ಅವನಿಗೆ ಶಾಂತಿ ಇಲ್ಲದೆ ತೊಳಗುತ್ತಿದ್ದಾನೆ ಅಜ್ಜಿ. ಮನೆ ಕೆಟ್ಟು ಹೇರಡವಿ ಮನೆಯಾದ, ಇವತ್ತು ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಅವನು ಹೇರಡವಿ ಗೊಂಡಾರಣ್ಯದಲ್ಲಿ ಅದೇ ಅದನ್ನೇ ಮನೆಯಾಗಿದ್ದಾನೆ. ಶಾಂತಿ ನಿಧಿಯನ್ನು ಬಂದ ಬಂಡಿ ಸಿಕ್ಕಿ ಯಾಕೆ ಅವನನ್ನು ಶಾಂತಿ ನಿಧಿ ಅಂತ ಹೇಳ್ತಿ ಯಾಕೆ ತಾಯಿ? ಸಾಮಾನ್ಯಂ ನಮ್ ದೇವಮಾನ್ಯಂ ಗೆತ್ತದ ಅಜ್ಜಿ, ಒಬ್ಬ ಅವನು ಸಾಧಾರಣ ಮನುಷ್ಯ, ಅವನನ್ನ ದೈವತ್ವಕ್ಕೆ ಆಕೀರಿಸ್ತಾ ಇದ್ದೀರಿ ನೀವು ಅಂತ. ಅವನು ಆತ್ಮಾನ ಮಾನುಷನ್ ಮನ್ಯ ಅಂತ ಹೇಳಿ ಅಂತ, ನಾನು ಮನುಷ್ಯ ರೂಪದಲ್ಲಿ ಇರುವಂತ, ಅವನು ಯಾವತ್ತೂ ಪವಾಡ ಯಾವತ್ತೂ ಮಾಡಿ ತೋರಿಸ್ಲಿಲ್ಲ ರಾಮ ಹೀಗೆ ಹಾಗೆ ಅಂತ ಹೇಳಿ. ಅವನು ತನ್ನ ಸ್ವಭಾವದಿಂದಲೇ ರಾಮ ದೇವರಾದ್ರೆ ದೇವ ಅಂತ ಮಾನ್ಯ ಮಾಡಿದ್ರೆ, ಯಾವತ್ತೂ ರಾಮ ಯಾವತ್ತೂ ತನ್ನ ಒಂದು ವ್ಯಕ್ತಿತ್ವ ಪವಾಡವನ್ನ ಮಾಡಿ ಯಾವತ್ತೂ ಇದನ್ನ ಹಾಗೆ ದೇವಮಾನ್ಯ ಕೆತ್ತುದರ್ಜಿ ನಿನ್ನಳ ನಿಮ್ಮಂತವರ ಪ್ರೀತಿಯಿಂದ ಅವನನ್ನ ದೇವರು ಅಂತ ಹೇಳಿ ಇದನ್ನ ಶಾಂತಿ ನಿಧಿ ಹಾಗೆಲ್ಲ ಕರೀತೀರಿ ಅಂತ ಹೇಳಿ. ಇದನ್ನ ನೋಡಿದಾಗ ನಮ್ಗೆ ಕುಮಾರವ್ಯಾಸ ಭಾರತದಲ್ಲಿ ಬರುತ್ತೆ, ದುರ್ಯೋಧನ ಮತ್ತು ಅರ್ಜುನ ಬಂದು ನನ್ಗೆ ಯುದ್ಧಕ್ಕೆ ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ದುರ್ಯೋಧನ ಅಕ್ಷೋಹಿಣಿ ಸೈನ್ಯಗಳನ್ನೇ ಯಾದವ ಸೈನ್ಯವನ್ನೇ ಬೇಕು ಅಂತ ಹೇಳ್ತಾರೆ. ಆದ್ರೆ ಅರ್ಜುನ ನೀನೇ ಸಾಕು, ನನಗೆ ಏನು ಬೇಡ ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನೀ ಮಾಡಿದ್ ಹೇಗಿದೆ ಅಂತಂದ್ರೆ, ಈಗ ಒಂದು ಕತ್ತಿ ಇದೆ, ಕತ್ತಿಯಲ್ಲಿನ ಬರ ಕವಚವನ್ನು ಮಾತ್ರ ಇಟ್ಕೊಂಡು ಒಳಗಿನ ಹೊರೆಯನ್ನು ತೆಗೆದು ಯಾರಿಗೋ ಕೊಟ್ರೆ ಹೇಗಾಗುತ್ತೆ? ಆತರ ಮಾಡಿದೆ ಅದನ್ನು ಧರ್ಮಜ ಎಲ್ಲ ನಕ್ತರಷ್ಟಯ್ಯ ಅಂತ ಹೇಳಿದ್ರೆ ದೇವರ ಅಂಕೆ ಹೇಳ್ತಾನೆ, ನೀನೇ ಸಾಕು ಕೃಷ್ಣ, ನೀನು ದೇವ ಅಂತಾನೆ. ದೇವರೆಂದೇ ನೀವು ಬಗೆವೀರಿ, ದೇವತನ ಲವವಿಲ್ಲ ಅಂತಾನೆ. ನನ್ನಲ್ಲಿ ದೇವತನ ಏನೂ ಇಲ್ಲ, ನಾನು ಕತ್ತಿ ಎತ್ತೂ ಇಲ್ಲ, ಯುದ್ಧನೂ ಮಾಡಲಿಲ್ಲ, ಏನೂ ಮಾಡಲ್ಲ, ನನ್ನಂತರವನ್ನ ಆಸ್ಕೊಂಡೆ ಅಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅದೇ ರೀತಿಯಲ್ಲಿ ಶಾಂತಿ ನಿಧಿಯನ್ನು ಬರೀದೆ ಬಣ್ಣಿ ಪೈಯಕ್ಕೆ ತಾಯಿ ಸಾಮಾನ್ಯ ನಮ್ಮ ದೈವ ಮಾನ್ಯತೆಗೆ ಎತ್ತದೋ ಅಂದ್ರೆ, ನೀವು ನನ್ನನ್ನ ದೈವತ್ವಕ್ಕೆ ಏರ್ತಾ ಇದ್ದೀರಿ ತೆಗೆ ತೆಗೆ ಅಂತ ಹೇಳಿ, ನೀವು ಅವೆಲ್ಲ ನಿಮ್ ಊಹೆ ಅಷ್ಟೇ ಅಂತ ಇಲ್ಲ, ಹಾಗೆ ಅವ್ರಿಗೆ ಸಿಕ್ ಬಂದ್ಬಿಡುತ್ತೆ. ರಾಮನನ್ನು ಈ ತರ ಬೈಯದ ಹೇಳದ ಅಂತ ತೆಗೆ ತೆಗೆ ಮಹಾತ್ಮನ ತೆಗಳಲ್ಲಿ ಅವನನ್ನು ಹಾಗೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಬಲ್ಲೆ ನಾವು ರಾಮನ ರಾಮನ ಹೇಳ್ತಾನೆ, ನನ್ಗೆ ಗೊತ್ತು ರಾಮ ಅಂತ ಹೇಳ್ತಾನೆ. ನೀನರಿಗೆ ಆತನು ನಿಮ್ಗೆ ಗೊತ್ತಿಲ್ಲ ಅಂತ ಇವಳು ಅಂತಾಳೆ. ನಾನರಿಯನೆ ನನ್ನ ನಾನರಿಯನೆ ಅಂತ ಹೇಳ್ತಾರೆ. ಅಂದ್ರೆ ಏನು ನಾನರಿಯಲಿಲ್ವಾ, ನನ್ನ ತಾನು ಅರ್ತಿಲ್ವಾ ಅಂತ ಹೇಳ್ತಾನೆ. ನೋಡಿ ಈ ಒಂದು ಸಂಭಾಷಣೆಯನ್ನ ಇದು ಮಹಾಚಂದಸ್ಸು ಅಂತ ಹೇಳ್ತಾರೆ, ಐದೈದು ಮಾತ್ರ ಕಣಗಳು ಇದ್ರೊಳಗೆ ಬರುತ್ತೆ. ಆ ಸಂಭಾಷಣೆಯನ್ನ ಐದು ಮಾತ್ರ ಕಣಕ್ಕೆ ಎಷ್ಟು ಚೆನ್ನಾಗಿ ಒಂದು ಸಂಭಾಷಣೆಯನ್ನ ಇದು ಮಾಡಿದ್ದಾರೆ ಅಂತಂದ್ರೆ, ಅವರು ಕುವೆಂಪು ಅವರ ಪ್ರತಿಭೆಗೆ ನಮೋ ನಮೋ ಅನ್ಬೇಕು. ನನ್ನ ನಾನರಿಯನೆಂದ ಆಡುತ್ತೀಯ ಅಜ್ಜಿ ಅಂದಾಗ ಶಬರಜ್ಜಿ ಬೆರಕು ಹೊಡೆದಂತೆ ಅವಾಗ ಅವಳಿಗೆ ಒಂದ್ ಸ್ವಲ್ಪ ಏನ್ ಹೇಳ್ತಾ ಇದ್ದಾರೆ ಇವನು ಅಂತ ಆನುಭೂತಿ ನಮಕ್ ಆಗ್ತಾ ಇಲ್ಲ ಅವಳಿಗೆ. ರಾಮನನ್ನು ಕಣ್ಣಿಗೆ ಕಣ್ಣಿಟ್ಟು ಹಿಂಗ ನೋಡ್ತಾ ಇದ್ದಾಳಂತೆ, ಏನ್ ಹೇಳ್ತಿದ್ದಾನೆ ಅಂತ. ರಾಮ ತಕ್ಷಣ ತಲೆ ತರಿಸ್ಕೊಂಡ್ಬಿಟ್ಟಂತೆ, ತಲೆ ತರಿಸಿ ಊಟ ಮಾಡ್ತಾ ಇದ್ದಾನಂತೆ.

ಕಣ್ಣಿಂದ ಕಣ್ಣೀರ್ ಹರಿಬಿಟ್ಟ ಅಂತ ಕವಿ ಹೇಳ್ತಿದ್ದಾನೆ. ಆ ತುತ್ತಿನ ಜೊತೆ ಅವನ ಕಣ್ಣೀರ್ ಹರಿ ಸೇರ್ಕಂತ ಕಾಣ್ಕೆಯೋ ಅವನಿಗೆ ಅನಿಸ್ತಿದೆ, ಇದು ಕಾಣ್ಕೆಯೋ ಕಲ್ಪನೆಯೋ ನನ್ ಭ್ರಾಂತಿಯ, ಈಗ ಇದು ಗೊತ್ತಾಗ ನನಗಲ್ಲದ ಅರ್ಥದಿಂದ ಕಾಣುವುದೆಂತಿದ್ದೆ ಅಂತ. ಇದಂತೂ ನನಗಂತೂ ಬಗೆಹರಿಸಿಲ್ವಾ, ಬಗೆಹರಿಸಿಲ್ಲ ರಾಮನೋ ಲಕ್ಷ್ಮಣನೋ ಒಂದು ಗೊತ್ತಾಗ್ತಿಲ್ಲ. ಇದನ್ನು ಹೇಗೆ ಇತ್ಯರ್ಥ ಮಾಡ್ಕೊಳ್ಳೋದು ಅಂತ ಅವಳಿಗೆ ಯೋಚನೆ ಮಾಡ್ತಾ ಇದ್ದಾಳೆ. ಆದ್ರೂ ಪೂರ್ತಿ ಇರ್ತರ್ಥ ಆಗಿಲ್ಲ, ನಂಬಲಾಗ್ತಿಲ್ಲ ಅವಳಿಗೆ. ಆಗ ಏನಾಯ್ತು ಅಂತ ಹೇಳಿದ್ರೆ, ದಣಿದ

ಇಬ್ರು ಮಲ್ಕೊಂಡಿದ್ದಾರೆ. ಹಾಗೆ ಮಲಗಿದಾಗಂತಹ ಹೊತ್ತಿನಲ್ಲಿ ಲಕ್ಷ್ಮಣ ಎದ್ದು ಹೊರಗಡೆ ಹೋಗಿದ್ದಾನೆ. ಬಿಳಿ ಮೈ ಅವನು ಎಚ್ಚತ್ತು ಹೊರಗೆ ಹೋಗಿರೆ ಅಂತ, ಇವನು ನೀಲಿ ಮೈ ಅವನು ಬಿಳಿ ಮೈ ಹೊರಗೆ ಹೋಗಿದ್ದಾಗ ಈ ನೀಲಿ ಮೈ ಇದ್ದವನು ಮಲಗಿದ್ದಾನೆ ಅನ್ವರ್ಸ್ತಾ ಇದ್ದಾನಂತೆ. ಸೀತೆ ಬಾ ಇಲ್ಲಿ ಬಾ ಪ್ರಿಯೇ ಜನಕ ಜಾತ ಅಂತ ಕನಸಲ್ಲಿ ಹೇಳ್ತಾ ಇದ್ದಾನೆ. ಆ ಅಜ್ಜಿ ಒಳಗೆ ಬೇರೆ ಕಣ್ಣಿನ ಪಾನಕ ಮಾಡ್ತಾಳೆ. ಮಲಗಿ ಎದ್ದ ತಕ್ಷಣ ಇವರೇ ರಾಮಲಕ್ಷ್ಮಣರಿಗೆ ಕೊಡ್ಬೇಕು ಅಂತ. ಏನ್ ಸೀತೆ ಸೀತೆ ಅಂದಾಗ ಆಯ್ತಲ್ಲ ಅಂತೇಳಿ ಅಲ್ಲಿಂದ ಎದ್ದು ಬಂದು ಸೀದ ಬಂದು ಅವನನ್ನ ಅವತರಿಸಿದಾಳಲ್ಲ, ಮನಸ್ಸಿಟ್ಟು ಕೇಳ್ತಾ ಇದ್ದಾಳೆ, ಮನಸ್ಸಿಟ್ಟು ನೋಡ್ತಾ ಇದ್ದಾಳಂತೆ. ಕನಸಿನಲ್ಲೇ ಅವನು ಸೀತೆಯನ್ನ ನೆನೆಸ್ಕೊಂಡು ಮುಗುಳ್ತಾ ಇದ್ದಂತೆ. ಅದನ್ನ ನೋಡಿ ಇವಳಿಗೆ ಸ್ವಲ್ಪ ಗೊತ್ತಾಯ್ತು, ಇವಳು ರಾಮ ಅಂತ ಹೇಳಿ ತನ್ನ ಸೌಮ್ಯ ನಮ್ಮ ಕಣ್ಣಲ್ಲಿದ್ದಾಳು. ಆಗ ಕಾರಣ ಅವಳಿಗೆ ಗೊತ್ತಾಗಿದೆ ಮೃಗ ಕಮಲದಳು. ಆದ್ರೆ ಇನ್ನೂ ಸೌಮ್ಯ ನಮ್ಮ ರಾಮ ಅಂದ್ರೆ ಬಹಳ ಸೌಮ್ಯ ಅಂತ ಅಂದ್ಕೊಂಡಿದ್ರು, ಶಾಂತಿ ಇದೆ ಅಂದ್ಕೊಂಡಿದ್ರು. ಆದ್ರೆ ಈಗ ಆ ಕನಸಿನಲ್ಲೇ ಅವರು ಇದ್ದಕ್ಕಿದ್ದ ಹಾಗೆ ಭತ್ತ ಪ್ರಕೃತಿಯಾಗಿ ಬಾಯನ್ನ ಹಲ್ಲು ಕಚ್ಚಿ ರಾಕ್ಷಸರದ ನಿಲ್ ನಿಲ್ ಎಲ್ಲಿಗೆ ನನ್ನ ಪತ್ನಿಯನ್ನು ಕರೆದೊಯ್ತಿರುವೆ, ಸೀತೆಯನ್ನು ಎಲ್ಲವೋ ನೀಚ ಅಂತ ಹೇಳಿ ಖಡಕ್ಕಂತ ಎದ್ದು ಭತ್ತ ಪ್ರಕೃತಿಯಾಗಿ ಉಪ್ಪು ಗಂಟಿಗೆ ಅವಳು ಕಚ್ಚಿ ಎದ್ದು ಕುಳಿತುಕೊಂಡು ಬಿಟ್ಟಿಯಾನಂತೆ. ಕೂತ್ಕೊಂಡಿದ್ದನ್ನು ನೋಡಿ ಇವಳಿಗೆ ಆ ಎರಡೂ ರೂಪವನ್ನ ನೋಡ್ತಾ ಇದ್ದಾಳೆ, ಹೆದರು ಬಿಟ್ಟಿದ್ದಾಳಂತೆ ಶಬರಿ. ಹಾಗೆ ಶಬರಿ ಹೆದರಿದಾಗ ಇವನು ಎದ್ದು ಕೂತನಲ್ಲ, ಕೂತನು ಶಬರಿ ನೋಡ್ತಾನೆ, ಓ ಹೆದರಿಸಿ ಬಿಟ್ಟೆ ಕನಸು ಇದು ಅಂತ ಗೊತ್ತಾಯ್ತು. ನಾಣಜಿ ನಮ್ಮ ಒಂಥರ ನಾಚಿಕೆ ಆಗ್ಬೇಕು, ಹೀಗಾಯ್ತು ಅಂತ ಹೇಳಿ ನಾಣಜಿ ತಪ್ಪಿದೆ ನಜ್ಜಿ

0: ಶಬರಿಗೆ ಹೇಳ್ತಾ ಇದ್ದಾನೆ, ರಾಮ ಅಜ್ಜಿ ತಪ್ಪಿದ್ದೇನೆ ಅಜ್ಜಿ, ಕಂಡ ಕನಸನ್ನ ನಿಜ ಅಂತ ಭಾವಿಸಿ ನಾನು ನಿನ್ನನ್ನು ಹೆದರಿಸಿ ಬಿಟ್ಟೆ, ತಪ್ಪಾಯ್ತು ತಪ್ಪಾಯ್ತು ಅಂತಿದ್ದಾನೆ, ಕೆಮ್ಮನೆ ನಿಂದ ನಂಬಿದ್ದೆ ಅಂತ ಹೇಳಿದ್ದಡ ಅಜ್ಜಿ. ಅವನು ಮಲ್ಲ ಕೂತ್ಕೊಂಡಿದ್ದಾನೆ ಹಾಸಿಗೆ ಮೇಲೆ, ತಪ್ಪು ಅಂತ ಕೆಡಕ್ಕೆ ಅಂದ್ರೆ ಅವನ ಪಕ್ಕ ಕುಳಿತು ಅವನನ್ನು ತಪ್ಪಿಕೊಂಡು ಬಿಟ್ಟಿದ್ದಾಳಂತೆ. ಇದು ಎಲ್ಲೂ ಬರಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ರಾಮನ ಆಲಿಂಗನ ಸೌಭಾಗ್ಯ ಅಂದ್ರೆ ಕೆಲವರಿಗೆ ಮಾತ್ರ ದೊರಕಿರೋದು. ಒಂದೇನೆಂದ್ರೆ ಸೀತೆಗೆ ಆಲಿಂಗನ ಸೌಭಾಗ್ಯ ದಾಂಪತ್ಯ ಭಾವದಿಂದ ಸಿಕ್ಕಿರುವಂತದ್ದು, ಇನ್ನೊಂದು ಆಂಜನೇಯನಿಗೆ ಸಿಕ್ಕಿರುವಂತದ್ದು, ಇನ್ನೊಂದು ಭರತನಿಗೆ ಸಿಕ್ಕಿತ್ತು. ಆದ್ರೆ ಇವತ್ತು ಶಬರಿಗೂ ಕುವೆಂಪು ಅವರ ಒಂದು ಕಾಣಿಕೆ ಅಂತ ಹೇಳ್ಬೇಕು, ಅವಳು ತಪ್ಪಿಕೊಂಡು ದರ್ಶನ ಸ್ಪರ್ಶನ ಸಂಭಾಷಣ ಆಲಿಂಗನ ಸೌಭಾಗ್ಯ ಸಿಕ್ಕಿತ್ತು ಈ ಮುದುಕಿ ಶಬರಿಗೆ ಅಂತ ಹೇಳಿ. ದಮ್ಮಯ್ಯ ಸಾಕಿನ್ನು ಮರೆ ಮಾಡಬೇಡ, ತಬ್ಬಿಕೊಂಡು ಬಿಟ್ಟಿಯಾಳಂತೆ, ಕಣ್ಣ ನೀರು ಸುಸ್ತಾ ಇದ್ದಾಳಂತೆ, ಇನ್ನು ಮರೆ ಮಾಡಿಸ್ಬೇಡ, ಯಾರನ್ನ ನೋಡ್ಲಿಕ್ಕೆ ಅಂತ ನಾನು ಎಷ್ಟು ದಿವಸದಿಂದ ಕಾದಿದ್ದೆ, ನೀನೇ ರಾಮಚಂದ್ರ ಅಲ್ವಾ ನನ್ಗೆ ಗೊತ್ತಾಯ್ತು ಅಂತ ಅಷ್ಟು ಹೇಳ್ತಿದ್ದ ಹಾಗೆ ಅವಳಿಗೆ ಇನ್ಯಾವುದೋ ಒಂದು ನೆನಪಾಗ್ತಾ ಇದೆ. ಹಾಗಾದ್ರೆ ಸೀತೆಯಲ್ಲಿ ಸೀತೆಯ ನೆನಪಾಗಿ ಅವಳ ಕ್ಷೇಮ ಸಮಾಚಾರದ ಬಗ್ಗೆ ಅವಳಿಗೆ ಯೋಚನೆ ಆಗಿ, ಹಾಗಾದ್ರೆ ಓ ನನ್ನ ತಂದೆಯ ರಾಮ ಏನಾಯ್ತು, ಸೀತೆ ಎಲ್ಲಿಯಳಯ್ಯ ನನ್ನ ಮಗಳಿಗೆ ಏನಾಯ್ತು, ಕೇಳಾಯ್ತೇನಯ್ಯ ಅಯ್ಯಯ್ಯೋ ನನ್ನ ಈ ಪಾಳುಗಣ್ಣರೇಲಾದ್ರೆ. ಆ ಪಿಟಕವನ್ನು ತೆಗೆದು ನೋಡಿದಾಗ ಅದರೊಳಗೊಂದು ಸೀರೆ ಕಾಣ್ತಾ ಇತ್ತು. ಆಗ್ಲಾರು ಇದು ಸೀತೆಯ ಅಂದ್ರೆ ನೀವು ರಾಮ ಲಕ್ಷ್ಮಣ ಅಂತ ನಾನು ಅರ್ಥಕೋಬೇಕಾಯ್ತು, ಅದು ನನ್ಗೆ ಗೊತ್ತಾಗಲಿಲ್ಲ. ಏನೂ ಗೊತ್ತಾಗದೆ ನನಗೆ ಮುಪ್ಪು ಬೆಪ್ಪು ಈ ವಯಸ್ಸಾದ ಆಗಿ ನನಗೆ ಏನು ಹೊಳೆಯದೇ ಇಲ್ಲ ನೋಡಿ, ಇಷ್ಟೆಲ್ಲ ಹೊತ್ತು ಬೇಕಾಯ್ತು ನಿನ್ನನ್ನು ಅರ್ಥಕೊಳ್ಳೋದಕ್ಕೆ ಅಂತ ಹೇಳಿ ತಾಯ ಅಂತ ಹೇಳಿದಾಗ ತಾಯಪ್ಪಿಗೆ ಕಟ್ಟಿಲವಳು ಶಿಶು ಆಗುತ್ತ ರಾಮನೆಂದು ತಾಯಿ ಕೌಸಲ್ಯ ಮಡಿಲಲ್ಲಿ ಮಲಗಿದ ರೀತಿಯಲ್ಲಿ ಆಗ್ಬಿಡ್ತು ಅವನಿಗೆ. ಅವನು ಶಬರಿಗೆ ಒಂದು ಮಾತು ಹೇಳ್ತಾನೆ, ನನಗೆ ಮೂರು ತಾಯಿಗಳು, ಒಂದು ಕೌಸಲ್ಯ, ಒಂದು ಕೈಕೆಯ ಸುಮಿತ್ರ, ಮತ್ತೊಬ್ಳು ಕೈಕೆಯಿಂದ, ಆದ್ರೆ ನೀನು ಅವರೆಲ್ಲರ ಪ್ರೀತಿಯನ್ನು ನನಗೆ ಕೊಟ್ಬಿಟ್ಟೆ ಅಜ್ಜಿ ಅಂತ ಹೇಳಿ ಶಬರಿಗೆ ಹೇಳ್ತಾನೆ. ಹಾಗೆ ತಾಯಪ್ಪಿಗೆ ಕಟ್ಟಿಲವಳು ಶಿಶು ಆಗುತ್ತ ರಾಮನಿಂದು ನಿರ್ಭಾಗ್ಯನೇ, ನಾನು ತುಂಬಾ ನಿರ್ಭಾಗ್ಯ, ನಾನು ಸೀತೆಯನ್ನು ಹಸುರ ಒಯ್ದು ಬಿಟ್ಟಿದ್ದಾನೆ, ಹುಡುಕಲೆಂದು ಅಲೆಯುತ್ತೇನಜ್ಜಿ, ಹುಡುಕ್ತಾ ಇದ್ದೀನಿ ಲಕ್ಷ್ಮಣನೊಡನೆ ತೊಳಲಿ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ತಾನಂತೆ. ಈ ರಾಮನನ್ನ ನೋಡೋದು ತುಂಬಾ ಕಡಿಮೆ, ಆದ್ರೆ ಆತ್ಮೀಯರಾದ ಅವರು ಅಂತರಂಗವನ್ನು ಮೆಚ್ಚುತ್ತಾರೆ, ಮತ್ತೆ ಅಂತಸ್ತ್ರೋತವಾಗಿರುವಂತಹ ಒಂದು ದುಃಖ ಇರುತ್ತಲ್ಲ ಅದು ಹೊರಗೆ ಬಂದಿದೆ. ಈಗ ಕುವೆಂಪು ಅವರ ಒಂದು ಕಾಣಿಕೆ ಏನು ಅಂದ್ರೆ ಇವನಾಗ್ಲೇ ಸೀತೆಯನ್ನು ಕಳೆದುಕೊಂಡು ಬಳಲಿ ಬಿಟ್ಟಿದ್ದಾನೆ, ಅವನಿಗೊಂದು ಈ ಮತ್ತಂಗ ಮುನಿ ಆಶ್ರಮದಲ್ಲಿ ಅಥವಾ ಈ ಶಬರಿಯ ಆಶ್ರಮದಲ್ಲಿ ಅವನಿಗೆ ಮನಸ್ಸಿನ ಮನೋರೋಗಕ್ಕೆ ಒಂದು ಇದನ್ ಮಾಡ್ಬೇಕಾಗಿದೆ, ಸಾಂತ್ವನ ಹೇಳ್ಬೇಕಾಗಿದೆ. ಆ ದೃಷ್ಟಿಯಲ್ಲಿ ಮಾಡ್ತಾರೆ, ತಾಯಿ ಮಡಿಲವಳು ಆರಾದವಡೆ ತಾವು ಶಿಶುಗಳಂತೆ, ಆ ಅಜ್ಜಿಯ ಮಡಿಲಲ್ಲಿ ತಾವು ಶಿಶುವಾಗಿ ಬಿಟ್ಟಿದ್ದಾನಂತೆ. ಮುಂದೆ ಏನಾಯ್ತು ಅಂದ್ರೆ
1: ತಾಳಲಾರದ ಶೋಕ ಭಾರದು ದಾಶರಥಿ

ರಾಮನ ಮನವಾ

ಸೀತೆಯನ್ನು ಕಳೆದುಕೊಂಡು ಅದೆಷ್ಟು ಒಂದು ದಯನೀಯ ಸ್ಥಿತಿಗೆ ಮುಟ್ಟಿ ಬಿಟ್ಟಿದ್ದ ಅಂತಂದ್ರೆ ಒಂದ್ಸಲ ಹೇಳ್ತಾನೆ ಲಕ್ಷ್ಮಣ, ನೀ ಹಿಂದಕ್ಕೆ ಹೋಗ್ಬಿಡು, ಯಾಕೆಂದ್ರೆ ಸೀತೆಯನ್ನು ಬಿಟ್ಟು ನನಗೆ ಅಯೋಧ್ಯೆ ಏನು ಸಾವೇ ಏನು, ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ, ನೀ ಹಿಂದಿರುಗಿ ಹೋಗು ಅಂತ ಒಂದ್ ಮಾತು ಹೇಳಿರ್ತಾನೆ. ಲಕ್ಷ್ಮಣ ಸಾಕಷ್ಟು ಅವನನ್ನ ಒಂದು ಸಮಾಧಾನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾನೆ, ಆದ್ರೆ ಅದಾಗಿರಲ್ಲ. ಈಗ ಅಜ್ಜಿಯನ್ನು ಅಂದ್ರೆ ಅವನ ಮನೋರೋಗ ಅಂತ, ಇಲ್ಲೆಲ್ಲ ಮನೋವೈದ್ಯರೆಲ್ಲ ಇದಾರೆ, ಎಲ್ಲ ಮನೋರೋಗಕ್ಕೆ ಯಾವ ವೈದ್ಯ ಇದು ಅಂತಂದ್ರೆ ಒಂದು ಶುಶ್ರೂಷೆ ಅಥವಾ ಒಂದು ಪ್ರೀತಿಪೂರ್ವಕವಾದಂತಹ ಮಾತು ಅಂತ ಹೇಳಿದ್ದ. ಸಿ ಆರ್ ಚಂದ್ರಶೇಖರ್ ಹೇಳಿದಂತ ಒಂದು ಮಾತು ನೆನಪಾಗಿ ಬರುತ್ತೆ, ಏನಂದ್ರೆ ವಾಕಿಂಗ್ ಹೋದಂತ ಮಹಿಳೆಯರು ಬರೀ ಹರಟೆ ಹೊಡಿತಾ ಹೋಗ್ತಾರೆ, ಏನು ವಾಕಿಂಗ್ ಮಾಡ್ತಾರಂತ ಮನೆಯಲ್ಲಿ ಗಂಡಸರೆಲ್ಲ ಬೈತಾರಂತೆ. ಆದ್ರೆ ನಿಜವಾಗ್ಲೂ ಅದರಿಂದ ಅದೊಂಥರ ಕೆಥಾರ್ಸಿಸ್ ಅಂತ, ಕೆಥಾರ್ಸಿಸ್ ಅಂದ್ರೆ ವಿರೇಚನ, ಅಲ್ಲಿ ಗಂಡನ್ ಬೈಕೊಳ್ಳೋದು, ಮಕ್ಕಳನ್ ಬೈಕೊಳ್ಳೋದು, ಅತ್ತೆ ಬಗ್ಗೆ ಹೇಳ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ಮನಸ್ಸನ್ನು ನಿರಾಳ ಮಾಡ್ಕೊಂಡು ಬಂದ್ಬಿಡ್ತಾರಂತೆ ಮಹಿಳೆಯರು, ಆದ್ರೆ ಗಂಡಸರು ಆಗಲ್ಲ. ಹಾಗೆ ಮನೋರೋಗಕ್ಕೆ ಯಾವ ಚಿಕಿತ್ಸೆ ಅಂದ್ರೆ ಪ್ರೀತಿಪೂರ್ವಕವಾದ ಮಾತು, ಆತ್ಮೀಯರೊಡನೆ ಜೊತೆ ಮಾತಾಡುವಂತದ್ದು ಇದು ಇದು ಅಂತ ಅಂತ. ಹಾಗೆ ಓ ಭ್ರಾಂತಿ ಎಂಬಿನ ಬೇರೆ ಯಾವುದೂ ಇಲ್ಲ, ಪ್ರೀತಿ ಅಲ್ಲದೆ ಬೇರೆ ಕೇಳಿ ಆರೈಕೆ ಮಾಡಿದವರು ತನ್ನಿಷ್ಠ ದೇವತಾ ಮೂರ್ತಿಗೆ ತಪಸ್ವಿನಿ ಶಬರಿ. ಹಗಲು ರಾತ್ರಿ ಏನು ಯೋಚನೆ ಮಾಡಲಿಲ್ಲ, ಅವನಿಗೆ ಹಗಲು ತಿರುಳೆನ್ನದೇ ಮೇಲೆ ಎಚ್ಚರೆನ್ನದೇ ನಿದ್ದೆ ಎನ್ನದೆ ರಾತ್ರಿ ಹಗಲು ಯಾವನು ನೋಡದೆ ರಾಮ ಸೇವಾ ಸಾಧನೆಗೆ ತನ್ನನ್ನೇ ತಾನು ಸವಿಸಿದರಳು ಮುದುಕಿ ತನ್ನ ಆಯುವನು ತನ್ನ ಆಯುವನ್ನೇ ಅವನಿಗೆ ಕೊಟ್ಲೇನು ಅನ್ನೋ ಹಾಗೆ ಹಾಸಿಗೆಯ ಬಳಿ ಕುಳಿತು ಇವನನ್ನ ಮೈಯನ್ನ ನೇವರಿಸ್ತಾರಂತೆ, ಅವನಿಗೆ ಅವನ ಕಥೆಯನ್ನ ಕೇಳ್ತಾಳಂತೆ, ಆಮೇಲೆ ಅವನಿಗೆ ಧೈರ್ಯವನ್ನು ಹೇಳ್ತಾರೆ, ಧೈರ್ಯ ಸರ್ವತ್ರ ಸಾಧನ ಮುಂದೆಲ್ಲ ಒಳ್ಳೇದಾಗುತ್ತೆ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾಳಂತೆ, ಮತ್ತಿನ್ನೊಂದು ಮಾಡ್ತಾಳಂತೆ ತನ್ನ ಕಥೆಯನ್ನು ಹೇಳ್ತಾಳಂತೆ, ತಾನು ಏನಾಗಿ ಬಂದೆ ಇಲ್ಲಿ ಮಗಂದ ಮುಂದೆ ಆಶ್ರಮಕ್ಕೆ. ಒಬ್ರು ಯಾರೋ ಒಬ್ರು ಒಂದು ಕವಿ ಹೇಳ್ತಾನೆ ಸೂರಮ್ ಎಪ್ಪುಂಡಿ ಅವರ ಇದ್ರೊಳಗೆ ಬರೋದು ಅಂದ್ರೆ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ತರ ಕಂಡು ಇವಳಿಗೆ ಮದುವೆ ಗೊತ್ತಾಗಿತ್ತಂತೆ ಶಬರಿಗೆ. ಹಿಂದಿನ ದಿನ ಮನೆ ಇದ್ರೊಳಗೆ ಅಂಗಳದಲ್ಲಿ ಕುರಿಗಳನ್ನ ಮೇಕೆಗಳನ್ನ ಕೋಳಿಗಳನ್ನೆಲ್ಲ ಕಟ್ಟಿದ್ರಂತೆ, ಯಾಕೆಂದ್ರೆ ನಾಳೆ ಊಟದ ಇದಕ್ಕೆ ಬಲಿ ಕೊಡೋದಕ್ಕೆ. ಆಗ ಅವಳು ಏನು ಯೋಚನೆ ಮಾಡ್ತಾರೆ ಅಂದ್ರೆ ನಾನು ಮದುವೆ ಆದ್ರಲ್ವ ಇದನ್ನೆಲ್ಲ ಬಲಿ ಕೊಡೋದು, ನಾನು ಮದುವೆನೆ ಮಾಡ್ಕೊಳ್ಳಲ್ಲ ಅಂತ ಅವತ್ತು ಓಡಿ ಹೋದವಳು ಮಗಂದ ಮುನಿಯ ಸಂಪರ್ಕಕ್ಕೆ ಬಂದು ಧಾರ್ಮಿಕ ಭಾವನೆ ಬೆಳೆಸ್ಕೊಂಡು ಅವಳ ಹತ್ರ ಆಧ್ಯಾತ್ಮ ದೃಷ್ಟಿಯನ್ನ ಬೆಳೆಸ್ಕೊಂಡ್ಳು ಅಂತ ಒಂದು ಆ ಕಥೆ ಹೇಳಿರ್ಬೋದು. ಅದು ಕವಿಯ ಕಲ್ಪನೆ, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಇದೇ ರೀತಿ ಕೆಲವೊಂದು ಬೇರೆ ಬೇರೆ ಒಂದಿರುತ್ತೆ. ಕುತೂಹಲ ಕೇತನಂತೆ ಸಂತೈಸುವಳ್ಳಿ ಮಾಡ್ತಾಳಂತೆ. ಆಗ ಹಿಂಗಲ್ಲದು ಹೋಯಿತು ರಾಮನ ವಿಚಿತ್ರ ರುಜೆ

ಇವಳು ಇಷ್ಟು ಸೇವೆ ಮಾಡಿದ್ರು ಅವಳಂತೂ ಕಾಯಿಲೆ ವಾಸಿ ಆಗಲಿಲ್ಲಂತೆ. ಏನಕ್ಕೆ ಹೀಗಾಗ್ತಾ ಇದೆ ಅಂತ ತೇಜ ಮೊಸರಿಂದತ್ತು ಭೀಮ ಒಬ್ಬ ಕೃಶವಾಗಿ ಹೋಯ್ತಂತೆ ಇದಾಯ್ತಂತೆ. ಆಮೇಲೆ ಕವಿ ಯೋಚನೆ ಮಾಡ್ತಾ ಇದ್ದಾನೆ, ದಿನ ದಿನಕ್ಕೆ ರಾವಣನ ರಾಜತಂತ್ರದ ಬಯಕೆ ಕೈ ಕೂಡಿತ್ತು ಅಂತ. ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋಗಿದ್ದಾನೆ, ರಾಮ ಎಂದು ಬಿಟ್ಬಿಟ್ರೆ ಸೀತೆ ತನಗೆ ಆಗ್ತಾವೆ ಅನ್ನೋದು ಅವನು ಒಳ ಮನಸ್ಸಿನ ಇದು. ಅದು ಕೂಡ್ತು ಅನ್ನೋ ರೀತಿಯಲ್ಲಿ ಅವನು ಪೂರ್ತಿ ಮೊಗಂಬಾಡಿ ಬೀಳ್ತದ್ದು ನೆಚ್ಚು ಎಲ್ಲ ಇದನ್ನು ಕಳ್ಕೊಂಡ್ ಬಿಟ್ಟ. ಹಾಗಿರುವಾಗ ಗಂದಿನ ಕರ್ತಿಂಗಳಲ್ಲಿ ಲಕ್ಷ್ಮಣ ಹೊರಗಡೆ ಹೋಗಿ ಒಂದು ಬಂಡೆಯ ಮೇಲೆ ಕುಳಿತು ಆಕಾಶವನ್ನ ನೋಡ್ತಾ ಅಳ್ತಾ ಇದ್ದಾನಂತೆ. ಆಗ ಪಕ್ಕದಲ್ಲಿ ಶಬರಂಜಿ ಬಂದಿದ್ದಾಳೆ. ಯಾಕಪ್ಪ ಅಳ್ತಾ ಇದೆಯಾ, ಏನಾಯ್ತು ಅಂತ. ಆಗ ಅವನಿಗೆ ಪೂರ್ತಿ ಮಾತನ್ನ ಹೇಳಕ್ಕಾಗುತ್ತಿಲ್ಲ, ಗದ್ಗದಿಸುತ್ತಾ ಅಂತ ಹೇಳ್ತಾ ಇದ್ದಾನೆ, ಅಜ್ಜಿ ಅತ್ತಿಗರಂತೂ ಇಂಥ ಪಾಡಾಯ್ತು, ಆದ್ರೆ ಅಣ್ಣನ್ಗೆ ಅಣ್ಣನನ್ನು ಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೋ ಅನ್ನೋ ಅಂತ ನನಗೆ ಯೋಚನೆ ಆಗಿದೆ ಅಂತ ಹೇಳಿ ಅವನು ಹೇಳಿದಾಗ ಬಾ ಒಳಗೆ ಬಾ ಬಿಳು ಮುಕ್ತಮ್ಮ ಅಂತ ಹೇಳಿ ಅವನು ಹೇಳ್ತಾ ಇದ್ದಾಳೆ.

ರೋಧಿಸ್ತಿದ್ದಂತಹ ಲಕ್ಷ್ಮಣನನ್ನ ಒಳಗ್ ಕರ್ಕೊಂಡು ಹೋಗ್ತಾರಂತೆ. ಬಾ ಒಳಗೆ ಬಿಡು ದುಃಖ, ನಿನ್ನ ಅಣ್ಣನ ಉಸಿರಿಗೆ ನಾನು ಹೊಣೆಗಾರ್ತಿ, ನಾನು ಅದನ್ನ ಏನಾದ್ರೂ ಸರಿ ಮಾಡ್ತೇನೆ. ನನ್ನ ಗುರು ಕೃಪೆಯಿಂದ ರಾಮನ ಹೃದಯನೆಲ್ಲವನ್ನು ಹೀರಿ ಬಿಡುವೆ, ಅವನ ಆರೋಗ್ಯ ಸರಿ ಇಲ್ಲದಿದ್ದೆಲ್ಲ ರೋಗವನ್ನೆಲ್ಲ ನಾನು ಹೀರಿ ಬಿಡ್ತೇನೆ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹಾಸಿಗೆ ಮೇಲೆ ಎಲುಬು ಚರ್ಮ ಒಳ್ಳೆ ಹಾಸಿಗೆ ಹತ್ತಿದ ಹಾಗೆ ರಾಮ ಮಲಗಿ ಬಿಟ್ಟಿದ್ದಾನೆ. ಹುಷಾರಿಲ್ಲೆ ಹಾಗಿರುವಾಗ ಬಲ ಕೊಂಡಾಳು ಆ ಹಾಸಿಗೆಯನ್ನ ಸುತ್ತು ಬಂದಿದ್ದಾಳೆ ಹುಡುಗಿ. ಧ್ಯಾನಿಸುತ್ತೆ ತನ್ನ ಗುರು, ತನ್ನ ಗುರುವನ್ನೇ ಮತಂಗ ಮುನಿಗಳನ್ನ ಧ್ಯಾನಿಸಿ ತನ್ನ ಮೋಕ್ಷಕ್ಕೆ ತನ್ನ ದೇವತೆಯನ್ನು ಪ್ರದಕ್ಷಿಣಾಪೂರ್ವಕ ಅಂದ್ರೆ ನನಗೆ ಮೋಕ್ಷ ಕೊಡುವಂತ ಆ ರಾಮನನ್ನೇ ಕೇಳ್ಕೊಳ್ತಿದ್ದಾಳೋ ಅನ್ನೋ ರೀತಿಯಲ್ಲಿ ಮಂತ್ರ ಘೋಷಂ ದೈದು ಕೈ ಮುಗಿದು ಅಡ್ಡ ಬಿದ್ದಳು ರಾಮನ ಇಂಗ್ಲಿಗೆ, ಕೈ ಅಡ್ಡ ಬಿದ್ದಿದ್ದಾಳಂತೆ. ಆಮೇಲೆ ಲಕ್ಷ್ಮಣನ ಕಡೆ ತಿರುಗಿದಳು, ಬೆರಗಾಗಿ ನೋಡುತ್ತಿದ್ದ ಆತಂಗೆ ನುಡಿದಳು ನಗುತ್ತೆ. ಇನ್ನು ನೀನು ರಾಮನ ಬಗ್ಗೆ ಯಾವುದೂ ಆಲೋಚನೆ ಮಾಡಬೇಡ, ರಾಮ ಸುಕ್ಷೇಮನೈ ಅವನು ಸ್ವಕ್ಷೇಮವಾಗಿರ್ತೇನೆ ಇರ್ತಾನೆ ಅಂತ ಹೇಳಿ ಯಾವ ಆರೋಗ್ಯ ಮಾಡಬೇಡ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಏನಾಗುತ್ತೆ ನೋಡ್ತಾನೆ. ಮರು ದಿವಸ ಬೆಳಗಾಗ್ತಾ ಇದೆ. ಬೆಳಗಾದ್ರೆ ಇಷ್ಟು ದಿವಸ ರಾಮನಿಗೆ ರೋಗ ಬಂದಿದ್ದು ಹೌದಾ ಅಲ್ವಾ ಅನ್ನೋ ರೀತಿಯಲ್ಲಿ ಅವಳ ಸದೃಢ ಕಾಯದಿಂದ ಆರೋಗ್ಯದಿಂದ ಉಜ್ವಲ ಲಸನ್ನ ನೇತ್ರ ಮತ್ತೆ ಹೊಳೆ ಹೊಳೆಯ ನೇತ್ರದಿಂದ ಸುಪ್ರಸನ್ನ ಆನಂದದಿಂದ ಕಂಗೊಳಿಸ್ತಾ ಇದ್ದಂತೆ ರಾಮ. ಅಮಲ ಗಾತ್ರನನ್ನು ಕಂಡು ಸೌಮಿತ್ರಿ ಕೃತಜ್ಞತಾ ಭಾವದಿಂದ ಶಬರಿಯ ಕಾಲಿಗೆ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟಿದ್ದಂತೆ. ಅಣ್ಣನನ್ನು ಉಳಿಸ್ಕೊಟ್ಟೆ ಅಜ್ಜಿ, ಎಂತಹ ಕೆಲಸ ಮಾಡಿದೆ ಅಂತ ಹೇಳಿ ಹೇಳಿದಾಗ ಆ ದಿವಸವೇ ಹಾಸಿಗೆ ಹಿಡಿದಳ ದಿನನೇ ಶಬರಿ. ಇದು ಇವರದ್ದು ಕಲ್ಪನೆ.

लंग के

ಶಬರಿ ಹಾಸ್ಯ ಹೇಳ್ತಿದ್ದಾನಂತೆ, ತನ್ನ ಶುಶ್ರೂಷೆಯು ನಿದ್ದೆ ಕೆಟ್ಟ ಅಷ್ಟು ದಿವಸವೂ ರಾಮನ ಸೇವೆ ಮಾಡಿ ನಿದ್ದೆಗೆಟ್ಟು ಅವನಿಗೆ ಉತ್ತರವನ್ನ ಮಾಡಿ ಬಳಲಿ ಬೆಂಡಾಗಿ ಬಿಟ್ಟಿದ್ದಾಳಂತೆ. ಈಗ ತನ್ನ ಆಯುಷ್ಯವನ್ನು ಕೂಡ ಅವನಿಗೆ ಎಂದು ಬಿಟ್ಟಿದ್ದಾಳೆ. ಆ ಶಬರಿ ಮರೆತು ತನ್ನ ದುಃಖವನ್ನೆಲ್ಲ ಮರೆತು ಬಿಟ್ಟಿದ್ದಾಳೆ. ಮಗುವೆ ಮರುಗದಿರು, ನನಗೋಸ್ಕರ ಮಲ್ಬೇಡ, ಹಸುವೆಲೆಗೆ ಬೆಳಿಬೇಕಾದಂತ ಮರಕ್ಕೆ ಅದಕ್ಕೆ ಉಪಚಾರ ಬೇಕು, ನನ್ನಂತ ಮುದಿಯಳಿಗೆ ಅಥವಾ ಹಣ್ಣೆಲೆಗೆ ಏಕೆ ಉಪಚಾರ, ನನ್ನ ಇದು ಮುಗಿದಿದೆ ಸಂತ ಬಿಟ್ಟಳು. ಆದರೆ ದಂಧೆಯ ರಾಮಚಂದ್ರ ನೀನು ಪ್ರೀತಿ ಪರಿಚಯ ದರಿಯುತ್ತಿರಲ್ ಆಮ್ ಶಾಂತಿ ಸೇರಿದವೇನು ಆಧ್ಯಾತ್ಮ. ಅವನೇ ಸೇವೆ ಮಾಡ್ತಾನೆ ರಾಮ, ಶಬರಿಯ ಸೇವೆಯನ್ನ ಮಾಡ್ತಾನೆ ಅವನಿಗೆ. ನೀನಿಷ್ಟು ಸೇವೆ ಮಾಡ್ತಾ ಇರೋದನ್ನು ನಾನು ಆಧ್ಯಾತ್ಮ ಮೋಕ್ಷವನ್ನ ಪಡೆಯಲಿ, ಶಾಂತಿಯನ್ನ ಪಡೆಯುತ್ತೇನೆ, ನಿನ್ನ ಸೇವೆ ಕೈಗೊಳ್ಳುವ ಭಾಗ್ಯ ಸಿಗ್ತಲ್ಲ ನನಗೆ, ಅಷ್ಟೇ ಸಾಕು ಅಂತ ಹೇಳ್ತಕ್ಕಂತೆ ಮುಂದುವರಿಸಿ ಹೇಳ್ತೇನೆ. ನಿನ್ನ ಕಾರ್ಯ ಮುಂದೆ ತುಂಬಾ ಇದೆ ಮಾಡಬೇಕಾದ್ದು, ಹಾಗಾಗಿ ನನಗೂ ಒಂದು ಕನಸು ಬಿದ್ದಿದೆ. ಏನ್ ಕನಸು ಇದೆ? ವಿದ್ದೇಶನ ಅವರಜನ ದಶಕಂಠ ರಾವಣನ ಲಂಕಾಯೊಳಗೆ ಸೀತೆ ಇದ್ದಾಳೆ, ಅಲ್ಲಿ ಮರುಗುತ್ತಿದ್ದಾಳೆ, ತೊಡಗಿರುತ್ತಿದ್ದಾಳೆ ಸೀತೆ ಅಲ್ಲಿದ್ದಾಳೆ. ವಿತ್ತೇಶ ಅಂತಂದ್ರೆ ಕುಬೇರನ ತಮ್ಮನಾದಂತಹ ರಾವಣ ಇದ್ದಾನಲ್ಲ, ಅವನ ಇದ್ರೊಳಗೆ ಅಲ್ಲಿದ್ದಾಳೆ. ಬೇಳ್ದೇನ ನಿನ್ನಂತೆ ಮನೆ ಮಡದಿಗೆ ಹೇಳಿದ್ದಲ್ಲ, ನಿನ್ನಂತೆ ಮಡದಿಗೆಟ್ಟು ಮನೆ ಬೇಕು ಎಷ್ಟೋ ಜನ ಇದ್ದಾರೆ ಅಂತ ಅವನು ಸುಗ್ರೀವ ಇಲ್ಲೇ ಮಾತಂಗ ಮುನಿ ಆಶ್ರಮದಲ್ಲಿ ಇದ್ದಾನೆ. ಯಾಕೆ ಅಂತಂದ್ರೆ ವಾಲಿ ಅಲ್ಲಿ ಬರಲ್ಲ ಅಂತ. ಈಗ ಕತೆ ಹೇಳಲಿಕ್ಕೆ ಅದು ಸಮಯ ಇಲ್ಲ ಅಂತ ಕಾಣಿಸುತ್ತೆ. ಆದ್ರಿಂದ ವಾಲಿಯ ಕತೆ ಹೇಗೆ ಅಂತಂದ್ರೆ, ವಾಲಿ ಒಮ್ಮೆ ದುಂದುಮಿ ಅನ್ನೋ ಒಂದು ರಾಕ್ಷಸನನ್ನ ಕೊಂದಾಗ ಅದನ್ನ ಆ ಅಟ್ಟೆಯನ್ನ ತೆಗೆದು ಬಿಸಾಕಿದಾಗ ಅದು ಮಾತಂಗ ಮುನಿ ಆಶ್ರಮದಲ್ಲಿ ಬಂದು ಅಲ್ಲೇ ಅಮೇಧ್ಯ ಇದೆಲ್ಲ ಆಯ್ತು ಅಂತ ಹೇಳಿದ್ದ. ಆಗ ಇದನ್ನ ಯಾರು ಮಾಡಿದಾರೋ ಅವರು ಈ ಆಶ್ರಮದ ಸುತ್ತಿನಲ್ಲಿ ಬಂದ್ರೆ ಅವನಿಗೆ ಮರಣವನ್ನ ಕೊಡ್ಲೆ ಬರ್ಲಿ ಅಂತ ಹೇಳಿ ಮತಂಗ ಮುನಿಗಳು ಶಾಪವನ್ನು ಕೊಟ್ಟಿರ್ತಾರೆ. ಈಗ ವಾಲಿ ಸುಗ್ರೀವನಿಂದ ವೈಮನಸ್ಯ ಬಂದು ದೂರ ಆಗಿದ್ದಾನೆ. ಅದು ಒಂದು ನಿಮ್ಗೆಲ್ಲ ಗೊತ್ತಿರೋ ಕತೆ, ನಾನು ಹೇಳಕ್ ಹೋಗೋದಿಲ್ಲ. ಹೇಳುತ್ತಾ ಹೋದ್ರೆ ಸುಮಾರು ರಾಮಾಯಣ ಆಗ್ಬಿಡುತ್ತೆ, ರಾತ್ರಿ ಎಲ್ಲ ರಾಮಾಯಣ ಆತರ ಆಗುತ್ತೆ. ಹಾಗೆ ಸುಗ್ರೀವ ಅಲ್ಲಿ ಮತಂಗಾಶ್ರಮದಲ್ಲಿದ್ದಾನೆ. ಅವನನ್ನು ಹೋಗಿ ನೀವು ನೋಡಿ ಎಲ್ಲಿ ಅಂತಂದ್ರೆ ದಿಗ್ಮೇಖಲ ಆ ಸಹ್ಯಾದ್ರಿ ಪರ್ವತದ ಸಾಲಿನಲ್ಲಿ ಇದ್ದಾನೆ. ಭವ್ಯವಾಗಿದೆ ಋಷ್ಯಮುಖಂ ದಿವ್ಯಮ ಆ ಪರ್ವತಂ, ಅದರ ತಳಕ್ಕೆ ಒಂದು ಮತಂಗ ಮುನಿ ಆಶ್ರಮದಲ್ಲಿದೆ, ಅಲ್ಲಿದ್ದಾನೆ ಆ ಸುಗ್ರೀವ. ದುಃಖಿಯ ದುಃಖಿ ನೆರಂ, ಅವನು ತುಂಬಾ ನೋಂದ್ಕೊಂಡ್ಬಿಟ್ಟಿದ್ದಾನೆ. ಆದ್ರಿಂದ ಅವನು ಯಾರಾದ್ರೂ ನನ್ಗೆ ಸಹಾಯ ಮಾಡ್ತಾರಾ ಅಂತ ಒಂದು ನಿರೀಕ್ಷೆಯಲ್ಲಿದ್ದಾನೆ. ಹಾಗಾಗಿ ನೀನು ಹೋಗಿ ಅವನನ್ನ ಭೇಟಿ ಮಾಡು ಅಂತ ಹೇಳಿ ಋಷ್ಯಮುಖದಲ್ಲಿ ಭೇಟಿ ಮಾಡರು. ಮತಂಗನ ಶಾಪದ ರಕ್ಷೆಯ ಆ ವಾಲಿ ದುರ್ಗಮ ಋಷ್ಯಮುಖದಲ್ಲಿ ಬರಲ್ಲ ಅಂತ ಹೇಳಿದ್ದಾನೆ. ಹೋಗಿ ನೀ ಪಡೆಯ ಅವನ ಸತ್ಯಮಂ ದುಃಖಿಗೆ ನೆರಂ ದುಃಖಿ, ಹಸಿದವರೇ ಬಲ್ಲರು ಹಸಿವೆಯ ಶೂಲ ಅಂದರೆ ಸಮಾನ ದುಃಖಿಗಳಲ್ಲಿ ಸ್ನೇಹ, ಸಮಾನ ವಿಚಾರವಂತರಲ್ಲಿ ಸ್ನೇಹ ಇರುವ ಹಾಗೆ ನೀನು ಅವನಿಗೆ ಸಹಾಯ ಮಾಡು, ಅವನು ನಿನಗೆ ಸಹಾಯ ಮಾಡ್ತಾನೆ ಅಂತ ನಿನ್ನೆಚ್ಚೆಯ ಸಲಿಗೆ ಕೇಳಿ ನುಡಿ ನುಡಿಯುತ್ತಿರ್ತ ಹರ್ಷ ಮುಖ್ಯ. ಹಾಗೆ ಹೇಳ್ತಾನೆ ರಾಮ ಲಕ್ಷ್ಮಣರನ್ನ ನೋಡ್ತಾ ನೋಡ್ತಾ ಹಾಗೇ ಕಣ್ಣು ಮುಚ್ಚಿದಳು. ಆ ಅಮರ ಸನ್ಮಾನೆ ದೇವ ಸೀತಾನಾಥ ದಿವ್ಯಾಶ್ರು ತೀರ್ಥದಲ್ಲೇ ಸನ್ಮಾನಾಥ. ವಾಲ್ಮೀಕಿ ರಾಮಾಯಣದಲ್ಲೇ ಅವಳು ಅಗ್ನಿ ಪ್ರವೇಶ ಮಾಡಿದ್ಲು ಅಂತ ಬರುತ್ತೆ, ಇಲ್ಲಿ ಹಾಗಲ್ಲ. ಹಾಗೇ ರಾಮ ಲಕ್ಷ್ಮಣರನ್ನ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಆಕೆ ಶಿವ ಕಡೆ ಬರೆಯಲು, ಶಿವ ಅಂದ್ರೆ ಶಾಂತ ಮಂಗಳ ಅಂತ, ಅವಳ ಕಡೆ ಬರ ಶಾಂತವಾಯಿತು ಧನ್ಯ ಅಂತ ಒಂದು ಮರಣವನ್ನ ಪಡೆದ್ಲು ಅಂತ. ಅಂದ್ರೆ ಶಬರಿ ಅನ್ನೋದು ಒಂದು ವ್ಯಕ್ತಿತ್ವ ಹೇಗೆ ಅಂತಂದ್ರೆ, ಅವಳ ಮಹದ ಭಕ್ತಿ, ಅವಳ ಗುರುವಿನ ಮೇಲಿದ್ದಂತಹ ಭಕ್ತಿ. ಕೊನೆಗೂ ಅವಳು ಒಂದು ಮಾತಾಡ್ತಾಳೆ, ನಾನು ಗುರುವಿನ ಸಾಯಂಕರನ್ನು ಸೇರ್ತೇನೆ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಅಂದ್ರೆ ಭಗವಂತನ ಇದು ಮಾಡ್ತೀನಿ ಅನ್ನೋದಕ್ಕಿಂತ ಅವಳಿಗೆ ಗುರುವಿನ ಮೇಲೆ ನಮ್ಗೆ ಆಚಾರ್ಯ ಮೇಲೆ ತುಂಬಾ ನಂಬಿಕೆ, ಅಲ್ಲಿಗೆ ಹೋಗಿ ಅವಳು ಸೇರ್ಕೊಳ್ತಾಳೆ ಅನ್ನೋರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಸ್ವಲ್ಪ ದೀರ್ಘ ಆಯ್ತು ಅಂತ ಕಾಣಿಸುತ್ತೆ, ಹಾಗಾಗಿ ಮುಕ್ತಾಯ ಮಕ್ಕಳಾಗಿದೆ.

0: ವಿಚಾರವನ್ನ ಹೇಳಿದ ಮಾತ್ರೆ ಜಂಬೂ ಫಲದ ಒಂದು ಉಚ್ಚಿಷ್ಟದ ಜಂಬೂ ಫಲವನ್ನ ಕೊಟ್ಟಳು ಅಂತ ಯಾವಾಗಲೂ ಒಂದು ಬರಲ್ಲುಂಟು. ಆದ್ರೆ ಅದು ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಯಾವುದೋ ಒಬ್ಬ ಕವಿ ಪದ್ಮಪುರಾಣದಲ್ಲಿ ಬರುತ್ತೆ ಉಚ್ಚಿಷ್ಟದ ಜಂಬು ನೇರ ಹಣ್ಣನ್ನ ಕೊಟ್ಟರು ಅಂತ, ಅದೇನೋ ಚೆನ್ನಾಗಿದೆ ಭಕ್ತಿಗೆ ತುಂಬಾ ಇಷ್ಟವಾದಂತ ಕೊಟ್ಟಳು ಅನ್ನೋದು ಒಂದು ಬರುತ್ತೆ ಅನ್ನೋ ಒಂದು ಇದನ್ನ ಇಟ್ಟುಕೊಂಡು ಬೇರೆ ಕವಿಗಳು ಎಲ್ಲ ಹೇಳಿದ್ದಾರೆ. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಾಗ್ಲಿ ಈ ಕುವೆಂಪು ರಾಮಾಯಣದಲ್ಲಾಗ್ಲಿ ಆ ಉಚ್ಚಿಷ್ಟದ ಜಂಬು ಎಂಜಲಿನ ಇದನ್ನು ಕೊಟ್ಟಳು ಅಂತ ಎಲ್ಲೂ ಬರಲ್ಲ. ಅದನ್ನ ಆವಾಗಲೇ ಹೇಳ್ಬೇಕಾಯ್ತು, ಅದನ್ನ ಮಾಡ್ತೆ. ಧನ್ಯವಾದಗಳು.
1: ನಮ್ಮ ಕಲಾವಿದರಿಗೆ ಒಂದು ಗೌರವಿಸಿದ ಮನನಾರ್ಪಣೆಯಿಂದ ನಮ್ಮ ರಾಮಸ್ಮರಣೆ ನಿರಂತರ ಈ ಕಲ್ಪನೆಗೆ ಪ್ರಾರಂಭದಿಂದಲೂ ಜೊತೆಯಾಗಿ ನಮ್ಮ ಅಭಿನೇಶ್ ಮೋಹ ಅವರು ನಡೆಸಿಕೊಡ್ಬೇಕು.
2: ಇದುವರೆಗೂ ಗಮಕ ವಾಚನವನ್ನು ಕೇಳಿದಿರಿ. ರಾಷ್ಟ್ರಕವಿ ಕುವೆಂಪು ವಿರಚಿತ ರಾಮಾಯಣ ದರ್ಶನಂನ ಆಯ್ದ ಭಾಗವಾದಂತಹ ಶಬರಿಗಾದನು ಅತಿಥಿ ದಾಶರಥಿ ಇದನ್ನು ಕೇಳಿದಿರಿ. ವಾಚನ ಮಾನಸ ಶಿವರಾಮಕೃಷ್ಣ ಇವರದ್ದಾಗಿತ್ತು. ವ್ಯಾಖ್ಯಾನವನ್ನು ಶ್ರೀಲಕ್ಷ್ಮೀ ಶಾಸ್ತ್ರಿಯವರು ನಡೆಸಿಕೊಟ್ಟರು. ಇವರಿಗೂ ಹಾಗೂ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
5: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.